ಕಾಯುವಿಕೆಯಲ್ಲಿ ಸುಖವಿದೆ. ಸಂದೇಹವಿದ್ದರೆ ಶಬರಿಯನ್ನು ಕೇಳಿ, ಅದೆಂಥ ಪ್ರತೀಕ್ಷೆ ಶಬರಿಯದ್ದು. ಕ್ಷಣ ಕ್ಷಣ, ಗಂಟೆ ಗಂಟೆ, ದಿನ ದಿನ, ತಿಂಗಳು ತಿಂಗಳು, ವರ್ಷ ವರ್ಷಗಳು ಉರುಳಿದವು. ಕಾಲಚಕ್ರವೇ ಉರುಳಿತು ಶಬರಿಯ ಪ್ರತೀಕ್ಷೆಯಲ್ಲಿ. ಜಗತ್ತೇ ಬದಲಾಯಿತು, ಆದರೆ ಶಬರಿ ಬದಲಾಗಲಿಲ್ಲ. ತನ್ನ ಮನಸ್ಸಿನ ಮೂಲೆ ಮೂಲೆಯಲ್ಲಿ, ಮೈಯ ಕಣಕಣದಲ್ಲಿ ರಾಮನನ್ನೇ ತುಂಬಿಕೊಂಡು ಕಾದಳು ಶಬರಿ, ಕಾದಿರುವಳು ಶಬರಿ ರಾಮ ಬರುವನೆಂದು.

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯನ ವರ್ಷ, ಚಂದ್ರಮಾನ ಶ್ರಾವಣ, ಭಾದ್ರಪದ ಮಾಸ, ಸೌರಕನ್ಯಾ ಭದ್ರಕರಣ, ಭಾದ್ರಪದ ಶುದ್ಧ. ದಿನಾಂಕ 26/9/2026, ಶನಿವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆಯ ಮಾತು, ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮದಲ್ಲಿ ಉಮಾಮಹೇಶ್ವರ ವೃತ್ತದ ಬಗ್ಗೆ ಮಾಹಿತಿಯನ್ನು ತಿಳಿಸಲಿದ್ದಾರೆ ಆರ್ಜೆ ಶ್ವೇತಾ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ವಾಣಿ ಪೆರಾಜರವರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ, ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಅವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವರ್ಲ್ಡ್ ರಿವರ್ ಡೇ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ಅರ್ಪಿತಾ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಆರ್ಜೆ ರಕ್ಷಿತಾ ಹೊಳ್ಳರವರು ಮೇಘಾಲಯದ ಬಗ್ಗೆ ಪರಿಚಯ ಮಾಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ನಡೆಸಲಿದ್ದಾರೆ. ಇದರಲ್ಲಿ ತುಳಸಿರವರು ಭಾವಗೀತೆಗಳನ್ನು ಹಾಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಕಥೆಗಳು, ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ನಡೆಸಲಿದ್ದಾರೆ. ಇದರಲ್ಲಿ ಕಥಾ ಪ್ರಪಂಚ ಎಂಬುವಂತಹ ಕಥೆಯನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:30 ದೇಶ ಎಂದಿಗೂ ಮರೆಯದ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಆರ್ಜೆ ಮಹಾಲಕ್ಷ್ಮಿರವರು ಮೆಂತೆ ಸೊಪ್ಪಿನ ವಿಶೇಷತೆ ಬಗ್ಗೆ ತಿಳಿಸಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪೆರಾಜರವರ ಪಂಪ ಭಾರತ ಮತ್ತು ಶಿವಮೊಗ್ಗದ HS ವಿಜಯ ಗಣೇಶ್ ಅವರಿಂದ ಕನ್ನಡದಲ್ಲಿ ಇಂಗ್ಲಿಷ್ ಕಲೆಯಿರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಮಧ್ಯಾಹ್ನ 3 ಗಂಟೆಗೆ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 4 ಗಂಟೆಗೆ ಕಾಫಿ ವಿತ್ ಆರ್ಜೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5 ಗಂಟೆಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30ಕ್ಕೆ ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾ ನಡೆಸಲಿದ್ದಾರೆ. ಸಂಜೆ 6 ಗಂಟೆಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಲಿದ್ದಾರೆ. ಇದರಲ್ಲಿ ಕ್ಯಾಸಿನೋ ವಾಚ್ ಕುರಿತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಗ್ಗೆ ತಿಳಿಸಲಿದ್ದಾರೆ. ಸಂಜೆ 6:30ಕ್ಕೆ ಬಿಸ್ನೆಸ್ ಬಜ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಲಿದ್ದಾರೆ. ಸಂಜೆ 7 ಗಂಟೆಗೆ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್. ರಾತ್ರಿ 8:20ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ ಬೆಳಗ್ಗೆ 5:30ರವರೆಗೂ ರೇಡಿಯೋ ಶಿವಮೊಗ್ಗ ಆ್ಯಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳವರ ನಿರೂಪಣೆಯಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಭಕ್ತಿಗೀತೆ ಕಾರ್ಯಕ್ರಮ ಮೂಡಿಬರಲಿದೆ. ಇದರೊಟ್ಟಿಗೆ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಬೆಳಗಿನ ತಂಪಾದ ಗಾಳಿ, ಮನೆಯಂಗಳದಲ್ಲಿ ರಂಗೋಲಿ, ದೇವರ ಮನೆಯಲ್ಲಿ ಉರಿಯುವ ದೀಪದ ಪರಿಮಳ, ಇವೆಲ್ಲವೂ ನಮ್ಮ ಸಂಸ್ಕೃತಿಯ ಸೌಂದರ್ಯವನ್ನು ನೆನಪಿಸುತ್ತೆ ಅಲ್ವಾ? ಇವತ್ತಿನ ಈ ಶುಭೋದಯದ ವೇಳೆಯಲ್ಲಿ ನಮ್ಮ ಧರ್ಮ ಮತ್ತು ಪರಂಪರೆಯಲ್ಲಿ ಅತ್ಯಂತ ಪವಿತ್ರ ಹಾಗೂ ದಂಪತಿಗಳ ಜೀವನಕ್ಕೆ ಹಿತ ತರುವಂತಹ ಒಂದು ಪಾವನ ವ್ರತದ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದೇ ಉಮಾ ಮಹೇಶ್ವರ ವ್ರತ. ಹೌದು ಸ್ನೇಹಿತರೆ, ಭಾದ್ರಪದ ಮಾಸದ ಪೂರ್ಣಿಮೆಯ ದಿನದಂದು, ಅಂದ್ರೆ ಹುಣ್ಣಿಮೆ ದಿನದಂದು ಈ ಉಮಾ ಮಹೇಶ್ವರ ವ್ರತವನ್ನು ಆಚರಿಸಲಾಗುತ್ತೆ. ಹೆಸರೇ ಹೇಳುವಂತೆ ಇದು ಶಿವ ಮತ್ತು ಪಾರ್ವತಿ ದೇವತೆಗಳನ್ನು ಜೊತೆಯಾಗಿ ಆರಾಧಿಸುವ ಪವಿತ್ರವಾದ ದಿನ. ನಮ್ಮ ಪುರಾಣಗಳಲ್ಲಿ ಶಿವ ಪಾರ್ವತಿಯರ ಜೋಡಿಯನ್ನು ಸಮಾನತೆ ಮತ್ತು ಅನಂತ ಪ್ರೀತಿಗೆ ಅತ್ಯುತ್ತಮ ಉದಾಹರಣೆ ಅಂತ ಕರೆಯಲಾಗುತ್ತೆ. ಶಿವ ಅಂದ್ರೆ ಶಕ್ತಿ, ಉಮಾ ಅಂತಂದ್ರೆ ಪ್ರಕೃತಿ. ಈ ಪ್ರಕೃತಿ ಮತ್ತು ಪುರುಷರ ಮಿಲನವೇ ಈ ಜಗತ್ತು. ಹಾಗಾಗಿ ದಾಂಪತ್ಯ ಜೀವನದಲ್ಲಿ ಪ್ರೀತಿ, ಸಾಮರಸ್ಯ ಮತ್ತು ಸುಖ ಶಾಂತಿ ನೆಲೆಸಲಿ ಎಂದು ಈ ವ್ರತವನ್ನು ಪರಂಪರೆಯಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹಾಗಾದ್ರೆ ಸ್ನೇಹಿತರೆ, ಉಮಾ ಮಹೇಶ್ವರ ವ್ರತದ ಹಿನ್ನೆಲೆ ಮತ್ತು ಪೌರಾಣಿಕ ಮಹತ್ವದ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ಭಾರತೀಯ ಸನಾತನ ಸಂಪ್ರದಾಯದ ಅತ್ಯಂತ ಮಹಿಮಾನ್ವಿತವಾದ ದಾಂಪತ್ಯ ಜೀವನಕ್ಕೆ ಆಶೀರ್ವಾದ ತರುವಂತಹ ಉಮಾ ಮಹೇಶ್ವರ ವ್ರತದ ಪೌರಾಣಿಕ ಕಥೆ ಮತ್ತು ಇದರ ಸುದೀರ್ಘ ಹಿನ್ನೆಲೆಯ ಬಗ್ಗೆ ನಾನೀಗ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಉಮಾ ಮಹೇಶ್ವರ ವ್ರತದ ಮೂಲ ಹಿನ್ನೆಲೆ ಹಾಗೂ ಶಿವ ಪಾರ್ವತಿಯರ ಸಂವಾದ ಹೀಗಿದೆ. ಸ್ಕಂದ ಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣಗಳಲ್ಲಿ ಈ ಉಮಾಮಹೇಶ್ವರ ವ್ರತದ ಸುಂದರ ಪೌರಾಣಿಕ ಹಿನ್ನೆಲೆ ಸಿಗುತ್ತೆ. ಒಮ್ಮೆ ಸಾಕ್ಷಾತ್ ಜಗನ್ಮಾತೆ ಪಾರ್ವತಿ ದೇವಿಯು ಹಾಗೂ ದೇವದೇವ ಮಹಾದೇವ ಕೈಲಾಸದ ರತ್ನ ಸಿಂಹಾಸನದ ಮೇಲೆ ಕುಳಿತಿದ್ದಾಗ ಪಾರ್ವತಿ ದೇವಿಯ ಮನಸ್ಸಿನಲ್ಲಿ ಮಾನವ ಕುಲದ ಬಗ್ಗೆ ಅಪಾರ ಕರುಣೆ ಮೂಡುತ್ತೆ. ಪಾರ್ವತಿ ದೇವಿ ಪರಮೇಶ್ವರರನ್ನು ನೋಡಿ ಪ್ರೀತಿಯಿಂದ ಕೇಳ್ತಾಳೆ, ಹೇ ಪ್ರಭು, ಭೂಲೋಕದಲ್ಲಿ ಮಾನವರು ಬಡತನ, ರೋಗ ರುಜಿನ, ದಾಂಪತ್ಯದಲ್ಲಾಗುವ ಮನಸ್ತಾಪಗಳು ಮತ್ತು ಅನೇಕ ಕಷ್ಟಗಳಿಂದ ನರಳ್ತಾ ಇದ್ದಾರೆ. ಅವರಿಗೆ ದಾಂಪತ್ಯ ಸೌಖ್ಯ, ಅಪಾರ ಐಶ್ವರ್ಯ, ಸಂತಾನ ಭಾಗ್ಯ ಮತ್ತು ಕೊನೆಯಲ್ಲಿ ಮುಕ್ತಿ ನೀಡುವಂತಹ ಎಲ್ಲರೂ ಸುಲಭವಾಗಿ ಆಚರಿಸಬಹುದಾದ ಶ್ರೇಷ್ಠ ವ್ರತ ಯಾವುದಾದರೂ ಇದೆಯಾ ಅಂತ ಪಾರ್ವತಿ ದೇವಿ ಕೇಳಿದಳು. ಆಗ ಜಗದ್ಗುರು ಶಿವಶಂಕರನು ಮಂದಹಾಸ ಬೀರುತ್ತಾ, ದೇವಿ, ನೀನು ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ಅತ್ಯುತ್ತಮ ಪ್ರಶ್ನೆಯನ್ನು ಕೇಳಿದೆ. ಭಾದ್ರಪದ ಮಾಸದ ಪೂರ್ಣಿಮೆಯೆಂದು ಆಚರಿಸಲಾಗುವ ಉಮಾಮಹೇಶ್ವರ ವ್ರತವೇ ಅದಕ್ಕೆ ಸೂಕ್ತವಾದ ಉಪಾಯ ಎಂದು ಈ ವ್ರತದ ಮಹತ್ವವನ್ನು ತಿಳಿಸೋದಕ್ಕೆ ಒಂದು ಸುಂದರ ಕಥೆಯನ್ನು ವಿವರಿಸುತ್ತಾನೆ. ಆ ಕಥೆ ಏನು ಅಂತ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಉಮಾಮಹೇಶ್ವರ ವ್ರತವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಉಮಾಮಹೇಶ್ವರ ವ್ರತದ ಪೌರಾಣಿಕ ಕತೆ ಈಗ ನಾನು ತಿಳಿಸ್ತೀನಿ, ಕೇಳಿ. ಪೂರ್ವ ಕಾಲದಲ್ಲಿ ಅತ್ಯಂತ ಜ್ಞಾನಿಯಾಗಿದ್ದರೂ ತೀವ್ರ ಬಡತನದಿಂದ ಕಂಗೆಟ್ಟಿದ್ದ ಒಬ್ಬ ಬ್ರಾಹ್ಮಣ ಮತ್ತು ಆತನ ಪತಿವ್ರತ ಧರ್ಮಪತ್ನಿ ವಾಸಿಸ್ತಾ ಇದ್ರು. ಅವರಿಗೆ ಉಣ್ಣಲು ಸರಿಯಾದ ಆಹಾರವಿರಲಿಲ್ಲ, ಇರಲು ಸುಂದರ ಮನೆ ಕೂಡ ಇರಲಿಲ್ಲ. ಅದಕ್ಕಿಂತ ಮಿಗಿಲಾಗಿ ಅವರಿಗೆ ಸಂತಾನ ಭಾಗ್ಯವೂ ಇರಲಿಲ್ಲ. ಆದರೆ ಆ ದಂಪತಿಗಳಲ್ಲಿದ್ದ ಒಂದೇ ಒಂದು ದೊಡ್ಡ ಗುಣ ಎಂದರೆ ಶಿವ ಮತ್ತು ಶಕ್ತಿಯ ಮೇಲಿದ್ದ ಅಪಾರ ಭಕ್ತಿ. ಒಂದು ದಿನ ಆ ಮನೆಗೆ ಮಹರ್ಷಿ ಅಗಸ್ತ್ಯರು ಆಗಮಿಸ್ತಾರೆ. ಬಡತನದಲ್ಲೂ ಆ ದಂಪತಿ ಮುನಿಗಳನ್ನು ಅತ್ಯಂತ ಶ್ರದ್ಧೆಯಿಂದ ಸತ್ಕರಿಸುತ್ತಾರೆ. ಅವರ ಭಕ್ತಿಗೆ ಮೆಚ್ಚಿದ ಮಹರ್ಷಿಗಳು, ನಿಮ್ಮ ಪೂರ್ವಜನ್ಮದ ಪಾಪ ಫಲದಿಂದ ನೀವು ಈ ಜನ್ಮದಲ್ಲಿ ಬಡತನ ಮತ್ತು ಕಷ್ಟಗಳನ್ನು ಅನುಭವಿಸುತ್ತಿದ್ದೀರಿ. ಇದನ್ನು ನಿವಾರಿಸಲು ಒಂದೇ ಮಾರ್ಗ, ನೀವು ಭಾದ್ರಪದ ಹುಣ್ಣಿಮೆಯಂದು ಉಮಾಮಹೇಶ್ವರ ವ್ರತವನ್ನು ಆಚರಿಸಿ ಎಂದು ವ್ರತದ ವಿಧಿವಿಧಾನಗಳನ್ನ ಉಪದೇಶಿಸುತ್ತಾರೆ. ಮಹರ್ಷಿಗಳ ಮಾತಿನಂತೆ ಆ ದಂಪತಿಗಳು ಅತ್ಯಂತ ಶ್ರದ್ಧೆಯಿಂದ ಭಾದ್ರಪದ ಪೂರ್ಣಿಮೆಯ ದಿನ ಉಪವಾಸವಿದ್ದು ಉಮಾ ಮತ್ತು ಮಹೇಶ್ವರರ ಮೂರ್ತಿಯನ್ನು ಒಂದೇ ಪೀಠದ ಮೇಲೆ ಸ್ಥಾಪಿಸುತ್ತಾರೆ. ರೇಷ್ಮೆ ವಸ್ತ್ರ, ಬಿಲ್ವಪತ್ರೆ, ಕಮಲದ ಹೂವು, ಸುವಾಸಭರಿತ ಧೂಪ ಮತ್ತು ನೈವೇದ್ಯಗಳಿಂದ ಅರ್ಧನಾರೇಶ್ವರ ರೂಪದಲ್ಲಿದ್ದ ಉಮಾಮಹೇಶ್ವರರನ್ನು ಪೂಜಿಸುತ್ತಾರೆ. ರಾತ್ರಿಯಿಡೀ ಶಿವನಾಮ ಸ್ಮರಣೆ ಜಾಗರಣೆ ಮಾಡಿ ಮರುದಿನ ಬ್ರಾಹ್ಮಣರಿಗೆ ದಾನ ಧರ್ಮ ನೀಡಿ ಸುಸೂತ್ರವಾಗಿ ಪೂರೈಸುತ್ತಾರೆ. ಈ ಶ್ರೇಷ್ಠ ವ್ರತದ ಪ್ರಭಾವದಿಂದ ಸಾಕ್ಷಾತ್ ಉಮಾಮಹೇಶ್ವರರು ಪ್ರತ್ಯಕ್ಷರಾಗಿ ಅವರ ಬಡತನವನ್ನು ಕ್ಷಣಾರ್ಧದಲ್ಲಿ ಧೂಳೀಪಟ ಮಾಡಿ ಅಪಾರ ಸಂಪತ್ತು, ಸುಂದರ ಸಂತಾನ ಮತ್ತು ದೀರ್ಘಕಾಲದ ದಾಂಪತ್ಯ ಸುಖವನ್ನು ಅನುಗ್ರಹಿಸುತ್ತಾರೆ. ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಈ ಕತೆ ನಮಗೆ ಬರೀ ಕತೆ ಅಲ್ಲ ಸ್ನೇಹಿತರೆ, ಅದ್ಭುತವಾದ ಜೀವನ ಮೌಲ್ಯವನ್ನು ಕಲಿಸುತ್ತೆ. ಪುರಾಣಗಳ ಪ್ರಕಾರ ದೇವತೆಗಳು ಕೂಡ ಅಸುರರಿಂದ ತಮ್ಮ ಸ್ವರ್ಗ ರಾಜ್ಯವನ್ನು ಕಳೆದುಕೊಂಡಾಗ ಸಾಕ್ಷಾತ್ ವಿಷ್ಣು ಭಗವಾನರ ಸೂಚನೆಯಂತೆ ಈ ಉಮಾಮಹೇಶ್ವರರ ವ್ರತವನ್ನು ಮಾಡಿ ತಮ್ಮ ಕಳೆದು ಹೋದ ವೈಭವವನ್ನು ಮರಳಿ ಪಡೆದರಂತೆ. ಉಮಾ ಎಂದರೆ ಪ್ರಕೃತಿ, ಮಹೇಶ್ವರ ಎಂದರೆ ಪುರುಷ ಅಥವಾ ಪರಮಾತ್ಮ. ಪ್ರಕೃತಿ ಮತ್ತು ಪುರುಷ ಒಂದಾದಾಗ ಮಾತ್ರ ಈ ಜಗತ್ತಿನಲ್ಲಿ ಸೃಷ್ಟಿ ಮತ್ತು ಶಾಂತಿ ಸಾಧ್ಯ. ಅದೇ ರೀತಿ ಒಂದು ಸಂಸಾರದಲ್ಲಿ ಗಂಡ ಮತ್ತು ಹೆಂಡತಿ ಪರಸ್ಪರ ಗೌರವದಿಂದ ಪ್ರೀತಿಯಿಂದ ಉಮಾ ಮಹೇಶ್ವರರಂತೆ ಒಂದಾಗಿ ಬಾಳಿದರೆ ಆ ಮನೆಯೇ ಕೈಲಾಸವಾಗುತ್ತೆ ಎನ್ನುವುದೇ ಈ ವ್ರತದ ಕಥೆಯ ಸಾಕ್ಷಾತ್ ಇತಿಹಾಸ ಮತ್ತು ಮಹತ್ವ. ಆದ್ದರಿಂದಲೇ ಇವತ್ತಿಗೂ ಅನೇಕ ದಂಪತಿಗಳು ತಮ್ಮ ದಾಂಪತ್ಯದಲ್ಲಿ ಅನ್ಯೂನ್ಯತೆ ನೆಲೆಸಿ ಮನೆಯಲ್ಲಿ ಕಷ್ಟಗಳು ದೂರವಾಗಿ ಐಶ್ವರ್ಯ ಶಾಂತಿ ಸಿಗಲಿ ಎಂದು ಈ ವ್ರತವನ್ನ ಅತ್ಯಂತ ಶ್ರದ್ಧೆಯಿಂದ ಆಚರಿಸಿಕೊಂಡು ಬಂದಿದ್ದಾರೆ. ಸ್ನೇಹಿತರೆ, ಮುಂಜಾನೆಯ ಈ ಪವಿತ್ರವಾದ ಹೊತ್ತಿನಲ್ಲಿ ಉಮಾಮಹೇಶ್ವರರ ಕಥೆಯನ್ನು ಕೇಳುವುದೇ ಒಂದು ಸೌಭಾಗ್ಯ ಅಲ್ವಾ? ನಿಮ್ಮ ದಾಂಪತ್ಯ ಜೀವನದಲ್ಲೂ ನಿಮ್ಮ ಕುಟುಂಬದಲ್ಲೂ ಉಮಾಮಹೇಶ್ವರರ ದಿವ್ಯ ಆಶೀರ್ವಾದ ಸದಾ ಇರಲಿ. ಪ್ರೀತಿ, ನೆಮ್ಮದಿ, ಐಶ್ವರ್ಯ ತುಂಬಿರಲಿ ಅಂತ ಹಾರೈಸುತ್ತಾ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನೀಗ ಒಂದು ಮೌಲ್ಯಾಧಾರಿತ ಕಥೆಯನ್ನ ಹೇಳ್ತೀನಿ. ಈ ಕಥೆಯನ್ನ ಎ.ಆರ್. ಮಣಿಕಾಂತ್ ಅವರು ಮತ್ತೆ ಹಾಡಿತು ಕೋಗಿಲೆ ಎಂಬ ಪುಸ್ತಕದಲ್ಲಿ ಈ ಒಂದು ಕಥೆಯನ್ನ ವಿಮರ್ಶಿಸಿದ್ದಾರೆ. ಯಾವ್ದ್ರ ಬಗ್ಗೆ ಈ ಕತೆ ಇರೋದು ಶ್ವೇತಾ ಅಂತ ನೀವು ಕುತೂಹಲದಿಂದ ಕೇಳ್ತಾ ಇರಬಹುದು. ಎಸ್, ತಾಳು ಮನವೇ ತಾಳು, ತುಂಬಾ ಉಳಿದಿದೆ ಬಾಳು. ಹೌದಲ್ವಾ ಸ್ನೇಹಿತರೆ, ಒಂದು ಯಶಸ್ಸಿಗಾಗಿ, ಗೆಲುವಿಗಾಗಿ, ಸಂಭ್ರಮಕ್ಕಾಗಿ, ಸಂತಸದ ಕ್ಷಣಕ್ಕಾಗಿ ಹಗಲು ಇರುಳು ದುಡಿತಾ ಇರ್ತೀವಿ. ನಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ಆಗ್ಬಿಟ್ರೆ ಅನಂತರದಲ್ಲಿ ಹೇಗೆಲ್ಲ ಬದುಕಬಹುದು ಅಂತ ಕನಸು ಕಾಣ್ತಾ ಇರ್ತೀವಿ. ಗೆಲುವು ಅನ್ನೋ ಆ ಗಂಧದ ಹಾರ ನಮ್ಮ ಕೊರಳಿಗೆ ಬೀಳಲಿ ಅಂತ ಬಯಸ್ತೀವಿ. ಅದಕ್ಕಾಗಿ ಪ್ರಾರ್ಥನೆ ಮಾಡಿರ್ತೀವಿ, ಪೂಜೆ ಮಾಡಿಸಿರ್ತೀವಿ, ಹಾಗೆ ಹರಕೆಯನ್ನು ಕೂಡ ಕಟ್ಕೊಂಡಿರ್ತೀವಿ, ಹಾಗೆ ಹಾರೈಕೆಗಳಿಗೆ ತಲೆ ಒಡ್ಡಿರ್ತೀವಿ. ನಮ್ಮ ಪ್ರಯತ್ನ, ಪ್ರಾಮಾಣಿಕತೆ ಮತ್ತು ಆತ್ಮವಿಶ್ವಾಸವನ್ನ ಪಣಕ್ಕಿಟ್ಟು ಕಾದಿರ್ತೀವಿ. ಅಂತಹ ಸಂದರ್ಭದಲ್ಲಿ ಗೆಲುವು ಕೈ ಜಾರಿ ಸೋಲೆಂಬುದು ಹೆಗಲೇರಿ ಕೂತ್ಬಿಡುತ್ತೆ. ಆಗ ಮನಸ್ಸು ಕದಡಿ ಹೋಗುತ್ತೆ, ಆತ್ಮವಿಶ್ವಾಸ ಬಲೂನ್ ರೀತಿಯಲ್ಲಿ ಒಡೆದು ಹೋಗುತ್ತೆ. ಆಗ ನಾವೇನ್ ಯೋಚನೆ ಮಾಡ್ತೀವಿ ಅಂತಂದ್ರೆ, ನಮಗೆ ದೈವ ಬಲವಿಲ್ಲ, ಅದೃಷ್ಟ ಇಲ್ಲ, ಬಯಸಿದ್ದು ಸಿಗೋದಿಲ್ಲ, ಸೋಲುಗಳಿಂದ ಮುಕ್ತಿನೇ ಇಲ್ವಾ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಎಸ್, ನಮ್ಮ ಪಾಲಿಗೆ ಒಳ್ಳೆಯ ದಿನಗಳೇ ಇಲ್ವಾ, ಪರಿಶ್ರಮ, ತಪನೆ, ಶ್ರದ್ಧೆ ಯಾವುದಕ್ಕೂ ಅರ್ಥವಿಲ್ವಾ ಅಂತ ಸಂಕಟ ಹತಾಶೆಯೊಂದಿಗೆ ಕೊರುಕ್ತಾ ಇರ್ತೀವಿ. ಸೋ ಸ್ನೇಹಿತರೆ, ಅಂತಹ ಸಂದರ್ಭದಲ್ಲಿ ದುಡುಕಬಾರದು, ಹೆದರಬಾರದು, ತಾಳ್ಮೆ ಅನ್ನೋದು ಕಳ್ಕೊಳ್ಬಾರ್ದು. ತಾಳು ಮನವೇ ತಾಳು ಎಂದು ತನುವು ಸಂತೈಸಿಕೊಂಡು ಹೆಜ್ಜೆ ಮುಂದಿಡಬೇಕು. ನೆನಪಿರ್ಲಿ, ಬೆಟ್ಟ ಹತ್ತುವಾಗ ಆಯಾಸವಾಗುತ್ತೆ, ಕಾಲು ನೋಯುತ್ತೆ, ನೆತ್ತಿ ಸುಡುತ್ತೆ. ಹೇಗೋ ಸವಾರಿಸಿಕೊಂಡು 620 ಮೆಟ್ಟಿಲು ದಾಟಿದ ಮೇಲೆ ಶ್ರವಣ ಬೆಳಗೊಳದಲ್ಲಿ ಬಾಹುಬಲಿಯ ದರ್ಶನವಾಗುತ್ತೆ. ಒಂದೊಂದು ಮೆಟ್ಟಿಲು ಹತ್ತಿದಾಗಲೂ ಸೋಲನ್ನು ಸೋಲಿಸಿದ್ದೇವೆ ಅಂದುಕೊಳ್ಳುವುದು ಜಾಣತನ. ಅದನ್ನ ಬಿಟ್ಟು ಸುಮಾರು ಜನರಲ್ಲಿ ನಾವು ನೋಡ್ತಾ ಇರ್ತೀವಿ, ಅವ್ರೇನ್ ಅನ್ಕೊಳ್ತಾ ಇರ್ತಾರೆ ಅಂತಂದ್ರೆ, ನಾವು ನತದೃಷ್ಟರು, ದುರಾದೃಷ್ಟವಂತರು ಅಂತ ಹಲವರು ನೋವಿನ ನುಡಿಗಳನ್ನ ಆಡ್ತಾ ಇರ್ತಾರೆ. ಆದ್ರೆ ನಮಗಿಂತ ಹೆಚ್ಚು ನೋವುಂಡವರು, ನಮಗಿಂತ ಅಸಹಾಯಕರು ನಮ್ಮ ಸುತ್ತಮುತ್ತಲೂ ಇರ್ತಾರೆ. ಮತ್ತು ಅಂಥವರ ಪೈಕಿ ಕೆಲವರು ಅನನ್ಯ ಸಾಧನೆಯ ಮೂಲಕ, ಕರುಣೆಯ ಸೇವೆಯ ಮೂಲಕ, ನಿಷ್ಕಲ್ಮಶ ಪ್ರೀತಿಯ ಮೂಲಕ ಜಗವನ್ನ ಗೆದ್ದಿರ್ತಾರೆ. ಅಂಥವರನ್ನ ನೋಡಿದಾಗ ಮತ್ತೆ ನೆನಪಾಗೋದು ಅದೇ ಹಾಡು, ತಾಳು ಮನವೇ ತಾಳು, ತುಂಬಾ ಉಳಿದಿದೆ ಬಾಳು. ಸೋ ಸ್ನೇಹಿತರೆ, ಈ ಕಥೆಯ ಅರ್ಥ ಏನಪ್ಪಾ ಅಂತಂದ್ರೆ, ಜೀವನದಲ್ಲಿ ಸೋಲು ಆಗಾಗ ಬರ್ತಾ ಇರುತ್ತೆ, ಆದ್ರೆ ಅದನ್ನ ತಾಳ್ಮೆಯಿಂದ, ಜಾಣ್ಮೆಯಿಂದ ಎದುರಿಸಬೇಕಾಗುತ್ತೆ. ಹೀಗೆ ಮಾಡಿದ್ದಲ್ಲಿ ನಮ್ಮ ಬಾಳು ಸುಂದರವಾಗಿರುತ್ತೆ ಅಂತಾನೆ ಹೇಳ್ಬಹುದು. ಸೋ ತಾಳು ಮನವೇ ತಾಳು, ತುಂಬಾ ಉಳಿದಿದೆ ಬಾಳು ಅನ್ನೋ ಕತೆ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
3: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
3: ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು.
2: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
2: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್

0: ಪ್ಲಾಸ್ಟಿಕ್ ಕವರ್ ಉಪಯೋಗಿಸಬಾರ್ದು ಅಂತ ಕಾನೂನ್ ಮಾಡವ್ರೆ, ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮವಾಗಿದೆ. ಈ ದೇಶದ ಮಹಾನ್ ಚಿಂತಕರಾದ ಮಹಾತ್ಮ ಗಾಂಧೀಜಿರವರ ಬದುಕನ್ನು ಅರಿತುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಗಾಂಧೀಜಿರವರ ಬದುಕು ಎಂದರೆ ಅದೊಂದು ತೆರೆದಿಟ್ಟ ಪುಸ್ತಕದಂತೆ. ಗಾಂಧಿ ಅವರ ಬದುಕನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕಿದೆ. ಹೀಗಾಗಿ ಈ ವಿಶೇಷ ಪ್ರಯತ್ನವನ್ನು ರೇಡಿಯೋ ಶಿವಮೊಗ್ಗ ಮಾಡುತ್ತಿದೆ. ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್ರವರ ರಚನೆಯ ಗಾಂಧಿ ಕಥನ, ಈ ಕೃತಿಯನ್ನು ಧ್ವನಿಯಾಗಿಸಿದ್ದಾರೆ ವಾಣಿ ಪೆರಿಯೋಡಿ. ಈಗ ನೀವು ಕೇಳಲಿದ್ದೀರಿ ಗಾಂಧಿ ಕಥನ.

ಎಲ್ಲರಿಗೂ ನಮಸ್ಕಾರ. ಗಾಂಧಿ ಕಥನ. ಹಿಂದಿನ ಭಾಗದಲ್ಲಿ ಚಿಂತಕ ಥೋರೋ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಥೋರೋನ ಚಿಂತನೆಗಳು ಗಾಂಧಿಗೆ ತಮ್ಮ ಸತ್ಯಾಗ್ರಹದ ಚಿಂತನೆಗಳಿಗೆ ಬಹಳ ಹತ್ತಿರ ಇದೆ ಅಂತ ಅನಿಸಿತು ಮಾತ್ರವಲ್ಲದೆ, ಅವರಿಗೊಂದು ತುಂಬ ಬಲವಾದ ಸಮರ್ಥನೆ ಸಿಕ್ಕಿದ ಹಾಗೆ ಅನಿಸಿತು. ಗಾಂಧೀಜಿಯವರಿಗೆ ಹೇಗೆ ಉಪನಿಷತ್ತುಗಳು, ವೇದಗಳು, ಇಂಥ ಎಲ್ಲ ಬರಹಗಳು ಅವರಿಗೆ ಹೇಗೆ ಪ್ರೇರಣೆ ನೀಡಿತ್ತೋ, ಥೋರೋ ಅವರಿಗೆ ಕೂಡ ಇಂಥ ಎಲ್ಲ ಚಿಂತನೆಗಳು, ಪ್ರಾಚೀನ ಚಿಂತನೆಗಳೆಲ್ಲ ತಮ್ಮ ಆಲೋಚನೆಗಳನ್ನು ರೂಪಿಸಿಕೊಳ್ಳುವಲ್ಲಿ ಪ್ರಭಾವ ಬೀರಿವೆ. ಇದನ್ನು ಲೇಖಕರು ಒಂದು ಸೂಕ್ಷ್ಮ ಇಲ್ಲಿದೆ ಅಂತ ಹೇಳ್ತಾರೆ. ಹೇಗೆ ಅವರಿಬ್ಬರೂ ಕೂಡ ಒಂದೇ ಮೂಲದಿಂದ ಪ್ರಭಾವಿತರಾಗಿದ್ದಾರೆ ಅನ್ನೋದಕ್ಕೆ. ಸತ್ಯಾಗ್ರಹ ಮುಂದುವರಿತಾ ಇದೆ. ಇದರ ಕಾರಣಗಳು ನಮಗೆಲ್ಲರಿಗೂ ಗೊತ್ತಿದೆ. ಭಾರತೀಯರಿಗೆ ಮುಕ್ತ ಚುನಾವಣೆಯಲ್ಲಿ ಅವಕಾಶ ಇಲ್ಲ. ಏಷ್ಯಾಟಿಕ್ ಕರಾಳ ಶಾಸನದ ಪ್ರಕಾರ ಪ್ರತಿಯೊಬ್ಬರ ನೋಂದಣಿ ಅಗತ್ಯ. ವಾರ್ಷಿಕವಾಗಿ 3 ಪೌಂಡ್ ತೆರಿಗೆ ಪ್ರತಿಯೊಬ್ಬರೂ ಕಟ್ಟಲೇಬೇಕು. ಟ್ರಾನ್ಸ್ವಾಲ್ಗೆ ಹೊಸ ಭಾರತೀಯರಿಗೆ ಪ್ರವೇಶ ಇಲ್ಲ. ವ್ಯಾಪಾರಿಗಳಿಗೆ 10 ವರ್ಷಗಳದ್ದು ಅನುಮತಿ ಇದೆ, ಮುಂದಿಂದು ಅಸ್ಪಷ್ಟವಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ವರ್ಣೀಯರ ಬಗ್ಗೆ ಇರುವಂತಹ ಅಸಮಾನ ಧೋರಣೆ ಅಲುಗಾಡಿಲ್ಲ. ಗಾಂಧೀಜಿ ಈಗ ಸೆರೆಮನೆಯಲ್ಲಿದ್ದಾರೆ. ಅವರಿಗೆ ತಿಂಗಳಿಗೊಂದು ಪತ್ರ ಬರೆಯುವ ಅವಕಾಶ ಇದೆ. ಈ ಪತ್ರಗಳಲ್ಲಿ ಕೂಡ ಗಾಂಧೀಜಿಯವರ ವ್ಯಕ್ತಿತ್ವ ಬಹಳ ಸುಂದರವಾಗಿ ಅಭಿವ್ಯಕ್ತಿ ಆಗ್ತದೆ. ಅವರ ಕಾಳಜಿಗಳು, ಅವರ ಚಡಪಡಿಕೆಗಳು, ಅವರ ಚಿಂತನೆಗಳು ಈ ಪತ್ರಗಳಲ್ಲಿ ಸಾಕಷ್ಟು ನಮಗೆ ಸಿಗ್ತವೆ. ಅವರು ಕಸ್ತೂರ್ಬಾಗೆ ಪತ್ರ ಬರೀತಾರೆ. ಫೀನಿಕ್ಸ್ ಆಶ್ರಮದ ಪರಿಸ್ಥಿತಿ ಗೊತ್ತಿರ್ತದೆ ಅವರಿಗೆ. ದಿನ ಹಾಲಿನ ಜೊತೆ ಸಬ್ಬಕ್ಕಿ ತಕ್ಕೊಳ್ಳಿ ಅಂತ ಕಾಳಜಿ ತೋರಿಸ್ತಾರೆ. ಫೀನಿಕ್ಸ್ ಆಶ್ರಮಕ್ಕೆ ಹಿಂದೂ ಆರ್ಯ ಸಮಾಜದ ಶಂಕರಾನಂದ ಸ್ವಾಮಿಯವರು ಬಂದಿರ್ತಾರೆ ಅನ್ನುವ ಸುದ್ದಿ ಸಿಕ್ಕಿರ್ತದೆ. ಇವರು ಭಾರತದಿಂದ ಬಂದು ಧರ್ಮ ಪ್ರಚಾರ ಮಾಡ್ತಾ ಇರ್ತಾರೆ. ಮನೆ ಮನೆಗೆ ಹೋಗಿ ಧರ್ಮ ಪ್ರಚಾರ ಮಾಡ್ತಾ ಇರ್ತಾರೆ. ಇವರಿಗೆ ಗಾಂಧಿಯವರ ಉದಾರವಾದಿ ಹಿಂದೂ ಧರ್ಮದ ಬಗ್ಗೆ ಮೆಚ್ಚುಗೆ ಇರೋದಿಲ್ಲ, ಅದನ್ನು ಖಂಡಿಸ್ತಿರ್ತಾರೆ. ಹಾಗಾದ ಕಾರಣ ಬಿಳಿಯರ ಸಾಮಾಜಿಕ ವಲಯದಲ್ಲಿ ಒಂದು ಪ್ರಿಯವಾದ ವ್ಯಕ್ತಿ ಆಗಿಬಿಟ್ಟಿರ್ತಾರೆ. ಇವರು ಗಾಂಧೀಜಿಯವರ ಮಕ್ಕಳಿಗೆ ಜನಿವಾರ ಹಾಕಿಸುವಂಥ ಉಪದೇಶ ಮಾಡಿರ್ತಾರೆ. ಆದರೆ ಗಾಂಧೀಜಿಯವರು ತುಂಬ ಸ್ಪಷ್ಟವಾಗಿ ತನ್ನ ಮಕ್ಕಳಿಗೆ ಜನಿವಾರ ಬೇಡ ಅನ್ನುವ ನಿರ್ಧಾರ ತೆಗೊಳ್ತಾರೆ. ಈಗಾಗಲೇ ಶೂದ್ರರು ಮತ್ತು ಇತರರ ನಡುವೆ ಹುಸಿ ವಿಭಜನೆಗಳಿವೆ. ಈ ದಾರ ಅದನ್ನು ಇನ್ನೂ ಕೂಡ ಹೆಚ್ಚಿಸ್ತದೆ. ಅದಕ್ಕಾಗಿ ಜನಿವಾರ ಬೇಡ ಅನ್ನೋದನ್ನು ಖಡಾಖಂಡಿತವಾಗಿ ಹೇಳ್ತಾರೆ. ಸ್ವಾಮೀಜಿಯ ವಿಚಾರಗಳ ಬಗ್ಗೆ ಗೌರವಪೂರ್ವಕವಾದಂಥ ಭಿನ್ನಾಭಿಪ್ರಾಯ ನನ್ನದು ಇದೆ ಅನ್ನೋದನ್ನು ಅವರು ಗಟ್ಟಿಯಾಗಿ ಅಭಿವ್ಯಕ್ತಿಸ್ತಾರೆ. ಇಂಥ ಧರ್ಮ ಸೂಕ್ಷ್ಮಗಳು ಬಂದಾಗೆಲ್ಲ ಅವರು ಮತ್ತೆ ಮಾತಾಡೋದು ಅವರ ಗೆಳೆಯ ಮತ್ತು ಮಾರ್ಗದರ್ಶಿ ಕವಿ ರಾಯಚಂದ್ರ ಜೊತೆಗೆ. ಕವಿ ರಾಯಚಂದ್ರ ಅವರ ಸಲಹೆಗಳು ಇವರಿಗೆ ತುಂಬ ಪ್ರಿಯ ಆಗಿರ್ತದೆ. ಆಮೇಲೆ ಅವರು ಹೇಳಿರ್ತಾರೆ, ಆಧುನಿಕ ಕಾಲದ ಧರ್ಮ ಬೋಧಕರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನಾವು ಅಂತ. ಫೀನಿಕ್ಸ್ನ ಸ್ಥಿತಿಗತಿ ತುಂಬ ಚಿಂತಾಜನಕ ಆಗಿರ್ತದೆ. ಆರ್ಥಿಕವಾಗಿ ತುಂಬ ಸಂಕಷ್ಟ ಬಂದಿರ್ತದೆ. ಸಾಲಗಳಾಗಿರ್ತದೆ. ಅವರ ಕುಟುಂಬಕ್ಕೆ ಅವರನ್ನು ಸೆರೆಮನೆಗೆ ಬಂದು ನೋಡುವಷ್ಟು ಕೂಡ ಹಣ ಇರೋದಿಲ್ಲ. ಈ ಬಗ್ಗೆ ಪೊಲಾಕ್ ಅವರಿಗೆ ಪತ್ರ ಬರೆದು ಅದನ್ನು ನಿಭಾಯಿಸಲಿಕ್ಕೆ ಕೇಳಿಕೊಳ್ತಾರೆ. ಮನೆಯವರು, ಕುಟುಂಬದವರೆಲ್ಲ ಅವರ ಹತ್ರ ಇರುವ ಚಿನ್ನವನ್ನು ಮಾರಬಹುದು, ಮತ್ತು ಕಾನೂನು ಪುಸ್ತಕಗಳು ಗಾಂಧಿಯವರದ್ದು ಅದನ್ನು ಮಾರಿ ಎಲ್ಲವನ್ನ ವ್ಯವಸ್ಥೆ ಮಾಡಲಿಕ್ಕೆ ಹೇಳ್ಕೊಳ್ತಿರ್ತಾರೆ. 17 ವರ್ಷದ ಮಗ ಮಣಿಲಾಲನಿಗೆ ಒಂದು ಪತ್ರ ಬರೆದಿರ್ತಾರೆ. ಈ ಪತ್ರದಲ್ಲಿ ಅವರ ಕಾಳಜಿ ಮತ್ತು ಚಡಪಡಿಕೆ ಎಲ್ಲ ಕಾಣಿಸ್ತದೆ. ಗಾಂಧಿಯವರನ್ನು ಅವರು ಮಕ್ಕಳಿಗೆ ಔಪಚಾರಿಕ ಶಿಕ್ಷಣ ಕೊಡಿಸ್ಲಿಲ್ಲ ಅಂತ ಅವರ ಗೆಳೆಯರೇ ಟೀಕೆ ಮಾಡ್ತಿರ್ತಾರೆ. ಪತ್ನಿಗೂ ಕೊರಗಿರ್ತದೆ, ಅವರ ಮಕ್ಕಳಿಗೂ ಒಂದು ಆತಂಕ ಇರ್ತದೆ. ಹಾಗಾದ ಕಾರಣ ಇವರಿಗೂ ಒಂದು ನಿಜವಾದ ಶಿಕ್ಷಣ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಸಬೇಕಲ್ಲ ಮಗನಿಗೆ. ಆ ಕಾಳಜಿ ಮತ್ತು ಚಡಪಡಿಕೆ ಈ ಪತ್ರದಲ್ಲಿ ಕಾಣಿಸ್ತದೆ. ತಾಯಿ, ಅತ್ತಿಗೆ ಮತ್ತು ತಮ್ಮಂದಿರ ಯೋಗಕ್ಷೇಮ ನೋಡ್ಕೊ ನೀನು, ಈ ಕರ್ತವ್ಯ ತುಂಬ ಮುಖ್ಯ. ಅಕ್ಷರ ಜ್ಞಾನ ಯಾವಾಗಲಾದರೂ ಪಡಿಬಹುದು, ಅದು ಬೇಡ ಅಂತ ಹೇಳೋದಲ್ಲ, ಅದನ್ನು ಯಾವಾಗಲಾದರೂ ಹೇಗಾದರೂ ಪಡ್ಕೋಬಹುದು. ಅದೆಲ್ಲಕ್ಕಿಂತಲೂ ಈ ಸೇವೆ ಮುಖ್ಯ. ಕರ್ತವ್ಯಗಳನ್ನು ಮನವರಿಕೆ ಮಾಡಿಕೊಳ್ಳುವಂತಹ ಆಲೋಚನೆ ಬೇಕು. ಮಾತು ಮತ್ತು ಕೆಲಸಗಳಲ್ಲಿ ಸಮಾಧಾನ ಇರಬೇಕು. ಸತ್ಯವಂತಿಕೆ ಇರಬೇಕು. ಜೀವಹಾನಿ ಮಾಡದಿರುವಂತಹ ಕಲಿಕೆ ಇರಬೇಕು. ಈ ಆಚರಣೆಗಳನ್ನು ರೂಢಿಸಿಕೊಳ್ಳೋದೇ ನಿಜವಾದ ಶಿಕ್ಷಣ.
ಮತ್ತೆ ಇನ್ನು ಮುಂದೆ ಅಂತೂ ಬಡತನವೇ ಕಾದಿದೆ. ಅದಕ್ಕಾಗಿ ಬೇಸರ ಏನು ಬೇಕಾಗಿಲ್ಲ, ಅದನ್ನೊಂದು ಆಶೀರ್ವಾದ ಅಂತ ತಗೋಬೇಕು ನಾವು. ಬಡತನದ ಪ್ರಯೋಜನಗಳು ಶ್ರೀಮಂತಿಕೆಗಿಂತ ಹೆಚ್ಚು ಸವಿಯಾಗಿದೆ. ಆಮೇಲೆ ತೋಟಗಾರಿಕೆ ಕಲಿ, ಗಣಿತ ಸಂಸ್ಕೃತ ಕಲಿ, ಹಾಡೋದನ್ನ ಬಿಡಬೇಡ, ಆಗಾಗ ಕಲಿತಾ ನಿನ್ನ ಪಾಡಿಗೆ ಗುಣಗುಣಿಸ್ತಾ ಇರು, ಮನೆಯ ಖರ್ಚನ್ನ ಒಂದು ಪೈಸೆ ಲೆಕ್ಕ ಬಿಡದ ಹಾಗೆ ಬರೀತಾ ಇರು ಅಂತೆಲ್ಲ. ಜೊತೆಗೆ ಮಗನ್ ಲಾಲ್ಗೂ ಪತ್ರ ಬರೆದು ಈ ಫೀನಿಕ್ಸ್ ಆಶ್ರಮವನ್ನು ನೋಡಿಕೊಳ್ಳುವ ಬಗ್ಗೆ ಎಮರ್ಸನ್ನ ಪ್ರಬಂಧಗಳನ್ನು ಓದಿ, ಅದು ತುಂಬ ಅಪೂರ್ವ ಬರಹಗಳು. ಅದನ್ನು ಓದುವಾಗ ಕೆಳಗಡೆ ಗೆರೆ ಹಾಕಿಬಿಟ್ಟು ಅದನ್ನು ಟಿಪ್ಪಣಿ ಬರೆದು ಅದನ್ನು ಸರಿಯಾಗಿ ಮನನ ಮಾಡಿಕೊಳ್ಳಿ. ಟಾಲ್ಸ್ಟಾಯ್ ಅವರದ್ದು ದೇವರ ಸಾಮ್ರಾಜ್ಯ ನಿನ್ನೊಳಗೇ ಇದೆ ಅನ್ನುವಂಥ ಒಂದು ಪುಸ್ತಕ ಇದೆ, ಅದನ್ನು ಓದಿ ಅಂತ ಬರೀತಾರೆ. ಈ ಮಣಿಲಾಲ್ಗೆ ಬರೆಯುವ ಪತ್ರ ಇದೆ ಅಲ್ಲ, ಈ ಪತ್ರವನ್ನು ದಿ ಲೈಫ್ ಆಫ್ ಮಹಾತ್ಮ ಗಾಂಧಿ ಅಂತ ಲೂಯಿ ಫಿಶರ್ ಜೀವನ ಚರಿತ್ರೆ ಬರೀತಾರಲ್ಲ, ಆ ಪುಸ್ತಕದಲ್ಲಿ ಇಡಿಯಾಗಿ ಉಲ್ಲೇಖಿಸ್ತಾರೆ. 13ನೇ ವಯಸ್ಸಿಗೆ ಮದುವೆಯಾಗಿ ಬಾಲ್ಯವನ್ನು ಕಳ್ಕೊಂಡಿದ್ದಾರೆ, ತಂದೆಯನ್ನು ಕಳ್ಕೊಂಡಿದ್ದಾರೆ ಗಾಂಧೀಜಿಯವರ. ಈ ಹಿನ್ನೆಲೆಯಲ್ಲಿ ಅವರು ಅವರ ಮಗನನ್ನು ಒಂದು ಮಹಾನ್ ಗುರಿಗೆ ತಯಾರು ಮಾಡುವಂಥ ಒಂದು ಆತುರದಲ್ಲಿ ಎಷ್ಟಿದ್ರು ಅನ್ನೋದನ್ನು ಇದು ಸೂಚಿಸ್ತದೆ. ಮಣಿಲಾಲನಿಗೆ ಒಂದು ವೇಳೆ ವಕೀಲನೋ ವೈದ್ಯನೋ ಆಗಬಹುದು ಅಂತ ಆಸೆ ಇದ್ದಿದ್ರೂ ಕೂಡ ಗಾಂಧೀಜಿಯವರನ್ನು ಒಬ್ಬ ಸಣ್ಣ ಸಂತನನ್ನೇ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಈ ಪತ್ರ ಸೂಚಿಸ್ತದೆ. ಇದರ ಬಗ್ಗೆ ಲೂಯಿ ಫಿಶರ್ ಒಂದು ಮಾತು ಬರೀತಾರೆ. ಗಾಂಧೀಜಿಯವರು ದಿಗಂತದಲ್ಲಿ ಒಂದು ದೃಷ್ಟಿಯನ್ನು ಇಟ್ಟುಕೊಂಡಿದ್ದಾರೆ, ಆ ದೂರದೃಷ್ಟಿ ಅಲ್ಲಿದೆ. ಹಾಗಾದ ಕಾರಣ ಅವರಿಗೆ ತನ್ನ ಹತ್ತಿರದವರ ಕಾಳಜಿಗಳನ್ನು ಸೂಕ್ಷ್ಮವಾಗಿ ಗಮನಿಸಲಿಕ್ಕೆ ಆಗ್ಲಿಲ್ವೇನೋ ಅಂತ ಹೇಳ್ತಾರೆ. ಪ್ರಿಟೋರಿಯಾದ ಸೆರೆಮನೆ ವಾಸ ಮುಕ್ತಾಯ ಆಗ್ತಾ ಇದೆ. 1909 ಮೇ 24ಕ್ಕೆ ಬಿಡುಗಡೆ. ಗಾಂಧೀಜಿಯವರನ್ನು ಯಾರಿಗೂ ಗೊತ್ತಾಗದ ಹಾಗೆ ಒಂದು ಬೆಳಗಿನ ಜಾವ ಸೆರೆಮನೆಯಿಂದ ಬಿಡ್ತಾರೆ. ಆತಂಕ ಏನು ಅಂತಂದರೆ ಸಾವಿರಾರು ಜನ ಬಂದು ಅವರನ್ನು ಸ್ವಾಗತಿಸ್ತಾರೆ ಅಂತ. ಆದರೆ ಕೂಡ ಅಷ್ಟು ಬೆಳಗ್ಗೆ ಕೂಡ ನೂರಾರು ಜನ ಹೂಗುಚ್ಛ ಹೂಹಾರ ಹಿಡ್ಕೊಂಡು ಬರ್ತಾರೆ, ಬಂದು ಗಾಂಧಿಯವರನ್ನು ತುಂಬ ಪ್ರೀತಿಯಿಂದ ಎದುರುಗೊಳ್ತಾರೆ. ಅಷ್ಟೇ ಅಲ್ಲ, ಅಲ್ಲಿಂದ ಸೀದಾ ಹೋಗೋದೇ ನಗರದ ಮಸೀದಿಯ ಮೈದಾನದಲ್ಲಿ ಮಾತಾಡಲಿಕ್ಕೆ. ಜೋಹಾನ್ಸ್ಬರ್ಗಿಗೆ ಹೋಗ್ತಾರೆ, ಅಲ್ಲೂ ಮಾತಾಡ್ತಾರೆ. ಎಲ್ಲಿ ಹೋದ್ರೂ ಕೂಡ ಸತ್ಯಾಗ್ರಹಕ್ಕೆ ಸೇರಲಿಕ್ಕೆ ಜನರಿಗೆ ಕರೆ ಕೊಡ್ತಾರೆ. ತುಂಬ ಜನ ಸತ್ಯಾಗ್ರಹಿಗಳು ಸೆರೆಮನೆಯಲ್ಲಿದ್ದಾಗ ತುಂಬ ಪಾಡುಪಟ್ಟಿದೆ ಅಲ್ಲ ಅವರ ಕುಟುಂಬ, ಹಣದ ತುಂಬ ದುಸ್ಥಿತಿಯಾಗಿದೆ. ಅದಕ್ಕಾಗಿ ಯಾರು ಹೊರಗೆ ಇದ್ದು ವ್ಯಾಪಾರ ಮಾಡಿದಾರೋ ಅವರು ಬ್ರಿಟಿಷ್ ಭಾರತೀಯ ಸಂಘಕ್ಕೆ, ಬ್ರಿಟಿಷ್ ಭಾರತೀಯ ಸಂಘ ಅಂತಂದರೆ ಅಲ್ಲಿ ಮಾಡಿಕೊಂಡ ಸಂಘ ಭಾರತೀಯರದ್ದು, ಆ ಸಂಘಕ್ಕೆ ದೇಣಿಗೆ ಕೊಡಲಿಕ್ಕೆ ಸೂಚಿಸ್ತಾರೆ. ಗಾಂಧೀಜಿಯವರನ್ನು ಹಿಂದೂ ಮುಸ್ಲಿಂ ಸಮುದಾಯದ ರಾಜ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ನೀವು ಹಾಗೆಲ್ಲ ಹೇಳಬಾರ್ದು ನನ್ನನ್ನು, ನಾನು ಜನರ ಸೇವಕ ಅಂತ. ಗಾಂಧಿಯವರ ಜೊತೆಗೆ ನಾಯಕತ್ವವನ್ನು ವಹಿಸಿಕೊಂಡಿದ್ದಂತಹ ಕಚಾಲಿಯಾ ಅವರು ಆ ಸಭೆಗಳಲ್ಲಿ ನಾವು ಸ್ವಯಂ ಪ್ರೇರಣೆಯ ಬಡತನಕ್ಕೆ ತಯಾರಾಗಬೇಕು ಅಂತ ಕರೆ ಕೊಡ್ತಾರೆ. ಯಾಕಂದರೆ ಹಣಕಾಸು ಮಾಡುವ ಭರದಲ್ಲಿ ನಾವು ನಮ್ಮ ಘನತೆಯ ಬದುಕನ್ನು ಕಳ್ಕೊಳ್ತೇವೆ, ಅದಕ್ಕಾಗಿ ನಾವು ಬಡತನದಲ್ಲಿ ಬದುಕಲಿಕ್ಕೆ ತಯಾರಾದರೆ ಮಾತ್ರ ನಮಗೆ ಸತ್ಯಾಗ್ರಹ ಮುಂದುವರಿಸಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ಆಗಲಿಕ್ಕಿಲ್ಲ ಅಂತ. ಒಂದು ಎಲ್ಲರ ಗಮನಕ್ಕೆ ಬಂದಿರ್ತದೆ, ಸತ್ಯಾಗ್ರಹಿಗಳಾಗಿ ಹೊಸ ಹೊಸ ಜನ ಸೇರುವುದು ಸ್ವಲ್ಪ ಕಡಿಮೆ ಆಗಿರ್ತದೆ. ಟ್ರಾನ್ಸ್ವಾಲ್ನ 13,000 ಜನದಲ್ಲಿ 2,500 ಜನ ಭಾರತೀಯರು ಮಾತ್ರ ತುಂಬ ಸಕ್ರಿಯವಾಗಿ ಇರ್ತಾರೆ. ಅದಕ್ಕಾಗಿ ಅದು ಒಂದು ಕಾಳಜಿ ಇರ್ತದೆ ಇವರಿಗೆ. ಸತ್ಯಾಗ್ರಹದ ತೀವ್ರತೆ ಹೆಚ್ಚಾದ ಹಾಗೆ ಸರಕಾರ ಕೂಡ ಜನರನ್ನು ತುಂಬ ಕ್ರೂರವಾಗಿ ನಡೆಸ್ಕೊಡ್ಲಿಕ್ಕೆ ಶುರು ಮಾಡುತ್ತದೆ. ಎಂಥೆಂಥ ಜನರು ಅದರಲ್ಲಿ ಇರ್ತಾರೆ ಅಂತಂದರೆ, ತಂಬಿನಾಯ್ಡು ಅಂತಹ ಬಡ ಕಾರ್ಮಿಕ, ರಾಯಪ್ಪನ್ ಆಕ್ಸ್ಫರ್ಡ್ನ ಪದವೀಧರ, ಇಮಾಮ್ ಸಾಹೇಬರಂಥ ಮಹಾನ್ ಸುಖಜೀವಿಗಳು ಎಲ್ಲರೂ ಈ ಥರ ಪಾಡುಪಟ್ಟಿರ್ತಾರೆ. ತಂಬಿನಾಯ್ಡು ಅವರ ಕುಟುಂಬ ಅಂತೂ ಬೀದಿ ಪಾಲಾಗಿರ್ತದೆ. ಗಾಂಧಿಯವರಿಗೆ ತುಂಬ ಕಾಳಜಿ ಆಗ್ತದೆ. ಅವರ ಪತ್ನಿ ವೀರಮ್ಮಾಳ ಹತ್ರ ಹೋಗಿ ಧೈರ್ಯ ತುಂಬುತ್ತಾರೆ, ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ತಾರೆ. ಇದರ ಜೊತೆಗೆ ಜಾಕಿ ಮೊದಲಿಯಾರ್, ಆಮೇಲೆ ನಾಗಪ್ಪ ಸ್ವಾಮಿ ಬಗ್ಗೆ ನಾವು ಹೇಳಲೇಬೇಕು. ಅವರು ಕ್ಷಯ ರೋಗ ಬಂದು ತೀರ್ಕೊಳ್ತಾರೆ. ಅವರು ತೀರ್ಕೊಳ್ಳೋದು ಗಾಂಧೀಜಿಯವರು ಲಂಡನ್ಗೆ ಹೋದ ಮೇಲೆ. ಗಾಂಧಿಯವರು ಇಂಡಿಯನ್ ಒಪಿನಿಯನ್ನಲ್ಲಿ ಒಂದು ಮಾತು ಬರೀತಾರೆ,
ವರ್ಣಭೇದ ಹೋರಾಟದಲ್ಲಿ ಯಾವತ್ತೂ ವಿಚಲಿತರಾಗದೇ ಇದ್ದದ್ದು ತಮಿಳು ಸಮುದಾಯ. ಅವರು ಸಾವು ಗಡಿಪಾರು ಅನುಭವಿಸಿದ್ದು ಮುಂದಿನ ಭಾಗಗಳಲ್ಲಿ ನೋಡೋಣ.

0: ಇದುವರೆಗೂ ವಾಣಿ ಪೆರಿಯೋಡಿರವರು ನಡೆಸಿಕೊಟ್ಟ ಗಾಂಧಿ ಕಥನ ಕೇಳಿದಿರಿ. ಈ ಕೃತಿಯ ರಚನೆಕಾರರು ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
2: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
1: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
2: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
3: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
4: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
3: ನಿನ್ ಮಾತಿನ ಅರ್ಥ, ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
5: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
10: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
9: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ, ಇವತ್ತು September 26 ಅನಂತ ಹುಣ್ಣಿಮೆ ಇದೆ, ಹಾಗೆ ಇವತ್ತು ಶಿವಶರಣ ಹೂಗಾರ ಮಾದಯ್ಯನವರ ಜಯಂತ್ಯೋತ್ಸವ ಕೂಡ ಇವತ್ತೇ ಇರೋದ್ರಿಂದ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೂಗಾರ ಮಾದಯ್ಯನವರ ಕುರಿತಾಗಿ ನಮ್ಮ ಶಿವಶರಣರು ಹೇಳಿರುವ ವಿಚಾರ, ಹಾಗೆ ಜನಪದ ಸಾಹಿತ್ಯದಲ್ಲಿ ಸಹ ಹೂಗಾರ ಮಾದಯ್ಯನವರ ವಿಚಾರಧಾರೆಯನ್ನ ಕೊಂಡಾಡಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಕುಪ್ಸದವರು ನಮ್ಮ ಜೊತೆಗಿದ್ದಾರೆ. ಇವರು ಶಿವಶರಣ ಹೂಗಾರ ಮಾದಯ್ಯನವರ ಕುರಿತು ಜನಪದ ಸಾಹಿತ್ಯದಲ್ಲಿ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನ ತಿಳಿಸ್ಕೊಡ್ತಾರೆ, ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣರಾದಂತಹ ಹೂಗಾರ ಮಾದಯ್ಯನವರ ವಿಚಾರಧಾರೆಯನ್ನ ತಿಳಿಸಬಹುದಾ?
12: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶುಭೋದಯ. ವಚನ ವಿಹಾರ ಕಾರ್ಯಕ್ರಮವನ್ನು ಚಂದವಾಗಿ ನಿರೂಪಿಸುತ್ತಿರುವ ಪವಿತ್ರ ದಿನೇಶ್ ಮೇಡಮ್ರವರಿಗೂ ಹಾಗೂ ಎಲ್ಲ ಸಹೃದಯ ಕೇಳುಗರೆಲ್ಲರಿಗೂ ನನ್ನ ತುಂಬ ಹೃದಯದ ಶರಣಾರ್ಥಿಗಳು. ನಾನು ಜಯಮ್ಮ ಕುಪ್ಸರ್. ನಾನು ಇಂದು ಕಾಯಕ ನಿಷ್ಠೆಯಿಂದ ಅಂತರಂಗದ ಚೈತನ್ಯವನ್ನು ಅರಳಿಸಿದ ಶರಣ ಹೂಗಾರ ಮಾದಯ್ಯ ಮತ್ತು ಶರಣೆ ಮಹಾದೇವಿ ಅವರ ಬಗ್ಗೆ, ಜನಪದ ಸಾಹಿತ್ಯದಲ್ಲಿ ಬಂದಿರುವಂತಹ ಅವರ ಕತೆ ಮತ್ತು ಅವರ ಜೀವನ ವೃತ್ತಾಂತಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಶರಣಾರ ನೆನೆದಾರ ಸರಗೀಯ ಇಟ್ಟಾಂಗ, ಅರಳೂ ಮಲ್ಲಿಗೆ ಮುಡಿದಾಂಗ, ಕಲ್ಯಾಣ ಶರಣರ ನೆನೆಯೋ ನನ ಮನವೇ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವಬೆಳಕ ನಾಡೊಳಗೆ, ಸೊಲ್ಲೆತ್ತಿ ಜನವು ಹಾಡುವುದು. ಉತ್ತು ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ, ನಿನ್ನೆಸರು ಬಸವಯ್ಯ ಮರ್ತಿದೊಳು ಮಂತ್ರ ಜೀವನಕ್ಕೆ. ಜೀಯ ಬಸವನೇ ಶರಣು, ಕಾಯಕವು ಶರಣರಿಗೆ ತಾಯಬೇರಂತೆ, ಶಿವಮತಕ್ಕೆ ಜಗದೊಳಗೆ ಕಾಯಕವೇ ಕಾಣೋ ಕೈಲಾಸ. ಹೀಗೆ ಕಾಯಕವನ್ನೇ ಕೈಲಾಸವನ್ನಾಗಿ ಮಾಡಿಕೊಂಡಂತಹ ಅನೇಕ ಶರಣರು 12ನೇ ಶತಮಾನದಲ್ಲಿ ಬಾಳಿ ಬದುಕಿದ್ದಾರೆ. ಜನರಿಂದ ಜನರಿಗಾಗಿ ಹುಟ್ಟಿ ಜನರ ಮಧ್ಯೆ ಬೆಳೆದ ಸಾಹಿತ್ಯ ಅದು ವಚನ ಸಾಹಿತ್ಯ. ಈ ವಚನ ಸಾಹಿತ್ಯ ನಿಧಿ ಕಾಯಕ ಮತ್ತು ದಾಸೋಹ ಎಂಬ ಪರಿಕಲ್ಪನೆಗಳನ್ನು ಜಗತ್ತಿಗೆ ಪರಿಚಯಿಸಿದ ಕಾಲ ಅದು 12ನೇ ಶತಮಾನ. ಕಾಯಕದ ಮೂಲಕ ತಮ್ಮ ಅಂತರಂಗದಲ್ಲಿಯ ದೇವರು ಅಂದರೆ ಚೈತನ್ಯದೊಂದಿಗೆ ಸಂವಾದ ನಡೆಸುವ ಗಟ್ಟಿಯಾದ ನಿಲುವನ್ನು ಕಂಡು ಸಮಾಜವನ್ನು ಕಟ್ಟಿದವರು ಶರಣರು. 770 ಅಮರ ಗಣಗಳಲ್ಲಿ ಕೆಲವರು ವಚನಗಳನ್ನು ರಚಿಸದೇ ಇದ್ದರೂ ಅವರ ನಡೆ ನುಡಿಯೇ ಶರಣ ತತ್ವವನ್ನು ತಿಳಿಸುತ್ತಿತ್ತು. ಹೀಗೆ ಬಾಳಿ ಬದುಕಿದವರಲ್ಲಿ ಹೂಗಾರ ಮಾದಯ್ಯನವರು ಸಹ ಒಬ್ಬರಾಗಿದ್ದಾರೆ. ಇವರು ವಿಶ್ವಗುರು ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ವಚನ ಚಳುವಳಿಯಲ್ಲಿ ಬಸವಣ್ಣನವರ ಶಿಷ್ಯರಾಗಿ ಭಾಗವಹಿಸಿದ್ದರು. ಹೂಗಾರ ಮಾದಯ್ಯನವರ ಕಾಯಕ ಲಿಂಗಪೂಜೆ, ಶಿವಪೂಜೆಗೆ ಹೂವು ಕೊಡುವ ಕಾಯಕ. ಹೂವನ್ನು ಕಟ್ಟಿ ಶಿವಲಿಂಗಕ್ಕೆ ಹೂವಿನ ಅಲಂಕಾರ ಮಾಡುವುದು, ಬಹಳ ಸುಂದರವಾಗಿ ಶ್ರದ್ಧೆ ಭಕ್ತಿಯಿಂದ ಅಲಂಕರಿಸುವುದು, ಆದ್ದರಿಂದಲೇ ಅವರನ್ನು ಹೂಗಾರ ಮಾದಯ್ಯ ಎಂದು ಕರೆಯುತ್ತಿದ್ದರು. ಹೂಗಾರ ಮಾದಯ್ಯನವರು ಹೂವಿನ ಮನಸ್ಸು ಹೊಂದಿದವರು, ಯಾರ ಮನಸ್ಸಿಗೂ ನೋವು ಮಾಡಿದವರಲ್ಲ. ಇವರು ವಚನ ರಚನೆ ಮಾಡದೇ ಇದ್ದರೂ ಜನಪದರ ಹೃದಯದಲ್ಲಿ ಮನೆ ಮಾಡಿದವರು. ಇವರ ಜೀವನದ ವೃತ್ತಾಂತಗಳನ್ನು ನಾವು ಅವರ ಜನಪದ ಹಾಡುಗಳಲ್ಲಿ ನಾವು ತಿಳಿದುಕೊಳ್ಳಬಹುದು. ಇವರ ಹಿರಿಮೆ ಗರಿಮೆಯನ್ನು ಇವರ ಕಾಯಕದಿಂದ ಹಾಗೂ ಜನಪದರ ವಾಣಿಯಿಂದ ಅರಿಯಬಹುದು. ಬಾದನಿಗೆ ಬಾಸಿಂಗ, ಭೂಮಿ ತಾಯಿಗೆ ದಂಡೆ, ಸಾಲ ಶರಣರಿಗೆ ಸ್ವರಮಾಲೆ, ಸಾಲ ಶರಣರಿಗೆ ಸ್ವರಮಾಲೆ ಕಟ್ಟಿಕೊಂಡು ಮಾದಯ್ಯ ಗೆದ್ದ ಕೈಲಾಸ, ಸಾಲ ಶರಣರಿಗೆ ಸ್ವರಮಾಲೆ ಕಟ್ಟಿಕೊಂಡು ಮಾರಯ್ಯ ಗೆದ್ದ ಕೈಲಾಸ. ಅಂದರೆ ಬೆಳವಳದ ಸುಗ್ಗಿಯಲ್ಲಿ ಕಣಕ್ಕೆ ಹೂಪತ್ರೆಯನ್ನು

0: ಸಕಲೇಶಮಾದರಸರನ್ನು ತಮ್ಮ ಗುರುಗಳೆಂದು ಭಾವಿಸಿ ಗೌರವಿಸುತ್ತಿದ್ದರು. ಹಾಗೆಯೇ ಸಕಲೇಶ ಮಾದರಸರು ಮಾದಯ್ಯನವರನ್ನು ಮಂಟಪಕ್ಕೆ ಮೂಗುತಿ, ಅಂದರೆ ಅನುಭವ ಮಂಟಪಕ್ಕೆ ಮೂಗುತಿಯ ತರಹ ಎಂದು ಕರೆದಿದ್ದನ್ನು ಜಾನಪದ ತ್ರಿಪದಿ ಒಂದು ಸಾರುತ್ತದೆ. ಸಕಲೇಶ ಮಾದರಸರಿಂದ ಬಸವಣ್ಣನವರ ವಿಚಾರಗಳನ್ನು ತಿಳಿದು ಕಲ್ಯಾಣಕ್ಕೆ ಬರುತ್ತಾರೆ. ಕಲ್ಯಾಣದ ನಿಯಮದಂತೆ ಶರಣನಾದವನು ಮೊದಲು ಕಾಯಕ ಮಾಡಬೇಕು. ಅದರಂತೆ ಮಾದಯ್ಯನವರು ಹೂವು ಪತ್ರೆ ಕಾಯಕವನ್ನು ಪ್ರತಿದಿನ ಶರಣರ ಲಿಂಗ ಪೂಜೆಗೆ ಹೂವು ಕೊಡುವ ಕಾಯಕವನ್ನು ಮಾಡುತ್ತಿದ್ದರು ಎಂಬುದಕ್ಕೆ ಜನಪದರ ಈ ತ್ರಿಪದಿ ಸಾಕ್ಷಿ. ಹೂಗಾರ ಮಾದಯ್ಯ ಬೇಗುದಯ ಹರಿಯುವುದಕ್ಕೆ ಹೋಗಿ ಹೂಪತ್ರೆ ಬನದೊಳಗೆ ಎತ್ತರಲು ಜೋಗಿ ಜಂಗಮರ ಶಿವಪೂಜೆ, ಅಂದರೆ ಹೂಗಾರ ಮಾದಯ್ಯನು ಬೆಳಗ್ಗೆ ಬೇಗನೆ ಬೆಳಕು ಹರಿಯುವುದಕ್ಕೆ ಮುಂಚೆಯೇ ಹೋಗಿ ಹೂವು ಪತ್ರೆಗಳನ್ನು ತೆಗೆದುಕೊಂಡು ಬಂದು ಎಲ್ಲ ಜೋಗಿ ಜಂಗಮರಿಗೆ ಶರಣರಿಗೆ ನೀಡುತ್ತಿದ್ದರಂತೆ. ಅವರು ಹೂವು ಪತ್ರೆಗಳನ್ನು ನೀಡಿದ ನಂತರವೇ ಜೋಗಿ ಜಂಗಮರ ಶಿವಪೂಜೆ ಎಂಬುದನ್ನು ತಿಳಿಸುತ್ತದೆ.
1: ಜನಪದ ಸಾಹಿತ್ಯದಲ್ಲಿ ಸಹ ಹೂಗಾರ ಮಾದಯ್ಯನವರ ಕುರಿತು ಹಾಗೆ ಶರಣೆ ಮಹಾದೇವಿಯವರ ಕುರಿತು ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ಜಯಮ್ಮ ಕುಪ್ಸತ್ತವರು ಪ್ರತಿಯೊಂದು ಘಟನೆಯನ್ನು ಕೂಡ ತುಂಬಾ ಅರ್ಥವತ್ತಾಗಿ ತಿಳಿಸಿಕೊಟ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಶಿವಶರಣ ಹೂಗಾರ ಮಾದಯ್ಯನವರ ಕುರಿತು ಹಾಗೆ ಶರಣೆ ಮಹಾದೇವಿಯವರ ಕುರಿತು ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದ್ ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಶರಣರಾದಂತಹ ಹೂಗಾರ ಮಾದಯ್ಯನವರ ವಿಚಾರಧಾರೆ ಹಾಗೆ ಶರಣೆ ಮಹಾದೇವಿಯವರ ವಿಚಾರಧಾರೆಯ ಕುರಿತು ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಕುಪ್ಸದವರು ಮಾಹಿತಿಯನ್ನು ಹೇಳ್ತಿದ್ರು. ಅಂದ್ರೆ ಹೂಗಾರ ಮಾದಯ್ಯನವರ ಕುರಿತು ಜನಪದ ಸಾಹಿತ್ಯದಲ್ಲಿ ಅವರ ವರ್ಣನೆಯನ್ನ ಹೇಗೆಲ್ಲ ಮಾಡಿದ್ದಾರೆ ಅವರ ಕಾಯಕದ ಕುರಿತು ಎಂಬುದನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ಹೀಗೆ ಕಲ್ಯಾಣದ ಮನೆಯಾಯ್ತು ಎಲ್ಲ ಶಿವಶರಣರಿಗೆ. ಮಲ್ಲೆ ಮಾದೇವಿ ಲಿಂಗಣ್ಣ ಮಗನೊಡನೆ ಉಲ್ಲಾಸದಿಂದಿದ್ದ ಮಾದಣ್ಣ. ಇದರಿಂದ ಇವರಿಗೆ ಲಿಂಗಣ್ಣನೆಂಬ ಮಗ ಇದ್ದನೆಂಬುದು ಹಾಗೂ ಕಲ್ಯಾಣ ಇವರ ಮನೆಯಾಯಿತು ಎಂಬುದು ತಿಳಿದು ಬರುತ್ತದೆ. ಮಾದಯ್ಯ ಹೂವು ತರುವುದರಲ್ಲಿಯೂ ಒಂದು ವಿಶೇಷತೆ ಇತ್ತು ಎನ್ನುತ್ತಾರೆ ಜನಪದಕಾರರು. ಬಸವ ಭಕ್ತನಿಗಾಗಿ ಎಸಳೆಂಟು ಒಡೆದಿರುವೆ ಹಸನಾದ ಹೂ ಮಲ್ಲಿಗೆಯು ನಾನಿರುವೆ ನೊಸಲಗಣ್ಣಿಗೆ ಮೀಸಲ ಹೂ. ಬಾರೋ ಬಾ ಮಾದಯ್ಯ ಬೇರೊಂದು ಬಗೆಯದಲ್ಲಿ ಹಾರೋ ಗುಂಗಿಗಳು ಮುಟ್ಟಿಲ್ಲ ಹೊನ್ನಾವರಿ ಬೂರಿ ಕೊಯ್ದಿದು ಶಿವಶರಣರಿಗೆ ಎಂದು ಮಲ್ಲಿಗೆ ಹೂಗಳು ಹೇಳಿದರೆ ಅತ್ತ ಕಡೆ ಕರಿಕೆ ಹೇಳುತ್ತದೆ. ಕರಿಕೆ ದವನದ ಕೊನರು ನೆರೆತು ಮೈ ಮರೆತಾಡಿ ಕರೆಯುವುದಕ್ಕೆ ಬೀಸಿ ಚಳಿಗಾಳಿ. ಬೆಳಗ್ಗೆ ಎದ್ದು ಹೂವು ಪತ್ರೆ ತರಲು ವನಕ್ಕೆ ತೆರಳಿದಾಗ ಹೂವು ಪತ್ರೆಗಳು ಮಾತನಾಡುತ್ತಿದ್ದವಂತೆ ಭಾಸವಾಗುತ್ತಿತ್ತಂತೆ. ಅಂದರೆ ಪತ್ರೆಗಳು ಹೂವುಗಳು ಅವರೊಡನೆ ಭಕ್ತಿಯ ಸಂಭಾಷಣೆಯನ್ನು ಮಾಡುತ್ತಿದ್ದವಂತೆ. ಬಾಮಾದಯ್ಯ ನಾನು ಬಸವಣ್ಣನವರ ಭಕ್ತರಿಗೆ ಶರಣರ ಲಿಂಗ ಪೂಜೆಗೆ ಬರುತ್ತೇನೆ. ನನ್ನನ್ನು ಇನ್ನೂ ದುಂಬಿ ಮುಟ್ಟಿಲ್ಲ. ಆನಂದವಾಗಿ ಅರಳಿರುವೆ ಶರಣರ ಲಿಂಗದ ಮುಡಿಗೆ ಏರಿ ನನ್ನ ಜೀವನ ಸಾರ್ಥಕ ಮಾಡು ಎನ್ನುತ್ತಿದ್ದವಂತೆ. ಅವುಗಳೊಡನೆ ಭಕ್ತಿ ಭಾವದಿಂದ ಸಂಭಾಷಣೆ ಮಾಡುತ್ತಾ ಆ ಹೂವುಗಳನ್ನು ಪತ್ರೆಗಳನ್ನು ಎತ್ತಿಕೊಳ್ಳುತ್ತಿದ್ದರಂತೆ. ಬನದ ಹೂ ಪತ್ರಿಗಳ ಮನದ ಜೋಳಿಗೆ ತುಂಬಿ ಬನದೊಳಗೆ ಮಾದ ಬರುತ್ತಿರಲು ಶಿವಮೆಚ್ಚಿ ಕೆಣಕುವುದಕ್ಕೆ ಬಂದ ಜಂಗಮನ ವೇಷದಲ್ಲಿ ಇವರ ಕಾಯಕ ನಿಷ್ಠೆಯನ್ನ ಪರೀಕ್ಷಿಸಲು ಶಿವ ಮೆಚ್ಚಿ ಜಂಗಮ ವೇಷದಲ್ಲಿ ಬರುತ್ತಾನಂತೆ. ಚಳಿಗೆ ಬಣವೇ ನಡುಗೆ ಬಳಲುತ್ತಿದೆ ಮಾದಯ್ಯ, ಚಳಿಗಂಜಿ ಹೊನಲಟ್ಟು ಕೆಚ್ಚಿಟ್ಟು ಬಣಕಾಸಿ ಗೊಸುಳಿ ಹೊಗೆಯ ಮಂಜು ನೋಡಲ್ಲಿ ಶರಣರೆಲ್ಲರೂ ಕೂಡಿ ಕರುಣೆಯಿಲ್ಲದೆ ನಿನ್ನ ತರಲು ಹೂಪತ್ರೆ ಕಳಿಸಿದರು. ನಿನ್ನೋಡಿ ಮರಗುವೆ ಎದೆ ಕರೆಗಿ. ಅಂದರೆ ಇಲ್ಲಿ ಶರಣರೆಲ್ಲರೂ ಇಂತಹ ಚಳಿಯಲ್ಲಿ ಇಡೀ ಬನವೇ ನಡುಗಿ ಬಳಲುತ್ತಿದೆ. ಆ ಚಳಿಗಂಜಿ ಸುಳಿ ಹೊಗೆಯ ಮಂಜು ದಟ್ಟವಾಗಿ ಕಾಡುತ್ತಿದೆ. ಆದರೆ ಈ ಶರಣರೆಲ್ಲರೂ ನಿನಗೆ ಕರುಣೆಯಿಲ್ಲದೆ ನಿನ್ನ ಹೂ ತರಲು ಕಳಿಸಿದ್ದಾರೆ. ಇಂತಹ ಜಡಮತಿಗಳ ಬಿಟ್ಟು ನೀನೇಕೆ ನನ್ನೊಡನೆ ಕೈಲಾಸಕ್ಕೆ ಬರಬಾರದು ಎಂದು ಪ್ರಶ್ನಿಸುತ್ತಾರೆ. ನಡೆ, ನಾವು ಹೋಗೋಣ ಜಡಮತಿಗಳ ಬಿಟ್ಟು ಮೃಡನ ಕೈಲಾಸ ಭವನಕ್ಕೆ ಮಾದಯ್ಯ ಎಂದಾಗ ಮಾದಯ್ಯ ಅವರಿಗೆ ಈ ರೀತಿ ಉತ್ತರಿಸುತ್ತಾರೆ. ಸುಡಲಿ ಬೇಡ ಎನಗೆ ನಿನ್ನ ಕೈಲಾಸ, ಕಾಯಕವೇ ಕೈಲಾಸ ಮಾಯೆ ಕೊಲ್ಲುವ ಕೆಲಸ. ಆಯು ಬೆಸುವುದಕ್ಕೆ ಸಾಹಸವು ಜಗದೊಳಗೆ ಹೇಯ ಸಂಸಾರ ಬೀಗುವುದಕ್ಕೆ ನಾನು ಕಾಯಕದಲ್ಲಿಯೇ ಕೈಲಾಸ ಕಂಡಿರುವೆ ಎನ್ನುತ್ತಾ ಹೋಗಯ್ಯ ಹೋಗು ಎನ್ನುತ್ತಾರೆ.
2: ಕಾಯಕವೇ ಕೈಲಾಸ ಅಂತ ಹೇಳಿ ತಿಳ್ಕೊಂಡವರು ಶಿವಶರಣರು. ಇದನ್ನೇ ಹೂಗಾರ ಮಾದಯ್ಯನವರು ಕೂಡ ತಮ್ಮ ವಿಚಾರಧಾರೆಯಲ್ಲಿ ಹೇಳ್ತಾರೆ. ಇದನ್ನ ಜನಪದ ಸಾಹಿತ್ಯದಲ್ಲಿ ಕೂಡ ಎಷ್ಟು ಚೆನ್ನಾಗಿ ಅರ್ಥೈಸಿದ್ದಾರೆ ಎಂಬುದನ್ನ ಶ್ರೀಮತಿ ಜಯಮ್ಮ ಕುಪ್ಸದವರು ತಿಳಿಸಿದ್ರು. ನಂತರದಲ್ಲಿ ಸಹ ಶಿವಶರಣರಾದ ಹೂಗಾರ ಮಾದಯ್ಯನವರ ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಕುಪ್ಸದವರು ಶಿವಶರಣ ಹೂಗಾರ ಮಾಧವಿಯನವರ ಕುರಿತು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
1: ಕಲ್ಯಾಣದ ಮನೆಯಾಯ್ತು ಎಲ್ಲ ಶಿವಶರಣರಿಗೆ. ಮಲ್ಲೆ ಮಾದೇವಿ ಲಿಂಗಣ್ಣ, ಮಲ್ಲೆ ಮಾದೇವಿ ಲಿಂಗಣ್ಣ ಮಗನೊಡನೆ ಉಲ್ಲಾಸದಿಂದಿದ್ದ ಮಾದಣ್ಣ. ಇದರಿಂದ ಇವರಿಗೆ ಲಿಂಗಣ್ಣನೆಂಬ ಮಗ ಇದ್ದನೆಂಬುದು ಹಾಗೂ ಕಲ್ಯಾಣ ಇವರ ಮನೆಯಾಯಿತು ಎಂಬುದು ತಿಳಿದು ಬರುತ್ತದೆ. ಮಾದಯ್ಯ ಹೂವು ತರುವುದರಲ್ಲಿಯೂ ಒಂದು ವಿಶೇಷತೆ ಇತ್ತು ಎನ್ನುತ್ತಾರೆ ಜನಪದಕಾರರು. ಬಸವ ಭಕ್ತನಿಗಾಗಿ ಎಸಳೆಂಟು ಒಡೆದಿರುವೆ, ಬಸವ ಭಕ್ತನಿಗಾಗಿ ಎಸಳೆಂಟು ಒಡೆದಿರುವೆ ಹಸನಾದ ಹೂ ಮಲ್ಲಿಗೆ, ಹಸನಾದ ಹೂ ಮಲ್ಲಿಗೆಯು ನಾನಿರುವೆ ನೊಸಲಗಣ್ಣಿಗೆ ಮೀಸಲ ಹೂ. ಬಾರೋ ಬಾ ಮಾದಯ್ಯ ಬೇರೊಂದು ಬಗೆಯದಲ್ಲಿ, ಹಾರೋ ಗುಂಗಿಗಳು ಮುಟ್ಟಿಲ್ಲ, ಹಾರೋ ಗುಂಗಿಗಳು ಮುಟ್ಟಿಲ್ಲ, ಹೊನ್ನಾವರಿ ಬೂರಿ ಕೊಯ್ದಿದು ಶಿವಶರಣರಿಗೆ ಎಂದು ಮಲ್ಲಿಗೆ ಹೂಗಳು ಹೇಳಿದರೆ, ಅತ್ತ ಕಡೆ ಕರಿಕೆ ಹೇಳುತ್ತದೆ, ಕರಿಕೆ ದವನದ ಕೊನರು ನೆರೆತು ಮೈ ಮರೆತಾಡಿ ಕರೆಯುವುದಕ್ಕೆ ಬೀಸಿ ಚಳಿಗಾಳಿ. ಬೆಳಗ್ಗೆ ಎದ್ದು ಹೂವು ಪತ್ರೆ ತರಲು ವನಕ್ಕೆ ತೆರಳಿದಾಗ ಹೂವು ಪತ್ರೆಗಳು ಮಾತನಾಡುತ್ತಿದ್ದವಂತೆ, ಭಾಸವಾಗುತ್ತಿತ್ತಂತೆ. ಅಂದರೆ ಪತ್ರೆಗಳು ಹೂವುಗಳು ಅವರೊಡನೆ ಭಕ್ತಿಯ ಸಂಭಾಷಣೆಯನ್ನು ಮಾಡುತ್ತಿದ್ದವಂತೆ. ಬಾಮಾದಯ್ಯ ನಾನು ಬಸವಣ್ಣನಿಗೆ, ನಾನು ಬಸವಣ್ಣನವರ ಭಕ್ತರಿಗೆ ಶರಣರ ಲಿಂಗ ಪೂಜೆಗೆ ಬರುತ್ತೇನೆ. ನನ್ನನ್ನು ಇನ್ನೂ ದುಂಬಿ ಮುಟ್ಟಿಲ್ಲ, ಆನಂದವಾಗಿ ಅರಳಿರುವೆ. ಶರಣರ ಲಿಂಗದ ಮುಡಿಗೆ ಏರಿ ನನ್ನ ಜೀವನ ಸಾರ್ಥಕ ಮಾಡು ಎನ್ನುತ್ತಿದ್ದವಂತೆ. ಅವುಗಳೊಡನೆ ಭಕ್ತಿ ಭಾವದಿಂದ ಸಂಭಾಷಣೆ ಮಾಡುತ್ತಾ ಆ ಹೂವುಗಳನ್ನು ಪತ್ರೆಗಳನ್ನು ಎತ್ತಿಕೊಳ್ಳುತ್ತಿದ್ದರಂತೆ. ಬನದ ಹೂ ಪತ್ರೆಗಳ ಮನದ ಜೋಳಿಗೆ ತುಂಬಿ ಬನದೊಳಗೆ ಮಾದ ಬರುತ್ತಿರಲು ಶಿವ ಮೆಚ್ಚಿ ಕೆಣಕುವುದಕ್ಕೆ ಬಂದ ಜಂಗಮನ ವೇಷದಲ್ಲಿ, ಬನದ ಹೂ ಪತ್ರೆಗಳ ಮನದ ಜೋಳಿಗೆ ತುಂಬಿ ಬನದೊಳಗೆ ಮಾದ ಬರುತ್ತಿರಲು ಶಿವ ಮೆಚ್ಚಿ ಕೆಣಕುವುದಕ್ಕೆ ಬಂದ ಜಂಗಮನ ವೇಷದಲ್ಲಿ ಇವರ ಕಾಯಕ ನಿಷ್ಠೆಯನ್ನ ಪರೀಕ್ಷಿಸಲು ಶಿವ ಮೆಚ್ಚಿ ಜಂಗಮ ವೇಷದಲ್ಲಿ ಬರುತ್ತಾನಂತೆ. ಚಳಿಗೆ ಬಣವೇ ನಡುಗೆ ಬಳಲುತ್ತಿದೆ ಮಾದಯ್ಯ, ಚಳಿಗಂಜಿ ಹೊನಲ ಕಚ್ಚೆಚ್ಚಿಟ್ಟು ಬಣಕಾಸಿ ಗೊಸುಳಿ ಹೊಗೆಯ ಮಂಜು ನೋಡಲ್ಲಿ ಶರಣರೆಲ್ಲರೂ ಕೂಡಿ ಕರುಣೆಯಿಲ್ಲದೆ ನಿನ್ನ ತರಲು ಹೂಪತ್ರೆ ಕಳಿಸಿದರು, ನಿನ್ನೋಡಿ ಮರಗುವೆ ಎದೆ ಕರೆಗೆ. ಅಂದರೆ ಇಲ್ಲಿ ಶರಣರೆಲ್ಲರೂ ಇಂತಹ ಚಳಿಯಲ್ಲಿ ಇಡೀ ಚಳಿಗೆ ಇಡೀ ಬನವೇ ನಡುಗಿ ಬಳಲುತ್ತಿದೆ, ಆ ಚಳಿಗಂಜಿ ಸುಳಿ ಹೊಗೆಯ ಮಂಜು ದಟ್ಟವಾಗಿ ಕಾಡುತ್ತಿದೆ, ಆದರೆ ಈ ಶರಣರೆಲ್ಲರೂ ನಿನಗೆ ಕರುಣೆಯಿಲ್ಲದೆ ನಿನ್ನನ್ನು ಹೂ ತರಲು ಕಳಿಸಿದ್ದಾರೆ. ಇಂತಹ ಜಡಮತಿಗಳ ಬಿಟ್ಟು ನೀನೇಕೆ ನನ್ನೊಡನೆ ಕೈಲಾಸಕ್ಕೆ ಬರಬಾರದು ಎಂದು ಪ್ರಶ್ನಿಸುತ್ತಾರೆ. ನಡೆ ನಾವು ಹೋಗೋಣ ಜಡಮತಿಗಳ ಬಿಟ್ಟು ಮೃಡನ ಕೈಲಾಸ ಭವನಕ್ಕೆ, ಮೃಡನ ಕೈಲಾಸ ಭವನಕ್ಕೆ ಮಾದಯ್ಯ ಎಂದಾಗ ಮಾದಯ್ಯ ಅವರಿಗೆ ಈ ರೀತಿ ಉತ್ತರಿಸುತ್ತಾರೆ. ಸುಡಲಿ ಬೇಡ ಎನಗೆ ನಿನ್ನ ಕೈಲಾಸ, ಕಾಯಕವೇ ಕೈಲಾಸ ಮಾಯೆ ಕೊಲ್ಲುವ ಕೆಲಸ. ಆಯು ಬೆಸುವುದಕ್ಕೆ ಸಾಹಸವು ಜಗದೊಳಗೆ ಹೇಯ ಸಂಸಾರ ಬೀಗುವುದಕ್ಕೆ ನಾನು ಕಾಯಕದಲ್ಲಿಯೇ ಕೈಲಾಸ ಕಂಡಿರುವೆ ಎನ್ನುತ್ತಾ ಹೋಗಯ್ಯ ಹೋಗು ಎನ್ನುತ್ತಾರೆ. ಅಂದರೆ ನಿನ್ನ ಕಾಯಕ ನನಗೆ ಬೇಡ, ನಿನ್ನ ಸುಡಲಿ ನಿನ್ನ ಕಾಯಕ ನನಗೆ, ನನ್ನ ಕಾಯಕವೇ ಕೈಲಾಸ. ನಾನು ಈ ಜಗತ್ತಿನಲ್ಲಿ ಶರಣರ ಕಾಯಕದ ಮೂಲಕ ಅವರ ವಿವಿಧ ಮಜಲುಗಳನ್ನು ಅರ್ಥೈಸಿಕೊಳ್ಳಲು ಶರಣ ಸಂಸ್ಕೃತಿಯ ಅತ್ಯವಶ್ಯಕ ಎನ್ನಬಹುದು. ಇದೇ ತಿಂಗಳು ಅನಂತನ ಹುಣ್ಣಿಮೆ ಎಂದು ಹೂಗಾರ ಮಾದಯ್ಯನವರ ಜನ್ಮದಿನ. ಅವರ ಜನ್ಮ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಕಾಯಕ ನಿಷ್ಠೆಯಿಂದ ಅಂತರಂಗದ ಚೈತನ್ಯವನ್ನು ಅರಳಿಸಿದ ಶರಣ ಮಾದಯ್ಯ ಹಾಗೂ ಶರಣೆ ಮಹಾದೇವಿ ಶರಣ ದಂಪತಿಗಳನ್ನು ಸ್ಮರಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಶರಣೋ ಶರಣಾರ್ಥಿಗಳು.
0: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ಇವತ್ತು ಹೂಗಾರ ಮಾದಯ್ಯನವರ ಜನ್ಮದಿನ ಇರೋದ್ರಿಂದ ಶಿವಶರಣ ಹೂಗಾರ ಮಾದಯ್ಯನವರ ವಿಚಾರಧಾರೆಯನ್ನ ಹಾಗೆ ನಮ್ಮ ಜನಪದ ಸಾಹಿತ್ಯದಲ್ಲಿ ಸಹ ಹೂಗಾರ ಮಾದಯ್ಯನವರ ಹಾಗೆ ಮಹಾದೇವಿಯವರ ಕುರಿತಾಗಿ ಹೇಳಿರುವ ವಿಚಾರಧಾರೆಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣರಾದಂತಹ ಹೂಗಾರ ಮಾದಯ್ಯನವರ ಕುರಿತು ಹಾಗೆ ಶಿವಶರಣೆ ಮಹಾದೇವಿಯವರ ವಿಚಾರಧಾರೆಯನ್ನ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಕುಪ್ಸದವರು ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है नौवा राष्ट्रीय पोषण माह।
1: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
0: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
2: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಜರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
5: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
4: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
5: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
4: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
6: LIC ಹರ್ ಪಲ್ ಆಪ್ಕೆ ಸಾಥ್.
7: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ನಮಸ್ಕಾರ, ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಅನುಭವದ ಪರಿ. ಅನುಭವದ ಪರಿ ನೂರುವರಿಗೆ ನೂರು ನೂರು ಪರಿ, ದಿನವದರೊಳೆ ಅದೊಬ್ಬಂಗೆ ನೂರು ಪರಿ, ಎಣಿಪುದಾರನುಭವವನ್ ಆವ ಪ್ರಮಾಣದಲ್ಲಿ ಮಣಲ ಗೋಪುರವೋ ಅದು ಮಂಕುತಿಮ್ಮ. ಅನುಭವದ ಪರಿ ನೂರುವರಿಗೆ, ಅನುಭವದ ರೀತಿ ನೂರು ಜನಕ್ಕೆ, ನೂರು ನೂರು ಪರಿ, ನೂರು ನೂರು ರೀತಿಯಾಗಿದೆ. ದಿನ ಒಂದರೊಳೆ, ದಿನವು ಒಂದರೊಳೆ, ದಿನ ಒಂದರಲ್ಲಿ ಅದೊಬ್ಬಂಗೆ ನೂರು ಪರಿ, ಅದು ಒಬ್ಬಂಗೆ ಅಂದರೆ ಒಬ್ಬನಿಗೆ ನೂರು ಪರಿ, ನೂರು ರೀತಿ. ಎಣಿಪುದಾರನುಭವವನ್, ಎಣಿಪುದು ಆರ, ಅನುಭವವನ್ ಅಂದರೆ ಎಣಿಪುದು ಅಂದರೆ ಎಣಿಸೋದು, ಗಣಿಸೋದು, ಒಪ್ಪೋದು. ಆರ ಅಂದರೆ ಯಾರ. ಅನುಭವವನ್ನು, ಅನುಭವ ಒನ್ ಅಂದರೆ ಅನುಭವವನ್ನು, ಯಾವ ಪ್ರಮಾಣದಲ್ಲಿ, ಯಾವ ರೀತಿಯಲ್ಲಿ, ಪ್ರಮಾಣದಲ್ಲಿ, ಮಣಲ ಗೋಪುರವೋ ಅದು ಮಂಕುತಿಮ್ಮ. ಮಣಲ ಗೋಪುರ ಅಂದರೆ ಮರಳಿನ ಗೋಪುರ ಅದು ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಅನುಭವದ ಪರಿ ನೂರುವರಿಗೆ ನೂರು ನೂರು ಪರಿ, ದಿನ ಒಂದರೊಳೆ ಅದು ಒಬ್ಬಂಗೆ ನೂರು ಪರಿ, ಎಣಿಪುದು ಆರ, ಅನುಭವವನ್ ಆವ ಪ್ರಮಾಣದಲ್ಲಿ, ಮಣಲ ಗೋಪುರವೋ ಅದು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಅನುಭವ ಹೀಗೆ ಅಂತ ಹೇಳೋದಿಕ್ಕಾಗಲ್ಲ, ಅದು ನೂರು ಮಂದಿಗೆ ನೂರು ಬಗೆಯಾಗಿರುತ್ತೆ, ಇಲ್ವೇ ಒಬ್ಬನಿಗೆ ನೂರು ಬಗೆ ಆಗಿರ್ಬೋದು. ಅನುಭವದ ಪ್ರಮಾಣ ಅಳಿಯೋದು ಒಂದೇ, ಮರಳಿನ ಗೋಪುರ ಕಟ್ಟೋದು ಒಂದೇ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಮನೆಯಲ್ಲಿ ಮದುವೆ ಸಂಭ್ರಮ ನಡೀತಾ ಇರುತ್ತೆ ಅನ್ಕೊಳ್ಳಿ. ಬೀಗರು ಬಂದಿರ್ತಾರೆ, ಕಲ್ಯಾಣ ಮಂಟಪ ಅಲಂಕಾರಗೊಂಡಿರುತ್ತೆ. ಮದುವೆ ಗಂಡಿಗೆ ಕಾತ್ರ, ತನ್ನ ಮಡದಿಯಾಗೋಳನ್ನ ಕಾಣುವ, ಸ್ಪರ್ಶಿಸೋ ತವಕ. ಹುಡುಗಿಗೆ ಎದೆಯಲ್ಲಿ ಅವಲಕ್ಕಿ ಕೊಟ್ಟಿದ್ದ ಅನುಭವ. ಹುಡುಗನೇನೋ ಗೊತ್ತು, ಆದರೆ ಮನೆಯವ್ರು ಹೇಗೋ ಏನು. ಇಷ್ಟು ವರ್ಷ ಹುಟ್ಟಿ ಬೆಳೆದಿದ್ದ ಮನೆಯನ್ನ ಪರಿವಾರದವ್ರನ್ನ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಆತಂಕ. ಹುಡುಗಿಯ ತಂದೆ ತಾಯಿಯರಿಗೆ ಎಲ್ಲವೂ ಸರಿಯಾದ್ರೆ ಸಾಕು, ಬಂದವರಲ್ಲಿ ಯಾರಿಗೂ ಅಸಮಾಧಾನ ಆಗದೆ ಬೀಗರು ತೃಪ್ತಿಯಾಗಿದ್ದರೆ ಸಾಕು, ಅವರಿಗೆ ಅವತ್ತೇ ಮಗಳನ್ನು ಕಳುಹಿಸಿ ಕೊಡಬೇಕಲ್ಲ ಅಂತ ದುಃಖ. ಇನ್ನು ಅಡಿಗೆ ಕಾಂಟ್ರಾಕ್ಟ್ ತಗೊಂಡವನಿಗೆ ಬಂದವರ ಲೆಕ್ಕದ ಚಿಂತೆ. ಸರ್, ಪಲ್ಯ ಮುಗಿತಾ ಬಂದಿದೆ, ಮತ್ತಷ್ಟು ಮಾಡಲೆ ಅಂತ ಅಡುಗೆಯವನು ಕೇಳಿದಾಗ, ಬೇಡಯ್ಯ, ಬಡಿಸೋರಿಗೆ ಸ್ವಲ್ಪ ಕೈ ಬಿಗಿದು ಬಡಿಸೋದಕ್ಕೆ ಹೇಳು, ಹೇಗಿದ್ರೂ ಚಟ್ನಿ ಹೆಚ್ಚಿದೆಯಲ್ಲ ಅದನ್ನೇ ಜಾಸ್ತಿ ಹಾಕೋದಕ್ಕೆ ಹೇಳಿ ಅಡ್ಜಸ್ಟ್ ಮಾಡು. ಅವನದು ಅಡ್ಜಸ್ಟ್ ಮಾಡೋ ವ್ಯವಹಾರ. ಇನ್ನು ಹೂವಿನ ಅಲಂಕಾರದವನಿಗೆ ಎಷ್ಟು ಕಡಿಮೆ ಹೂಗಳನ್ನು ಬಳಸಿ ಅಲಂಕಾರ ಮಾಡಿ ಹೆಚ್ಚು ಹಣ ಗಳಿಸೋ ಯೋಜನೆ. ಕಲ್ಯಾಣ ಮಂಟಪದ ಮ್ಯಾನೇಜರ್ಗೆ ತನ್ನ ಕಟ್ಟಡಕ್ಕೆ ಉಪಕರಣಗಳಿಗೆ ಏನಾದರೂ ಹಾನಿ ಆಗ್ಬೋದಾ ಅಂತ ಗಮನಿಸೋದ್ರ ಜೊತೆಗೆ ಇವರನ್ನು ಸರಿಯಾದ ಸಮಯಕ್ಕೆ ಹೊರಗೆ ಹಾಕಿ ಮುಂದಿನ ಮದುವೆಗೆ ಬರೋರಿಗೆ ಎಲ್ಲವನ್ನ ಒಪ್ಪಿಸೋ ಅವನು. ಎಲೆ ಎತ್ತಿ ಪಾತ್ರೆ ತೊಳೆಯೋರಿಗೆ ಇದು ಮುಗ್ದು ಹೋಗಿ ತಮಗೆ ಬರೋ ಕಾಸು ಬಂದರೆ ಸಾಕು ಅನಿಸಿದೆ. ಯಾರು ಯಾರನ್ನ ಮದುವೆ ಆಗ್ತಾರೆ ಅನ್ನೋ ಚಿಂತೆ ಅವರಿಗಿಲ್ಲ. ಒಂದು ಮದುವೆಯಲ್ಲೇ 100 ಜನರಿಗೆ 100 ಅನುಭವಗಳು. ಹೀಗಿದ್ದಾಗ ಈ ವಿಶಾಲ ವಿಶ್ವದಲ್ಲಿ ಜನರಿಗೆ ಅದೆಷ್ಟು ಅನುಭವಗಳು ಸಿಗ್ಲಿಕ್ಕಿಲ್ಲ? ಒಂದೇ ದಿನದಲ್ಲಿ 100 ಅನುಭವ ಆಗೋದಿಲ್ವಾ? ಎಲ್ಲರೂ ತಮ್ಮ ಅನುಭವವೇ ಸತ್ಯ ಅಂತಾರೆ. ಒಂದು ದೃಶ್ಯ, ಒಂದು ಘಟನೆ, ಒಂದು ಮಾತು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯ ಅನುಭವಗಳನ್ನೇ ಕೊಡುತ್ತೆ. ಅದು ಅವರವರ ಮನ ಪರಿಪಾಕದ ಹಾಗೆ ಗೋಚರ ಆಗತ್ತೆ. ಜೋಗ ಜಲಪಾತ ಎಂಥ ಅದ್ಭುತ ಅಂತ ನಿಸರ್ಗ ಪ್ರೇಮಿಗೆ ಅನಿಸಿದ್ರೆ, ವಿಜ್ಞಾನಿಗೆ ಛೇ ಅದೆಷ್ಟು ನೀರು ಪೋಲಾಗ್ತಿದೆಯಲ್ಲ, ಅದರಿಂದ ವಿದ್ಯುತ್ತನ್ನು ಪಡಿಬಹುದಲ್ಲ ಅನ್ಸತ್ತೆ. ಹಾಗಾದ್ರೆ ಯಾರ ಅನುಭವವನ್ನ ಯಾವ ಪ್ರಮಾಣದಲ್ಲಿ ಸ್ವೀಕರಿಸಿದ್ರೆ ನಮಗೆ ಸತ್ಯ ಉಳಿಬಹುದು? ನೋಡಿ, ಈ ಜಗತ್ತಲ್ಲಿ ಎಷ್ಟು ಜನರಿದಾರೋ ಅಷ್ಟೂ ಜನರಿಗೆ ಅವರವರ ಭಾವಕ್ಕೆ ತಕ್ಕ ಹಾಗೆ ಮತ್ತು ಅವರವರ ನಂಬಿಕೆಗೆ ತಕ್ಕ ಹಾಗೆ ಈ ದೇವರು ಅನ್ನೋ ವಸ್ತು ಅನುಭವಕ್ಕೆ ಬರುತ್ತೆ. ಜಗತ್ತನ್ನು ಸೃಷ್ಟಿಸಿದ ಒಂದು ಅದ್ಭುತ, ಅನುಪಮ, ಅನಂತ ಮತ್ತು ಪರಮಶಕ್ತಿಯನ್ನೇ ದೇವರು ಅಂತ, ನಮ್ಮ ಅಸ್ತಿತ್ವಕ್ಕೆ ಕಾರಣಭೂತವಾದ ಒಂದು ಶಕ್ತಿ ಅಂತ ಕಾಣದಿದ್ರೂ ಕೇವಲ ಭಾವಿಸಿ ಶ್ರದ್ಧೆ ಭಕ್ತಿಯಿಂದ ಪೂಜಿಸೋದು ಅನಾದಿ ಕಾಲದಿಂದ ಬಂದಿದೆ. ಆದರೆ ಪೂಜಿಸೋ ಕ್ರಮ ಕಾಲಾನುಕಾಲಕ್ಕೆ ಜನರ ಅನುಭವ ಮತ್ತು ಭಾವನೆಗೆ ಅನುಗುಣವಾಗಿ ಬದಲಾಗ್ತಾ ಬಂದಿದೆ ಮತ್ತು ನಿರಂತರವಾಗಿ ಬದಲಾಗ್ತಾ ಇದೆ. ಯಾವತ್ತೋ ಒಂದು ಕಾಲಕ್ಕೆ ಜನಮಾನಸದಲ್ಲಿ ಇದ್ದ ದೇವರುಗಳು ಇವತ್ತಿಲ್ಲ, ಮತ್ತು ಆ ದೇವರನ್ನ ಪೂಜಿಸೋ ಕ್ರಮನೂ ಇಲ್ಲ. ಹೀಗೆ ಬದಲಾಗೋ ಪರಿಯನ್ನೇ ಗುಂಡಪ್ಪನವರು ಮಣಲ ಗೋಪುರವೋ ಅದು ಅಂತಿರೋದು. ಅಷ್ಟೇ ಅಲ್ಲ, ಒಂದು ವಸ್ತುವೋ ಅಥವಾ ಒಂದು ರೂಪವೋ ಒಂದೇ ವ್ಯಕ್ತಿಲಿ ಒಂದೇ ಸಮಯದಲ್ಲಿ ಹಲವಾರು ಭಾವಗಳನ್ನು ಎಬ್ಬಿಸ್ಬೋದು. ಆ ಒಂದೇ ವಸ್ತುವನ್ನು ಕಂಡ 100 ಜನರಲ್ಲಿ 100 ಭಿನ್ನವಾದ ಭಾವಗಳು, ಕಲ್ಪನೆಗಳು ಉದ್ಭವ ಆಗ್ಬೋದು. ಇದನ್ನೇ ನಿಜಗುಣ ಶಿವಯೋಗಿಗಳು ಅವರವರ ಭಾವಕ್ಕೆ ಅಂತಾರೆ. ಅನ್ನಮಾಚಾರ್ಯರು ಪಿಂಡಂತೆ ನಿಪ್ಪಟ್ಟಿ ಅಂದರೆ ಹಿಟ್ಟಿನ ಹಾಗೆ ನಿಪ್ಪಟ್ಟು ಅಂತ ಹೇಳ್ತಾ, ಪ್ರತಿಯೊಬ್ಬರ ಅಂತರಾತ್ಮ ಹೊಕ್ಕು ನೋಡೋದಕ್ಕೆ ಸಾಧ್ಯವಾದರೆ ಅವರ ಭಾವ ಎಷ್ಟಿರತ್ತೋ ದೇವರವರಿಗೆ ಅಷ್ಟಿರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ದೇವರು ಅನ್ನೋದು ಕೇವಲ ಭಾವನೆಗೆ ಸಂಬಂಧಪಟ್ಟದ್ದೇ ವಿನಃ ಮತ್ತೇನೂ ಅಲ್ಲ. ಆ ಭಾವಗಳಿಗೆ ಒಂದು ರೂಪನ ಕೊಟ್ಟು ಜನರು ತಮ್ಮ ಪೂಜೆಗಳನ್ನು ಸಲ್ಲಿಸ್ತಾರೆ. ಇದು ಅಪ್ರಬುದ್ಧಾವಸ್ಥೆ. ಮನಸ್ಸು, ಬುದ್ಧಿಗಳು ಪ್ರಬುದ್ಧ ಆಗ್ತಾ ಹೋದಾಗೆ ಆಕಾರದಿಂದ ನಿರಾಕಾರದ ಕಡೆಗೆ ಸಾಗತ್ತೆ. ಅಲ್ಲಿ ಭಾವ ದೃಢ ಆಗತ್ತೆ. ಭಾವ ದೃಢತೆಯಲ್ಲಿ ಭಕ್ತಿ ಅನಪೇಕ್ಷಣೀಯ ಮತ್ತೆ ಅಕಳಂಕಿತವಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
7: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
11: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
7: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
11: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
7: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
12: ಚಿನ್ನು ಮುನ್ನು ಚಿತ್ತು ಚುಕ್ಕಿ, ಎಲ್ಲರೂ ಎಲ್ಲಿದ್ದೀರಾ? ಬೇಗ ಬನ್ನಿ ಬನ್ನಿ, ಇವತ್ತು ಕತೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
13: ಓಹೋ, ಕತೆ ರೆಡಿನಾ?
12: ಹ್ಞೂ, ಇವತ್ತು ನಾನು ನಿಮಗೆ ಬಿತ್ತಿದಂತೆ ತೆನೆ ಅನ್ನೋ ಒಂದು ಕತೆನ ಹೇಳ್ತೀನಿ.
13: ಬಿತ್ತಿದಂತೆ ತೆನೆ ಅಂದರೆ ಏನು? ನಾವು ಒಳ್ಳೆ ಬೀಜ ಬಿತ್ತಿದ್ರೆ ಒಳ್ಳೆ ತೆನೆಗಳು ಬರುತ್ತೆ.
14: ನಾವು ಹಾಳಾದ ಬೀಜ ಬಿತ್ತಿದ್ರೆ ಜಲ್ ತೆನೆ ಬರುತ್ತೆ.
15: ಹೌದಪ್ಪ ಅಣ್ಣಜ್ಜಿ, ಅವ್ರು ಹೇಳಿ ಸರಿನಾ?
12: ಹೌದು ಮಕ್ಕಳೇ, ನೀವು ಸರಿಯಾಗಿ ಹೇಳಿದ್ದೀರ. ಈಗ ಕತೆ ಏನು ಹೇಳುತ್ತೆ ನೋಡೋಣ. ಸೋಮನಾಥಪುರ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಚಂಗಣ್ಣ ಅನ್ನೋ ಒಬ್ಬ ಮುದುಕ ಇದ್ದ. ಅವನು ತನ್ನ ಜೀವನಕ್ಕಾಗಿ 5-6 ಹಸುಗಳನ್ನು ಸಾಕ್ಕೊಂಡಿದ್ದ. ಸ್ವಲ್ಪ ಹಾಲನ್ನು ಮಾರ್ತಿದ್ದ, ಉಳಿದಿದ್ರಲ್ಲಿ ಬೆಣ್ಣೆ ತುಪ್ಪ ಮಾಡಿ ಮಾರಿ ತನ್ನ ಜೀವನವನ್ನು ನಡೆಸ್ತಾ ಇದ್ದ. ಘಮ ಘಮ ಅನಿಸೋ ಅವನ ತುಪ್ಪಕ್ಕಾಗಿ ಊರ ಜನರು ಮುಗಿಬೀಳ್ತಾಯಿದ್ರು. ಚಂಗಣ್ಣನ ಮನೆ ಊರ್ ತುದೀಲಿತ್ತು, ಎಲ್ಲರಿಗೂ ಅಲ್ಲಿ ಹೋಗಿ

0: ತುಪ್ಪ ಕೊಳ್ಳೋಕ್ಕೆ ಅನಾನುಕೂಲ ಆಗ್ತಿತ್ತು. ಅದಕ್ಕೆ ಚಂಗಣ್ಣ ವಾರಕ್ಕೊಮ್ಮೆ ಎಲ್ಲರ ಮನೆಗೆ ತಾನೇ ಹೋಗಿ ತುಪ್ಪವನ್ನು ಮಾರ್ತಾ ಇದ್ದ. ಈ ವ್ಯವಸ್ಥೆ ಇಬ್ಬರಿಗೂ ಅನುಕೂಲಕರವಾಗಿತ್ತು. ಸ್ವಲ್ಪ ದಿನ ಆದಮೇಲೆ ಊರವರು ತುಪ್ಪ ಕೊಳ್ಳೋಕ್ಕೆ ಬೇರೆ ಒಂದು ವ್ಯವಸ್ಥೆ ಮಾಡ್ತಾರೆ. ಆ ಊರಿನ ಮಧ್ಯದಲ್ಲಿ ರಂಗಯ್ಯ ಅನ್ನೋನು ಒಂದು ದೀನ್ಸಿ ಅಂಗಡಿಯನ್ನು ಇಟ್ಕೊಂಡಿದ್ದ. ಅವರು ಚಂಗಣ್ಣನ ಹತ್ರ ಹೋಗ್ಬಿಟ್ಟು, ನೋಡಪ್ಪ, ಊರ ಮಧ್ಯೆ ಇರೋ ದೀನ್ಸಿ ಅಂಗಡಿಯ ಮಾಲೀಕ ರಂಗಯ್ಯನ ಅಂಗಡಿಗೆ ನೀ ತುಪ್ಪ ಮಾರು, ನಾವೆಲ್ಲ ಅವನ ಹತ್ರನೇ ತಗೋತೀವಿ, ನಿನಗೆ ಮನೆ ಮನೆ ಅಲಿಯೋದು ತಪ್ಪುತ್ತೆ, ನಮಗೆ ಅಕಸ್ಮಾತ್ತಾಗಿ ತುಪ್ಪದ ಅವಶ್ಯಕತೆ ಬಿದ್ದರೆ ನಿನ್ನನ್ನು ಹುಡ್ಕೊಂಡು ಬರೋದು ತಪ್ಪುತ್ತೆ ಅಂತ ಹೇಳಿದರು. ಚಂಗಣ್ಣಿಗೆ ಇದು ಸರಿ ಅಂತ ಅನಿಸುತ್ತೆ. ಅವನು ಆಯಿತು ಅಂತ ಹೇಳ್ತಾನೆ. ಎಲ್ಲರೂ ರಂಗಯ್ಯನ ಹತ್ರ ಮಾತಾಡಿ ಈ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ. ಆದರೆ ಆ ರಂಗಯ್ಯ ಮಹಾ ಚಾಲಾಕಿ ಮನುಷ್ಯ. ಅವನು ಚಂಗಣ್ಣ ಹತ್ರ ತಗೊಂಡಂತಹ ತುಪ್ಪವನ್ನು ಹೆಚ್ಚಿನ ಬೆಲೆಗೆ ಮಾರ್ತಾ ಇದ್ದ. ಹೋಗಲಿ ಬಿಡು, ಎಷ್ಟೇ ಆದರೂ ರಂಗಯ್ಯ ವ್ಯಾಪಾರಿ, ಎರಡು ಕಾಸು ಹೆಚ್ಚಿಗೆ ಕೊಟ್ಟರು ನಮ್ಮ ಕೆಲಸ ಅರ್ಧದಷ್ಟು ಉಳಿಯುತ್ತಲ್ಲ ಅಂತ ಊರ ಜನರು ಸುಮ್ಮನಾದರು. ಚಂಗಣ್ಣ ಸೇರು ತುಪ್ಪವನ್ನು ತೂಗಿ ತೂಗಿ ಬೇರೆ ಬೇರೆಯಾಗಿ ಕಟ್ಟಿ ರಂಗಯ್ಯನಿಗೆ ಮಾರ್ತಾ ಇದ್ದ. ಇದೇ ರೀತಿ ಅವರು ವ್ಯವಹಾರ ಹಲವು ದಿನಗಳ ತನಕ ನಡೆಯುತ್ತೆ. ಒಂದಿನ ಚಂಗಣ್ಣ ಎಂದಿನ ಹಾಗೆ ತುಪ್ಪ ತಂದು ರಂಗಯ್ಯನಿಗೆ ಕೊಟ್ಟು ರಂಗಯ್ಯನ ಅಂಗಡಿಯಿಂದ ತನಗೆ ಬೇಕಾಗುವಂತಹ ಸಕ್ಕರೆ ಅಕ್ಕಿ ಬೇಳೆಯನ್ನು ತಗೊಂಡು ಹೋದ. ಇದ್ದಕ್ಕಿದ್ದ ಹಾಗೆ ರಂಗಯ್ಯನಿಗೆ ಚಂಗಣ್ಣ ಕೊಟ್ಟ ತುಪ್ಪವನ್ನು ತೂಕ ಮಾಡೋಣ ಅಂತ ಅನಿಸುತ್ತೆ. ಎಷ್ಟೇ ಆದರೂ ಅವನದ್ದು ಶ್ರೇಷ್ಠಿಗಳ ವ್ಯಾಪಾರಸ್ಥ ಮನೋಭಾವ ಅಲ್ವೇ. ಅವನು ಆತ ಕೊಟ್ಟ ತುಪ್ಪವನ್ನು ತೂಗಿ ನೋಡಿದಾಗ ಅದು ಒಂದು ಸೇರಿನ ಬದಲಾಗಿ ಮುಕ್ಕಾಲು ಸೇರು ತೂಗುತ್ತೆ. ಎಲ್ಲನೂ ಕಾಲು ಕಾಲು ಸೇರು ಕಮ್ಮಿ ಇರೋದನ್ನು ಆತ ನೋಡ್ತಾನೆ. ರಂಗಯ್ಯನಿಗೆ ಕಡೂ ಕೋಪ ಬರುತ್ತೆ. ನನಗೆ ಮೋಸ ಮಾಡೋಕ್ಕೆ ಹೊರಟಿದ್ದಾನೆ ಆ ಮುದುಕಪ್ಪ, ನಾನು ಸುಮ್ಮನೆ ಇರೋದಿಲ್ಲ, ನನಗೆ ಮೋಸ ಮಾಡಿದ್ದಕ್ಕೆ ಊರವ್ರ ಮುಂದೆ ಅವನ ಮಾನ ಹರಾಜು ಹಾಕ್ತಿದ್ರೆ ನಾನು ರಂಗಯ್ಯನೇ ಅಲ್ಲ, ವಿಷಯವನ್ನು ಕೋತ್ವಾಲನ ತನಕ ತಗೊಂಡು ಹೋಗ್ತೀನಿ. ಊರವ್ರ ಮುಂದೆ ಆತ ತನ್ನ ತಪ್ಪನ್ನು ಒಪ್ಕೊಳ್ಳೇಬೇಕು, ಅವನಿಗಾಗೋ ಅವಮರ್ಯಾದೆಯನ್ನು ನಾನು ನೋಡಲೇಬೇಕು ಅಂತ ಆತ ಆ ದೂರನ್ನು ಕೋತ್ವಾಲನ ಹತ್ರ ತಗೊಂಡು ಹೋದ. ಕೋತ್ವಾಲ ಸಮಾಧಾನದಿಂದ ಅವನ ಕಥೆನೆಲ್ಲ ಕೇಳ್ತಾನೆ. ಹೀಗೆ ಕೋತ್ವಾಲನಿಂದ ಚಂಗಣ್ಣನಿಗೆ ಕರೆ ಹೋಗುತ್ತೆ.
1: ಚಂಗಣ್ಣ ಒಳ್ಳೆಯವನು ಅಂತ ನಾ ತಿಳ್ಕೊಂಡಿದ್ದೆ, ಅವನು ಯಾಕೆ ರಂಗಯ್ಯನಿಗೆ ಮೋಸ ಮಾಡ್ದ ಅಂತೀನಿ.
0: ಹಾಗೇನೂ ಆಗಲಿಲ್ಲ ಮಕ್ಕಳೇ, ಚಂಗಣ್ಣ ಮೋಸ ಮಾಡಲಿಲ್ಲ.
1: ಮತ್ತೆ
0: ಆಮೇಲೆ ಏನಾಯ್ತು ಅಂದರೆ, ಕೋತ್ವಾಲ್ನಿಂದ ಕರೆ ಬಂದಿದೆ ಎಂದಾಕ್ಷಣ ಚಂಗಣ್ಣ ಹೆದರಿಬಿಟ್ಟ. ಏನು ಕಾದಿದೆಯೋ ಏನೋ ಅಂತ ಅಂಜ್ತಾ ಅಂಜ್ತಾ ಕೋತ್ವಾಲ್ನ ಹತ್ರ ಬರ್ತಾನೆ. ಕೋತ್ವಾಲರು ಚಂಗಣ್ಣಿಗೆ ಎಲ್ಲ ವಿಷಯವನ್ನು ತಿಳಿಸಿ, ಚಂಗಣ್ಣ ನಾನು ನೀನು ಕೊಟ್ಟ ತುಪ್ಪವನ್ನು ತೂಗಿ ನೋಡಿದೆ, ಅದು ಮುಕ್ಕಾಲು ಸೇರು ತುಕ್ತಾ ಇದೆ, ನೀನು ರಂಗಯ್ಯನಿಗೆ ವ್ಯಾಪಾರದಲ್ಲಿ ಮೋಸ ಮಾಡಿದ್ಯಾ ಅಂತ ಹೇಳ್ದ. ಆಗ ಚಂಗಣ್ಣ ವಿನಯದಿಂದ, ಕೋತ್ವಾಲರೇ, ನಾನು ಬಡವ ಆದರೆ ಮೋಸಗಾರ ಅಲ್ಲ, ನನ್ನ ಹತ್ರ ಸೇರಿ ಇರಲಿಲ್ಲ, ಹಾಗಾಗಿ ತಕ್ಕಡಿಯ ಒಂದು ತಟ್ಟೆಗೆ ಇವರ ಅಂಗಡಿಯಿಂದ ತಂದ ಒಂದು ಸೇರು ಸಕ್ಕರೆಯನ್ನು ಇಟ್ಟು ಇನ್ನೊಂದು ತಟ್ಟೆಗೆ ತುಪ್ಪ ಇಟ್ಟು ತೂಗಿದೆ. ಇವರು ತೂಕವನ್ನೇ ಮಾನದಂಡವಾಗಿ ಇಟ್ಕೊಂಡು ತುಪ್ಪವನ್ನು ತೂಗಿದ್ದೀನಿ ಕೋತ್ವಾಲರೇ ಅಂತ ಅಂದಾಗ ಕೋತ್ವಾಲ ರಂಗಯ್ಯನ ಮುಖ ನೋಡ್ತಾನೆ. ರಂಗಯ್ಯ ಪೇಚಿಗೆ ಬಿದ್ದು ತಲೆಯನ್ನು ತಗ್ಗಿಸ್ದ. ಕಳ್ಳತನ ಮಾಡೋವಾಗಲೇ ಸಿಕ್ಕಿಬಿದ್ದ ಕಳ್ಳನ ಸ್ಥಿತಿ ಅವನದ್ದಾಗಿತ್ತು. ಕೋತ್ವಾಲ, ರಂಗಯ್ಯ ನೀನೇ ಮೋಸ ಮಾಡಿದ್ಯ, ನಿನ್ನ ಅಂಗಡಿಯ ಒಂದು ಸೇರು ಸಕ್ಕರೆ ಮುಕ್ಕಾಲು ತೂಕ್ತಾ ಇದೆಯಂತೆ, ನಿನ್ನ ತಪ್ಪನ್ನು ಚಂಗಣ್ಣನ ಮೇಲೆ ಹಾಕ್ತಾ ಇದ್ಯಾ, ಆ ಬಡವನ ಮೇಲೆ ಸುಳ್ಳು ಆಪಾದನೆ ಹೊರಿಸಿ ಊರ ಜನರ ಮುಂದೆ ಅವನನ್ನು ಅಪಮಾನ ಮಾಡಿದ್ಯ, ಈ ತಪ್ಪಿಗೆ ನಿನಗೆ 10 ರೂಪಾಯಿ ದಂಡ ಹಾಕ್ತೀನಿ ಅಂತ ತೀರ್ಪನ್ನು ಕೊಟ್ಟ. ಊರ ಜನರ ಮುಂದೆ ರಂಗಯ್ಯನ ಮಾನ ಹರಾಜಾಗಿ ಹೋಯಿತು. ಊರ ಜನರು ರಂಗಯ್ಯನ್ನು ಚೀ ಥೂ ಅಂತ ಹೇಳ್ತಾ ಅಲ್ಲಿಂದ ಹೊರಟೋದ್ರು. ತಾನು ಮಾಡಿದ್ದು ತನಗೇ ತಿರುಗ್ತಲ್ಲ ಅಂತ ರಂಗಯ್ಯ ಮುಂದೆ ಎಂದು ಮೋಸದ ವ್ಯಾಪಾರಕ್ಕೆ ಕೈ ಹಾಕಲಿಲ್ಲ. ಈಗ ಹೇಳಿ ಕತೆ ಹೇಗಿತ್ತು? ಬಿತ್ತಿದಂತೆ ತೆನೆ ಅಂದ್ರೆ ಏನು ಅಂತ ಅರ್ಥ ಆಯ್ತು ತಾನೆ?
2: ಓಹೋ, ಅರ್ಥ ಆಯ್ತು.
1: ನಾವು ಬೇರೆಯವ್ರಿಗೆ ಏನ್ ಕೊಡ್ತೀವೋ ಅದೇ ನಮಗೆ ತಿರುಗಿ ಬರುತ್ತೆ.
2: ಇನ್ನೊಬ್ರಿಗೆ ಗೌರವ ಕೊಟ್ರೆ ನಮಗೂ ಗೌರವ ಸಿಗುತ್ತೆ, ಇನ್ನೊಬ್ರಿಗೆ ದುಃಖ ಕೊಟ್ರೆ ನಮಗೂ ದುಃಖ ಸಿಗುತ್ತೆ. ಬೇವನ್ ಬಿತ್ತಿ ಬೆಲ್ಲನ ಅಪೇಕ್ಷೆ ಮಾಡಕ್ಕಾಗಲ್ಲ
0: ಅಲ್ವ ಮತ್ತೆ?
3: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
7: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
6: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
5: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
12: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
13: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
14: ನಂದಿನಿ ಪರಿಶುದ್ಧತೆಯ ಪ್ರತೀಕ.
15: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
16: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
15: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. ಸರ್ಕಾರದ ವಿವಿಧ ಇಲಾಖೆಗಳ ಯೋಜನೆಗಳಡಿ ಸಾರ್ವಜನಿಕರಿಗೆ ದೊರೆಯಬೇಕಾದ ಸೌಲಭ್ಯಗಳು ಸಮಯಕ್ಕೆ ಸರಿಯಾಗಿ ತಲುಪಿಸುವುದು ನಮ್ಮ ಪ್ರಮುಖ ಆದ್ಯತೆಯಾಗಿದ್ದು ಅದರಲ್ಲಿ ಯಾವುದೇ ವಿಳಂಬವಾಗುವುದಿಲ್ಲ ಎಂದು ನೂತನ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ CEO ಋಷಿ ಆನಂದ್ ಇಂಗಿತ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಚೇರಿಯಲ್ಲಿ ರಿಜಿಸ್ಟರ್ಗೆ ಸಹಿ ಮಾಡುವ ಮೂಲಕ ಅಧಿಕಾರ ಸ್ವೀಕರಿಸಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಜನಪರವಾದ ವಿವಿಧ ಯೋಜನೆಗಳು ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುವಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚು ಒತ್ತು ನೀಡಲಿದ್ದು, ಪ್ರಸ್ತುತ ಯಾವುದೇ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ ಎಂಬುವುದು ಆಲಿಸಿ ಆ ಸಮಸ್ಯೆ ಕೂಡಲೇ ಬಗೆಹರಿಸುವಂತೆ ಕಾರ್ಯನಿರ್ವಹಿಸಲಿದ್ದು, ಇದೇ ನಮ್ಮ ಪ್ರಮುಖ ಆದ್ಯತೆಯಾಗಿದೆ. ಕೂಲಿ ಕಾರ್ಮಿಕರಿಗೆ ನರೇಗಾ ಯೋಜನೆಯಡಿ ಗರಿಷ್ಠ ಪ್ರಮಾಣದಲ್ಲಿ ಉದ್ಯೋಗ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದ ಅವರು, ಸಾರ್ವಜನಿಕ ಸೇವೆಗಳನ್ನು ಪರಿಣಾಮಕಾರಿಯಾಗಿ ಒದಗಿಸುವುದು ಹಾಗೂ ಉತ್ತಮ ಆಡಳಿತ ನೀಡುವುದು ನಮ್ಮ ಆದ್ಯತೆ ಎಂದರು. ಮುಂದಿನ ವಿವರ.
8: ಶಿವಮೊಗ್ಗ ಮಹಾನಗರ ಪಾಲಿಕೆಯ ಮಹಿಳಾ ದಸರಾ ಸಮಿತಿಯ ವತಿಯಿಂದ ನಾಡಹಬ್ಬ ದಸರಾ ಹಬ್ಬದ ಪ್ರಯುಕ್ತ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಹಿಳೆಯರಿಗಾಗಿ ಸೆಪ್ಟೆಂಬರ್ 30 ಹಾಗೂ ಅಕ್ಟೋಬರ್ 1ರಂದು ಬೆಳಗ್ಗೆ 10 ಗಂಟೆಗೆ ಶಿವಮೊಗ್ಗದ ವೀರಶೈವ ಕಲ್ಯಾಣ ಮಂದಿರದಲ್ಲಿ ಮಹಿಳಾ ದಸರಾ ಆಟೋಟ ಹಾಗೂ ವಿಶೇಷ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಸೆಪ್ಟೆಂಬರ್ 30ರಂದು ಸಾಕ್ಷಾತ್ ದೇವಿ ಅಲಂಕಾರ ಸ್ಪರ್ಧೆ, ವಿವಿಧ ವೈಯಕ್ತಿಕ ಆಟೋಟ ಸ್ಪರ್ಧೆಗಳು, ಅಂತ್ಯಾಕ್ಷರಿ ಹಾಗೂ ಮೆಹಂದಿ ಸ್ಪರ್ಧೆ. ಅಕ್ಟೋಬರ್ 1ರಂದು ಕರ್ನಾಟಕದ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಸ್ಪರ್ಧೆ ಹಾಗೂ ಮಹಾನಟಿಯರು ಶಿವಮೊಗ್ಗ ಮಹಿಳಾ ದಸರಾ 2026 ಸ್ಪರ್ಧೆ ನಡೆಯಲಿದೆ. ಮಹಾನಟಿಯರು ಶಿವಮೊಗ್ಗ ಮಹಿಳಾ ದಸರಾ 2026 ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ಸೆಪ್ಟೆಂಬರ್ 28ರೊಳಗಾಗಿ ತಮ್ಮ ಹೆಸರುಗಳನ್ನು ಮೊಬೈಲ್ ಸಂಖ್ಯೆಗಳಾದ 9738710364 ಹಾಗೂ 9480111333 ಈ ನಂಬರ್ಗಳಿಗೆ ನೋಂದಾಯಿಸಿಕೊಳ್ಳಬೇಕಾಗಿ ಕೋರಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಾಲಿಕೆ ವ್ಯಾಪ್ತಿಯ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಮಹಿಳಾ ದಸರಾ ಸಮಿತಿ 2026 ಸದಸ್ಯ ಕಾರ್ಯದರ್ಶಿಗಳು ವಿನಂತಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ನಗರದ PESITM ಕಾಲೇಜಿನ 20ನೇ ಬ್ಯಾಚ್ನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಶಿಷ್ಯೋಪನಯನ ಕಾರ್ಯಕ್ರಮವನ್ನು ಪ್ರೇರಣಾ ಕನ್ವೆನ್ಷನಲ್ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಕೃಷಿ ಕಲ್ಪ ಸ್ಟಾರ್ಟ್ ಆಪ್ ಪರಿಸರ ವ್ಯವಸ್ಥೆಯ ಕೊಡುಗೆದಾರರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸ್ಟಾರ್ಟ್ಅಪ್ಗಳ ಸಮಿತಿ ಸದಸ್ಯರಾದ ಸಿಎಂ ಪಾಟೀಲ್ ಮಾತನಾಡಿ, ಆಲೋಚನೆಗಳು ಎಂದೂ ಕೂಡ ಉನ್ನತವಾಗಿರಲಿ, ಸದಾ ಹೊಸತನ ಮತ್ತು ನಾವೀನ್ಯತೆಯ ಕಲಿಕೆಯ ಕಡೆಗೆ ಗಮನವನ್ನು ಹರಿಸಿ, ಬದುಕಿನಲ್ಲಿ ಎಲ್ಲರೂ ಉತ್ತಮವಾದ ಕಲಿಕೆಯ ಕೌಶಲ್ಯಗಳನ್ನು ರೂಢಿಸಿಕೊಂಡು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ ಎಂದು ಕಿವಿಮಾತು ಹೇಳಿದರು. ಸಂಪಾದಿಸುವ ಸ್ನೇಹವು ನಿಮ್ಮ ಬದುಕನ್ನು ಬದಲಾಯಿಸುವಂತಿರಲಿ ಎಂದ ಅವರು, ಹಿಂದೆ ಗುರು ಮತ್ತು ಮುಂದೆ ಗುರಿಯನ್ನು ಇರಿಸಿಕೊಂಡು ಹೊಸ ಆವಿಷ್ಕಾರಗಳ ಕೊಡುಗೆ ವಿಶೇಷ ಗಮನವನ್ನು ನೀಡಿ. ಏನನ್ನಾದರೂ ಸಾಧಿಸಬೇಕು ಎಂಬ ಹಂಬಲವಿದ್ದಾಗ ಮಾತ್ರ ಯಶಸ್ಸಿನ ಕಡೆಗೆ ಸಾಗಲು ಸಾಧ್ಯ. ಬದುಕಿನಲ್ಲಿ ಎಂದಿಗೂ

ಮಹೋನ್ನತ ಗುರಿಯನ್ನು ಇರಿಸಿಕೊಳ್ಳಿ ಎಂದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಪಿಇಎಸ್ ಟ್ರಸ್ಟ್ನ ಟ್ರಸ್ಟಿಗಳು ಹಾಗೂ ಜನಶಿಕ್ಷಣ ಸಂಸ್ಥಾನದ ನಿರ್ದೇಶಕರಾದ ಎಸ್ವೈ ಅರುಣಾದೇವಿ ಮಾತನಾಡಿ, ಬದುಕಿನಲ್ಲಿ ಶಿಸ್ತು ಅಗತ್ಯ, ಹಾಗೆಂದ ಮಾತ್ರಕ್ಕೆ ನಗುಮುಖವನ್ನು ಕಳೆದುಕೊಳ್ಳಬೇಕಿಲ್ಲ. ಇಂದಿನ ಎಐ ಕಾಲಘಟ್ಟದಲ್ಲಿ ಅಧ್ಯಾಪಕರುಗಳಿಗೆ ಹಲವಾರು ಬಗೆಯ ಸವಾಲುಗಳು ಇವೆ. ಆದರೆ ಅವುಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡುವ ಅಗತ್ಯವಿದೆ ಎಂದರು. ಪಿಇಎಸ್ ಟ್ರಸ್ಟ್ನ ಕುಲಸಚಿವ ಡಾಕ್ಟರ್ ನಾಗರಾಜ್ ಸಂಸ್ಥೆಯು ಬೆಳೆದು ಬಂದ ಸಾಧನೆಯ ಮೈಲಿಗಲ್ಲುಗಳನ್ನು ಅವಲೋಕಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸ್ವಾಮಿ ಡಿಆರ್ ಸ್ವಾಗತಿಸಿದರು. ಐಕ್ಯೂ ಏಸಿಯಾ ಸಂಚಾಲಕರಾದ ಡಾಕ್ಟರ್ ಓಂ ಪ್ರಕಾಶ್ ಯಾದವ್ ವಂದಿಸಿದರು. ಸಿಡಿಸಿ ಸಹಾಯಕ ಪ್ರಾಧ್ಯಾಪಕರಾದ ಪ್ರತೀಕ್ಷಾ ಶಣೈ ನಿರೂಪಿಸಿದರು. ಮುಂದಿನ ವಿವರ. ದಿ ಶಿರಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಶಿರಸಿ, ಇದರ ನೂತನ ಸಾಗರ ಶಾಖೆಯ ಶುಭ ಉದ್ಘಾಟನಾ ಸಮಾರಂಭದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪಾಲ್ಗೊಂಡು ದೀಪ ಬೆಳಗುವುದರ ಮೂಲಕ ನೂತನ ಶಾಖೆಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಹಕಾರ ಕ್ಷೇತ್ರವು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಆರ್ಥಿಕ ಸಬಲೀಕರಣಕ್ಕೆ ಪ್ರಮುಖ ನೆರವಾಗಿದೆ. ಈ ನೂತನ ಶಾಖೆಯು ಸಾಗರದ ಜನತೆಗೆ, ರೈತರಿಗೆ ಹಾಗೂ ಸಣ್ಣ ಉದ್ಯಮಿಗಳಿಗೆ ಉತ್ಕೃಷ್ಟ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸಿ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷರು, ಆಡಳಿತ ಮಂಡಳಿಯ ನಿರ್ದೇಶಕರು, ಸಿಬ್ಬಂದಿ ವರ್ಗ ಹಾಗೂ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು, ಹಿರಿಯ ಪತ್ರಕರ್ತರು ಹಾಗೂ ರಂಗಕರ್ಮಿ ಶಿವಾನಂದ ತಗಡೂರು ಅವರಿಗೆ ರಾಜ್ಯ ನಾಟಕ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿಯನ್ನು ವಿಧಾನ ಪರಿಷತ್ ಉಪಸಭಾಪತಿ ಉಮಾಶ್ರೀ ಪ್ರದಾನ ಮಾಡಿದರು. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಉಮಾಶ್ರೀ, ರಂಗಭೂಮಿ ಯಾವ ಕಾಲಕ್ಕೂ ತನ್ನ ಜೀವಂತಿಕೆಯನ್ನು ಕಳೆದುಕೊಳ್ಳುವುದಿಲ್ಲ. ನಾನು ಕೂಡ ರಂಗಭೂಮಿ ಕಲಾವಿದೆಯಾಗಿ ಬೆಳೆದು ಈ ಎತ್ತರದ ಸ್ಥಾನಕ್ಕೆ ಬಂದಿದ್ದೇನೆ. ರಂಗಭೂಮಿಯ ಮೂಲಕ ಬೆಳೆದು ಬಂದಿರುವ ಎಲ್ಲಾ ಕಲಾವಿದರಿಗೂ ರಾಜ್ಯ ಸರ್ಕಾರದ ಪರವಾಗಿ ಅಭಿನಂದನೆಗಳು ಎಂದು ಹೇಳಿದರು. ಸಮಾರಂಭದಲ್ಲಿ ಹಿರಿಯ ನಟ ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ಮುಖ್ಯಮಂತ್ರಿ ಚಂದ್ರು, ನಾಟಕ ಅಕಾಡೆಮಿ ಅಧ್ಯಕ್ಷ ಡಾ ಕೆವಿ ನಾಗರಾಜ್ ಮೂರ್ತಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮುಕುಂದರಾಜ್, ಹಿರಿಯ ರಂಗಕರ್ಮಿ ಶ್ರೀನಿವಾಸ್ ಜಿ ಕಣ್ಣಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಡಾ ವಸುಂಧರಾ ಹಾಗೂ ರಿಜಿಸ್ಟರ್ ನೀಲಮ್ಮ, ಶೇಖ್ ಮಸ್ತಾರ್ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ರಾಜ್ಯ ನಾಟಕ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿಗಳು ಹಾಗೂ ವಿವಿಧ ದತ್ತಿನಿಧಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಮುಂದಿನ ವಿವರ. ಜಗತ್ಪ್ರಸಿದ್ಧ ಮೈಸೂರು ದಸರಾ ಉತ್ಸವ 2026 ಅಂಗವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮೈಸೂರು ದಸರಾ ಉತ್ಸವ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ 11 ರಿಂದ 20 ರವರೆಗೆ ಮೈಸೂರು

ದಸರ ಕನ್ನಡ ಪುಸ್ತಕಗಳ ರಿಯಾಯಿತಿ ಮಾರಾಟ ಮೇಳ 2026 ಆಯೋಜಿಸಲಾಗಿದೆ. ಈ ಮೇಳವು ಮೈಸೂರಿನ ಹಳೆಯ ಡಿಸಿ ಕಚೇರಿ ಎದುರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ನಡೆಯಲಿದೆ. ಮೇಳದಲ್ಲಿ ಭಾಗವಹಿಸಲು ಇಚ್ಛಿಸುವ ಕನ್ನಡ ಪ್ರಕಾಶಕರು ಮತ್ತು ಮಾರಾಟಗಾರರು ಅರ್ಜಿ ನಮೂನೆಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಬೆಂಗಳೂರು ಕಚೇರಿಯಲ್ಲಿ ಆಯಾ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಅಥವಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ https://kpp.karnataka.gov.in ಮೂಲಕ ಉಚಿತವಾಗಿ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0802242415 ಈ ನಂಬರಿಗೆ ಸಂಪರ್ಕಿಸಬಹುದು ಎಂದು ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
4: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
3: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
4: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
5: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಹೆಲೋ ಕೇಳುಕರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಕೇಳುಗರೆ, ನಿಮ್ಮೆಲ್ರಿಗೂ ಕೂಡ ಮೊದಲನೇದಾಗಿ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ. ಅಂದಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು, ಈ ಎಲ್ಲ ವಿಷಯವನ್ನು ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ.

ಸರಿ ಕೂಡ ಹೌದು. ಕೇಳುಗರೆ, ದಿನಾ ಬೆಳಗ್ಗೆ ಎದ್ದು ಒಂದ್ ಲೋಟ ನೀರ್ ಕುಡಿಯೋ ಹವ್ಯಾಸ ನನಗಿದೆ ಆಯ್ತಾ. ಇವತ್ತು ಕೂಡ ಬೆಳಗ್ಗೆ ಎದ್ದು ಒಂದ್ ಲೋಟ ನೀರ್ ಕುಡಿಯುವಾಗ ಅನ್ನಿಸ್ತು, ನಮ್ಗೆ ನೀರು ಅಂದ ತಕ್ಷಣ ನೆನಪಾಗೋದು ಮನೆ ಟ್ಯಾಪ್ ಇಲ್ಲ ಅಂದ್ರೆ ನೀರಿನ ಬಾಟಲ್. ಆದ್ರೆ ಆ ನೀರು ನಮ್ ಹತ್ರ ಬರೋಕೆ ಮೂಲ ಕಾರಣ ಯಾರು ಗೊತ್ತಾ? ಅವ್ರೇ ನಮ್ಮ ನಾಡಿನ ಜೀವನಾಡಿಗಳಾಗಿರುವಂತಹ ನದಿಗಳು. ಯೋಚನೆ ಮಾಡಿ ನೋಡಿ, ಕಾವೇರಿ, ಕೃಷ್ಣ, ತುಂಗ, ಶರಾವತಿ ಇವೆಲ್ಲ ಬರೀ ನದಿಗಳಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ಜೀವನ. ನದಿ ಅಂದ್ರೆ ಬರೀ ಹರಿಯುವ ನೀರಲ್ಲ, ಅದು ಪ್ರಕೃತಿ ನಮ್ಗೆ ಕೊಟ್ಟಿರುವಂತ ದೊಡ್ಡ ಕೊಡುಗೆ. ನಾವೆಲ್ಲ ಚಿಕ್ಕವರಿದ್ದಾಗ ನದಿ ದಂಡೆಯಲ್ಲಿ ಕಲ್ಲೆಸೆದು ಆಟ ಆಡ್ತಿದ್ವಿ. ಆ ತಣ್ಣನೆಯ ನೀರನ್ನ ಮುಖಕ್ಕೆ ಚಿಮ್ಸ್ಕೊಂಡಾಗ ಸಿಗೋ ಖುಷಿನೇ ಬೇರೆ, ಒಂದ್ ರೀತಿ ಅದ್ಭುತ ಅಂತಾನೆ ಹೇಳ್ಬೋದು ಅಲ್ವಾ ಕೇಳುಗರೆ? ಆದ್ರೆ ಇವತ್ತು ಅದೇ ನದಿಗಳು ಪ್ಲೀಸ್ ನಮ್ಮನ್ನ ಉಳಿಸಿ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿದೆ. ನಾವು ಎಸೆಯುವಂತ ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ನದಿಗಳು ಉಸಿರುಗಟ್ತಾ ಇದೆ. ನದಿಗಳನ್ನ ಪ್ರೀತಿಸೋದು ಅಂದ್ರೆ ಬರೀ ಕವಿತೆಯಲ್ಲಿ ಬರೆಯೋದಲ್ಲ, ಅದನ್ನ ಸ್ವಚ್ಛವಾಗಿಡ್ಬೇಕಾಗಿದೆ. ಇವತ್ತು ನೀವು ನದಿಗಾಗಿ ಮಾಡಬಹುದಾದ ಒಂದು ಸಣ್ಣ ಕೆಲಸ ಅಂದ್ರೆ ಪ್ಲಾಸ್ಟಿಕ್ ಬಳಸೋದನ್ನ ಕಡಿಮೆ ಮಾಡಿ. ಎಲ್ಲಂದ್ರಲ್ಲಿ ಕಸ ಎಸಿಬೇಡಿ. ನದಿ ಉಳಿದ್ರೆ ಮಾತ್ರ ನಾವೆಲ್ಲ ಉಳಿಯೋದು. ಹೌದು, ನದಿಗಳ ಸೌಂದರ್ಯವನ್ನ ಆನಂದಿಸ್ತಾ ನದಿಗಳನ್ನ ಪ್ರೀತಿಸಬೇಕಾಗಿದೆ. ಯಾಕಿವತ್ತು ಇಷ್ಟೆಲ್ಲಾ ನದಿಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ವಿಶ್ವ ನದಿಗಳ ದಿನ. ಪ್ರಪಂಚಾದ್ಯಂತ ಇರುವ ನದಿಗಳನ್ನ ಆಚರಿಸೋಕೆ ಹಾಗೆ ಅವುಗಳ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಇದೊಂದು ಪ್ರಮುಖ ದಿನವಾಗಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ 4ನೇ ಭಾನುವಾರದಂದು ಈ ಒಂದು ವಿಶ್ವ ನದಿಗಳ ದಿನವನ್ನ ಆಚರಿಸಲಾಗುತ್ತೆ. ಈ ಒಂದು ಆಚರಣೆಯ ಹಿನ್ನೆಲೆ ಬಗ್ಗೆ ನಾವು ಮಾತನಾಡುವುದಾದ್ರೆ, ಪ್ರಸಿದ್ಧ ಕೆನಡಿಯನ್ ನದಿ ಸಂರಕ್ಷಕ ಮಾರ್ಕ್ ಆಂಜೆಲೋ ಇವರು 1980 ಕೆನಡಾದಲ್ಲಿ ಪ್ರಾರಂಭಿಸಿದಂತಹ ಬ್ರಿಟಿಷ್ ಕೊಲಂಬಿಯಾ ರಿವರ್ಸ್ ಡೇ, ಈ ಯಶಸ್ಸಿನ ನಂತರ ವಿಶ್ವಸಂಸ್ಥೆಗೆ ವಿಶ್ವ ನದಿಗಳ ದಿನವನ್ನ ಸ್ಥಾಪಿಸೋಕೆ ಪ್ರಸ್ತಾಪಿಸಿದ್ರು. ನಂತರದಲ್ಲಿ 2005 ವಿಶ್ವಸಂಸ್ಥೆಯು ವಾಟರ್ ಫಾರ್ ಲೈಫ್ ದಶಕವನ್ನ ಪ್ರಾರಂಭಿಸಿದಾಗ ವಿಶ್ವ ನದಿಗಳ ದಿನಕ್ಕೆ ಅಧಿಕೃತ ಬೆಂಬಲ ನೀಡಿತು. ಅಂದಿನಿಂದ ಇವತ್ತಿನವರೆಗೂ ಪ್ರತಿ ವರ್ಷ ಈ ದಿನವನ್ನ ಜಾಗತಿಕ ಮಟ್ಟದಲ್ಲಿ ಆಚರಿಸಿಕೊಂಡು ಬರಲಾಗ್ತದೆ. ಈ ನದಿಗಳ ದಿನ ಆಚರಿಸುವ ಮುಖ್ಯ ಉದ್ದೇಶನೇ ಕಲುಷಿತಗೊಳ್ತಾ ಇರುವಂತಹ ನದಿಗಳನ್ನ ಕಾಪಾಡೋದು, ಹಾಗೆ ಇಂಗಿ ಹೋಗ್ತಾ ಇರುವಂತಹ ನದಿಗಳನ್ನ ಸಂರಕ್ಷಿಸುವುದು, ಹಾಗೆ ಅವುಗಳ ಸಾಂಸ್ಕೃತಿಕ ಜೊತೆಗೆ ಪರಿಸರ ವ್ಯವಸ್ಥೆಯನ್ನ ರಕ್ಷಿಸುವಂತಹ ಮೂಲ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ದಿನವನ್ನ ಆಚರಣೆ ಮಾಡಲಾಗ್ತಿದೆ. ಹಾಗೆ ನೀವು ನೋಡ್ತಾ ಇರಬಹುದು ನದಿಗಳು ಎಷ್ಟು ಮಲಿನವಾಗ್ತಿದೆ ಅಂತ. ಹಾಗೆ ನಮ್ಮ ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಹರಿಯುವಂತದ್ದು ತುಂಗಾ ನದಿ. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಗಂಗಾ ಸ್ನಾನ ತುಂಗಾ ಪಾನ ಅಂತ. ಹಾಗೆ ಈ ತುಂಗಾ ಪಾನ ಕುಡಿಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಗೆ ನಾವು ತಲುಪಿದೀವಿ. ಆದ್ರೆ ಈ ಒಂದು ಸತ್ಯವನ್ನ ಒಪ್ಕೊಳ್ಳಿಕ್ಕೆ ನಮ್ಗೆ ಯಾರಿಗೂ ಆಗ್ತಾ ಇಲ್ಲ ಕೇಳುಕರೆ. ಸಿಹಿಯಾಗಿರುವಂತಹ ತುಂಗಾ ನದಿ ಈಗ ಕಲುಷಿತಗೊಳ್ತಾ ಇದ್ದಾಳೆ. ಅದಕ್ಕೆ ಮುಖ್ಯವಾಗಿ ನಾವೇ ಕಾರಣ ಅಲ್ವಾ? ಹಾಗಿದ್ರೆ ಈ ನದಿಗಳ ಸಂರಕ್ಷಣೆ ಕುರಿತು ಮತ್ತಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪ.

ಆಯ್ತಾ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿಶ್ವ ನದಿಗಳ ದಿನದ ಬಗ್ಗೆ ಮಾತನಾಡ್ತಿದ್ವಿ. ಪ್ರಪಂಚಾದ್ಯಂತ ಇರುವ ನದಿಗಳನ್ನ ಆಚರಿಸೋಕೆ ಹಾಗೆ ಅವುಗಳನ್ನ ಸಂರಕ್ಷಿಸೋಕೆ ಇನ್ನು ಜನರಲ್ಲಿ ಜಾಗೃತಿಯನ್ನ ಮೂಡಿಸೋ ಸಲುವಾಗಿ ಈ ಒಂದು ಪ್ರಮುಖ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಹಾಗೆ ಸೆಪ್ಟೆಂಬರ್ 27 ಈ ವರ್ಲ್ಡ್ ರಿವರ್ ಡೇನ ಆಚರಣೆ ಮಾಡ್ತಾ ಇದ್ದಾರೆ. ಈ ನದಿಗಳು ಒಂದ್ ರೀತಿ ಮನುಷ್ಯರ ಜೀವನಕ್ಕೆ ತುಂಬಾ ಹತ್ತಿರ ಆಗಿದೆ. ನದಿಗಳು ಹುಟ್ಟುವ ಸ್ಥಳನೇ ಒಂದು, ಹರಿಯೋ ಸ್ಥಳನೇ ಒಂದು, ಹಾಗೆ ಸೇರೋದೇ ಮತ್ತೊಂದ್ ಕಡೆ. ಅದರಲ್ಲೂ ಹೆಣ್ಣು ಮಕ್ಕಳ ಜೀವನವನ್ನ ನೋಡಕ್ ಹೋದಾಗ ನದಿಗೂ ಹೆಣ್ಣು ಮಕ್ಕಳಿಗೂ ಸಿಕ್ಕಾಪಟ್ಟೆ ಹೋಲಿಕೆ ಆಗುತ್ತೆ. ಹೆಣ್ಮಕ್ಳು ಅಷ್ಟೇ ಅಲ್ವಾ, ಹುಟ್ಟೋದೊಂದ್ ಕಡೆ, ಬೆಳೆಯೋದೊಂದ್ ಕಡೆ, ಗಂಡನ್ ಮನೆ ಸೇರೋದು ಮತ್ತೊಂದ್ ಕಡೆ. ಹಾಗೆ ನದಿಗಳು ಅಷ್ಟೇ, ಹುಟ್ಟೋದು ಒಂದ್ ಕಡೆ, ಹರಿಯೋದು ಒಂದ್ ಕಡೆ, ಕೊನೆಗೆ ಸೇರುವಂತ ಸಮುದ್ರ ಮತ್ತೊಂದು ಕಡೆ. ಹೀಗೆ ನದಿಗಳು ಹರಿತಾ ಇರುತ್ತೆ. ಎಷ್ಟೋ ಜೀವಗಳಿಗೆ ಜೀವನಾಡಿಯಾಗಿದೆ. ಎಷ್ಟೋ ಜೀವಿಗಳು ಈ ನದಿಯ ನೀರಿಂದನೇ ತಮ್ಮ ವಾಸಸ್ಥಾನವನ್ನ ಕಾಣ್ತಾ ಇರುತ್ತೆ. ಇನ್ನು ನಿಮ್ಮ ಜೀವನದಲ್ಲೂ ಯಾವುದಾದ್ರೂ ಒಂದು ನದಿಯ ಜೊತೆ ಸ್ವೀಟ್ ನೆನಪು ಇದ್ದೇ ಇರುತ್ತಲ್ವಾ? ನಿಮ್ಮ ಊರಿನ ನದಿ ಯಾವುದು, ನಿಮ್ಮ ನದಿ ದಂಡೆಯಲ್ಲಿ ನೀವು ಕಳೆದಂತಹ ಅತ್ಯಂತ ಮೆಮೊರಬಲ್ ಕ್ಷಣ ಯಾವುದು, ಇದನ್ನೆಲ್ಲ ಈಗಲೇ ನಂಗೆ ನೀವು ವಾಟ್ಸಪ್ ಮಾಡಿ, ಓಕೆನಾ? ಇನ್ನು ನೀವೆಲ್ಲರೂ ಗಮನಿಸಿರ್ಬೋದು, ನದಿ ಇದ್ದ ಕಡೆ ಅಂದ್ರೆ ನದಿ ದಂಡೆ ಇದ್ದ ಕಡೆ ನಾಗರಿಕತೆ ಬೆಳ್ಕೊಳ್ತಾ ಇತ್ತು. ಹೌದು, ಪ್ರಪಂಚದ ಬಹುತೇಕ ದೊಡ್ಡ ನಾಗರಿಕತೆಗಳು ಅಂದ್ರೆ ಸಿಂಧು ಕಣಿವೆ ಇರ್ಬೋದು, ಈಜಿಪ್ಟ್ ಇರ್ಬೋದು, ಇವೆಲ್ಲವೂ ಕೂಡ ಹುಟ್ಟಿದ್ದೇ ನದಿಗಳ ದಂಡೆಯ ಮೇಲೆ. ನದಿಗಳು ಭೂಮಿಯ ಕೇವಲ 1%ಗಿಂತ ಕಡಿಮೆ ಪ್ರದೇಶವನ್ನ ಆವರಿಸಿದ್ರೂ ಪ್ರಪಂಚದ 50%ಕ್ಕಿಂತ ಹೆಚ್ಚು ಸಿಹಿ ನೀರಿನ ಮೀನುಗಳಿಗೆ ಆಶ್ರಯ ನೀಡಿದೆ. ಭಾರತದಲ್ಲಿ ಹೆಚ್ಚಿನ ನದಿಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರಿದ್ರೆ, ನರ್ಮದಾ ಹಾಗೆ ತಪತಿ ನದಿಗಳು ಪೂರ್ವದಿಂದ ಪಶ್ಚಿಮಕ್ಕೆ ಹರಿದು ಅರೇಬಿಯನ್ ಸಮುದ್ರವನ್ನ ಸೇರುತ್ತೆ. ನಾನಾಗ್ಲೇ ಹೇಳ್ತಿದ್ದೆ, ಜನಿಸೋದು ಒಂದ್ ಕಡೆ, ಸೇರೋದು ಮತ್ತೊಂದ್ ಕಡೆ ಅಂತ. ಹೀಗೆ ನೋಡಿ, ನದಿಗಳು ಎಷ್ಟು ವಿಶೇಷವಾಗಿದೆ. ಪೂರ್ವಕ್ಕೆ ಒಂದು ನದಿ ಹುಟ್ಟಿದ್ರೆ ಅದು ಪಶ್ಚಿಮಕ್ಕೆ ಸೇರುತ್ತೆ, ಪಶ್ಚಿಮದಲ್ಲಿ ಇನ್ನೊಂದು ನದಿ ಹುಟ್ಟಿದ್ರೆ ಅದು ಪೂರ್ವಕ್ಕೆ ಸೇರುತ್ತೆ. ನದಿ ಅಂದ್ರೆ ಬರೀ ನೀರಲ್ಲ, ಅದು ನಮ್ಮ ನಾಡಿನ ಧಮನಿ. ಧಮನಿ ಚೆನ್ನಾಗಿದ್ರೆ ಅಲ್ವಾ ದೇಹ ಚೆನ್ನಾಗಿರೋದು? ಖಂಡಿತವಾಗ್ಲೂ ಮಾನವ ಕುಲ, ಪ್ರಕೃತಿ ಹಾಗೆ ಜೀವ ಸಂಕೇತಕ್ಕೆ ನದಿಗಳು ಅತ್ಯಂತ ಅವಶ್ಯಕ. ನದಿಗಳ ಪ್ರಮುಖ ಪ್ರಾಮುಖ್ಯತೆಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದರಲ್ಲಿ ಮೊದಲನೇದಾಗಿ ಜೀವರಾಶಿಯ ಮೂಲ, ಹಾಗೆ ಕುಡಿಯುವ ನೀರು. ಹೌದು, ಪ್ರತಿಯೊಂದು ಜೀವಿಗೂ ನೀರು ಅತ್ಯಗತ್ಯ. ನದಿಗಳು ಮಾನವರು, ಪ್ರಾಣಿ ಹಾಗೆ ಪಕ್ಷಿಗಳಿಗೆ ಸಿಹಿ ನೀರಿನ ಪ್ರಮುಖ ಆಧಾರವಾಗಿದೆ. ಫ್ರೆಶ್ ವಾಟರ್ ಬೇಕು ಅಂದ್ರೆ ಅವೆಲ್ಲವೂ ಕೂಡ ನದಿಗೆ ಬಂದು ನೀರನ್ನ ಸೇವಿಸುವುದು. ಸೊ ಜೀವರಾಶಿಯ ಮೂಲ, ಕುಡಿಯುವ ನೀರಿಗೆ ಈ ನದಿಗಳೇ ಮೂಲಾಧಾರ. ಇನ್ನು ಪ್ರಪಂಚದ ಪ್ರಮುಖ ನಾಗರಿಕತೆಗಳೆಲ್ಲವೂ ನದಿಯ ದಂಡೆಯ ಮೇಲಿಂದನೇ ಬೆಳಕು ಚೆಲ್ಲಿದೆ ಅಲ್ವಾ? ಸೊ ನದಿಗಳು ಎಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಅಲ್ವಾ? ಹಾಗೆ ಕೃಷಿ ಇನ್ನು ಆಹಾರ ಭದ್ರತೆಯಲ್ಲಿ ನದಿಗಳ ಪ್ರಾಮುಖ್ಯತೆ ಎಂಥದ್ದು, ಇವುಗಳಿಂದ ಮತ್ತಿನ್ನೇನೆಲ್ಲ ಪ್ರಯೋಜನಕಾರಿ ಇದೆ, ಇದ್ರ ಬಗ್ಗೆ ಎಲ್ಲ ನಿಮಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮ, ಮತ್ತೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಕೇಳುಕರೆ, ಇವತ್ತು ವಿಶ್ವ ನದಿ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ನದಿಗಳ ಮಹತ್ವ, ಹಾಗೆ ಅವುಗಳನ್ನ ರಕ್ಷಿಸುವ ಅಗತ್ಯವನ್ನ ಎತ್ತಿ ತೋರಿಸುವ ಸಲುವಾಗಿ ಇದೊಂದು ಪರಿಸರ ಜಾಗೃತಿಯ ದಿನವಾಗಿದೆ. ಇನ್ನು ವಿಶ್ವ ನದಿ ದಿನವನ್ನ ಸೆಪ್ಟೆಂಬರ್ 27 ಆಚರಿಸಲಾಗುತ್ತೆ. ಶಾಲೆಗಳಿರಬಹುದು ಅಥವಾ ಕುಟುಂಬಗಳು, ಇನ್ನು ಸಮುದಾಯಗಳಿಗೆ ಸಿಹಿ ನೀರಿನ ಪರಿಸರ ವ್ಯವಸ್ಥೆಗಳ ಬಗ್ಗೆ ತಿಳಿದುಕೊಳ್ಳೋಕೆ, ಹಾಗೆ ನದಿ ಸಂರಕ್ಷಣೆಯನ್ನ ಬೆಂಬಲಿಸುವ ಕಾರ್ಯಕ್ರಮಗಳನ್ನ ಕೂಡ ಮಾಡಲಾಗುತ್ತೆ. ಪ್ರಪಂಚಾದ್ಯಂತ ಬಹುತೇಕ ಪ್ರತಿಯೊಂದು ದೇಶವೂ ಕನಿಷ್ಠ ಒಂದು ನದಿಯಾದರೂ ಹರಿಯುತ್ತೆ. ಬಹುಶಃ ಹಲವಾರು ಇತರ ಪ್ರಮುಖ ಜಲಮಾರ್ಗಗಳು ಸಹ ಇದೆ. ಈ ಪ್ರಮುಖ ಜಲಮೂಲಗಳನ್ನ ಆಚರಿಸಲಾಗುತ್ತೆ, ಇನ್ನು ಪ್ರಶಂಸಿಸಲಾಗುತ್ತೆ. ವಿಶ್ವ ನದಿಗಳ ದಿನವನ್ನ ಜಗತ್ತಿನಾದ್ಯಂತ ಎಲ್ಲ ಜಲಮಾರ್ಗಗಳು ನಮಗೆ ಎಷ್ಟು ಮುಖ್ಯ ಅನ್ನೋದನ್ನ ಜನರಿಗೆ ನೆನಪಿಸುವಂತ ಗುರಿಯನ್ನ ಹೊಂದಿದೆ. ನೀವು ಕೂಡ ನಿಮ್ಮ ಊರಿನಲ್ಲಿ ಹರಿಯುವ ನದಿ ಯಾವುದು, ಆ ನದಿಯ ಪ್ರಾಮುಖ್ಯತೆ ಏನು ಅಂತ ನೀವು ನನಗೆ ವಾಟ್ಸ್ಆಪ್ ಮಾಡಬಹುದು, ಓಕೆನಾ? ಹಾಗೇನೆ ಈ ನದಿಗಳ ವಿಶೇಷತೆ ಏನು ಗೊತ್ತಾ? ಎರಡು ನದಿಗಳು ಸೇರಿ

ಮತ್ತೊಂದು ನದಿಯಾಗಿ ಹರಿಯುತ್ತೆ. ಉದಾಹರಣೆಗೆ ತುಂಗೆ ಬೇರೆ ನದಿ, ಭದ್ರೆ ಬೇರೆ ನದಿ, ಇವೆರಡು ಕೂಡ ಒಟ್ಟಾಗಿ ಕೂಡ್ಲಿ ಅನ್ನೋ ಸ್ಥಳದಲ್ಲಿ ಒಟ್ಟಾಗಿ ತುಂಗಾ ಭದ್ರೆಯಾಗಿ ಒಟ್ಟಿಗೆ ಹರಿತಾರೆ. ಹಾಗೆ ಎಷ್ಟೋ ನದಿಗಳು ಹುಟ್ಟೋದು ಪೂರ್ವಕ್ಕೆ, ಹರಿಯೋದು ಪಶ್ಚಿಮಕ್ಕೆ, ಇನ್ನು ಕೆಲವೊಂದು ಪಶ್ಚಿಮಕ್ಕೆ ಹುಟ್ಟಿ ಪೂರ್ವಕ್ಕೆ ಹರಿಯುತ್ತೆ. ಈ ರೀತಿ ಕೂಡ ಆಗುವಂಥದ್ದು. ನದಿ ಅಂದ್ರೆ ಬರೀ ನೀರಲ್ಲ, ಅದು ನಮ್ಮ ನಾಡಿನ ಧಮನಿ. ಧಮನಿ ಚೆನ್ನಾಗಿದ್ರೆ ಅಲ್ವಾ ದೇಹ ಚೆನ್ನಾಗಿರೋದು. ಮಾನವ ಕುಲ, ಪ್ರಕೃತಿ ಹಾಗೆ ಜೀವ ಸಂಕೇತಕ್ಕೆ ಅತ್ಯಂತ ಅವಶ್ಯಕ ಈ ನದಿಗಳು. ಜೀವರಾಶಿಯ ಮೂಲ ಹಾಗೆ ಕುಡಿಯುವ ನೀರು ಕೂಡ ಈ ನದಿಯಿಂದನೇ ಸಿಗೋದು. ಪ್ರತಿಯೊಂದು ಜೀವಿಗೂ ನೀರು ಅತ್ಯಗತ್ಯ ಅಲ್ವಾ ಕೇಳುಗರೆ. ನದಿಗಳು ಮಾನವರು, ಪ್ರಾಣಿ ಹಾಗೆ ಪಕ್ಷಿಗಳಿಗೆ ಸಿಹಿ ನೀರಿನ ಪ್ರಮುಖ ಆಧಾರವಾಗಿದೆ. ಪ್ರಪಂಚದ ಪ್ರಮುಖ ನಾಗರಿಕತೆಗಳೆಲ್ಲವೂ ನದಿಗಳ ದಂಡೆಯ ಮೇಲೆ ಬೆಳೆದು ಬಂದಿದೆ. ಇನ್ನು ನಮ್ಮ ದೇಶ ಭಾರತದಂತಹ ಕೃಷಿ ಪ್ರಧಾನ ದೇಶಕ್ಕೆ ನದಿಗಳೇ ಜೀವನಾಡಿ. ರೈತರು ಬೆಳೆಗಳನ್ನ ಬೆಳೆಯೋಕೆ ನೀರಾವರಿ ಸೌಲಭ್ಯಕ್ಕಾಗಿ ನದಿ ನೀರನ್ನೇ ನೆಚ್ಚಿಕೊಂಡಿರ್ತಾರೆ. ನದಿಗಳು ಹರಿದು ಬರುವಾಗ ಹೊತ್ತು ತರುವಂತಹ ರಸವತ್ತಾದ ಎಲಿಮೆಂಟ್ ಹಾಗೆ ಪಕ್ಕದ ಫಲವತ್ತಾದ ಮಣ್ಣು ಕೃಷಿಗೆ ಅತ್ಯುತ್ತಮವಾಗಿದೆ. ಇನ್ನು ನದಿಗಳು ನಮಗೆ ಬಾಯಾರಿಕೆಯನ್ನ ತೀರಿಸೋದಲ್ದಲೆ ನಮಗೆ ಕರೆಂಟ್ ಕೂಡ ಕೊಡುತ್ತೆ. ಹೌದು, ವೇಗವಾಗಿ ಹರಿಯುವ ನದಿ ನೀರಿಗೆ ಅಣೆಕಟ್ಟುಗಳನ್ನ ಕಟ್ಟಿ ಜಲ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತೆ. ಇದು ಪರಿಸರ ಸ್ನೇಹಿ ಹಾಗೆ ನವೀಕರಿಸಬಹುದಾದ ಇಂಧನ ಮೂಲವಾಗಿದೆ. ಉದಾಹರಣೆಗೆ ಶರಾವತಿ ನದಿಯ ಲಿಂಗನ್ಮಕ್ಕಿ ಅಣೆಕಟ್ಟನ್ನ ನೀವು ನೋಡಿರಬಹುದು. ಇನ್ನು ನದಿಗಳು ಲಕ್ಷಾಂತರ ಜಲಚರಗಳು, ಅದರಲ್ಲಿ ಮೀನು, ಮೊಸಳೆ ಹೀಗೆ ಸಾಕಷ್ಟು ಜಲಚರಗಳಿಗೆ ಹಾಗೆ ಪಕ್ಷಿಗಳಿಗೆ, ಇನ್ನು ಸಸ್ಯ ವರ್ಗಗಳಿಗೆ ಆವಾಸ ಸ್ಥಾನವನ್ನ ಒದಗಿಸುತ್ತೆ. ನದಿಯ ದಂಡೆಯ ಅರಣ್ಯಗಳು ಭೂಮಿಯ ಉಷ್ಣಾಂಶವನ್ನ ನಿಯಂತ್ರಣದಲ್ಲಿಡೋಕೆ ಸಹಾಯ ಮಾಡುತ್ತೆ. ಇನ್ನು ಕಾರ್ಖಾನೆಗಳಿಗಿರ್ಬೋದು, ಉತ್ಪಾದನಾ ಘಟಕಗಳಿಗೆ, ಇನ್ನು ನಗರಗಳ ದೈನಂದಿನ ಕಾರ್ಯ ಚಟುವಟಿಕೆಗಳಿಗೆ ನದಿ ನೀರು ಅತ್ಯಗತ್ಯವಾಗಿರುವಂಥದ್ದು. ಈ ನದಿಗಳಿಗೆ ಸಾಂಸ್ಕೃತಿಕ ಹಾಗೆ ಧಾರ್ಮಿಕ ಹಿನ್ನೆಲೆಗಳು ಕೂಡ ಇದೆ. ಇನ್ನು ಭಾರತದಲ್ಲಿ ನದಿಗಳನ್ನ ಕೇವಲ ನೀರಿನ ಮೂಲವಾಗಿ ನೋಡದೆ ತಾಯಿ ಅಂತನೂ ದೇವತೆ ಅಂತನೂ ಪೂಜೆ ಮಾಡ್ತೀವಿ. ಉದಾಹರಣೆಗೆ ಗಂಗಾ ನದಿ, ಕಾವೇರಿ ನದಿ, ಕೃಷ್ಣ, ತುಂಗೆ ಇವರೆಲ್ಲರೂ ಕೂಡ ದೇವರು ಅಂತ ಪೂಜೆ ಮಾಡ್ತೀವಿ. ನದಿ ತೀರಗಳ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಿರ್ಬೋದು, ಪ್ರವಾಸೋದ್ಯಮ ಇರ್ಬೋದು, ಇನ್ನು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಕೇಂದ್ರಗಳಾಗಿವೆ ಈ ನದಿಗಳು. ನದಿಗಳು ಹರಿದ್ರೆ ಮಾತ್ರ ನಾಡು ಹಸಿರಾಗಿರೋಕೆ ಸಾಧ್ಯ. ನದಿಗಳು ಕಲುಷಿತವಾದ್ರೆ ಆ ನದಿಯನ್ನ ರಕ್ಷಿಸೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿರುತ್ತೆ ಕೇಳುಗರೆ. ಅದಕ್ಕಾಗಿ ಎಲ್ಲರಿಗೂ ನದಿಗಳ ಬಗ್ಗೆ, ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೋಬೇಕು ಅನ್ನೋ ಸಲುವಾಗಿ ಮುಖ್ಯವಾಗಿ ವಿಶ್ವ ನದಿಗಳ ದಿನವನ್ನ ಆಚರಣೆ ಮಾಡ್ತಾರೆ. ಹಾಗಿದ್ರೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ನದಿಗಳ ಬಗ್ಗೆ ಕೊಟ್ಟಂತಹ ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸು ಸಮಯ ಕೂಡ ಬಂತು. ನೀವು ಇದುವರೆಗೂ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜಕೀಯೇತರ ಕಾರ್ಯಕ್ರಮಗಳು ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
1: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
3: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
2: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
3: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ.
2: ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
1: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗ್ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
8: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
7: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ ಲೈಫಲ್ಲಿ, ಏನಾದರೂ ಮಾಡಿ

ಬೇಕು ಅಂತ ಅನ್ಸೋದಕ್ ಶುರು ಆಗುತ್ತೆ. ಸೊ ಹಾಗಾಗಿ ನಮ್ಮ ಮನ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿ ಆಗಿರ್ಬೇಕು ಅಂದ್ರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರ್ಬೇಕು ಅಂತಾನೆ ಹೇಳ್ಬೋದು. ಹಾಗೆ ಈ ತರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಆದ್ರಿಂದ ದೂರ ದೂರ ಹೋಗ್ಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹಾಗೆ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಪಂಜಾಬ್ ಬಗ್ಗೆ ತಿಳಿಸೋಣ ಅಂತ ಹೊರಟಿದ್ದೀನಿ. ಹಾಗೆ ನಿಮ್ಮನ್ನ ಪಂಜಾಬ್ಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹೌದು, ನಮ್ಮ ಭಾರತ ದೇಶದ ಪಂಜಾಬ್ ರಾಜ್ಯಕ್ಕೆ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದಂತಹ ಸ್ಥಳವಾಗಿದೆ. ಪಂಜಾಬ್ ತನ್ನ ವಿಭಿನ್ನ ಸಂಸ್ಕೃತಿ, ಶ್ರೀಮಂತ ಇತಿಹಾಸ, ಪ್ರಸಿದ್ಧ ಪ್ರವಾಸಿ ಸ್ಥಳಗಳಿಂದ ಹೆಸರುವಾಸಿಯಾಗಿದೆ. ಪಂಜಾಬ್ನಲ್ಲಿ ಭೇಟಿ ನೀಡುವ ಸ್ಥಳಗಳಿಗೆ ಕೊರತೆನೇ ಇಲ್ಲ ಅಂತಾನೆ ಹೇಳಬಹುದು. ಭವ್ಯವಾದ ಸ್ಮಾರಕಗಳು, ಭೂದೃಶ್ಯದ ಉದ್ಯಾನವನಗಳು, ಮತಿ ಬೆರಗುಗೊಳಿಸುವ ದೇವಾಲಯಗಳು ಪಂಜಾಬ್ನ ಶ್ರೀಮಂತಿಕೆಯನ್ನು ಹೆಚ್ಚಿಸುತ್ತೆ. ಇಲ್ಲಿನ ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಮಾರಕಗಳು ಪಂಜಾಬ್ನ ಅತ್ಯಂತ ಆಕರ್ಷಕ ಪ್ರವಾಸಿ ಸ್ಥಳಗಳಲ್ಲಿ ಕೆಲವು ಆಗಿದೆ. ಬಹುತೇಕರು ಇಲ್ಲಿನ ಸ್ವರ್ಣ ಮಂದಿರ ಅಂದರೆ ಸಿಖ್ರ ಧಾರ್ಮಿಕ ಸ್ಥಳವಾದ ಗೋಲ್ಡನ್ ಟೆಂಪಲ್ಗೆ ಭೇಟಿಯನ್ನ ನೀಡುವುದಕ್ಕೆ ಇಷ್ಟಪಡ್ತಾರೆ. ಪಂಜಾಬ್ ಅಂತಿದ್ದ ಹಾಗೆ ಇಲ್ಲಿನ ಪ್ರವಾಸಿ ಸ್ಥಳ ಅಂತಿದ್ದ ಹಾಗೆ ಎಲ್ಲರಿಗೂ ಮೊದಲಿಗೆ ನೆನಪಾಗುವುದೇ ಗೋಲ್ಡನ್ ಟೆಂಪಲ್. ಸೊ ಇದು ಒಂದು ಅದ್ಭುತವಾಗಿರುವ ಸ್ಥಳವಾಗಿದೆ. ಸೊ ಹಾಗಿದ್ರೆ ಪಂಜಾಬ್ಗೆ ನೀವು ಹೋಗ್ಬೇಕು, ಪಂಜಾಬ್ನಲ್ಲಿರುವಂತಹ ಪ್ರವಾಸಿ ತಾಣಗಳನ್ನ ವೀಕ್ಷಣೆ ಮಾಡಬೇಕು ಅಂತ ನೀವು ಪ್ಲಾನ್ ಮಾಡ್ತಾ ಇದ್ರೆ ಯಾವೆಲ್ಲ ಸ್ಥಳಗಳಿಗೆ ಹೋಗಬಹುದು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೋ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಒಂದು ಅದ್ಭುತವಾಗಿರುವ ಸ್ಥಳದ ಬಗ್ಗೆ ಹೇಳ್ತಾ ಇದ್ದೆ. ನಾನಿವತ್ತು ನಿಮ್ಗೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಯಾವ್ದಪ್ಪ ಅಂತ ಹೇಳಿದ್ರೆ ಪಂಜಾಬ್ ಬಗ್ಗೆ. ಪಂಜಾಬ್ಗೆ ಹೋದ್ರೆ ಯಾವೆಲ್ಲ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಬಹುದು, ಎಲ್ಲಿಗೆಲ್ಲ ಹೋಗಬಹುದು ಅನ್ನೋದಾಗಿ ಹೇಳ್ತಾ ಇದೆ. ಸೊ ಹಾಗಿದ್ರೆ ಪಂಜಾಬ್ ಬಗ್ಗೆ, ಅಲ್ಲಿರುವ ಪ್ರವಾಸಿ ತಾಣಗಳ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ನಾನಾಗ್ಲೇ ಹೇಳ್ತಿದ್ದೆ, ಪಂಜಾಬ್ ಅಂದ ತಕ್ಷಣ ನಮ್ಗೆ ನೆನಪಾಗೋದೇ, ಮೊದಲಿಗೆ ನೆನಪಾಗೋದೇ ಪಂಜಾಬ್ನಲ್ಲಿರುವಂತಹ ಗೋಲ್ಡನ್ ಟೆಂಪಲ್ ಅಂತ ಹೇಳಿ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಇದೆ, ಇನ್ನೊಂದು ಪ್ರವಾಸಿ ತಾಣ ಕೂಡ ಇದೆ. ಅದ್ಯಾವುದಪ್ಪ ಅಂತ ಹೇಳಿದ್ರೆ ಜಲಿಯನ್ ವಾಲಾಬಾಗ್. ಇದು ಕೂಡ ತುಂಬಾನೇ ಹೆಸರುವಾಸಿಯಾದ ಸ್ಥಳವಾಗಿದೆ. ಅಮೃತಸರ ಮತ್ತೆ ರಾಕ್ ಗಾರ್ಡನ್ ಮತ್ತೆ ಸುಖ್ನಾ ಸರೋವರದಂತಹ ಆಕರ್ಷಣೆಯನ್ನ ಜನರು ಹೆಚ್ಚಾಗಿ ಹೋಗೋದಕ್ಕೆ ಇಷ್ಟಪಡ್ತಾರೆ. ಗೋಲ್ಡನ್ ಟೆಂಪಲ್, ವಾಘಾ ಬಾರ್ಡರ್, ಗೋವಿಂದಗಡ್ ಫೋರ್ಟ್, ಪಥೇ ಬುರ್ಜ್, ಹೆರಿಟೇಜ್ ಸ್ಟ್ರೀಟ್, ಮೋರ್ನಿ ಹಿಲ್ಸ್, ಡೌಲ್ಹಾನಿ, ಚಂಬಾ, ಫತೇಘಾರ್ ಸಾಹೇಬ್, ಅಮ್ಖಾಸ್ ಬಾಗ್, ಚಂಡೀಗಡ್ ಇಲ್ಲಿನ ಪ್ರಮುಖ ಆಕರ್ಷಣೆಯ ತಾಣವಾಗಿದೆ. ಇನ್ನು ಗೋಲ್ಡನ್ ಟೆಂಪಲ್, ಇದು ಸಿಖ್ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ. ಇನ್ನು ಈ ಗೋಲ್ಡನ್ ಟೆಂಪಲ್ನ ಚಿನ್ನದ ಲೇಪನ ಹೊಂದಿರುವಂತಹ ಒಂದು ದೇವಾಲಯವಾಗಿದೆ. ಅದ್ಭುತ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವಂತಹ ಪ್ರವಾಸಿ ತಾಣ ಇದಾಗಿದೆ. ಅದೆಷ್ಟೋ ಜನ ಈ ಗೋಲ್ಡನ್ ಟೆಂಪಲ್ನ ನೋಡ್ಲಿಕ್ಕೆ ಅಂತಾನೆ ಪಂಜಾಬ್ಗೆ ಬರೋರು ಕೂಡ ಇದ್ದಾರೆ ಅಂತಾನೆ ಹೇಳಬಹುದು. ಅಷ್ಟು ಸುಂದರವಾಗಿರುವ, ಅಷ್ಟು ಪ್ರಸಿದ್ಧವಾಗಿರುವ ತಾಣ ಇದಾಗಿದೆ. ಸೊ ಹಾಗೆಯೇ ನೀವು ಪಂಜಾಬ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ವಾಘಾ ಬಾರ್ಡರ್, ಇದು ಭಾರತ ಮತ್ತೆ ಪಾಕಿಸ್ತಾನದ ಗಡಿ ಪ್ರದೇಶವಾಗಿದೆ. ಪ್ರತಿದಿನ ಸಂಜೆ ನಡೆಯುವ ಸೈನಿಕರ ಧ್ವಜಾರೋಹಣ ಸಮಾರಂಭವು ದೇಶಭಕ್ತಿಯನ್ನ ಹೆಚ್ಚಿಸುತ್ತೆ. ಸೊ ಹಾಗೆ ವಾಘಾ ಬಾರ್ಡರ್ನ ನೋಡ್ಲಿಕ್ಕೆ ಕೂಡ ಇಲ್ಲಿಗೆ ತುಂಬಾ ಜನ ಬರ್ತಾರೆ. ಇನ್ನು ನಾನಾಗ್ಲೇ ಹೇಳಿದ ಹಾಗೆ ಜಲಿಯನ್ ವಾಲಾ ಬಾಗ್ ಭಾರತದ ಇತಿಹಾಸದಲ್ಲಿ ದುರಂತ ಹಾಗೆ ಸ್ವಾತಂತ್ರ್ಯ ಹೋರಾಟದ ಮಹತ್ವದ ಸ್ಥಳವಾಗಿರುವ ಇದು ಹುತಾತ್ಮರಿಗೆ ಅರ್ಪಿತವಾದ ಸ್ಮಾರಕವಾಗಿದೆ. ಇದನ್ನು ನೋಡ್ಲಿಕ್ಕೆ ಕೂಡ ಸಾಕಷ್ಟು ಮಂದಿ ಪಂಜಾಬ್ಗೆ ಬರ್ತಾರೆ. ಚಂಡೀಗಢ್ ಕೂಡ ಒಂದು ಅದ್ಭುತವಾಗಿರುವ ಪ್ರದೇಶವಾಗಿದೆ. ಪಂಜಾಬ್ ಮತ್ತೆ ಹರಿಯಾಣ ರಾಜಧಾನಿಯಾಗಿರುವ ಈ ಸುಂದರ ನಗರವು ಆಧುನಿಕ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿನ ರಾಕ್ ಗಾರ್ಡನ್ ಮತ್ತೆ ಸುಖ್ನಾ ಸರೋವರ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಸೊ ಹಾಗಿದ್ರೆ ಪಂಜಾಬ್ನಲ್ಲಿ ಇನ್ನೂ ಯಾವೆಲ್ಲ ಪ್ರವಾಸಿ ತಾಣಗಳಿದೆ, ಅದರ ಇತಿಹಾಸ ಏನು, ಹಾಗೆ ಇಲ್ಲಿಗೆ ಹೋಗಬೇಕು ಅಂದರೆ ಯಾವ ರೀತಿ ಪ್ಲಾನ್ ಮಾಡಿಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಒಂದು ಅದ್ಭುತವಾಗಿರುವ ಸ್ಥಳದ ಬಗ್ಗೆ ಹೇಳ್ತಾ ಇದ್ದೆ. ಇವತ್ತು ನಾನು ಪಂಜಾಬ್ ಬಗ್ಗೆ ಹೇಳ್ತಾ ಇದ್ದೆ. ಪಂಜಾಬ್ನಲ್ಲಿರೋ ಪ್ರವಾಸಿ ತಾಣಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಸೊ ಹಾಗೆ ಪಂಜಾಬ್ನಲ್ಲಿರುವಂತಹ ಗೋಲ್ಡನ್ ಟೆಂಪಲ್ ಇರ್ಬೋದು, ವಾಘಾ ಬಾರ್ಡರ್ ಇರ್ಬೋದು, ಇದರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಹಾಗೆ ಜಲಿಯನ್ ವಾಲಾಬಾಗ್ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಇನ್ನು ಚಂಡೀಗಢ್ ಅನ್ನೋದು ಕೂಡ ಒಂದು ಅದ್ಭುತವಾಗಿರುವ ಪ್ರದೇಶವಾಗಿದೆ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಇನ್ನು ಯಾವೆಲ್ಲ ಸ್ಥಳಗಳು ಇದೆ, ಪಂಜಾಬ್ಗೆ ಹೋದ್ರೆ ಯಾವೆಲ್ಲ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನು ನೀಡಬಹುದು ಅಂತ ನೋಡುತ್ತಾ ಇದ್ರೆ, ನೀವು ಜಲಂಧರ್ಗೆ ಹೋಗಬಹುದು. ಇದು ಕ್ರೀಡಾ ಸರಕುಗಳ ತಯಾರಿಕೆ ಮತ್ತೆ ಐತಿಹಾಸಿಕ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. ಇಲ್ಲಿನ ದೇವಿ ತಲಾಬ್ ಮಂದಿರ ಮತ್ತೆ ಪುಷ್ಪ ಗುಜರಾಲ್ ಸೈನ್ಸ್ ಸಿಟಿ ಇವೆರಡು ಕೂಡ ಇಲ್ಲಿ ನೋಡಲೇಬೇಕಾದಂತಹ ಸ್ಥಳವಾಗಿದೆ. ಇನ್ನು ಲೂಧಿಯಾನ ಇದೆ. ಪಂಜಾಬ್ನ ಅತಿ ದೊಡ್ಡ ನಗರವಾದ ಇದು ತನ್ನ ಕೈಗಾರಿಕೆಗಳಿಗೆ ಮತ್ತೆ ಪಂಜಾಬಿ ಸಂಸ್ಕೃತಿಯ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿದೆ. ಇನ್ನು ಇಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಬಳಸ್ತಾ ಇದ್ದಂತಹ ಯುದ್ಧ ವಸ್ತುಗಳನ್ನ ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಇತಿಹಾಸದಲ್ಲಿ ನಿಮಗೇನಾದರೂ ಆಸಕ್ತಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಹೋಗಲೇಬೇಕಾದ ಸ್ಥಳವಾಗಿದೆ. ಹಾಗೆ ಇತಿಹಾಸದಲ್ಲಿ ಆಸಕ್ತಿ ಉಳ್ಳವರಷ್ಟೇ ಅಲ್ಲದೆ ಬೇರೆಯವರು ಕೂಡ ಈ ಸ್ಥಳಕ್ಕೆ ಹೋಗಿ ಇಲ್ಲಿನ ಒಂದು ವಸ್ತುಗಳನ್ನ ನೋಡ್ಕೊಂಡು ಬರಬಹುದು. ಹಾಗೆ ಬಂಟಿಂಡಾಗೆ ಹೋಗಬಹುದು. ಇದು ಪಂಜಾಬಿನ ಅತ್ಯಂತ ಹಳೀ ನಗರಗಳಲ್ಲಿ ಒಂದಾಗಿದೆ. ಇಲ್ಲಿನ ಕೀಲಾ ಮುಬಾರಕ್ ಕೋಟೆಯು ರಜಿಯಾ ಸುಲ್ತಾನರ ಕಾಲದ ಇತಿಹಾಸವನ್ನು ಸಾರುತ್ತೆ. ಹಾಗಿದ್ರೆ ಈ ಎಲ್ಲಾ ಸ್ಥಳಗಳಿಗೆ ಹೋಗ್ಬೇಕು, ಪಂಜಾಬ್ಗೆ ಹೋಗ್ಬೇಕು ಅಂದ್ರೆ ಯಾವ ಟೈಮ್ನಲ್ಲಿ ಹೋಗೋದು ಬೆಸ್ಟ್ ಅಂತ ನೀವು ಕೇಳಿದ್ರೆ, ಪಂಜಾಬ್ಗೆ ಭೇಟಿ ನೀಡೋದಕ್ಕೆ ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳವರೆಗೆ ಅತ್ಯುತ್ತಮ ಸಮಯವಾಗಿದೆ. ಈ ಸಮಯದಲ್ಲಿ ವಾತಾವರಣವು ತಂಪಾಗಿರುತ್ತೆ, ತುಂಬಾನೇ ಆಹ್ಲಾದಕರವಾದ ವಾತಾವರಣ ಇರುತ್ತೆ. ಸೊ ಹಾಗಾಗಿ ನೀವು ಪಂಜಾಬ್ಗೆ ಭೇಟಿ ನೀಡ್ತೀರಾ ಅಂದ್ರೆ ಈ ಸಮಯದಲ್ಲಿ ಹೋದ್ರೆ ತುಂಬಾನೇ ಉತ್ತಮ ಅಂತಾನೆ ಹೇಳಬಹುದು. ಇನ್ನು ಪಂಜಾಬ್ನಲ್ಲಿ ಯಾವೆಲ್ಲ ರೀತಿಯ ಆಹಾರ ಪದ್ಧತಿ ಇದೆ ಅಂತ ನೋಡೋದಾದ್ರೆ, ಪಂಜಾಬ್ನಲ್ಲಿ ಪ್ರಸಿದ್ಧವಾಗಿರುವ ಮಕ್ಕಿದಿ ರೋಟಿ ಮತ್ತೆ ಸರೋಸೂನ್ ಕಾ ಸಾಗ್ ಪರಾಠಗಳು ಹಾಗೆ ಅಮೃತ್ಸರಿ ಕುಲ್ಚಾ ತುಂಬಾನೇ ಫೇಮಸ್. ಸೊ ಹಾಗಾಗಿ ಇಲ್ಲಿರೋ ಫುಡ್ನ ಕೂಡ ನೀವು ಸವಿಯಬಹುದಾಗಿದೆ. ಈಗ ಯಾವುದೇ ಒಂದು ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿನ ಆಹಾರ ಪದ್ಧತಿ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಲ್ಲಿ ಆ ಪ್ಲೇಸ್ಗಳಲ್ಲಿ ಒಂದೊಂದು ರೀತಿಯ ಫುಡ್ಗಳು ಕೂಡ ವಿಭಿನ್ನವಾಗಿರುತ್ತೆ ಅಂತಾನೆ ಹೇಳಬಹುದು. ಈಗ ಮಲೆನಾಡಿನಲ್ಲಿ ಮಾಡುವಂತಹ ಅಡಿಗೆಗಳೇ ಬೇರೆ ತರ ಇದ್ರೆ, ಬಯಲು ಸೀಮೆಯಲ್ಲಿ ಬಳಸುವಂತಹ ಆಹಾರ ಪದ್ಧತಿಯೇ ಬೇರೆ ರೀತಿ ಇರುತ್ತೆ, ಮಾಡುವಂತಹ ಅಡಿಗೆಗಳು ಕೂಡ ಬೇರೆಯೇ ಇರುತ್ತೆ ಅಂತಾನೆ ಹೇಳಬಹುದು. ಸೊ ಹಾಗಾಗಿ ಒಂದೊಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಆಹಾರಗಳಲ್ಲಿ ತುಂಬಾ ವಿಭಿನ್ನತೆಯನ್ನು ನೋಡ್ತೀವಿ. ಸೊ ಹಾಗಾಗಿ ನಾವು ಯಾವ್ದಾದ್ರೂ ಬೇರೆ ತಾಣಗಳಿಗೆ ಹೋಗಿದ್ದೀವಿ ಅಂದಾಗ ಖಂಡಿತವಾಗ್ಲೂ ನಾವು ಅಲ್ಲಿರುವಂತಹ ಪ್ರವಾಸಿ ತಾಣಗಳನ್ನ ಎಷ್ಟು ಎಂಜಾಯ್ ಮಾಡ್ತೀವೋ, ಅಲ್ಲಿರುವಂತಹ ರುಚಿ ರುಚಿಯಾದ ಹಾಗೆ ಅಲ್ಲಿನ ಫೇಮಸ್ ತಿಂಡಿಗಳನ್ನ ಕೂಡ ತಿನ್ನೋದಕ್ಕೆ ಸವಿಯೋದಕ್ಕೆ ಮರಿಬಾರದು ಅಲ್ವಾ. ಅದೇ ರೀತಿ ಇಲ್ಲಿನ ಒಂದಷ್ಟು ಫೇಮಸ್ ಫುಡ್ಗಳು ಕೂಡ ಇದೆ. ಸೊ ಹಾಗಾಗಿ ಪಂಜಾಬ್ಗೆ ಹೋದ್ರೆ ಇಲ್ಲಿನ ಅದ್ಭುತವಾಗಿರುವ ರುಚಿಕರವಾಗಿರುವಂತಹ ಆಹಾರವನ್ನ ನೀವು ಕೂಡ ಸವಿಯಬಹುದಾಗಿದೆ. ಹಾಗೆ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಅಮೃತಸರ ಮತ್ತೆ ಚಂಡೀಗಢ ವಿಮಾನ ನಿಲ್ದಾಣಗಳು ದೇಶದ ಪ್ರಮುಖ ನಗರಗಳಿಗೆ ಉತ್ತಮ ಸಂಪರ್ಕವನ್ನ ಹೊಂದಿದೆ. ಸೊ ಹಾಗಾಗಿ ರಾಜ್ಯದಾದ್ಯಂತ ರೈಲು ಮತ್ತೆ ರಸ್ತೆ ಸಾರಿಗೆಯ ಸೌಲಭ್ಯ ಕೂಡ ಇಲ್ಲಿ ಅತ್ಯುತ್ತಮವಾಗಿದೆ. ಹಾಗಾಗಿ ನೀವು ಈ ಒಂದು ತಾಣಗಳಿಗೆ ಹೋದ್ರೆ ನೀವು ಆರಾಮಾಗಿ ಟ್ರೈನ್ ಮೂಲಕ ಇಲ್ಲ ಫ್ಲೈಟ್ ಮೂಲಕ ಕೂಡ ನೀವು ಇಲ್ಲಿಗೆ ಹೋಗಬಹುದು. ಎಲ್ಲಾ ರೀತಿಯ ಸಾರಿಗೆ ವ್ಯವಸ್ಥೆಗಳು ಕೂಡ ನಿಮಗೆ ಇಲ್ಲಿ ಇದೆ. ಸೊ ಹಾಗಾಗಿ ಲೈಫ್ನಲ್ಲಿ ಯಾವಾಗ್ಲೂ ಅಷ್ಟೇ, ನಾನು ಹೇಳೋ ಹಾಗೆ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು, ಲೈಫ್ನ ಎಂಜಾಯ್ ಮಾಡ್ತಾ ಇರಬೇಕು. ಸಿಕ್ಕಿರೋದು ಒಂದು ಚಿಕ್ಕ ಜೀವನ, ಆ ಚಿಕ್ಕ ಜೀವನವನ್ನ ಸುಂದರವಾಗಿ ಎಷ್ಟು ಸುಂದರವಾಗಿ ರೂಪಿಸ್ಕೊಳ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಹಾಗಾಗಿ ಆದಷ್ಟು ಸುತ್ತಾಡ್ತಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗ್ತಾ ಅಲ್ಲಿನ ಜನರ ಜೊತೆ ಮಾತಾಡ್ತಾ ಅಲ್ಲಿನ ಭಾಷೆ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆಹಾರ ಪದ್ಧತಿಗಳ ಬಗ್ಗೆ ತಿಳ್ಕೊಳ್ತಾ ಜೀವನವನ್ನ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686860 9627968609620962799 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ಈ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ರೆ, ನೀವು ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ಗೆ ಭೇಟಿಯನ್ನು ನೀಡಿದ್ರೆ ಆ ಟ್ರಾವೆಲಿಂಗ್ ಪ್ಲೇಸ್ ಬಗ್ಗೆ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಾಟಾ ಬಾಯ್ ಹ್ಯಾವ್ ಎ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
0: ಹೌದಾ, ಅದ್ ಹೇಗೆ?
1: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಜಯ ಹನುಮಾನ ಜ್ಞಾನ ಗುಣ ಸಾಗರ, ಜಯ ಕಪೀಶ ತಿಹುಲೋಕ ಉಜಾಗರ, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ. ಸ್ನೇಹಿತರೆ, ಈ ಗೀತೆಯನ್ನು ಕೇಳ್ತಾ ಇದ್ರೆ ತಟ್ಟಂತ ನಿಮಗೆ ಯಾರು ನೆನಪಾಗ್ತಾರೆ? ಹೌದಲ್ವಾ, ಅವರೇ ಬಜರಂಗಿ, ಹನುಮಾನ್, ಹನುಮಂತ, ಆಂಜನೇಯ ಸ್ವಾಮಿ, ಕೇಸರಿ ನಂದನ್, ಕೇಸರಿ ಸುತ, ಈ ಎಲ್ಲ ಹೆಸರುಗಳಿಂದ ಕರೆಯಲ್ಪಡುವಂತಹ ಆಂಜನೇಯ ಸ್ವಾಮಿ ತಟ್ಟಂತ ನೆನಪಾಗ್ತಾರೆ ಹನುಮಾನ್ ಚಾಲೀಸ ಅನ್ನುವಂತಹ ಮಂತ್ರವನ್ನು ಪಠಣೆ ಮಾಡುವಾಗ. ಶ್ರದ್ಧಾಭಕ್ತಿಯಿಂದ ಈ ಮಂತ್ರವನ್ನು ನಾವು ಇಷ್ಟಪಟ್ಟು ಪಠಣೆ ಮಾಡ್ತೀವಿ, ಹಾಗೆ ಕೇಳಿದ್ದೀವಿ ಕೂಡ. ಅಂದಾಗೆ ಸ್ನೇಹಿತರೆ, ಈ ಹನುಮಾನ್ ಚಾಲೀಸ ಅನ್ನುವಂತಹ ಗೀತೆ ರಚನೆಯಾಗಿದ್ದು ಒಂದು ದೇವಸ್ಥಾನದಲ್ಲೋ, ಆಶ್ರಮದಲ್ಲೋ, ದೇವಲೋಕದಲ್ಲೋ ಅಥವಾ ಪ್ರಕೃತಿಯ ಮಧ್ಯದಲ್ಲೋ ಅಲ್ಲ. ಹನುಮಾನ್ ಚಾಲೀಸ ರಚನೆಯಾಗಿದ್ದು ಜೈಲಿನಲ್ಲಿ ಸ್ನೇಹಿತರೆ. ಈ ಹನುಮಾನ್ ಚಾಲೀಸಗೂ ಕೂಡ ಒಂದು ಇತಿಹಾಸ ಇದೆ ಅಂದರೆ ನೀವು ನಂಬಲೇಬೇಕು. ಅಂದಾಗೆ ಸ್ನೇಹಿತರೆ, ತುಳಸಿದಾಸರ ಹೆಸರನ್ನು ನಾವು ನೀವು ಎಲ್ಲರೂ ಕೇಳಿದ್ದೀವಿ. ಇವರು ತತ್ವಜ್ಞಾನಿಗಳು ಹಾಗೂ ಶ್ರೀರಾಮನಿಗೆ ಅರ್ಪಿತವಾದ ಮಹಾಕಾವ್ಯವಾದ ರಾಮಚರಿತ ಮಾನಸದ ಮಹಾನ್ ಕರ್ತೃ ಕವಿಯಾಗಿದ್ದಾರೆ ಕೂಡ. ಇವರು ಅವಧಿ ಅನ್ನುವಂತಹ ಭಾಷೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದಂಥವರು. ಉತ್ತರ ಭಾರತದಲ್ಲಿ ಭಕ್ತಿ ಚಳುವಳಿಯನ್ನು ಮುನ್ನಡೆಸಿದ ಪ್ರಮುಖರಲ್ಲಿ ಒಬ್ಬರಾಗಿದ್ದಾರೆ. ಇವರ ಅತ್ಯಂತ ಪ್ರಸಿದ್ಧ ಕೃತಿ ಶ್ರೀರಾಮನ ಕಥೆಯನ್ನು ಒಳಗೊಂಡಿರುವ ರಾಮಚರಿತ ಮಾನಸ ಸ್ನೇಹಿತರೆ. ಆದರೆ ಈ ತುಳಸಿದಾಸರಿಗೂ ಹನುಮಾನ್ ಚಾಲೀಸಕ್ಕೂ ರಾಮಚರಿತ ಮಾನಸಕ್ಕೂ ಏನು ಸಂಬಂಧ ಅಂತ ಕೇಳ್ತಾ ಇದ್ದೀರಾ? ಎಸ್ ಸ್ನೇಹಿತರೆ, ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಹನುಮಾನ್ ಚಾಲೀಸವನ್ನು ಬರೆದದ್ದೇ ತುಳಸಿದಾಸರು. ಅಂದಾಗೆ ನಾನು ಆಗಲೇ ಹೇಳಿದಾಗೆ ಈ ಹನುಮಾನ್ ಚಾಲೀಸವನ್ನು ಬರೆದದ್ದು ಆಶ್ರಮದಲ್ಲೋ, ಪ್ರಕೃತಿ ಮಧ್ಯದಲ್ಲೋ, ದೇವಲೋಕದಲ್ಲೋ ಅಥವಾ ದೈವ ಸನ್ನಿಧಿಯಲ್ಲೋ ಅಲ್ಲ. ಈ ಹನುಮಾನ್ ಚಾಲೀಸವನ್ನು ಬರೆದದ್ದು ಜೈಲಿನಲ್ಲಿ. ಸ್ನೇಹಿತರೆ, ತುಳಸಿದಾಸರು ರಾಮಚರಿತ ಮಾನಸವನ್ನು ಬರೆದು ತುಂಬಾನೇ ಫೇಮಸ್ ಆಗಿರ್ತಾರೆ, ಸಾಕಷ್ಟು ಜನಪ್ರಿಯ ಮಹಾನ್ ವ್ಯಕ್ತಿ ಆಗಿರ್ತಾರೆ. ಇವರ ಜನಪ್ರಿಯತೆಯ ಬಗ್ಗೆ ಕೇಳಿದಂತಹ, ಆ ಪ್ರದೇಶದಲ್ಲಿ ಆಡಳಿತ ಮಾಡ್ತಾ ಇದ್ದಂತಹ ಅಕ್ಬರ್ ತುಳಸಿದಾಸರನ್ನ ತಮ್ಮ ಆಸ್ಥಾನಕ್ಕೆ ಕರೆಸಿ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ಈ ರೀತಿಯ ಪ್ರಶ್ನೆಯನ್ನ ಅವರ ಮುಂದಿಡ್ತಾರೆ. ನೀವು ರಾಮಚರಿತ ಮಾನಸವನ್ನ ಬರೆದು ತುಂಬಾನೇ ಫೇಮಸ್ ಆಗಿದ್ದೀರಿ, ಈ ಕಾರಣಕ್ಕೆ ನೀವು ನನಗೆ ಒಂದು ಸಹಾಯ ಮಾಡಬೇಕು. ನೀವು ನಿಜವಾದ ಭಕ್ತರಾದ್ರೆ ನನಗೆ ಶ್ರೀರಾಮನ ದರ್ಶನವನ್ನ ಮಾಡಿಸ್ಬೇಕು ಅಂತ ಕೇಳ್ತಾರೆ ಅಕ್ಬರ್ ಅವರು. ನೀವದು ಏನ್ ಮಾಡ್ತಿರೋ ಗೊತ್ತಿಲ್ಲ, ಏನಾದ್ರೂ ಮಾಡಿ ಹೇಗಾದ್ರೂ ಮಾಡಿ ನನಗೆ ದೇವರನ್ನ ತೋರಿಸ್ಲೇಬೇಕು ಅಂತ ಹಠಕ್ಕಿಡಿತಾರೆ ಅಕ್ಬರ್ ಅವರು. ರಾಮನನ್ನ ತೋರಿಸ್ಲೇಬೇಕು, ಶ್ರೀರಾಮನ ದರ್ಶನ ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ. ಆಗ ತುಳಸಿದಾಸರು ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ, ಬಹಳ ವಿನಯದಿಂದ ಮಾತಾಡ್ತಾರೆ. ನೋಡಿ, ನಾನು ಯಾವುದೇ ಜಾದುಗಾರನಲ್ಲ, ಕೇವಲ ನಾನು ಶ್ರೀರಾಮನ ಭಕ್ತ ಅಷ್ಟೆ. ನನಗೆ ಅವರಂದ್ರೆ ಇಷ್ಟ. ಅವ್ರ ಮೇಲೆ ಇರುವಂತಹ ಭಕ್ತಿಗೆ ನಾನು ರಾಮಚರಿತ ಮಾನಸವನ್ನು ಬರೆದೆ ಬಿಟ್ರೆ ಇನ್ಯಾವ ಕಾರಣಕ್ಕೂ ಅಲ್ಲ. ನನ್ನಿಂದ ಅದು ಅಸಾಧ್ಯದ ಕೆಲಸ. ದೇವರನ್ನ, ಮಹಾನ್ ರಾಮನನ್ನ ಪ್ರತ್ಯಕ್ಷ ಮಾಡಿಸುವಂತಹ ಶಕ್ತಿ ನನ್ನಲ್ಲಿಲ್ಲ ಅಂತ ಹೇಳ್ತಾರೆ ತುಳಸಿದಾಸರು. ತುಳಸಿದಾಸರ ಮಾತನ್ನ ಕೇಳಿದಂತಹ ಅಕ್ಬರಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಅಂತಹ ಸಮಯದಲ್ಲಿ ಮೊದಲೇ ಹೇಳಿ ಕೇಳಿ ರಾಜ ಸುಮ್ಮನೆ ಬಿಡ್ತಾನ? ಆಗ ಆ ಅಕ್ಬರ್ ಏನ್ ಮಾಡ್ತಾರಪ್ಪ ಅಂದ್ರೆ, ಫತೇಪುರ್ ಸಿಕ್ರಿಯ ಜೈಲಿಗೆ ತಳ್ತಾರೆ ತುಳಸಿದಾಸರನ್ನ. ಜೈಲಿಗೆ ತಳ್ಳಿದ್ ಅಷ್ಟೇ ಅಲ್ಲ, ಅಲ್ಲಿ ಕೂಡಾಕಿದ್ದಷ್ಟೇ ಅಲ್ಲ, ದಿನಗಟ್ಟಲೆ ಊಟ ನೀರು ಕೊಡದೆ ಹಿಂಸೆ ಮಾಡ್ತಾರೆ. ಆ ಕತ್ತಲ ಕೋಣೆಯಲ್ಲಿ ಅಸಹಾಯಕತೆಯ ಸ್ಥಿತಿಯಲ್ಲಿ ಇದ್ದ ತುಳಸಿದಾಸರು ಹನುಮಂತನನ್ನ ನೆನೆದು ಬರೆದದ್ದೇ ಈ ಹನುಮಾನ್ ಚಾಲೀಸ. ಚಾಲೀಸ ಅಂದ್ರೆ 40 ಸ್ನೇಹಿತರೆ, ಅಂದ್ರೆ 40 ದಿನಗಳ ಕಾಲ ತುಳಸಿದಾಸರು 40 ಚೌಪದಿಗಳನ್ನ ಭಕ್ತಿಯಿಂದ ಪಠಿಸ್ತಾರೆ, ಹಾಗೆ ಬರೀತಾರೆ ಕೂಡ. ಸ್ನೇಹಿತರೆ, ನೀವು ನಂಬ್ತಿರೋ ಇಲ್ವೋ, 40ನೇ ದಿನಕ್ಕೆ ಒಂದು ದೊಡ್ಡ ಪವಾಡನೆ ನಡೆಯುತ್ತೆ. ಎಲ್ಲಿಂದಲೋ ದೊಡ್ಡ ವಾನರ ಸೈನ್ಯವೇ ಬರುತ್ತೆ ಅಕ್ಬರನ ಕೋಟೆಗೆ. ಒಂದಲ್ಲ ಎರಡಲ್ಲ, ಸಾವಿರಾರು ಕೋತಿಗಳು, ಸಾವಿರಾರು ವಾನರ ಸೇನೆ ಅಕ್ಬರನ ಕೋಟೆಯ ಮೇಲೆ ಏಕಾಏಕಿ ದಾಳಿ ಮಾಡ್ತವೆ. ಅದು ಯಾವ ರೀತಿ, ಎಲ್ಲಿಂದ, ಹೇಗೆ ಆ ವಾನರ ಸೇನೆ ಬಂತು ಅನ್ನೋದೇ ಯಾರಿಗೂ ಗೊತ್ತಾಗೋದಿಲ್ಲ. ಅಂದಾಗೆ ಅರಮನೆಯಲ್ಲಿ ಕೂಡ ಸ್ವಲ್ಪ ಜನ ಏನು ಸೈನಿಕರು ಇರೋದಿಲ್ಲ, ಸಾವಿರಾರು ಮಂದಿ ಸೈನಿಕರಿರ್ತಾರೆ. ಆದರೆ ಸ್ನೇಹಿತರೆ, ನೀವು ಅಚ್ಚರಿ ಪಡ್ತೀರಾ, ಆ ಸೈನಿಕರಿಗೆ ಯಾರಿಗೂ ಈ ವಾನರ ಸೇನೆಯನ್ನ ಬಗ್ಸೋಕೆ ಆಗೋದಿಲ್ಲ. ಅಂತಹ ಸಮಯದಲ್ಲಿ ಅಲ್ಲಿರುವಂತಹ ಜನರೆಲ್ಲರೂ ಕಂಗಾಲಾಗ್ತಾರೆ, ಸೈನಿಕರು ಕೂಡ ಸೋತೋಗ್ತಾರೆ, ಜೊತೆಗೆ ಅಕ್ಬರ್ ಕೂಡ. ಎಷ್ಟೇ ಪ್ರಯತ್ನ ಪಟ್ಟರೂ ಆ ವಾನರ ಸೇನೆಯನ್ನ ತಡಿಲಿಕ್ಕೆ ಆಗೋದಿಲ್ಲ. ಅಂತಹ ಸಮಯದಲ್ಲಿ ರಾಜ ಅಕ್ಬರನಿಗೆ ಒಂದು ಸೂಕ್ಷ್ಮತೆ ಗೊತ್ತಾಗತ್ತೆ ಸ್ನೇಹಿತರೆ. ಆ ಅರಮನೆಯಿಂದ ತುಳಸಿದಾಸರು ಇರುವಂತಹ ಕೊಠಡಿಗೆ ಓಡೋಡಿ ಬರ್ತಾರೆ ಅಕ್ಬರ್ ಅವರು. ಅವರ ತಪ್ಪಿನ ಅರಿವಾಗತ್ತೆ ಅವರಿಗೆ, ಓಡ್ಕೊಂಡು ಬರ್ತಾರೆ. ಓಡೋಡೋಡೋಡ್ ಬಂದು ತುಳಸಿದಾಸರ ಕಾಲನ್ನ ಹಿಡಿತಾರೆ ಸ್ನೇಹಿತರೆ. ತುಳಸಿದಾಸರ ಕಾಲಿಗೆ ಬಿದ್ದಂತಹ ಇವರು ಕ್ಷಮೆಯನ್ನ ಕೇಳ್ತಾರೆ. ದಯವಿಟ್ಟು ನಾನು ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಾರೆ. ತಕ್ಷಣವೇ ತುಳಸಿದಾಸರನ್ನ ಜೈಲಿನಿಂದ, ಅಂದ್ರೆ ಸೆರೆಮನೆಯಿಂದ ಬಿಡಿಸ್ತಾರೆ ಸ್ನೇಹಿತರೆ. ತುಳಸಿದಾಸರು ಹೊರಬಂದ ತಕ್ಷಣ ವಾನರ ಸೇವೆ ಮಾಯವಾಗ್ಬಿಡತ್ತೆ. ತುಳಸಿದಾಸರು ಆ ಸೆರೆಮನೆಯಿಂದ ಹೊರಗಡೆ ಕಾಲಿಟ್ಟ ತಕ್ಷಣವೇ ವಾನರ ಸೇನೆ ಮಾಯವಾಗತ್ತೆ ಸ್ನೇಹಿತರೆ. ಎಂತಹ ಅದ್ಭುತ ಅಲ್ವಾ ಸ್ನೇಹಿತರೆ? ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನು ಗೊತ್ತಾ, ಈ ಹನುಮಾನ್ ಚಾಲೀಸ ಇರೋದು ಸಂಸ್ಕೃತದಲ್ಲಲ್ಲ, ಬದಲಾಗಿ ಅವಧಿ ಭಾಷೆಯಲ್ಲಿ. ಇವರು ಅವಧಿ ಭಾಷೆಯಲ್ಲಿ ರಚನೆ ಮಾಡಿರುವಂಥದ್ದು ಹನುಮಾನ್ ಚಾಲೀಸನ್ನು.
3: ಹಾಗಾಗಿಯೇ ಸ್ನೇಹಿತರೆ ಇದು ಇಂದಿಗೂ ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುತ್ತೆ. ಏನೇ ಹೇಳಿ ಸ್ನೇಹಿತರೆ, ನಮ್ಮ ಇತಿಹಾಸದ ಇದೊಂದು ಅದ್ಭುತವಾದ ಕತೆ. ಕೇಳೋದಕ್ಕೆ ಖುಷಿಯಾಗತ್ತೆ, ಜೊತೆಗೆ ಅಚ್ಚರಿ ಆಗತ್ತೆ. ಅಂದಾಗೆ ಸ್ನೇಹಿತರೆ, ಇಷ್ಟು ದಿನ ನೀವು ಈ ಹನುಮಾನ್ ಚಾಲೀಸನ ಪಠನೆ ಮಾಡ್ತಾ ಇರ್ತೀರಾ ಅಥವಾ ಕೇಳಿರ್ತೀರ. ಈ ದಿನ ಈ ಹನುಮಾನ್ ಚಾಲೀಸ ಹೇಗೆ, ಎಲ್ಲಿ, ಯಾವ ರೀತಿ, ಯಾವ ಸಂದರ್ಭದಲ್ಲಿ ರಚನೆ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮತ್ತಷ್ಟು ಖುಷಿ ಪಟ್ಟಿರ್ತೀರ ಅನ್ಕೊಳ್ತೀನಿ. ಏನೇ ಹೇಳಿ, ಒಂದೊಂದು ಗೀತೆಯ ಹಿಂದೆ, ಒಂದೊಂದು ಗ್ರಂಥದ ಹಿಂದೆ ಅದ್ಭುತವಾದ ಇತಿಹಾಸ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗತ್ತಲ್ವಾ? ಎಸ್, ಇದೇ ಖುಷಿಯಲ್ಲಿ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ ಸ್ನೇಹಿತರೆ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಹಾಸನದ ತುಳಸಿರವರು ನೀಲನಭಕ್ಕೆ ನೂಲ ಏಣಿ ಅನ್ನುವಂತಹ ಗೀತೆಯನ್ನ ಹಾಡ್ತಾ ಇದ್ದಾರೆ. ಇದು ಬಾಗೂರು ಮಾರ್ಕಂಡಯ್ಯರವರ ರಚನೆಯ ಗೀತೆ ಆಗಿದೆ. ಸೊ ಆ ಗೀತೆಗಳನ್ನೆಲ್ಲ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹಾಸನದ ತುಳಸಿ ಅವರಿದ್ದಾರೆ. ತುಳಸಿ ಅವರು ಈ ದಿನ ನೀಲ ನಭಕೆ ನೂಲ ಏಣಿ ಅನ್ನುವಂತಹ ಗೀತೆಯನ್ನು ಹಾಡ್ತಾ ಇದ್ದಾರೆ. ಈ ಗೀತೆಯ ರಚನೆಕಾರರು ಬಾಗೂರು ಮಾರ್ಕಂಡಯ್ಯರವರಾಗಿದ್ದಾರೆ. ಹಾಸನದ ತುಳಸಿ ಮೇಡಮ್ ಅವರಿಂದ ಈ ಗೀತೆಯನ್ನು ಕೇಳೋಣ.
3: ಎಲ್ಲರಿಗೂ ನಮಸ್ಕಾರ. ನಾನು ಹಾಸನದಿಂದ ತುಳಸಿ. FM ರೇಡಿಯೋದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವ ಹಾಡು ನೀಲನಭಕ್ಕೆ ನೂಲ ಏಣಿ, ರಚನೆ ಬಾಗೂರು ಮಾರ್ಕಂಡೇಯ್ಯರವರು.

0: ಸ್ನೇಹಿತರೆ, ನಾನು ಈ ಮಾತನ್ನ ಪದೇ ಪದೇ ಹೇಳ್ತಾ ಇರ್ತೀನಿ, ಆಗಾಗ ನೆನ್ಪು ಮಾಡ್ಕೊಡ್ತಾನೆ ಇರ್ತೀನಿ. ಭಾವಗೀತೆಗಳು ಕೇವಲ ಹಾಡುವಂತಹ ಗೀತೆಗಳಲ್ಲ, ಇದರಲ್ಲಿ ಶ್ರದ್ಧೆ ಇದೆ, ಭಕ್ತಿ ಇದೆ, ಭಾವನೆ ಇದೆ, ಪ್ರೀತಿ ಇದೆ, ಗೌರವ ಇದೆ. ಹೆಚ್ಚಿನದಾಗಿ ಪ್ರೀತಿಯನ್ನು ಕೊಡ್ತವೆ ಈ ಭಾವಗೀತೆಗಳು. ಇದರೊಟ್ಟಿಗೆ ಸ್ನೇಹಿತರೆ, ಬಾಗೂರು ಮಾರ್ಕಂಡಯ್ಯರವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸಲೇಬೇಕು. ಇವರು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬಾಗೂರು ಗ್ರಾಮದ ಹೆಸರಾಂತ ಕವಿಗಳಾಗಿದ್ದಾರೆ. ಅಷ್ಟೇ ಅಲ್ಲದೆ ಕಲಾವಿದರು ಮತ್ತು ಸಾಹಿತಿಗಳು, ಜೊತೆಗೆ ಇವರು ಪರಿಸರ, ಕಾವ್ಯ ಮತ್ತು ಮಕ್ಕಳ ಸಾಹಿತ್ಯ ಸೇರಿದಂತೆ ಒಟ್ಟು 54ಕ್ಕೂ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರ ಕವನ ಸಂಕಲನಗಳ ವಿಷಯಕ್ಕೆ ಬಂದರೆ ಭಾವಶಿಲ್ಪ, ಕಾವ್ಯಕನ್ನಿಕೆ, ಚೈತ್ರ ಚೆಲುವು, ಸುವರ್ಣ ಪುತ್ತಳಿ, ಇನ್ನೂ ಸಾಕಷ್ಟು, ಸುಮಾರು 25ಕ್ಕೂ ಹೆಚ್ಚು ಕವನ ಸಂಕಲನಗಳನ್ನು ಪ್ರಕಟ ಮಾಡಿದ್ದಾರೆ. ಇನ್ನು ಮಕ್ಕಳ ಸಾಹಿತ್ಯದ ವಿಷಯಕ್ಕೆ ಬಂದರೆ ಚುಕುಬುಕು ರೈಲು, ಬಣ್ಣದ ಅಂಗಿ, ಅಮ್ಮನ ಪ್ರೀತಿ ಸೇರಿದಂತೆ ಅನೇಕ ಜನಪ್ರಿಯ ಮಕ್ಕಳ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಕನ್ನಡ ಭಾಷೆಯನ್ನು ಸುಲಭವಾಗಿ ಕಲಿಯಲು ಕನ್ನಡ ಸೌರಭ ಎಂಬ ವಿಶೇಷ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ್ದಾರೆ ಕೂಡ. ಚಿತ್ರಕಲೆಯಲ್ಲಿ ಬೇರುಗಳು, ಚಿತ್ರಸರಣಿ, ಏಕವ್ಯಕ್ತಿ ಪ್ರದರ್ಶನ ಹಾಗೂ ರೇಖೆಗಳಲ್ಲಿ ಭಾವಗೀತೆಗಳು, ಇದರ ಮೂಲಕ ಹೊಸ ಪ್ರಯೋಗಗಳನ್ನು ಮಾಡಿದ್ದಾರೆ. ಇನ್ನು ಬಾಗೂರು ಕಲಾವೇದಿಕೆ ಟ್ರಸ್ಟ್ ಸ್ಥಾಪಿಸಿ ಕಲಾಭೂಷಣ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದಾರೆ ಕೂಡ. ಇಷ್ಟೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಾಹಿತ್ಯಕ್ಕೆ. ಇವರು ರಚನೆ ಮಾಡಿದಂಥ ಗೀತೆಯನ್ನು ತುಂಬ ಅದ್ಭುತವಾಗಿ ಹಾಡಿದರು ಹಾಸನದ ತುಳಸಿ ಮೇಡಮ್ ಅವರು. ಇವರ ಮತ್ತೊಂದು ಗೀತೆಯನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
2: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
3: ನಿಮ್ಮ ಮನೆ ಮನದ ಕೈರುಚಿ.
4: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹಾಸನ ಜಿಲ್ಲೆಯ ತುಳಸಿ ಅವರಿದ್ದಾರೆ. ತುಳಸಿ ಅವರು ನೀಲನಭಕ್ಕೆ ನೂಲ ಏಣಿ ಅನ್ನುವಂತಹ ಸೊಗಸಾದಂತಹ ಬಾಗೂರು ಮಾರ್ಕಂಡಯ್ಯರವರ ರಚನೆಯ ಗೀತೆಯನ್ನು ತುಂಬ ಚೆನ್ನಾಗಿ ಹಾಡಿದರು. ಪ್ರಸಿದ್ಧ ಕನ್ನಡದ ಕವಿಗಳಷ್ಟೇ ಅಲ್ಲ, ಕಲಾವಿದರು ಮತ್ತು ಪರಿಸರವಾದಿಗಳು ಕೂಡ ಆಗಿದ್ದಂಥವರು. ಅವರು ಮಕ್ಕಳ ಸಾಹಿತ್ಯ ಕವನಗಳಿಂದ ಹಿಡಿದು ಪರಿಸರ ಜಾಗೃತಿಯಂತಹ ಕ್ಷೇತ್ರಗಳಲ್ಲಿ ಕೂಡ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸ್ನೇಹಿತರೆ, ತುಳಸಿ ಮೇಡಮ್ ಅವರು ಮತ್ತೊಂದು ಗೀತೆಯನ್ನು ಹಾಡ್ತಾ ಇದ್ದಾರೆ. ಅದು ಯಾವ ಗೀತೆ ಅನ್ನೋದನ್ನು ಅವರಿಂದಲೇ ಕೇಳೋಣ.
7: ಆಯ್ಕೆ ಮಾಡಿಕೊಂಡ ಭಾವಗೀತೆ ಇರಬೇಕು ಇರುವಂತೆ, ರಚನೆ HS ವೆಂಕಟೇಶ್ ಮೂರ್ತಿಯವರು.

0: ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ.
1: ಒಂದು ಅದ್ಭುತವಾದ ಗೀತೆಯನ್ನು ತುಂಬ ಸೊಗಸಾಗಿ ಹಾಡಿದ್ರು ಹಾಸನದ ತುಳಸಿಯವರು. ಖಂಡಿತವಾಗ್ಲೂ ಸ್ನೇಹಿತರೆ, ಮನುಷ್ಯ ಅಂತ ಅಂದಮೇಲೆ ಸಾಕಷ್ಟು ಚಿಂತೆಗಳು, ಯೋಚನೆ, ದುಃಖ, ದುಮ್ಮಾನ, ಕಷ್ಟ ಎಲ್ಲವೂ ಇರುತ್ತೆ. ಅದೆಲ್ಲದ್ರ ಮಧ್ಯನೇ ಜೀವನದಲ್ಲಿ ಖುಷಿ ಕೂಡ ಇರುತ್ತೆ ಸ್ನೇಹಿತರೆ. ಆ ಖುಷಿಯನ್ನು ನಾವು ಅನುಭವಿಸ್ಬೇಕು, ಆ ಕಷ್ಟಗಳನ್ನು ಬದಿಗೊತ್ತಿ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ನಾವು ನಾವಾಗೆ ಇರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಅಂದಾಗೆ ಈ ಗೀತೆಯ ರಚನಾಕಾರರು ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು, ಎಚ್ ಎಸ್ ವೇ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇದರ ಈ ಗೀತೆಯ ಸಂಯೋಜಕರು ರಾಘವೇಂದ್ರ ಬೀಜಾಡಿರವರು. ಸಾಕಷ್ಟು ಗಾಯಕರು ಈ ಗೀತೆಯನ್ನು ತುಂಬ ಸೊಗಸಾಗಿ ಹಾಡಿದ್ದಾರೆ, ಜೊತೆಗೆ ಈ ದಿನ ತುಳಸಿ ಮೇಡಮ್ ಅವರು ಕೂಡ. ಇಲ್ಲಿ ಮೋಡದ ಹೋಲಿಕೆ ತುಂಬಾ ಚೆನ್ನಾಗಿದೆ. ಆ ಸುಂದರವಾದ ಹೋಲಿಕೆ, ಮಳೆ ಸುರಿದ ನಂತರ ಆ ಮಳೆ ಮೋಡ ಹಗುರವಾಗಿ ಮುಕ್ತವಾಗುತ್ತೆ. ಇಲ್ಲಿ ಕೂಡ ನಮ್ಮ ಮನಸ್ಸಿನ ದುಃಖ ದುಮ್ಮಾನಗಳಿರ್ಬೋದು, ಮಾನಸಿಕ ಹೊರೆ ಚಿಂತೆಗಳನ್ನು ಹೋಗಲಾಡಿಸೋದ್ರಿಂದ, ಕಡಿಮೆ ಮಾಡಿಕೊಳ್ಳೋದ್ರಿಂದ ಮನಸ್ಸು ಕೂಡ ಹಗುರವಾಗಿರುತ್ತೆ, ಜೊತೆಗೆ ಖುಷಿಯಾಗಿರುತ್ತೆ ಅಂತ ತಿಳಿಸಿದ್ದಾರೆ ಗೀತೆಯ ಮೂಲಕ. ತುಂಬ ಅದ್ಭುತವಾದಂತಹ ಗೀತೆ. ಈ ರೀತಿಯಲ್ಲಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಸಾಕಷ್ಟು ಗೀತೆಗಳನ್ನು ರಚನೆ ಮಾಡಿದ್ದಾರೆ ಸ್ನೇಹಿತರೆ, ಒಂದಕ್ಕಿಂತ ಒಂದು ಅದ್ಭುತವಾಗಿದ್ದಾವೆ. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಹಾಸನದ ತುಳಸಿ ಮೇಡಮ್ ಅವರು ಒಂದಕ್ಕಿಂತ ಒಂದು ತುಂಬ ವಿಭಿನ್ನವಾಗಿರುವಂತಹ ಗೀತೆಗಳನ್ನು ತುಂಬ ಭಕ್ತಿಯಿಂದ, ಭಾವದಿಂದ, ಶ್ರದ್ಧೆಯಿಂದ ಹಾಡಿದರು. ತುಳಸಿ ಮೇಡಮ್ ಅವರಿಗೆ ಪ್ರೀತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ ನೀವು ಕೂಡ ಈ ರೀತಿಯಲ್ಲಿ ಭಾವಗೀತೆಗಳನ್ನು ಹಾಡ್ತೀರಾ, ಜೊತೆಗೆ ಸ್ವರಚಿತ ಕವನಗಳನ್ನು ಬರೆಯೋದಿರ್ಬೋದು, ಲೇಖನಗಳನ್ನು ಬರೆಯೋದಿರ್ಬೋದು, ಅದರೊಟ್ಟಿಗೆ ಕಾದಂಬರಿ ಪುಸ್ತಕಗಳನ್ನು ಓದುವ ಹವ್ಯಾಸ ನಿಮಗಿದ್ರೆ ಆ ಪುಸ್ತಕಗಳ ಪರಿಚಯ ಕೂಡ ಮಾಡಿಕೊಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, 9860926279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ತಿಳಿಸಿದಂತಹ ಪುಸ್ತಕದ ಪರಿಚಯ ಇರ್ಬೋದು, ಕವಿತೆಗಳ ಪರಿಚಯ ಇರ್ಬೋದು, ಭಾವಗೀತೆಗಳಿರ್ಬೋದು, ಆ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ಸಿಗ್ತೀನಿ. ಮತ್ತೊಮ್ಮೆ ತುಳಸಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
2: 4000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್, ನಮಸ್ಕಾರ. ಶಿವಮೊಗ್ಗ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಈಗ ಬೆಳಗಿನ ಸಮಯ 10 ಗಂಟೆ ಆಗಿದೆ. ನಾನು ಕೂಡ ಟಿಫನ್ನ ಮುಗಿಸ್ಕೊಂಡು ನಿಮ್ಮ ಜೊತೆ ಮಾತಾಡೋದಕ್ಕೆ ರೆಡಿಯಾಗಿ ಬಂದಾಯಿತು. ಆ್ಯಂಡ್ ನೀವು ಕೂಡ ಟಿಫನ್ ಮಾಡ್ತಾ ಇದ್ರೆ ಅಥವಾ ಟಿಫನ್ ಮಾಡಿಕೊಂಡು ಆಫೀಸ್ ಕಡೆಗೆ ಎಲ್ಲರೂ ಹೊರಡ್ತಾ ಇದ್ರೆ, ಸೊ ನೀವು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮಗಳನ್ನ ಕೇಳಿಸ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಇವತ್ತು ಯಾರಾದರೂ ಬರ್ಡೇನ ಆಚರಿಸ್ಕೊಳ್ತಾ ಇದ್ರೆ ಅಥವಾ ಆ್ಯನಿವರ್ಸರಿನ ಆಚರಿಸ್ಕೊಳ್ತಾ ಇದ್ರೆ ಅವರಿಗೂ ಕೂಡ ನಿಮ್ಮ ಕಡೆಯಿಂದ ವಿಶಸ್ನ ತಿಳಿಸಬಹುದು. ಆ್ಯಂಡ್ ಅವರಿಗೆ ವಿಶಸ್ನ ಕಾಲ್ ಮಾಡಿ ಕೂಡ ಹೇಳ್ಬೋದು, ಮೆಸೇಜ್ ಮಾಡಿ ಕೂಡ ಹೇಳ್ಬೋದು. ಆ್ಯಂಡ್ ಹಾಗೆ ನೀವೇನಾದರೂ ಶಿವಮೊಗ್ಗ ನಗರದಲ್ಲಿ ಓಡಾಡ್ತಾ ಇದ್ದೀರಾ ಅಂತಂದರೆ, ಶಿವಮೊಗ್ಗದಲ್ಲಿ ಎಲ್ಲೆಲ್ಲ ಟ್ರಾಫಿಕ್ ಇದೆ ಅದ್ರ ಬಗ್ಗೆ ಒಂದು ಅಪ್ಡೇಟ್ಸ್ಗಳನ್ನ ಕೂಡ ಕೊಡಬಹುದು. ಆ್ಯಂಡ್ ನಿಮ್ಮ ಕಡೆಗೆಲ್ಲ ವೆದರ್ ಹೇಗಿದೆ, ಸೊ ಕೂಲಾಗಿದೆಯಾ, ಸಿಕ್ಕಾಪಟ್ಟೆ ಹಾಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಫುಲ್ ಆಗಿ ಎಂಜಾಯ್ ಮಾಡಿ ಆ್ಯಂಡ್ ನಮ್ಮ ಜೊತೆ ಇವತ್ತು ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ವರ್ಣಿಸುವಂತಹ ಹಾಡುಗಳು. ನೀ ಹೆಣ್ಣು ಗಂಡನ ವರ್ಣಿಸುವಂತಹ ಹಾಡನ್ನು ಹಾಡ್ಬೋದು, ಹಾಗೆ ಗಂಡುಮಕ್ಕಳು ಹೆಣ್ಣನ್ನು ವರ್ಣಿಸುವಂತಹ ಹಾಡುಗಳನ್ನು ಹಾಡ್ಬೋದು. ಆ್ಯಂಡ್ ಹೆಣ್ಮಕ್ಕಳಿಗೆ ಗಂಡನ ವರ್ಣಿಸುವಂತಹ ಹಾಡುಗಳು ಯಾವುದು ಗೊತ್ತಾಗಲೇ ಇಲ್ಲ ಅಂತಂದರೆ ಹೆಣ್ಣನ್ನು ವರ್ಣಿಸುವಂತಹ ಹಾಡುಗಳನ್ನೇ ಹಾಡಿ. ಆ್ಯಂಡ್ ಹೆಚ್ಚಾಗಿ ನಾವು ಕೇಳಿರುವಂತಹ ಹಾಡುಗಳಲ್ಲಿ ಹೆಣ್ಣನ್ನು ವರ್ಣಿಸುವಂತಹ ಹಾಡುಗಳೇ ಹೆಚ್ಚು. ಆ್ಯಂಡ್ ನೀವು ಕೂಡ ಈ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ನಮ್ಮ ಸಂಖ್ಯೆ 9686926 9682096 ಸಂಖ್ಯೆ ಮತ್ತೊಮ್ಮೆ 9686926 2729. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆಯಲ್ಲಿ ಮಾತಾಡ್ತಾ ನೀವು ಕೂಡ ವರ್ಣಿಸುವಂತಹ ಹಾಡುಗಳನ್ನು ಹಾಡಬಹುದು. ಸೊ ಕರೆ ಮಾಡಿ ಹಾಡಿ ಅಂತ ಹೇಳ್ತಾ ನಿಮಗೋಸ್ಕರ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಇದು ಕೂಡ ಹೆಣ್ಣನ್ನು ವರ್ಣಿಸುವಂತಹ ಹಾಡೇ. ಈ ಹಾಡನ್ನು ಕೇಳಿರ್ತೀರಾ, ಈ ಹಾಡನ್ನು ಎಂಜಾಯ್ ಮಾಡ್ತಾ ನೀವು ಕೂಡ ಯಾವ್ಯಾವ ಸಾಂಗ್ಗಳನ್ನ ಹಾಡ್ಬೋದು ಯೋಚನೆ ಮಾಡಿಕೊಂಡು ನಮಗೆ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ಸಾಂಗ್ ನಿಮಗೋಸ್ಕರ ನಾನು ಆರ್ ಜೆ ಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ.

0: ಓಕೆ, ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದ್ರಿ. ನಾನು ಆರ್ಜ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಣ್ಣನ್ನು ವರ್ಣಿಸುವಂತಹ ಹಾಡುಗಳನ್ನು ಹಾಡ್ಬೋದು. ಕರೆ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆ 9686096729 ಈ ಸಂಖ್ಯೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಹಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಅವರು ಕಾಲರ್ ಹೇಳಿದರೆ ಮನೆ ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಹಲೋ,
1: ನಮಸ್ಕಾರ ಸರ್.
0: ನಮಸ್ತೆ, ಯಾರಿದು?
1: ಆರಾಮ್ ಸರ್.
0: ಹಾ, ಆರಾಮಾಗಿದ್ದೀವಿ. ನೀವ್ಯಾರು?

0: ನಗುವು ಎಂಥ ಚೆನ್ನ, ನಯನ ಎಂಥ ಚೆನ್ನ, ಅದರ ಎಂಥ ಚೆನ್ನ, ಇಂಥ ಅಂದ ಇಂಥ ಚಂದ ಎಲ್ಲೂ ಕಾಣೆನ್ನ, ಇಂಥ ಅಂದ ಇಂಥ ಚಂದ ಎಲ್ಲೂ ಕಾಣೆನ್ನ. ವೈಯಾರಿ ನಿನ್ನ ಕಣ್ಣ ನೋಟಕ್ಕೆ, ಬಂಗಾರಿ ನಿನ್ನ ಮೈಯ ಮಾತಕ್ಕೆ, ನನ್ನಾಣೇನಲ್ಲೇ ನಾ ಸೋತೇನಲ್ಲಿ, ನಿನ್ನಿಂದ ನಾನು ಹುಚ್ಚಾದೇನಲ್ಲಿ, ನಡೆದು ಬರಲು ಲಲಲಲಲಲ ಬಳುಕಿ ನಡುವು ಲಲಲಲಲಲ, ಎದೆಯ ಕುಡಿಸಿ ಆ ತರಲು ಚೆಲುವು ಆ ಓ ಚೆಲುವೆ ಒಲವ ಬಯಸಿ ಬಯಸಿ ಬಯಕೆ ಅರಳಲು. ಉನ್ನೆಂದರೇನು ಸೌಂದರ್ಯವೇನು, ಕಣ್ಣಾರೇನ ಕಂಡೆನು, ಮಗವು ಎಂಥ ಚೆನ್ನ, ನಗುವು ಎಂಥ ಚೆನ್ನ, ನಯನ ಎಂಥ ಚೆನ್ನ, ಅದರ ಎಂಥ ಚೆನ್ನ, ಇಂಥ ಅಂದ ಇಂಥ ಚಂದ ಎಲ್ಲೂ ಕಾಣೆನ್ನ, ಇಂಥ ಅಂದ ಇಂಥ ಚಂದ ಎಲ್ಲೂ ಕಾಣೆನ್ನ. ಥ್ಯಾಂಕ್ ಯು ಸರ್. ಹಲೋ.
1: ಹಾ ಹಲೋ, ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್.
0: ಹಾ ಥ್ಯಾಂಕ್ ಯು ಸರ್.
1: ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ತುಂಬ ಚೆನ್ನಾಗಿ ಕರೆ ಮಾಡಿ ಸೋಮಶೇಖರ್ ಅವರು ಕೂಡ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ ಹಲೋ
2: ಮೇಡಮ್. ಸರ್ ನಮಸ್ತೆ.
1: ಸರ್ ನಮಸ್ತೆ, ಹೇಗಿದ್ದೀರಾ ಸರ್?
2: ಆರಾಮಿದ್ದೀನಿ ಸರ್.
1: ಓಕೆ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಣಿಸುವಂತಹ ಹಾಡುಗಳನ್ನ ಹಾಡಬೇಕು ಸರ್.
2: ಹಾ ಸರ್, ನೀವು ಹೋಮ್ವರ್ಕ್ ಕೊಟ್ಟಿದ್ರಿ, ನಾನು ಅದನ್ನ ರೆಡಿ ಇದ್ದೀನಿ ಸರ್.
1: ಓಕೆ,
2: ಒಂದು ಅನುರಾಗ ಅರಳಿತೋ ಚಿತ್ರದಿಂದ ಸರ್.
1: ಹಾ ಹಾಡಿ ಹಾಡಿ ಸರ್, ಹಾಡಿ.

ನಡೆದರೆ ಸೊಗಸು, ನೀ ನಿಂತರೆ ಸೊಗಸು, ನಕ್ಕರೆ ಸೊಗಸು, ಕೋಪದಿ ಸಿಡಿದರು.

0: それです。さ。
1: ओके ओके ಚೆನ್ನಾಗಿ ಹಾಡಿದ್ರಿ ಸೋಮಶೇಖರ್ ಸರ್.
0: ಧನ್ಯವಾದಗಳು ಸರ್.
1: ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಅವರು ಕಾಲರ್ ಕೊಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ.
2: ಹಾಂ ನಮಸ್ತೆ ಸರ್.
1: ಪ್ರೇಮ ಅವರು?
2: ಹೌದು ಸರ್.
1: ಹೇಗಿದ್ದೀರಾ ಪ್ರೇಮ ಅವರೇ?
2: ಹಾಂ ಚೆನ್ನಾಗಿದ್ದೀನಿ ಸರ್.
1: ಓಕೆ ಪ್ರೇಮ ಅವರು, ಟಿಫನ್ ಆಯ್ತಾ?
2: ಹಾಂ ಟಿಫನ್ ಆಯ್ತು ಸರ್, ರೊಟ್ಟಿ ಮತ್ತೆ ಪಲ್ಯ ಸರ್, ಬೀಟ್ರೋಟ್.
1: ಓಕೆ ಓಕೆ. ಸೊ ಹಾಗೆ ಪ್ರೇಮ ಅವರೇ, ಇವತ್ತು ನೀವು ಗಂಡ ಮಕ್ಕಳನ್ನ ವರ್ಣಿಸುವಂತ ಹಾಡನ್ನ ಹಾಡ್ಬೇಕು.
2: ಇದು ಇಬ್ರು ವರ್ಣಿಸುವಂತ ರಾಜ್ಕುಮಾರ್ದೊಂದು ಹಾಡ್ತೀನಿ ಸರ್.
1: ಹಾಡಿ ಹಾಡಿ.
2: ಸದಾ ಕಣ್ಣಲೆ

0: ನಾನು ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ. ಇಷ್ಟ ಅಲ್ರಿ ಸರ್?
1: ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್.
0: ಧನ್ಯವಾದ ಮೇಡಮ್,
1: ಓಕೆ
0: ಧನ್ಯವಾದ ಸರ್.
1: ಓಕೆ ಓಕೆ, ಪ್ರೇಮ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿರುವಂತಹ ಹಾಡನ್ನು ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಣಿಸುವಂತಹ ಹಾಡುಗಳನ್ನು ಹಾಡ್ಬೋದು. ಹೆಣ್ಮಕ್ಳು ಗಂಡ್ಮಕ್ಳನ್ನ ವರ್ಣಿಸುವಂತಹ ಹಾಡನ್ನು ಹಾಡಿದ್ರೆ ಗಂಡ್ಮಕ್ಳು ಹೆಣ್ಣನ್ನ ವರ್ಣಿಸುವಂತಹ ಹಾಡುಗಳನ್ನು ಹಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ. ನಮ್ಮ ಸಂಖ್ಯೆ 9686096860969 ಈ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ತೆ ಸರ.
1: ನಮಸ್ತೆ ನವಾಜ್ ಅವರು.
2: ಹಾ ನವಾಜ್ ಹೇಳಿ ಸರ್, ಆರಾಮದಿರಿ?
1: ಓ, ನಾವು ಆರಾಮಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ?
2: ನಾವು ಎಲ್ಲ ಆರಾಮದೇವ್ ನೋಡಿ ಸರ್.
1: ಓಕೆ ನವಾಜ್ ಅವರ,
2: ಕಾರ್ಯಕ್ರಮ ಕೇಳಕತ್ತೀನಿ. ಕಾರ್ಯಕ್ರಮ ಸೂಪರ್ ಆಗಿ ಮಾಡಿ ಬರಕಂತಾರೆ, ಹೆಣ್ಣೇನು ವರ್ಣೆ ಮಾಡೋದು ಬಂದದ.
1: ಹೌದು. ಓಕೆ, ಸೊ ಹೇಗಿದೆ ಸರ್ ನಿಮ್ಮ ಕಡೆ, ಬಿಸಿಲು ಜೋರಾಗಿದೆಯಾ? ಹೇಗೆ?
2: ಹಾ, ಬಿಸಿಲು ಜೋರಾದ್ರಿ ಸರ್. ಈಗ ಮಳೆ ಬಂದು 2 ದಿನ ಆಯ್ತು ಸರ್, ತುಂತುರು ಮಳೆ ಆಯ್ತು ರೀ. ಈಗ ಏನ್ ಬಿಸಿಲು ಆದ್ರಿ ಸರ್, 2 ದಿನ ಆಯ್ತು ಮತ್ತೆ.
1: ಓಕೆ,
2: ನಿಮ್ ಕಡೆ ಮಳೆ ರೀ ಸರ್?
1: ನಮ್ ಕಡೆಗೂ ಇಲ್ಲ ಸರ್, ಹಾಗೆ ಸ್ವಲ್ಪ ಸ್ವಲ್ಪ ಬರುತ್ತೆ ಹೋಗುತ್ತೆ ಅಷ್ಟೇ.
2: ನಮ್ಮಲ್ಲಿ 2 ದಿನದ ಹಿಂದೆ ಬಂದಿತ್ತು ಸರ್ ತುಂತುರು ಮಳೆ ಸ್ವಲ್ಪ. ಈಗ ಏನಾದ್ರು ಬಿಸಿಲು ಆದ್ರಿ ಸರ್, ನಡೆದ್ರಿ ಕ್ಲೈಮೇಟ್ ಎಲ್ಲ ಚೇಂಜ್ ಆಗ್ಯಾದ್ರಿ.
1: ಓಕೆ, ಸೊ ಹಾಗೆ ಸರ್
2: ಬಂದ್ರಿ ಸರ್ ಇವತ್ತ
1: ಹೇಳಿ.
2: ನಾಷ್ಟ ಏನ್ ಮಾಡಿದ್ರಿ?
1: ನಾಷ್ಟ ಇವತ್ತು ಇಡ್ಲಿ.
2: ಇಡ್ಲಿ ರೀ? ನಮ್ದು ಇನ್ನೂ ಇಲ್ರಿ ಸರ್, ಕಾರ್ಯಕ್ರಮ ಮುಗಿದ್ರಿ. ಕಾರ್ಯಕ್ರಮ ಕೇಳಿ ಕರೆ ಮಾಡಿ ಮಾಡೋದ್ರಿ.
1: ಓಕೆ ಓಕೆ,
2: ಹೌನ್ರಿ
1: ಸರ್. ಹಾಗಾದ್ರೆ ಹಾಡ್ಬೋದಾ
2: ಸರ್? ಕಂಡೊಡನೆ ಕರೆ ಪಿಡಿದು ಕಲ್ಪಿಸರ ಸುಖ ಕೊಡುವ ಭಾಮೆಯಲ್ಲಿ ಹಿಂದೇನು ಕೋಪವೋ ಕಾಣೆ. ಭಾಮಮಣಿ ಚಿಂತಾಮಣಿ ಚಿಂತಾಮಣಿ ಕಾಮನ ಅರಗಿಣಿ ಮಣಿ ರಾಣಿ ಕರಿಮಣಿ ಬಿಳಿಮಣಿ ರಾಣಿ ಸತ್ಯ ಭಾಮೆ ಸತ್ಯ ಭಾಮೆ ಕೋಪವೇನೆ ನನ್ನಲಿ ಸತ್ಯ ಭಾಮೆ ಸತ್ಯ ಭಾಮೆ ಕೋಪವೇನೆ ನನ್ನಲಿ ಸರಸಕ್ಕೆ ಕರೆದರೆ ವಿರಸರೆ ತೋರುವ ಏಕೆ ನನ್ನಲಿ ಏಕೆ ನನ್ನಲಿ.

0: ಸತ್ಯಭಾಮೆ ಕೋಪವೇಕೆ ನನ್ನಲ್ಲಿ. ಧನ್ಯವಾದ ಸರ್.
1: ಓಕೆ, ಧನ್ಯವಾದಗಳು, ಚೆನ್ನಾಗಿ ಹಾಡಿದ್ರಿ ಸರ್.
0: ಧನ್ಯವಾದ. ನಮಸ್ತೆ ಸರ್.
1: ನಮಸ್ತೆ. ನವಾಜ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಹೆಣ್ಣು ಗಂಡನ ಹೊಣಿಸುವಂತಹ ಹಾಡು, ಹಾಗೆ ಗಂಡು ಹೆಣ್ಣನ ಹೊಣಿಸುವಂತಹ ಹಾಡುಗಳನ್ನು ಹಾಡ್ಬೋದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಸರ್. ನಮಸ್ತೆ ಸರ್.
1: ನಮಸ್ತೆ, ಯಾರಿದು?
2: ಮುತನ ಚಿತ್ರಗಾರ್ ಸರ್, ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣ ಸರ್.
1: ಸರ್, ನಿಮ್ಮ ಹೆಸರು ಏನು ಒಂದ್ಸರಿ ಹೇಳ್ಬೋದಾ?
2: ಮುತ್ತಣ್ಣ. ಮುತ್ತಣ್ಣ
1: ಮುತ್ತಣ್ಣ ಅವರು. ಓಕೆ
2: ಓಕೆ ಸರ್.
1: ಓಕೆ ಮುತ್ತಣ್ಣ ಅವರೇ.
2: ಏನ್
1: ನಾಷ್ಟ ಮಾಡಿದ್ರಿ
2: ಇವತ್ತು? ನಾಷ್ಟ ಸರ್, ರೊಟ್ಟಿ, ಮೂರ್ ರೊಟ್ಟಿ ಸರ್.
1: ಮೂರ್ ರೊಟ್ಟಿ, ಸೂಪರ್ ಅಲ್ಲ ಸರ್.
2: ಖಂಡಿತ.
1: ಓಕೆ
2: ಸರ್. ಓಕೆ, ಇವತ್ತು ರಾಜ್ಕುಮಾರ್ ಒಂದ್ ಎರಡ್ ಲೈನ್ ಹಾಡ್ತೀನಿ ಸರ್.
1: ಹಾಡಿ ಹಾಡಿ.
2: ಓಕೆ. ಯಾವ ಕವಿಯು ಬರೆಯಲಾರ, ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀವು ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ, ಬರೆಯಲಾರ. ನಿನ್ನ ಕವಿತೆ ಎಂಥ ಕವಿತೆ ರಸಿಕರಾಡು,

0: ಅರಳಿದಂತೆ, ಚಂದ್ರಕಾಂತಿ ಚೆಲ್ಲಿದಂತೆ, ಜೀವ ಜೀವ ಅರಿತು ಬೆರೆತು ಸುಖವ ಕಾಣುವಂತೆ, ಯಾವ ಕವಿಯು ಬರೆಯಲಾರ. ಸರ್ ಹಾಡಿನ ಸರ.
1: ಓಕೆ, ಚೆನ್ನಾಗಿ ಹಾಡಿದ್ರಿ, ಥ್ಯಾಂಕ್ ಯು.
0: ಓಕೆ ಸರ್, ಎಲ್ಲ ಆಕಾಶವಾಣಿ ದಯ ಸರ್.
1: ಓಕೆ, ಮುತ್ತಣ್ಣವ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ತೆ ಸರ್.
1: ನಮಸ್ತೆ.
2: ಶುಭೋದಯ.
1: ಶುಭೋದಯ. ಉಮಾರು,
2: ತಿಂಡಿ ಆಯ್ತಾ ಸರ್? ಹ್ಞೂ ಸರ್,
1: ತಿಂಡಿ ಆಯ್ತು. ಮೇಡಮ್, ನಿಮ್ದಾಯ್ತಾ?
2: ಇಲ್ಲ ಸರ್, ಉಪ್ಪಿಟ್ಟು.
1: ಉಪ್ಪಿಟ್ಟು?
2: ಹ್ಞೂ ಸರ್.
1: ಉಪ್ಪಿಟ್ಟು ಬಿಸಿ ಬಿಸಿ ಇದ್ದಾಗಲೇ ತಿನ್ಬೇಕು ಮೇಡಮ್.
2: ಹ್ಞೂ ಸರ್, ತಿನ್ಬೇಕು, ಕಾಲು ಸಿಕ್ಕಿದ್ಮೇಲೆ ತಿನ್ನೋದು.
1: ಹಾಂ ಹಾಂ, ಓಕೆ. ಸೊ ಉಮಾರೇ, ಹಾಡೋಕೆ ರೆಡಿನಾ ಇವತ್ತು?
2: ಹ್ಞೂ ಸರ್, ಗೊತ್ತು ಸರ್.
1: ಹ್ಞೂ.
2: ಮಗು ಚೆನ್ನ, ನಗುವು ಚೆನ್ನ, ಹುಡುಗಿ ಎಂತ ಚೆನ್ನ, ನಡೆಯು ಚೆನ್ನ, ನುಡಿಯು ಚೆನ್ನ, ಹುಡುಗ ಎಂತ ಚೆನ್ನ. ಮಗುವು ಚೆನ್ನ, ನಗುವು ಚೆನ್ನ, ಹುಡುಗಿ ಎಂತ ಚೆನ್ನ, ನಡೆಯು ಚೆನ್ನ, ನುಡಿಯು ಚೆನ್ನ, ಹುಡುಗ ಎಂತ ಚೆನ್ನ. ಇನ್ನು ಇನ್ನು ಕೇಳು ನೋಡು ಆಸೆ ಅವಳನ್ನು, ಲಲಲ್ಲ. ಇನ್ನು ಇನ್ನು ಕೇಳು ಆಸೆ ಮಾತನ್ನು, ಲಲಲ್ಲ. ಇನ್ನು ಇನ್ನು ನೋಡು ಆಸೆ ಅವಳನ್ನು, ಲಲಲ್ಲ. ಇನ್ನು ಇನ್ನು ಕೇಳು ಆಸೆ ಮಾತನ್ನು, ಅವಳ ಪ್ರೇಮ ಅವಳ ಸ್ನೇಹ. ಗೆಳೆಯ ಕಂಡು ಸೋತು ಹೋದೆ ಅವನ ಪ್ರೇಮ.

0: ಬಾಯ್, ಹ್ಯಾಪಿ ಬಾಯ್, ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ.
1: ಓಕೆ, ಚೆನ್ನಾಗಿ ಹಾಡಿದ್ರಿ, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಉಮಾ ಅವರು ಕರೆ ಮಾಡಿದರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡುಗಳನ್ನ ಹಾಡಬಹುದು ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ ಸರ್, ನಮಸ್ಕಾರ.
1: ನಮಸ್ತೆ
2: ಸರ್, ಹೇಗಿದ್ದೀರಾ? ತಿಂಡಿ ಆಯ್ತಾ?
1: ತಿಂಡಿ ಆಯ್ತು ಸರ್, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ.
2: ನಾವು ಚೆನ್ನಾಗಿದ್ದೀವಿ ಸರ್, ಪುಳಿಯೋಗರೆ ತಿಂತಾನೆ ಕರೆ ಮಾಡ್ತಾ ಇದ್ದೆ ಸರ್.
1: ಹಾ, ಸೂಪರ್ ಅಲ್ಲ. ಓಕೆ ಚಿಕ್ಕಪ್ಪರ
2: ಸರ್,
1: ಹಾಡೋಕೆ ರೆಡಿನಾ ಇವತ್ತು?
2: ಒಂದ್ ಎರಡು ಸಾಲ ಹಾಡ್ತೇನೆ ಸರ್.
1: ಹಾಡಿ ಹಾಡಿ.
2: ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು, ಬರೆಯುತ್ತಾ ಹೊಸ ಕವಿತೆಯ ಹಾಡುವೆ ನೋಡಿ ತಂದವನು. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು, ಬರೆಯುತ್ತಾ ಹೊಸ ಕವಿತೆಯ ಹಾಡುವೆನು.

0: ಬೆದರೆ ಲತೆಯು ಬಳುಕುವುದು. ಪನಿ ಸನಿ ಸನಿ ಪಪನಿ ಸನಿ ಸ ಗಮ ಸ ಪತ ಗಮ ಪಸ ಗಮ ಪಸ. ಧನ್ಯವಾದಗಳು ಸರ್.
1: ಓಕೆ, ಧನ್ಯವಾದಗಳು. ಚೆನ್ನಾಗಿ ಹಾಡಿದ್ರಿ ಚಿಕ್ಕಪ್ಪ ಅವರ.
0: ಓಕೆ ಸರ್, ಧನ್ಯವಾದಗಳು.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಚಿಕ್ಕಪ್ಪ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಣಿಸುವಂತಹ ಹಾಡುಗಳನ್ನು ಹಾಡಬಹುದು. ಕರೆ ಮಾಡಬೇಕಾದಂತಹ ಸಂಖ್ಯೆ 9686096279. ಈ ಸಂಖ್ಯೆ ಕರೆ ಮಾಡಿ ಹಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬೇಕು.
1: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಯಾರಿಗಾದರೂ ಬರ್ಡನ ಆಚರಿಸ್ಕೊಳ್ತಾ ಇದ್ರೆ ಅವರಿಗೂ ಕೂಡ ವಿಶೇಷನ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆ ಮಾತಾಡ್ತಾ ಇವತ್ತು ವರ್ಣಿಸುವಂತಹ ಹಾಡುಗಳನ್ನ ಹಾಡಬಹುದು. ಸೊ ಕರೆ ಮಾಡಿ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ನೀವು ಕಾಲರ್ ರೆಡಿ ಇದ್ದರೆ ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ
8: ಹಲೋ, ನಮಸ್ತೆ ಸರ್.
7: ನಮಸ್ತೆ
8: ಸರ್. ನಮಸ್ತೆ ಅವರ
7: ನಷ್ಟ ಆಗಿದೆ. ಯಾರಿದು
8: ಸರ್? ನನ್ನ ಹೆಸರು HP ಉಚ್ಚೇಗೌಡ ಅಂತ ಸರ್. ಅಲಗಪ್ಪುರ ಗ್ರಾಮ ಅನೂರು ತಾಲೂಕು ಚಾಮರಾಜನಗರ ಜಿಲ್ಲೆ ಗಡಿ ಭಾಗದಿಂದ ಮಾತಾಡ್ತಾ ಇದ್ದೀನಿ ಸರ್.
7: ಓಕೆ ಉಚ್ಚೇಗೌಡ ಅವರೇ, ಸೊ ನಿಮ್ ಜೊತೆ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಮಾತಾಡ್ತಾ ಇರೋದು.
8: ಹೌದು ಹೌದು ಸರ್, ನೀವು ಫಸ್ಟ್ ಟೈಮ್ ಸರ್. ನಾನು ಮೊನ್ನೆ ಒಂದ್ಸಾರಿ ಮಾಡಿದ್ದೆ ಸರ್. ಸರ್, ನಾನು ಫಸ್ಟ್ ಕಾಲೇ ನಂದು ಸಿಕ್ಕಿತ್ತು ಸರ್, ನಿಮ್ ತಂಗಿಲ್ಲ.
7: ಓಕೆ ಓಕೆ. ಸೊ ಹೇಗಿದ್ದೀರಾ ಸರ್? ಹೇಗಿದೆ ನಿಮ್ ಕಡೆ ಎಲ್ಲ ವೆದರ್?
8: ಸರ್ ಚೆನ್ನಾಗಿದೆ ಸರ್. ನಮ್ ಕಡೆ ಸ್ವಲ್ಪ ಮಳೆ ಕಮ್ಮಿ ಸರ್. ಮೊನ್ನೆ ತಾನು ಬಿದ್ದಿದೆ, ಸುಮಾರು ದಿನದಿಂದ ಇರಲಿಲ್ಲ ನಮ್ ದಕ್ಷಿಣ ಭಾಗಕ್ಕೆ ಸರ್. ನಮ್ಮ ಮಲೆ ಮಹದೇಶ್ವರ ಬೆಟ್ಟ ನಮ್ ಪಕ್ಕದಲ್ಲಿ ಇರೋದು, ಬಿಳಿರಂಗನ ಸ್ವಾಮಿ ಬೆಟ್ಟ ಎಲ್ಲ ಇಲ್ಲೇ ಇದೆ. ಏನೋ ಈ ಸರಿ ನಮ್ಗೆ ದೇವ್ರು ಚಲನೆ ತೋರಿಸಿಲ್ಲ. ಎಲ್ಲಾ ಕಡೆ ಚೆನ್ನಾಗಿದೆ, ನಿಮ್ ಕಡೆ ಎಲ್ಲ ನಮ್ ಕಡೆ ಇಲ್ಲ ಸರ್. ಒಳೆಯಿಂದ ನಮ್ ಕಾವೇರಿ ಒಳೆ ಬರ್ತದಲ್ಲ, ಅದರಿಂದ ದಕ್ಷಿಣಕ್ಕಿಲ್ಲ, ಉತ್ತರಕ್ಕೆಲ್ಲ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಕಾರ್ಯಕ್ರಮ, ನೀವೆಲ್ಲ ಒಳ್ಳೆ ಚೆನ್ನಾಗಿ ನಡ್ಸ್ಕೊಳ್ತಾ ಇದ್ರಿ ಶಿವಮೊಗ್ಗ. ಇದು ಇದನ್ನ ಸ್ವಲ್ಪ ವೆಬ್ ಸ್ಕ್ರೀನ್ ಗೆ ಮಾಡ್ಬೇಕಾಗಿತ್ತು, ಅದ್ರಲ್ಲಿ ರಿಕಾರ್ಡ್ ಗೀಕಾರ್ಡ್ ಎಲ್ಲ ಮಾಡ್ಕೋಬಹುದಾಗಿತ್ತು ಸರ್. ಇಲ್ಲ ಮುಂದಿನ ಇದಕ್ಕೆ ಮಾಡ್ಕೊಳ್ಳೋಣ ಸರ್. ನಾವೀಗ ಹೇಳಿ ಸರ್, ಏನ್ ಸರ್ ಹೇಳ್ತೀರಾ?
7: ಇವತ್ತಿನ ವಿಷಯ ಏನಂತಂದ್ರೆ ವರ್ಣಿಸುವಂತಹ ಹಾಡುಗಳು, ಹೆಣ್ಮಕ್ಳನ್ನ ವರ್ಣಿಸುವಂತಹ ಹಾಡುಗಳನ್ನ ಗಣಮಟ್ಟ ಹೇಳ್ಬೇಕು.
8: ಹೇಳ್ತೀನಿ ಸರ್, ನಾನು ಹೇಳ್ತೀನಿ ಹೇಳ್ತೀನಿ
7: ಸರ್. ಹಾಡಿ.
8: ಸರಿ ಸರ್, ಹಾಡ್ತೀನಿ ಸರ್. ಮಲೆನಾಡ ಎಣ್ಣ ಮೈ ಬಣ್ಣ ಬಲ್ಲು ಚಿನ್ನ ಆ ನಡು ಸಣ್ಣ ಅಹ ಮನಸೋತೆನ್ನ ಚಿನ್ನ.
7: ನಿಮ್ಮ ವಾಯ್ಸ್ ತುಂಬಾ ಸಣ್ಣ ಕೇಳಿಸ್ತದೆ, ಚೂರ್ ಹತ್ರ ಇಟ್ಕೊಂಡು ಮಾತಾಡಿ ಸರ್.
8: ಸರಿ ಸರ್, ಸರಿ ಸರ್. ಮಲೆನಾಡ ಎಣ್ಣ ಮೈ ಬಣ್ಣ ಬಲ್ಲು ಚಿನ್ನ ಆ ನಡು ಸಣ್ಣ ಅಹ ಮನಸೋತೆನ್ನಿ ಚಿನ್ನ, ನಾ ಮನಸೋತೆನ್ನಿ ಚಿನ್ನ. ಬಯಲು ಸೀಮೆಯ ಗಂಡು ಬಲುಗುಂಡು ಜಗಮುಂಡು ದುಂಡು ಹೂ ಚೆಂಡು, ನನ್ನ ಸರದ ನನ್ನ ಕರದ ಗೆರಸ ಗುಂಡು, ನನ್ನ ಕರದ ಗೆರಸ ಗುಂಡು.
0: ಮಾತು ನಿಂದ ಉರಿದ ಅರಳು ಸಿಡಿದಂಗೆ ಕಣ್ಣುಗಳು ಮಿಂಚಂಗೆ ನಿನ್ನ ನಗೆಯಲ್ಲೇ ಸೆಳೆದಲ್ಲೇ ಮನದಾಗೆ ನಿಂತಲ್ಲೇ ನನ್ನ ಮನದಾಗೆ ನಿಂತಲ್ಲೇ ಮಲನಾಡ ಎಣ್ಣ ಮೈ ಬಣ್ಣ ಬಲು ಚಿನ್ನ ನಡು ಸಣ್ಣ ಅಹ ಮನಸೋತೀನಿ ಚಿನ್ನ ನಮ್ಮ ಮನಸೋತೀನಿ ಚಿನ್ನ ಕಾಡಬ್ಯಾಡಿ ನೋಡಿ ಯಾರು ನನ್ನೋರು ನನ್ನ ಹಿರಿಯೋರು ಬಿಡು ನನ್ನ ಕೈಯ ದಮ್ಮಯ್ಯ ತುಂಟಾಟ ಸಾಕಯ್ಯ ಈ ತುಂಟಾಟ ಸಾಕಯ್ಯ ಬಯಲು ಸೀಮೆಯ ಗಂಡು ಬಲುಗುಂಡು ಜಗಮುಂಡು ಊದು ಚೆಂಡು ನನ್ನ ಕರದಾಗೆ ರಸಗುಂಡು ದೂರದಿಂದ ಬಂದೆ ನಿನ್ನ ಅಂಬಲಿಸಿ ಗೆಳೆತನ ನಾ ಬಯಸಿ ಅದ ನಾ ಬಲ್ಲೆ ನಾ ಬಲ್ಲೆ ನಾಚಿ ಮೊಗ್ಗದೆ ನಾನಿಲ್ಲೆ ನಾಚಿ ಮೊಗ್ಗದೆ ನಾನಿಲ್ಲೆ ಮಲನಾಡ ಎಣ್ಣ ಮೈ ಬಣ್ಣ ಬಲು ಚಿನ್ನ ನಡು ಸಣ್ಣ ಮನಸೋತೀನಿ ಚಿನ್ನ ಮನಸೋತೀನಿ ಚಿನ್ನ
7: ಓಕೆ ತುಂಬಾ ಚೆನ್ನಾಗಿ ಹಾಡಿದ್ರಿ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ
9: ಹಲೋ
7: ಚೆನ್ನಾಗಿ ಹಾಡಿದ್ರಿ ಸರ್ ಥ್ಯಾಂಕ್ ಯು
9: ಸರ್ ಇನ್ನೊಂದು ಹಾಡು ಹಾಡ್ಬೋದಾ
7: ಇಲ್ಲ ಇಲ್ಲ ಒಂದೇ ಹಾಡು
9: ಓಕೆ
7: ಓಕೆ ಓಕೆ ಥ್ಯಾಂಕ್ ಯು ಹುಚ್ಚೇಗೌಡ ಅವರು ಕರೆ ಮಾಡಿದ್ರು ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು ಚಾಮರಾಜನಗರದಿಂದ ಕರೆ ಮಾಡಿದ್ರು ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಣಿಸುವಂತಹ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹಿಡಿದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಲೋ
10: ನಮಸ್ತೆ
7: ನಮಸ್ತೆ ವೇದಾ ಶೆಟ್ಟಿ ಅವರು ವೇದಾ ಶೆಟ್ಟಿ ಅವರು
10: ಹೌದು ಹೌದು
7: ಹೇಗಿದ್ರ ಮೇಡಮ್ ವರ್ಣಿಸುವಂತಹ ಹಾಡುಗಳನ್ನ ಹಾಡ್ಬೋದು ಯಾವ ಸಾಂಗ್ ಹಾಡ್ತೀರಾ
10: ಇದು ಚಂದನದ ಗೊಂಬೆಯಿಂದ
7: ಓಕೆ
10: ಬಾಲಸುಬ್ರಹ್ಮಣ್ಯಂ ಅವ್ರು ಹಾಡಿರೋದು
7: ಹಾಡಿ ಹಾಡಿ
10: ಆಕಾಶದಿಂದ ದರೆಗಿಳಿದ ರಂಬೆ ಆಕಾಶದಿಂದ ದರೆಗಿಳಿದ ರಂಬೆ ಇವಳೇ ಇವಳೇ ಚಂದನದ ಗೊಂಬೆ ಇವಳೇ ಇವಳೇ ಚಂದನದ ಗೊಂಬೆ ಚೆಲುವಾದ ಗೊಂಬೆ ಚಂದನದ ಗೊಂಬೆ ಆಕಾಶದಿಂದ ದರೆಗಿಳಿದ ರಂಬೆ ಆಕಾಶದಿಂದ ದರೆಗಿಳಿದ ರಂಬೆ ಇವಳೇ ಇವಳೇ

0: ನಿಮಗೆ ಧನ್ಯವಾದಗಳು. ಹಲೋ,
1: ಓಕೆ, ಚೆನ್ನಾಗಿ ಹಾಡಿದ್ರಿ.
0: ಧನ್ಯವಾದಗಳು.
1: ಧನ್ಯವಾದಗಳು. ವೇದಾ ಶೆಟ್ಟಿ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಣಿಸುವಂತಹ ಹಾಡುಗಳನ್ನ ಹಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ,
0: ಹಲೋ,
1: ನಮಸ್ತೆ.
0: ನಮಸ್ತೆ ಶ್ರೀಧರ್.
1: ಹಾಂ, ಶಾಂತ ಅವರು.
0: ಹಾಂ ಹೌದು, ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳಗ ಮಿತ್ರರಿಗೂ, ಬಾನಲಿ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ರೀಧರ್.
1: ಥ್ಯಾಂಕ್ ಯು, ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗ್. ಹೇಳಿ ಶಾಂತ ಅವರೇ, ಟಿಫನ್ ಆಯ್ತಾ?
0: ಟಿಫನ್ ರೊಟ್ಟಿ ಎಣ್ಣೆ ಪಲ್ಯ ಆಯ್ತು.
1: ಓಕೆ, ಇವತ್ತು ವರ್ಣಿಸುವಂತಹ ಹಾಡನ್ನು ಹಾಡಬೇಕು, ಯಾವ ಸಾಂಗ್ನ ಹಾಡ್ತೀರಾ?
0: ಜಾಸ್ತಿ ಎಣ್ಣೆ ವರ್ಣಿಸೋದೇ ಹಾಡಿರೋದು. ಒಂದಿದೆ ನಮ್ಮ ಸಂಸಾರದೊಂದು ಹಾಡ್ತಾ ಇದ್ದೀನಿ.
1: ಹಾಡಿ ಹಾಡಿ.
0: ಹೆಣ್ಣು ಎಂದರೆ ಹೀಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು, ಅರಿಶಿಣ ಕೆನ್ನೆಯ ತುಂಬಿರಬೇಕು, ಮೈ ತುಂಬಾ ಸೆರಗನ್ನು ಹೊದ್ದಿರಬೇಕು. ಹೆಣ್ಣು ಎಂದರೆ ಹೀಗಿರಬೇಕು, ಹೇಗಿರಬೇಕು, ಹೀಗಿರಬೇಕು. ಗುರು ಗುರುವೇ ಗುರುವೇ, ನೀನೇ ತೋರಿದ ಬೆಳಕು, ನಿನ್ನಿಂದ ದಾರಿ ನಾ ಕಾಣಬೇಕು, ಜೊತೆಯಲ್ಲಿ ಎಂದೆಂದು ನೀನಿರಬೇಕು, ನನ್ನ ಆಸೆ ಅರೆತು ಪೂರೈಸಬೇಕು. ಹೆಣ್ಣು ಎಂದರೆ ಹೀಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು,

0: ಸಿಯಿಂದ ಕೆನ್ನೆಯ ಕೆಂಪು ಏರುವುದು, ನೋಟ ಒಂದೆ ಮನಸ್ಸಿನ ಬಯಕೆ ಹೇಳುವುದು. ಹೆಣ್ಣು ಎಂದರೆ ಹೇಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು, ಮೈ ತುಂಬ ಸೆರಗನ್ನು ಹೊದ್ದಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು. ಥ್ಯಾಂಕ್ ಯು.
1: ಓಕೆ, ಥ್ಯಾಂಕ್ ಯು ಶಾಂತ ಅವರೇ, ಚೆನ್ನಾಗಿ ಹಾಡಿದ್ರಿ.
0: ಥ್ಯಾಂಕ್ ಯು.
1: ಓಕೆ, ಶಾಂತ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ತಪ್ಪ.
1: ಹಾ, ಆಶಾ ಪ್ರಕಾಶ್ ಅವರ?
2: ಆಶಾ ಪ್ರಕಾಶ್ ಅವರು, ಚೆನ್ನಾಗಿದ್ದೀರಾ ತಮ್ಮ?
1: ಓ, ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ ಮೇಡಮ್?
2: ತುಂಬಾ ಚೆನ್ನಾಗಿದ್ದೆ. ನಿಮ್ಮಂತವ್ರ ಆಶೀರ್ವಾದ, ದೇವರ ಅನುಗ್ರಹ, ಒಂದು ಕೃಪೆ.
1: ಹೌದು, ದೇವರ ಅನುಗ್ರಹನೇ ಎಲ್ಲ. ಸೊ ಹಾಗೆ ನಿಮ್ ಕಡೆ ಕೋಲಾರ ಕಡೆ ಎಲ್ಲ ಮಳೆ ಆಗತ್ತಾ?
2: ಇಲ್ಲ ತಮ್ಮ, ಮಳೆನೇ ಇಲ್ಲ, ಒಂದು ಚೂರು ಮಳೆ ಇಲ್ಲ. ಬಿಸಿಲು ಬೈತಾ ಇದೆ, ರಾತ್ರೆಲ್ಲ ಮೋಡ ಕೂಡ ಇರುತ್ತಲ್ಲ, ಒಂದ್ ನಾಲ್ಕು ಹನಿ ಉದುರಿಸ್ಬಿಟ್ಟು ಹೊರಟೋಗ್ಬಿಡು. ಅಲ್ಲಿ ಮಳೆ ಇಲ್ಲ ಅಲ್ಲೇನಪ್ಪ?
1: ಇಲ್ಲೂ ಕಡಿಮೆ, ತುಂಬಾ ಕಡಿಮೆ ಇದೆ ಮೇಡಮ್.
2: ಮಳೆನೇ ಇಲ್ಲ ಮರಿ.
1: ಸೊ ಇವತ್ತು ಯಾವ ಹಾಡನ್ನ ಹಾಡ್ತೀರಾ ಮೇಡಮ್?
2: ಯಾವ ಹಾಡು ಹೇಳ್ಬೇಕಪ್ಪ ನಿಮ್ಗೆ?
1: ನೀವು ಹಾಡಿ.
2: ಹೌದಾ? ಹಂಗೆ ಸಡನ್ ಆಗಿ ಹೇಳಿದ್ರಲ್ಲ, ಯಾವ ಹಾಡು ಹೇಳಿ ಅಂತ. ನೋಡಿ ಮನ ಶಿವ ಗುಣ ಸಂಗೀತನ, ನೋಡಿ ಮನ ಶಿವ ಗುಣ ಸಂಗೀತನ, ನಿಜ ಪದ ಪಾಡುವೆ ನೋಡಿ ಗದಿನ, ನೋಡಿ ಮನ ಶಿವ ಗುಣ ಸಂಗೀತನ.

ಲಯ ಸಹನ ನುಡಿ ಮನ ಶಿವಗೊಂಡ ಸಂಗೀತನ ನಿಜ ಪದ ಪಾಡುವಿ ನೋಡಿ ದಿನ ನುಡಿ ಮನ ಶಿವಗೊಂಡ ಸಂಗೀತ.

0: ಓಕೆ, ಥ್ಯಾಂಕ್ ಯು ಆಶಾ ಪ್ರಕಾಶ್ ಅವರೇ, ಕರೆ ಮಾಡೋದಕ್ಕಾಗಿ. ಚೆನ್ನಾಗಿ ಹಾಡ್ತಾ ಇದ್ರಿ, ಥ್ಯಾಂಕ್ ಯು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ, ನಮಸ್ತೆ.
1: ಹಲೋ, ಶುಭೋದಯ ಸರ್.
0: ಶುಭೋದಯ. ಪಂಕಜ ಅವರು
1: ಸರ್, ಚೆನ್ನಾಗಿದ್ದೀರಾ ಸರ್?
0: ಹ್ಮ್, ನಾವು ಸೂಪರ್ ಆಗಿದ್ವಿ. ನೀವು?
1: ಸರ್ ಆರಾಮಿದ್ದೀನಿ. ಹಿಂಗ ಸರ್?
0: ಹ್ಮ್, ಆಗಿದೆ ಮೇಡಮ್. ನಿಮ್ದಾಯ್ತಾ?
1: ಸರ್, ನಮ್ದು ದೋಸೆ ಆಗಿದೆ ಸರ್. ನಿಮ್ದು?
0: ನಮ್ದು ಇವತ್ತು ಇಡ್ಲಿ ಮೇಡಮ್. ಓಕೆ ಪಂಕಜ್ ಅವರೇ.
1: ಹಾ ಸರ್.
0: ಹಾಡೋಕೆ ರೆಡಿನಾ?
1: ಹಾ ಸರ್, ಬಾನಲ್ಲೇ ಮಧು ಚಂದ್ರಿಕೆ ಹೇಳ್ತೀನಿ ಸರ್.
0: ಓಕೆ ಹಾಡಿ.
1: ಹಾ.

0: ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಪಂಕಜ್ ಅವರೇ, ಥ್ಯಾಂಕ್ ಯು ನಿಮಗೂ ಕೂಡ.
0: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
1: ಧನ್ಯವಾದಗಳು. ಪಂಕಜ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಣಿಸುವಂತಹ ಹಾಡುಗಳನ್ನ ಹಾಡ್ಬೋದು. ನಮ್ಮ ಸಂಖ್ಯೆ 9686609279, ಈ ಸಂಖ್ಯೆ ಕರೆ ಮಾಡಿ ಹಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹಾಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ತೆ, ಹೇಗಿದ್ದೀರಿ?
1: ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ.
1: ಓಕೆ, ಶೋಭಾ ಅವರ.
2: ಹೌದು.
1: ಓಕೆ ಶೋಭಾ ಅವರ, ಇವತ್ತು ವರ್ಣಿಸುವಂತಹ ಹಾಡನ್ನ ಹಾಡಬೇಕು, ಯಾವ ಸಾಂಗ್ ನ ಹಾಡ್ತಿದ್ದೀರಾ?
2: ನಾವು ಮಸಣದ ಹೋ ಫಿಲಂ ಇಂದ.
1: ಓಕೆ.

0: ಓಕೆ ಥ್ಯಾಂಕ್ ಯು, ಲಿರಿಕ್ಸ್ ತಪ್ಪಾಯ್ತು.
1: ಓಕೆ ಓಕೆ, ಚೆನ್ನಾಗಿ ಹಾಡಿದ್ರಿ. ಸೊ ಗುಣವಂತರು ಅಲ್ಲೇ ಇದಾರಾ ಅಥವಾ ಎಲ್ಲಿ
0: ಇದಾರೆ? ಇದಾರೆ
1: ಇದಾರ, ಅಲ್ಲೇ ಹಾಡಿದ್ರಿ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಶೋಭಾ. ಓಕೆ, ಶೋಭಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೋ ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ
2: ಸರ್. ನಮಸ್ತೆ
1: ನಮಸ್ತೆ
2: ಸರ್. ವಿಶ್ವಾಸ್ ಅವ್ರು ಸರ್, ವಿದ್ಯಾನಗರದಿಂದ ಸರ್.
1: ವಿಶ್ವಾಸ್ ಅವರು ಹೇಗಿದ್ರಾ
2: ಸರ್? ಚೆನ್ನಾಗಿ ಸರ್, ನಿಮ್ಮ ಭೇಟಿ ನಿಮ್ಮ ವಾಯ್ಸ್ ಕೇಳಿದೆ ತುಂಬಾ ಇಷ್ಟ ಆಯ್ತು ಸರ್.
1: ಓಕೆ, ಸೊ ವಿಶ್ವಾಸ್ ಅವರೇ, ಟಿಫನ್ ಆಯ್ತಾ?
2: ಸರ್ ಟಿಫನ್ ಆಯ್ತು ಸರ್, ನಮ್ಮಂದ್ರೆ ಒಳ್ಳೆ ಅವಲಕ್ಕಿ ಕೊಟ್ಟರು, ಒಳ್ಳೆ ತಿಂಡಿ
1: ತಿನ್ಕೊಂಡು. ಒಳ್ಳೆ ಅವಲಕ್ಕಿ ಒಳ್ಳೆ ತಿಂಡಿ ಆಗ್ಯಾರ.
2: ಈ ಹಾಡ್ನ ನಾನು ನಮ್ಮಂದ್ರೆ ಡೆಡಿಕೇಟ್ ಮಾಡ್ತೀನಿ ಸರ್,
1: ಯಾಕಂದ್ರೆ
2: ನಿನ್ನೆ ನೈಟ್ ಎಲ್ಲ ಪ್ರಾಬ್ಲಮ್ ಆಗಿತ್ತು, ಬೆಳಗ್ಗೆ ಎಲ್ಲ ನಾನು ಸಂಭಾಷಣೆಗಳನ್ನ ಕಳಿಸಿದ್ದು, ಎಕ್ಸಾಮ್ ನಡೀತಿತ್ತ, ಹಂಗಾಗಿ ಈ ಹಾಡ್ನ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ.
1: ಓಕೆ ಓಕೆ, ಹಾಡಿ ಹಾಡಿ.
2: ಫಿಲಂ ಬಂದ್ಬಿಟ್ಟು ರಂಗನಾಯ್ಕಿ ಸರ್, ಸಾಹಿತ್ಯ ವಿಜಯನಾಥ್ ಸಿಂಹ, ಸಂಗೀತ ಎಂ ರಾಜ್ಞರಾವ್ ಸರ್.
1: ಓಕೆ ಓಕೆ.

ನೀನು ಗಂಧರ್ವ ಗಾನವಾಣಿ ರಾಣಿ ರಾಣಿ ರಾಣಿ ರಾಣಿ ಎಂದೋ ಮೆಚ್ಚಿದೆ ನಾನು ನಿನವೆಂದೋ ಮೆಚ್ಚಿದೆ ನಾನು ಮಂದಾರ ಪುಷ್ಪವು ನೀನು ಸಿಂಧೂರ ಪ್ರತಿಮೆಯು ನೀನು ಗಂಧರ್ವ ಗಾನವಾಣಿ ರಾಣಿ ರಾಣಿ ರಾಣಿ ರಾಣಿ ಎಂದೋ ಮೆಚ್ಚಿದೆ ನಾನು ನಿನ ಎಂದೋ ಮೆಚ್ಚಿದೆ ನಾನು.

0: ಸರ್ವದನ ರಾಣಿಯಾ ರಾಣಿಯೇ, ನಿನ್ನ ಜಿಂಕೆ ಕಣ್ಣ ಜಿಗಿದಾಟದಲ್ಲಿ, ನಿನ್ನ ಜಿಂಕೆ ಕಣ್ಣ ಜಿಗಿದಾಟದಲ್ಲಿ ಕೂಡಾಡಿ ತೂಗಿ ಹೋದೆ. ರಾಣಿ ರಾಣಿ ರಾಣಿ ರಾಣಿ ಎಂದೋ ಮೆಚ್ಚಿದ್ದೆ ನಾನು, ಶ್ರೀಧರ್ ವಾಯ್ಸ್ ಸರ್ಗೆ ಎಂದೋ ಮೆಚ್ಚಿದ್ದೆ ನಾನು. ಥ್ಯಾಂಕ್ ಯು.
1: ಓಹೋ ವಿಶ್ವಾಸ್ ಸರ್,
2: ನಿಜ ಆಯ್ತು ಸರ್, ನಾನು ಜಾಕ್ ಕೊಡ್ತಿಲ್ಲ, ಮರ ಹತ್ತಿಲ್ಲ, ಬಿಲ್ಡಿಂಗ್ ಹತ್ತಿಲ್ಲ, ನೀವ್ ವಾಯ್ಸ್ ಸೂಪರ್ ಆಗಿದೆ ಸರ್, ನಿಮ್ಮ ನನ್ನ ನಿಮ್ಮ ಅಭಿಮಾನಿ ಅಂತ ಹೇಳಕ್ಕೆ ನಂಗೆ ಖುಷಿ ಆಗತ್ತೆ, ಹೆಮ್ಮೆ ಆಗತ್ತೆ.
1: ಏನೋ
2: ಏನ್ ಎರಡು ಮಾತಿಲ್ಲ ಸರ್, ನಿಮ್ಮ ವಾಯ್ಸ್ ನ ಗುರುತಿಸ್ತೀನಿ ಸರ್. ಥ್ಯಾಂಕ್ ಸರ್.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿಶ್ವಾಸ್ ಅವರು ಕರೆ ಮಾಡಿದ್ರು, ಅವರು ಕೂಡ ಅವರ ಮಿಸ್ಸಸ್ಗೋಸ್ಕರ ಹಾಡಿದ್ರು, ಎಂಜಾಯ್ ಮಾಡ್ತಾ ಹಾಡಿದ್ರು ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ, ವರ್ಣಿಸುವಂತಹ ಹಾಡುಗಳನ್ನು ಹಾಡ್ತಾ ಎಂಜಾಯ್ ಮಾಡಿ. ಸೊ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದಂತಹ ಸಂಖ್ಯೆ 9680960926279 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ, ಹಾಗೆ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಪ್ಲೇ ಮಾಡ್ತೀನಿ. ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है नौवा राष्ट्रीय पोषण माह।
4: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
3: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
8: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
7: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070777555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಓಕೆ, ವೆಲ್ಕಮ್ ಬ್ಯಾಕ್. ಸರ್ಕಲ್ ಇನ್ಸ್ಪೆಕ್ಟರ್ ಸಿನಿಮಾದ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರೆ ನಾನು ಆರ್ ಜೆ ಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡೋಣ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಣಿಸುವಂತಹ ಹಾಡುಗಳನ್ನ ಹಾಡಿ ನಮ್ಮ ಸಂಖ್ಯೆ 9686869620 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಕಾಲರ್ ಜೊತೆ ಮಾತಾಡೋಣ. ಹಲೋ
1: ಸರ್. ನಮಸ್ತೆ ಸರ್, ಸತೀಶ್ ವಿದ್ಯಾನಗರ ಶಿವಮೊಗ್ಗ.
0: ನಮಸ್ತೆ ಸತೀಶ್ ಅವರು, ಹೇಗಿದ್ದೀರಾ?
1: ಆರಾಮಿದ್ದೀನಿ ಸರ್. ತಿಂಡಿ ಆಯ್ತಾ ಸರ್?
0: ಆಗಿದೆ ಸರ್. ನಿಮ್ದಾಯ್ತಾ?
1: ನಮ್ದು ಮಾಡ್ಬೇಕು ಸರ್, ಈಗ ಮುದ್ದೆ ಸೊಪ್ಪು.
0: ಓ ಸೂಪರ್ ಅಲ್ಲ ಹಾಗಾರೆ.
1: ಹ್ಞೂ ಸರ್, ಸೂಪರ್ ಇದೆ.
0: ಓಕೆ ಸತೀಶ್ ಅವರೇ, ಇವತ್ತು ವರ್ಣಿಸುವಂತಹ ಹಾಡುಗಳನ್ನ ಹಾಡಬೇಕು, ಯಾವ ಸಾಂಗ್ನ ಹಾಡ್ತೀರಾ?
1: ಸರ್ ಹಾಡ್ತೀನಿ ಸರ್, ಸಹೋದರ ಸಹೋದರ ಹಾಡ್ತೀನಿ ಸರ್ ಒಂದು.
0: ಹ್ಞೂ ಹಾಡಿ.
1: ಹೇ ನನಗಾಗಿಯೇ ಹೇ ನಿನ್ನಂದವು ನಿನಗಾಗಿಯೇ ಈ ಜನ್ಮವು ಮರೆವೆನೆ ಚಿನ್ನ ನಾ ಬಿಡುವೆನೆ ನಿನ್ನ ಎಲ್ಲೇ ನೀನಿರು ಹೇ ನನಗಾಗಿಯೇ ನಿನ್ನಂದವು ನಿನಗಾಗಿಯೇ ಈ ಜನ್ಮವು ಮರೆವೆನೆ ಚಿನ್ನ ನಾ ಬಿಡುವೆನೆ ನಿನ್ನ ಎಲ್ಲೇ ನೀನಿರು. ಏನು ಕಂಗಳು ಏನು ತುಟಿ.

0: ನಿನ್ನಂದು ನಿನಗಾಗಿಯೇ ಈ ಜನ್ಮವು.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಸತೀಶ್ ಅವರ. ಓಕೆ ಓಕೆ, ಸತೀಶ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ, ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಣಿಸುವಂತಹ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಹಲೋ
3: ಹಲೋ, ಕೇಳ್ತ್ರಿ?
1: ನಿಮ್ಮ ವಾಯ್ಸ್ ತುಂಬ ಕಡಿಮೆ ಕೇಳಿಸ್ತಾ ಇದೆ. ಹಲೋ ಹಲೋ, ಓಕೆ, ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಅನಿಸುತ್ತೆ. ಸೊ ವಾಯ್ಸ್ ತುಂಬ ಕಡಿಮೆ ಕೇಳಿಸ್ತಾ ಇತ್ತು. ಅಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ.
4: ಹಲೋ
1: ಹಲೋ, ನಮಸ್ತೆ.
4: ನಮಸ್ತೆ ಸರ್.
1: ಹಾ ನಮಸ್ತೆ,
4: ಉಲ್ಲಾಸ್ ವಿದ್ಯಾನಗರ ಸರ್.
1: ಉಲ್ಲಾಸ್ ಅವರು ಹೇಗಿದ್ದೀರಾ?
4: ಹಾ ಸರ್, ಸರ್ ಬೆಳಗ್ಗೆ ಎಲ್ಲ ನಿನ್ನೆ ಎಲ್ಲ ಡ್ಯಾನ್ಸ್ ತುಂಬಾ ಸುಸ್ತಾಗ್ಬಿಟ್ಟು ಸರ್.
1: ಹಾ
4: ಹಾ, ತುಂಬಾ ಅದ್ದೂರಿ ಆಗಿತ್ತು ಸರ್ ನಿನ್ನೆ ಇಂದು
1: ಮಾತಾಡಿದ್ರು. ಹಾ,
4: ಅದು ಅದು ವಿಶೇಷ ನೋಡಕ್ಕೆ ಬೇರೆ.
1: ಹಲೋ.
4: ಹಾ ಸರ್ ಹೇಳಿ ಸರ್.
1: ಹಾ ಉಲ್ಲಾಸ್ ಅವರ, ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಣಿಸುವ ಹಾಡನ್ನ ಹಾಡ್ಬೇಕು.
4: ಹಾ ಸರ್
1: ಹಾಡಿ.
4: ಸಾವಿರ ಸುಳ್ಳು ಕಿಲೋಮೀಟರ್ ವಿಷಯ
1: ಹಾಡಿ ಹಾಡಿ.
4: ಹೆಣ್ಣಂದರೇನು ಸೌಂದರ್ಯವೇನು, ಕಂಡಾರ ನಾ ಕಂಡೆನು, ಮಗು ಎಂತ ಚೆನ್ನ, ಮಗು ಎಂತ ಚೆನ್ನ, ನಯನ ಎಂತ ಚೆನ್ನ, ಅದರ ಎಂತ ಚೆನ್ನ, ಇಂತ ಅಂದ ಇಂತ ಚಂದ ಎಲ್ಲೂ ಕಾಣೇನ, ಇಂತ ಅಂದ ಇಂತ ಚಂದ ಎಲ್ಲೂ ಕಾಣೇನ. ಹೆಣ್ಣಂದರೇನು ಸೌಂದರ್ಯವೇನು, ಕಣ್ಣಾರ ನಾ ಕಂಡೆನು, ಮಗವು ಎಂತ ಚೆನ್ನ, ಮಗವು ಎಂತ ಚೆನ್ನ, ನಯನ ಎಂತ ಚೆನ್ನ, ಅದರ ಎಂತ ಚೆನ್ನ, ಇಂತ ಅಂದ ಇಂತ ಚಂದ ಎಲ್ಲೂ ಕಾಣೇನ.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ನಿನ್ನೆ ಫುಲ್ಲು ಡ್ಯಾನ್ಸ್ ಎಲ್ಲ ಜೋರಿತ್ತು ಅನ್ಸುತ್ತೆ.
4: ಹಾ ಸರ್, ನಿನ್ನೆ 4 ಗಂಟೆ ಬಂದೆ ಸರ್.
1: ಹಾ
4: ಹಾ, ಬೆಳಿಗ್ಗೆ 5 ಗಂಟೆ ಬಂದೆ ಸರ್.
1: ಓ, ಸಿಕ್ಕಾಪಟ್ಟೆ ಜೋರಾಗಿದೆ ಹಾಗಾದ್ರೆ. ಓಕೆ
4: ಓಕೆ, ತುಂಬಾ ಚೆನ್ನಾಗಿತ್ತು ಸರ್ ಡ್ಯಾನ್ಸ್ ಎಲ್ಲ. ಇಲ್ಲಿ
1: ಹೌದು ಹೌದು,
4: ನೋಡಕ್ಕೆ ತುಂಬಾ ಖುಷಿ ಆಯ್ತು.
1: ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಉಲ್ಲಾಸ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡಿದ್ರು. ಸೊ ಹಾಗೆ ನಿನ್ನೆ ನಮ್ಮ ಶಿವಮೊಗ್ಗದಲ್ಲಿ ಕೂಡ ಅಷ್ಟೇ ಹಿಂದೂ ಮಹಾಸಭಾ ಗಣಪತಿಯ ಒಂದು ಸಂಭ್ರಮ ತುಂಬಾ ಚೆನ್ನಾಗಿತ್ತು. ಎಲ್ಲ ಕಡೆಗೂ ಡಿಜೆ ಎಲ್ಲ ಇತ್ತು, ಜೊತೆಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
5: ಹಲೋ ಹಲೋ,
1: ನಮಸ್ತೆ.
5: ನಮಸ್ಕಾರ ಶ್ರೀಧರ್ ಸರ್, ನಾನು ಬ್ರಹ್ಮಾನಂದ್ ರಾನಡೆ ವಿದ್ಯಾನಗರ ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
1: ಓಕೆ ಬ್ರಹ್ಮಾನಂದ್ ಅವರೇ, ಹೇಗಿದ್ದೀರಾ?
5: ನಾನ್ ಚೆನ್ನಾಗಿದ್ದೀನಿ ಸರ್, ತಾವ್ ಹೇಗಿದ್ದೀರಾ?
1: ನಾವು ಸೂಪರ್ ಆಗಿದೀವಿ.
5: ನಿನ್ನೆ ಶಿವಮೊಗ್ಗ ಎಲ್ಲ ಸೂಪರ್ ಆಗಿತ್ತು.
1: ಹೌದು,
5: ಫುಲ್ ಗಣೇಶೋತ್ಸವದ್ದು ಎಲ್ಲ ವಿಂಗ್ಸ್ ಇದು ವೈಬ್ಸ್ ಚೆನ್ನಾಗಿತ್ತು.
1: ನೀವು ಡ್ಯಾನ್ಸ್ ಮಾಡಿದ್ರಾ?
5: ಎರಡು ಮೂರು ಡ್ರೆಸ್ ಅಲ್ಲಿ ಮೂರು ಸ್ಪಾಟ್ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಿ ಬಂದ್ವಿ.
1: ಸೂಪರ್ ಅಲ್ಲ,
5: ಬಹಳ ಎಂಜಾಯ್ ಆಗಿ ಸರ್. ನಿನ್ನೆ ಖುಷಿ ಆಯ್ತು, ಎಲ್ಲರೂ ಒಟ್ಟಿಗೆ ಸೇರಿ ತುಂಬಾ ಸಂತೋಷ ಪಟ್ವಿ. ನಿಜವಾಗ್ಲು ನಮ್ಮ ಶಿವಮೊಗ್ಗಕ್ಕೊಂದು ಹೆಮ್ಮೆ ವಿಷಯ ಸರ್.
1: ಓಕೆ,
5: ಇವತ್ತು ಗಂಡು ಹೆಣ್ಣನ್ನ ಹೊಗಳುವಂತ ಹಾಡನ್ನ ಹಾಡಿ ಅಂತ ಹೇಳಿದೀರಾ. ಇನ್ನೇ ನಾವು ಗಂಡಸ್ರು ಹೆಂಗಸರಿಗೆ ಹೊಗಳಬೇಕು, ಹಂಗಾಗಿ ಲೇಡೀಸ್ಗೆ ಹೊಗಳಬೇಕು. ಅದಕ್ಕೆ ನಾ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಶಂಕರ್ ಗುರು ಪಿಕ್ಚರ್ ಇಂದ ತಗೊಂಡ್ಬಿಟ್ಟಿದ್ದೀನಿ.
1: ಹಾಡಿ ಹಾಡಿ ಸರ್.

చెలువెగె నోట చెన్న కామన బిల్లు చెన్న సుళివామించు చెన్న

0: ನಿಮೆ ಚಂದ್ರನು ಚೆನ್ನ ನಿನ್ನನು ಸೇರಿ ನಿಂತ ನನ್ನ ಬಾಳೆ ಚೆನ್ನ ಜಿಂಕೆಯ ಕಣ್ಣ ಚೆನ್ನ ಅವಳದ ಬಣ್ಣ ಚೆನ್ನ ಅರಗಿಣಿ ನಿನ್ನ ರೂಪ ಚೆನ್ನದಲ್ಲಿ ಚೆನ್ನ ಬೆಳಗಿನ ಬಿಸಿಲು ಚೆನ್ನ ಮುಂಗೆಗ ನೆರಳು ಚೆನ್ನ ಗೆಳತಿಯೇ ನಿನ್ನ ಸ್ನೇಹ ಚಿನ್ನಕ್ಕಿಂತ ಚೆನ್ನ ಏನು ಚೆಲುವೆ ಚೆಲುವೆಗ ನೋಟ ಚೆನ್ನ ಒಲವಿನ ಮಾತು ಚೆನ್ನ ಮಲ್ಲಿಗೆ ಹೂವೆ ನಿನ್ನ ನಗುವು ಗಿನ್ನು ಚೆನ್ನ ಚೆಲುವೆಗೆ ನೋಟ ಚೆನ್ನ ಎಫ್ ಎಂ ವಾಹಿನಿಗಿನ್ನು ಚೆನ್ನ ಆಯ್ತು ಸರ್.
1: ಓಕೆ, ನೀವು ಹಾಡಿದ್ದು ಇನ್ನೂ ಚೆನ್ನಾಗಿತ್ತು, ಚೆನ್ನಾಗಿ ಹಾಡಿದ್ರಿ ಸರ್. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಬ್ರಹ್ಮಾನಂದ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕರೆ ಮಾಡಿ ಹಾಡ್ತಾ ಇದ್ದೀರಾ. ಸೊ ಹಾಗೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ
2: ಸೌಮ್ಯ.
1: ಸೌಮ್ಯ ಅವರು ಹೇಗಿದ್ದೀರಾ?
2: ಆರಾಮಿದ್ದೀರಿ ಸರ್? ನಾಷ್ಟ ಆಯ್ತು ಅಂತ ಹೇಳಿದ್ರಿ.
1: ಆಯ್ತು ಮೇಡಮ್, ನಿಮ್ದಾಯ್ತಾ?
2: ನಮ್ದು ಆಯ್ತು, ರೊಟ್ಟಿ ಪಲ್ಯ ಇತ್ತು.
1: ಓಕೆ, ಸೌಮ್ಯ ಅವರೇ, ಇವತ್ತು ಯಾವ ಸಾಂಗ್ ನ ಹಾಡ್ತೀರಾ?
2: ಇವ ಯಾವ ಊರಿನ ಮಾವ ಈ ಚೆಲುವ ನೋಡಯ್ಯವ್ವ ಹುಡುಗನ ನೋಡಯ್ಯವ್ವ ಹುಡುಗ ಹಾರುವದೇಲಿ ಸಾಕು ಸರ್.
1: ಓಕೆ ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
2: ಪ್ರಯತ್ನ ಮಾಡಿದೆ ಸರ್, ಅವಾಗ ಅವಾಗ ಹಾಡ್ತಿದ್ರೆ ಬರ್ತಿರ್ತಾವ. ಅದನ್ನು ಗಂಡು ಹುಡುಗರೊಳಗ ಹಾಡ್ಲಕ್ಕ ಹಾಡುಗಳೇ ಕಡಿಮೆ ಸರ್.
1: ಕಡಿಮೆ, ಹೌದು.
2: ಓಕೆ ಸರ್, ನಮಸ್ಕಾರ.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಸ್ವಾಮಿ ಅವರು ಕರೆ ಮಾಡಿದ್ರು, ಅವರು ಕೂಡ ಚೆನ್ನಾಗಿ ಹಾಡೋದಕ್ಕೆ ಟ್ರೈ ಮಾಡಿದ್ರು. ಸೊ ಹಾಗೀಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ.
3: ಹಾಯ್ ಶ್ರೀಧರ್, ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್ ಕುಸುಮ ಅವರು.
3: ಹೌದು ಶ್ರೀಧರ್, ಚೆನ್ನಾಗಿದ್ದೀರಾ?
1: ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ?
3: ನಾನು ಚೆನ್ನಾಗಿದ್ದೀನಿ ಶ್ರೀಧರ್.
1: ಓಕೆ, ಸೊ ಕುಸುಮ ಅವರೇ, ಯಾವ ಸಾಂಗ್ನ ಹಾಡ್ತೀರಾ ಇವತ್ತು?
3: ಇವತ್ತು ಗಂಡು ಹೆಣ್ಣು ಎರಡನ್ನೂ ವರ್ಣನೆ ಮಾಡುವಂತ ಹಾಡಿದ ಭೂತಯ್ಯ ನಮಗ ಅಯ್ಯೋ ಚಿತ್ರದ್ದು.
1: ಓಕೆ, ಹಾಡಿ ಹಾಡಿ.
3: ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ನಡು ಸಣ್ಣ ಮನಸೋತಿನ ಚಿನ್ನ ನಾ ಮನಸೋತಿನ ಚಿನ್ನ ಬಯಲು ಸೀಮೆಯ ಗಂಡು ಬಲಗೊಂಡು ಜೊಗಮಂಡು ಹೂ ತೆಂಡು ನನ್ನ ಸರದಾಗ ರಸಗೊಂಡು ನನ್ನ ಸರದಾಗ ರಸಗೊಂಡು

0: ತುಂಟಾಟ ಸಾಕಯ್ಯ, ಈ ತುಂಟಾಟ ಸಾಕಯ್ಯ.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಕುಸುಮ ಅವರೇ, ಥ್ಯಾಂಕ್ ಯು.
0: ನಾನೇ ಲಾಸ್ಟ್ ಕಲರ್?
1: ಹೌದು, ನೀವೇ ಲಾಸ್ಟ್ ಕಲರ್.
2: ಗುಡ್ ಮಾರ್ನಿಂಗ್.
1: ಥ್ಯಾಂಕ್. ಹಲೋ ಹಲೋ
2: ಶ್ರೀಧರ್ ಅವರೇ, ನಮ್ಮನೆಯವ್ರದ್ದು ಹ್ಯಾಪಿ ಬರ್ತ್ಡೇ ಇವತ್ತು.
1: ಹೌದಾ? ಓ ಸೂಪರ್ ಅಲ್ಲ ಹಾಗಾರೆ. ನಮ್ಮ ಕಡೆಯಿಂದ ಕೂಡ ಕುಸುಮ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ, ಥ್ಯಾಂಕ್ ಯು ಸರ್. ನೀವು ಏನಾದ್ರು ಹೇಳಿ ಮತ್ತೆ.
2: ಈಗ ನಮ್ಮನೆಯವ್ರು ಹೇಳಿದಾರಲ್ಲ, ಅದನ್ನು ಕೇಳಿಸ್ಕೊಂಡೆ.
1: ಹಾಂ, ಓಕೆ, ವಿಶ್ ಮಾಡಿ ಸರ್.
2: ಓ, ಹ್ಯಾಪಿ ಬರ್ತ್ಡೇ ಕುಸುಮ ಅವರೇ, ದೇವರು ಒಳ್ಳೆ ಆರೋಗ್ಯ ಭಾಗ್ಯ ಕೊಡ್ಲಿ.
1: ಓಕೆ ಓಕೆ.
2: ಹಾಗೆ ನಮ್ಮ ರೇಡಿಯೋ ಎಲ್ಲ ಅರ್ಜಿಗಳಿಗೂ ನಮ್ಮ ಮನೆಯವ್ರದ ಬರ್ತ್ಡೇ ಪರವಾಗಿ ತುಂಬಾ ಧನ್ಯವಾದಗಳು. ಅವರು ಖುಷಿಯಾಗಿರ್ಲಿಕ್ಕೆ ತಾವು ಕೂಡ ನೇರ ಕಾರಣಕರ್ತರ ಇರ್ತೀರಾ, ಹಾಗಾಗಿ ತಮಗೂ ಕೂಡ ತುಂಬಾ ಧನ್ಯವಾದ ತಿಳಿಸ್ತಾ ಇದೀನಿ.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸೊ ಕುಸುಮ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವರ ಬರ್ಡೇ ಕೂಡ ಇವತ್ತೇ ಇದು ಅಂತ ಹೇಳ್ತಾ ಇದ್ರು. ಸೊ ಅವರಿಗೂ ಕೂಡ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಆ್ಯಂಡ್ ಹಾಗೆ ಇವತ್ತು ಇನ್ನೊಂದು ಸ್ಪೆಷಲ್ ಆಗಿರುವಂತಹ ಬರ್ತ್ಡೇ ವಿಶನ್ನ ಕೂಡ ಮಾಡೋದಿದೆ.
3: ಹೌದು, ಖಂಡಿತವಾಗ್ಲೂ ವಿಶ್ ಮಾಡಲೇಬೇಕು, ವಿಶ್ ಮಾಡಿಲ್ಲ ಅಂದರೆ ಹೇಗಾಗತ್ತೆ ಅಲ್ವಾ? ಇವತ್ತು ನಮ್ಮ ನಿಲಯದ ನಿರ್ದೇಶಕರಾಗಿರುವಂತಹ ಜನಾರ್ದನ್ ಸರ್ ಅವರ ಜನ್ಮದಿನ ಇದೆ.
1: ಸೊ ಅವರಿಗೆ
4: ಶುಭಾಶಯಗಳು.
3: ಸೊ ಖುಷಿ ಖುಷಿಯಾಗಿರಿ ಸರ್ ಅಂತ ಹೇಳ್ತಾ.
1: ಸೊ ಇವತ್ತು ಯಾರೆಲ್ಲ ಬರ್ಡೇನ ಆಚರಿಸ್ಕೊಳ್ತಾ ಇದ್ರ ಅವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲರೂ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು.
5: ಎಸ್ ಸರ್, ಜನಾರ್ದನ್ ಸರ್ ನಮ್ಮೆಲ್ರಿಗೂ ಕೂಡ ಮಾರ್ಗದರ್ಶಕರಾಗಿದ್ದೀರಿ, ಗುರುಗಳಾಗಿದ್ದೀರಿ, ಸ್ನೇಹಿತರಾಗಿದ್ದೀರಿ, ಹಾಗೆ ತಂದೆಯ ಸ್ಥಾನವನ್ನು ತುಂಬಿದಿರಿ. ಇದೇ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲಿರಲಿ,
3: ಆಶೀರ್ವಾದ ಕೂಡ ನಮ್ಮ ಮೇಲಿರಲಿ.
6: ಖಂಡಿತ. ಹಾಗೆ ಅವರು ನಮಗೆ ಆಸ್ ಅ ಫ್ರೆಂಡ್ ಆಗಿ ತುಂಬಾ ತಿದ್ದಿ ತೀಡಿ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ. ಸೊ ಅವರಿಗೆ ನಾವು ಯಾವಾಗ್ಲೂ ಚಿರಋಣಿ ಅಂತಾನೆ ಹೇಳ್ಬೋದು.
5: ನೀವ್ ಯಾವಾಗ್ಲೂ ಖುಷಿ ಖುಷಿಯಾಗಿರಿ ಜನಾರ್ದನ್ ಸರ್, ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರ ಪರವಾಗಿ ನಮ್ಮ ಪ್ರೀತಿಯ ಕೇಳುಗರ ಬಳಗದಿಂದ ಕೂಡ.
3: ಹಾಗೆ ನಿಮಗಾಗಿ ಒಂದು ಹಾಡನ್ನ ಕೂಡ ಪ್ರಸಾರ ಮಾಡ್ತಾ ಇದೀವಿ, ಕೇಳಿ ಸರ್.
1: ಸೊ ಹಾಗೆ ಇದು ಯಾರೆಲ್ಲ ಬರ್ಡೇನ ಆಚರಿಸ್ಕೊಳ್ತಾ ಇದೀರಾ ಎಲ್ರಿಗೂ ಕೂಡ ಈ ಒಂದು ಹಾಡನ್ನ ಡೆಡಿಕೇಟ್ ಮಾಡ್ತಾ ಇದೀವಿ ನಮ್ಮ ಕಡೆಯಿಂದ.

0: ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದ್ರಿ ಎಲ್ರಿಗೂ ಕೂಡ ಧನ್ಯವಾದಗಳು. ಎಲ್ರು ಕೂಡ ಚೆನ್ನಾಗಿ ಹಾಡಿದ್ರಿ ಅಂತ ಹೇಳ್ತಾ, ಯಾರಿಗೆಲ್ಲ ಕರೆ ಸಿಗಲ್ಲ ಸಂಜೆ ಕೂಡ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಕೂಡ ಮಾತಾಡಿ ಅಂತ ಹೇಳ್ತಾ, ಎಲ್ರಿಗೂ ಬಾಬಾ ಇಷ್ಟು ತನಕ ನೀವು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है नौवा राष्ट्रीय पोषण माह।
2: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
1: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
3: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್, ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯಿತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗೆ ಬಿದ್ಲು, ಎಲ್ಲರೂ ಆಘಾತಕ್ಕೊಳಗಾದ್ರು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 3090 3090 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಆಗಲೇ ಹೇಳ್ತಾ ಇದ್ದೆ, ಕತೆ ಹೇಳ್ತೀನಿ ನಿಮಗಾಗಿ ಅಂತ ಹೇಳಿ. ಸೊ ಹಾಗೆ ನಾನು ಇವತ್ತು ನಿಮಗಾಗಿ ಹೇಳ ಹೊರಟಿರುವಂತಹ ಕಥೆಯ ಶೀರ್ಷಿಕೆ ಏನಪ್ಪ ಅಂತ ಹೇಳಿದ್ರೆ ಕರುಳಬಂಧ ಅಂತ ಹೇಳಿ. ಸೊ ಹಾಗಿದ್ರೆ ಕಥೆಯನ್ನ ಪ್ರಾರಂಭಿಸೋಣ. ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ. ಚಿನ್ನಪ್ಪ ಅಂದು ತನ್ನ ಮನೆಯ ಮಾಡಿಗೆ ಹೊಸ ಹುಲ್ಲು ಹೊದಿಸ್ತಿದ್ದ. ಮುಂಬರುವ ಮಳೆ ದಿನಗಳಲ್ಲಿ ಮಳೆ ನೀರು ಮನೆಯೊಳಗೆ ಸೋರದಿರಲೆಂದು ಬೆಳಗ್ಗೆಯಿಂದಲೇ ಕೆಲಸ ಆರಂಭಿಸಿದ್ದ. ಪುಟ್ಟ ಗುಡಿಸಲಾದ್ರೂ ಸಾಕಷ್ಟು ಕೆಲಸವೇ ಅವನಿಗಾಗಿ ಕಾದಿತ್ತು. ಮೊದಲಿಗೆ ಹಳೆಯ ಹುಲ್ಲನ್ನ ಕಿತ್ತು, ಹುಲ್ಲಿನ ಅಡಿ ಇರುವ ತೆಂಗಿನ ಗರಿಯ ತುಡಿಕೆಯನ್ನ ಕಿತ್ತು, ಹೊಸ ತುಡಿಕೆಯನ್ನ ಹಾಕಿ ಅದರ ಮೇಲೆ ಹೊಸ ಹುಲ್ಲನ್ನ ಹೊಸೆದು ಅದು ಗಾಳಿಯಿಂದಾಗಿ ಹಾರಿ ಹೋಗ್ಬಾರ್ದು ಅಂತ ಹೇಳಿ ಅಲ್ಲಲ್ಲಿ ಬಲವಾದ ಹಗ್ಗವನ್ನ ಕಟ್ಟಿ ಕೆಲಸವನ್ನ ಮುಗಿಸೋದು ಅಂತ ಹೇಳಿದ್ರೆ ಇಡೀ ದಿನವೇ ಬೇಕಾಗ್ತಿತ್ತು. ಆದ್ರೆ ಚಿನ್ನಪ್ಪನಿಗೆ ತನ್ನ ಮನೆಯ ಕೆಲಸ ಮಾಡೋದೆಂದ್ರೆ ಚೂರು ಕೂಡ ಆಲಸ್ಯವೇ ಇರಲಿಲ್ಲ. ಅವನೊಬ್ಬ ಕಷ್ಟ ಜೀವಿ ಆಗಿದ್ದ. ಇನ್ನು ಅವನ ಮನೆಯಲ್ಲಿ ಯಾರ್ಯಾರಿದ್ರಪ್ಪ ಅಂತ ಹೇಳಿದ್ರೆ ಅವನ ಹೆಂಡತಿ ಚಂದು, ಮಗ ಮಾದ ಮತ್ತೆ ಅವನ ತಾಯಿ ಕಾವೇರಮ್ಮ. ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ತನ್ನ ಸಂಸಾರವನ್ನ ಸುಖವಾಗಿ ನಡೆಸಿಕೊಂಡು ಬರ್ತಿದ್ದ. ಅವತ್ತು ಅವನು ಪ್ರಾರಂಭಿಸಿದ ಕೆಲಸವನ್ನ ಮುಗಿಸಿಯೇ ತೀರುವೆನೆಂಬ ನಿರ್ಧಾರ ಮಾಡಿ ಕೆಲಸ ಆರಂಭಿಸಿದ್ದ. ಮಧ್ಯಾಹ್ನ ಊಟಕ್ಕೂ ಕೆಳಗೆ ಬಾರದಿದ್ದದನ್ನ ನೋಡಿ ಚಂದು ಹೊರಗೆ ಬಂದು, ಚಿನ್ನಪ್ಪ ಹೊತ್ತು ನೆತ್ತಿಗೇರಿದೆ, ಊಟದ ಹೊತ್ತಾಗಿದೆ, ಸ್ವಲ್ಪ ಕೆಲಸ ನಿಲ್ಲಿಸಿ ಕೆಳಕ್ಕೆ ಬಾ, ಬಿಸಿ ಬಿಸಿ ರಾಗಿ ಮುದ್ದೆ ಅವರೆಕಾಳಿನ ಸಾರ್ ಮಾಡಿದ್ದೀನಿ, ತಿಂದು ಹೋಗುವೆಯಂತೆ ಎಂದು ಗಂಡನನ್ನ ಉದ್ದೇಶಿಸಿ ಹೇಳಿದ್ಲು. ಚಿನ್ನಪ್ಪ, ಚಂದು ಇನ್ನೇನ್ ಕೆಲಸ ಮುಗಿಯುತ್ತೆ, ಆಮೇಲೆ ಬರ್ತೀನಿ ಎಂದು ತನ್ನ ಹೆಂಡತಿಗೆ ಸಮಾಧಾನ ಹೇಳಿದ್ರಿಂದ ಅವಳು ಒಳಗೆ ಹೋದ್ಲು. ಆದ್ರೆ ಅರ್ಧ ಗಂಟೆಯಾದ್ರೂ ಬಾರದೆ ಇದ್ದದನ್ನ ಗಮನಿಸಿ ಪುನಃ ಹೊರಕ್ಕೆ ಬಂದು, ಏನು ಇನ್ನೂ ಕೆಳಗ್ ಬಂದಿಲ್ಲ ಎಂದು ಗಂಡನನ್ನ ಒಳಗೆ ಊಟಕ್ಕೆ ಬರುವಂತೆ ಕೇಳಿಕೊಂಡ್ಲು. ಚಿನ್ನಪ್ಪ ಮಾಡಿನ ಮೇಲಿನಿಂದಲೇ, ಚಂದು ಇನ್ನೊಂದೆರಡು ಗಂಟೆಯಲ್ಲಿ ಕೆಲಸ ಮುಗಿಯುತ್ತೆ, ಒಮ್ಮೆ ಹಿಡಿದ್

0: ಕೆಲಸವನ್ನ ಅರ್ಧಕ್ಕೆ ಬಿಟ್ರೆ ಕೆಲ್ಸ ಎಲ್ಲ ಅಸ್ತವ್ಯಸ್ತ ಆಗುತ್ತೆ. ನೀವೆಲ್ಲ ಊಟ ಮಾಡಿ. ಮಾದನ್ ಊಟ ಆಯ್ತಾ? ನಾನು ಈ ಕೆಲ್ಸ ಮಾಡಿಯೇ ಊಟಕ್ ಬರೋದು ಅಂತ ಹೆಂಡತಿಗೆ ಹೇಳಿದ. ಮಾದನ ಊಟ ಏನೋ ಮುಗ್ದಿದೆ, ಅವನು ಮಲ್ಗಿ ನಿದ್ರೆ ಮಾಡ್ತಿದ್ದಾನೆ. ಆದ್ರೆ ನೀನ್ ಈ ಬಿಸ್ಲಲ್ಲಿ ಊಟನೇ ಮಾಡ್ದೆ ಅಷ್ಟೊಂದ್ ಕೆಲ್ಸ ಮಾಡೋ ಅಗತ್ಯ ಏನಿದೆ? ಬಾ ಕೆಳಗೆ, ನಿನ್ ಊಟ ಮುಗಿದ್ಮೇಲೆ ನಾವು ಊಟ ಮಾಡ್ತೀವಿ ಎಂದು ಪುನಃ ಗಂಡನನ್ನ ಒತ್ತಾಯಿಸಿದಳು. ಚಂದು, ನಿನಗ್ ಹೇಳಿದ್ ಮಾತು ಅರ್ಥ ಆಗೋದಿಲ್ಲ. ಸುಮ್ನೆ ಕಿರಿಕಿರಿ ಮಾಡ್ಬೇಡ, ನಡಿ ಒಳಗೆ, ನನ್ ಕೆಲ್ಸಕ್ಕೆ ತೊಂದ್ರೆ ಮಾಡ್ಬೇಡ, ಸ್ವಲ್ಪ ಸಿಡುಕಿನಲ್ಲಿಯೇ ಹೇಳಿದ. ಚಂದು ಉಪಾಯ ಕಾಣದೆ ಇನ್ನೊಂದ್ ಸ್ವಲ್ಪ ಸಮಯ ಬಿಟ್ಟು ದಣಿವಾಗಿಯಾದ್ರೂ ಊಟಕ್ಕೆ ಬರ್ತಾನೆ ಅಂತ ಅನ್ಕೊಂಡು ಒಳಕ್ ಹೋಗ್ತಾಳೆ. ಆದ್ರೆ ಎಷ್ಟ್ ಹೊತ್ತಾದ್ರೂ ಬರ್ದೇ ಇರೋದನ್ನ ಕಂಡು ಅವಳ ಅತ್ತೆಯನ್ನ ಕುರಿತು, ಅತ್ತೆ ನೀವೇನಾದ್ರೂ ಹೋಗಿ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ, ಆಗ್ಲಾದ್ರೂ ಊಟಕ್ ಬಂದಾನು ಎಂದು ಕಾವೇರಮ್ಮನನ್ನ ಕಳುಹಿಸಿದ್ಲು. ಅವಳು ಹೊರಕ್ಕೆ ಬಂದು ಕಣ್ಣಿಗೆ ಕುಕ್ಕುತ್ತಿರುವ ಸೂರ್ಯನ ಬೆಳಕಿಗೆ ಅಡ್ಡವಾಗಿ ಹಣೆಯ ಮೇಲೆ ಕೈಕೊಟ್ಟು, ಮಗು ಮಧ್ಯಾಹ್ನವಾಯ್ತು, ಊಟದ ಹೊತ್ತು, ಈ ಬಿಸಿಲಿನಲ್ಲಿ ಕೆಲಸ ಮಾಡಿ ನಿನ್ನ ಆರೋಗ್ಯ ಕೆಡಿಸಿಕೊಳ್ತಿದೀಯ, ಬಾ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಬಿಸಿಲು ಕೊಂಚ ಕಡಿಮೆ ಆದ್ಮೇಲೆ ಕೆಲಸ ಮಾಡುವೆಯಂತೆ ಎಂದು ಪ್ರೀತಿಯಿಂದ ಕರೆದ್ಲು. ಚಿನ್ನಪ್ಪ, ಅಮ್ಮ ಚಂದುಗೆ ಹೇಳಿ ಕಳಿಸಿದ್ದಾಯ್ತು, ನಿನಗೂ ಅದನ್ನೇ ಹೇಳ್ತಿದ್ದೀನಿ, ಈ ಕೆಲಸ ಮುಗಿಸಿಯೇ ನಾನ್ ಬರೋದು ಎಂದು ತಾಯಿಗೆ ಉತ್ತರ ಕೊಟ್ಟ.
1: ಸೊ ಹಾಗಿದ್ರೆ ಈ ಒಂದು ಕರುಳ ಬಂಧ ಎನ್ನುವ ಕಥೆ ಮುಂದೆ ಏನಾಗುತ್ತೆ ಏನು ಅಂತ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕರುಳಬಂಧ ಎನ್ನುವಂತಹ ಒಂದು ಕಥೆಯನ್ನು ಹೇಳ್ತಾ ಇದ್ದೆ. ಸೊ ಹಾಗೆ ಈ ಒಂದು ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ಈಗ ನೋಡೋಣ. ಇನ್ನೇನು ಮಳೆಗಾಲ ಪ್ರಾರಂಭವಾಗ್ತಾ ಇದ್ದಿದ್ರಿಂದ ಚಿನ್ನಪ್ಪ ಮನೆಯ ಮಾಡಿಗೆ ಹೊಸ ಹುಲ್ಲನ್ನ ಹೊದಿಸೋದಕ್ಕೆ ಮನೆಯ ಮಾಡನ ಹತ್ಕೊಂಡು ಹೊಸ ಹುಲ್ಲನ್ನ ಹೊದಿಸ್ತಾ ಇದ್ದ. ಆಗ್ಲೇ ಊಟದ ಸಮಯ ಆಗಿದ್ರಿಂದ ಅವನ ಹೆಂಡತಿಯಾದಂತಹ ಚಂದು ಚಿನ್ನಪ್ಪನನ್ನ ಊಟಕ್ಕೆ ಬರುವಂತೆ ಕರೀತಾಳೆ. ಚಿನ್ನಪ್ಪ ಇನ್ನೇನು ಸ್ವಲ್ಪ ಹೊತ್ತು ಕೆಲಸ ಮುಗಿಸಿ ಬರ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ಎಷ್ಟೊತ್ತಾದ್ರೂ ಚಿನ್ನಪ್ಪ ಊಟಕ್ಕೆ ಬರದೇ ಇರೋದನ್ನ ಗಮನಿಸಿದಂತಹ ಚಂದು ಮತ್ತೆ ಹೋಗಿ ಚಿನ್ನಪ್ಪನನ್ನ ಊಟಕ್ಕೆ ಬರೋದಕ್ಕೆ ಹೇಳ್ತಾನೆ. ಆಗ ಚಿನ್ನಪ್ಪ ಸುಮ್ನೆ ಕಿರಿಕಿರಿ ಮಾಡ್ಬೇಡ, ನನ್ನ ಕೆಲ್ಸಕ್ಕೆ ಅಡ್ಡ ಬರ್ಬೇಡ ಅಂತ ಹೇಳಿ ತನ್ನ ಹೆಂಡತಿಗೆ ಬೈದು ಕಳಿಸ್ತಾನೆ. ನಂತರ ಹೆಂಡತಿ ಅವಳ ಅತ್ತೆಯನ್ನ ಅಂದ್ರೆ ಚಿನ್ನಪ್ಪನ ತಾಯಿಯಾಗಿರುವಂತಹ ಕಾವೀರಮ್ಮನನ್ನ ಕಳಿಸ್ತಾಳೆ. ಕಾವೀರಮ್ಮ, ಮಧ್ಯಾಹ್ನದ ಹೊತ್ತಾಗಿದೆ, ಊಟ ಮಾಡು, ಬಿಸಿಲಲ್ಲಿ ಕೆಲಸ ಮಾಡ್ಬೇಡ, ಊಟ ಮಾಡ್ಕೊಂಡು ಹೋಗಿ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಕೆಲಸ ಮಾಡು ಅಂತ ಹೇಳ್ತಾಳೆ. ಆದ್ರೆ ಅವಳ ಮಾತನ್ನು ಕೇಳದೆ ಇರುವಂತಹ ಚಿನ್ನಪ್ಪ ಚಂದ್ರುಗೆ ಆಗ್ಲೇ ಹೇಳಿ ಕಳಿಸಿದ್ದಾಯ್ತು, ನಿನ್ಗೂ ಅದನ್ನೇ ಹೇಳ್ತಿದ್ದೀನಿ, ಈ ಕೆಲಸ ಮುಗಿಸಿಯೇ ನಾನು ಬರೋದು ಅಂತ ಹೇಳ್ತಾನೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಚಿನ್ನಪ್ಪ ಹೇಗೆ ಮನೆಯ ಮಾಡಿನಿಂದ ಕೆಳಗಿಳಿತಾನೆ ಅನ್ನೋದನ್ನ ನೋಡೋಣ. ಚಿನ್ನಪ್ಪ ಹೇಳಿದ ಮಾತು ಕಾವೇರಮ್ಮನಿಗೆ ಸ್ವಲ್ಪ ಬೇಸರ ತಂದಿತು. ಮಗ ಬಿಸಿಲಿನಲ್ಲಿ ಇಷ್ಟು ಕಷ್ಟಪಟ್ಟು ದುಡಿತಾ ಇರೋದು ಅವಳಿಗೆ ಸಂಕಟ ಕೊಡ್ತಾ ಇತ್ತು. ಆದ್ರೆ ಅವನು ತನ್ನ ಮಾತನ್ನ ಕೇಳ್ತಿಲ್ಲ. ಅವನ ಮನಸ್ಸಿಗೆ ಮುಟ್ಟುವಂತಹ ಕಾರ್ಯ ಎಸಗಿದ್ರೇನೆ ಅವನಿಗೆ ಬುದ್ಧಿ ಬರೋದು ಅಂತ ಅನ್ಕೊಂಡು ಒಳಕ್ಕೆ ಹೋಗ್ತಾಳೆ. ಊಟ ಮಾಡಿ ಮಲಗಿದ ಪುಟ್ಟ ಮಾದನನ್ನ ಎಬ್ಬಿಸಿ ಹೊರಕ್ಕೆ ಕರ್ಕೊಬರ್ತಾಳೆ. ಅಂಗಳದ ಬಿಸಿಲಿನಲ್ಲಿ ತನ್ನ ಮೊಮ್ಮಗನ ಜೊತೆ ಚಂಡಾಟವನ್ನ ಆಡೋದಕ್ಕೆ ಶುರು ಮಾಡ್ತಾಳೆ ಕಾವೇರಮ್ಮ. ಮೊದ್ಲಿಗೆ ಇದು ಚಿನ್ನಪ್ಪನ ಗಮನಕ್ಕೆ ಬಂದಿರೋದಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಮಠ ಮಠ ಮಧ್ಯಾಹ್ನದ ಬಿಸಿಲಿನಲ್ಲಿ ಹೀಗೆ ಆಟ ಆಡ್ತಾ ಇರೋದನ್ನ ಗಮನಿಸಿ, ಅಮ್ಮ ಇದೇನಿದು, ಈ ಬಿಸಿಲಲ್ಲಿ ಆ ಹಸುಗುಸನ ಹೊರ ಕರ್ಕೊಂಬಂದು ಆಟ ಆಡ್ತಿದ್ಯಲ್ಲ, ನಿನ್ಗಷ್ಟು ಬುದ್ಧಿ ಇಲ್ವಾ ಅಂತ ಎಂದು ತಾಯಿಯನ್ನ ಕೇಳಿದ. ಆಗ ಕಾವೇರಮ್ಮ, ಚಿನ್ನಪ್ಪ ನಿನಗೆ ನಿನ್ನ ಮಗು ಬಿಸಿಲಿನಲ್ಲಿ ದಣಿಯುತ್ತಾ ಇರೋದು ಸಂಕಟ ಆಗ್ತಿದೆ, ಆದ್ರೆ ನನ್ನ ಮಗನು ಬಿಸಿಲಿನಲ್ಲಿ ಬೆಳಗ್ಗೆಯಿಂದ ಊಟವಿಲ್ಲದೆ ದುಡಿತಿದ್ದಾನೆ, ಆ ಸಂಕಟ ನಿನಗೆ ಅರ್ಥವಾಗದೆ ಹೋಯ್ತಲ್ಲ, ನಿನ್ನ ಕರುಳು ಚುರ್ ಅಂದಂತೆ ನನ್ನದು ಆಗ್ತದೆ, ಈಗ್ಲಾದ್ರೂ ಅರ್ಥವಾಗುತ್ತೇನೋ ಅನ್ನೋದನ್ನ ತಿಳಿಸಿ ಹೇಳೋದಕ್ಕೆ ನಿನ್ನ ಮಗನನ್ನ

ಕರ್ಕೊಂಬಂದಿದ್ದೀನಿ. ಇನ್ನಾದ್ರೂ ಕೆಳಕ್ಕಿಳಿದು ಊಟ ಮಾಡಿ ಬಿಸಿಲು ಇಳಿದ ಮೇಲೆ ಕೆಲಸ ಮುಗಿಸುವೆ ಅಂತೆ. ಈ ದಿನ ಮುಗಿದ ಇದ್ರೆ ನಾಳೆ ಮುಗಿಸಿದ್ರಾಯ್ತು, ಅದಕ್ಕೇನು ಅವಸರ ಎಂದು ಮಗನಿಗೆ ಹೇಳಿದ್ಲು. ತಾಯಿಯ ಮಾತು ಚಿನ್ನಪ್ಪನ ಕಣ್ಣು ತೆರೆಯಿಸಿತು. ತಕ್ಷಣ ಮಾಡಿಯಿಂದ ಕೆಳಗಿಳಿದು ತನ್ನ ಮಗು ಮಾದನನ್ನ ಎತ್ತಿ ತಾಯಿಯೊಡನೆ ಒಳಕ್ಕೆ ನಡೆದ. ತಾಯಿಯ ಮಾತಿನಂತೆ ಬಿಸಿ ಬಿಸಿ ರಾಗಿ ಮುದ್ದೆ, ಅವರೆಕಾಳಿನ ಸಾರನ್ನ ತಿಂದು ಸ್ವಲ್ಪ ವಿಶ್ರಾಂತಿ ಪಡೆದು ತನ್ನ ಮಗನ ಜೊತೆ ಆಟ ಆಡಿ ಮುಂದೆ ತನ್ನ ಕೆಲಸವನ್ನ ಪ್ರಾರಂಭಿಸಿದ. ಈ ಕಥೆಯನ್ನ ಕೇಳ್ತಿದ್ದ ಹಾಗೆ ಒಂದು ಗಾದೆ ಇದೆ, ಶಂಕದಿಂದ ಬಂದ್ರೇನೆ ತೀರ್ಥ ಅಂತ. ಹಾಗಾಯ್ತು ನೋಡಿ ಈ ಕತೆ. ನಿಮ್ಗೆಲ್ಲ ಈ ಕತೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686926279986260926279627 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಅಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ದುಡ್ಡು ಅಂತಿದ್ರೆ ಏನ್ ಬೇಕಾದ್ರೂ ಕೊಂಡ್ಕೊಬಹುದು. ಈಗ ಅದೇ ದುಡ್ಡಿಂದ ನಿನ್ನ ಪ್ರೀತಿ ನಾನು ಕೊಂಡ್ಕೊಂತೀನಿ. 10,000 ಬಿಸಾಕಿ 10 ನಿಮಿಷ ನಿನ್ ಪ್ರೀತಿನ ತಗೊಂತೀನಿ. 20,000 ಬಿಸಾಕಿ 20 ನಿಮಿಷ ನಿನ್ ಪ್ರೀತಿನ ತಗೊಂತೀನಿ. 1,00,000 ಬಿಸಾಕಿದ್ರೆ ದಿನವಿಡೀ ನೀನ್ ಲವ್ ಮಾಡ್ತಾನೇ ಇರ್ಬೇಕು. ದುಡ್ಡಿಂದ ನಿನ್ನೆ ನಾನು ಕೊಂಡ್ಕೊಂತೀನಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ಓ, ಯಾವ್ದೋ ಮೆಸೇಜ್ ಬಂತು.
0: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
0: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
0: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ.

0: ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: Our difficulty, as I said, is not about the ultimate future. Our difficulty is how to make the heterogeneous mess that we have today.

ಎಲ್ರಿಗೂ ನಮಸ್ಕಾರ. ನಾನು ಶಶಾಂಕ್ ಸರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 21 ಆಯ್ದುಕೊಳ್ಳಲಾದ ರಾಷ್ಟ್ರದ ದೃಷ್ಟಿಯಲ್ಲಿ ದೇಶದ ಕಾರ್ಯಭಾರ ಒಂದೇ ಜಾತಿಯ ಕೈಯಲ್ಲಿರುವುದು ಒಳ್ಳೆಯದಲ್ಲ ಎಂಬ ಪಠ್ಯವನ್ನು ಓದುತ್ತಿದ್ದೇನೆ. ಕಳೆದ ಮೇ ತಿಂಗಳಲ್ಲಿ ಕಂದಾಯ ಖಾತೆಯಲ್ಲಿ ಡೆಪ್ಯೂಟಿ ಕಲೆಕ್ಟರ್ಗಳ ಜಾಗಗಳನ್ನು ಭರ್ತಿ ಮಾಡಲು ನಿರ್ಧರಿಸಿ ಉಮೇದುವಾರರು ಅರ್ಜಿ ಕಳಿಸಬೇಕೆನ್ನುವ ಒಂದು ಜಾಹೀರಾತು ಸರ್ಕಾರಿ ಗೆಜೆಟ್ನಲ್ಲಿ ಕೊಡಲಾಗಿತ್ತು. ವಯಸ್ಸು ಹಾಗೂ ಇತರೆ ವಿಷಯಗಳ ಜೊತೆಗೆ ಉಮೇದುವಾರನು ಮುಂಬೈ ಯೂನಿವರ್ಸಿಟಿಯಿಂದ ಬಿಎ ಪರೀಕ್ಷೆ ಉತ್ತೀರ್ಣನಾಗಿರಬೇಕು ಅನ್ನುವ ಒಳ್ಳೆ ನಿಯಮ. ಈ ಮೂರೂ ಜಾಗಗಳನ್ನು ಯಾವ ಜಾತಿಯ ಅರ್ಜಿದಾರರಿಗಾಗಿ ಕಾಯ್ದಿಡಲಾಗುವುದು ಅನ್ನುವುದರ ಬಗ್ಗೆ ಎಲ್ರಿಗೂ ಕುತೂಹಲವಿತ್ತು. ಒಂದು, ಇಂತಹ ದೊಡ್ಡ ಹುದ್ದೆಯ ಜಾಗಗಳನ್ನು ಹಂಚುವಾಗ ದಲಿತರಿಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ ಹಾಗೂ ಅವರಲ್ಲಿ ಇಂತಹ ದೊಡ್ಡ ಹುದ್ದೆಗಾಗಿ ಸಮರ್ಥ ಮನುಷ್ಯನೇ ಇರಲಿಲ್ಲ. ಆದ್ರಿಂದ ಅವರಾದರೂ ಈ ಜಾಗದ ಹಂಚಿಕೆಯ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಆದರೆ ಈ ಪ್ರಸಂಗದಲ್ಲಿ ವಸ್ತುಸ್ಥಿತಿ ಸ್ವಲ್ಪ ಬೇರೆ ಇದೆ. ಹಾಗಾಗಿ ದಲಿತರಿಗೆ 3 ಜಾಗವಾದರೂ ತಮ್ಮ ಪಾಲಿಗೆ ಬರಬಹುದು ಅನ್ನುವ ಆಸೆ ಇತ್ತು. ಏಕೆಂದ್ರೆ ಈ ಜಾಗಕ್ಕೆ ಶ್ರೀ ಎಂಕೆ ಜಾಧವ್ ಅನ್ನುವವರು ಅರ್ಜಿ ಹಾಕಿದ್ದಾರೆ. ಈತ ದಲಿತ ಜಾತಿಯ ತರುಣನಾಗಿದ್ದು ಮುಂಬೈ ವಿಶ್ವವಿದ್ಯಾಲಯದ ಬಿಎ ಆನರ್ಸ್ ಕೋರ್ಸ್ ಅನ್ನು ಮುಗಿಸಿದ್ದಾನೆ. ವಯಸ್ಸು ಹಾಗೂ ಇತರ ನಿಯಮಗಳಲ್ಲಿ ಆತನಲ್ಲಿ ಯಾವುದೇ ಕೊರತೆ ಇಲ್ಲ. ಹಾಗಾಗಿ ಇವನಿಗೂ ಒಂದು ಜಾಗ ಸಿಗಬಹುದು ಅನ್ನುವ ಆಸೆ ಸರಿಯಾದ್ದೆ. ಆದರೆ ಎಲ್ಲ ಅರ್ಜಿಗಳನ್ನು ಪರಿಶೀಲಿಸಿ 3 ಪೈಕಿ 2 ಮರಾಠರಿಗೆ 1 ಮುಸಲ್ಮಾನರಿಗೆ ಕೊಡಲಾಗಿದೆ ಎಂದು ಸರ್ಕಾರಿ ಗೆಜೆಟ್ನಲ್ಲಿ ಪ್ರಕಟಿಸಲಾಯಿತು. ಈ ನಿರಾಶಾಜನಕ ವಾರ್ತೆಯನ್ನು ಓದಿ ಯಾವುದೇ ದಲಿತನಿಗೆ ದುಃಖ ಆಶ್ಚರ್ಯಗಳೆರಡೂ ಆಗದಿದ್ದೀತೆ. ಕೆಳವರ್ಗದ ಕಂದಾಯ ಹಾಗೂ ಪೊಲೀಸ್ ಅಧಿಕಾರಿಗಳು ಹಳ್ಳಿಗಾಡಿನ ದಲಿತರನ್ನು ಹೇಗೆ ಗೋಳಾಡಿಸ್ತಾರೆ ಅನ್ನುವ ಕಲ್ಪನೆ ವರಿಷ್ಠ ಅಧಿಕಾರಿಗಳಿಗೆ ಹಾಗೂ ಮೇಲ್ಜಾತಿಯ ಜನರಿಗೆ ಇಲ್ಲ. ಆದರೆ ನಾವು ಈ ಗೋಳಾಟವನ್ನು ಕಾಲಕಾಲಕ್ಕೆ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸಿದ್ದೇವಲ್ಲದೆ ಈ ಗೋಳಾಟದಿಂದ ದಲಿತರನ್ನು ಕಾಪಾಡಲು ಅಧಿಕಾರ ವರ್ಗದಲ್ಲಿ ಅವರು ಪ್ರವೇಶಿಸುವುದು ಎಷ್ಟು ಅಗತ್ಯವಾಗಿದೆ ಅನ್ನುವುದರ ಬಗ್ಗೆ ಅವರಿಗೆ ಅರಿವು ಮಾಡಿಕೊಟ್ಟಿದ್ದೇವೆ. ಸರ್ಕಾರಿ ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಸಮರ್ಥರಾಗಿರಬೇಕು ಅನ್ನುವುದನ್ನು ನಾವು ಒಪ್ತೇವೆ. ಆದರೆ ಅವರು ಕೇವಲ ಸಮರ್ಥರಾಗಿದ್ದರೆ ಸಾಲದು, ನಿಷ್ಪಕ್ಷಪಾತಿಗಳಾಗಿಯೂ ಇರಬೇಕು ಅನ್ನುವುದು ನಮ್ಮ ಅನಿಸಿಕೆ. ಒಬ್ಬ ಅಧಿಕಾರಿ ಕೇವಲ ಸಮರ್ಥನಾಗಿದ್ದು ಪಕ್ಷಪಾತಿಯಾಗಿದ್ದರೆ ಆತನಿಂದ ಜನಕಲ್ಯಾಣದ ಕಾರ್ಯ ಹೇಗೆ ಸಾಧ್ಯ? ಜಾತಿ ಭೇದದಿಂದಾಗಿ ತಮ್ಮ ಜಾತಿಗೆ ಬೆಲೆ ಕೊಡುವ ಆಯಾ ಜಾತಿಯ ಅಧಿಕಾರಿಗಳು ಒಂದೇ ಜಾತಿಯವರಾಗಿದ್ದರೆ ಧೈರ್ಯವಾಗಿ ಬೇರೊಬ್ಬ ಜಾತಿಯವರನ್ನು ಕೀಳಾಗಿ ಕಂಡು ತಮ್ಮ ಜಾತಿಯ ಒಳ್ಳೆಯದನ್ನೇ ಬಯಸ್ತಾರೆ. ಹೀಗಾಗೋದು ಎಷ್ಟು ಸ್ವಾಭಾವಿಕವೆಂದ್ರೆ ಇದಕ್ಕೆ ಯಾವುದೇ ಸಾಕ್ಷಿ ಆಧಾರವೇ ಬೇಕಿಲ್ಲ. ಆದರೆ ಸರ್ಕಾರಿ ಕೆಲಸ ಜವಾಬ್ದಾರಿಯ ಕೆಲಸ ಅನ್ನುವುದನ್ನು ಕೆಲವು ಸ್ವಾರ್ಥಿ ಜನ ಮರ್ತೋಗ್ತಾರೆ. ರಾಷ್ಟ್ರದ ದೃಷ್ಟಿಯಿಂದ ದೇಶದ ಕಾರ್ಯಭಾರ ಒಂದೇ ಜಾತಿಯ ಕೈಯಲ್ಲಿರುವುದು ಒಳ್ಳೆಯದಲ್ಲ ಅನ್ನುವುದು ನಮ್ಮ ಅನಿಸಿಕೆ. ಅದು ಬ್ರಾಹ್ಮಣರೇ ಆಗಿರಲಿ, ಮರಾಠಗಳೇ ಆಗಿರಲಿ, ಅಥವಾ ಮುಸಲ್ಮಾನರೇ ಆಗಿರಲಿ, ಸರ್ಕಾರ ನಿಷ್ಪಕ್ಷಪಾತದ್ದಾಗಿರಬೇಕು ಅನ್ನುವುದಿದ್ರೆ ಸರ್ಕಾರಿ ಕೆಲಸದಲ್ಲಿ ಎಲ್ಲ ಜಾತಿಯ ಜನರಿರಬೇಕು ಅನ್ನುವುದೊಂದೇ ಉಪಾಯ. ಹಾಗಾದ್ರೆ ಮಾತ್ರ ಒಬ್ಬರಿಗೊಬ್ಬರ ಸಹಾಯ ಸಿಕ್ಕಿ ಯಾವ ಅಧಿಕಾರಿಯೂ ಪಕ್ಷಪಾತ ಮಾಡುವ ಧೈರ್ಯ ತೋರಲಾರ. ಇದೇ ದೃಷ್ಟಿಯಿಂದ ಜಾಧವ್ ಅವರ ಆಯ್ಕೆ ಸರ್ಕಾರಿ ಕಚೇರಿಯಲ್ಲಾಗಬೇಕಾದ ಅಗತ್ಯವಾಗಿದ್ದಾಗ್ಯೂ ಹಾಗಾಗದೆ ಇದ್ದದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೆಯದಾಗಲಿಲ್ಲ ಅನ್ನುವುದನ್ನು ಯಾರೂ ಅಲ್ಲಗೆಳೆಯಲಾರರು. ಕೇವಲ ದಲಿತರ ದೃಷ್ಟಿಯಿಂದ ನೋಡಿದ್ರೆ ಆದದ್ದು ಬಹಳ ಕೆಟ್ಟದ್ದೇ ಆಯಿತು ಅನ್ಬಹುದು. ಹಿಂದುಳಿದ ಜನಾಂಗಕ್ಕೆ ವಿದ್ಯೆ ಸಿಗೋದಿಲ್ಲ ಎಂದು ಯಾರಾದರೂ ಗೋಳಾಡಿದ್ರೆ ಏನೇನೋ ಕಾರಣಗಳನ್ನು ಹೇಳಿ ತಮ್ಮ ಮೈಮೇಲೆ ಬರುವ ಆರೋಪವನ್ನು ಝಾಡಿಸುವ ಅಭ್ಯಾಸ ಮಾಡಿಕೊಂಡಿರುವ ಸರ್ಕಾರ ದೊಡ್ಡ ದೊಡ್ಡ ಜನ ವಿದ್ಯೆ ಪಡೆಯುವಂತೆ ಹಿಂದುಳಿದ ಜನರು ಪಡೆಯಲಿ ಅನ್ನುವ ಒಣ ಉಪದೇಶ ಕೊಡ್ತದೆ. ಹಿಂದುಳಿದ ಜನರಿಗೆ ಸವಲತ್ತುಗಳನ್ನು ಕೊಡಿ ಎಂದೇನಾದರೂ ವಾದ ವಿವಾದವಾದರೆ ಶಿಕ್ಷಣದ ಬಾಗಿಲು ಎಲ್ರಿಗೂ ತೆರೆದಿದೆ. ಕಲಿಯಲು ಯಾವುದೇ ಅಡೆತಡೆಗಳಿಲ್ಲ. ಎಲ್ಲರೂ ಕಲಿಯುವ ಹಾಗೆ ನೀವು ಕಲಿಯಿರಿ ಅಂತಾರೆ. ಆದರೆ ಇಂತಹ ಯುಕ್ತಿವಾದ ಮಾಡುವ ಸರ್ಕಾರ ಉಚ್ಚ ಶಿಕ್ಷಣ ಪಡೆಯುವ ಜನ ಜ್ಞಾನಾರ್ಜನೆಗಾಗಿ ಕಲಿಯುತ್ತಿಲ್ಲ ಅನ್ನುವುದು ಮರೆಯುತ್ತಿದೆ. ಹಾಗಿದ್ದರೆ
ಬ್ರಾಹ್ಮಣರ ಮನೆಯ ಹೆಂಗಸರ ಕತ್ತಲಲ್ಲಿ ಚಿನ್ನದ ಸರದ ಜಾಗದಲ್ಲಿ ದೊಡ್ಡ ದೊಡ್ಡ ಪುಸ್ತಕಗಳ ಸರಮಾಲೆಯೇ ಇರ್ತಿತ್ತು. ಆದರೆ ಬ್ರಾಹ್ಮಣರ ಮನೆಯಲ್ಲಿ ಇಲ್ಲದಿರುವ ವಸ್ತು ಯಾವುದು ಎಂದೇನಾದರೂ ನಮ್ಮನ್ನು ಕೇಳಿದ್ರೆ ಅದು ಪುಸ್ತಕ ಎಂದು ನಾನು ಧೈರ್ಯವಾಗಿ ಹೇಳಬಲ್ಲೆ. ಇದರಿಂದ ಕಲಿಯುವವರು ವಿದ್ಯೆ ಎಂದರೆ ವ್ಯವಸಾಯ ವ್ಯಾಪಾರ ಅಂದುಕೊಂಡೇ ಕಲಿಯುತ್ತಿದ್ದಾರೆ ಅನ್ನುವುದು ತಿಳಿಯುತ್ತದೆ. ವಿದ್ಯೆಯಿಂದ ಪಡೆಯಬಹುದಾದ ವ್ಯಾಪಾರ ಅನ್ನುವುದೇ ಅವರು ಕಲಿಯುವ ಮುಖ್ಯ ಉದ್ದೇಶ. ವಿದ್ಯೆಯಿಂದ ವ್ಯಾಪಾರ ಸಿಗದೆ ಹೋದಲ್ಲಿ ಕೆಲವೇ ಕೆಲವು ಜನ ಮಾತ್ರ ಉಚ್ಚ ಶಿಕ್ಷಣದಂತಹ ಮಾರ್ಗ ಅವಲಂಬಿಸಬಹುದು ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ದಲಿತರಲ್ಲಿ ಶಿಕ್ಷಣದ ಮಹತ್ವವನ್ನು ಸಾರುವುದಿದ್ರೆ ಅವರಲ್ಲಿರುವ ಪದವೀಧರರಿಗೆ ದೊಡ್ಡ ಹುದ್ದೆಯ ಕೆಲಸಗಳನ್ನು ಕೊಡಮಾಡಬೇಕು. ಈ ದಾರಿ ಏನಾದರೂ ಮೊದಲಿನಂತೆ ಮುಚ್ಚಿದ್ದೇ ಇದ್ರೆ ಕಲಿತು ಮಾಡುವುದಾದರೂ ಏನು ಅನ್ನುವ ಯೋಚನೆ ಕಾಡಿ ಉಚ್ಚ ಶಿಕ್ಷಣ ಪಡೆಯಲು ಯಾರೂ ಮುಂದೆ ಬರಲಾರರು. ಇಂದು ತಮ್ಮ ದಾರುಣ ಪರಿಸ್ಥಿತಿಯಲ್ಲೂ ಕಾಲೇಜು ಶಿಕ್ಷಣ ಪಡೆಯುತ್ತಿರುವ ದಲಿತ ತರುಣರಿಗೆ ವಿದ್ಯೆಯಿಂದ ಕೆಲಸವೊಂದು ಸಿಕ್ಕಿ ತಮ್ಮ ಬದುಕಿಗೊಂದು ದಾರಿ ಕಂಡಿತು ಅನ್ನುವ ಆಸೆ ಬಿಟ್ರೆ ಬೇರೆ ಯಾವುದೇ ಒಳ್ಳೆಯ ಕಾರಣ ಸಿಗಲಾರದು. ಜಾಧವ್ ಅವರಿಗೆ ಈ ಘಟನೆಯಿಂದ ಸಾಕಷ್ಟು ವೈಯಕ್ತಿಕ ನಷ್ಟವಾಗಿದೆ. ಇದೆಲ್ಲ ಇಷ್ಟಕ್ಕೆ ಮುಗಿದರೂ ಸಾಕು. ಆದರೆ ಜಾಧವ್ ಅವರ ಮಾರ್ಗದಲ್ಲೇ ನಡೆಯುತ್ತಿರುವ ದಲಿತ ವಿದ್ಯಾರ್ಥಿಗಳು ನಿರಾಶರಾಗಿ ಮುಂದಿನ ಮಾರ್ಗಕ್ರಮಣವನ್ನು ನಿಲ್ಲಿಸಿಯಾರು ಅನ್ನುವ ಭಯ ನಮ್ಮನ್ನು ಕಾಡುತ್ತದೆ. ಹೀಗೇನಾದರೂ ಆದ್ರೆ ಇವರ ಜವಾಬ್ದಾರಿಯನ್ನು ಸರ್ಕಾರವೇ ಹೊರಬೇಕಾಗ್ತದೆ. ದಲಿತರ ಪ್ರಗತಿಯ ಬಗ್ಗೆ ಸರ್ಕಾರದ ನಿಲುವೇನು ಅನ್ನುವುದು ನಮಗೆ ಅರ್ಥವೇ ಆಗ್ತಿಲ್ಲ. ದಲಿತರಿಗೆ ಕೆಲಸ ಸಿಗ್ತಿಲ್ಲ ಎಂದೇನಾದರೂ ಕೂಗಾಡಿದ್ರೆ ಸರ್ಕಾರದಿಂದ ನಿಮ್ಮಲ್ಲಿ ಯಾರು ಸಮರ್ಥರಿಲ್ಲ ಅನ್ನುವ ಉತ್ತರ ಸಿಗ್ತದೆ. ಸಮರ್ಥರಿರುವವರನ್ನು ನಾವು ಮುಂದೆ ಮಾಡಿದಾಗಲೂ ಯಾಕೆ ಕೆಲಸ ಕೊಡಲಿಲ್ಲ ಎಂದು ಕೌನ್ಸಿಲ್ ಅನ್ನು ಕೇಳಿದ್ರೆ ಕಾರಣಗಳನ್ನು ಕೊಡಲಾಗುವುದಿಲ್ಲ ಅನ್ನುವ ಉತ್ತರ ಬರ್ತದೆ. ಇದೊಂದು ವಿಚಿತ್ರ ರೀತಿ ಅಲ್ಲದೆ ಮತ್ತೇನು? ನಿಜ ಹೇಳಬೇಕಂದ್ರೆ ದಲಿತರಂತಹ ದೀನ ಬಡವರಿಗೆ ಸಮಾಜದಲ್ಲಿ ಸಮರ್ಥತೆಯ ನಿಯಮವಿಲ್ಲದೆಯೇ ಮೇಲಿನ ಹುದ್ದೆಗೆ ಸೇರಿಸಿಕೊಳ್ಳುವುದರಲ್ಲಿ ನನ್ನ ದೃಷ್ಟಿಯಲ್ಲಂತೂ ಯಾವುದೇ ತಪ್ಪಿಲ್ಲ. ಆದರೆ ಸಮರ್ಥತೆ ಇದ್ದರೂ ಅವರಿಗೆ ವರಿಷ್ಠ ಹುದ್ದೆ ಸರ್ಕಾರ ಕೊಡುತ್ತಿಲ್ಲ ಅಂದಮೇಲೆ ದಲಿತರ ಪ್ರಗತಿ ಸರ್ಕಾರದ ಉದ್ದೇಶವಲ್ಲ ಅನ್ಬೇಕಾಗ್ತದೆ. ಜಾಧವರಿಗೆ ಕೆಲಸ ಕೊಡದಿರುವ ಕಾರಣವನ್ನು ಸರ್ಕಾರ ಕೊಟ್ಟಿದ್ದರೆ ದಲಿತರಿಗೆ ಸಂಬಂಧಿಸಿದಂತೆ ಸರ್ಕಾರದ ನಿಲುವೇನು ಅನ್ನುವುದಾದರೂ ತಿಳಿಯುತ್ತಿತ್ತು. ಸರ್ಕಾರಿ ಕಚೇರಿಗಳಲ್ಲಿ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲಾಗುವುದು ಎಂದು ಹೇಳುವ ಸರ್ಕಾರದ ಮಾತಿನ ಮೇಲೆ ನಮಗೆ ನಂಬಿಕೆ ಇತ್ತು. ಆದರೆ ಅದು ಹೇಳಿದಂತೆ ಮಾಡ್ತಿಲ್ಲ ಎಂದು ಈಗ ಅನ್ನಿಸ್ತಿದೆ. ಜಾಧವರು ದಲಿತರಾದ್ದರಿಂದಲೇ ಅವರಿಗೆ ಕೆಲಸ ಕೊಟ್ಟಿಲ್ಲ ಅನ್ನುವುದೇ ನಮ್ಮ ಅನಿಸಿಕೆ. ಏಕೆಂದರೆ ಅಸ್ಪೃಶ್ಯತೆಯೊಂದನ್ನು ಬಿಟ್ಟರೆ ಜಾಧವ್ ಅವರಲ್ಲಿ ಯಾವುದೇ ಕೊರತೆ ಇಲ್ಲ. ಸರ್ಕಾರದ ಇಂತಹ ವರ್ತನೆಯಿಂದ ಸರ್ಕಾರ ಹೇಳುವುದೊಂದು ಮಾಡುವುದೊಂದು ಅನ್ನುವುದು ಸಿದ್ಧವಾಗಿದೆ. ಸರ್ಕಾರದ ಅಸ್ಪೃಶ್ಯರ ಬಗ್ಗೆ ಇರುವ ಸಹಾನುಭೂತಿ ವರಿಷ್ಠ ಹಿಂದೂಗಳಂತೆ ಕೇವಲ ಒಣಮಾತಾಗಿದೆ. ಆದರೆ ಈ ವಂಚನೆಯ ಪರಿಣಾಮವಾಗಿ ದಲಿತರ ಮನಸ್ಸಿನಲ್ಲಿ ಸರ್ಕಾರದ ಬಗ್ಗೆ ಇರುವ ಅಲ್ಪ ಸ್ವಲ್ಪ ರಾಜನಿಷ್ಠೆಯೂ ಮಾಯವಾಗಬಹುದು. ಅಲ್ಪ ಸ್ವಲ್ಪ ಯಾಕೆಂದೇ ಅಂದ್ರೆ ಕಳೆದ ಯುದ್ಧದಲ್ಲಿ ಎದುರಾದ ಅತಿ ಕಠಿಣ ಪ್ರಸಂಗದಲ್ಲಿ ಸಿದ್ಧಪಡಿಸಿದ್ದ ದಲಿತರ 111ನೆಯ ಸೈನ್ಯದಳವನ್ನು ಯುದ್ಧ ಮುಗಿದ ಕೂಡಲೇ ತೆಗೆದುಹಾಕಿದ್ರು. ಹಾಗಾಗಿ ಬ್ರಿಟಿಷ್ ಸರ್ಕಾರದ ಬಗ್ಗೆ ದಲಿತರ ಮನಸ್ಸಿನಲ್ಲಿದ್ದ ರಾಜನಿಷ್ಠೆ ಸಾಕಷ್ಟು ಕಡಿಮೆಯಾಯಿತು. ಜಾಧವ್ ಅವರಿಗಾದ ಅನ್ಯಾಯದಿಂದ ಆ ನಿಷ್ಠೆ ಇನ್ನಷ್ಟೂ ಕಡಿಮೆಯಾಗಲಿದೆ. ದಲಿತರ ಬಗ್ಗೆ ಸರ್ಕಾರ ಅಸಡ್ಡೆ ತೋರಿಸುವುದರಿಂದ ತಮಗೆ ನಷ್ಟವಾಗುತ್ತಿದೆ ಎಂದು ಅವರು ಬೇಸರ ಪಡೆದಿದ್ದರೂ ದಲಿತರ ಹೆಚ್ಚುತ್ತಿರುವ ಅಸಂತೋಷದ ದುಷ್ಪರಿಣಾಮ ಬ್ರಿಟಿಷ್ ಸರ್ಕಾರ ಅನುಭವಿಸಲೇಬೇಕಾಗ್ತದೆ ಅನ್ನುವ ಎಚ್ಚರಿಕೆಯನ್ನು ಈಗಲೇ ಕೊಡುತ್ತಿದ್ದೇನೆ. ಇದೇನು ಬ್ರಿಟಿಷ್ ಸರ್ಕಾರದ ಏಳಿಗೆಯ ಕಾಲವಲ್ಲ. ಕೊನೆಗಾಲದಲ್ಲಿ ಯಾರದ್ದೇ ಆಧಾರ ಇಲ್ಲದಿರುವಂತಹ ಪರಿಸ್ಥಿತಿಯಲ್ಲಿ ದಲಿತರ ಆಧಾರವನ್ನಾದರೂ ಪಡೆದು ಇನ್ನಷ್ಟು ಕಾಲ ರಾಜ್ಯವನ್ನಾಡಬಹುದು ಅನ್ನುವುದನ್ನ ಮರೆಯಬಾರದು. ಸರ್ಕಾರಿ ಕಚೇರಿಗಳ ಕೆಲಸಗಳಲ್ಲಿ ದಲಿತರಿಗೆ ಕೆಲಸ ಸಿಗುವುದು ಎಷ್ಟು ಕಠಿಣವಾಗಿದೆ ಅನ್ನುವುದು ಜಾಧವರ ಉದಾಹರಣೆಯಿಂದ ತಿಳಿಯುತ್ತದೆ. ಒಂದು ಪಕ್ಷ ಅವರಿಗೆ ಪ್ರವೇಶ ಸಿಕ್ಕಿದ್ದೇ ಆದರೆ ಅವರೊಡನೆ ಯಾವ ರೀತಿ ನಡೆದುಕೊಳ್ಳಲಾಗ್ತದೆ, ಅವರನ್ನು ಯಾವ ರೀತಿ ಅವಮಾನಿಸಲಾಗ್ತದೆ ಅನ್ನುವ ಘಟನೆ ಇತ್ತೀಚೆಗೆ ಬೆಳಗಾವಿನಲ್ಲಿ ನಡೆಯಿತು. ಘಟ್ಕಾಂಬ್ಳೆಯವರು ಮೆಟ್ರಿಕ್ ಪರೀಕ್ಷೆ ಪಾಸ್ ಮಾಡಿಕೊಂಡ ಮೊದಲ ದಲಿತರು. ಪರೀಕ್ಷೆ ಉತ್ತೀರ್ಣರಾದ ನಂತರ ಅವರು ಕಂದಾಯ ಇಲಾಖೆಯಲ್ಲಿ ಕೆಲಸ ಪಡೆದರು.
15 ವರ್ಷ ಕೆಲಸ ಮಾಡಿದ ನಂತರ ಮೌಡನ್ಫರ್ಡ್ ಕಮಿಷನರ್ ದಕ್ಷಿಣ ವಿಭಾಗ ಇವರು ಘಟ್ಕಾಂಬ್ಳೆ ಅವರ ಜಾಣ್ಮೆ ಹಾಗೂ ಬುದ್ಧಿಶಕ್ತಿಯನ್ನು ನೋಡಿ ಶೆಡ್ಯೂಲ್ಡ್ ಪೋಸ್ಟ್ಗೆ ಅವರನ್ನು ನೇಮಿಸಿ ಅನ್ನುವ ಆದೇಶ ಕೊಟ್ಟರು. ಅದರಂತೆ 1926 ಅಕ್ಟೋಬರ್ನಲ್ಲಿ ಘಟ್ಕಾಂಬ್ಳೆ ಅವರಿಗೆ ಮೂರನೇ ವರ್ಗದ ಮ್ಯಾಜಿಸ್ಟ್ರೇಟ್ನ ಜಾಗಕ್ಕೆ ನೇಮಿಸಲಾಯಿತು. ಈ ಹೊಸ ಜಾಗದಲ್ಲಿ ಶಾಶ್ವತವಾಗಿರಲು ಕ್ವಾಲಿಫೈಯಿಂಗ್ ಟೆಸ್ಟ್ ಅನ್ನುವ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಬೇಕಾಗ್ತದೆ ಹಾಗೂ ಉತ್ತೀರ್ಣರಾಗಲು ಆ ಅಧಿಕಾರಿಗೆ 2 ವರ್ಷದ ಕಾಲಾವಧಿಯನ್ನು ಕೊಡಲಾಗ್ತದೆ. ಆದರೆ ಘಟ್ಕಾಂಬ್ಳೆ ಅವರು ಕೆಲಸಕ್ಕೆ ಹಾಜರಾದ 6 ತಿಂಗಳಲ್ಲೇ ಹಳೆಯ ಪೋಸ್ಟ್ಗೆ ಮರಳಿ ಹೋಗುವಂತಹ ಆದೇಶವನ್ನು ಕಲೆಕ್ಟರ್ರಿಂದ ಕೊಡಲಾಯಿತು. ಈಗ ಘಟ್ಕಾಂಬ್ಳೆ ಅವರು ತಮ್ಮ ಕೆಲಸವನ್ನು ಯೋಗ್ಯವಾದ ರೀತಿಯಲ್ಲಿ ನಿಭಾಯಿಸದ ಕಾರಣ ಅಧಿಕಾರದಿಂದ ಅವರನ್ನು ಕೆಳದರ್ಜೆಗೆ ಇಳಿಸಲಾಗಿದೆ ಎಂದು ಹೇಳುವುದು ಕೂಡ ಸಾಧ್ಯವಿಲ್ಲ. ಏಕೆಂದರೆ ಮ್ಯಾಜಿಸ್ಟ್ರೇಟ್ ಆಗಿ ಅವರು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು. ನಮ್ಮೆದುರೇ ಘಟ್ಕಾಂಬ್ಳೆ ಅವರ ಕೋರ್ಟಿನಲ್ಲಿ ಕೇಸುಗಳನ್ನು ಚಲಾಯಿಸಿ ಅನುಭವವಿರುವ LLBಯಾದ ಉಚ್ಚ ಜಾತಿಯ ವಕೀಲನೇ ಘಟ್ಕಾಂಬ್ಳೆ ಅವರಿಗೆ ಪ್ರಶಸ್ತಿ ಪತ್ರವೊಂದನ್ನು ಕೊಟ್ಟಿದ್ದಾನೆ. ಘಟ್ಕಾಂಬ್ಳೆ ಅವರು ಮ್ಯಾಜಿಸ್ಟ್ರೇಟ್ ಆಗಿ ಕೊಟ್ಟ ಯಾವುದೇ ತೀರ್ಪುಗಳಲ್ಲಿ ಯಾವುದೇ ಅಪೀಲನ್ನು ಕೋರ್ಟ್ ವಜಾ ಮಾಡಿಲ್ಲ ಅನ್ನುವುದು ಕೂಡ ನಮಗೆ ಗೊತ್ತು. ಈ 2 ಘಟನೆಗಳು ಘಟ್ಕಾಂಬ್ಳೆ ಅವರು ಎಷ್ಟು ಸಮರ್ಥರು ಅನ್ನುವುದಕ್ಕೆ ಸಾಕ್ಷಿಯಾಗಿವೆ. ಹೀಗಿರುವಾಗ ಘಟ್ಕಾಂಬ್ಳೆ ಅವರಿಗೆ ಮತ್ತದೇ ಹಳೆಯ ಅಧಿಕಾರಕ್ಕೆ ಮರಳಲು ಆದೇಶ ಕೊಡುವುದು ತಪ್ಪಲ್ಲವೇ? ಇವರಿಗೂ ಇವರ ಜಾಗಕ್ಕೆ ಬಂದಿರುವ ಹೊಸ ಅಧಿಕಾರಿಗಳಿಗೂ ಇರುವ ವ್ಯತ್ಯಾಸ ಒಂದೇ. ಹೊಸ ಅಧಿಕಾರಿ ಕ್ವಾಲಿಫೈಯಿಂಗ್ ಟೆಸ್ಟ್ ಉತ್ತೀರ್ಣರಾಗಿದ್ದರೆ ಇವರಿನ್ನೂ ಉತ್ತೀರ್ಣರಾಗಬೇಕಿದೆ. ಆದರೆ ಈ ವ್ಯತ್ಯಾಸ ಘಟ್ಕಾಂಬ್ಳೆ ಅವರಿಗೆ ಯಾವುದೇ ರೀತಿಯಿಂದ ಭಾರಿ ಸಂಕಟದ್ದಲ್ಲ. ಒಂದು ಪಕ್ಷ ಅಧಿಕಾರ ವಹಿಸಿ 2 ವರ್ಷಗಳಾದರೂ ಘಟ್ಕಾಂಬ್ಳೆಯವರು ಪರೀಕ್ಷೆ ಉತ್ತೀರ್ಣರಾಗದಿದ್ದರೆ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಬೇಕೇ ಬೇಡವೇ ಅನ್ನುವ ಪ್ರಶ್ನೆ ಕಾಡಬಹುದಿತ್ತು. ಆದರೆ ಅಧಿಕಾರ ಕೊಟ್ಟ 2 ವರ್ಷದೊಳಗೆ ಕೇವಲ ಪರೀಕ್ಷೆಯ ನೆಪವೊಡ್ಡಿ ಕೊಟ್ಟ ಅಧಿಕಾರದಿಂದ ಅವರನ್ನು ಕೆಳಗಿಳಿಸಲು ಸಾಧ್ಯವಿಲ್ಲ. ನಿಯಮದ ಪ್ರಕಾರ ಶೆಡ್ಯೂಲ್ಡ್ ಪೋಸ್ಟಿನ ಮೇಲೆ ನೇಮಕಗೊಂಡ ಅಧಿಕಾರಿಗೆ ಪರೀಕ್ಷೆ ಬರೆಯಲು 2 ವರ್ಷದ ಕಾಲಾವಕಾಶ ಕೊಡಲಾಗುತ್ತದೆ ಅನ್ನುವುದನ್ನು ಮೊದಲೇ ಹೇಳಿದ್ದೇನೆ. ಹಾಗಾಗಿ ಘಟ್ಕಾಂಬ್ಳೆ ಅವರನ್ನು ಇನ್ನೂ 1.5 ವರ್ಷವಾದರೂ ಆ ಅಧಿಕಾರದಲ್ಲಿಡಬೇಕಿತ್ತು. ಈ ಎಲ್ಲ ನಿಯಮಗಳು ಸ್ಪಷ್ಟವಾಗಿರುವಾಗ ಹೀಗೇಕೆ ಅನ್ಯಾಯವಾಗ್ತದೆ? ಇದರಲ್ಲಿ ಕೆಳದರ್ಜೆ ಗುಮಾಸ್ತನ ಕೈವಾಡವಿದೆ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ಅದೇನೇ ಇರಲಿ, ಜಿಲ್ಲೆಯ ಕಲೆಕ್ಟರ್ ಅಧಿಕಾರಿಗಳು ಇದನ್ನೆಲ್ಲ ಹೇಗೆ ನಡೆಯಗೊಟ್ರು ಅನ್ನುವುದು ನಮಗೆ ತಿಳಿಯದಾಗಿದೆ. ಸ್ಥಳೀಯ ಕಾರ್ಮಿಕರು ಇಂತಹ ಕೆಲಸಗಳನ್ನು ಮಾಡಲು ಯಾವತ್ತೂ ಮುಂದು, ಹಾಗಾಗಿಯೇ ಇವರ ಮೇಲೊಂದು ಕಣ್ಣಿಡಲು ಇವರಿಗೊಬ್ಬ ಬ್ರಿಟಿಷ್ ಅಧಿಕಾರಿಗಳಿರಬೇಕು ಅನ್ನುವ ಪ್ರತಿಪಾದನೆ ಇದೆ. ಈ ಬ್ರಿಟಿಷ್ ಅಧಿಕಾರಿಗಳನ್ನು ನೇಮಿಸುವುದೊಂದು ದೊಡ್ಡ ಖರ್ಚಿನ ಬಾಬ್ತು. ಅವರ ಬೇಕಾಬಿಟ್ಟಿ ಸಂಬಳದ ಭಾರದಡಿ ಈ ದೇಶ ಹಾಗೂ ಈ ವಿಭಾಗ ನರಳುತ್ತಾ ಇದೆ. ಆದರೂ ಇಲ್ಲಿಯ ಕುಟಿಲ ಜನರಿಂದ ಆಗುತ್ತಿರುವ ಅನ್ಯಾಯದಿಂದ ನಮ್ಮನ್ನು ಪಾರು ಮಾಡಲೆಂದೇ ನಾವು ಈ ಒತ್ತಡವನ್ನು ಸಹಿಸುತ್ತಿದ್ದೇವೆ. ಆದರೆ ಒಬ್ಬ ಗುಮಾಸ್ತನ ಮಾತನ್ನು ನಂಬಿ ಕಣ್ಣು ಮುಚ್ಚಿ ಕಾಗದಗಳ ಮೇಲೆ ಹಸ್ತಾಕ್ಷರ ಮಾಡುವ ಈ ಬ್ರಿಟಿಷರಿಂದ ನಮಗೆ ಯಾವ ಲಾಭವೂ ಇಲ್ಲ. ಇಂತಹ ಅನುಭವಗಳೇ ನಮ್ಮ ಪಾಲಿಗೆ ಬರುತ್ತಿದ್ರೆ ಬ್ರಿಟಿಷರನ್ನು ಎತ್ತಿಹಾಕಿ ಹಿಂದೂಗಳಿಗೆ ದೇಶವನ್ನು ಬಿಟ್ಟುಕೊಡಿ ಎಂದು ಹೋರಾಡುತ್ತಿರುವವರ ಜೊತೆ ನಾವು ಹೋಗಿ ನಿಲ್ತೇವೆ. ಇದರಿಂದ ನಮ್ಮ ತೊಂದರೆಗಳು ಕಡಿಮೆಯಾಗದಿದ್ದರೂ ನಮ್ಮ ಖರ್ಚಾದರೂ ಕಡಿಮೆಯಾದೀತು. ನಾವು ಸ್ವಾತಂತ್ರ್ಯದ ವಿರೋಧಿಗಳಲ್ಲ. ಆದರೂ ಎಲ್ಲ ಯುರೋಪಿಯನ್ ಅಧಿಕಾರಿಗಳ ಜಾಗದಲ್ಲಿ ಎಲ್ಲ ಹಿಂದೂ ಅಧಿಕಾರಿಗಳನ್ನು ನೇಮಿಸಲು ಇನ್ನೂ ಸಾಕಷ್ಟು ಕಾಲ ಕಳೆಯಬೇಕು ಅನ್ನುವುದು ನನ್ನ ಅನಿಸಿಕೆ. ಆದರೆ ಈ ಬ್ರಿಟಿಷ್ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೈ ಕೆಳಗಿನ ಜನರಿಂದಾಗುತ್ತಿರುವ ಅನ್ಯಾಯವನ್ನು ತಡೆಯದಿದ್ದರೆ ಸ್ವಾತಂತ್ರ್ಯ ಮುಂದೂಡುವುದರಲ್ಲೇನರ್ಥವಿದೆ ಅನ್ನುವ ಪ್ರಶ್ನೆಯೂ ಕಾಡುತ್ತದೆ. ಸ್ವಾತಂತ್ರ್ಯ ಮುಂದೂಡಲ್ಪಡಬೇಕು ಎಂದೇನಾದರೂ ಬ್ರಿಟಿಷ್ ಸರ್ಕಾರಕ್ಕೆ ಅನ್ನಿಸುತ್ತಿದ್ರೆ ಬ್ರಿಟಿಷ್ ಅಧಿಕಾರಿಗಳು ಕಣ್ಣು ಮುಚ್ಚಿ ಯಾವುದೇ ಕಾಗದದ ಮೇಲೆ ಹಸ್ತಾಕ್ಷರ ಮಾಡುವುದನ್ನು ನಿಲ್ಲಿಸಿ ತಮ್ಮ ಕೆಲಸದತ್ತ ಸರಿಯಾಗಿ ಗಮನ ಕೊಡಬೇಕು ಅನ್ನುವುದೊಂದೇ ಇದಕ್ಕಿರುವ ಉಪಾಯ. ಹಾಗಾಗಿ ಬೆಳಗಾವಿ ಜಿಲ್ಲೆಯ ಕಲೆಕ್ಟರ್ನ ಉಚ್ಚ ಅಧಿಕಾರಿಗಳಿಗೆ ನಾವೊಂದು ಎಚ್ಚರಿಕೆ ಕೊಡಲಿಚ್ಛಿಸುತ್ತೇವೆ. ಸಾಹೇಬ್ರೆ, ಕಲೆಕ್ಟರ್ ಸಾಹೇಬ್ರು ಕಣ್ಣು ಮುಚ್ಚಿ ಕುಳಿತಿದ್ರೂ
ತಾವು ಕಣ್ತೆರೆದು ಘಟ್ಕಾಂಬ್ಳೆ ಅವರಿಗೆ ನ್ಯಾಯ ಒದಗಿಸಿಕೊಡಿ. ಇದರಲ್ಲೇ ಅವರ ಏಳಿಗೆ ಇದೆ.

ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಚಂದ್ರಪ್ಪ ಸೊಬಟಿ, ಎನ್ ಜಗದೀಶ್ ಕೊಪ್ಪ ಅವರು ಅನುವಾದಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ದಮ್ಮ ಕೃತಿಯಿಂದ ಬೌದ್ಧ ದಮ್ಮ ನಿರಾಶವಾದಿಯೇ ಎನ್ನುವ ಭಾಗವನ್ನ ಓದಿದ್ದೇನೆ. ಗೌತಮ ಬುದ್ಧನ ದಮ್ಮವು ನಿರಾಶವಾದವನ್ನ ಹುಟ್ಟಾಕುತ್ತದೆ ಎಂಬ ಆರೋಪವೂ ಇದೆ. ಈ ಆರೋಪಕ್ಕೆ ಪ್ರಥಮ ಆರ್ಯಸತ್ಯ ಎಂಬ ಸೂತ್ರ ಕಾರಣವಾಗಿದೆ. ಅದರಲ್ಲಿ ಜಗತ್ತು ದುಃಖದಿಂದ ಕೂಡಿದೆ ಎಂದು ಹೇಳಲಾಗಿದೆ. ಆಶ್ಚರ್ಯವೆಂದರೆ ಅದರಲ್ಲಿ ಕೇವಲ ದುಃಖದ ಉಲ್ಲೇಖವಿದೆ ಎಂಬ ಕಾರಣಕ್ಕಾಗಿ ಅದನ್ನು ನಿರಾಶವಾದಿ ಎಂದು ಆರೋಪಿಸಲಾಗುತ್ತದೆ. ಕಾರ್ಲ್ ಮಾರ್ಕ್ಸ್ ಕೂಡ ಜಗತ್ತಿನಲ್ಲಿ ಶೋಷಣೆ ಇದೆ ಹಾಗೂ ಬಡವರು ಬಡವರಾಗುತ್ತಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗುತ್ತಿದ್ದಾರೆ ಎಂದು ಹೇಳಿದ್ದಾನೆ. ಆದರೆ ಯಾರೊಬ್ಬರೂ ಸಹ ಕಾರ್ಲ್ ಮಾರ್ಕ್ಸ್ನ ಸಿದ್ಧಾಂತವನ್ನ ನಿರಾಶವಾದಿ ಸಿದ್ಧಾಂತವೆಂದು ಹೇಳುವುದಿಲ್ಲ. ಹಾಗಾದರೆ ಗೌತಮ ಬುದ್ಧನ ಈ ಸಿದ್ಧಾಂತದ ಬಗ್ಗೆ ಮಾತ್ರ ಇಂತಹ ವಿಭಿನ್ನ ಧೋರಣೆ ಏಕೆ? ಬುದ್ಧನು ತನ್ನ ಪ್ರಥಮ ಪ್ರವಚನದಲ್ಲಿ ಹುಟ್ಟು ದುಃಖಕರವಾದುದು, ವೃದ್ಧಾಪ್ಯ ದುಃಖಕರವಾದುದು, ಸಾವು ದುಃಖಕರವಾದುದು ಎಂದು ಹೇಳಿರುವುದಾಗಿ ವರದಿಯಾಗಿದೆ. ಬಹುಶಃ ಇದೇ ಈ ವಿಭಿನ್ನ ಧೋರಣೆಗೆ ಕಾರಣವೂ ಇರಬಹುದು. ಇದರಿಂದ ಅವನ ದಮ್ಮಕ್ಕೆ ನಿರಾಶವಾದದ ಬಣ್ಣವನ್ನ ನೀಡಲಾಗಿದೆ. ಆದರೆ ಅಲಂಕಾರಿಕ ಭಾಷೆಯ ಪರಿಚಯ ಇರುವ ಪ್ರತಿಯೊಬ್ಬರಿಗೂ ಇದು ಉತ್ಪ್ರೇಕ್ಷೆಯ ತಂತ್ರ ಎಂಬುದು ತಿಳಿಯುತ್ತದೆ. ಹಾಗೂ ವಿಷಯವನ್ನ ಪರಿಣಾಮಕಾರಿಯಾಗಿ ಹೇಳುವುದಕ್ಕಾಗಿ ನುರಿತ ಬರಹಗಾರರು ಇಂತಹ ತಂತ್ರವನ್ನು ಬಳಸುತ್ತಾರೆ. ಮಾನವ ಜನ್ಮ ತೀರ ಶ್ರೇಷ್ಠವಾದುದು ಎಂದು ಹೇಳಿರುವ ಬುದ್ಧನ ಪ್ರವಚನವನ್ನು ಗಮನಿಸಿದರೆ ಹುಟ್ಟು ದುಃಖಕರವಾದುದು ಎನ್ನುವ ಬುದ್ಧನ ಮಾತು ಇಂತಹ ಉತ್ಪ್ರೇಕ್ಷೆಯಿಂದ ಕೂಡಿದೆ ಎನ್ನುವುದು ಸಾಬೀತಾಗುತ್ತದೆ. ಒಂದು ವೇಳೆ ಬುದ್ಧನು ಕೇವಲ ದುಃಖದ ಬಗ್ಗೆ ಮಾತ್ರ ಉಲ್ಲೇಖಿಸಿ ಸುಮ್ಮನಾಗಿದ್ದರೆ ಈ ಆಕ್ಷೇಪ ಪ್ರಸ್ತುತವೆನಿಸುತ್ತಿತ್ತು. ಬುದ್ಧನ ಎರಡನೆಯ ಆರ್ಯಸತ್ಯವು ದುಃಖದ ನಿವಾರಣೆ ಆಗಲೇಬೇಕೆಂದು ಆಗ್ರಹಿಸುತ್ತದೆ. ದುಃಖದ ನಿವಾರಣೆ ಅತ್ಯಗತ್ಯ ಕರ್ತವ್ಯ ಎಂಬುದನ್ನು ಒತ್ತಿ ಹೇಳುವುದಕ್ಕಾಗಿ ಬುದ್ಧನು ದುಃಖದ ಇರುವಿಕೆಯ ಬಗ್ಗೆ ಮಾತನಾಡುತ್ತಾನೆ. ದುಃಖದ ನಿವಾರಣೆ ಬಹುಮುಖ್ಯ ಎಂಬುದು ಬುದ್ಧನ ಅಭಿಪ್ರಾಯವಾಗಿತ್ತು. ಕಪಿಲನು ಕೇವಲ ದುಃಖದ ಬಗ್ಗೆ ಉಲ್ಲೇಖಿಸುತ್ತಾನೆ, ಆದರೆ ಅದರ ಬಗ್ಗೆ ಬೇರೇನೂ ಹೇಳುವುದಿಲ್ಲ ಎಂಬುದು ಬುದ್ಧನಿಗೆ ಅಸಮಾಧಾನವಾಗಿತ್ತು. ಹಾಗಾಗಿಯೇ ಅವನು ಅಲರ ಕಲಮ ಮುನಿಯ ಆಶ್ರಮವನ್ನು ತ್ಯಜಿಸಿ ಹೊರಬಂದನು. ಇಂತಹ ಧಮ್ಮವನ್ನ ನಿರಾಶವಾದಿ ಎಂದು ಕರೆಯುವುದಾದರೆ ಹೇಗೆ? ದುಃಖದ ನಿವಾರಣೆಗಾಗಿ ತೀವ್ರವಾಗಿ ತಳಮಳಿಸಿದ ಬುದ್ಧನಂತಹ ಮಹಾಗುರುವಿನ ಬಗ್ಗೆ ನಿರಾಶವಾದಿ ಎಂದು ಆರೋಪ ಹೊರಿಸಲು ಸಾಧ್ಯವೇ?

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಅರವೇ ಔಷಧಿ ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
4: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
4: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
5: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
9: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ಗಳು ನನ್ನ ಉಳಿಸಿದ್ರು.
8: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
9: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
10: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ನಾವು ಪ್ರತಿದಿನ ಸೇವನೆ ಮಾಡುವಂತಹ ಆಹಾರದ ಪಟ್ಟಿಯಲ್ಲಿ ಸತ್ವಭರಿತ, ಸಾಂಪ್ರದಾಯಿಕ, ಸಮತೋಲನ, ಆರೋಗ್ಯದಾಯಕ ಆಹಾರ ಇದ್ದರೆ ನಮ್ಮ ದೇಹನೂ ಖುಷಿಯಾಗಿರುತ್ತೆ, ದೇಹದೊಟ್ಟಿಗೆ ಮನಸ್ಸು ಕೂಡ ಉಲ್ಲಾಸಿತವಾಗಿರುತ್ತೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿರಬೇಕು ಅಂದರೆ ನಾವು ತೆಗೆದುಕೊಳ್ಳುವಂತಹ ಆಹಾರ ತುಂಬ ಮುಖ್ಯ ಆಗುತ್ತೆ. ಖಂಡಿತ ಅಲ್ವಾ? ಅಂತಹ ಆಹಾರ ಪದಾರ್ಥಗಳಿಗೆ ಬಂದರೆ ಈ ಮೊಳಕೆ ಕಾಳುಗಳಿರ್ಬೋದು, ಜೊತೆಗೆ ಸೊಪ್ಪು, ಗೆಡ್ಡೆ, ಗೆಣಸು, ಹಾಗೆ ಡ್ರೈ ಫ್ರೂಟ್ಸು, ಇನ್ನೂ ಸಾಕಷ್ಟು ಆಹಾರ ಪದಾರ್ಥಗಳು ಈ ಪಟ್ಟಿಗೆ ಸೇರ್ತವೆ. ಸಾಮಾನ್ಯವಾಗಿ ಬಹುತೇಕ ಮನೆಗಳಲ್ಲಿ ದಿನ ಅಲ್ಲದೇ ಇದ್ದರೂ ವಾರಕ್ಕೊಮ್ಮೆಯಾದರೂ ಈ ಸೊಪ್ಪಿನ ಬಳಕೆ ಇದ್ದೇ ಇರುತ್ತೆ. ಅರವೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಬಸಳೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಯಾವುದಾದ್ರೂ ಒಂದು ಬಗೆಯ ಸೊಪ್ಪನ್ನು ಬಳಸಿರ್ತೀವಿ. ಯಾಕಪ್ಪ ಅಂದರೆ ದಿನ ಅದೇ ಬೇಳೆ ಸಾರು, ದಿನ ಅದೇ ತರಕಾರಿ ಸಾಂಬಾರು, ದಿನ ನಾನ್ ವೆಜ್ಜು, ದಿನ ಕಾಳು ಕಡಿ ಸಾಂಬಾರು ತಿನ್ನಲಿಕ್ಕಾಗೋದಿಲ್ಲ. ಈ ರೀತಿಯಲ್ಲಿ ಬಗೆ ಬಗೆಯಲ್ಲಿ ಸಾಂಬಾರುಗಳನ್ನ ಮಾಡಲೇಬೇಕಾಗಿರುತ್ತೆ. ಈ ಕಾರಣಕ್ಕಾಗಿ ಸೊಪ್ಪಿನ ಬಳಕೆ ವಾರದಲ್ಲಿ ಒಂದು ದಿನನಾದರೂ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ನಾವು ಬಳಸುವಂಥ ಸೊಪ್ಪುಗಳಲ್ಲಿ, ಅಂದರೆ ಮಾರುಕಟ್ಟೆಯಲ್ಲಿ ಸಿಗುವಂಥ ಸೊಪ್ಪುಗಳಲ್ಲಿ ಈ ಮೆಂತೆ, ಅರಿವೆ, ಪಾಲಕ್, ಪುದೀನ, ಕೊತ್ತಂಬರಿ, ಈ ಎಲ್ಲಾ ಸೊಪ್ಪುಗಳು ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಜೊತೆಗೆ ಅಡುಗೆ ಮಾಡಿಕೊಳ್ಳುವ ವಿಧಾನ ಕೂಡ ಸುಲಭ. ಮಾರುಕಟ್ಟೆಯಲ್ಲಿ ಸಿಗದೇ ಇರುವಂತಹ ಸೊಪ್ಪುಗಳು ಸಿಕ್ಕರೆ ಅಯ್ಯೋ ಈ ಸೊಪ್ಪನ್ನು ಬಳಸಿ ಅಭ್ಯಾಸ ಇಲ್ಲ, ಹೇಗೆ ಮಾಡ್ಕೊಳ್ಳೋದು ಅನ್ನುವಂತಹ ಯೋಚನೆ ಕೂಡ ಬರುತ್ತೆ. ಆದರೆ ಈ ಪಾಲಕು, ಮೆಂತೆ, ಅರವೆ, ಸಬ್ಬಸಿಗೆ ಸೊಪ್ಪುಗಳನ್ನು ಬಳಸಿ ರೂಢಿಯಲ್ಲಿರುತ್ತೆ ಕೂಡ. ಈ ರೀತಿಯ ಸೊಪ್ಪುಗಳನ್ನು ಬಳಸಿ ಅಭ್ಯಾಸವಿರುತ್ತೆ ಕೂಡ. ಈ ದಿನ ಸ್ನೇಹಿತರೆ, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸೊಪ್ಪಿನ ಬಗ್ಗೆ, ಸೊಪ್ಪಿನ ರೆಸಿಪಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ಮೆಂತ್ಯ ಸೊಪ್ಪು ಸ್ನೇಹಿತರೆ. ಮೆಂತ್ಯ ರುಚಿಯಲ್ಲಿ ಕಹಿಯಾದರೂ ಆರೋಗ್ಯಕ್ಕೆ ಬಹಳ ಒಳ್ಳೆಯ ಒಂದು ಸೊಪ್ಪಾಗಿದೆ. ಸ್ನೇಹಿತರೆ, ಮೆಂತ್ಯ ಸೊಪ್ಪಿನ ಸೇವನೆಯಿಂದ ಆರೋಗ್ಯಕ್ಕೆ ಆಗುವಂತಹ ಲಾಭಗಳ ಬಗ್ಗೆ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರ ನೀವು. ಈ ಮೆಂತ್ಯ ಸೊಪ್ಪನ್ನು ನಮ್ಮ ಅಡುಗೆಯಲ್ಲಿ ಅತ್ಯಂತ ಸಾಮಾನ್ಯವಾಗಿ ಒಂದು ಬಳಸುವ ಪದಾರ್ಥ ಕೂಡ ಆಗಿದೆ. ಮೆಂತ್ಯ ಸೊಪ್ಪಿನ ಬಳಕೆಯಿಂದ ಈ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ, ಹಾಗೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ, ಹಾಗೆ ರಕ್ತಹೀನತೆ ನಿವಾರಣೆ ಆಗುತ್ತೆ, ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು, ತೂಕ ಇಳಿಕೆಗೆ, ಜೊತೆಗೆ ಮುಖ್ಯವಾಗಿ ಕೂದಲು ಮತ್ತು ಚರ್ಮದ ಆರೈಕೆಗೆ ದಿ ಬೆಸ್ಟ್ ಅಂತ ಹೇಳ್ತಾರೆ ಮೆಂತ್ಯ ಸೊಪ್ಪು. ಹಾಗೆ ಮೂಳೆಗಳ ಬಲವರ್ಧನೆಗೂ ಕೂಡ ಮೆಂತ್ಯ ಸೊಪ್ಪು ತುಂಬಾ ಉಪಯೋಗಕ್ಕೆ ಬರುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಸಮೃದ್ಧವಾಗಿರೋದ್ರಿಂದ ಮೂಳೆಗಳ ಆರೋಗ್ಯಕ್ಕೂ ಕೂಡ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಮೆಂತ್ಯ ಸೊಪ್ಪಿನ ಸಾಂಬಾರ್ ಮಾಡ್ಬೋದು, ಮೆಂತ್ಯ ಸೊಪ್ಪಿನಿಂದ ತಂಬುಳಿ ಮಾಡ್ಬೋದು, ಮೆಂತ್ಯ ಸೊಪ್ಪನ್ನು ಬಳಸಿ ಪರೋಟ ಮಾಡ್ಬೋದು, ಹಾಗೆ ಪಲಾವ್ ಒಂದಲ್ಲ ಎರಡಲ್ಲ ನಾನಾ ಬಗೆಯಲ್ಲಿ ಮೆಂತ್ಯ ಸೊಪ್ಪಿನ ಅಡುಗೆಗಳನ್ನು ಮಾಡ್ಕೊಳ್ಬೋದು. ಇಷ್ಟೆಲ್ಲ ಆರೋಗ್ಯಕ್ಕೆ ಲಾಭದಾಯಕವಾದಂತಹ ಮೆಂತ್ಯ ಸೊಪ್ಪನ್ನು ಬಳಸಿ ಈ ದಿನ ಸಾಂಪ್ರದಾಯಿಕವಾದಂತಹ ತಂಬುಳಿ ಮತ್ತು ಮೆಂತ್ಯ ಸೊಪ್ಪಿನ ಪಲಾವ್ ಬಗ್ಗೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಎರಡು ರೆಸಿಪಿಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇದೆ.
1: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮೆಂತೆ ಸೊಪ್ಪಿನ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಮೆಂತೆ ಸೊಪ್ಪಿನಿಂದ ಒಂದಲ್ಲ ಎರಡಲ್ಲ ಸಾಕಷ್ಟು ಬಗೆಯಲ್ಲಿ ಆರೋಗ್ಯಕ್ಕೆ ಹೆಚ್ಚಿನ ಉಪಯೋಗವಿದೆ. ಕೇವಲ ಮೆಂತೆ ಸೊಪ್ಪಿನಿಂದ ಅಷ್ಟೇ ಅಲ್ಲದೆ ಮೆಂತೆ ಸೊಪ್ಪಿನ ಕಾಳಿನಿಂದ ಕೂಡ ಸಾಕಷ್ಟು ಲಾಭವಿದೆ. ಮೆಂತೆ ಸೊಪ್ಪಿನ ಕಾಳುಗಳನ್ನು ಸಹ ಮೊಳಕೆ ಬರೆಸಿ ತಿನ್ಬೋದು. ಜೊತೆಗೆ ಮೆಂತೆ ಕಾಳನ್ನು ಪೌಡರ್ ಮಾಡಿ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಳ್ಳೋದು ಉಂಟು, ಏರ್ ಪ್ಯಾಕ್ ಮಾಡ್ಕೊಳ್ಳೋದು ಉಂಟು. ಹಾಗೆ ಮೆಂತೆ ಕಾಳನ್ನು ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಅದನ್ನು ರುಬ್ಬಿ ಪೇಸ್ಟ್ ಮಾಡಿ ತಲೆಗೆ ಹಚ್ಕೊಳ್ಳೋದು ಉಂಟು. ಸೊ ಈ ರೀತಿಯಲ್ಲಿ ಮೆಂತೆ ಸೊಪ್ಪಿನಿಂದ ಅಷ್ಟೇ ಅಲ್ಲದೆ ಮೆಂತೆ ಕಾಳಿನಿಂದ ಕೂಡ ಸಾಕಷ್ಟು ಉಪಯೋಗವಿದೆ. ಹಾಗೆ ಮೆಂತೆ ಕಾಳುಗಳಿಂದ ಚಟ್ನಿಯನ್ನು ಕೂಡ ಮಾಡ್ತಾರೆ. ಮೆಂತೆ ಚಟ್ನಿ ಅಂತಲೇ ಫೇಮಸ್ ಆಗಿದೆ ಕೂಡ. ಈ ದಿನ ಮೆಂತೆ ಸೊಪ್ಪಿನಿಂದ ಅದ್ಭುತವಾದಂತಹ ಸಾಂಪ್ರದಾಯಿಕ ತಂಬುಳಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಸ್ನೇಹಿತರೆ. ಮೆಂತೆ ಸೊಪ್ಪು ಸ್ವಲ್ಪ ಕಹಿ ಬಿಟ್ಟರೆ ಹೆಚ್ಚಿನ ಜೀರ್ಣಶಕ್ತಿಗೆ ಉಪಯೋಗ ಆಗುತ್ತೆ, ಜೊತೆಗೆ ಕಫ ಕಡಿಮೆ ಮಾಡುತ್ತೆ. ಹಾಗೆ ಈ ತಂಬುಳಿಯ ಸೇವನೆಯಿಂದ ಮೈಕೈ ನೋವು, ಅಜೀರ್ಣ, ಶೀತ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಈ ಮೆಂತೆ ಸೊಪ್ಪಿನ ತಂಬುಳಿಯನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಸಿಂಪಲಾಗಿ ತುಂಬ ಸರಳವಾಗಿ ಮಾಡ್ಕೊಳ್ಳುವಂತಹ ತಂಬುಳಿಗಳು ಸ್ನೇಹಿತರೆ, ಅದು ಮಧ್ಯಾಹ್ನದ ಊಟಕ್ಕೆ ಈ ರೀತಿಯ ತಂಬುಳಿಗಳಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸ್ಪೆಷಲಿ ಈ ವಾತಾವರಣಕ್ಕೆ, ಈ ಬಿಸಿಲಿನ ವಾತಾವರಣಕ್ಕೆ ಈ ರೀತಿಯ ತಂಬುಳಿಗಳು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಮೆಂತೆ ಸೊಪ್ಪಿನ ತಂಬುಳಿ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಮೆಂತೆ ಸೊಪ್ಪು, ಜೀರಿಗೆ, ಕಾಳುಮೆಣಸು, ಜೊತೆಗೆ ಕಾಯಿ ತುರಿ, ಹಾಗೆ ಉಪ್ಪು, ಬೆಲ್ಲ, ನೀರು, ಮಜ್ಜಿಗೆ, ತುಪ್ಪ, ಸಾಸಿವೆ, ಜೀರಿಗೆ, ಒಣಮೆಣಸು, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಮೆಂತೆ ಸೊಪ್ಪಿನ ತಂಬುಳಿ ಮಾಡ್ಕೊಳ್ಳಿಕ್ಕೆ. ಸೊ ಸಾಮಗ್ರಿಗಳೇನೋ ರೆಡಿ ಆಯಿತು, ಆದರೆ ಮಾಡ್ಕೊಳ್ಳುವ ವಿಧಾನ ಕೂಡ ತುಂಬ ಮುಖ್ಯ ಅಲ್ವಾ? ಮಾಡ್ಕೊಳ್ಳುವಂತಹ ವಿಧಾನದ ಬಗ್ಗೆ ತಿಳಿಸ್ತೀನಿ ಕೇಳಿ. ಮೆಂತೆ ಸೊಪ್ಪು, ಜೀರಿಗೆ, ಕಾಳುಮೆಣಸನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಂತಹ ಮೆಂತೆ ಸೊಪ್ಪು, ಜೀರಿಗೆ, ಕಾಳುಮೆಣಸಿಗೆ ಅರ್ಧ ಬಟ್ಲು ಕಾಯಿ ತುರಿ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ರುಬ್ಕೊಂಡಂತಹ ಪೇಸ್ಟ್ಗೆ ಉಪ್ಪು, ಬೆಲ್ಲ, ನೀರು, ಮಜ್ಜಿಗೆ ಹಾಕಿ ಕಲಸ್ಕೊಳ್ಬೇಕು. ನಿಮಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಕಲಸ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ಬೆಲ್ಲ ಆಪ್ಷನಲ್ಲು, ನೀವು ಬೇಕಾದರೆ ಬಳಸ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಕಲಸ್ಕೊಂಡಂತಹ ಆ ಹದಕ್ಕೆ ಇನ್ನು ಇದಕ್ಕೆ ಒಗ್ಗರಣೆ ಕೊಟ್ಟರೆ ಮೆಂತೆ ತಂಬುಳಿ ರೆಡಿ ಆಗುತ್ತೆ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸು, ಕರಿಬೇವು ಹಾಕಿ ಅದರೊಟ್ಟಿಗೆ ಹಿಂಗನ್ನು ಕೂಡ ಬಳಸ್ಕೊಳ್ಬೋದು. ಸೊ ಈ ಎಲ್ಲ ಸಾಮಗ್ರಿಗಳು ಹಾಕಿ ಒಗ್ಗರಣೆ ಕೊಟ್ಟರೆ ಒಂದು ಒಳ್ಳೆ ಆರೋಗ್ಯಯುತವಾದಂತಹ ಸಾಂಪ್ರದಾಯಿಕ ಮೆಂತೆ ಸೊಪ್ಪಿನ ತಂಬುಳಿ ರೆಡಿ ಆಗುತ್ತೆ. ಸೊ ಹಾಗಾದರೆ ಆರೋಗ್ಯದಾಯಕ ಮೆಂತೆ ಸೊಪ್ಪಿನ ತಂಬುಳಿಯನ್ನು ನೀವು ಮಾಡ್ಕೊಳ್ಳಿ. ಸಿಂಪಲಾಗಿ ಮೆಂತೆ ಸೊಪ್ಪು, ಜೀರಿಗೆ, ಕಾಳುಮೆಣಸನ್ನು ತುಪ್ಪದಲ್ಲಿ ಬಾಡಿಸ್ಕೊಂಡು ಅದಕ್ಕೆ ತಕ್ಕಂತೆ ಕಾಯಿ ತುರಿ ಹಾಕಿ ರುಬ್ಕೊಳ್ಳೋದು. ರುಬ್ಕೊಂಡಂತಹ ಮಿಶ್ರಣವನ್ನು ಉಪ್ಪು, ನೀರು, ಬೆಲ್ಲ, ಮಜ್ಜಿಗೆಯೊಂದಿಗೆ ನಮ್ಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಕಲಸ್ಕೊಂಡು ಸಾಸಿವೆ, ಜೀರಿಗೆ, ಒಣಮೆಣಸು ಒಗ್ಗರಣೆ ಹಾಕಿದರೆ ಮೆಂತೆ ಸೊಪ್ಪಿನ ತಂಬುಳಿ ರೆಡಿ ಆಗುತ್ತೆ. ಒಂದು 10-15 ಮಿನಿಟ್ಸಲ್ಲೇ ಮಧ್ಯಾಹ್ನದ ಊಟಕ್ಕೆ ತಂಬುಳಿ ರೆಡಿ ಆಗುತ್ತೆ ಸ್ನೇಹಿತರೆ. ಸೊ ನೀವು ಕೂಡ ಆರೋಗ್ಯಯುತವಾದ ತಂಬುಳಿಯನ್ನು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಮತ್ತೊಂದು ಮೆಂತೆ ಸೊಪ್ಪನ್ನು ಬಳಸಿ ಮಾಡಬಹುದಾದಂತಹ ರೆಸಿಪಿ ಬಗ್ಗೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿಂದ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮೆಂತೆ ಸೊಪ್ಪನ್ನು ಬಳಸಿ ಮಾಡಬಹುದಾದಂತಹ ಸಾಂಪ್ರದಾಯಿಕ ತಂಬುಳಿ ಬಗ್ಗೆ ತಿಳಿಸ್ಕೊಟ್ಟೆ. ಆರೋಗ್ಯಯುತವಾದಂತಹ ಮೆಂತೆ ಸೊಪ್ಪಿನ ತಂಬುಳಿಯನ್ನು ಸುಲಭವಾಗಿ ಆರಾಮಾಗಿ ಮನೆಯಲ್ಲೇ ಸಿಗುವಂತಹ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಮಾಡಬಹುದಾದಂತಹ ತಂಬುಳಿ ಆಗಿದೆ ಸ್ನೇಹಿತರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ಜೊತೆಗೆ ಈ ಮೆಂತೆ ಸೊಪ್ಪನ್ನು ಬಳಸಿ ಸ್ಪೆಷಲ್ಲಾಗಿ ಪಲಾವನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಮೆಂತೆ ರೈಸ್ ಅಥವಾ ಮೆಂತೆ ಬಾತ್ ಅಂತಲೂ ಹೇಳ್ಬೋದು, ಅಥವಾ ಮೆಂತೆ ಪಲಾವ್ ಅಂತ ಕೂಡ ಹೇಳ್ಬೋದು. ಸೊ ತಡ ಮಾಡೋದು ಬೇಡ, ಮೆಂತೆ ಸೊಪ್ಪಿನ ಪಲಾವ್ ಅಥವಾ ಮೆಂತೆ ಬಾತನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರಿಂದ ಕೇಳೋಣ.
3: ಇವತ್ತು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಮೆಂತೆ ಪಲಾವ್. ತುಂಬ ರುಚಿಕರವಾಗಿ ಹಾಗೆಯೇ ಆರೋಗ್ಯಕರವಾಗಿ ಮಾಡುವ ವಿಧಾನನ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಹೋಟೆಲಲ್ಲೆಲ್ಲ ತಿಂದು ನಿಮಗೆ ಬೇಜಾರಾಗಿದ್ರೆ ಇದನ್ನು ಮನೆಯಲ್ಲೇ ಒಂದ್ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ಹೋಟೆಲ್ ಕಡೆ ನೀವು ತಲೆನೇ ಹಾಕೋದಿಲ್ಲ. ಮೊದಲಿಗೆ ಇಲ್ಲಿ ಕೆಲವು ಸಾಮಗ್ರಿಗಳನ್ನು ನಾವು ರುಬ್ಕೋಬೇಕಾಗುತ್ತೆ. ಅದಕ್ಕೆ ನಾನು ತಗೊಂಡಿರುವಂಥದ್ದು ಹೇಳ್ತೀನಿ ನೋಡಿ. ಒಂದು ಮುಷ್ಟಿಯಷ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ತಗೊಂಡು ಇದನ್ನು ಚೆನ್ನಾಗಿ ತೊಳೆದು ನಾವು ತಗೋಬೇಕು. ಇದರ ಜೊತೆಗೆ ಒಂದು ಮೀಡಿಯಂ ಗಾತ್ರದ ತೆಂಗಿನಕಾಯಲ್ಲಿ ಒಂದು ಕಾಲು ಭಾಗದಷ್ಟು ತೆಂಗಿನ ತುರಿನ ಇಲ್ಲಿ ತಗೊಂಡಿದ್ದೀನಿ. ಹಾಗೆಯೇ ಗರಂ ಮಸಾಲೆಗಳಲ್ಲಿ ಒಂದು ಟೀಸ್ಪೂನಷ್ಟು ಸೋಂಫು, ಒಂದು ಏಲಕ್ಕಿ, ಒಂದು ಇಂಚಿನಷ್ಟು ಚಕ್ಕೆ ಇಲ್ಲಿ ತಗೊಂಡಿದ್ದೀನಿ. ಹಾಗೆಯೇ ಲವಂಗ ಒಂದು 5, ಕರಿಮೆಣಸು ಒಂದು 5, ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಧನಿಯಾ ತಗೊಂಡಿದ್ದೀನಿ. ಹಾಗೆಯೇ ಖಾರಕ್ಕೆ ಒಂದು 5 ಹಸಿಮೆಣಸನ್ನು ತಗೊಂಡಿದ್ದೀನಿ. ಮೆಂತೆ ಸೊಪ್ಪು ಒಂದು 3 ಮುಷ್ಟಿಯಷ್ಟು ನಾವು ತಗೋಬೇಕಾಗುತ್ತೆ. ಮೆಂತೆ ಸೊಪ್ಪನ್ನು ಸೈಡಿಗಿಟ್ಟು ಇವಾಗ ಒಂದು ಪ್ಯಾನಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಈ ಸಾಮಗ್ರಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮೆಂತೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಸೈಡಿಗಿಟ್ಕೊಳ್ಳಿ, ಅದನ್ನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಇವಾಗ ಈ ಎಲ್ಲ ಸಾಮಗ್ರಿಗಳನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷ ಆ ಸೊಪ್ಪೆಲ್ಲ ಚೆನ್ನಾಗಿ ಬಾಡಬೇಕು ಅಲ್ಲಿ ತನಕ. ನೀವು ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ಎಲ್ಲ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿದೆ. ಸೊ ಇದನ್ನು ಇವಾಗ ಒಂದು 1/4 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನಾನು ಲೈಟಾಗಿ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಜಾಸ್ತಿ ತರಿತರಿಯಾಗಿನೂ ಅಲ್ಲ, ನುಣ್ಣಗೆ ಕೂಡ ಅಲ್ಲ. ಇಲ್ಲಿ ಅಕ್ಕಿ ನಾನು 1/4 ಕೆಜಿಯಷ್ಟು ತಗೊಂಡಿದ್ದೀನಿ, ಅಂದರೆ ಒಂದು 2 ಲೋಟದಷ್ಟು ಆಗುತ್ತೆ ಲೋಟದಲ್ಲಿ ಹಾಕೋದಾದರೆ. ನೀವು ಇದನ್ನು ಒಂದು 2-3 ನೀರಲ್ಲಿ ಚೆನ್ನಾಗಿ ತೊಳೆದು ಆ ಪೌಡರೆಲ್ಲ ಹೋದ್ಮೇಲೆ ಇದನ್ನು ಒಂದು 10 ನಿಮಿಷ ನಾವು ಚೆನ್ನಾಗಿ ನೆನೆ ಇಡಬೇಕಾಗುತ್ತೆ. ಇದರಿಂದ ನಿಮಗೆ ಆ ರೈಸ್ ಏನಿದೆ ಅದು ತುಂಬ ಸಾಫ್ಟಾಗಿ ಬರುತ್ತೆ. ಒಂದು ಕುಕ್ಕರಲ್ಲಿ ನಾನು 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಕಲ್ಲು ಹೂವು ಇದೆ, ಹಾಗೆಯೇ ಅನಾನಸ್ ಹೂವು ಇದೆ, ಚಕ್ಕೆ, ಏಲಕ್ಕಿ, ಲವಂಗ ಇದನ್ನೆಲ್ಲ ಹಾಕ್ಕೊಂಡು ಹಾಗೆಯೇ ಒಂದು ಪಲಾವ್ ಎಲೆನ ಕೂಡ ಸೇರಿಸಿ ಆ ಲವಂಗ ಏನಿದೆ ಅದು ಒಡೆದೋಗೋ ತನಕ ನಾನು ಇದನ್ನು ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಲವಂಗ ಒಡೆದೋದ್ಮೇಲೆ ಇದಕ್ಕೆ 2 ಈರುಳ್ಳಿಗಳನ್ನು ಚೆನ್ನಾಗಿ ಹೆಚ್ಕೊಂಡು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ತುಂಬ ಕಂದು ಬಣ್ಣ ಬರಬಾರದು, ಯಾಕಂದರೆ ಅದರಿಂದ ಆ ಸಿಹಿ ಹೊರಗೆ ಬಂದುಬಿಡುತ್ತೆ. ಆ ಥರ ಆದರೆ ಪಲಾವ್ ಕೂಡ ಜಾಸ್ತಿ ಟೇಸ್ಟಿ ಇರೋದಿಲ್ಲ. ಲೈಟಾಗಿ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಕಂದು ಬಣ್ಣ ಬಂದರೆ ಸಾಕು. ಆವಾಗ ನಾವು ಏನು ಮಾಡಬೇಕು, ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ಟೀಸ್ಪೂನ್ ಅಲ್ಲ, ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅದರದ್ದು ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ನಾವು ಕಮ್ಮಿ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ 1/4 ಚಮಚದಷ್ಟು ನಾನಿಲ್ಲಿ ಅರಿಶಿನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ರುಬ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವೇ ನೋಡ್ತಾ ಇದ್ದೀರಾ, ಜಾಸ್ತಿ ನೀರನ್ನು ಹಾಕಿಲ್ಲ, ಆ ಎಣ್ಣೆಯಲ್ಲಿ ಆ ಮಸಾಲನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ತುಂಬ ಡ್ರೈ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬಹುದು. ಒಂದ್ಸಲ ಒಂದು 2-3 ನಿಮಿಷ ನೀವು ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 2 ಚೆನ್ನಾಗಿ ಹೆಚ್ಕೊಂಡಿರುವಂತಹ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1 ಕಪ್ನಷ್ಟು ಹಸಿ ಬಟಾಣಿ ಇದನ್ನೆಲ್ಲ ಸೇರಿಸ್ಕೊಂಡು ಆ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡೋ ತನಕ ನೀವು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಲೈಟಾಗಿ ನಿಮಗೆ ಆ ಮಸಾಲದಿಂದ ಹೊರಗಡೆ ಬರುತ್ತೆ. ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಆ ಮೆಂತೆ ಪಲಾವ್ ಏನು ಮಾಡ್ತೀರಾ ಅದರದ್ದು ರುಚಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ಇದಕ್ಕೆ ನಾನು ಚೆನ್ನಾಗಿ ತೊಳೆದಿರುವಂತಹ 1/3 ಮುಷ್ಟಿಯಷ್ಟು ಮೆಂತೆ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮೆಂತೆ ಸೊಪ್ಪನ್ನು ಸೇರಿಸ್ಕೊಂಡು ಆ ಮೆಂತೆ ಸೊಪ್ಪು ಕೂಡ ಚೆನ್ನಾಗಿ ಬಾಡೋ ತನಕ ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಅಕಸ್ಮಾತ್ ಡ್ರೈ ಆದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀವು ಅದನ್ನು ಫ್ರೈ ಮಾಡ್ಕೋಬಹುದು. ಇವಾಗ ಎಲ್ಲ ಒಂದ್ಸಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು 4 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. 4 ಲೋಟದಷ್ಟು ನೀರನ್ನು ಹಾಕಿದರೆ ನಮಗೆ ಆ 2 ಕಪ್ ನಾವು ಅಕ್ಕಿ ತಗೊಂಡಿದ್ವಲ್ಲ ಅದಕ್ಕೆ ಸರಿ ಹೊಂದುತ್ತೆ. ಒಂದ್ಸಲ ನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾಗ ನಾವು ತೊಳ್ಕೊಂಡಿರುವಂತಹ ಅಕ್ಕಿಯನ್ನು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸಾನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ, ಒಂದು ಅರ್ಧದಷ್ಟು. ಹಾಗೆಯೇ ಫ್ಲೇವರ್ ಚೆನ್ನಾಗಿರಲಿ ಅಂತ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು

0: ಇದನ್ನ ಮೂರ್ ವಿಶಲ್ ಕೂಗಿಸ್ಕೊಳ್ತಾ ಇದೀನಿ. ನನ್ ಕುಕ್ಕರ್ ಅಲ್ಲಿ ಅನ್ನ ಬೇಯಕ್ಕೆ ಮೂರ್ ವಿಶಲ್ ತಗಲುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ, ನಿಮ್ ಕುಕ್ಕರ್ ಅಲ್ಲಿ ಎಷ್ಟು ಟೈಮ್ ಬೇಕು ಕುಕ್ಕರ್ ಅಲ್ಲಿ ಅನ್ನ ಬೇಯಕ್ಕೆ, ಅಷ್ಟು ಟೈಮ್ ನೀವು ಈ ಪಲಾವ್ನ ಇಡಬೇಕಾಗುತ್ತೆ.
1: ಸ್ನೇಹಿತರ ಕೇಳ್ತಾ ಇದ್ದೀರಲ್ವಾ, ಆರೋಗ್ಯದಾಯಕ ಮೆಂತ್ಯ ಸೊಪ್ಪಿನ ಪಲಾವನ ಹೇಗ್ ಮಾಡ್ಕೊಳ್ಬೇಕು, ಈ ಪಲಾವನ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಮಾಡುವುದರ ಮುಖಾಂತರ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಎಸ್ ಸ್ನೇಹಿತರೆ, ನೀವು ಕೂಡ ಈ ರೀತಿಯ ಆರೋಗ್ಯಯುತವಾದ ಅಡುಗೆಗಳನ್ನು ಮಾಡ್ಕೊಳ್ಳಿ, ಆರೋಗ್ಯವೆಂಬ ಸಂಪತ್ತನ್ನು ಕಾಪಾಡ್ಕೊಳ್ಳಿ. ಹಿತಮಿತ ಆಹಾರ ಆರೋಗ್ಯಕ್ಕೆ ಹಿತಕರ, ಸುಖಕರ, ಸಂತೋಷಕರ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ವಿಶೇಷವಾಗಿರುವಂತಹ ಮೆಂತ್ಯ ಸೊಪ್ಪಿನ ಪಲಾವ್ ಬಗ್ಗೆ ತಿಳಿಸ್ಕೊಟ್ಟಂತಹ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಚಿಟ್ಟಪಟ್ಟ ಚಿಟ್ಟಪಟ್ಟ ಚಿಟ್ಟಪಟ್ಟ ಅಂತ ಹಿಡ್ಕೊಂತ ಮೊಳೆಯು ಹಿಡ್ಕೊಂತ ಮೊಳೆಯು ಹಿಡ್ಕೊಂತ.
1: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಬ್ಯಾಂಕ್ ಸಂಘಗಳ ಸಂಯುಕ್ತ ವೇದಿಕೆಯು 28-30 September ದೇಶವ್ಯಾಪ್ತಿ ಮುಷ್ಕರ ಘೋಷಿಸಿರುವ ಹಿನ್ನೆಲೆಯಲ್ಲಿ 26 ಮತ್ತು 27 ರಜೆ ಇರುವುದರಿಂದ ಬ್ಯಾಂಕ್ ಗ್ರಾಹಕರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ವಹಿಸಲು ಎಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳ ಮತ್ತು ಗ್ರಾಮೀಣ ಬ್ಯಾಂಕುಗಳ ಶಾಖೆಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರ್ಬಿಐ ಅನುಮೋದನೆ ನೀಡಿರುವ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ರಾಷ್ಟ್ರೀಕೃತ ಹಾಗೂ ಗ್ರಾಮೀಣ ಬ್ಯಾಂಕುಗಳ ಶಾಖೆಗಳು ದಿನಾಂಕ 27-9-2026 ಭಾನುವಾರದಂದು ತೆರೆಯಲಿದ್ದು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಎಂದು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಹನುಮಂತಪ್ಪ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆಯು ಮಹಿಳಾ ದಸರಾ ಸಮಿತಿಯ ವತಿಯಿಂದ ನಾಡಹಬ್ಬ ದಸರಾ ಹಬ್ಬದ ಪ್ರಯುಕ್ತ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಮಹಿಳೆಯರಿಗಾಗಿ 30 September-October 1 ಬೆಳಗ್ಗೆ 10 ಶಿವಮೊಗ್ಗದ ವೀರಶೈವ ಕಲ್ಯಾಣ ಮಂದಿರದಲ್ಲಿ ಮಹಿಳಾ ದಸರಾ ಆಟೋಟ ಹಾಗೂ ವಿಶೇಷ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. 30-9-2026 ಸಾಕ್ಷಾತ್ ದೇವಿ ಅಲಂಕಾರ ಸ್ಪರ್ಧೆ, ವಿವಿಧ ವೈಯಕ್ತಿಕ ಆಟೋಟಗಳ ಸ್ಪರ್ಧೆಗಳು, ಅಂತ್ಯಾಕ್ಷರಿ ಹಾಗೂ ಮೆಹಂದಿ ಸ್ಪರ್ಧೆ ಆಯೋಜಿಸಲಾಗಿದೆ. ದಿನಾಂಕ 1-10-2026 ಕರ್ನಾಟಕದ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಸ್ಪರ್ಧೆ ಹಾಗೂ ಮಹಾನಟಿಯರು ಶಿವಮೊಗ್ಗ ಮಹಿಳಾ ದಸರಾ 2026 ಸ್ಪರ್ಧೆ ನಡೆಯಲಿದೆ. ಮಹಾನಟಿಯರು ಶಿವಮೊಗ್ಗ ಮಹಿಳಾ ದಸರಾ 2026 ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವವರು 28-9-2026 ಒಳಗೆ ತಮ್ಮ ಹೆಸರು, ಮೊಬೈಲ್ ಸಂಖ್ಯೆ 9738710364 ಈ ನಂಬರ್ಗೆ ಕರೆ ಮಾಡಿ ನೋಂದಾಯಿಸಿಕೊಳ್ಳಬಹುದು. ಈ ಕಾರ್ಯಕ್ರಮದಲ್ಲಿ ಪಾಲಿಕೆಯ ವ್ಯಾಪ್ತಿಯ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಮಹಿಳಾ ದಸರಾ ಸಮಿತಿ 2026 ಸದಸ್ಯ ಕಾರ್ಯದರ್ಶಿಗಳು ವಿನಂತಿಸಿದ್ದಾರೆ. ಮುಂದಿನ ವಿವರ. 29 ಬೆಳಗ್ಗೆ 9:30 ಸಂಜೆ 5:30 ತೇವರಚಟ್ನಹಳ್ಳಿ ಎ ಕೇಂದ್ರದಿಂದ ವಿದ್ಯುತ್ ಸರಬರಾಜು ಪಡೆಯುವ ಕೆಳಕಂಡ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯಗೊಳ್ಳಲಿದೆ. ಶಿವಬಸವ ನಗರ, ಇಂದಿರಾಗಾಂಧಿ ಬಡಾವಣೆ, ಕುವೆಂಪು ನಗರ, ಸುಡಾ ಲೇಔಟ್, ತ್ರಿಮೂರ್ತಿ ನಗರ, ನವಲೆ, ಮಾರುತಿ ಬಡಾವಣೆ, ಸವಳಂಗ ರಸ್ತೆ, ಸರ್ಜಿ ಕನ್ವೆನ್ಷನ್ ಹಾಲ್, ಎಲ್ಬಿಎಸ್ ನಗರ, ಅಶ್ವಥ್ ನಗರ, ಕೀರ್ತಿ ನಗರ, ದೇವಂಗಿ 1ನೇ ಹಂತ, ಬಸವೇಶ್ವರ ನಗರ, ಡಾಲರ್ಸ್ ಕಾಲೋನಿ, ಕೃಷಿ ನಗರ 1ನೇ ಮತ್ತು 2ನೇ ಮುಖ್ಯ ರಸ್ತೆ, ರಾಯಲ್ ಬಡಾವಣೆ, ಅನೂಪ್ ಪಾಟೀಲ್ ಬಡಾವಣೆ, ಶಾಂತಿನಗರ, ರಾಗಿಗುಡ್ಡ, ತ್ಯಾವರೆಚಟ್ನಹಳ್ಳಿ, ವಡ್ಡರಹಟ್ಟಿ, ವಿಜಯಲಕ್ಷ್ಮಿ ರೈಸ್ ಮಿಲ್, ದೇವಂಗಿ ತೋಟ, ತ್ಯಾವರೆಚಟ್ನಹಳ್ಳಿ, ಗುಂಡಪ್ಪ ಶೆಟ್ ಮುಂತಾದ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯಗೊಳ್ಳಲಿದ್ದು ಗ್ರಾಹಕರು ಸಹಕರಿಸುವಂತೆ ಮೆಸ್ಕಾಂ ಕೋರಿದೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಸೆಪ್ಟೆಂಬರ್ 28 ಬೆಳಗ್ಗೆ 10 ಗಂಟೆಗೆ ನೇರ ಉದ್ಯೋಗ ಮೇಳ ಆಯೋಜಿಸಲಾಗಿದೆ. ಈ ಉದ್ಯೋಗ ಮೇಳದಲ್ಲಿ ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಭಾಗವಹಿಸಲಿದ್ದು, ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಸೆಪ್ಟೆಂಬರ್ 28 ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾ ನಗರ, 2ನೇ ಕ್ರಾಸ್, ಸಾಗರ್ ರಸ್ತೆ, ಶಿವಮೊಗ್ಗ, ಇಲ್ಲಿ ಸಂದರ್ಶನ ನಡೆಯಲಿದ್ದು, ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೊ ಆಗಿರುವ 18-35 ವರ್ಷ ಒಳಗಿನ ಹಾಗೂ ಯಾವುದೇ ಪದವಿ ಪಡೆದ ಅಭ್ಯರ್ಥಿಗಳು ಭಾಗವಹಿಸಬಹುದು. ಸಂದರ್ಶನಕ್ಕೆ ಹಾಜರಾಗುವ ವಿದ್ಯಾರ್ಥಿಗಳು ತಮ್ಮ ಬಯೋಡೇಟಾ ಹಾಗೂ ಆಧಾರ್ ಕಾರ್ಡ್ ಪ್ರತಿಯನ್ನ ತರಬೇಕು. ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವವರಿಗೆ ಉಚಿತ ಪ್ರವೇಶವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರನ್ನ ನೇರವಾಗಿ ಸಂಪರ್ಕಿಸಬಹುದು ಅಥವಾ ದೂರವಾಣಿ ಸಂಖ್ಯೆ 9380663606 ಈ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆಯಬಹುದು ಎಂದು ಉದ್ಯೋಗಾಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ನೇತೃತ್ವದಲ್ಲಿ ನಡೆಯುತ್ತಿರುವ ಮನೆ ಮನ ಸಾಹಿತ್ಯ ಹುಣ್ಣಿಮೆ 254ನೇ ತಿಂಗಳ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 27 ಸಂಜೆ 6 ಗಂಟೆಗೆ ಹೊಳೆಹೊನ್ನೂರು ಕುಂಬಾರ ಬೀದಿಯಲ್ಲಿರುವ ವೀರಭದ್ರಸ್ವಾಮಿ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಸಮಿತಿ ಮತ್ತು ಕ್ಷೇತ್ರನಾಥ ವೀರಭದ್ರಸ್ವಾಮಿ ಸೇವಾ ಟ್ರಸ್ಟ್ ಆತಿಥ್ಯದಲ್ಲಿ ಈ ಬಾರಿಯ ಸಾಹಿತ್ಯ ಹುಣ್ಣಿಮೆಯ ಸಂಭ್ರಮ ನಡೆಯಲಿದೆ. ವಿದ್ವಾನ್ ಜಿಎಸ್ ನಟೇಶ್ ಅವರು ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ. ಸಾಹಿತ್ಯ ಮತ್ತು ಜೀವನ ಮೌಲ್ಯಗಳು ವಿಚಾರವನ್ನ ಮಾತನಾಡಲಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನ ಹೋಬಳಿಯ ಅಧ್ಯಕ್ಷರಾದ ಸಿದ್ದಪ್ಪ, ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷೆ ರೇಖಾ ಉಮೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆ ಶ್ರೀನಿವಾಸ್, ಸಮಾಜ ಸೇವಕರಾದ ರಮೇಶ್ ವೀರಭದ್ರಸ್ವಾಮಿ, ವೀರಭದ್ರಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ನಾಗರಾಜ್, ಜೈ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಹನುಮಂತಪ್ಪ ಮುಂತಾದವರು ಉಪಸ್ಥಿತರಿರುವರು. ಮುಂದಿನ ವಿವರ. ದುಬಾರೆ ಆನೆ ಶಿಬಿರದಲ್ಲಿ ನಡೆದ ಆಕಸ್ಮಿಕ ದುರ್ಘಟನೆಯಲ್ಲಿ ಓರ್ವ ಮಹಿಳೆ ಮೃತಪಟ್ಟ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರುವ ಎಲ್ಲ ಆನೆ ಶಿಬಿರಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲು ಅರಣ್ಯ ಸಚಿವರು ಸೂಚಿಸಿದ್ದರು. ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಕಟ್ಟುನಿಟ್ಟಿನ ನಿಯಮಗಳು ಹಾಗೂ ಮಾರ್ಗಸೂಚಿಗಳನ್ನು ಅಳವಡಿಸಿಕೊಂಡ ನಂತರವಷ್ಟೇ ಶಿಬಿರಗಳನ್ನು ಪುನರಾರಂಭಿಸಲು ನಿರ್ದೇಶಿಸಲಾಗಿತ್ತು. ಅರಣ್ಯ ಇಲಾಖೆ ನೀಡಿರುವ ಸುರಕ್ಷತಾ ಮಾರ್ಗಸೂಚಿಗಳಂತೆ ಈಗ ಸಕ್ಕರೆಬೈಲು ಆನೆ ಬಿಡಾರದಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರತ್ಯೇಕ ಮಾರ್ಗಗಳ ವ್ಯವಸ್ಥೆ, ಸಾರ್ವಜನಿಕರಿಗೆ ಮತ್ತು ಆನೆಗಳಿಗೆ ಪ್ರತ್ಯೇಕ ಮಾರ್ಗಗಳನ್ನು ಗುರುತಿಸಲಾಗಿದೆ. ಸಾರ್ವಜನಿಕರು ಮತ್ತು ಆನೆಗಳ ನಡುವೆ ನೇರ ಸಂಪರ್ಕ ಇರದಂತೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಲಾಗಿದೆ. ಸೂಚನಾ ಫಲಕಗಳು, ಪ್ರವಾಸಿಗರ ಮಾಹಿತಿ ಮತ್ತು ಜಾಗೃತಿಗಾಗಿ ಅಗತ್ಯ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಈ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಪೂರ್ಣಗೊಳಿಸಲಾಗಿದ್ದು, ಇಂದಿನಿಂದ ಸಕ್ಕರೆಬೈಲು ಆನೆ ಬಿಡಾರವನ್ನು ಸಾರ್ವಜನಿಕರ ಪ್ರವೇಶಕ್ಕೆ ಅಧಿಕೃತವಾಗಿ ಪುನರಾರಂಭಿಸಲಾಗಿದೆ ಎಂದು ಅರಣ್ಯ ಇಲಾಖೆ ಮುಖ್ಯಸ್ಥರು ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಈ ವರ್ಷ ಚರಕ ಸಂಸ್ಥೆಗೆ ದೇಶದಲ್ಲಿಯೇ ಅತ್ಯುನ್ನತ ಕೈಮಗ್ಗ ಬ್ರ್ಯಾಂಡ್ ಎಂಬ ಪ್ರಶಸ್ತಿಯನ್ನ ಭಾರತ ಸರ್ಕಾರದ ರಾಷ್ಟ್ರೀಯ ಕೈಮಗ್ಗ ಅಭಿವೃದ್ಧಿ ನಿಗಮ ನೀಡಿ ಗೌರವಿಸಿದೆ ಎಂದು ಚರಕ ಸಂಸ್ಥೆಯ ಸಂಸ್ಥಾಪಕರಾದ ಪ್ರಸನ್ನ ಹೇಳಿದರು. ಸಾಗರ ತಾಲೂಕಿನ ಹೊನ್ನೇಸರದ ಶ್ರಮಜೀವಿ ಆಶ್ರಮದ ಒಳಾಂಗಣದಲ್ಲಿ ಚರಕ ಸಂಸ್ಥೆಯ ಕಾರ್ಯವಿಧಾನಗಳನ್ನ ವೀಕ್ಷಣೆ ಮಾಡಿದ ನಂತರ ಚರಕದ ಬೆಳವಣಿಗೆಗಳ ಕುರಿತು ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಚರಕ ಸಂಸ್ಥೆಯು ಕೈಮಗ್ಗ ಕ್ಷೇತ್ರದಲ್ಲಿ ದೇಶಕ್ಕೆ ಪರ್ಯಾಯ ಆರ್ಥಿಕ ಮಾದರಿಯಾಗಿ ಹೊರಹೊಮ್ಮಿದೆ. ಇದು ಚರಕ ಸಂಸ್ಥೆಯ ಹೆಗ್ಗಳಿಕೆ. ಗ್ರಾಮೋದ್ಯೋಗವನ್ನು ಗೆಲ್ಲಿಸುವುದು ಕೇವಲ ಗಾಂಧಿವಾದಿ ಆದರ್ಶ ಮಾತ್ರವೇ ಅಲ್ಲ, ಅದೊಂದು ಲಾಭದಾಯಕ ಉದ್ದಿಮೆಯೂ ಆಗಬಲ್ಲದು ಎಂದು ಚರಕ ಸಂಸ್ಥೆ ಸಾಧಿಸಿ ತೋರಿಸಿದೆ ಎಂದರು. 40 ವರ್ಷಗಳಿಂದ ಚರಕ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಿದ್ದು, ಕೋವಿಡ್ ಮಾರಿಯ ಸಂದರ್ಭವನ್ನ ಹೊರತುಪಡಿಸಿದರೆ ಚರಕ ಸಂಸ್ಥೆಯು ಕಳೆದ 4 ದಶಕಗಳಿಂದ ಲಾಭದಾಯಕವಾಗಿ ನಡೆದು ಬಂದಿದೆ. ಗಳಿಸಿದ ಲಾಭಾಂಶವನ್ನ ಗ್ರಾಮೀಣ ಬಡವರ ಜೀವನೋಪಾಯ ಹೆಚ್ಚಿಸುವ ಸಲುವಾಗಿ ಅವರ ಭತ್ತೆಯ ಹೆಚ್ಚಳ, ಬೋನಸ್ ನೀಡಿಕೆ, ಆರೋಗ್ಯ ರಕ್ಷಣೆ, ಊಟ ಇತ್ಯಾದಿ ರೂಪದಲ್ಲಿ ಅವರಿಗೆ ಹಿಂದಿರುಗಿಸುತ್ತಾ ಬಂದಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ಮನೆ ಮನ ಸಾಹಿತ್ಯ ಹುಣ್ಣಿಮೆ 254ನೇ ಕಾರ್ಯಕ್ರಮವನ್ನು ಶ್ರೀ ವೀರಭದ್ರ ಸ್ವಾಮಿ ಸಮುದಾಯ ಭವನ ಕುಂಬಾರ ಬೀದಿಯಲ್ಲಿ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಿ ಮಂಜುನಾಥ್ ವಹಿಸುವರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ವಾಗ್ಮಿ ಜಿಎಸ್ ನಟೇಶ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತ್ಯಾಭಿಮಾನಿಗಳು ಆಗಮಿಸುವಂತೆ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಡಿ ಮಂಜುನಾಥ್ ಕೋರಿದ್ದಾರೆ. ಮುಂದಿನ ವಿವರ. ವಾರದ ರಜೆಯಾದ ಸೆಪ್ಟೆಂಬರ್ 27ರಂದು ಭಾನುವಾರ ಜಿಲ್ಲೆಯ ಎಲ್ಲ ರಾಷ್ಟ್ರೀಕೃತ ಮತ್ತು ಗ್ರಾಮೀಣ ಬ್ಯಾಂಕುಗಳ ಶಾಖೆಗಳು ಕಾರ್ಯನಿರ್ವಹಿಸಲಿವೆ. ಬ್ಯಾಂಕ್ ಸಂಘಗಳ ಸಂಯುಕ್ತ ವೇದಿಕೆ ಸೆಪ್ಟೆಂಬರ್ 28ರಿಂದ 30ರವರೆಗೆ ದೇಶವ್ಯಾಪ್ತಿ ಮುಷ್ಕರ ಘೋಷಿಸಿರುವ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 26 ಮತ್ತು 27ರಂದು ವಾರದ ರಜೆ ಇರುವುದರಿಂದ ಗ್ರಾಹಕರಿಗೆ ತೊಂದರೆ ಆಗದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಹನುಮಂತಪ್ಪ ತಿಳಿಸಿದ್ದಾರೆ. ಮುಂದಿನ ವಿವರ. ಯಕ್ಷ ಸಂಗಮ ಬಳಗದ ಸಹಯೋಗದಲ್ಲಿ ಯಕ್ಷ ರಾಘವ ಜನ್ಸಾಲೆ ಪ್ರತಿಷ್ಠಾನ ಹಾಗೂ ಪ್ರಸಿದ್ಧ ಯಕ್ಷಗಾನ ಕಲಾವಿದರ ಸಹಯೋಗದಲ್ಲಿ 2ನೇ ವರ್ಷದ ಯಕ್ಷ ಸಂಭ್ರಮ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 27ರಂದು ಸಂಜೆ 5:30ಕ್ಕೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಕೃಷ್ಣಾರ್ಜುನ ಹಾಗೂ ಶ್ರೀರಾಮ ಲವಕುಶ ಪೌರಾಣಿಕ ಪ್ರಸಂಗಗಳ ಪ್ರದರ್ಶನ ನಡೆಯಲಿದೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ರಾಘವೇಂದ್ರ ಆಚಾರ್ಯ ಜನ್ಸಾಲೆ, ರಾಮಕೃಷ್ಣ ಹೆಗಡೆ ಹಿಲ್ಲೂರು ಹಾಗೂ ದರ್ಶನ್ ಗೌಡ ಗೋಡಿಹೊಳೆ, ಮದ್ದಡೆಯಲ್ಲಿ ರಾಘವೇಂದ್ರ ಹೆಗಡೆ ಯಲ್ಲಾಪುರ, ಶಶಾಂಕ್ ಆಚಾರ್ಯ ಕಿರಿಮಂಜೇಶ್ವರ, ಚಂಡೆಯಲ್ಲಿ ಸುಜನ್ ಹಾಲಾಡಿ ಹಾಗೂ ಪ್ರಜ್ವಲ್ ಮುಂಡಾಡಿ ಭಾಗವಹಿಸಲಿದ್ದಾರೆ. ಮುಮ್ಮೇಳದಲ್ಲಿ ವಿದ್ಯಾಧರ್ ರಾವ್ ಜಲವಳ್ಳಿ, ನೀಲ್ಕೊಂಡು ಶಂಕರ್ ಹೆಗಡೆ, ಶಶಿಕಾಂತ್ ಶೆಟ್ಟಿ ಕಾರ್ಕಳ, ಪ್ರಸನ್ನ ಶೆಟ್ಟಿಗಾರ್ ಮಂದಾರ್ತಿ, ಉದಯ್ ಹೆಗಡೆ, ವಿಶ್ವನಾಥ್ ಆಚಾರ್ಯ, ತೊಂಬಟ್ಟು ಸುಧೀರ್ ಉಪ್ಪೂರು, ಹರೀಶ್ ಮೊಗವೀರ್, ಸಂತೋಷ್ ಹೆಂಗವಳ್ಳಿ, ಕೆಜೆ ಕಾರ್ತಿಕ್, ರವೀಂದ್ರ ದೇವಾಡಿಗ, ಕಮಲಶಿಲೆ, ಪುರಂದರ ಮುಂಡ್ಗಾಣಿ, ಅತ್ರೇಯ ಗಾಂವ್ಕರ್ ಸೇರಿದಂತೆ ಹಲವು ಹಿರಿಯ ಹಾಗೂ ಕಿರಿಯ ಕಲಾವಿದರು ಭಾಗವಹಿಸಲಿದ್ದಾರೆ. ಗೌರವ ಪ್ರವೇಶ ಹೊರತುಪಡಿಸಿ 200 ರು ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಯಕ್ಷಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಯಕ್ಷ ಸಂಗಮ ಬಳಗ ಕೋರಿದೆ.
1: ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
6: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
8: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
11: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
12: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ.
13: ಜಾಣ ಜಾಣೆಯರು, ವೈರಸ್ ವಿರೋಧಿ, ವೈರಸ್ಸು ಜೀವಕೋಶಗಳು ಹಾಗೂ ದೇಹ ರಕ್ಷಣಾ ವ್ಯವಸ್ಥೆಯಲ್ಲಿ ನನಗೆ ಆಸಕ್ತಿ ಬೆಳೆಯಲು ಕಾರಣ ಇವುಗಳೇ ರೋಗಗಳಿಗೂ ಕಾರಣ ಹಾಗೂ ಇವುಗಳನ್ನು ಅಧ್ಯಯನ ಮಾಡಿ ಪರಿವರ್ತಿಸಿ ರೋಗಗಳ ಚಿಕಿತ್ಸೆಯನ್ನೋ ತಡೆಯನ್ನೋ ರೂಪಿಸಬಹುದು. ಅದೇ ರೀತಿಯಲ್ಲಿ ಮನುಷ್ಯನ ಬುದ್ಧಿ ಹಾಗೂ ವಿಕಾಸವೆರಡನ್ನು ನಾನು ಇಂದಿನ ಮನುಷ್ಯನ ಪರಿಸ್ಥಿತಿಯ ಕಾರಣವಾಗಿಯೂ ಅದನ್ನು ನಿವಾರಿಸುವ ಪರಿಹಾರವಾಗಿಯೂ ಕಾಣುತ್ತೇನೆ. ಮನುಷ್ಯನ ಬುದ್ಧಿ ಹಾಗೂ ವಿಶೇಷವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗಳು ವಿಕಾಸವಾಗುತ್ತಲೇ ಇರುವುದರಿಂದಾಗಿ ನಮ್ಮ ಇಂದಿನ ಸಂಕಟಗಳು ಎದುರಾಗಿವೆ. ಈ ಬೆಳವಣಿಗೆಗಳು ಮನುಷ್ಯರ ಜನಸಂಖ್ಯೆಯನ್ನು ಹೆಚ್ಚಿಸುವುದರ ಜೊತೆಗೆ ಮಾನವನ ಜೀವನ ಶೈಲಿಯ ಗುಣಮಟ್ಟದಲ್ಲಿ ಇಂದು ನಾವು ಕಾಣುವ ಹಲವಾರು ಬದಲಾವಣೆಗಳನ್ನು ಉಂಟುಮಾಡಿವೆ. ಭೌತಿಕವಾಗಿ ನೋಡಿದರೆ ಪ್ರಪಂಚದ ಮುಂದುವರೆದ ರಾಷ್ಟ್ರಗಳು ಹಲವದರಲ್ಲಿ ಜೀವನದ ಗುಣಮಟ್ಟ ಉಳಿದ ಭಾಗಗಳಿಗೆ ಹೋಲಿಸಿದರೆ ಹಿಂದಿಗಿಂತಲೂ ಇಂದು ತುಸು ಸುಧಾರಿಸಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಉಂಟಾದ ಬದಲಾವಣೆಗಳಿಂದಾಗಿ ಮಾನಸಿಕ ಸ್ವಾಸ್ಥ್ಯ ಹಾಗೂ ಜೀವನ ಶೈಲಿಗಳ ಮಟ್ಟಿಗೆ ಹೊಸ ಸಮಸ್ಯೆಗಳು ಉಂಟಾಗಿವೆ. ಈ ಬದಲಾವಣೆಗಳು ನಮ್ಮ ಬುದ್ಧಿ ಮಿದುಳಿನ ಉತ್ಪನ್ನಗಳಾಗಿರುವುದರಿಂದಲೂ ಮನುಷ್ಯನ ಮಿದುಳು ಮತ್ತು ಬುದ್ಧಿ ಜೀವಿ ವಿಕಾಸದ ಫಲವಾಗಿರುವುದರಿಂದಲೂ ಮನುಷ್ಯನ ಇಂದಿನ ಪರಿಸ್ಥಿತಿಗೂ ಇವೆರಡಕ್ಕೂ ನಿಕಟ ಸಂಬಂಧವಿದೆ ಎಂಬುದು ನನ್ನ ಅನಿಸಿಕೆ. ರೋಗಕ್ಕೆ ಕಾರಣವೇನೆಂಬುದನ್ನು ತಿಳಿಯುವುದರಿಂದ ಅದರ ಚಿಕಿತ್ಸೆಗೆ ಸುಳಿವೇನೆಂಬುದನ್ನು ತಿಳಿಯಬಹುದಷ್ಟೇ. ಹೀಗೆಯೇ ನಾವು ಇಂದು ಮನುಷ್ಯರ ಸಂಕಟಕ್ಕೆ ಕಾರಣವಾದುವುಗಳ ಪರಿಹಾರಕ್ಕಾಗಿ ಮನುಷ್ಯನ ಮಿದುಳು ಮತ್ತು ಬುದ್ಧಿ ಹಾಗೂ ಅವುಗಳ ವಿಕಾಸದ ಕ್ರಿಯೆಗಳತ್ತ ಗಮನ ಹರಿಸಬೇಕಾಗುತ್ತದೆ. ವಿಕಾಸದ ಕ್ರಿಯೆಯೇ ಇದಕ್ಕೆ ಕಾರಣವಾಗಿದೆ ಎಂದರೆ ಇದರಿಂದ ನಾವು ಏನನ್ನು ನಿರೀಕ್ಷಿಸಬಹುದು, ಪರಿಹಾರಕ್ಕೆ ಏನು ಮಾಡಬಹುದು? ಈ ಕಾರಣಗಳು ಮನುಷ್ಯನ ಬುದ್ಧಿಯಿಂದ ಹಾಗೂ ಅದರ ವಿಕಾಸದಿಂದ ಆಗಿದ್ದ ಪಕ್ಷದಲ್ಲಿ ಈ ಅರಿವು ಈ ಸಮಸ್ಯೆಗಳನ್ನು ಪರಿಹರಿಸಲು ಹೇಗೆ ಉಪಯುಕ್ತವಾಗಬಲ್ಲುದು? ಈ ಸಂದಿಗ್ಧದ ಬಗ್ಗೆ ನಾನು ಎಲ್ಲರ ಗಮನ ಸೆಳೆಯ ಬಯಸುತ್ತೇನೆ. ಏಕೆಂದರೆ ನಾನು ಅಂದುಕೊಂಡಿದ್ದೇ ಕಾರಣವಾಗಿದ್ದ ಪಕ್ಷದಲ್ಲಿ ಜೀವಿ ವಿಕಾಸ ಹಾಗೂ ಮಾನವನ ಬುದ್ಧಿಯ ವಿಕಾಸವನ್ನೇ ನಾವು ಸಮಸ್ಯೆಯ ಪರಿಹಾರಗಳಿಗಾಗಿ ಅವಲಂಬಿಸಬೇಕಾಗುತ್ತದೆ. ಹೀಗಾಗಿ ಈ ಋಣಾತ್ಮಕವಾದ ಬೆಳವಣಿಗೆಗಳನ್ನು ಹಿಮ್ಮೆಟ್ಟಿಸಿ ನಾಳಿನ ಮನುಷ್ಯನ ಭವಿಷ್ಯವನ್ನು ರೂಪಿಸುವಂತಹ ಧನಾತ್ಮಕ ಬದಲಾವಣೆಯನ್ನು ಮಾನವನ ಸಾಮೂಹಿಕ ಪ್ರಜ್ಞೆಯಲ್ಲಿ ಉಂಟು ಮಾಡಲು ಬೇಕಾದ ಸುಳಿವುಗಳಿಗಾಗಿ ನಾವು ಪ್ರಕೃತಿ ವಿಜ್ಞಾನದ ಚರಿತ್ರೆಯನ್ನೇ ಹುಡುಕಾಡಬೇಕು. ಇದು ದಿ ಅನಾಟಮಿ ಆಫ್ ರಿಯಾಲಿಟಿ, ಮರ್ಜಿಂಗ್ ಆಫ್ ಇಂಟ್ಯೂಷನ್ ಅಂಡ್ ರೀಸನ್ ಎಂಬ ಪುಸ್ತಕದಲ್ಲಿ ಬರುವ ಒಂದು ಪಾಠ. ಇದನ್ನು ಬರೆದದ್ದು ಭೀಕರ ಸೋಂಕು ರೋಗವೊಂದರಿಂದ ಮಾನವ ಕೋಟಿಯನ್ನು ರಕ್ಷಿಸಿದಂತಹ ಲಸಿಕೆಯೊಂದನ್ನು ತಯಾರಿಸಲು ಪಣತೊಟ್ಟು ಗೆದ್ದ ಹಾಗೂ ಅದಕ್ಕಾಗಿ ತನ್ನ ಸಹ ವಿಜ್ಞಾನಿಗಳ ದ್ವೇಷವನ್ನು ಕಟ್ಟಿಕೊಂಡ, ಸದಾ ಹೆಣಗುತ್ತಲೇ ತನ್ನ ಗುರಿಯನ್ನು ಮುಟ್ಟಲೆತ್ತಿಸಿದ ಜೋನಾಸ್ ಸಾಕ್. ಈ ಅದಮ್ಯ ಚೇತನ ಹುಟ್ಟಿದ ದಿನ ಇಂದು ಅಕ್ಟೋಬರ್ 28. ಜೋನಾಸ್ ಸಾಕ್ ಹುಟ್ಟಿದ್ದು ಅಮೆರಿಕ ನ್ಯೂಯಾರ್ಕ್ ಪಟ್ಟಣದಲ್ಲಿ ಅಕ್ಟೋಬರ್ 28, 1914. ಡೇನಿಯಲ್ ಸಾಕ್ ಮತ್ತು ಡೋನಾ ಸಾಕ್ ಅವರಿಗೆ ಮೊದಲ ಮಗನಾಗಿ ಹುಟ್ಟಿದರು. ಇವರು ಹುಟ್ಟಿದ ಕಾಲವು ಎಂಥದ್ದು? ಈತ ಇನ್ನೂ ಮಗುವಾಗಿದ್ದಾಗಲೇ ನ್ಯೂಯಾರ್ಕ್ ಪಟ್ಟಣದಲ್ಲಿ ಪೋಲಿಯೋ ಸೋಂಕು ಹರಡಿತ್ತು. ಇದೀಗ ಕೊರೋನಾ ವೈರಸ್ಸಿನ ಸೋಂಕಿನ ನಿಯಂತ್ರಣಕ್ಕೆ ಹೇಗೆ ಕ್ವಾರಂಟೈನು ನಿಷೇಧಗಳನ್ನು ಹೇರಲಾಗಿದೆಯೋ ಹಾಗೆಯೇ ಆಗ ನ್ಯೂಯಾರ್ಕ್ ಪಟ್ಟಣದಲ್ಲಿ ಪೋಲಿಯೋ ತಡೆಯಲು ಕ್ವಾರಂಟೈನ್ ಹೇರಲಾಗಿತ್ತು. ನೂರಾರು ಮಕ್ಕಳು ದಿನವೂ ಸತ್ತ ಬಗ್ಗೆ ವರದಿಯಾಗುತ್ತಿತ್ತು. ಇಂತಹ ಕಾಲದಲ್ಲಿ ಹುಟ್ಟಿದ ಜೋನಾಸ್ ಸಾಕ್ ಮುಂದೆ ಪೋಲಿಯೋ ತಡೆಗಟ್ಟಲು ಸಮರ್ಥವಾದ ಲಸಿಕೆಯೊಂದನ್ನು ರೂಪಿಸುತ್ತಾನೆಂದು ಅವನ ತಂದೆ ತಾಯಿ ಅಂದು ಊಹಿಸಿರಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಇದು ವಿಚಿತ್ರವಾದರೂ ಸತ್ಯ. ಕಳೆದ ವರ್ಷವಷ್ಟೇ ಭಾರತವು ಪೋಲಿಯೋ ಮುಕ್ತ ರಾಷ್ಟ್ರವೆಂದು ವಿಶ್ವ ಆರೋಗ್ಯ ಸಂಸ್ಥೆ ಘೋಷಿಸಿತು. ಇದಕ್ಕೆ ಕಾರಣ ಪೋಲಿಯೋ ಸೋಂಕನ್ನು ತಡೆಗಟ್ಟಲೆಂದು ವ್ಯಾಪಕವಾಗಿ ಹಾಗೂ ನಿಯತವಾಗಿ ಲಸಿಕೆಯನ್ನು ನೀಡುವ ಯೋಜನೆಗಳು. ಇದು ಸಾಧ್ಯವಾದದ್ದು ಪೋಲಿಯೋ ತಡೆಗಟ್ಟುವ ಎರಡು ಲಸಿಕೆಗಳಿಂದಾಗಿ. ಇವನ್ನು ನಿರ್ಮಿಸಿದ ಜೋನಾಸ್ ಸಾಕ್ ಮತ್ತು ಆಲ್ಬರ್ಟ್ ಸಬೀನ್ ರವರನ್ನು ಮಾನವತೆ ಸದಾ ನೆನಪಿಟ್ಟಿರಬೇಕು ಎನ್ನುವುದು ಸತ್ಯ. ಈ ಲಸಿಕೆಗಳ ಕತೆ, ಸಾಕ್ ಇದನ್ನು ಸಾಕಾರಗೊಳಿಸಿದ ವಿಧಾನ, ವಿಜ್ಞಾನಿಗಳ ನಡುವಣ ಸ್ಪರ್ಧೆ ವ್ಯಕ್ತಿಗತ ನಂಬಿಕೆಗಳ ತಾಕಲಾಟಗಳಿಗೆ ಉದಾಹರಣೆ ಎನ್ನಬಹುದು. ಇದರಲ್ಲಿ ಸೋತು ಗೆದ್ದವರು ಜೋನಾಸ್ ಸಾಕ್. ಜೋನಾಸ್ ಸಾಕ್ ಮತ್ತು ಆಲ್ಬರ್ಟ್ ಸಬೀನ್ ಇಬ್ಬರು ಯಹೂದಿಗಳು ಎನ್ನುವುದು ಕಾಕತಾಳೀಯವಷ್ಟೇ. ಇಬ್ಬರ ಗುಣವು ತದ್ವಿರುದ್ಧವಾಗಿತ್ತು ಎನ್ನುತ್ತದೆ ಚರಿತ್ರೆ. ಪೋಲಿಯೋ ವೈರಸ್ ಸೋಂಕನ್ನು ತಡೆಯಲು ಇಬ್ಬರು ಒಟ್ಟಿಗೆ ಲಸಿಕೆಯ ಸಂಶೋಧನೆಯಲ್ಲಿ ತೊಡಗಿದ್ದರು, ಅದುವೂ ಒಂದೇ ತಂಡದಲ್ಲಿ. ಆದರೆ ಅನಂತರದ ದಿನಗಳಲ್ಲಿ ಇಬ್ಬರ ವಿಚಾರಗಳಲ್ಲೂ ತಾಕಲಾಟ ಉಂಟಾಯಿತು. ಇದರ ಫಲವಾಗಿ ವೈದ್ಯಕೀಯ ಜಗತ್ತಿನಲ್ಲಿಯೇ ಎರಡು ವಿರುದ್ಧ ಬಣಗಳಾದವು. ಎರಡು ವಿಭಿನ್ನ ಲಸಿಕೆಗಳು ತಯಾರಾದವು. ಇವೆರಡರ ಪರ ವಿರುದ್ಧ ಚರ್ಚೆಗಳು ಪರೀಕ್ಷೆಗಳು ನಡೆದವು. ಜೋನಾಸ್ ಸಾಕ್ ನ್ಯೂಯಾರ್ಕ್ ವಿಶ್ವವಿದ್ಯಾನಿಲಯದ ವೈದ್ಯ ಪದವಿಯನ್ನು ಮುಗಿಸಿದ ಸಂದರ್ಭದಲ್ಲಿ ವೈರಸ್ಸುಗಳು ಜೀವಿ ಜಗತ್ತಿನಲ್ಲಿ ಹೊಸದಾಗಿ ಪ್ರವೇಶಿಸಿದ್ದವು. ವೈರಸ್ಸುಗಳ ಬಗ್ಗೆ ಸಂಶೋಧನೆ ಅಂದಿನ ಸಂಶೋಧನೆಗಳಲ್ಲಿ ಬಲು ಮಂಚೂಣಿ ವಿಷಯವಾಗಿತ್ತು. ಇದರಲ್ಲಿ ಸಬೀನ್ ಅದಾಗಲೇ ಪ್ರತಿಷ್ಠಿತ ವಿಜ್ಞಾನಿಯಾಗಿದ್ದರು. ಪೋಲಿಯೋ ವೈರಸ್ಸುಗಳ ಅಧ್ಯಯನಕ್ಕಾಗಿಯೇ ಒಂದು ವೈದ್ಯ ವಿಜ್ಞಾನಿಗಳ ತಂಡ ನಿರ್ಮಾಣವಾಯಿತು. ವೀವರ್ ಎನ್ನುವವರ ನೇತೃತ್ವದಲ್ಲಿ ಸಬೀನ್, ಸಾಕ್ ಮೊದಲಾದವರ ತಂಡ ಈ ಅಧ್ಯಯನಗಳಲ್ಲಿ ತೊಡಗಿತ್ತು. ಇದರಲ್ಲಿ ಸಾಕ್ ರವರ ತಂಡಕ್ಕೆ ಉಳಿದ ವೈದ್ಯರುಗಳು ರೋಗಿಗಳಿಂದ ಸಂಗ್ರಹಿಸಿ ಕಳಿಸಿದ ವೈರಸ್ಸುಗಳ ವರ್ಗೀಕರಣದ ಹೊಣೆ ಸಿಕ್ಕಿತು. ಆಗ ಕನಿಷ್ಠ ಎರಡು ಬಗೆಯ ಪೋಲಿಯೋ ವೈರಸ್ ಇದೆ ಎನ್ನುವುದು ಗೊತ್ತಿತ್ತು. ಆದರೆ ಇವನ್ನು ರೋಗ ಲಕ್ಷಣಗಳಿಂದ ಗುರುತಿಸುವುದು ಅಸಾಧ್ಯವಾದ್ದರಿಂದ ಮಂಗಗಳಿಗೆ ಸೋಂಕನ್ನುಂಟು ಮಾಡಿ ಗುರುತಿಸಬೇಕಿತ್ತು. ಆಗಿನ್ನೂ ಇಂದಿನಂತೆ ಬಲು ಸುಸಜ್ಜಿತ ಪರೀಕ್ಷೆಗಳು ಇರಲಿಲ್ಲ. ಹೀಗಾಗಿ ಮೊದಲು ಮಂಗಕ್ಕೆ ಒಂದು ಗೊತ್ತಾದ ಬಗೆಯ ವೈರಸ್ ಸೋಂಕು ಬರುವಂತೆ ಮಾಡಿ ಅದರ ಜೊತೆಗೆ ಇನ್ನೊಂದು ಗೊತ್ತಾದ ಅಥವಾ ಗೊತ್ತಿಲ್ಲದ ವೈರಸ್ ಚುಚ್ಚುತ್ತಿದ್ದರು. ಅಂತಹ ಮಂಗಕ್ಕೆ ಪೋಲಿಯೋ ತಟ್ಟಲಿಲ್ಲವಾದರೆ ಎರಡನೆಯದಾಗಿ ಚುಚ್ಚಿದ ವೈರಸ್ಸು ಗೊತ್ತಾದ ಬಗೆಯದೆಂದು, ಪೋಲಿಯೋ ಉಂಟಾದರೆ ಅದು ಬೇರೆಯದೇ ವಿಧವೆಂದು ತಿಳಿಯುತ್ತಿದ್ದರು. 1948 ವೇಳೆಗೆ ಅಮೆರಿಕೆಯಲ್ಲಿ ಮತ್ತೊಂದು ಪೋಲಿಯೋ ಮಾರಿ ಹಬ್ಬಿತು. ಈ ಸಂದರ್ಭದಲ್ಲಿ ಅಮೆರಿಕೆಯ ವಿವಿಧೆಡೆಗಳಿಂದ ಬಂದ ವೈರಸ್ಸುಗಳು ಯಾವ ವಿಧದ್ದೆಂದು ಪತ್ತೆ ಮಾಡುವುದರಲ್ಲಿ ಸಾಕ್ ನಿರತರಾಗಿದ್ದರು. ಇವರ ಅಧ್ಯಯನಗಳು ಪೋಲಿಯೋದಲ್ಲಿ ಎರಡಲ್ಲ ಮೂರು ಬಗೆ ಇದೆ ಎಂದು ತೋರಿಸಿತು. ಈ ಮೂರು ಬಗೆಯನ್ನು ಪತ್ತೆ ಮಾಡಬೇಕೆಂದರೆ ಪ್ರತಿ ಸ್ಯಾಂಪಲ್ ಅನ್ನು ಕನಿಷ್ಠ ಎರಡು ಮಂಗಗಳಲ್ಲಿ ಪರೀಕ್ಷಿಸಬೇಕಿತ್ತು. ಹೀಗೆ ಮಂಗಗಳ ಅಗತ್ಯ ಬಹಳವಿತ್ತು. ಇದಕ್ಕಾಗಿ ಭಾರತದಿಂದ ಮಂಗಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. ಒಂದು ಸಂದರ್ಭದಲ್ಲಿಯೇ ಒಂದೇ ವಿಮಾನದಲ್ಲಿ 100 ಹೆಚ್ಚು ಮಂಗಗಳನ್ನು ಆಮದು ಮಾಡಿಕೊಂಡಿದ್ದರಂತೆ. ಮಂಗಗಳ ಜೊತೆಗೆ ಪರೀಕ್ಷಿಸಲು ಬೇಕಾದ ವೈರಸ್ಸು ಪ್ರಮಾಣವೂ ಹೆಚ್ಚಿರಬೇಕಿತ್ತು. ಇದಕ್ಕೆ ಸಾಕ್ ಒಂದು ಉಪಾಯ ಮಾಡಿದ್ದರು. ವೈರಸ್ಸಿನ ಜೊತೆಯಲ್ಲಿಯೇ ಒಂದಿಷ್ಟು ರಾಸಾಯನಿಕವನ್ನು ಅವರು ಚುಚ್ಚುತ್ತಿದ್ದರು. ಇದು ಮಂಗಗಳ ರೋಗ ರಕ್ಷಣಾ ವ್ಯವಸ್ಥೆಯನ್ನು ಎಚ್ಚರಿಸಿ ಅವು ಅತ್ಯಲ್ಪ ವೈರಸ್ ಇದ್ದರೂ ಪ್ರತಿಕ್ರಯಿಸುವಂತೆ ಮಾಡುತ್ತಿತ್ತು. ಈ ರೀತಿಯ ರಾಸಾಯನಿಕದ ಬಳಕೆಯನ್ನು ಸಹ ಲಸಿಕೆ ಅಥವಾ ಅಡ್ಜುವೆಂಟ್ ಎನ್ನುತ್ತಾರೆ. ಇದೇ ತಂತ್ರವನ್ನು ಲಸಿಕೆಯ ತಯಾರಿಕೆಯಲ್ಲಿ ಬಳಸಬಾರದೇಕೆ ಎನ್ನುವುದು ಸಾಕವರ ಉಪಾಯ. ಆದರೆ ಆಗಿನ ವಿಜ್ಞಾನಿಗಳು ಯಾರೂ ಅದನ್ನು ಒಪ್ಪಲಿಲ್ಲ. ರಕ್ಷಣಾ ವ್ಯವಸ್ಥೆ ಚುರುಕಾಗಬೇಕಾದರೆ ಒಂದು ಜೀವಂತ ವೈರಸ್ ಅನ್ನು ಇಲ್ಲವೇ ತುಸು ದುರ್ಬಲವಾದ ವೈರಸ್ ಅನ್ನು ಲಸಿಕೆಯಾಗಿ ಬಳಸಬೇಕು ಎನ್ನುವುದು ತರ್ಕವಾಗಿತ್ತು. ಸಾಕ್ರವರ ತರ್ಕ ಇದಕ್ಕೆ ವಿರುದ್ಧವಾದದ್ದಾಗಿತ್ತು.

0: ಇಂದಿಗೂ ಅಮೆರಿಕೆಯಲ್ಲಿ ಲಸಿಕೆಗಳು ಬೇಡ ಎನ್ನುವವರಿದ್ದಾರೆ. ಇವರೆಲ್ಲರಿಗೂ ಈ ಪ್ರಯೋಗವೇ ಒಂದು ಉದಾಹರಣೆಯಾಗಿದೆ ಎನ್ನಬಹುದು. ಇಂತಹ ಪರಿಸ್ಥಿತಿಯಲ್ಲಿ ರೋಗ ರಕ್ಷಣಾ ವ್ಯವಸ್ಥೆಯನ್ನು ಸ್ವತಃ ಪ್ರಚೋದಿಸಲಾಗದಷ್ಟು ಕಡಿಮೆ ಪ್ರಮಾಣದಲ್ಲಿ ವೈರಸ್ ಅನ್ನು ನೀಡಲು ಯಾರೂ ಸಿದ್ಧರಿರಲಿಲ್ಲ. ಹೀಗಾಗಿ ಸಾಕ್ರವರ ವಿಚಾರಕ್ಕೆ ಬೆಂಬಲ ಕಡಿಮೆ ಇತ್ತು. ಆದರೆ ಇದರಿಂದ ಎದೆಗುಂದದ ಸಾಕ್ ಹಲವು ಕಂಪನಿಗಳನ್ನು ಒಪ್ಪಿಸಿ ಸರ್ಕಾರವನ್ನು ಒಪ್ಪಿಸಿ ಪ್ರಯೋಗಗಳನ್ನು ನಡೆಸಿದ್ದರು. 1954ರಲ್ಲಿ ಇವರು ನಡೆಸಿದ ಪ್ರಯೋಗಗಳು ಸಫಲವಾದವು. ಪೋಲಿಯೋಗೆ ಚುಚ್ಚುಮದ್ದಿನ ಮೂಲಕ ಹಾಕಬಹುದಾದ ಲಸಿಕೆ ಸಿದ್ಧವಾಯಿತು. ಆದರೆ ಈ ಲಸಿಕೆಯ ಬಗೆಗಿನ ವಾದ ವಿವಾದಗಳು ನಿಲ್ಲಲಿಲ್ಲ. ಇದನ್ನು ಚುಚ್ಚಲು ತರಬೇತಿ ಪಡೆದ ದಾಯಿಯರ ಅವಶ್ಯಕತೆ ಇತ್ತು. ಜೊತೆಗೆ ಇದರೊಟ್ಟಿಗೆ ಸೇರಿಸಿದ ವಿವಿಧ ಅಜುವಂಟುಗಳಲ್ಲಿ ಕೆಲವು ನಿರೀಕ್ಷಿತ ಫಲಗಳನ್ನು ನೀಡಲಿಲ್ಲ. ಜೊತೆಗೆ ಸಾಕ್ರವರ ತರ್ಕವನ್ನು ಒಪ್ಪದ ಸಬೀನ್ ಮತ್ತೊಂದು ಲಸಿಕೆ ತಯಾರಿಸಲು ಉದ್ಯುಕ್ತರಾದರು. ಜೀವಂತ ವೈರಸ್ಸುಗಳನ್ನು ತುಸು ನಿಶಕ್ತಗೊಳಿಸಿ ಹನಿ ರೂಪದ ಲಸಿಕೆಯನ್ನು ತಯಾರಿಸಿದರು. ಇದನ್ನು ಚುಚ್ಚುವ ಅವಶ್ಯಕತೆ ಇರಲಿಲ್ಲ ಹಾಗೂ ಸುಲಭವಾಗಿ ಬಾಯಿಯ ಮೂಲಕ ನೀಡಬಹುದಿತ್ತು. ಇದರಿಂದಾಗಿ ಈ ಲಸಿಕೆಗೆ ಬೇಡಿಕೆ ಹೆಚ್ಚಿತು. ಸಬೀನರ ಲಸಿಕೆಯನ್ನು ಸಾರ್ವಜನಿಕವಾಗಿ ಎಲ್ಲೆಂದರಲ್ಲೇ ನೀಡುವುದು ಸಾಧ್ಯವಾಗಿದ್ದರಿಂದ ಅದನ್ನೇ ಪೋಲಿಯೋ ನಿಯಂತ್ರಣಕ್ಕೆ ಬಳಸಲಾಯಿತು. ಹೀಗೆ ಪೋಲಿಯೋಗೆ ಮೊತ್ತ ಮೊದಲ ಲಸಿಕೆಯನ್ನು ತಯಾರಿಸಿದರೆನ್ನುವ ಖ್ಯಾತಿ ಪಡೆದರೂ ಸಾಕರ ಲಸಿಕೆ ಹಿಂದೆ ಬಿದ್ದಿತು. ಜೋನಾ ಸಾಕ್ ಆಗಲಿ ಸಬೀನರಿಗಾಗಲಿ ನೋಬೆಲ್ ಪಾರಿತೋಷಕ ಲಭಿಸಲಿಲ್ಲ. ಆದರೆ 1954ರಲ್ಲಿ ಪೋಲಿಯೋ ವೈರಸ್ ಅನ್ನು ಜೀವಕೋಶಗಳೊಳಗೆ ಕೃಷಿ ಮಾಡುವ ಉಪಾಯವನ್ನು ಪತ್ತೆ ಮಾಡಿದ ಮೂವರು ವಿಜ್ಞಾನಿಗಳಿಗೆ ನೋಬೆಲ್ ಲಭಿಸಿತ್ತು. ಅದೇ ವರ್ಷ ತಮ್ಮ ಪ್ರಯೋಗವನ್ನು ನಡೆಸಿ ಸಫಲರಾಗಿದ್ದ ಸಾಕರ ಹೆಸರನ್ನು ಸಮಿತಿ ಪರಿಗಣಿಸಿತ್ತಾದರೂ ಅದರ ಅಧ್ಯಕ್ಷರು ಸಾಕ್ ಮಾಡಿದ್ದು ಹೊಸ ಕೆಲಸವೇನಲ್ಲ, ಉಳಿದವರು ನಡೆಸಿದ ಶೋಧದ ಫಲವನ್ನು ಅವರು ಪ್ರಯೋಗಿಸಿ ತೋರಿಸಿದ್ದಾರೆ. ಅವರದ್ದೇ ಕೊಡುಗೆ ಏನೂ ಇಲ್ಲ ಎಂದು ಶರ ಬರೆದ ಕಾರಣವಾಗಿ ಇವರಿಗೆ ನೋಬೆಲ್ ಪಾರಿತೋಷಕ ಲಭಿಸಲಿಲ್ಲ. ಸಾಕ್ ನೋಬೆಲ್ ಬಹುಮಾನ ಪಡೆಯಲಿಲ್ಲ. ಆದರೆ ಇವರು ಅನಂತರ ಸ್ಥಾಪಿಸಿದ ಸಂಸ್ಥೆಗೆ ಮಾತ್ರ 6 ನೋಬೆಲ್ ಪಾರಿತೋಷಕಗಳು ಲಭಿಸಿದವು. ತಮಗೆ ಲಭಿಸದಿದ್ದರೇನಂತೆ, ನೋಬೆಲ್ ಪಡೆಯುವಂತಹವರನ್ನು ತಾವು ಪೋಷಿಸಿ ತೋರಿಸಿದವರು ಸಾಕ್. ತಮ್ಮ ಸಂಸ್ಥೆಯಲ್ಲಿ ಸಂಶೋಧನೆ ಕೈಗೊಳ್ಳಿ ಎಂದು ಹುಡುಕಿ ಹುಡುಕಿ ಜನರನ್ನು ಕರೆತಂದು ಸೇರಿಸಿದ್ದರು. ಚಿಕ್ಕಂದಿನಲ್ಲಿ ಸಾಕ್ರ ತಾಯಿ ತನ್ನ ಮಗ ಏನನ್ನಾದರೂ ದೊಡ್ಡದನ್ನು ಮಾಡುತ್ತಾನೆ ಎಂದು ಹೇಳುತ್ತಿದ್ದರಂತೆ. ಅಷ್ಟು ವಿಶ್ವಾಸ ಅವರ ಮಗನ ಮೇಲಿತ್ತು. ಹೆತ್ತವರಿಗೆ ಹೆಗ್ಗಣ ಮುದ್ದು ಎನ್ನುವ ಮಾತಿಗೆ ಇದು ಒಪ್ಪುತ್ತಾದರೂ ಆಕೆಯ ವಿಶ್ವಾಸವನ್ನು ಸಾಕ್ ನಿರಾಸೆಗೊಳಿಸಲಿಲ್ಲ ಎನ್ನಬಹುದು. ಅಂತಹ ಆತ್ಮವಿಶ್ವಾಸ ಇವರಲ್ಲಿ ಇತ್ತು. ಇಂತಹ ಅಪರೂಪದ ವೈದ್ಯ ಜೀವವಿಜ್ಞಾನಿ ಪ್ರವಾಹಕ್ಕೆ ಎದುರಾಗಿ ಈಜುವ ಧೈರ್ಯವಂತ ಸಾಕ್ ಹುಟ್ಟಿದ ದಿನ ಇಂದು, 28 ಅಕ್ಟೋಬರ್. ಇದು ಇಂದಿನ ಜಾಣ ಜಾಣೆಯರು. ರಚನೆ ಕೊಳ್ಳೇಗಾಲ ಶರ್ಮ, ಜಾಣ ಧ್ವನಿ ನವ್ಯಶ್ರೀ, ಬೆಂಗಳೂರು.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: ಎಪಿಸೋಡ್ 53ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬೈನಾಮಿಯಲ್ ನಾಮನ್ಕ್ಲೇಚರ್, ದ್ವಿಪದಿ ನಾಮಕರಣ. ಎಲ್ಲ ಜೀವಿಗಳಿಗೂ ವೈಜ್ಞಾನಿಕವಾಗಿ ಎರಡು ಹೆಸರುಗಳಿರ್ತವೆ.

0: ಜೀವಿಗಳನ್ನು ಎರಡು ಪದಗಳಿಂದ ಹೆಸರಿಸುವುದು. ಮೊದಲನೆಯ ಪದವು ಜೀವಿಯ ಕುಲವನ್ನು ಸೂಚಿಸುತ್ತದೆ, ಎರಡನೆಯ ಪದವು ಅದರ ಜಾತಿಯನ್ನು ಸೂಚಿಸುತ್ತದೆ. ಉದಾಹರಣೆಗೆ ಮಾನವ ಹೋಮೋ ಸೇಪಿಯನ್ಸ್ ಎಂದು ಹೇಳುತ್ತಾರೆ. ಇಲ್ಲಿ ಹೋಮೋ ಎನ್ನುವುದು ಕುಲವನ್ನು, ಸ್ಪೀಸೀಸ್ ಎನ್ನುವುದು ಜಾತಿಯನ್ನು ಸೂಚಿಸುತ್ತದೆ. ಇಲ್ಲಿ ಕುಲಕಸಬನ್ನು ಸೂಚಿಸುವ ಪದದ ಪ್ರಾರಂಭದ ಅಕ್ಷರ ದೊಡ್ಡಾಕ್ಷರ ಕ್ಯಾಪಿಟಲ್ ಲೆಟರ್ನಲ್ಲಿರುತ್ತದೆ. ಈ ದ್ವಿನಾಮ ಪದ್ಧತಿಯನ್ನು ಬೈನಾಮಿಯಲ್ ಸಿಸ್ಟಮ್ 1735 ಕರೋಲಸ್ ಲೀನಿಯಸ್ ಎಂಬ ಸ್ವೀಡನ್ ದೇಶದ ಸಸ್ಯಶಾಸ್ತ್ರಜ್ಞ ಬಳಕೆಗೆ ತಂದರು. ಇಲ್ಲಿ ಜೀವಿಗಳ ಹೆಸರುಗಳನ್ನು ಲ್ಯಾಟಿನ್ ಭಾಷೆಯಲ್ಲಿ ವ್ಯಕ್ತಪಡಿಸುತ್ತಾರೆ. ಪ್ರಪಂಚದ ಎಲ್ಲ ಕಡೆ ಜೀವಿಗಳನ್ನು ಗುರುತಿಸಲು, ಅರ್ಥ ಮಾಡಿಕೊಳ್ಳಲು ಲ್ಯಾಟಿನ್ ಪದಗಳನ್ನೇ ಬಳಸುತ್ತಾರೆ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಒಮ್ಮೊಮ್ಮೆ ರಾಜ್ಯ ಮಟ್ಟದಲ್ಲಿಯೂ ಸಹ ಈ ಜೀವಿಗಳನ್ನು ಗುರುತಿಸಲು, ಅರ್ಥ ಮಾಡಿಕೊಳ್ಳಲು ಈ ಬೈನಾಮಿಯಲ್ ನಾಮೆನ್ಕ್ಲೇಚರನ್ನು ಉಪಯೋಗಿಸುತ್ತಾರೆ. ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಥವಾ ದ್ವಿಪದಿ ನಾಮಕರಣದಲ್ಲಿ ಕೆಲವು ಉದಾಹರಣೆಗಳು. ಫೆಲಿಸ್ ಲಿಯೋ, ಸಿಂಹಕ್ಕೆ ಫೆಲಿಸ್ ಲಿಯೋ ಎಂದು ಕರೆಯುತ್ತಾರೆ. ಫೆಲಿಸ್ ಟೈಗ್ರಿಸ್, ಹುಲಿಗೆ ಫೆಲಿಸ್ ಟೈಗ್ರಿಸ್ ಎಂದು ಕರೆಯುತ್ತಾರೆ. ಬೆಕ್ಕಿಗೆ ಫೆಲಿಸ್ ಡೊಮೆಸ್ಟಿಕಾ ಎಂದು ಕರೆಯುತ್ತಾರೆ. ಮಾವಿನ ಹಣ್ಣಿಗೆ ಮ್ಯಾಂಜಿಫೆರ್ ಇಂಡಿಕಾ ಹಾಗೂ ಬಟಾಣಿಗೆ ಪೈಸಮ್ ಸಟೈವಂ ಹಾಗೂ ಆಲದ ಮರಕ್ಕೆ ಪೈಕಸ್ ಬೆಂಗಾಲೆನಿಸ್. ಹೊಸದಾಗಿ ಗುರುತಿಸಿದ ಪ್ರಾಣಿಗಳ ನಾಮಕರಣಗಳನ್ನು ಒಳಗೊಂಡಂತೆ ಇಡೀ ನಾಮ ಪದ್ಧತಿಗೆ ಸಂಬಂಧಿಸಿದ ನೀತಿಗಳನ್ನು ಕ್ರಮೇಣವಾಗಿ ಇಂಟರ್ನ್ಯಾಷನಲ್ ಕಮಿಷನ್ ಫಾರ್ ಜಿಯೋಲಾಜಿಕಲ್ ನಾಮೆನ್ಕ್ಲೇಚರ್ ನಿರ್ವಹಿಸುತ್ತದೆ. ಬಯೋಎಸೆ ಅಥವಾ ಜೈವಿಕ ವಿಶ್ಲೇಷಣೆ. ಜೀವಿಗಳು ಇಲ್ಲವೇ ಜೀವಕೋಶಗಳನ್ನು ಅಥವಾ ಜೀವಕ್ರಿಯೆಗಳನ್ನು ಬಳಸಿ ಮಾಡುವ ಅಳತೆಯ ವಿಧಾನ. ಸಾಮಾನ್ಯವಾಗಿ ರಾಸಾಯನಿಕಗಳ ಬಳಸಿ ಮಾಡುವ ಅಳತೆಯ ವಿಧಾನ. ಸಾಮಾನ್ಯವಾಗಿ ರಾಸಾಯನಿಕಗಳು ಸಾರತೆಯನ್ನು ಅಳೆಯಲು ಈ ವಿಧಾನವನ್ನು ಬಳಸುತ್ತಾರೆ. ಆದರೆ ಭೌತಿಕ ಪರಿಣಾಮಗಳು ಈ ವಿಧಾನದಿಂದ ಕಂಡುಹಿಡಿಯಬಹುದು. ಕಾಂತೀಯ ಕ್ಷೇತ್ರವನ್ನು ಅಳೆಯಲು ಪಾರಿವಾಳಗಳನ್ನು ಅಥವಾ ಬ್ಯಾಕ್ಟೀರಿಯಾಗಳನ್ನು ಬಳಕೆ ಮಾಡುವುದು ಇದಕ್ಕೊಂದು ಉದಾಹರಣೆ. ಅಯಾನಿಕಾರಕ ವಿಕಿರಣಗಳನ್ನು ಅಳೆಯಲು ವಿಕೃತಿ ಮ್ಯುಟೇಷನನ್ನು ಬಳಸುವುದು ಕೂಡ ಜೈವಿಕ ವಿಶ್ಲೇಷಣೆಗೆ ಒಂದು ವಿಧ. ಜೈವಿಕ ವಿಶ್ಲೇಷಣೆ ಹೊಸ ವಿಧಾನಗಳನ್ನೆಲ್ಲ, ಸಾಂಪ್ರದಾಯಿಕವಾಗಿ ಕಲ್ಲಿದ್ದಲು ಗಣಿಗಳಲ್ಲಿ ಉತ್ಪಾದನೆಯಾಗುವ ವಿಷ ಅನಿಲಗಳನ್ನು ಅಳೆಯಲು ಕಾನಾರಿ ಹಕ್ಕಿಗಳನ್ನು ಹಿಂದೆ ಬಳಸಲಾಗುತ್ತಿತ್ತು. ಹಿಂದಿನ ಕಾಲದಲ್ಲಿ ಹಳ್ಳಿಯ ಜನರು ಬೆಳೆದ ತಮ್ಮ ಕಾಳುಗಳನ್ನು ಭೂಮಿಯ ಒಳಗಡೆ ಸುರಕ್ಷಿತವಾಗಿಡುತ್ತಿದ್ದರು. ನಂತರ ಅವರಿಗೆ ಬೇಕಾದಾಗ ಅಲ್ಲಿರುವ ಧಾನ್ಯಗಳನ್ನು ಹೊರತೆಗೆಯಲು, ಇವುಗಳನ್ನು ಹಗೆಯುವೆಂದು ಕನ್ನಡದಲ್ಲಿ ಕರೆಯುತ್ತಾರೆ, ಅಲ್ಲಿ ಇಳಿಯುವ ಮೊದಲು ಅವರು ದೀಪವನ್ನು ಕೆಳಗಡೆ ಬಿಡುತ್ತಿದ್ದರು. ಈ ದೀಪಗಳು ಉರಿದಾಗ ಮಾತ್ರವೇ ಅವರು ಅದರ ಕೆಳಗಡೆ ಇಳಿದು ಅಲ್ಲಿಂದ ಧಾನ್ಯಗಳನ್ನು ಮೇಲೆತ್ತುತ್ತಿದ್ದರು. ಸೊ ದೀಪ ಉರಿಯುವುದು ಆಕ್ಸಿಜನ್ ಇರುವುದನ್ನು ಸೂಚಿಸುತ್ತದೆ. ಔಷಧಿಗಳ ಸಂಶೋಧನೆಯಲ್ಲಿ ಅವುಗಳ ಚಟುವಟಿಕೆಗಳನ್ನು ಪರೀಕ್ಷಿಸಲು ಪ್ರಾಣಿಗಳ ಬಳಕೆ ಪ್ರಚಲಿತದಲ್ಲಿದೆ. ನವೀನ ಜೈವಿಕ ವಿಶ್ಲೇಷಣಾ ವಿಧಾನಗಳಲ್ಲಿ ಬ್ಯಾಕ್ಟೀರಿಯಾ ಅಥವಾ ಸಸ್ಯ, ಪ್ರಾಣಿ, ಜೀವಕೋಶಗಳ ಬಳಕೆ ಹೆಚ್ಚು ಜನಪ್ರಿಯವಾಗಿದೆ. ಇದಕ್ಕೆ ಕಾರಣವೆಂದರೆ ಇಡೀ ಜೀವಿಯ ನಿರ್ವಹಣೆಗಿಂತ ಜೀವಕೋಶಗಳ ನಿರ್ವಹಣೆ ಸುಲಭ. ಇದು ದುಬಾರಿಯೂ ಅಲ್ಲ. ರೊಚ್ಚು ನೀರಿನ ಸಂಸ್ಕರಣೆ ಅಥವಾ ಎಫ್ಲುಯೆಂಟ್ಗಳಲ್ಲಿ ಬ್ಯಾಕ್ಟೀರಿಯಾಗಳ ಬಳಕೆ ಇದಕ್ಕೊಂದು ನಿದರ್ಶನ. ವಿನಾಯಿತೆ ಇಮ್ಯುನೋ ವಿಶ್ಲೇಷಣೆ, ಎನ್ಝೈಮ್ ವಿಶ್ಲೇಷಣೆಗಳಲ್ಲಿಯೂ ಜೈವಿಕ ವಿಶ್ಲೇಷಣೆಗೆ ಸಂಬಂಧಿಸಿದೆ. ಆದರೆ ಇಲ್ಲಿ ಜೀವಿಗಳು ಉತ್ಪಾದನಾ ಪ್ರೋಟೀನ್ನಂತಹ ರಾಸಾಯನಿಕಗಳನ್ನು ಬಳಸುತ್ತವೆ. ಹೀಗಾಗಿ ಇದು ಸಂಪೂರ್ಣವಾಗಿ ಜೈವಿಕ ವಿಶ್ಲೇಷಣೆಯಾಗುವುದಿಲ್ಲ. ರೊಚ್ಚು ನೀರನ್ನು, ಅಂದರೆ ಕಾರ್ಖಾನೆಗಳಿಂದ ಬರುವ ಕಲುಷಿತ ನೀರನ್ನು ಶುದ್ಧೀಕರಿಸಿದ ನಂತರ ನೀರಿನಲ್ಲಿ ಕಾರ್ಪ್ ಎಂಬ ಸಣ್ಣ ಮೀನುಗಳನ್ನು ಬಿಡಲಾಗುವುದು. ಈ ಕಾರ್ಪ್ ಮೀನುಗಳು 90% 24 ಗಂಟೆವರೆಗೆ ಬದುಕಿದ್ದರೆ ಅಂತಹ ನೀರನ್ನು ಶುದ್ಧೀಕರಿಸಲಾಗಿದೆ ಎಂದು ತಿಳಿಯಬಹುದಾಗಿದೆ. ಇದು ಸಹ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಲ್ಲಿ ನೀರಿನ ಟಾಕ್ಸಿಸಿಟಿಯನ್ನು ವಿಶ್ಲೇಷಣೆ ಮಾಡಲು ಈ ಬಯೋಸೇಟ್ ಟೆಸ್ಟನ್ನು ಪ್ರಯೋಗ ಮಾಡುತ್ತಾರೆ. ಕಾರ್ಖಾನೆಗಳಲ್ಲಿ ಸಾಮಾನ್ಯವಾಗಿ ಹೊಸ ಔಷಧಿಗಳನ್ನು ಅಥವಾ ವ್ಯಾಕ್ಸಿನ್ಗಳನ್ನು ಕಂಡುಹಿಡಿದ ನಂತರ ಅದಕ್ಕೆ ಸಂಬಂಧಿತ ಟೆಸ್ಟ್ಗಳನ್ನು ಮೊಲಗಳ ಮೇಲೆ ಅಥವಾ ಗಿನಿ ಪಿಗ್ಗಳ ಮೇಲೆ ಅಥವಾ ಇಲಿಗಳ ಮೇಲೆ ಅಥವಾ ಇತರ ಪ್ರಾಣಿಗಳ ಮೇಲೆ ಮೊದಲು ಪ್ರಯೋಗ ಮಾಡಿ ಅದರ ಬಿಹೇವಿಯರ್ ಅನ್ನು ಮೊದಲು ಟೆಸ್ಟ್ ಮಾಡುತ್ತಾರೆ. ಅದಾದ ನಂತರವೇ ಆ ಔಷಧಗಳನ್ನು ಮನುಷ್ಯನಿಗೆ ಪ್ರಯೋಗಕ್ಕಾಗಿ ಮಾರ್ಕೆಟಿಗೆ ಬಿಡಲಾಗುತ್ತದೆ. ಬಯೋಕೆಮಿಕಲ್ ಆಕ್ಟಿವಿಟಿ, ಜೀವರಾಸಾಯನಿಕ ಚಟುವಟಿಕೆ ಅಥವಾ ಕ್ರಿಯೆ, ಜೀವಕೋಶಗಳಲ್ಲಿ ನಡೆಯುವ ರಾಸಾಯನಿಕ ಚಟುವಟಿಕೆ, ದ್ಯುತಿಸಂಶ್ಲೇಷಣೆ, ಉತಿರಾಟ ಇತ್ಯಾದಿಗಳು. ದ್ಯುತಿಸಂಶ್ಲೇಷಣೆ, 6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಗಳು ಹಾಗೂ 6 ನೀರಿನ ಮಾಲಿಕ್ಯೂಲ್ಗಳು ಸೂರ್ಯನ ಬಿಸಿಲನ್ನು ಪ್ರಯೋಗ ಮಾಡಿ ಕ್ರಿಯೆ ನಡೆಸಿ C6H12O6 ಅಂದರೆ 1 ಗ್ಲುಕೋಸ್ ಮಾಲಿಕ್ಯೂಲ್ ಪ್ಲಸ್ 6 ಆಮ್ಲಜನಕದ ಮಾಲಿಕ್ಯೂಲ್ಗಳನ್ನು ಬಿಡುಗಡೆ ಮಾಡುತ್ತವೆ. ಇದನ್ನು ಬಯೋಕೆಮಿಕಲ್ ಆಕ್ಟಿವಿಟಿ ಎಂದು ಕರೆಯಬಹುದು. ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ BOD, ಜೀವರಾಸಾಯನಿಕ ಆಮ್ಲಜನಕ ಬೇಡಿಕೆ. ಜೈವಿಕ ವಸ್ತುಗಳನ್ನು ಆಕ್ಸಿಡೇಷನ್ ಮಾಡಲು ವಾಯುಜೀವಕ ಬ್ಯಾಕ್ಟೀರಿಯಾಗಳಿಗೆ ಅವಶ್ಯಕವಾಗಿರುವ ಆಮ್ಲಜನಕದ ಪ್ರಮಾಣ. ನೀರಿನಲ್ಲಿರುವ ಜೈವಿಕ ವಸ್ತುಗಳು, ಅಂದರೆ ಸತ್ತ ಜೀವಿಗಳು, ಇತರ ಜೈವಿಕ ಕಸ ಇತ್ಯಾದಿಗಳನ್ನು ವಿಭಜಿಸಲು ನೀರಿನಲ್ಲಿರುವ ವಾಯುಜೀವಕ ಬ್ಯಾಕ್ಟೀರಿಯಾಗಳಿಗೆ ಬೇಕಾಗಿರುವ ಕರಗಿದ ಆಮ್ಲಜನಕದ ಪ್ರಮಾಣಕ್ಕೆ ಈ ಪದವನ್ನು ಬಳಸುತ್ತಾರೆ. BOD ಲೀಟರೊಂದಕ್ಕೆ ಇಂತಿಷ್ಟು ಮಿಲಿಗ್ರಾಂ ಎಂದು ವ್ಯಕ್ತಪಡಿಸುತ್ತಾರೆ. ಅರೆ ಪರಿಮಾಣಾತ್ಮಕ ಸೆಮಿ ಕ್ವಾಂಟಿಟೇಟಿವ್ ವಿಧಾನಗಳಿಂದ BOD ಕಂಡುಹಿಡಿಯಬಹುದು. ಪರೀಕ್ಷಿಸಬೇಕಾದ ನೀರಿನ ಮಾದರಿಗಳಲ್ಲಿ ಜೈವಿಕ ವಸ್ತುಗಳು ಆಕ್ಸಿಡೀಕರಣವನ್ನು 5 ದಿನಗಳ ಕಾಲ, ಇತ್ತೀಚೆಗೆ 3 ದಿನಗಳ ಕಾಲ ಗಮನಿಸುವುದು. ಅನಂತರ ಆಕ್ಸಿಡೀಕರಣದ ಪ್ರಮಾಣವನ್ನು ಟೈಟ್ರೇಷನ್ ವಿಧಾನದ ಮೂಲಕ ಅಳೆಯುವುದು. ಇದು BOD ಪರೀಕ್ಷಾ ವಿಧಾನ. ನೀರಿನಲ್ಲಿ ಅಧಿಕ BOD ಇದೆ ಎಂದರೆ ಅಧಿಕ ಮಾಲಿನ್ಯಕಾರಿಯಾಗಿದೆ ಎಂದು ಅರ್ಥ. ಅಧಿಕ BOD ಪೌಷ್ಟಿಕಾಂಶದ ಸ್ಥಿತಿಯನ್ನು ಕೂಡ ನಿರೂಪಿಸುತ್ತದೆ. ಕೈಗಾರಿಕೆಯ ತ್ಯಾಜ್ಯ ಜಲವನ್ನು ನೀರಾವರಿಗೆ ಬಳಸುವುದರಲ್ಲಿ ಆ ನೀರಿನ BOD ಪ್ರಮಾಣದ ಲೀಟರ್ 1 100 ಮಿಲಿಗ್ರಾಂಗಳಿಗಿಂತ ಹೆಚ್ಚಾಗಿರಬಾರದೆಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ತಿಳಿಸುತ್ತದೆ. ಅಂತೆಯೇ ಕುಡಿಯುವ ನೀರಿನಲ್ಲಿ ಅಥವಾ ಇತರೆ ಗೃಹ ಬಳಕೆಯ ನೀರಿನಲ್ಲಿ BOD 0 ಇರಬೇಕಾಗುತ್ತದೆ, ಅಂದರೆ ಇರಲೇಬಾರದು. ನೀರನ್ನು ವಾತಪೂರ್ಣಗೊಳಿಸಿ BOD ಕ್ರಮೇಣ ಕಡಿಮೆ ಮಾಡಬಹುದು. CH2O ಅಂದರೆ ಜೈವಿಕ ವಸ್ತು ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಪ್ಲಸ್ ಆಕ್ಸಿಜನ್ ಅಥವಾ ಆಮ್ಲಜನಕ, ಇವುಗಳ ರಿಯಾಕ್ಷನ್ನನ್ನು ಬ್ಯಾಕ್ಟೀರಿಯಾಗಳ ಮೂಲಕ ಮಾಡಲಾಗುತ್ತದೆ. ಬ್ಯಾಕ್ಟೀರಿಯಾಗಳು ಆಮ್ಲಜನಕವನ್ನು ವಿನಿಯೋಗಿಸಿಕೊಂಡು ಹಾಗೂ ಈ ಜೈವಿಕ ವಸ್ತು CH2O ಉಪಯೋಗಿಸಿಕೊಂಡು ಬದುಕುತ್ತವೆ ಹಾಗೂ ಅವುಗಳ ಉಸಿರಾಟವನ್ನು ಮಾಡುತ್ತವೆ. ಈ ಜೈವಿಕ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ ಹಾಗೂ ನೀರಿನ ಕಣಗಳು ಸಹ ಉತ್ಪತ್ತಿಯಾಗುತ್ತವೆ. ಸೊ ಜೈವಿಕ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ, ಅಜೈವಿಕ ಕ್ರಿಯೆಯಲ್ಲಿ ಅಮೋನಿಯಾ, ಮೀಥೇನ್ ಹಾಗೂ ಹೈಡ್ರೋಜನ್ ಸಲ್ಫೇಟ್ಗಳು ಉತ್ಪತ್ತಿಯಾಗುತ್ತವೆ. ಇವು ಅತ್ಯಂತ ಹೆಚ್ಚು ವಾಸನೆಯುಕ್ತವಾದ ಅನಿಲಗಳಾಗಿವೆ. ಹಾಗಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕಡಿಮೆ ಬಿ ಓ ಡಿ ಅಂದರೆ 350ಕ್ಕಿಂತ ಕಡಿಮೆ ಸಾಂದ್ರತೆ ಇರುವ ಬಿ ಓ ಡಿಯ ಕಲುಷಿತ ನೀರನ್ನು ಶುದ್ಧೀಕರಣಗೊಳಿಸಲು ಆಮ್ಲಜನಕದ ಬ್ಯಾಕ್ಟೀರಿಯಾಗಳನ್ನು ಉಪಯೋಗ ಮಾಡುತ್ತಾರೆ. ಅಧಿಕವಾದ ಬಿ ಓ ಡಿ ಅಥವಾ ಸಿ ಓ ಡಿ ಇರುವ ಡಿಸ್ಟಿಲರಿಯ ಕಲುಷಿತ ನೀರು, ಡಿಸ್ಟಿಲರಿಯ ಕಲುಷಿತ ನೀರಿನಲ್ಲಿ ಬಿ ಓ ಡಿ 50,000 ಮಿಲಿಗ್ರಾಮ್ ಪರ್ ಲೀಟರ್ನಿಂದ 1,00,000 ಮಿಲಿಗ್ರಾಮ್ ಪರ್ ಲೀಟರ್ ಇರುತ್ತದೆ. ಇದನ್ನು ಆಮ್ಲಜನಕ ಉಪಯೋಗಿಸುವ ಬ್ಯಾಕ್ಟೀರಿಯಾ ಏರೋಬಿಕ್ ಬ್ಯಾಕ್ಟೀರಿಯಾಗಳಿಂದ ಬೇಗನೆ ಸಂಸ್ಕರಿಸಲು ಆಗುವುದಿಲ್ಲ. ಅಂಥ ಸಮಯದಲ್ಲಿ ಅಜೈವಿಕ ಬ್ಯಾಕ್ಟೀರಿಯಾಗಳು ಅನರೋಬಿಕ್ ಬ್ಯಾಕ್ಟೀರಿಯಾಗಳನ್ನು ಉಪಯೋಗ ಮಾಡಿ ಮೊದಲು ಈ ಜೈವಿಕ ವಸ್ತುಗಳಿಂದ ಮೀಥೇನ್ ಗ್ಯಾಸ್ಗಳನ್ನು ಉತ್ಪಾದನೆ ಮಾಡಲಾಗುತ್ತದೆ. ಈ ಮೀಥೇನ್ ಗ್ಯಾಸ್ ಗೋಬರ್ ಗ್ಯಾಸ್ನಂತೆ ಇರುತ್ತದೆ. ಅದಾದ ನಂತರ ಅದರ ಬಿ ಓ ಡಿಯು ಆ ನೀರಿನ ಅಥವಾ ಕಲುಷಿತ ನೀರಿನ ಬಿ ಓ ಡಿ ಕಡಿಮೆಯಾಗುತ್ತಾ ಹೋಗುತ್ತದೆ. ತದನಂತರದಲ್ಲಿ ಅದಕ್ಕೆ ಆಮ್ಲಜನಕ ಉಪಯೋಗ ಮಾಡುವ ಬ್ಯಾಕ್ಟೀರಿಯಾ ಅಥವಾ ಏರೋಬಿಕ್ ಬ್ಯಾಕ್ಟೀರಿಯಾಗಳನ್ನು ಉಪಯೋಗ ಮಾಡಿ ಪುನಃ ನೀರನ್ನು ಶುದ್ಧೀಕರಿಸಿ ಅದನ್ನು ಸೆಕೆಂಡರಿ ಪರ್ಪಸ್ಗೆ ಉಪಯೋಗ ಮಾಡುವುದು, ಅಂದರೆ ಗಿಡಗಳಿಗೆ ಉಪಯೋಗ ಮಾಡಬಹುದು ಆಗಿ ಇರುತ್ತದೆ. ಇದನ್ನೇ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ತನ್ನ ಎನ್ ಓ ಸಿ ಹಾಗೂ ಕನ್ಸೆಂಟ್ ಸಮ್ಮತಿ ಪತ್ರದಲ್ಲಿ ಕಾರ್ಖಾನೆಯವರಿಗೆ ಬಿ ಓ ಡಿಯು ಯಾವ ಗಾತ್ರದಲ್ಲಿ ಇರಬೇಕು ಎನ್ನುವುದನ್ನು ಸೂಚಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಬಿ ಓ ಡಿಯನ್ನು 10 ಮಿಲಿಗ್ರಾಮ್ ಪರ್ ಲೀಟರಿಗೆ ತರಬೇಕಾಗಿರುತ್ತದೆ. ಇದಕ್ಕಾಗಿ ಹೆಚ್ಚಿನ ಶಕ್ತಿ ವ್ಯಯವಾಗುತ್ತದೆ. ನಂತರ ಈ 10 ಮಿಲಿಗ್ರಾಮ್ ಪರ್ ಲೀಟರ್ ಬಿ ಓ ಡಿ ಇರುವ ಸಂಸ್ಕರಿತ ನೀರನ್ನು ಎರಡನೇ ಪರ್ಪಸ್ ಅಥವಾ ಸೆಕೆಂಡರಿ ಪರ್ಪಸ್ಗಳಿಗೆ ವಿನಿಯೋಗ ಮಾಡಲು ಮಂಡಳಿಯು ಸೂಚಿಸುತ್ತದೆ. ಇದನ್ನು ZLD ಜೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಎಂದು ಕರೆಯುತ್ತಾರೆ. ಇಲ್ಲಿಗೆ 53ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 22ನೆಯ ಪದ್ಯ. ಆ ಪದ್ಯ ಹೀಗಿದೆ. ಇದೊಂದು ವಿಶಿಷ್ಟವಾದಂತಹ ಪದ್ಯ. ಈ ಪದ್ಯಕ್ಕೆ ಪಂಪ ಯಾವ ಹೆಸರನ್ನು ಕೂಡ ಕೊಟ್ಟಿಲ್ಲ, ರಗಳೆ ಅಂತಷ್ಟೇ ಕೊಟ್ಟಿದ್ದಾನೆ. ಇದು ಮಂದಾನಿನ ರಗಳೆಯ ಒಂದು ಪ್ರಭೇದ ಎನ್ನುವ ಹಾಗೆ ಡಿ ಎಲ್ ನರಸಿಂಹಾಚಾರ್ಯರು ಅವರ ಪಂಪವರ ದೀಪಿಕೆಯಲ್ಲಿ ಹೇಳಿದರೆ ಅದನ್ನು ಅದರ ಲಯಕ್ಕೆ ಅನುಗುಣವಾಗಿ ನಾನು ಈಗ ಓದ್ತೇನೆ. ಅಂದರೆ ಇದೊಂದು ಓದುವುದಕ್ಕಿಂತಲೂ ಕೂಡ ಧ್ಯೇಯವಾಗಿ ಈ ಹೇಳಬಹುದಾದಂಥ ಒಂದು ಪದ್ಯ. ಅದು ಹೀಗೆ: ಅಲ್ಲಿ ಸೊಗೈಸುವ ಕೃತಕ ಗಿರಿಗಳಿಂ ಕಲ್ಪತರುಗಳನ್ನು ಪೋಲ್ವ ಮರಗಳಿಂ ನಂದನಂಗಳು ಸುಳಿವ ಬಿರಯಿಂ ಕಂಪು ಕಣ್ಮಲೆಯ ಕೂತ ಸುರಯಿಂ ಸುತ್ತಲೂ ಬರಿವ ಜರಿವ ನಲ್ಗಳಿಂ ಎತ್ತಲೂ ನಲಿವ ಬಸನವಿಲ್ಗಳಿಂ ಬೆಳೆದು ಮಲಮಗಿ ಪಗಂಧ ಶಾಳಿಯಿಂ ಅಲ್ಲಿ ಸುಳಿವ ಗಿಳಿಗಿಂಡಿ ನೋಳಿಯಿಂ ಇಂದು ಜಳಧಿಯ ನಿಪ ಅಗಳ ನೀರ್ಪಿನಿಂ ನೆಗೆದು ಸೊಗೈಸುವ ಕೋಂಟೆಯೊಪ್ಪಿನಿಂ ವಿವಿಧ ದೇವ ಗೃಹದಾಟ ಪಾಟದಿಂ ಮಲಗಿ ಬಟ್ಟೆಯರ ನೋಡ್ಪ ನೋಟದಿಂ ಪಂಚರತ್ನದೊಳೆ ನೆರೆದ ಬಸರದಿಂ ತೋರಣಂಗಳೊಳೆ ತೊಡರ್ದ ಪಿಸರದಿಂ ಧನದರನ್ನರಿವರ ನಿಪ ಬರದರಿಂ ದೇವರನ್ನರಿವರ ನಿಪ ವಿರುದರಿಂ ನೆರೆಯ ಸೊಗೈ ಪಯೇಕ ಚಕ್ರಮಂ ಮೆಚ್ಚಿದಂ ಹರಿಗನಮಿತ ವಿಕ್ರಮಂ. ಈ ಪದ್ಯವನ್ನು ಅದರ ಲಯಕ್ಕೆ ಅನುಗುಣವಾಗಿ ನಾನು ಓದಿದ್ದೇನೆ. ಅದು ಸರಳವಾಗಿರೋದ್ರಿಂದ ಹೆಚ್ಚಿಗೆ ವಿವರಣೆಗಳು ಬೇಕಾಗಿಲ್ಲ ಅಂತ ಅನ್ನಿಸ್ತದೆ. ಆದರೆ ಅದನ್ನು ಅದರ ಇನ್ನಷ್ಟು ಸೊಗಸನ್ನು ನಾನು ಬಿಡಿಸಿ ಹೇಳೋದಕ್ಕೆ ಪ್ರಯತ್ನ ಮಾಡುತ್ತೇನೆ. ಅಲ್ಲಿ ಸೊಗೈಸುವ ಕೃತಕ ಗಿರಿಗಳಿಂ ಅಲ್ಲಿ ಸೊಗಸಾಗಿ ಕಾಣುವ ಅಂದರೆ ಏಕಚಕ್ರ ನಗರದಲ್ಲಿ ಸೊಗಸಾಗಿ ಕಾಣುವಂತಹ ಕೃತಕ ಗಿರಿಗಳಿವೆ, ಸುಂದರವಾದಂತಹ ಬೆಟ್ಟಗಳು. ಕಲ್ಪತರುಗಳನ್ನೇ ಪೂರ್ವ ಮರಗಳಿನ್ ದೇವಲೋಕದ ಕೇಳಿದರನ್ನು ಕೊಡುವಂತಹ ಫಲದ ವಸ್ತುವನ್ನು ಕೊಡುವಂತಹ ಕಲ್ಪತರುವನ್ನು ಹೋಲಿಸುವ ಹೋಲಿಕೆಗೆ ಬರುವ ರೀತಿಯಲ್ಲಿರುವ ಮರಗಳು. ನಂದನಂಗಳೋಡು ಸುಳಿವ ಬಿರಯಿಯು, ಅಲ್ಲಿರುವ ತೋಟಗಳಲ್ಲಿ ಅಲ್ಲಲ್ಲಿ ಸುಳಿದಾಡುವಂತಹ ಬಿರಯಿ ಅಂದರೆ ಬಿರಹಿಗಳು. ಕಂಪು ಕಣ್ಮಲೆಯ ಕೂತ ಸುರರಿಯು ಸುರಯಿಯು, ಕಣ್ಣಿಗೆ ತುಂಬುವ ಹಾಗೆ ಕಾಣುವ ಮತ್ತು ಹೂ ಬಿಟ್ಟ ಸುರಯಿ ಸುರಗಿ ಎನ್ನುವಂತಹ ಹೂ. ಸುತ್ತಲೂ ಪರಿವ ಜರಿಯುವ ನಲ್ಗಳಿವೆ, ಅಲ್ಲಿಯ ಸುತ್ತಮುತ್ತ ಹರಿದು ಧಾರೆ ಧಾರೆಯಾಗಿರುವ ನೀರಿನ ಹೊನಲುಗಳಿಂದ ಎತ್ತಲು ನಲಿಯುವ ಹೊಸನವಿಗಳಿಂದ ಎಲ್ಲೆಲ್ಲಿಯೂ ಕೂಡ ಕಂಡು ನಡೆದಾಡುತ್ತಿರುವಂತಹ ನವಿಲುಗಳಿಂದ ಬೆಳೆದು ಮಗ ಮಗಿಪಗಂಧ ಶಾಳಿಯು, ಬೆಳೆದು ಊರೆಲ್ಲ ಪರಿಮಳವನ್ನು ಬೀರುವಂತಹ ಗಂಧಶಾಲೆ ಎನ್ನುವಂತಹ ಭತ್ತದಿಂದ ಅಂದರೆ ಯಾವುದನ್ನು ನಾವೀಗ ಬಾಸುಮತಿ ಅಕ್ಕಿ ಅಂತ ಹೇಳ್ತೀವಿ ಆ ಅಕ್ಕಿಯಿಂದ. ಅಲ್ಲಿ ಸುಳಿವ ಗಿಳಿವಿಂಡಿ ನೋಡಿ, ಅಲ್ಲಲ್ಲಿ ಸುಳಿದಾಡುವಂತಹ ಗಿಳಿಗಳ ದಿನ್ನಿನಿಂದ ಈಟು ಜಲದೇ ಎನ್ನಿಪ್ಪ ಅಗಳ ನೀಳ್ಪಿನಿ, ಕುಡಿಯುವ ನೀರಿನ ಸಮುದ್ರವೇ ಎನ್ನುವ ಆಗಿರುವಂತಹ ಕೋಟೆಯ ಸುತ್ತ ಇರುವಂತಹ ಕಂದಕಗಳಿಂದ ಮತ್ತು ಉದ್ದವಾದ ಕಂದಕಗಳಿಂದ ನೆಗೆದು ಸೊಗಾಯಿಸುವ ಕೋಟೆ ಉಳ್ಪಿನಿ, ಅಲ್ಲಿ ಎತ್ತರವಾಗಿ ಕಾಣುವಂತಹ ಕೋಟೆಗಳ ಸೌಂದರ್ಯದಿಂದ ವಿವಿಧ ದೇವ ಗ್ರಹದ ಆಟ ಪಾಠದಿಂದ ಸುತ್ತ ಇರುವಂತಹ ಅನೇಕ ದೇವಸ್ಥಾನಗಳ ಸಮೂಹದಿಂದ ಮರುಗಿ ಬಟ್ಟೆಯರ ನೋಟದಿಂದ ಅಂದರೆ ದಾರಿಯನ್ನು ನೋಡುವಂತಹ ನೋಟಗಳಿಂದ ಅಂದರೆ ದಾರಿ ಕಡೆಗೆ ನೋಡುವಂತಹ ಅಂದರೆ ದಾರಿ ಹೋಗರನ್ನು ನೋಡುವಂತಹ ಅನೇಕ ಕಣ್ಣುಗಳಿಂದ ಪಂಚರತ್ನದ ಪಸರದಿಂದ ಅಂಗಡಿಗಳು ಪಸರ ಅಂದರೆ ಅಂಗಡಿಗಳು ನವರ ಅಂದರೆ ಐದು ರೀತಿಯ ಅಂದರೆ ನೀಲ ವಜ್ರ ಪದ್ಮರಾಗ ಮುತ್ತು ಹವಳ ಇವುಗಳನ್ನು ಮಾರುವಂತಹ ಅಂಗಡಿಗಳಿಂದ ಧನಧರನ್ನರೇನಿಪ್ಪ ಪರದರಿ ನಿಜವಾದ ಧನಿಕರು ಧನಧರನ್ನರು ಏನಿಪ್ಪ ಪರದರಿ ವೈಶ್ಯರಿಂದ ವೈಶ್ಯರಿಂದ ದೇವರನ್ನರಿವರೇನಿಪ್ಪ ಬಿರುದರಿ ಇವರೇ ನಿಜವಾದ ದೇವರ ಆಗಿರುವಂತಹ ಮನುಷ್ಯರು ಇರುವಂತಹ ಜನಗಳಿಂದ ನೆರೆಸದೇ ಇಪ್ಪ ಏಕಚಕ್ರಮ ಕಣ್ಣಿಗೆ ಕಂಡು ಬರುವ ತುಂಬಿ ಬರುವ ಆಗಿರುವಂಥ ಏಕಚಕ್ರಮವನ್ನು ಮೆಚ್ಚಿದ ಮರಿಗ ಅಮಿತ ವಿಕ್ರಮ. ಆ ಏಕಚಕ್ರ ನಗರವನ್ನು ಹರಿಗ ಅಂದರೆ ಅರ್ಜುನ ವಿಕ್ರಮಾರ್ಜುನ ಬಹಳ ಸಂತೋಷದಿಂದ ಅವನಿಗೆ ಸಂತೋಷವಾಯಿತು ಎನ್ನುವುದು ಇದರ ಒಟ್ಟು ಅರ್ಥ. ಅಂದರೆ ಆ ಪುರಕ್ಕೆ ಏಕಚಕ್ರ ನಗರಕ್ಕೆ ಪಾಂಡವರು ಬಂದಾಗ ಆ ನಗರ ಅತ್ಯಂತ ಸುಂದರವಾದಂತಹ ಬೆಟ್ಟಗಳಿಂದ ತುಂಬಿತ್ತು, ಅಲ್ಲಿ ಕಲ್ಪತರುಗಳನ್ನು ಹೋಲುವಂತಹ ಮರಗಳು ಇದ್ದವು, ಅಲ್ಲಿರುವ ನಗರದಲ್ಲಿರುವಂತಹ ತೋಟಗಳಲ್ಲಿ ವಿರಾಯಿಗಳು ಸುತ್ತಾಡ್ತಾ ಇದ್ದವು ಮತ್ತು ಅಲ್ಲೆಲ್ಲವೂ ಕೂಡ ಸುರಗಿ ಹೂ ಬಿಟ್ಟು ನಡೆದಾಡಿಸ್ತಾ ಇತ್ತು. ಸುತ್ತಲೂ ಎಲ್ಲವೂ ಕಡೆಗಳು ಕೂಡ ಜರಿ ಜರಿಯಾಗಿ ಹೊನಲು ಹರಿಯುತ್ತಾ ಇತ್ತು. ಆ ನಗರದ ಸುತ್ತ ಹೊಸ ಹೊಸದಾಗಿ ನವಿಲುಗಳು ನಲಿಯುತ್ತಾ ಇದ್ದವು ಮತ್ತು ಅಲ್ಲಿಯ ಹೊಲಗಳಲ್ಲಿ ಪರಿಮಳ ಭರಿತವಾದಂಥ ಗಂಧಶಾಲಿ ಭತ್ತ ಇತ್ತು. ಅದಕ್ಕಾಗಿ ಗಿಳಿಯ ಹಿಂಡುಗಳು ಮುತ್ತುತ್ತಾ ಇದ್ದವು. ಪುರದ ಸುತ್ತ ಕೋಟೆ ಇತ್ತು, ಆ ಕೋಟೆಯ ಕೆಳಗೆ ಅಗಲವಾದಂತಹ ನೀಳವಾದಂತಹ ಕಂದರ ಇತ್ತು, ಅದು ಅತ್ಯಂತ ಶುದ್ಧವಾದ ಜಲವನ್ನು ಒಳಗೊಂಡಿತ್ತು. ಅಲ್ಲಿಯ ಜನಗಳು ದಾರಿ ಕಡೆಗೆ ಹೋಗುವರನ್ನು ನೋಡ್ತಿದ್ದವರು, ಅಂತಹ ನೋಟಗಳು ಕೂಡ ಅಲ್ಲಿದ್ದವು. ಅಂಗಡಿಗಳಲ್ಲಿ ನೀಲ ವಜ್ರ ಪದ್ಮರಾಗ ಮುತ್ತು ಹವಳ ಮೊದಲಾದವುಗಳನ್ನು ಮಾರುವಂಥ ವ್ಯಾಪಾರಸ್ಥರು ಇದ್ದರು. ಆಮೇಲೆ ದೇವರ ಆಗಿರುವಂತಹ ಕೆಲವು ಬಿರುದಾಂಕಿತರಿದ್ದರು. ಇಂತಹ ಸೊಗಸಾದ ಏಕಚಕ್ರವು ನಮ್ಮ ಅರಿಗೆ ಸರಿಗೆ ಮನಸ್ಸನ್ನು ಬಹಳ ತಾಗಿತ್ತು ಎನ್ನುವ ಹಾಗೆ ಸಂತೋಷವನ್ನು ಪಡಿಸಿತು ಎನ್ನುವ ಹಾಗೆ ಈ ಪದ್ಯದ ವರ್ಣನೆ ಆಗಿದೆ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 22ನೆಯ ಪದ್ಯದ ಬಳಿಕದ ವಚನ. ಅದು ಹೀಗಿದೆ: ಅಂತು ಮೆಚ್ಚಿ ತಮ್ಮುತ ಇವರು ಇನ್ನವು ಪೊಳಲ್ಗಳಲ್ಲಿ ಪೊಳಲ್ಗೆ ನಾಲ್ಕು ಯುಗದಳವನು ವಸುಮತಿ ಪದ್ಮನಗರ ಏಕಚಕ್ರಂ ಬಹುಧಾನ್ಯವೆಂಬ ನಾಲ್ಕು ಪೆಸರಾದುದೆಂದು ಮನಂಗೊಂಡು ನೋಡು ತುಂಬಂದು ಚತುರ್ವೇದ ಪಾರಗರ ಮನೆಯ ಮುಂದಣ ಚತುಶಾಲೆಯಳು ಬೀಡಂಬಿಟ್ಟು ಧರ ಮರವೇಷದಳು ಒಂದು ವರುಷ ಇರ್ಪನ್ನೆ ಗಮ್ಮು ಒಂದು ದಿವಸಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಅಂತು ಮೆಚ್ಚಿ ತಮ್ಮು ತೈವರು ಇನ್ನೂ ಅವು ಪೊಳಲ್ಗಳು ಇಲ್ಲಿ ಈ ಪೊಳಲ್ಗೆ ನಾಲ್ಕು ಯುಗದೊಳಂ ವಸುಮತಿ ಪದ್ಮನಗರಂ ಏಕಚಕ್ರಂ ಬಹುಧಾನ್ಯವೆಂಬ ನಾಲ್ಕು ಪೆಸರು ಆದುದೆಂದು ಮನಗೊಂಡು ನೋಡುತ್ತಮ್ಮ ಬಂದು ಚತುರ್ವೇದ ಪಾರಗರ ಮನೆಯ ಮುಂದಣ ಚತುಶಾಲೆಯು ಬೀಡಂಬಿಟ್ಟು ಭರಾಮರ ವೇಷದಳು ಒಂದು ವರುಷಂ ಇರ್ಪನ್ಯಗಂ ಒಂದು ದಿವಸಂ. ಈಗಾಗಲೇ ಹೇಳಿದಂತೆ ಪಾಂಡವರು ಹಿಡಿಂಬವನದಿಂದ ಏಕಚಕ್ರ ನಗರದತ್ತ ಪ್ರಯಾಣ ಬೆಳೆಸುತ್ತಾರೆ. ಹಾಗೆ ಪ್ರಯಾಣ ಬೆಳೆಸುವಾಗ ಅವರಿಗೆ ಆ ಏಕಚಕ್ರ ನಗರ ತುಂಬ ಸಂತೋಷವನ್ನು ಉಂಟು ಮಾಡಿತ್ತು. ಅಂತೂ ಮೆಚ್ಚಿ ತಮ್ಮದೈವರು, ಹಾಗೆ ಈ ಐವರೂ ಕೂಡ ಅದನ್ನು ಮೆಚ್ಚಿ, ಇನ್ನವು ಪೊಳಲ್ಗಳು, ಇವೆಲ್ಲ ಪಟ್ಟಣಗಳು, ಈ ಪೊಳಲ್ಗೆ 4 ಯುಗದೊಳಂ, ಈ ಪಟ್ಟಣಕ್ಕೆ 4 ಯುಗದಲ್ಲಿ ಅಂದರೆ ಕೃತ, ತ್ರೇತ, ದ್ವಾಪರ ಮತ್ತು ಕಲಿಯುಗದಲ್ಲಿ, ಏನು ಕೃತಯುಗದಲ್ಲಿ ಅದಕ್ಕೆ ವಸುಮತಿ ಅಂತಲೂ, ತ್ರೇತಾಯುಗದಲ್ಲಿ ಅದಕ್ಕೆ ಪದ್ಮನಗರ ಅಂತಲೂ, ದ್ವಾಪರ ಯುಗದಲ್ಲಿ ಅದಕ್ಕೆ ಏಕಚಕ್ರ ನಗರ ಅಂತಲೂ, ಮತ್ತು ಮುಂದಿನ ಕಲಿಯುಗದಲ್ಲಿ ಅದಕ್ಕೆ ಬಹುದಾನಿ ಎನ್ನುವಂತಹ ಹೆಸರು ಕೂಡ ಆಗುತ್ತದೆ ಎಂಬ 4 ಹೆಸರು ಆಗುವುದು ಎಂದು ಮನಗೊಂಡು ನೋಡುತ್ತಾ ಬಂದು, ಹೀಗೆ ಅಂದರೆ ಈ ಏಕಚಕ್ರ ನಗರ ಎನ್ನುವುದು ಯುಗ ಯುಗಗಳಿಂದ ಅದು ಅಸ್ತಿತ್ವದಲ್ಲಿದ್ದಂಥ ಒಂದು ನಗರ. ಹೀಗೆ ಆ ನಗರದ ಬಗೆಗೆ, ಇತಿಹಾಸದ ಬಗೆಗೆ ಸಂತೋಷವನ್ನು ಪಟ್ಟು ನೋಡ್ತೊಂಬಂದು, ಚತುರ್ವೇದ ಪಾರಗರ ಮನೆಯ ಮುಂದಣ ಚತುಶಾಲೆಯು, ಚತುರ್ವೇದವನ್ನು ತಿಳಿದಂತಹ ಅಥವಾ ಚತುರ್ವೇದ ಪರಂಪರೆಯನ್ನು ಅದನ್ನು ಬಾಯಿಪಾಠ ಮಾಡುವಂತಹ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದವರ ಮನೆಯ ಮುಂದಣ ಚತುಶಾಲೆಯು, ಅವರ ಮನೆಯ ಮುಂದಿನ ಅಂಗಳದಲ್ಲಿ ಬೀಡಂ ಬಿಟ್ಟು ಅಲ್ಲಿ ಬೀಳ್ಬಿಟ್ರು. ಅವ್ರು ಯಾರು? ಧರಾಮರು. ಅಂದರೆ ಚತುರ್ವೇದವನ್ನು ಕಲಿತಿರುವಂತಹ ಅಥವಾ ಚತುರ್ವೇದದಲ್ಲಿ ಪಾಂಡಿತ್ಯವನ್ನು ಪಡೆದಿರುವಂತಹ ಬ್ರಾಹ್ಮಣರ ಮನೆಯ ಅಂಗಳದಲ್ಲಿ ಬೀಡನ್ನು ಬಿಡ್ತಾರೆ. ಹೇಗೆ ಬೀಡನ್ನು ಬಿಡ್ತಾರೆ? ಧರಾಮರ ವೇಷದಲ್ಲಿ. ಧರಾಮರರು ಅಂದರೆ ಬ್ರಾಹ್ಮಣರು, ಅವರ ವೇಷದಲ್ಲಿ ಅಲ್ಲಿ ಬೀಡನ್ನು ಬಿಡ್ತಾರೆ. ಎಲ್ಲಿವರೆಗೆ? 1 ವರುಷಂ ಇರ್ಪನ್ಯಗಂ, ಒಂದು ದಿವಸ. ಅಲ್ಲಿ ಒಂದು ದಿವಸ, ಅಲ್ಲಿ 1 ವರ್ಷದವರೆಗೆ ಅವರು ಇದ್ದರು. ಆಗ ಒಂದು ದಿನ ಏನಾಯಿತು ಎನ್ನುವುದನ್ನು 23ನೇ ಪದ್ಯದಲ್ಲಿ ಪಂಪ ವರ್ಣಿಸ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ವ್ಯಾಪಾರ ವಹಿವಾಟು, ಬಿಸ್ನೆಸ್ ರಿಲೇಟೆಡ್ ಸಂಭಾಷಣೆಯನ್ನು ಕಲ್ತ್ವಿ ಅಲ್ವಾ? ಅದ್ರ ಜೊತೆಯಲ್ಲಿ ಏನು ಗ್ರಾಮರ್ ಕಲ್ತ್ವಿ ಹೇಳಿ? ಒಂದು ಮೂಲ ಪದ, ಅದಕ್ಕೊಂದು ಪ್ರತ್ಯಯ ಸೇರಿ ಅದು ಹೊಸ ಭಾವಸೂಚಕ ನಾಮಪದ ಆಗಿ ಹೇಗೆ ಬದಲಾಗತ್ತೆ ಅನ್ನೋದು. ಫಾರ್ ಎಕ್ಸಾಂಪಲ್, ಮೆಂಬರ್ ಅನ್ನೋ ಪದಕ್ಕೆ ಶಿಪ್ ಅನ್ನೋ ಪ್ರತ್ಯಯ ಸೇರಿ ಅದು ಮೆಂಬರ್ಶಿಪ್ ಅನ್ನೋ ಭಾವಸೂಚಕ ನಾಮಪದವಾಯ್ತಲ್ಲ. ಈ ಥರದ ಪದಗಳನ್ನೆಲ್ಲ ನೋಡಿದ್ವಿ. ಅದ್ರ ಜೊತೆಯಲ್ಲಿ ಹುಡ್ ಅನ್ನೋ ಸಫಿಕ್ಸ್ ಸೇರಿ, ಅಂದರೆ ಪ್ರತ್ಯಯ ಸೇರಿ ಮೂಲ ಪದ ಹೇಗೆ ಅದು ಕೂಡ ಭಾವಸೂಚಕ ನಾಮಪದ ಆಗುತ್ತೆ ಅನ್ನೋ ತಿಳ್ಕೊಂಡ್ವಿ. ಫಾರ್ ಎಕ್ಸಾಂಪಲ್, ಫಾದರ್ ಇಂದ ಫಾದರ್ಹುಡ್, ಮದರ್ ಇಂದ ಮದರ್ಹುಡ್, ಪೇರೆಂಟ್ ಇಂದ ಪೇರೆಂಟ್ಹುಡ್. ಈ ಥರ ಹುಡ್ ಮತ್ತು ಶಿಪ್ ಅನ್ನೋ ಪದಗಳ ಪ್ರತ್ಯಯಗಳು ಸೇರಿ ಹೇಗೆ ಪದಗಳ ಅರ್ಥ ಬದಲಾಗತ್ತೆ ಅಥವಾ ಭಾವಸೂಚಕ ನಾಮಪದವಾಗಿ ಹೊರಹೊಮ್ಮತ್ತೆ, ಈ ಥರದ ಪದಗಳನ್ನು ನೀವು ಹುಡುಕಿ ತೆಗಿಬೇಕು ಅಂತ ಹೇಳಿದ್ದೆ. ಈ ಹೋಮ್ವರ್ಕ್ ಎಲ್ಲ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಅದ್ರ ಜೊತೆಲಿ ನಾವು ನಿನ್ನೆ ನೀತಿ ವಾಕ್ಯಗಳನ್ನು ಕಲಿತಾ ಇದ್ದೀವಿ ಅಲ್ವಾ, ಸೇಯಿಂಗ್ಸ್ನ. ನಿಮಗೆಲ್ಲ ಗೊತ್ತಿರಬೇಕು ಎಷ್ಟೇ ನಾವು ಓದಿರ್ಬೋದು, ಯಾವುದೆಲ್ಲ ಸರ್ಟಿಫಿಕೇಟ್ನ ಇಟ್ಕೊಂಡಿರಬೇಕು, ನಮ್ಮ ಟ್ಯಾಲೆಂಟ್ ಎಷ್ಟೇ ಇದ್ದಿರಬಹುದು, ಆದರೆ ಅನುಭವಕ್ಕಿಂತ ದೊಡ್ಡ ಟ್ಯಾಲೆಂಟ್ ಇನ್ನೊಂದು ಇರಲಿಕ್ಕಿಲ್ಲ ಅಲ್ವಾ? ನೋಡಿ, ಅದೇ ಸೇಯಿಂಗ್ಸ್ನ ಈಗ ನೋಡೋಣ. ಅನುಭವ ಕುಶಲತೆ ಇಲ್ಲದವನಿಗೂ ಕಲಿಸತ್ತೆ ಅಂತ. ಅಂದರೆ ಎಕ್ಸ್ಪೀರಿಯನ್ಸ್ ಟೀಚಸ್ ದ ಅನ್ಸ್ಕಿಲ್ಡ್. ಅನುಭವ ಕುಶಲತೆ ಇಲ್ಲದವನಿಗೆ ಸಹ ಕಲಿಸುತ್ತೆ. ಮನುಷ್ಯ ತನ್ನ ಹೊಟ್ಟೆಯ ಗುಲಾಮ. ಮ್ಯಾನ್ ಈಸ್ ಸ್ಲೇವ್ ಟು ಹಿಸ್ ಸ್ಟಮಕ್. ತನ್ನ ಹೊಟ್ಟೆಯ ಗುಲಾಮ ಈ ಮನುಷ್ಯ. ಖೋಟಾನಾಣ್ಯ ಯಾವತ್ತೂ ಚೆಲ್ಲೋದಿಲ್ಲ. ಅ ಬೇಸ್ ಕಾಯಿನ್ ನೆವರ್ ರನ್ಸ್ ಅಂತ. ಪ್ರೇಮ ಮತ್ತು ಯುದ್ಧದಲ್ಲಿ ಅನ್ಯಾಯ ಅನ್ನೋದಿಲ್ಲ, ಹೌದಲ್ವಾ? ಆಲ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. ಪ್ರೇಮ ಮತ್ತು ಯುದ್ಧದಲ್ಲಿ ಅನ್ಯಾಯ ಅನ್ನೋದೇನು ಇಲ್ಲ. ಸಹಿಷ್ಣುತೆಯಿಂದ ಲಾಭ ಇದೆ. Perseverance prevails. PERSEVERANCE. Perseverance prevails. PREVAILS. ಸಹಿಷ್ಣುತೆಯಿಂದ ಲಾಭ ಇದೆ. ಸಭ್ಯತೆಗೆ ಏನು ಕೊಡಬೇಕಾಗಿಲ್ಲ. ಕರ್ಟಸಿ ಕಾಸ್ಟ್ಸ್ ನಥಿಂಗ್. ಕರ್ಟಸಿ ಕಾಸ್ಟ್ಸ್ ನಥಿಂಗ್. ಸಭ್ಯತೆಗೇನು ಕೊಡಬೇಕಾಗಿಲ್ಲ. ಮರಣದಿಂದ ಋಣ ವಿಮೋಚನೆ. ಡೆತ್ ಪೇಸ್ ಆಲ್ ಡೆಬ್ಟ್ಸ್. ಡೆತ್ ಪೇಸ್ ಆಲ್ ಡೆಬ್ಟ್ಸ್. ಮರಣದಿಂದ ಋಣ ವಿಮೋಚನೆ. ಕತ್ತೆಗೆ ತನ್ನ ಅರ್ಚಾಟನೆ ಕಿವಿಗೆ ಇಂಪು. ಎವ್ರಿ ಆಸ್ ಲವ್ಸ್ ಹಿಸ್ ಬ್ರೇ. ಎವ್ರಿ ಆಸ್ ಲವ್ಸ್ ಹಿಸ್ ಬ್ರೇ. ಕತ್ತೆಗೆ ತನ್ನ ಅರ್ಚಾಟನೆ ತನ್ನ ಕಿವಿಗೆ ಇಂಪು. ಯಾರನ್ನಾದರೂ ಸಾಯಿಸಬೇಕಾದ್ರೆ ಆಪಾದನೆ ಹೊರಸೇ ಸಾಯಿಸು. ಗಿವ್ ಅ ಡಾಗ್ ಅ ಬ್ಯಾಡ್ ನೇಮ್ ಆ್ಯಂಡ್ ಹ್ಯಾಂಗ್ ಹಿಮ್. ಗಿವ್ ಅ ಡಾಗ್ ಅ ಬ್ಯಾಡ್ ನೇಮ್ ಆ್ಯಂಡ್ ಹ್ಯಾಂಗ್ ಹಿಮ್. ಯಾರನ್ನಾದರೂ ಸಾಯಿಸಬೇಕಾದ್ರೆ ಆಪಾದನೆ ಹೊರಸೇ ಸಾಯಿಸು. ಸುಂದರ ಕೃತಿಯನ್ನು ಮಾಡುವವರೇ ಸುಂದರ ಪುರುಷರು. ಹ್ಯಾಂಡ್ಸಮ್ ಇಸ್ ದ್ಯಾಟ್ ಹ್ಯಾಂಡ್ಸಮ್ ಡಸ್. ಹ್ಯಾಂಡ್ಸಮ್ ಇಸ್ ದ್ಯಾಟ್ ಹ್ಯಾಂಡ್ಸಮ್ ಡಸ್. ಸುಂದರ ಕೃತಿಯನ್ನು ಮಾಡುವವರೇ ಸುಂದರ ಪುರುಷರು. ನಿಮಗೆಲ್ಲ ಗೊತ್ತೇ ಇರುತ್ತೆ ಈ ನೀತಿ ವಾಕ್ಯ ಸೇಯಿಂಗ್ಸ್ ಎಲ್ಲ ಅದು ಏನು ಪದ ಇದೆ ಅದೇ ಅರ್ಥ ಕೊಡೋದಿಲ್ಲ. ಅದ್ರ ಒಳನ ಅರ್ಥ ಭಾವಾರ್ಥ ಬೇರೆಯೇ ಇರುತ್ತೆ. ಯಾವುದೋ ವಿಷಯವನ್ನು ಹೇಳೋದಕ್ಕೆ ನಾವು ಈ ಥರ ವಾಕ್ಯಗಳನ್ನು ಯೂಸ್ ಮಾಡ್ತೀವಿ. ಈಗ ಇನ್ನಷ್ಟು ಬೇರೆ ಬೇರೆ ಪ್ರಕಾರದ ವಾಕ್ಯಗಳನ್ನು ನೋಡೋಣ. ಅಡುಗೆ ಅನಿಲ ಮುಗ್ದೋಯ್ತು. ಇವತ್ತು ಮನೆ ಗ್ಯಾಸ್ ಖಾಲಿ ಆಗೋಗಿದೆ. ಹೇಗೆ ಹೇಳ್ತೀರಾ? ದ ಗ್ಯಾಸ್ ಹ್ಯಾಸ್ ಫಿನಿಶ್ಡ್. ದ ಗ್ಯಾಸ್ ಹ್ಯಾಸ್ ಫಿನಿಶ್ಡ್. ತುಂಬ ಸಿಂಪಲ್ ವಾಕ್ಯ ಅಲ್ವಾ? ಅಡುಗೆ ಅನಿಲ ಮುಗ್ದಿದೆ ಅನ್ನೋದಕ್ಕೆ ದ ಗ್ಯಾಸ್ ಹ್ಯಾಸ್ ಫಿನಿಶ್ಡ್. ನಗರದಲ್ಲಿನ ಪರಿಸ್ಥಿತಿ ತುಂಬ ವಿಪರೀತ ಆಗಿದೆ. ಏನೋ ಒಂದು ಪರಿಸ್ಥಿತಿ ಸರಿಯಾಗಿರೋದಿಲ್ಲ. ಅದು ಇಂಥದ್ದೇ ಅಂತ ಹೇಳಬೇಕಾಗಿರೋದಿಲ್ಲ. ಯಾಕಂದರೆ ಯಾರಿಗೆ ಆ ನಗರದಲ್ಲಿ ಇರ್ತಾರೆ ಏನಾಗ್ತಿದೆ ಅನ್ನೋದು ಗೊತ್ತಿರುತ್ತೆ. ದ ಸಿಚುವೇಶನ್ ಇನ್ ದ ಸಿಟಿ ಈಸ್ ಟೆನ್ಸ್. ದ ಸಿಚುವೇಶನ್ ಇನ್ ದ ಸಿಟಿ ಈಸ್ ಟೆನ್ಸ್. ನಗರದಲ್ಲಿ ಪರಿಸ್ಥಿತಿ ತುಂಬ ವಿಪರೀತ ಆಗಿದೆ. ಕೊಠಡಿಯಲ್ಲಿ ತುಂಬ ನಿಶಬ್ದ ಆಗಿದೆ. ದರ್ ಇಸ್ ಪಿನ್ ಡ್ರಾಪ್ ಸೈಲೆನ್ಸ್ ಇನ್ ದ ರೂಮ್. ಕೊಠಡಿಯಲ್ಲಿ ತುಂಬ ನಿಶಬ್ದ ಆಗಿದೆ. ದರ್ ಇಸ್ ಪಿನ್ ಡ್ರಾಪ್ ಸೈಲೆನ್ಸ್ ಇನ್ ದ ರೂಮ್. ಈಗಿನ ಕಾಲದಲ್ಲೆಲ್ಲ ಕೆಲಸಗಳೆಲ್ಲ ತುಂಬ ಈಸಿಯಾಗಿ ಕಂಪ್ಯೂಟರ್ ಆಪರೇಟೆಡ್ ಆಗಿರುತ್ತಲ್ವಾ? ಕಂಪ್ಯೂಟರ್ ಜ್ಞಾನದಿಂದಲೇ ಈಗಿನ ದಿನಗಳಲ್ಲಿ ಉದ್ಯೋಗಗಳು ಸಿಗ್ತಾ ಇದೆ. ಇದನ್ನ ಹೇಗೆ ಹೇಳೋದು? ಕಂಪ್ಯೂಟರ್ ನಾಲೆಜ್ ಈಸ್ ಎಸೆನ್ಷಿಯಲ್ ದೀಸ್ ಡೇಸ್ ಟು ಗೆಟ್ ಎ ಗುಡ್ ಜಾಬ್. ಎಸೆನ್ಷಿಯಲ್ ESSENTIAL. ಕಂಪ್ಯೂಟರ್ ನಾಲೆಜ್ ಈಸ್ ಎಸೆನ್ಷಿಯಲ್ ದೀಸ್ ಡೇಸ್ ಟು ಗೆಟ್ ಎ ಗುಡ್ ಜಾಬ್. ಕಂಪ್ಯೂಟರ್ ಜ್ಞಾನದಿಂದ ಈಗಿನ ದಿವಸಗಳಲ್ಲಿ ಉದ್ಯೋಗಗಳು ಸಿಗ್ತಾ ಇದೆ. ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದಾರೆ. ಅವನು ಬಹಳ ಸರಳ ಮತ್ತು ನೇರ ಸ್ವಭಾವದವನು. ಹೀ ಈಸ್ ಅ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಮ್ಯಾನ್. ಹೀ ಈಸ್ ಅ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಮ್ಯಾನ್. ಅವನು ತುಂಬ ಸರಳ ಮತ್ತು ನೇರ ಸ್ವಭಾವದವನು. ರಾಜಕೀಯದಲ್ಲಿ ಅಷ್ಟೇ ಅಲ್ಲ, ಎಲೆಕ್ಷನ್ ನಡೆಯೋದು ನಮ್ಮ ಆಫೀಸ್ಗಳಲ್ಲಿರುತ್ತೆ, ಕೆಲಸ ನಡೆಯೋ ಜಾಗದಲ್ಲಿರುತ್ತೆ, ಶಾಲೆ ಕಾಲೇಜ್ಗಳಲ್ಲಿ ಕೂಡ ಇರುತ್ತಲ್ವಾ? ಹೀಗೆ ಒಬ್ಬರು ಆಯ್ಕೆ ಆಗಿರ್ತಾರೆ ಸರ್ವಸಮ್ಮತದಿಂದ. ಆದರೂ ಇದನ್ನು ಹೇಗೆ ಹೇಳ್ತೀರಾ? ಹೀ ವಾಸ್ ಎಲೆಕ್ಟೆಡ್ ಯುನಾನಿಮಸ್ಲಿ. UNANIMOSLY ಯುನಾನಿಮಸ್ಲಿ. ಹೀ ವಾಸ್ ಎಲೆಕ್ಟೆಡ್ ಯುನಾನಿಮಸ್ಲಿ. ಅವರು ಸರ್ವಸಮ್ಮತದಿಂದ ಆಯ್ಕೆಯಾದರು. ಸರಿ, ಎಲ್ಲ ಹೊರಡ್ತೀರಾ? ನೀವು ಆಲ್ರೆಡಿ ರೆಡಿ ಆಗಿಬಿಟ್ಟಿರ್ತೀರ, ಆದರೆ ಇನ್ನೊಬ್ಬರು ನಿಮ್ಮ ಜೊತೆ ಹೊರಡಬೇಕಿರೋರು ರೆಡಿ ಆಗಿರೋದಿಲ್ಲ. ನೀನು ತಯಾರಾಗೋದಕ್ಕೆ ಎಷ್ಟು ಸಮಯ ಬೇಕು? ಹೇಗೆ ಕೇಳ್ತೀರಾ? ಹೌ ಲಾಂಗ್ ವಿಲ್ ಯು ಟೇಕ್ ಟು ಗೆಟ್ ರೆಡಿ. ಹೌ ಲಾಂಗ್ ವಿಲ್ ಯು ಟೇಕ್ ಟು ಗೆಟ್ ರೆಡಿ. ನೀನು ತಯಾರಾಗೋದಕ್ಕೆ ಎಷ್ಟು ಸಮಯ ಬೇಕು? ದಿನ ದಿನಕ್ಕೂ ಕಾನೂನಿನ ಸುವ್ಯವಸ್ಥೆ ಹಾಳಾಗ್ತಾ ಇದೆ. ನೀವು ಸುತ್ತ ನೋಡಿರ್ತೀರ ಎಷ್ಟೋ ಜನ ಕಳ್ಳರು ಕಾಕರು ಅವ್ರ ಕಾಟ ಜಾಸ್ತಿ ಆಗಿದೆ. ಜೊತೆಗೆ ಸುಲಿಗೆ, ದರೋಡೆ, ಅವ್ಯವಹಾರಗಳು ಇದೆಲ್ಲ ನೋಡಿದಾಗ ನಿಮ್ಗೆ ಅನಿಸೋದಿದೆ ಅಲ್ವಾ ದಿನ ದಿನಕ್ಕೂ ಕಾನೂನಿನ ಸುವ್ಯವಸ್ಥೆ ಹಾಳಾಗ್ತಾ ಇದೆ ಅಂತ? ದ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ಈಸ್ ಡಿಟ್ರಿಯೋರೇಟಿಂಗ್ ಡೇ ಬೈ ಡೇ. DETERIORATING ಡಿಟ್ರಿಯೋರೇಟಿಂಗ್. ದ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ಈಸ್ ಡಿಟ್ರಿಯೋರೇಟಿಂಗ್ ಡೇ ಬೈ ಡೇ. ದಿನ ದಿನಕ್ಕೂ ಕಾನೂನಿನ ಸುವ್ಯವಸ್ಥೆ ಹಾಳಾಗ್ತಾ ಇದೆ. ಇನ್ನು ಶತ್ರುಗಳನ್ನು ನಾವು ಯಾವತ್ತೂ ಕಡಿಮೆ ಅಂತ ಅಂದ್ಕೊಳಕ್ಕೆ ಹೋಗಬಾರ್ದಲ್ವಾ? ನೆವರ್ ಅಂಡರ್ ಎಸ್ಟಿಮೇಟ್ ದ ಎನಿಮಿ. ನೆವರ್ ಅಂಡರ್ ಎಸ್ಟಿಮೇಟ್ ದ ಎನಿಮಿ. ಶತ್ರುಗಳನ್ನು ಯಾವತ್ತೂ ನಾವು ಕಡಿಮೆ ಅಂತ ಲೆಕ್ಕಿಸೋದಕ್ಕೆ ಹೋಗಬಾರ್ದು. ಷೇರ್ ಮಾರುಕಟ್ಟೆ ಬಗ್ಗೆ ಗೊತ್ತಾ? ಕೆಲವೊಮ್ಮೆ ಏರುತ್ತೆ, ಕೆಲವೊಮ್ಮೆ ಇಳಿಯತ್ತೆ ಅಲ್ವಾ? ದಿನಗಳಿಂದ ಷೇರು ಮಾರುಕಟ್ಟೆ ಕುಸಿದಿದೆ. ಹೇಗೆ ಹೇಳ್ತೀರಾ ಇದನ್ನ? ದೆರ್ ಇಸ್ ಅ ಸ್ಲಂಪ್ ಇನ್ ದ ಷೇರ್ ಮಾರ್ಕೆಟ್ ದೀಸ್ ಡೇಸ್. ದೇರ್ ಇಸ್ ಅ ಸ್ಲಂಪ್ ಇನ್ ದ ಶೇರ್ ಮಾರ್ಕೆಟ್ ದೀಸ್ ಡೇಸ್ SLUMP ಸ್ಲಂಪ್ ದಿನ ದಿನ ಶೇರ್ ಮಾರ್ಕೆಟು ಕುಸಿತಾ ಇದೆ ಈ ದಿವಸ ಶೇರ್ ಮಾರ್ಕೆಟ್ ಒಳ್ಳೆ ಸ್ಥಿತಿಯಲ್ಲಿದೆ ಉತ್ತಮ ಸ್ಥಿತಿಯಲ್ಲಿದೆ ದೇರ್ ಇಸ್ ಅ ಬೂಮ್ ಇನ್ ದ ಶೇರ್ ಮಾರ್ಕೆಟ್ ದೇರ್ ಇಸ್ ಅ ಬೂಮ್ ಇನ್ ದ ಶೇರ್ ಮಾರ್ಕೆಟ್ ಉತ್ತಮ ಸ್ಥಿತಿಯಲ್ಲಿದ್ರೆ ಬೂಮ್ ಅಂತಾರೆ ಇಳಿತಾ ಇದ್ರೆ ಕುಸಿತಾ ಇದ್ರೆ ಸ್ಲಂಪ್ ಅಂತಾರೆ ಗೊತ್ತಾಯ್ತಲ್ಲ ಹೆಣ್ಮಕ್ಳು ಅಂದರೆ ತುಂಬ ಮಾತಾಡ್ತಾರೆ ಅಂತ ಹೇಳೋದಿದೆ ಅಲ್ವಾ ಗೊಣಗ್ತಾ ಇರ್ತಾಳೆ ಅಂತ ಹೇಳ್ತಾರೆ ಕೆಲವರು ಅವಳು ಯಾವಾಗಲೂ ಗೊಣಗ್ತಾ ಇರ್ತಾಳೆ ಶೀಸ್ ಗ್ರಂಬ್ಲಿಂಗ್ ಆಲ್ ದ ಟೈಮ್ GRUMBLING ಗ್ರಂಬ್ಲಿಂಗ್ ಅಂದರೆ ಗೊಣಗೋದಕ್ಕೆ ಹಾಗೆ ಹೇಳ್ತಾರೆ ಅವಳು ಯಾವಾಗಲೂ ಗೊಣಗಾಡ್ತಿರ್ತಾಳೆ ಶೀಸ್ ಗ್ರಂಬ್ಲಿಂಗ್ ಆಲ್ ದ ಟೈಮ್ ಕೆಲವು ವಸ್ತುಗಳು ಬಹಳ ಅಪಾಯಕಾರಿ ಆಗಿರುತ್ತೆ ಅದೇ ರೀತಿ ಪೆಟ್ರೋಲ್ ಕೂಡ ತಕ್ಷಣಕ್ಕೆ ಬೆಂಕಿ ಹಿಡಿದ್ಬಿಡುತ್ತಲ್ವಾ ಹಾಗಾಗಿ ಅದರಿಂದ ಸ್ವಲ್ಪ ದೂರ ಇರಬೇಕು ಅಥವಾ ನಾವು ಬೆಂಕಿಯಿಂದ ಪೆಟ್ರೋಲ್ನ ದೂರ ಇಟ್ಟಿರಬೇಕು ಪೆಟ್ರೋಲ್ ತ್ವರಿತ ಜ್ವಲನಶೀಲ ವಸ್ತು ಅಂತ ಹೇಳ್ತಾರೆ ಅದನ್ನು ಹೇಗೆ ಹೇಳೋದು ಇಂಗ್ಲೀಷಲ್ಲಿ ಪೆಟ್ರೋಲ್ ಈಸ್ ಹೈಲಿ ಇನ್ಫ್ಲಮೇಬಲ್ ಇನ್ಫ್ಲಮೇಬಲ್ INFLAMMABLE ಪೆಟ್ರೋಲ್ ಈಸ್ ಹೈಲಿ ಇನ್ಫ್ಲಮೇಬಲ್ ಪೆಟ್ರೋಲ್ ತ್ವರಿತ ಜ್ವಲನಶೀಲ ವಸ್ತು ಒಬ್ಬ ಅಭಿರುಚಿಯ ವ್ಯಕ್ತಿ ಇರ್ತಾನೆ ಅವನು ಒಳ್ಳೆ ಅಭಿರುಚಿಯ ವ್ಯಕ್ತಿ ಅದನ್ನು ಹೇಗೆ ಹೇಳ್ತೀರಾ ಹೀ ಈಸ್ ಅ ಮ್ಯಾನ್ ಆಫ್ ಗುಡ್ ಟೇಸ್ಟ್ ಒಳ್ಳೆ ಅಭಿರುಚಿ ಇರುವಂಥವನು ಕೆಲವರು ನೋಡೋ ನೋಟ ಭಾಳ ಕಷ್ಟ ಕೊಡ್ತಿರುತ್ತಲ್ವಾ ನನ್ನನ್ನು ಹಾಗೆ ನೋಡಬೇಡ ಹೇಗೆ ಹೇಳ್ತೀರಾ ಡೋಂಟ್ ಲುಕ್ ಆಟ್ ಮೀ ಲೈಕ್ ದೀಸ್ ನನ್ನನ್ನು ಹಾಗೆ ನೋಡಬೇಡ ಅನ್ನೋದಕ್ಕೆ Don't look at me like this. ಹೀಗೆ ಮಾತಾಡ್ತಾ ಹೇಳ್ತೀರ ಒಬ್ಬರು ಪ್ರಭಾವಶೀಲ ವ್ಯಕ್ತಿ ಆಗಿದ್ರು ಹಿಂದಿನ ಕಾಲದಲ್ಲಿ ಅವ್ರ ಬಗ್ಗೆ ಬಹಳ ಹೆಸರಿತ್ತು ಪ್ರಭಾವಶೀಲ ವ್ಯಕ್ತಿ ಆಗಿದ್ರು ಅವರು ಅದನ್ನು ಹೇಗೆ ಹೇಳೋದು He had an impressive personality. ಅವರು ತುಂಬ ಪ್ರಭಾವಶೀಲ ವ್ಯಕ್ತಿ ಆಗಿದ್ರು ಅಂತ ಹೇಗೆ ಹೇಳೋದು He had an impressive personality. ಇದು ಸ್ಪರ್ಧಾತ್ಮಕ ಜಗತ್ತು ಇಲ್ಲಿ ಸಿಗೋ ಅವಕಾಶಗಳನ್ನು ನಾವು ಚೆನ್ನಾಗಿ ಬಳಸ್ಕೊಳ್ಬೇಕಲ್ವಾ ಮೇಕ್ ದ ಮೋಸ್ಟ್ ಆಫ್ ದ ಅಪಾರ್ಚುನಿಟಿ ಹಾಗಂದ್ರೇನು ಎಲ್ಲ ಸದಾವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿ ಮೇಕ್ ದ ಮೋಸ್ಟ್ ಆಫ್ ದಿ ಅಪಾರ್ಚುನಿಟಿ ಅವನೊಟ್ಟಿಗೆ ಮಾತಾಡಿದ್ರೆ ನನ್ನ ವರ್ಚಸ್ಸೇ ಕಡಿಮೆ ಆಗತ್ತೆ ಅನ್ಸೋದಿದೆ ಅಲ್ವಾ ಕೆಲವರೊಟ್ಟಿಗೆ ಮಾತಾಡಿದ್ರೆ Talking to him is below my dignity. DIGNITY. ಅವನೊಟ್ಟಿಗೆ ಮಾತಾಡಿದ್ರೆ ನನ್ನ ವರ್ಚಸ್ಸೇ ಕಡಿಮೆ ಆಗತ್ತೆ ಎರಡು ದೇಶಗಳ ಯುದ್ಧ ನಡೀತಾ ಇದೆ ಆಗಾಗ ನೀವು ಕೇಳ್ತಾ ಇರ್ತೀರ ಆದರೆ ಅವರು ಶಾಂತಿ ಒಪ್ಪಂದಕ್ಕೆ ಹಸ್ತಾಕ್ಷರ ಮಾಡಿದ್ರು ಅದನ್ನ ಹೇಗೆ ಹೇಳ್ತೀರಾ The two countries signed a peace treaty. ಶಾಂತಿ ಒಪ್ಪಂದಕ್ಕೆ ಪೀಸ್ ಟ್ರೀಟಿ ಅಂತಾರೆ TREATY. The two countries signed a peace treaty. ಎರಡೂ ದೇಶಗಳು ಶಾಂತಿ ಒಪ್ಪಂದಕ್ಕೆ ಹಸ್ತಾಕ್ಷರ ಮಾಡಿದರು ನಿಮಗೆ ಗೊತ್ತಾ ಇವತ್ತಿಗೆ ನಾವು ಆಲ್ಮೋಸ್ಟ್ 100 ಸಂಚಿಕೆಗಳನ್ನು ದಾಟಿದ್ದೀವಿ ಇಷ್ಟೊತ್ತಿಗಾಗಲೇ ಬೇಕಷ್ಟು ಕನ್ವರ್ಸೇಷನ್ನ ನೀವು ಕೇಳಿದ್ರಿ ನೀವು ಮಾತಾಡಿರ್ತೀರಾ ಪ್ರತಿ ದಿವಸ ನಿಮ್ಮ ಸ್ವಪ್ರಯತ್ನದಿಂದ ಇನ್ನೊಬ್ಬರೊಟ್ಟಿಗೆ ಕನ್ವರ್ಸೇಷನ್ ನೀವು ಮಾಡ್ತಾ ಸಂಚಿಕೆ ಮುಗಿದ್ಮೇಲೆ ಏನಾಯಿತು ಅಂತ ಮನನ ಮಾಡ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದನ್ನು ನೀವು ಕಲಿತೀರಾ ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ಬೇಕಾದಷ್ಟಿದೆ ಆದರೆ ನಾವು ಅದಕ್ಕಾಗಿ ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು ಬಾಯ್
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನು ಕೇಳಿದಿರಿ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ
6: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ, ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
7: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ? ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
7: ಹಂಗಾ? ಅದ್ಯಾಕಂತೆ?
6: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
7: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
6: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
8: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
2: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
10: LIC ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
9: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ LIC ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
10: ಹೆಚ್ಚು ಮಾಹಿತಿಗಾಗಿ LIC ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LIC India.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.
1: ಹಾಯ್, ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ಹಾಗೆ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸೊ ಹಾಗೆ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಯ್ತು. ಏನಪ್ಪ ಇವತ್ತಿನ ವಿಷಯ, ಏನು ಮಾತಾಡಬೇಕು ಅಂತೆಲ್ಲ ನೀವು ಯೋಚನೆ ಮಾಡ್ತಾ ಇರಬಹುದು. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ತುಂಬ ಅಂದರೆ ತುಂಬ ಸಿಂಪಲ್ ಆಗಿರೋ ಟಾಪಿಕ್. ಈಗ ಮನೆಯಲ್ಲಿ ಏನಾದರೂ ಒಂದು ವಸ್ತುಗಳನ್ನು ಪರ್ಚೇಸ್ ಮಾಡ್ತಾನೆ ಇರ್ತೀವಿ, ಏನಾದರೂ ಒಂದು ತಗೊಳ್ತಾ ಇರ್ತೀವಿ, ಅವಶ್ಯಕತೆ ಇರುವಂತಹ ವಸ್ತುಗಳನ್ನೆಲ್ಲ ಪರ್ಚೇಸ್ ಮಾಡ್ತಾ ಇರ್ತೀವಿ. ಸೊ ಹಾಗೆಯೇ ನಿಮ್ಮ ಮನೆಯಲ್ಲಿ ನೀವು ಪರ್ಚೇಸ್ ಮಾಡುವಂತಹ ವಸ್ತುಗಳನ್ನೆಲ್ಲ ಆಯ್ಕೆ ಮಾಡೋದು ಯಾರು, ಅಥವಾ ಫೈನಲ್ ಆಗಿ ಆ ವಸ್ತುಗಳನ್ನ ನೀವು ತಗೋಬೇಕು ಅಂತ ಫೈನಲ್ ಮಾಡೋದು ಯಾರು ಅಂತ ಹೇಳಿ ಮಾತಾಡಬೇಕಾಗಿದೆ. ಸೊ ಹಾಗೆ ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686 9620 9682 7 9, ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತನಾಡಬಹುದು. ಹಾಗೆ ನಿಮ್ಮ ಮನೆಯಲ್ಲಿ ಯಾರು ಎಲ್ಲ ವಸ್ತುಗಳನ್ನ ತಗೊಳ್ಳಿಕ್ಕೆ ಫೈನಲ್ ಆಗಿ ಓಕೆ ಅಂತ ಹೇಳೋರು ಯಾರು, ಅಥವಾ ಯಾರಾದರೂ ಮನೇಲಿ ಈಗ ಸಾಮಾನ್ಯವಾಗಿ ಏನೋ ಒಂದು ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಇಂಥ ತಗೋತೀವಿ ಅಂತ ಹೇಳಿದ್ರೆ ಮನೇಲಿ ಸಾಮಾನ್ಯವಾಗಿ ಎಲ್ಲರೂ ಮನೇಲಿ ಕೂಡ ಅಮ್ಮಂದ್ರನ್ನ ಕೇಳ್ತೀವಲ್ವಾ, ಅವ್ರು ಓಕೆ ಅಂದಮೇಲೆ ತಗೋತಾ ಇರ್ತೀವಿ, ಅಥವಾ ಅಪ್ಪಂದ್ರನ್ನ ಕೆಲವ್ರ ಮನೇಲಿ ಕೇಳ್ತಾ ಇರ್ತೀವಿ. ಹೀಗೆ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿಯನ್ನ ಕೇಳಿ ಫೈನಲ್ ಡಿಸಿಷನ್ ತಗೊಂಡು ಓಕೆ ಅನ್ನೋದಿರುತ್ತೆ. ಈ ರೀತಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ವಸ್ತುವನ್ನ ಖರೀದಿಸುವುದಾದ್ರೆ ಯಾರ ಒಂದು ಪರ್ಮಿಷನ್ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಯಾರು ಫೈನಲ್ ಮಾಡಿದ್ಮೇಲೆ ಆ ಒಂದು ವಸ್ತುಗಳನ್ನ ಖರೀದಿಸ್ತೀರಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಬಹುದಾಗಿದೆ. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9686927962799. ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಬಹುದು. ಹಾಗೆ ನಿಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಓಕೆ ಅಂತ ಹೇಳೋದು ಯಾರು ಅಂತ. ಈಗ ಕೆಲವು ಸರ್ತಿ ಹೇಗಾಗುತ್ತಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿ ದುಡ್ಡು ಕೊಡೋರು ಬೇರೆ ಆಗಿರ್ತಾರೆ, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬೇರೆ ಇರುತ್ತೆ, ಬಟ್ ಎಲ್ಲದಕ್ಕೂ ಓಕೆ ಕೊಟ್ಟು ಪರ್ಮಿಷನ್ ಕೊಡೋರು ಬೇರೆ ಇರ್ತಾರೆ. ಸೊ ಈ ರೀತಿ ನಿಮ್ಮ ಮನೆಯಲ್ಲಿ ಯಾರು ಏನು ಅಂತೆಲ್ಲ ಹೇಳಬಹುದು. ಹಾಗೆ ಇವತ್ತಿನ ಫಸ್ಟ್ ಕಾಲರ್ ಕರೆ ಮಾಡ್ತಾ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಲೋ,
11: ನಮಸ್ಕಾರ ಮೇಡಮ್.
1: ನಮಸ್ತೆ, ಯಾರಿದು?
11: ಸೋಮಶೇಖರ್
1: ಸರ್, ಹೇಗಿದ್ದೀರಾ ಸರ್? ನಾವು ಕೂಡ ಆರಾಮ ಇದೀವಿ ಸರ್. ಕಾಫಿ ಆಯ್ತಾ?
11: ಕಾಫಿಯನ್ನು ಕುಡಿಬೇಕು ಮೇಡಮ್.
1: ನಮ್ದು ಕೂಡ ಆಗಿಲ್ಲ ಸರ್, ಇನ್ನು ಕುಡಿಬೇಕು. ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
11: ಇದು ಮನೆಯಲ್ಲಿ ಯಾರು ಇದು ಮಾಡ್ತಾರೆ,
1: ಏನೇ ಒಂದು ಖರೀದಿಸೋದಾದ್ರೂ ಫೈನಲ್ ಆಗಿ ಯಾರ ಒಂದು ಒಪಿನಿಯನ್ ತಗೊಂಡು ಫೈನಲ್ ಮಾಡ್ತೀರಾ, ಯಾರು ಓಕೆ ತಗೋಬಹುದು ಅಂತ ಹೇಳಿದ್ಮೇಲೆ ತಗೋತೀರಾ ಅಂತ ಕೇಳ್ತಾ ಇದ್ದೆ.
11: ಅದು ನಮ್ಮ ಮನೆಯಲ್ಲಿ ಬಂದ್ಬಿಟ್ಟು ಮೇಡಮ್, ಎಲ್ಲ ಐಟಮ್ಸ್ ಗಳನ್ನ ತರಿಸೋದು ಮಾಡೋದು ನಮ್ಮ ಹೋಮ್ ಮಿನಿಸ್ಟರ್ ಮೇಡಮ್.
1: ಓಹೋ, ಹೋಮ್ ಮಿನಿಸ್ಟರ್ಗೆ ಎಲ್ಲ ಜವಾಬ್ದಾರಿಗಳನ್ನು ವಹಿಸ್ಬಿಟ್ಟಿದ್ದೀರಾ ಅಂತ ಆಯ್ತು.
11: ಏನಾದ್ರೂ ಐಟಮ್ಸ್ ಮನೆ ಐಟಮ್ಸ್ ಆಯ್ತು, ಆಮೇಲೆ ಏನಾದ್ರೂ ತರಕ್ ಹೋದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಮೇಡಮ್.
1: ಎಲ್ಲ ಅವರೇ ಆಯ್ಕೆ ಮಾಡೋದು, ಅವರೇ ಓಕೆ ಅನ್ನೋದು.
11: ಹೌದು ಮೇಡಮ್.
1: ಓಕೆ, ಫೈನಾನ್ಸ್ ಮಿನಿಸ್ಟರ್ ಯಾರು ಸರ್? ಏನ್ ಸರ್?
11: ಫೈನಾನ್ಸ್ ಮಿನಿಸ್ಟರ್ ನಾವು ಮೇಡಮ್.
1: ಫೈನಾನ್ಸ್ ಮಿನಿಸ್ಟರ್ ನೀವು, ಹೋಮ್ ಮಿನಿಸ್ಟರ್ ಅವರು. ಓಕೆ,
11: ಯಾಕಂದ್ರೆ ಮತ್ತೆ ನಾವು ತಗೊಂಡ್ಬರ್ಬೇಕು, ಅದು ಡಿಸೈನ್ ಸರಿಗಿರ್ಲಿಲ್ಲ, ಇದು ಸರಿಗಿರ್ಲಿಲ್ಲ, ಯಾಕಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರೆ ಮೇಡಮ್, ಅವ್ರಿಗೆ ಡಿಸೈಡ್ ಮಾಡಿ ಅವ್ರು ತಗೊಂಡಿದ್ದು ಬಿಲ್ ಮಾಡಿ ಆಮೇಲೆ ಪೇ ಮಾಡಿದ್ರೆ.
1: ಸೂಪರ್, ಒಳ್ಳೆ ಒಂದು ಡಿಸಿಷನ್ ನಿಮ್ದು. ಮತ್ತೆ ತಂದೆ ಸರಿಯಾಗಿಲ್ಲ ಅದು ಇದು ಹೇಳೋದ್ ಬೇಡ ಅಂತ ನೀವೇ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತೀರಾ. ಓಕೆ, ಸೂಪರ್ ಸರ್, ಸೂಪರ್. ತುಂಬಾ ಚೆನ್ನಾಗಿ ಮಾತನಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
11: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ.
12: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ತೆ ಚಿಕ್ಕಪ್ಪ ಅವರೇ, ಹೇಗಿದ್ದೀರಾ?
12: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್.
12: ಕಾಫಿ ಆಯ್ತೇನ್ರಿ?
1: ಕಾಫಿ ನಮ್ದಾಗಿಲ್ರಿ, ನಿಮ್ದಾಯ್ತೇನ್ರಿ?
12: ಇಲ್ರಿ, ಊಟ ಒಂದಾಗಿದ್ರಿ.
1: ಓಕೆ, ಚಿಕ್ಕಪ್ಪ ಅವರೇ, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
12: ಮೇಡಮ್ ಅವರೇ, ಗೊತ್ತಾಗ್ತು
1: ಹೇಳಿ ಸರ್. ನಿಮ್ಮ ಮನೆಯಲ್ಲಿ ಯಾರು ಎಲ್ಲ ಓಕೆ ಮಾಡೋದು, ಏನೋ ಒಂದು ಶಾಪಿಂಗ್ ಮಾಡ್ಬೇಕು ಅಂದ್ರೆ, ಏನೋ ಒಂದು ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ?
12: ನಮ್ದು ಏನಿದ್ರು ಫೈನಾನ್ಸ್ ಮೇಡಮ್ ಅವರೇ, ನಮ್ದು ಪರ್ಚೇಸ್ ಮಾಡೋದೆಲ್ಲ ನಮ್ಮ ಮಿಸ್ಸಸ್ ಮತ್ತೆ ನಮ್ಮ ಮಕ್ಕಳು.
1: ಓಕೆ, ಅವ್ರದೇ ಫೈನಲ್ ಡಿಸಿಷನ್.
12: ಫೈನಲ್ ಡಿಸಿಷನ್ ಅವ್ರದೇ, ಯಾಕಂದ್ರೆ ನಾವು ಜೊತೆಗೆ ಹೋಗಿರ್ತೇವೆ, ಅದು ಎಷ್ಟು ಏನ್ ಖರ್ಚು ಬರುತ್ತಾ ಎಷ್ಟು ಬರುತ್ತಾ ಅದನ್ನೆಲ್ಲ ನಾವು ಕೊಡೋದಷ್ಟೇ ನಮ್ ಕೆಲ್ಸ. ಯಾಕಂದ್ರೆ ಅವ್ರನ್ನ ಬಿಟ್ಟು ಹೋಗಿ ನಾವೇ ತಗೊಂಬಂದ್ಬಿಟ್ರೆ ಆಮೇಲೆ ಅಯ್ಯೋ ಅದ ಆಗಿತ್ತು, ಇದು ಹೀಗಿತ್ತು, ಅದು ಯಾಕೆ ಬೇಕಾಗಿತ್ತು ಈ ರಾಮಾಯಣ. ದುಡ್ಡು ಕೊಡೋದು ಒಂದ್ ಕಡೆ ಆದ್ರೆ ಮತ್ತೆ ಇದನ್ ಕೇಳೋದೊಂದ್ ಕಡೆ ರಾಮಾಯಣ ಆಗ್ಬಿಡುತ್ತೆ. ಅದಕ್ಕೆ ಅವ್ರನ್ನ ಕರ್ಕೊಂಡ್ ಹೋಗ್ಬಿಟ್ರೆ ಅವ್ರಿಗೆ ಯಾವ್ದು ಬೇಕೋ ಅವ್ರು ತಗೊಂಡ್ಮೇಲೆ ನಾನು ದುಡ್ಡು ಕೊಡೋ ಜವಾಬ್ದಾರಿ ನಂದು.
1: ಬೆಸ್ಟ್ ಅದು ಅಂತ.
12: ಹೌದು ಮೇಡಮ್ ಅವರೇ, ಯಾಕೆಂತಂದ್ರೆ ಈಗ ಮನೆಯಲ್ಲಿ ಗೊತ್ತಿಲ್ಲ, ಅವಾಗ ನಮಗಂತೂ ಇಷ್ಟ ಆಗಿರುತ್ತೆ ಮನೆಗೆ ಹೆಂಡತಿಗಾಗ್ಲಿ, ನನಗೂ ನನ್ನ ಹೆಂಡತಿಗೂ ಒಂದ್ ಹೇಳಿ ಇಷ್ಟ ಆದ್ರೂ ಪರವಾಗಿಲ್ಲ, ಮಕ್ಳಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಮತ್ತೆ ಬೇಜಾರಾಗ್ಬಿಡುತ್ತೆ. ನಮ್ಗೆ ಏನಪ್ಪ, ಮಕ್ಳ ಮನಸ್ಸನ್ನ ನೋಯಿಸಬಾರ್ದು, ಮಕ್ಳು ಅವ್ರು ಖುಷಿ ಇದ್ಬಿಟ್ರೆ ನಮಗೆ ಅದೇ ಒಂದ್ ಸಂತೋಷ. ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗಿ ನಾವು ಏನಾದ್ರೂ ತಗೊಳೋದಾದ್ರೆ ಬರ್ರಿ ಹೋಗೋಣ, ಅಷ್ಟ್ರು ಹೋಗೋಣ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡಿ ತಗೊಳ್ರಿ, ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ ಮೇಡಮ್ ಅವರೇ.
1: ಓಕೆ, ಹಾಗೆ ಯಾರು ಎಲ್ಲ ಡಿಸೈಡ್ ಮಾಡ್ತಾರೆ ಇದು ತಗೋಬೇಕಾ ಅದು ತಗೋಬೇಕಾ ಅಂತ ಹೇಳಿ ಡಿಸ್ಕಷನ್ ಎಲ್ಲ ಇರುತ್ತಾ? ಅದು ಬೇಡ ಇದು ಬೇಡ, ಅದು ಬೇಕು ಇದು ಬೇಕು, ಈ ಬ್ರ್ಯಾಂಡ್ ಬೇಡ ಅಂತೆಲ್ಲ?
12: ಅದು ನನ್ ಹೆಂಡತಿ ಏನು ಆ ತರ ಮಾಡಲ್ಲ, ನಾನೇನ್ ಮಾಡೋದಿಲ್ಲ, ಮಕ್ಕಳು ಇಬ್ರು ಮಕ್ಕಳಲ್ಲೇ ಏನಿದ್ರು ಅವ್ರಿಬ್ರಲ್ಲೇ ಏನಿದ್ರು ಆಯ್ಕೆ ಮಾಡಿ ಇದನ್ನ ತಗೋಣ ಇದನ್ನ ತಗೋಣ ಅಂತ ಅವ್ರಿಬ್ರು ಮಾತಾಡಿ ಆ ನಂತರ ನಮಗೆ ಅಮ್ಮ ಅಪ್ಪಾಜಿ ಇದು ನಮಗೆ ಇಷ್ಟ ಆಗುತ್ತೆ ಇದನ್ನೇ ತಗೋಣ ಅಂತ ಅವ್ರು ಹೇಳಿದ್ಮೇಲೆ ಆಯ್ತಮ್ಮ ನೀವ್ ಹೇಳ್ದಂಗೆ ನಮ್ಗೆ ಇನ್ನೇನೈತೆ, ನೀವು ಚೆನ್ನಾಗಿದ್ರೆ ಸಾಕಲ್ವಾ, ನಮ್ಗೆ ಇನ್ನೇನ್ ಬೇಕು ಅಂತ ಹೇಳಿ ನಾವ್ ತಗೊಂತೇವೆ ಮೇಡಮ್ ಅವರೇ.
1: ಓಕೆ, ಸೊ ಹಾಗಿದ್ರೆ ಅವರಿಗೆ ನೀವು ಎಲ್ಲ ಡಿಸಿಷನ್ ಮೇಕಿಂಗ್ ನ ಕೊಟ್ಬಿಟ್ಟಿದ್ದೀರಾ?
12: ಖಂಡಿತವಾಗ್ಲೂ ಮೇಡಮ್ ಅವರೇ.
1: ನಿಮ್ದು ಬರೀ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್, ನಿಮ್ದು ಡಿಸಿಷನ್ ಮೇಕಿಂಗ್ ಡಿಪಾರ್ಟ್ಮೆಂಟ್ ಅವ್ರದ್ದು?
12: ಹೌದೌದು, ನಾವ್ ಏನಿದ್ರೆ ಅಲ್ಲಿ ಮೊಬೈಲ್ ಹಿಡ್ದು ದುಡ್ಡು ಹಾಕಿ ಬರೋದಷ್ಟೇ.
1: ಓಕೆ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಅವ್ರ ಮನೇಲಿ ಯಾರು ಎಲ್ಲ ಡಿಸಿಷನ್ ಮೇಕಿಂಗ್ ನ ತಗೊಳ್ಳೋದು ಅನ್ನೋದಾಗಿ ಹೇಳ್ತಾ ಇದ್ರು. ಹಾಗೆ ಫೈನಲ್ ಆಗಿ ಯಸ್ ಹೇಳೋದ್ ಯಾರು ಅಂತೆಲ್ಲ ಹೇಳ್ತಾ ಇದ್ರು. ಅವ್ರ ಮನೇಲಿ ಮಕ್ಕಳು ಮತ್ತೆ ನಮ್ಮ ಹೆಂಡತಿ ಎಲ್ಲ ನೋಡ್ಕೊಳ್ತಾರೆ, ನಮ್ಮ ಮಿಸ್ಸಸ್ ಎಲ್ಲ ನೋಡ್ಕೊಳ್ತಾರೆ, ನಾವೇನಿದ್ರು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಾಗೆ ಅವರ ಮನೆಯ ಒಂದು ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಹಲೋ,
13: ಹಲೋ,
1: ನಮಸ್ತೆ.
14: ನೀವು ಮಾತನಾಡುತ್ತಿರುವ
1: ಓಕೆ, ಕರೆ ಕಟ್ ಆಗಿದೆ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
15: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮಾ ಮೇಡಮ್, ಹೇಗಿದ್ದೀರಾ?
15: ಚೆನ್ನಾಗಿದ್ದೀನಿ ಮೇಡಮ್.
1: ಯಾಕೋ ಸ್ವಲ್ಪ ಡಲ್ ಆಗಿದೆ ವಾಯ್ಸು, ಯಾಕೆ ಜೋಶ್ ಇಲ್ಲ?
15: ಸ್ವಲ್ಪ ಮಲಗಿದ್ದೆ ಮೇಡಮ್.
1: ಓ, ಅದಕ್ಕೆ ಇನ್ನೂ ನಿದ್ದೆ ಮಂಪ್ರಿನಲ್ಲಿದ್ದೀರಾ?
15: ಹೌದೌದು.
1: ಓಕೆ ಪ್ರೇಮಾ ಮ್ಯಾಮ್, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
15: ಗೊತ್ತಾಗಿದೆ ಮೇಡಮ್. ನಮ್ಮನೇಲಿ ಒಂದ್ಸರಿ ಏನ್ ವಸ್ತುಗಳು ಬೇಕು ಅಂತ ಎಲ್ಲ ಮಾತಾಡ್ತೀವಿ ಮೇಡಮ್. ಹಾಗೆ ಲಾಸ್ಟ್ಗೆ ನಾನೇ ಹೇಳ್ತೀನಿ ಮೇಡಮ್ ಇಂಥ ವಸ್ತು ಅಂತ. ದುಡ್ಡು ಕೊಡೋರು ಮಾತ್ರ ಅವರಾಗಿರ್ತಾರೆ.
1: ಓಕೆ,
15: ವಸ್ತುಗಳ ನಮ್ದೇ ಮೇಡಮ್.
1: ನಿಮ್ದೇ ಎಲ್ಲ? ಯಾವ ವಸ್ತು ಬೇಕು ಏನು ಅಂತೆಲ್ಲ ನೀವೇ ಹೇಳೋದಾ? ಓಕೆ, ಸಾಮಾನ್ಯವಾಗಿ ಯಾವ ವಸ್ತುನ ನೀವು ಹೆಚ್ಚಾಗಿ ಪರ್ಚೇಸ್ ಮಾಡ್ತೀರಾ?
15: ಅಂದ್ರೆ ನಮಗೆ ಬೇಕಲ್ಲ ಮೇಡಮ್, ಅಡುಗೆ ಮನೆಯ ಮಿಕ್ಸಿ ಆಗ್ಲಿ, ಒಂದು ಕುಕ್ಕರ್ ತರಬೇಕಂತಾಗ್ಲಿ, ಇನ್ ಮನೇಲಿ ಯಾವ್ದು ಒಂದು ಸೋಫಾ ಸೆಟ್, ಪ್ರತಿಯೊಂದು ಯಾವ್ದು ವಸ್ತುಗಳು ಬೇಕು ಅಂತಂದಾಗ ನಾನು ಅದನ್ನ ಒಂದ್ಸಲ ಕೇಳ್ತೀನಿ ಮೇಡಮ್. ಅವ್ರು ಹೇಳ್ದಂಗ ಮಾತ್ರ ನಾವು ಬೇಡ ಅಂತೀವಿ, ನಾವ್ ಹೇಳ್ದಂಗ ಮಾತ್ರ ಅವ್ರನ್ನ ಒಪ್ಸಿ ತರಿಸ್ಬಿಡ್ತೀವಿ. ಹಾಗಾಗಿ ನಮ್ದೇ ಇರುತ್ತೆ ಮೇಡಮ್, ದುಡ್ಡು ಮಾತ್ರ ಅವ್ರದಿರುತ್ತೆ, ವಸ್ತುಗಳದೆಲ್ಲ ನಮ್ದೇ.
1: ಹೇಗ್ ಒಪ್ಪಿಸ್ತೀರಾ ಅವ್ರಿಗೆ ನೀವು, ಯಾವೆಲ್ಲ ರೀತಿ ಪೂಸಿ ಹೊಡಿತೀರಾ?
15: ಹೇಳ್ತೀವಿ ಮೇಡಮ್, ಅಯ್ಯೋ ಈಗೇನಕ್ಕೆ ಹಂಗಂಗಿಂತಾರೆ, ಅಯ್ಯೋ ಬೇಕೇ ಬೇಕಾದ್ ಅದಿಲ್ಲ ಅಂದ್ರೆ ಎಲ್ಲಾಗುತ್ತೆ, ನಮ್ಗೆ ಹಿಂಸೆ ಆಗುತ್ತೆ ಅಡುಗೆ ಮಾಡಕ್ಕೆ, ಹೊಸದ್ ಬೇಕೇ ಬೇಕು ಅಂತ ನಾವ್ ಒಂದ್ ಮೂರ್ನಾಲ್ಕ ತರ ನಮ್ ಕಾಟ ಕೊಡ್ತೀವಲ್ಲ ಮೇಡಮ್.

0: ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಹಲೋ, ಓಕೆ, ಕರೆ ಕಟ್ಟಾಗಿದೆ, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ,
1: ಹಾಯ್ ರಕ್ಷಿತಾ, ಗುಡ್ ಈವ್ನಿಂಗ್.
0: ಗುಡ್ ಈವ್ನಿಂಗ್ ಕುಸುಮ ಮೇಡಮ್, ಮೊದಲನೇದಾಗಿ ನಿಮಗೆ ಜನ್ಮದಿನದ ಶುಭಾಶಯಗಳು.
1: ಥ್ಯಾಂಕ್ ಯು ರಕ್ಷಿತಾ, ಧನ್ಯವಾದಗಳು, ತುಂಬ ಪ್ರೀತಿಯಿಂದ ನಿಮಗೆ.
0: ಓಕೆ, ಹೇಗಿತ್ತು ಇವತ್ತಿನ ಪಾರ್ಟಿ, ಏನೆಲ್ಲ ಮಾಡಿದ್ರಿ?
1: ಪಾರ್ಟಿ ಸಂಜೆ
0: ಸಂಜೆ ಪಾರ್ಟಿ. ಓಕೆ,
1: ಬೆಳಗ್ಗೆ ದೇವಸ್ಥಾನ ಹೋಗಿ ಎಲ್ಲ ಅದು ಮುಗಿಸ್ಕೊಂಡು ಬಂದ್ವಿ. ಸಾಂಪ್ರದಾಯಿಕವಾಗಿ ಮಾಡುವಂತದ್ದು ಮೊದಲು, ಆ ಪೂಜೆ ಎಲ್ಲ ಆಯ್ತು. ಇನ್ನ ಸಂಜೆ ಏನಿದ್ರು ಪಾರ್ಟಿ ಮಾಡೋದು.
0: ಓಹೋ, ಸೊ ಜೋರು ಇದೆ. ಎಂತಾಯ್ತು ಪಾರ್ಟಿ?
1: ಏನಿಲ್ಲ, ಮಗ ಸೊಸೆ ಬಂದಿದ್ದಾರೆ, ಅವ್ರ ಜೊತೆಗೆ ಮಾಡೋದು.
0: ಓಕೆ, ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಕುಸುಮ ಮ್ಯಾಮ್?
1: ಅದೇ, ಏನಾದ್ರೂ ವಸ್ತು ಬೇಕಿದ್ರೆ ತರ್ಬೇಕಾದ್ರೆ ಡಿಸಿಷನ್ ಯಾರ್ದು ಅಂತನಾ?
0: ಹೌದು, ಡಿಸಿಷನ್ ಯಾರದ್ದಾಗಿರುತ್ತೆ, ಯಾರು ಡಿಸಿಷನ್ ತಗೊಂಡ್ಮೇಲೆ ನಿಮ್ಮ ಮನೆಗೆ ಆ ವಸ್ತು ಬರುತ್ತೆ ಅಂತ?
1: ಅದು ಇಬ್ರು ಏನೇ ಒಂದು ನಮ್ಗೆ ಮನೆಗೆ ಏನಾದ್ರು ಬೇಕು ಅಂದ್ರೆ ಇಬ್ರು ಅವಶ್ಯಕತೆ ಇದೆ ಅಂತಂದೇ ಫಸ್ಟ್ ಇತ್ತು ಅಂದ್ರೆ ಜೊತೆಗೆ ಇಬ್ರು ಹೋಗ್ತಿವಿ, ಇಬ್ರು ನೋಡ್ತೀವಿ, ಇಬ್ರು ಡಿಸಿಷನ್ ತಗೊಳ್ತೀವಿ ರಕ್ಷಿತಾ. ಅದು ಆಮೇಲೆ ಇಷ್ಟ ಪಡೋದು ಅಂತ ಅಂದ್ರೆ ನನಗ್ ಲೈಕ್ ಆಗಿದ್ದನ್ನ ಅವೇ ಲಾಸ್ಟ್ ತಗೊಂಬರೋದು, ಆ ತರ ಮಾಡ್ತೇವೆ. ಇನ್ನ ಯಾವ್ದಕ್ಕಂದ್ರು ಅಷ್ಟೇನೆ, ಯಾವ್ದು ಯಾವ್ದೇ ಒಂದು ಏನೇ ಮಾಡ್ಬೇಕಾದ್ರು ಅಷ್ಟೇನೆ, ಇಬ್ರುದೂ ಡಿಸ್ಕಷನ್ ಇರುತ್ತೆ ಅಲ್ಲಿ. ಒಂದೊಂದ್ಸಾರಿ ನನ್ಗೆ ಇಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗಿಲ್ಲ ಅನ್ನೋ ಒಂದು ಸಂದರ್ಭನೇ ಇಲ್ಲ ಅನ್ಕೊಂತೀನಿ ನಾನು.
0: ಓಹೋ, ಮೇಡ್ ಫಾರ್ ಈಚ್ ಅದರ್.
1: ಹಾ, ಖಂಡಿತ. ಯಾವುದೇ ಒಂದು ವಸ್ತು ಇರ್ಬೋದು ಮನೆಗೆ ಬೇಕು ಅಂತ ಅಂದ್ರೆ, ಈವನ್ ಬಟ್ಟೆಗಾದ್ರೆ ಮೊದಲನೇದಾಗಿ ನನ್ ಬಟ್ಟೆ ಎಲ್ಲ ಸೆಲೆಕ್ಷನ್ ಅವ್ರದ್ದು.
0: ಓಕೆ,
1: ಇಲ್ಲಿವರೆಗೂ ನಾನು ಓನ್ ಆಗಿ ಬಟ್ಟೆ ಚೂಸ್ ಮಾಡಿಲ್ಲ, ಅವ್ರದೇನೆ ಎಲ್ಲ ಅದು ಬಟ್ಟೆ ಎಲ್ಲ ಚೂಸ್ ಮಾಡೋದು ತರೋದು ಎಲ್ಲ. ಅಂದ್ರೆ ತಗೊಂಬರ್ತೀನಿ, ಇದು ಫೈನಲಿ ನಾನು ಸೆಲೆಕ್ಟ್ ಮಾಡಿದ್ರು ಕೂಡ ಅವ್ರು ಓಕೆ ಮಾಡಿದ್ರೆ ಮಾತ್ರ ತಗೊಂಡೋದು, ಅದೊಂದು ಸಿಸ್ಟಮ್ ಇದೆ ಮೊದ್ಲಿಂದ ಆತರ. ಇನ್ನ ಇಂದ ಯಾವ್ದೇ ಒಂದು ಒಂದು ಕೆಲ್ಸ ಆಗಿರ್ಬೋದು, ಏನೇ ಒಂದ್ ಥಿಂಗ್ಸ್ ನೀವು ತಗೊಂಡಿರೋ ಟಾಪಿಕ್ ಪ್ರಕಾರ ಆಗಿರ್ಬೋದು, ಇಬ್ರು ಫಸ್ಟ್ ಮಾಡ್ತೀವಿ ಡಿಸ್ಕಷನ್, ಮಾತ್ರ ಖಂಡಿತ ಮಾಡ್ತೀವಿ.
0: ಓಕೆ, ಓಕೆ,
1: ಆ ರೀತಿ ಮಾಡ್ತೀವಿ ನಾವು. ಯಾವ್ದೇ ಒಂದು ಮನೆಗೆ ಬೇಕು ಅಂತ ಹೇಳಿದ್ರೆ,
0: ಓಕೆ,
1: ಇವತ್ ಎಲ್ಲಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಇಬ್ರು ಜೊತೆಗೇನೆ ಚರ್ಚೆ ಮಾಡೋದು, ಹೋಗೋದೋ ಬೇಡವೋ ಅಂತ, ಅಥವಾ ಟೈಮ್ ಹೇಗೆ ಏನೋ ಸಂದರ್ಭ ಈ ರೀತಿ ಅದ್ರಲ್ಲೂ ಕೂಡ ಮಾಡ್ಕೊಂಡ್ಬಿಟ್ಟು ಕೊನೆಗೆ ತುಂಬಾ ಇಷ್ಟ ಆಯ್ತು ಹೋಗ್ಲೇಬೇಕು ಅಂತ ಏನಾರು ಡಿಸಿಷನ್ ನಮ್ದೇ ಆಗಿದ್ರು ಕೂಡ ಖಂಡಿತ ಹೋಗ್ತೀವಿ. ಈ ರೀತಿ ನಡೆಯುತ್ತೆ ನಮ್ಮ ಮನೇಲಿ.
0: ಓಕೆ, ಸೂಪರ್ ಸೂಪರ್ ಮ್ಯಾಮ್. ಓಕೆ, ಧನ್ಯವಾದಗಳು ಕುಸುಮ ಮ್ಯಾಮ್ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ರಕ್ಷಿತಾ.
0: ಥ್ಯಾಂಕ್ ಯು. ಎಸ್, ಕುಸುಮ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು. ನಮ್ಮ ಮನೇಲಿ ಡಿಸಿಷನ್ ಮೇಕಿಂಗ್ ಇಬ್ರು ಕೂಡ ತಗೊಳ್ತೀವಿ, ಇಬ್ರಿಗೂ ಇಷ್ಟ ಆದ್ರೆ ತಗೊಳ್ತೀವಿ ಅನ್ನೋದಾಗಿ ಹೇಳ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
2: ನಮಸ್ಕಾರ ಕಣಕ, ನಾವು ಮುರಳಿದ್ರೆ ಶಿವಮೊಗ್ಗ.
0: ನಮಸ್ಕಾರ ಕಣಣ್ಣ, ಹೇಗಿದ್ದೀರಾ ಸರ್?
2: ಚೆನ್ನಾಗಿದ್ದೀವಕ್ಕ, ಮಳೆ ಇಲ್ಲ ಏನಿಲ್ಲ, ಅಲ್ಲ ಬಸವಣ್ಣ ಆಗ್ತದ ಬೆಳೆಗಳೆಲ್ಲ.
0: ಸೊ ಕಾಫಿ ಕುಡಿದ್ರಾ?
2: ಇಲ್ಲ ಕಣಕ, ಊಟ ಮಾಡ್ಬೇಕು, ನಾಲ್ಕೂವರೆಗೆ ಊಟ ಮಾಡ್ದ ನಾನು.
0: ನಾಲ್ಕೂವರೆಗೆ ಊಟ ಮಾಡ್ತೀರಾ?
2: ಹಾ, 12:30 ತಿಂಡಿ ತಿನ್ನೋದು, 4:30 ಊಟ ಮಾಡೋದು.
0: ಓಹೋ,
2: ರಾತ್ರಿ 10 ಗಂಟೆಗೆ ಊಟ ಮಾಡೋದು ಹಾಡು ಕೇಳ್ಕೊಂತ.
0: ಸೂಪರ್ ಸೂಪರ್. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹ್ಞೂ ಕಣಕ, ನಮ್ಮಲ್ಲಿ ಎಲ್ಲ ಪೂರ್ತಿ ನಮ್ದೇ.
0: ನಿಮ್ದೇ ಫುಲ್ ಡಿಸಿಷನ್?
2: ಫೈನಾನ್ಸ್.
0: ಓ, ಫೈನಾನ್ಸ್
2: ಗಳು ಏನಂದ್ರೆ ಕೇಳ, ಗೃಹ ಮಂತ್ರಿಗಳಿಗೆ ಕರ್ಕೊಂಡು ಹೋಗೋದು, ಕೊಡ್ಸೋದು
0: ಅಷ್ಟೇ. ಯಾರು ಎಲ್ಲ ಡಿಸಿಷನ್ ತಗೊಳ್ಳೋದು, ಯಾರು ಇದು ಬೇಕು ಇದು ಬೇಡ ಅಂತೆಲ್ಲ ಹೇಳೋದು ಯಾರು?
2: ಅದು ಹಾಳಾಗಿರೋ ನೋಡ್ತೀವಲ್ಲ ನಾವು, ನಮಗೆ ಟೈಮ್ ಕರೆಕ್ಟ್ ಅಡುಗೆ ಮಾಡ್ಕೊಡ್ಬೇಕಲ್ಲ, ಅವಾಗ ಕರ್ಕೊಂಡು ಹೋಗ್ಬಿಟ್ಟು ಹೊಸದ್ ಕೊಡ್ಸ್ಬಿಡ್ತೀವಿ ಅತ್ಲಾಗಿ, ಇದು ಬೇಡ ಒಗಸ್ಬಿಡು ಅಂತೇಳಿ. ತಗೊಂಡು ಅಲ್ಲೇ ಗುಜರಿ ಕೊಟ್ಬಿಡೋದು ಅಂಗಡಿಗೆ ವಾಪಸ್ ತಗೊಂಡ್ ಬರೋದು, ಹಗ್ಲಾದ್ರೆ ರಿಪೇರಿ ಮಾಡೋ ಗೊಜ್ಜಿಗೆ ಹೋಗಲ್ಲ.
0: ಸೊ ಯಾರು ಎಲ್ಲ, ಯಾವ ಮಿಕ್ಸಿ ಅಥವಾ ಫ್ರಿಡ್ಜ್ ಯಾವ್ದೇ ಇರ್ಬೋದು, ಯಾರು ತಗೊಳಕ್ ಇದನ್ ತಗೊಳ್ಳೋಣ, ಆ ಬ್ರ್ಯಾಂಡ್ ಬೇಡ, ಈ ಕಂಪ್ನಿ ತಗೊಳ್ಳೋಣ ಅಂತೆಲ್ಲ ಹೇಳೋದು ಯಾರು?
2: ಏನಿಲ್ಲ ಕಣಕ, ನಾವ್ ಹೇಳೋದು ನೋಡಿ, ಕಂಪ್ನಿ ಚೆನ್ನಾಗಿದೆ ಬೇಕಾ
0: ಅಷ್ಟೇ. ಬೇಕಾ ಸಿಗುತ್ತೆ,
2: ದೊಡ್ಡದ್ ಬೇಕು ಇಲ್ಲ ಸಣ್ಣದ್ ಬೇಕು
0: ಅಷ್ಟೇ,
2: ಅವ್ರ ಹತ್ರ ಏನೋ ಸೈಜ್ ಕೇಳೋದಷ್ಟೇ. ಇನ್ನ ದುಡ್ಡೆಲ್ಲ ಫೈನಾನ್ಸ್ ನಾವೇ ಕೊಡೋದಲ್ವಾ, ಅವರು ಯಾವ್ದು ತರದ್ ಕೊಡಿಸ್ಬಿಡೋದು
0: ಅಷ್ಟೇ,
2: ಕರ್ಕೊಂಡು ಹೋಗೋದು ತೋರ್ಸೋದು. ಅಷ್ಟೇ, ಬಿಲ್ಡಿಂಗ್ ಇದೆಯಲ್ಲ ಅದ್ರೊಳಗೆ ಕರ್ಕೊಂಡು ಹೋಗ್ಬಿಟ್ಟು ಏನ್ ಬೇಕು ಹುಡುಕು ಅಂತ ಹೇಳೋದು, ಬಿಲ್ ಕೊಟ್ಬಿಟ್ಟು ಬರ್ತಾ ಇರೋದು.
0: ಓಕೆ,
2: ಇಷ್ಟ ಕಣಕ್ಕ ನಮ್ದು, ಧನ್ಯವಾದಗಳು.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಮುರಳೀಧರ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು. ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಹಾಗೆ ನಿಮ್ಮ ಮನೆಯಲ್ಲಿ ಡಿಸಿಷನ್ ಮೇಕಿಂಗ್ ಯಾರು

0: ಎಲ್ಲಿದೆ ಏನು ಅಂತೆಲ್ಲ ಹೇಳಬಹುದು. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686096279. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ರಮೇಶ್ ಸರ್, ಹೇಗಿದ್ದೀರಾ?
1: ಮೇಡಮ್ ಸೂಪರ್ ಆಗಿದ್ದೀರಿ ಮೇಡಮ್. ನೀವು ಆರಾಮಿದ್ದೀರಿ ಮೇಡಮ್?
0: ನಾವು ಸೂಪರ್ ಆಗಿದ್ದೀವಿ ಸರ್.
1: ಹೌದ್ರಿ ಮೇಡಮ್?
0: ಹೌದ್ರಿ, ಊಟ ಆಯ್ತೇನ್ರಿ?
1: ಮಳೆ ಇಲ್ರಿ, ಸ್ವಲ್ಪ ಬಿತ್ತನ್ಕಿ ಬರ್ತೇ, ಮಳೆ ಆಗೈತ್ರಿ ಮೇಡಮ್.
0: ಮಳೆ ಆಗೈತಾ?
1: ಹಾ ರೀ. ಏನ್ ದ್ರಾಕ್ಷಿ ಚಟ್ನಿ ಸ್ವಲ್ಪ ನಡ್ದಾವ್ರಿ, ಕಾಯಿ ಚಟ್ನಿ ರೀ ಮೇಡಮ್.
0: ಓಕೆ.
1: ಹಾ, ಕಾಯಿ ಫಸಲ್ ಹಿಡಿಯು ಚಟ್ನಿ ಅಂತಾರೆ ಮೇಡಮ್, ಇದು ಕಾಯಿ ಹಿಡಿದ್ರಿ. ಅದನ್ನ ಚಾಲೂ ಮಾಡ್ಯಾವ್ರಿ, ಅಕ್ಟೋಬರ್ ಹತ್ತರ ತನ ಚಟ್ನಿ ಆಗ್ತಾವ್ರಿ ಮೇಡಮ್. ಸೆಪ್ಟೆಂಬರ್ 20 ಇಟ್ಕೊಂಡು ಅಕ್ಟೋಬರ್ ಹತ್ತರ ತನ ರೀ ಮೇಡಮ್ ಅದು.
0: ಓಕೆ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಹಾ ರೀ ಮೇಡಮ್, ಗೊತ್ತಾಗಿದೆ ಮೇಡಮ್.
0: ಹೇಳಿ ಸರ್, ನಿಮ್ ಮನೇಲಿ ಯಾವ್ದಾದ್ರು ವಸ್ತು ಬೇಕು ಅಂತ ಹೇಳಿ, ಯಾವ ವಸ್ತು ಬೇಕು, ಏನು ಫೈನಲ್ ಆಗಿ ನಿರ್ಧಾರ ಮಾಡೋದು ಯಾರು?
1: ನಮ್ಮಲ್ಲಿ ದೊಡ್ಡ ಕುಟುಂಬ ಇದೆ ಮೇಡಮ್, 18-20 ಜನ ಇದೀವಿ. ನಮ್ ತಂದೆಯವ್ರ ಇದ್ದಾರೆ, ನಮ್ ಬ್ರದರ್ ಅದಾರಿ ದೊಡ್ಡವರು.
0: ಓಕೆ. ಹಾ
1: ಹಾ ರೀ ಮೇಡಮ್, ಯಾವ್ರೆ ದೊಡ್ಡ ಕೆಲಸ ಇದ್ದು ಅಂದ್ರ ನಮ್ ತಂದೆಯವರು, ನಮ್ಮ ಅಣ್ಣವ್ರು. ಅಲ್ಲಿಂದ ಲಾಸ್ಟ್ ಮೂರನೇದಾವ್ ನಾನ್ ರೀ. ಅಲ್ಲಿಂದ ಏನೇ ಒಂದ್ ಹೆಣ್ಮಕ್ಳಿಗೆ ಕರ್ಕೊಂಡು ಆದೇವ್ ಅಂದ್ರೆ ಅವ್ರ ಡಿಸಿಷನ್ ರೀ, ಅವ್ರಿಗೆ ಏನ್ ಬೇಕು ಅದು ಕೊಡ್ಸಿದ್ರಿ. ಜುವೆಲರಿ ಯೂಸಲ್ಲೇ ಅವ್ರಿಗೆ ಮುಂದ್ ಬಿಟ್ಟು ಬಿಡುದ್ರಿ ಮೇಡಮ್.
0: ಓಕೆ.
1: ಮತ್ತ ಈ ಬಟ್ಟೆ ಅಂಗಡಿಗೆ ಹೋದ್ರೆ ಅವ್ರವ್ರಿಗೆ ಬಿಡುದ್ರಿ, ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ರೀ ಮೇಡಮ್. ಅವ್ರವ್ರ ಮನ್ಸಿಗೆ ತಕ್ಕಂಥದ್ರಿ. ಮತ್ತ ಅವ್ರೇನು ಬಂದ್ರು, ಮತ್ತ ಅವ್ರು ನಮ್ಮ ಏನ್ರಿ ಪರ್ಚೇಸ್ ಮಾಡಿಸಿದ್ರು, ಅವ್ರು ನಮಗ್ ಬಲ ಅನ್ಸಿದ್ರೆ ಅವ್ರು ಭೂ ಅನ್ನೋದ್ರಿ, ಅಂದ್ರೆ ನಮ್ಮ ಮನ್ಸಿಗೆ ಬಂದಿದ್ದೆ ನಾವ್ ತಗೊಳ್ರಿ ಮೇಡಮ್.
0: ಹಂಗೆ.
1: ಹಾ ರೀ ಮೇಡಮ್, ನಾನು ತಂದಿದ್ದು ಬಟ್ಟೆ ಅನ್ರಿ, ಸೀರೆ ಅನ್ರಿ, ಹೆಣ್ಮಕ್ಳಿಗೆ ನಾ ತಂದಂತದ್ ಅವ್ರು ತಂದ್ರು ಮನ್ಸಿಗೆ ಬರಲ್ಲ, ಆ ತರ ತಂದು ಕೊಡ್ತೀನಿ ರೀ ನಾನು. ಹಾ ರೀ, ಅವ್ರು ಬಂದಾಗ್ರಿ, ನೀವು ಮೊನ್ನೆ ಕೊಟ್ಟಿದ್ದೆ ಬೇಸಿತ್ ನೋಡಿ, ನಾವು ಬಂದು ಫಾಯ್ದೆ ಆಗಿಲ್ಲ ಅಂತಾರೆ, ಆ ತರ ಕೊಡಿಸ್ತೀನಿ ಮೇಡಮ್
0: ನಾವು.
1: ಹಾ ರೀ ಮೇಡಮ್.
0: ಓಕೆ.
1: ಹಾ ರೀ
0: ಮೇಡಮ್. ಹಾಗೆ ನಿಮಗೆ ತರ ಕೇಳ್ಬಿಡ್ತಾರ?
1: ಹಾ ರೀ ಮೇಡಮ್.
0: ಅದಕ್ಕೆ ನಿಮಗೆ ತರ ಕೇಳ್ಬಿಡ್ತಾರ ಸರ್ ಮನೇಲಿ?
1: ನಾನೇ ತರ್ತೀನಿ ರೀ, ಸಣ್ಣ ಮಕ್ಕಳು ಲೇಡೀಸ್ ಬಾಯ್ಸ್ ಎಲ್ಲ ನಾನೇ ಪರ್ಚೇಸ್ ಮಾಡ್ತೀನಿ ರೀ ಮೇಡಮ್. ನಾ ತಂದಂತದ್ದು ನೀವು ನಾವ್ ಜೊತೆ ಬಂದ್ರು ನೀವು ಕೊಡಿಸಿದಂತವು ನಮಗ್ ಸಿಕ್ಕಿಲ್ಲ ನೋಡ್ ಅಂತಾರೆ ಆಮೇಲೆ ರೀ. ಹಾ ರೀ ಮೇಡಮ್.
0: ಸೂಪರ್ ರೀ, ಸೂಪರ್.
1: ಹಾ ರೀ ಮೇಡಮ್.
0: ಓಕೆ, ಧನ್ಯವಾದಗಳು ರಮೇಶ್ ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ.
1: ಹಾ ರೀ ಮೇಡಮ್, ಅವಕಾಶ ಇತ್ತು, ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು. ಎಸ್, ರಮೇಶ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ನಾನೇ ಎಲ್ಲ ತಗೊಂಡು ಹೋಗ್ತೀನಿ, ನಾನು ತಗೊಂಡೋಗಿದ್ದೆ ಚೆನ್ನಾಗಿರುತ್ತೆ ಅಂತಾರೆ ಮನೇಲೆಲ್ಲ ಅಂತ ಹೇಳ್ತಾ ಇದ್ರು. ಸೊ ಒಬ್ಬೊಬ್ರು ಮನೇಲಿ ಒಂದೊಂದು ರೀತಿ ಇರುತ್ತೆ ಅಂತಾನೆ ಹೇಳ್ಬಹುದು. ಅದೇ ರೀತಿ ನಿಮ್ಮ ಮನೆಯಲ್ಲಿ ಯಾರು ಎಲ್ಲ ಓಕೆ ಫೈನಲ್ ಆಗಿ ತಗೊಳ್ಳೋಣ, ಇತ್ತದ್ದು ಬೇಕು ಅಂತ ಹೇಳಿ, ಯಾರು ತಗೊಳ್ಳೋದು ಏನು ಅಂತೆಲ್ಲ ಕರೆ ಮಾಡಿ ಮಾತನಾಡಬಹುದು. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686096209627. ಈ ಸಂಖ್ಯೆಗೆ ಕರೆ ಮಾಡಿ ನೀವು ನಿಮ್ಮ ಮನೆಯಲ್ಲಿರುವಂತಹ ಒಂದು ವಿಷಯವನ್ನು ತಿಳಿಸಬಹುದಾಗಿದೆ. ಹಾಗೆ ನಿಮ್ಮ ಮನೆಯಲ್ಲಿ ಯಾರು ಫಿನಾನ್ಸ್ನ ನೋಡ್ಕೊಳ್ಳೋದು ಯಾರು, ಹಾಗೆ ಎಲ್ಲದಕ್ಕೂ ಓಕೆ ಇದನ್ನು ತಗೊಳ್ಳೋಣ, ಇದು ಬೇಡ, ಇಂಥದ್ದು ಬೇಕು ಅಂತ ಹೇಳಿ ಡಿಸಿಷನ್ ಮೇಕಿಂಗ್ ತಗೊಳ್ಳೋರು ಯಾರು ಅಂತೆಲ್ಲ ಮಾತನಾಡಬಹುದಾಗಿದೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಹೆಚ್ಚು ಪರ್ಚೇಸ್ ಮಾಡೋ ವಸ್ತು ಯಾವುದು ಅಂತ ಕೂಡ ತಿಳಿಸ್ಕೊಡಬಹುದಾಗಿದೆ ಅಂತ ಹೇಳ್ತಾ, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಓಕೆ, ಕರೆ ಕಟ್ ಆಗಿದೆ. ಸೊ ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇರೋದ್ರಿಂದ ಒಂದು ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್
6: 9448-46798. ಸಂಖ್ಯೆ ಮತ್ತೊಮ್ಮೆ 9448-46798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
8: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
7: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ದೊಡ್ಡ ವಸ್ತುವನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ಫೈನಲ್ ಮಾಡೋದು ಯಾರು, ಯಾರು ಒಪ್ಪಿಗೆ ತಗೊಂಡು ಆದ್ಮೇಲೆ ನೀವೊಂದು ಶಾಪಿಂಗ್ನ ಮಾಡ್ತೀರಾ ಅಂತ ಹೇಳಿ ಕೇಳ್ತಾ ಇದೆ. ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಯಾರದ್ದಿದೆ ಅನ್ನೋದಾಗಿ ಕೇಳ್ತಾ ಇದೆ. ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹೆಲೋ
1: ಮೇಡಮ್, ನಮಸ್ಕಾರ. ಮಂಡ್ಯದಿಂದ ಕೆಂಡೇಗೌಡ ಮಾತಾಡ್ತಾ ಇದ್ದೀನಿ ಮೇಡಮ್. ನಮಸ್ಕಾರ.
0: ನಮಸ್ತೆ ಕೆಂಡೇಗೌಡ ಸರ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲ ಚೆನ್ನಾಗಿದ್ದೀರಾ?
0: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ಕಾಫಿ ಆಯ್ತಾ?
1: ಆಯ್ತು ಆಯ್ತು ಮೇಡಮ್. ಒಳ್ಳೆ ಸಬ್ಜೆಕ್ಟ್ ತಂದಿದ್ದೀರಾ ಮೇಡಮ್. ಅವರೇ, ನನ್ಗೆ ಮದುವೆ ಹೊಸದಲ್ಲಿ ಒಂದು ಐಟಮ್ ತಗೊಂಡೋದ್ರೆ ಮೇಡಮ್ ಖುಷಿ ಪಡ್ತಾರೆ ಅಂತ ತಕೊಂಡು ಮನೆಗೆ ಹೋದಟ್ಕೆನೆ, ಇದ ಈ ಕಲರ, ಅಯ್ಯೋ ನಿಮ್ಗೇನು ಅನುಭವ ಇಲ್ವಾ ಅಂದ್ಬಿಟ್ರು ಮೇಡಮ್.
0: ಅಯ್ಯೋ
1: ಬಿಟ್ಟೆ ಬಿಟ್ಟೆ ನೋಡಿ, ಅವತ್ತು ಇನ್ನು ಜನ್ಮ ಪೂರ್ತಿ ನಾವ್ ಏನೇನು ಪರ್ಚೇಸ್ ಮಾಡಬಾರದು, ಹೇಳಿ ನಮ್ಮ ಹೆಣ್ಮಕ್ಳ ಪರ್ಮಿಷನ್ ಇಲ್ಲದೇನೆ ಅಂತ ಅವತ್ತು ಬಿಟ್ಟವನು ಇವತ್ತಿನವರ್ಗುನು ಅವ್ರದೇ ತೀರ್ಮಾನ ಮೇಡಮ್. ಅಂದ್ರೆ ಒಟ್ಟಿನಲ್ಲಿ ಕೇಳ್ತಾರೆ ಅದೆಲ್ಲ ಇದು ಅಂತ. ಹಾಗಾಗಿ ಯಾವ್ದಾರ ಒಂದು ಬ್ರ್ಯಾಂಡೆಡ್ ನೇಮ್ಗಳಿರೋದು ಚೆನ್ನಾಗಿರೋ ತಗೊಬನ್ನಿ, ಬಾಳ್ಕೆ ಬರ್ಲಿ, ಕಡಿಮೆ ದುಡ್ಡು ಅಂತ ಹೋಗ್ಬೇಡಿ ಅಂತ ಒಂದ್ ಮಾತು ಸಜೆಷನ್ ಅಷ್ಟೇನೆ. ಅಮೌಂಟ್ ಕೊಡದೆ ಸೆಲೆಕ್ಷನ್ ಎಲ್ಲ ಅವ್ರದೇ ಮೇಡಮ್. ಅಂದ್ರೆ ನಮ್ದು ಏನು ಇಲ್ಲ, ಎಲ್ಲ
0: ಅದೇ ಲಾಸ್ಟ್ ಅವತ್ತಿನ ಅನುಭವ ಆಗಿರೋದಕ್ಕೆ.
1: ಅಯ್ಯೋ ಹೇಳಿದ್ನಲ್ಲ ಮೇಡಮ್, ಮದುವೆ ಆಗಿ ಒಂದ್ 2 ತಿಂಗಳು 3 ತಿಂಗಳು ಆಗಿತ್ತು. ಎಂತ ಸದ್ಬಿಡ್ ತಂದಿರೋ ನಿಜವಾಗ ಜ್ಞಾಪಕ ಬಂತು.
0: ಆಮೇಲಿಂದ ಇಂತ ಒಂದು ಏನು ನಿರ್ಧಾರಕ್ಕೆ ಕೈ ಹಾಕಿಲ್ಲ, ಧೈರ್ಯನೇ ಮಾಡಿಲ್ಲ.
1: ಅಯ್ಯೋ ಸದ್ಯ ಹೇಳದಲ್ಲ, ಅದ್ಯಾಕೆ ಹಂಗೆ ತೋರಿಸಿ ಅವಲಕ್ಷಣ ಹಂಚ್ಕೋಬೇಕು, ಕತೆನೆ ಬೇಡ ಅಂತೇಳಿ. ನಿನ್ಗೆ ಏನ್ ಬೇಕು ತಗೊಳಮ್ಮ, ದುಡ್ಡು ಏನಮ್ಮ ಬೇಕಾಗಿರೋದು, ಆಯ್ತಮ್ಮ ಆಯ್ತು, ಇದೆಲ್ಲ ಅದು ಅದೆಲ್ಲ ಇದು, ಇಷ್ಟಿಗೆ ತಗೋ ಅಷ್ಟಿಗೆ ತಗೋ ಅಂತ ಹೇಳಿ ಅವತ್ತಿನ ಬಿಟ್ಟೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸಂಜೆ ವಂದನೆಗಳು, ಎಲ್ಲಾ ಕೇಳುಗರಿಗೂ ನಮಸ್ಕಾರಗಳು ಮೇಡಮ್.
0: ನಿಮಗೂ ಕೂಡ ನಮಸ್ಕಾರಗಳು ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು.
0: ಎಸ್, ಕೆಂದೇಗೌಡ ಅವರು ಕರೆ ಮಾಡಿದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ಫಸ್ಟಿಗೆ ನಾನು ಮಾಡಿದ್ರೆ ಅದು ಸ್ಟಾರ್ಟಿಂಗಲ್ಲಿ ಒಂದು ವಸ್ತು ತಗೊಂಡೋಗಿ ಕೊಟ್ಟೆ, ಇಂಥದ್ದು ಅದೇನು ತಗೊಳಕ್ ಬರಲ್ಲ ಅಂತ ಬೈದ್ಬಿಟ್ರಂತೆ ಅವ್ರ ವೈಫು. ಅದಾದ್ಮೇಲಿಂದ ಇಂಥ ಒಂದು ನಿರ್ಧಾರಕ್ಕೆ ಕೈ ಹಾಕಿಲ್ಲ ಅಂತ ಹೇಳ್ತಾ ಇದ್ರು. ಹಾಗೆಯೇ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ ಶಿವಶರಣ ಸರ್, ಹೆಂಗಿದ್ದೀರಿ?
2: ಆರಾಮಿದ್ದೀರಿ?
0: ನಾವು ಆರಾಮಿದ್ದೀವ್ರಿ.
2: ಊಟ ಆಯ್ತ್ರಿ?
0: ಊಟ ಆಯ್ತು. ನಿಮ್ದು ಆಯ್ತಾ ಸರ್?
2: ನಮ್ದು ಊಟ ಆಯ್ತು ಮೇಡಮ್.
0: ಓಕೆ, ಏನು ಊಟ ಮಾಡಿದ್ರಿ ಸರ್?
2: ಇದೇ ಮಾಮೂಲಿ ಮೇಡಮ್, ನಮ್ದೇ ಬಿಳಿಗಾಳ ರೊಟ್ಟಿ, ಚೌಳಿಕಾಯಿ ಪಲ್ಯ ಅಥವಾ ಬದನೆಕಾಯಿ ಪಲ್ಯ.
0: ಓಕೆ, ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಸರ್?
2: ಫೈನಾನ್ಸ್ ಮಿನಿಸ್ಟರ್ ಮತ್ತು ಗೃಹ ಸಚಿವರ ಬಗ್ಗೆ ಮಾತಾಡಕತ್ತಿರಲ್ಲ.
0: ಹೌದ್ರಿ ಹೌದ್ರಿ. ಯಾರು ನಿಮ್ಮನೆಲ್ಲೆಲ್ಲ ವಸ್ತುಗಳನ್ನ ಖರೀದಿಸಿ ಇಂಥ ವಸ್ತು ಬೇಕು ಇಂಥದ್ದು ಬೇಡ ಅಂತೆಲ್ಲ ಹೇಳೋ ನಿರ್ಧಾರ ತೆಗೆದುಕೊಳ್ಳೋದು ಯಾರು ಅಂತ?
2: ಕಲರ್ ಕಲರ್ ಬೇರೆ ಬೇರೆ ಬೇಕಂತಾರ, ಯಾವ್ದೇ ಇದ್ರು ಇನ್ನೊಂದು ವೆರೈಟಿ ಕೇಳ್ತಾರ ಮೇಡಮ್ ಅವರು. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ, ದುಡ್ಡನ್ನ ಯಾರು ಕೇಳಿ ಕೊಟ್ಟು ಬಿಡ್ತೀವಿ ಮೇಡಮ್. ನೀವು ಯಾವ್ದು ಕಲರ್ ಬೇಕು, ನಿಮ್ಗೆ ಯಾವ್ದು ಟೇಸ್ಟ್ ಮಾಡ್ತೀರಿ ನೀವು, ಅದನ್ನ ನೀವೇ ತಗೊಂಡ್ಬಿಡುದು. ಹಣ ಮಾತ್ರ ನಮ್ಮನ್ನ ಕೇಳ್ತಾರ ಅಷ್ಟೇ ಮೇಡಮ್. ಕಷ್ಟಪಟ್ಟು ಗಳಿಸಿರ್ತೀವಲ್ಲ, ಅದಕ್ಕೆ ಹಣ ಮಾತ್ರ ನಮ್ಮನ್ನ ಕೇಳ್ತಾರ, ನಮಗೆ ದುಡ್ಡು ಬೇಕಾಗಿದೆ ನಮಗ್ ಕೊಡ್ಬೇಕು ನೀವು ಅಂತ. ಕೊಟ್ ಬಿಟ್ಟಿವಂದ್ರೆ ಅವರೇ ತಗೊಂಡ್ಬರ್ ಮೇಡಮ್, ಅವರೇ ಖರೀದಿ ಮಾಡ್ತಾರೆ ಇವಾಗ. ಯಾಕಂದ್ರೆ ನಾವು ಖರೀದಿ ಮಾಡಿದೇವಂದ್ರೆ ಈ ಕಲರ್ ಸರಿ ಇಲ್ಲ, ಇದನ್ನ ತಂದೆ ಅಂತ ಕೇಳ್ತಾರೆ ನಮ್ಗೆ. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ, ನಿಮ್ಗೆ ಅವ್ರಿಗೆ ಬಿಟ್ಟು ಬಿಡ್ತೀವಿ ಮೇಡಮ್. ನಾವು ಹೈ ಕಮಾಂಡ್ ಎಲ್ಲ ನಿಮ್ದು, ನಾವು ಬರೀ ಫೈನಾನ್ಸ್ ಮಿನಿಸ್ಟರ್ ಅಷ್ಟೇ. ಗೃಹ ಸಚಿವರ ಕಡೆ ಎಲ್ಲ ಮೇಡಮ್ ಏನ್ ಇರುತ್ತೆ ಎಲ್ಲ ಗೃಹ ಸಚಿವರ ಹತ್ರ ಎಲ್ಲ, ಅದು ಏನ್ ಮಾಡೋದೆಲ್ಲ ಅವರೇ ಮಾಡ್ಬಿಡ್ತಾರೆ ಮೇಡಮ್.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ.
2: ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್.

0: Hello? Hello? Hello?
1: Hello?
0: Hello, namaste madam.
1: Namaste.
0: ಏನ್ ಮೇಡಮ್ ಫೋನ್ ಮಾಡಿ ಮಾಡಿ ಸಾಕಾಗೋಯ್ತು, ರಿಕ್ಷಾ ಅಂತ ಇಲ್ಲ, ಇದೇ ಸಿಗಲ್ಲ ನಮ್ಗೆ, ಅದೃಷ್ಟ ಕಮ್ಮಿ ಆಗೋಯ್ತಾರ ಈಗ.
1: ಹೌದಾ ಸರ್, ಫೈನಲಿ ಸಿಕ್ಕಿದೆ ನೋಡಿ.
0: ಅದೃಷ್ಟ ಕಮ್ಮಿ ಆಯ್ತು, ಜನಗಳು ಜಾಸ್ತಿ ಆದ್ರೆ ಗೊತ್ತಾಯ್ತಾ ಇಲ್ಲ.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
0: ಅದೇ ಈಗ ಆಯ್ತದ, ತಗಬೇಕಾದ್ರೆ ಯಾರು ನಿರ್ಧಾರ? ನಾ ಏನಪ್ಪ ಪದಾರ್ಥಗಳು ತಗಬೇಕಾದ್ರೆ ನಮ್ಮ ಮಿಸ್ಟರ್ಸ್ ಮತ್ತೆ ನನ್ನ ಮಗನಿಗೂ ಬಿಟ್ಬಿಡ್ತೀವಿ. ಮಗಳು ಮದುವೆ ಆಗಾಯ್ತು, ಈಗ ಅವ್ರು ಬಂದಾಗ ಅವ್ರ ಇರ್ತಾರೆ, ನಮ್ಮ ಮಗನು ನಮ್ಮ ಹೆಂಗಸರು ತೀರ್ಮಾನ ಮಾಡ್ತಾರೆ. ಯಾಕೆಂದ್ರೆ ನಾವು ಏನಾರ ಕೊಡಿಸಿದಾಗ ಅದೇ ಎಚ್ಚರಿಕೆ ಮೇಲೆ ಮೇಲೆ ಅವ್ರು ನಮ್ಗೆ ಹಂಗಾಯ್ತು ಹಿಂಗಾಯ್ತು ನಮ್ಮ ದೂರ್ತಾರೆ, ದೂರಿಸ್ಕೊಳ್ಳೋದು ಬೇಡ ಅಂತ. ಅದ್ರಿಂದ ನಾವು ಯಾಕೆಂದ್ರೆ ಇದು ನಾವು ಸುಮ್ನೆ ಏನಕ್ಕೆ ದೂರಿಸ್ಕೋಬೇಕು? ಈಗ ಅವರೇ ತಂದ್ಬಿಟ್ಟಿದೆ ಹೆಚ್ಚು ಕಮ್ಮಿ ಆದ್ರೆ ಅವ್ರು ಅವಾಗ ಏನು ಯಾರನ್ನು ದೂರಲ್ಲ. ನಾವ್ ಹೇಳಿ ತಂದ್ಬಿಟ್ರೆ ಈಗ ನೀವ್ ಹೇಳಿ ತಂದ್ರೆ ಹಿಂಗಾಯ್ತು, ಬೇರೆ ಹಾಕೊಂಡ್ ಆಗ್ಬೇಕಾಯ್ತು, ಹಿಂಗಾಯ್ತು ಹಂಗಾಯ್ತು ಅಂತಾರೆ. ಅವ್ರೇ ಕೊಡಿಸ್ಬಿಟ್ರೆ ದೂರ ಇರಲ್ಲ, ನಮ್ಗೆ ಒಂಥರ ನೆಮ್ಮದಿ ಆಗಿರ್ಬೋದು. ಹಲೋ,
1: ಹಾ ಹೌದು ಸರ್,
0: ನನ್ನ ಪರಿಚಯ ಮಕ್ಕಳ ಕೊನೆ ಪರಿಚಯ ಮಾಡ್ಕೊಡ್ತೀವ.
1: ಓಕೆ ಓಕೆ.
0: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿ ಜೋಡನಹಳ್ಳಿ, ಹುಣಸಪುರ ತಾಲೂಕು, ಹಾಸನ ಜಿಲ್ಲೆ 573 200 ಅನ್ನೋದು. ನಮ್ಮೆಲ್ಲ ಸೋದರ ಸೋದರಿಯರಿಗೂ ನಿಮಗೂ ಸೇರಿ ನನ್ನ ನಮಸ್ಕಾರಗಳು.
1: ನಿಮಗೂ ಕೂಡ ನಮಸ್ಕಾರಗಳು ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ.
0: ಈಗಂತೂ ಲೈನ್ ಸಿಗಲ್ಲ ಮೇಡಮ್, ಬಹಳ ಬಿಜಿ ಆಗಿದೆ, ಎಲ್ಲ ಕೇಳಿದ್ರ ಸಂಖ್ಯೆ ಜಾಸ್ತಿ ಆಗಿದೆ. ನಾವು ಎಷ್ಟೋ ಜನ ಪರಿಚಯ ಮಾಡ್ಕೊಟ್ಟಿದ್ವಿ, ನಮ್ಮ ಮಧುಕುಮಾರ್ ಅಂತ ಒಬ್ಬರು ಪರಿಚಯ ಮಾಡ್ಕೊಟ್ಟಿದ್ದೆ, ಅರಕುಗುಡ ತಾಲೂಕು ಮಾದಿಹಳ್ಳಿ ಅಂತ.
1: ಓಕೆ,
0: ಅವರು ಮಾಡ್ತಾ ಇರ್ತಾರೆ.
1: ನೀವು ಕೂಡ ಕರೆ ಮಾಡಿ ಮಾತನಾಡಿ ಸರ್, ಧನ್ಯವಾದಗಳು.
0: ಧನ್ಯವಾದಗಳು.
1: ಓಕೆ, ಚಂದ್ರಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ಅವರು ಕೂಡ ಹೇಳ್ತಾ ಇದ್ರು ನಾವು ಯಾವುದು ಡಿಸಿಷನ್ಗೆ ನಾವು ಡಿಸಿಷನ್ ತಗೊಳ್ಳೋದಿಲ್ಲ ಅಂತ ಹೇಳಿ. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ನಿಮ್ಮ ಮನೆಯಲ್ಲಿ ಯಾರು ಡಿಸಿಷನ್ ಮೇಕಿಂಗ್ನ ತಗೊಳ್ಳೋದು ಏನು ಅಂತೆಲ್ಲ ಹೇಳ್ಬೋದು. ಹಾಗೆಯೇ ಕೆಲವರು ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ಇರುತ್ತೆ ಅಂತಲೇ ಹೇಳ್ಬೋದು. ಕೆಲವ್ರ ಮನೇಲಿ ಇಬ್ಬರು ಸೇರಿ ಡಿಸಿಷನ್ನ ತೊಗೊಂಡ್ರೆ, ಇನ್ನು ಕೆಲವು ಮನೇಲಿ ಅಪ್ಪ ಅಮ್ಮ ಡಿಸಿಷನ್ ತೊಗೊಂಡ್ರೆ, ಇನ್ನು ಕೆಲವು ಮನೇಲಿ ಮಕ್ಕಳು ಡಿಸಿಷನ್ ಇರುತ್ತೆ. ಈ ರೀತಿಯಾಗಿ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕೆಲವ್ರ ಮನೇಲಿ ಡಿಸ್ಕಷನ್ ಎಲ್ಲ ಆಗ್ತಾ ಇರುತ್ತಲ್ವ, ಕೆಲವೊಂದು ಸರ್ತಿ ಆ ಕಲರ್ ಬೇಡ ನನಗೆ, ಈ ಕಲರ್ ಬೇಕು ಅಂತ ಒಬ್ರು ಹೇಳಿದ್ರೆ, ಇಲ್ಲ ರೆಡ್ ಬೇಕು ಅಂತ ಒಬ್ರು ಹೇಳಿದ್ರೆ, ಇನ್ನೊಬ್ರು ಗ್ರೀನ್ ಬೇಕು ಅಂತಿರ್ತಾರೆ, ಎರಡೂ ಬೇಡ ಬ್ಲ್ಯಾಕ್ ತಗೊಳ್ಳೋಣ ಅಂತ ಇನ್ನೊಬ್ರು ಹೇಳ್ತಾ ಇರ್ತಾರೆ. ಈ ರೀತಿ ಡಿಸಿಷನ್ ಮೇಕಿಂಗ್ ಆಗ್ತಾ ಇರುತ್ತೆ ಮನೆಯಲ್ಲಿ ಅಂತಲೇ ಹೇಳ್ಬೋದು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
2: ನಾವು ಮಹೇಶ್ ಖಾಡೇರಿ.
1: ಮಹೇಶ್ ಸರ್, ಹೇಗಿದ್ದೀರಾ?
2: ಆರಾಮದೇವ್ರ, ನೀವು ಹೆಂಗಿದ್ದೀರಿ ಮೇಡಮ್?
1: ನಾವು ಚೆನ್ನಾಗಿದ್ದೀವಿ ಸರ್.
2: ಗುಡ್ ಈವ್ನಿಂಗ್ ರೀ ಮೇಡಮ್.
1: ಗುಡ್ ಈವ್ನಿಂಗ್, ಮೊದಲ ಬಾರಿ ಕರೆ ಮಾಡ್ತಿರೋದು ಸರ್?
2: ಹೌದು ಹೌದು ಮೇಡಮ್, ಫಸ್ಟ್ ಸಕ್ಕರೆ.
1: ಓಕೆ, ಯಾವ ಜಿಲ್ಲೆ ಸರ್ ನಿಮ್ದು ಬರುತ್ತೆ?
2: ನಮ್ದು ವಿಜಯಪುರ ಜಿಲ್ಲೆ, ವಿಜಯಪುರ ತಾಲೂಕು.
1: ವಿಜಯಪುರ ಜಿಲ್ಲೆ, ವಿಜಯಪುರ ತಾಲೂಕು. ಓಕೆ, ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆಯಾ ಸರ್?
2: ಹಾ ಮೇಡಮ್, ದಿನ ಕಾಕ ಅವ್ರ ರಮೇಶ್ ಖಾಡೆ ಅದಾರಲ್ರಿ, ನಮ್ ಕಾಕ ಅವ್ರಿ.
1: ಓ ಹೌದೇನ್ರಿ?
2: ಅವ್ರು ಕಾಲ್ ಮಾಡಿದ್ರಿ ಜಸ್ಟ್ ಒಂದ್ 5 ಮಿನಿಟ್ ಹಿಂದ್ರಿ, ಅದೇ ಅವ್ರ ಕಡೆ ನಂಬರ್ ತಗೊಂಡ್ ನಾ ಕಾಲ್ ಮಾಡಿದ್ರಿ ಮೇಡಮ್.
1: ಓಕೆ, ಹೇಳಿ ಸರ್ ನಿಮ್ಮ ಮನೆಯ ಒಂದು ವಿಷಯವನ್ನ. ನಿಮ್ಮ ಮನೇಲಿ ಯಾರು ಜಾಸ್ತಿ ಡಿಸಿಷನ್ ಮೇಕಿಂಗ್ ತಗೊಳ್ಳೋದು, ಹಾಗೆ ದುಡ್ಡಿಂದು ಹಣಕಾಸಿಂದೆಲ್ಲ ನೋಡ್ಕೊಳ್ಳೋದು ಯಾರು?
2: ಹಣಕಾಸಿಂದ ಫಾದರ್ ಅದಾರ ಮೇಡಮ್. ಈಗ ನಾವು ರಮೇಶ್ ಕಕ್ಕನೇ ಒಟ್ಟು FM ಕೇಳುವ್ರಿ ಹಿಂಗ್ರಿ.
1: ಓಕೆ,
2: ಹಾ ರೀ, ನಾವು ಒಂದ 5-6 ಜನ ಅದೇವ್ರಿ ಹೊಲ ಮನ್ಯಾಗ ರೀ ಮೇಡಮ್ ರೀ. ಇಲ್ಲಿ ನಾವೇ ಒಕ್ಕಲ್ಕನೆ ಒಟ್ಟು ಹೊಲ್ದಾಗ ಮಾಡುದ್ರಿ.
1: ಓಕೆ,
2: 20 ಎಕರೆ ದ್ರಾಕ್ಷಿ ಐತ್ರಿ ಮೇಡಮ್ ರೀ. ಒಂದ 30 ಎಕರೆ ಏನ ಜ್ವಾಳ ಗೋಧಿ ಅದು ಮಾಡುದ್ರಿ ಮೇಡಮ್.
1: ಓಕೆ,
2: ಹಾ ರೀ.
1: ಸೋ ಹಾಗಿದ್ರೆ ಎಲ್ಲ ನಿಮ್ಮ ತಂದೆನೆ ನಿರ್ಧಾರ ತೆಗೆದುಕೊಳ್ತಾರೆ?
2: ಫಾದರ್ ರೀ, ಜೈನ್ ಫ್ಯಾಮಿಲಿ ಐತ್ರಿ. ಫಾದರ್ ಕಾಕಾ ಇಬ್ಬರು ಮಂದಿ ಅದಾರಿ.
1: ಓಕೆ,
2: ಹಾ, ಮನ್ಯಾಗ ಒಂದು 20 ಮಂದಿ ಐತ್ರಿ. ಹಾ ರೀ, ಜೈಂಟ್ ಐತ್ರಿ, ಮುಖ್ಯ ಅದಾರಿ. ಹಾ ರೀ, ದ್ರಾಕ್ಷಿ ಐತ್ರಿ, ವರ್ಷಕ್ಕ ಒಂದ್ 2 ಕೋಟಿ ಒಂದ್ 25 ಲಕ್ಷ ಅದು ಆಗ್ತದ್ರಿ ಮನುಗಿಂದ್ರಿ.
1: ಓಕೆ, ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದೇ ರೀತಿ ಕರೆ ಮಾಡ್ತಾ ಇರಿ.
2: ಓಕೆ ಓಕೆ ಮೇಡಮ್ ರೀ, ಆರಾಮದಿರಲ್ಲ?
1: ನಾವು ಆರಾಮಿದೀವ್ರಿ. ಓಕೆ, ಧನ್ಯವಾದಗಳು ಮಹೇಶ್ ಸರ್ ಕರೆ ಮಾಡಿದ್ದಕ್ಕೆ.
2: ಓಕೆ ಓಕೆ ಮೇಡಮ್.
1: ಓಕೆ, ಮಹೇಶ್ ಅವರು ವಿಜಯಪುರದಿಂದ ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೇನೇ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
3: ನಮಸ್ಕಾರ, ಗುಡ್ ಆಫ್ಟರ್ನೂನ್ ಮೇಡಮ್. ನಾನು ಬ್ರಹ್ಮಾನಂದ ಆರಡೆ, ವಿದ್ಯಾನಗರ, ಶಿವಮೊಗ್ಗ.
1: ನಮಸ್ತೆ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
3: ನಾವು ಫೈನ್ ಮೇಡಮ್, ತಾವ್ ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ? ಸಾರಿ, ಊಟ ಆಯ್ತಾ? ಕಾಫಿ ಆಯ್ತಾ?
3: ಊಟ ಊಟ ಆಯ್ತು, ಈಗ ಟೀ ಕುಡಿಬೇಕು ಮೇಡಮ್.
1: ಊಟ ಮಾಡಿ ಟೀ ಕುಡಿತಿದ್ದೀರಾ?
3: ಹೌದು ಹೌದು ಮೇಡಮ್.
1: ಓಕೆ ಬ್ರಹ್ಮಾನಂದ ಸರ್, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಇಲ್ಲ ಮೇಡಮ್, ಹೇಳಿ.
1: ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಇವಾಗ ಯಾವುದೋ ಒಂದು ವಸ್ತು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನ ಫೈನಲ್ ಡಿಸಿಷನ್ ಯಾರದ್ದಾಗಿರುತ್ತೆ, ಹಾಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಯಾರದ್ದಾಗಿರುತ್ತೆ, ಫೈನಾನ್ಸ್ ಮಿನಿಸ್ಟರ್ ಯಾರು?
3: ಮೇಡಮ್, ಈಗ ನಮ್ಮ ಮನೆಯಲ್ಲಿ ದುಡಿತಿರೋದು ನಾನೇ, ಅದರಿಂದ ಫೈನಾನ್ಸ್ ಮಿನಿಸ್ಟರ್ ನಾನೇ.
1: ಓಕೆ,
3: ಅದರ ಒಪಿನಿಯನ್ ಮನೆಯವ್ರದ್ದು ಕೇಳ್ತೀವಿ, ಆಮೇಲೆ ಲಾಸ್ಟಿಗೆ ಇಬ್ರು ಸೇರಿ ಮಾತಾಡಿ ಒಂದ್ ಡಿಸಿಷನ್ ಬಂದು ಆ ವಸ್ತುವನ್ನು ತಗೊಳ್ತೀವಿ ಮೇಡಮ್.
1: ಓಕೆ.
3: ಕೆಲವು ಸಲ ಏನಾಗುತ್ತೆ, ನಮ್ದೊಂದಿಷ್ಟು ಇಚ್ಛೆ ಇರುತ್ತೆ, ಅವ್ರದೊಂದಿಷ್ಟು ಇಚ್ಛೆ ಇರುತ್ತೆ. ಆಗೇನಾಗತ್ತೆ ಅಂದ್ರೆ, ಆಮೇಲೆ ಅದ್ರದ್ದೆಲ್ಲ ಬಿಡಿಸಿ ಹೇಳಿ ಅದ್ರದ್ದು ಏನ್ ಗುಣಲಕ್ಷಣಗಳು ಇರ್ತಾವಲ್ಲ, ವಸ್ತುಗಳು ಏನ್ ತಗೊಳ್ತೀವಿ ಅದ್ರದ್ದು, ಅದ್ರದ್ದೆಲ್ಲ ಅವ್ರಿಗೆ ಹೇಳಿ ಅದ್ರ ಆತರ ಯೂಸ್ ಆಗತ್ತೆ ಅಂತೆಲ್ಲ ಡಿಸ್ಕಸ್ ಮಾಡಿ ಕೊನೆಗೆ ಯಾರ್ದು ಇದು ಒಬ್ರು ಒಪಿನಿಯನ್ ಗೆ ಬರ್ತೀವಿ. ಅಂದ್ರೆ ಇಬ್ರು ಡಿಸ್ಕಸ್ ಮಾಡಿ ಮಾತಾಡಿ, ಒಂದೊಂದ್ಸಲ ಒಂದೊಂದ್ಸಲ ಮನೆಯವ್ರದ್ ಗೆಲ್ಲತ್ತೆ, ಒಂದೊಂದ್ಸಲ ನಮ್ ಮಾತ್ ಗೆಲ್ಲತ್ತೆ, ಒಂದೊಂದ್ಸಲ ಇದಂತಾರ ಪರಸ್ಪರ ಒಪ್ಪಂದ ಕನ್ಸೆನ್ಸಸ್ ಅಂತ, ಆವಾಗ ಪರಸ್ಪರ ಒಪ್ಪಂದಕ್ಕೆ ಬಂದು ಒಂದ್ ದಿಶಾನಿ ಬರ್ತೀವಿ ಮೇಡಮ್.
1: ಇದು ಫೈನಲಿ ಯಾರದ್ದು ಇವಾಗ ಹೆಚ್ಚಾಗಿ ನೀವು ಇಷ್ಟಪಟ್ಟು ತಗೊಳ್ಳೋದಾಗುತ್ತಾ ಅಥವಾ ಮೇಡಮ್ ಅವ್ರು ಇಷ್ಟಪಟ್ಟು ತಗೊಳ್ಳೋದಾಗುತ್ತಾ?
3: ಮೇಡಮ್, ಇದು ಕೆಲವೊಂದು ವಸ್ತು ಅವ್ರು ಇಷ್ಟಪಟ್ಟಿದ್ದೆ, ಕೆಲವೊಂದು ನಾವ್ ಇಷ್ಟಪಟ್ಟಿದ್ದೆ, ಅಂದ್ರೆ ಅದ್ ಹೇಳಕ್ ಬರಲ್ಲ.
1: ಓಕೆ,
3: ಆತರ ಆಗತ್ತೆ ಮೇಡಮ್.
1: ಒಟ್ಟಿನಲ್ಲಿ
3: ವಸ್ತು ಬರ್ತಾವೆ ಮನೆಗೆ ಅಷ್ಟೇ ಅಂದೆ.
1: ಫೈನಲಿ ವಸ್ತು ಬರುತ್ತೆ ಅನ್ನೋದೇ ಸಂತೋಷ.
3: ಹೌದೌದು ಮೇಡಮ್, ಹೌದೌದು.
1: ಓಕೆ ಸರ್, ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು. ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದಾಗಿದೆ. ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ವಸ್ತುವನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಯಾರು ಡಿಸಿಷನ್ ಮೇಕರ್ ಆಗಿರ್ತಾರೆ ಅಂತ ಹೇಳಿ ಕರೆ ಮಾಡಿ ಮಾತನಾಡಬಹುದು. ಹಾಗೆಯೇ ಕಾರ್ಯಕ್ರಮವ ಮುಂದುವರಿಯುತ್ತೆ, ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾನು ನಿಮ್ಮ ಆರ್ಜೈ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ಜೈಸ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे. हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है. साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है. हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है नौवा राष्ट्रीय पोषण माह.
5: देश के हर गरीब हर व्यक्ति तक पोषण पहुंचाना भी सरकार की प्राथमिकता है.
4: आज ही अपनी नजदीकी आंगनवाड़ी से जुड़िए, क्योंकि ಹಮಾರಿ ಆಂಗನವಾಡಿ ಹೈ ಹಮಾರಿ ಜಿಮ್ಮೆದಾರಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
8: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಡಿಸಿಷನ್ ಮೇಕಿಂಗ್ ಯಾರ್ದಾಗಿರುತ್ತೆ, ಹಾಗೆ ಫಿನಾನ್ಷಿಯಲ್ ಮಿನಿಸ್ಟರ್ ಯಾರಾಗಿರ್ತಾರೆ, ಹಾಗೆ ಒಂದು ಪ್ರಾಡಕ್ಟ್ನ ಅಥವಾ ಒಂದು ಏನೋ ಒಂದು ವಸ್ತುವನ್ನು ಪರ್ಚೇಸ್ ಮಾಡಬೇಕು, ಖರೀದಿಸಬೇಕು ಅಂತ ಹೇಳಿದ್ರೆ ಯಾವ ರೀತಿಯ ಡಿಸ್ಕಷನ್ ನಡೀತಾ ಇರುತ್ತೆ ಅಂತೆಲ್ಲ ಕೇಳ್ತಾ ಇದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಉತ್ತರಗಳನ್ನ ಕೊಡ್ತಾ ಇದ್ರು, ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದಾಗಿದೆ. ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 9686926079 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮನೆಯಲ್ಲಿ ಯಾರು ಡಿಸಿಷನ್ ಮೇಕಿಂಗ್ನ ತಗೊಳ್ಳೋದು ಅಂತೆಲ್ಲ ಮಾತನಾಡಬಹುದು. ಹಾಗೆ ಕೆಲವೊಮ್ಮೆ ತುಂಬಾ ಡಿಸ್ಕಷನ್ ಆಗ್ತಾ ಇರುತ್ತೆ ಮನೆಯಲ್ಲಿ. ಕೆಲವರು ಕೆಲವುದನ್ನ ಆಗ್ಲೇ ಹೇಳಿದ ಹಾಗೆ, ಕಲರ್ ಈ ಕಲರ್ ಬೇಡ ಈ ಕಲರ್ ಅಂತ ಅಂದ್ರೆ, ಕೆಲವರು ಆ ಬ್ರ್ಯಾಂಡ್ ಬೇಡ, ಇಲ್ಲ ನನ್ನ ಫ್ರೆಂಡ್ ಹತ್ರ ಆ ಥರದ್ದಿದೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಇಲ್ಲ ಅದು ಚೆನ್ನಾಗಿರಲ್ಲ ಅಂತ ಇನ್ನೊಬ್ರು ಹೇಳ್ತಿರ್ತಾರೆ, ಅದು ಬೇಡ ಇದು ಬೇಕು ಅಂತ ಹೇಳಿ ಫೈನಲಿ ಒಂದು ಪ್ರಾಡಕ್ಟ್ ಮನೆಗೆ ಬರುತ್ತೆ ಅಂತಲೇ ಹೇಳಬಹುದು. ಅದ್ರ ಹಿಂದೆ ತುಂಬಾ ಡಿಸ್ಕಷನ್ ರಿಸರ್ಚ್ ಎಲ್ಲ ನಡೀತಾ ಇರುತ್ತಲ್ವ, ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ. ಸೊ ಹಾಗೆ ನಿಮ್ಮ ಮನೆಯಲ್ಲಿ ಯಾವುದಾದ್ರು ವಸ್ತು ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ರಿಸರ್ಚ್ ಮಾಡೋರು ಯಾರು, ಹಾಗೆ ಫೈನಲ್ ಡಿಸಿಷನ್ ಯಾರದ್ದಾಗಿರುತ್ತೆ, ಫಿನಾನ್ಷಿಯಲ್ ಡಿಸಿಷನ್ ಯಾರದ್ದು, ಫೈನಾನ್ಷಿಯಲಿ ಯಾರು ಅದನ್ನು ಹ್ಯಾಂಡಲ್ ಮಾಡ್ತಿರ್ತಾರೆ ಏನು ಅಂತೆಲ್ಲ ಕರೆ ಮಾಡಿ ಹೇಳ್ಬೋದು. ಹಾಗೆ ಕೆಲವು ಸರ್ತಿ ಹೇಗಾಗುತ್ತಪ್ಪ ಅಂತ ಹೇಳಿದ್ರೆ, ದುಡ್ಡಿನ ವಿಷಯಕ್ಕೂ ಆಗ್ತಾ ಇರುತ್ತೆ, ಅಯ್ಯೋ ಅದಕ್ಕೂ ಅಷ್ಟೊಂದು ದುಡ್ಡು ಕೊಟ್ಟು ತಗೋಬೇಕಾ, ಇಷ್ಟಕ್ಕೆ ಸಿಗುತ್ತಲ್ಲ ತಗೊಳ್ಳೋಣ ಅಂತ ಹೇಳಿದ್ರೆ ಇನ್ನೊಬ್ರು ಹೇಳ್ತಾ ಇರ್ತಾರೆ, ಕಡಿಮೆ ದುಡ್ಡಿನ ತಗೋಬಾರ್ದು, ತಗೊಳ್ಳೋದಾದ್ರೆ ಚೆನ್ನಾಗಿರೋದೆ ತಗೊಳ್ಳೋಣ, ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೂ ಪರವಾಗಿಲ್ಲ ಅಂತ ಹೇಳಿ ಕೆಲವರು ಹೇಳ್ತಾ ಇರ್ತಾರೆ. ತುಂಬ ಡಿಸ್ಕಷನ್ಗಳು ಮನೇಲಿ ನಡೀತಾನೆ ಇರುತ್ತಲ್ವ. ಒಟ್ಟಿನಲ್ಲಿ ಒಂಥರ ಈ ಬಿಗ್ ಬಾಸ್ ಹೌಸ್ ಥರನೇ ಆಗಿರುತ್ತೆ ಒಂದು ಮನೆಯ ಚಿತ್ರಣವನ್ನು ನೋಡಿದ್ರೆ. ಪ್ರತಿಯೊಂದು ವಿಷಯಕ್ಕೂ ಚರ್ಚೆ ಮಾಡಿ ಎಲ್ಲರ ಒಪ್ಪಿಗೆಯನ್ನು ತೆಗೆದುಕೊಂಡು ಮನೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ನೀವು ಕೂಡ ಹೇಳಬಹುದಾಗಿದೆ ನಿಮ್ಮ ಮನೆಯಲ್ಲಿನ ಒಂದು ವಿಷಯ ಹೇಗೆ ನಡೆಯುತ್ತೆ, ಈ ಒಂದು ಚರ್ಚೆ ಹೇಗಿರುತ್ತೆ ನಿಮ್ಮ ಮನೆಯಲ್ಲಿ, ಏನು ಯಾವೆಲ್ಲ ರೀತಿ ಫನ್ನಿ ಇನ್ಸಿಡೆಂಟ್ಸ್ಗಳು ನಡೀತಾ ಇರುತ್ತೆ ನಿಮ್ಮ ಮನೆಯಲ್ಲಿ ಅಂತ ಹೇಳಿ ಕರೆ ಮಾಡಿ ಮಾತನಾಡಬಹುದಾಗಿದೆ. ಸೊ ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕರೆ ಮಾಡಬೇಕಾಗಿರೋ ಸಂಖ್ಯೆ 9686609692686927. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ವಸ್ತುವನ್ನು ತಗೋತೀವಿ ಅಂತ ಅಂದಾಗ ಸಣ್ಣ ಪುಟ್ಟ ವಸ್ತುಗಳಾದರೆ ಓಕೆ, ಒಬ್ಬರದ್ದೇ ಡಿಸಿಷನ್ ಮೇಕಿಂಗ್ ಇರುತ್ತೆ. ಈಗ ಸಾಮಾನ್ಯವಾಗಿ ಕಾರ್ ಇರ್ಬೋದು, ಟಿ ವಿ, ಸೋಫಾ ಅಥವಾ ಫೋನ್ಗಳನ್ನ ತಗೊಳ್ಬೇಕು ಅಂತ ಹೇಳಿದ್ರೆ, ಅಥವಾ ಎಲ್ಲಾದರೂ ಫ್ಯಾಮಿಲಿ ಟ್ರಿಪ್ನ ಹೋಗಬೇಕು ಅಂತಿದ್ರೆ, ಈ ರೀತಿ ಎಲ್ಲ ತುಂಬಾ ಡಿಸ್ಕಷನ್ ಆಗ್ತಾ ಇರುತ್ತೆ. ಅದರಲ್ಲೂ ಫ್ಯಾಮಿಲಿ ಟ್ರಿಪ್ ಹೋಗಬೇಕು ಅಂತಿದ್ರೆ ಮಕ್ಕಳಿಗೆಲ್ಲ ಯಾವುದಾದ್ರೂ ಬೀಚಸ್ ಕಡೆ ಅಥವಾ ಫುಲ್ಲು ಯಾವುದಾದ್ರೂ ಒಂದು ಚೆನ್ನಾಗಿರೋ ಪ್ಲೇಸ್ಗಳು ಅಂದರೆ ಟ್ರಾವೆಲಿಂಗ್ ಪ್ಲೇಸ್ಗಳಿಗೆ ಹೋಗಬೇಕು ಅಂತ, ಹಾಗೆ ಅಪ್ಪ ಅಮ್ಮ ಹೇಳ್ತಿರ್ತಾರೆ ಬೇಡ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗೋಣ ಅಂತ ಹೇಳಿ. ಸೊ ಈ ರೀತಿ ಡಿಸ್ಕಷನ್ಗಳು ಕೂಡ ಆಗ್ತಾ ಇರುತ್ತೆ. ಸೊ ಫೈನಲಿ ಅಪ್ಪ ಅಮ್ಮ ಹೇಳಿದ ಹಾಗೆ ದೇವಸ್ಥಾನಗಳಿಗೆ ಹೋಗಿ ಬರ್ತಾ ಇರ್ತೀವಿ. ಈ ರೀತಿ ಆಗುತ್ತಲ್ವ ಸಾಮಾನ್ಯವಾಗಿ ಮನೆಗಳಲ್ಲಿ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ
1: ಮೇಡಮ್, ರೂಪಾ ಮೇಡಮ್, ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ.
0: ರೂಪಾ ಮೇಡಮ್ ಹೇಗಿದ್ದೀರಾ?
1: ಆರಾಮಿದ್ದೀವಿ ಮೇಡಮ್. ರಕ್ಷಿತಾ ಮೇಡಮ್, ನೀವು ಆರಾಮಿದ್ದೀರಾ?
0: ನಾವು ಕೂಡ ಆರಾಮಿದ್ದೀವಿ ಮೇಡಮ್.
1: ಕಾಫಿ ಆಯ್ತಾ ಮೇಡಮ್?
0: ಕಾಫಿ ಆಯ್ತು. ನಿಮ್ದು ಆಯ್ತಾ?
1: ಇಲ್ಲ ಮೇಡಮ್, ಇನ್ನೂ ಆಗಿಲ್ಲ ಮೇಡಮ್, ಮಾಡ್ಬೇಕು.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಗೊತ್ತಾಗಿದೆ ಮೇಡಮ್, ಕೇಳ್ತಾ ಇದ್ದೀನಿ, ಒಳ್ಳೆ ಟಾಪಿಕ್ ಕೊಟ್ಟಿದ್ದೀರಾ, ವಿಷಯ ಚೆನ್ನಾಗಿದೆ ಮೇಡಮ್.
0: ಹ್ಮ್, ಸೊ ಹಾಗೆ ನೀವು ಹೇಳಿ ಮೇಡಮ್, ನಿಮ್ಮ ಮನೆಯಲ್ಲಿ ಯಾರು ಡಿಸಿಷನ್ ಮೇಕಿಂಗ್ ಯಾರ್ದಾಗಿರುತ್ತೆ?
1: ನಮ್ಮ ಮನೆಯಲ್ಲಿ ಅಂದ್ರೆ, ಈಗ ನಮ್ಮ ಮನೆಯವರೇ ದುಡಿತಾ ಇದಾರಲ್ಲ ಮೇಡಮ್, ಅವರು ದುಡಿತಾ ಇರೋದ್ರಿಂದ ಫೈನಾನ್ಷಿಯಲ್ ಎಲ್ಲ ಅವ್ರದೇ ಇರುತ್ತೆ. ಬಟ್ ಏನೇ ಒಂದು ಪರ್ಚೇಸ್ ಮಾಡೋದಾದ್ರು ನಮ್ದು ಒಪಿನಿಯನ್ ಇರುತ್ತೆ ಮೇಡಮ್.
0: ಓಕೆ,
1: ನಮ್ದೇ ಚಾಯ್ಸ್ ಇರುತ್ತೆ. ಒಂದೊಂದ್ ಸಾರಿ ಅವ್ರದ್ದು ಇರುತ್ತೆ ಮೇಡಮ್, ಅಂದ್ರೆ ಹೈಯೆಸ್ಟ್ ಇರೋದು ನಮ್ದೇ ಮೇಡಮ್ ಒಪಿನಿಯನ್.
0: ಓಕೆ,
1: ಹೈಯೆಸ್ಟ್ ನಮ್ದೇ ಇರುತ್ತೆ ಚಾಯ್ಸ್, ನಮ್ಗೆ ಆಯ್ಕೆ ಬಿಟ್ಬಿಡ್ತಾರೆ ಅವ್ರು, ನಿಮ್ಗೆ ಆಗುತ್ತೆ ಅಂತ ಹೇಳಿ ನಮಗೆ ಬಿಟ್ಬಿಡ್ತಾರೆ ಆಯ್ಕೆಗೆ. ಹಾಗಾಗಿ ನಮ್ದೇ ಇರುತ್ತೆ ಮೇಡಮ್ ಜಾಸ್ತಿ.
0: ಓಕೆ, ಎಲ್ಲಾ ನಿರ್ಧಾರಗಳು ನಿಮ್ದೇ ಆಗಿರುತ್ತೆ.
1: ಹೌದು ಮೇಡಮ್, ಒಂದೊಂದು ಸಾರಿ ಇಬ್ರದ್ದು ಇರುತ್ತೆ ಮೇಡಮ್, ಪರಸ್ಪರ ಇಬ್ರು ಚರ್ಚೆ ಮಾಡಿ ನಾವು ಮಾಡ್ತೀವಿ. ದೊಡ್ಡ ದೊಡ್ಡ ಗೋಲ್ಡ್ ಎಲ್ಲ ತಗೊಂಬೇಕು, ಬಂಗಾರ ಎಲ್ಲ ತಗೊಂಬೇಕು ಅಂದ್ರೆ ನಾವು ಇಬ್ರಲ್ಲೂ ಡಿಸ್ಕಸ್ ಮಾಡ್ಕೊಂಡು ಇಬ್ರದ್ದು ಒಪಿನಿಯನ್ ಇಂದಾನೆ ಆಗುತ್ತೆ.
0: ಓಕೆ,
1: ಒಂದೊಂದ್ ಸಾರಿ ನಮ್ದೇ ಇರುತ್ತೆ ಮೇಡಮ್ ಫೈನಲ್, ಫೈನಲ್ ನಮ್ದೇ ಇರುತ್ತೆ.
0: ಓಕೆ,
1: ಹಾಗಾಗಿ ನಮ್ದೇ ಇರುತ್ತೆ ಮೇಡಮ್, ಅಮೌಂಟ್ ಎಲ್ಲ ಅವ್ರದೇ, ಚಾಯ್ಸ್ ಎಲ್ಲ ನಮ್ದಿರುತ್ತೆ ಮೇಡಮ್.
0: ಓಕೆ, ಸೂಪರ್ ಸೂಪರ್,
1: ಚೆನ್ನಾಗಿದೆ ಮೇಡಮ್ ವಿಷಯ, ಒಳ್ಳೆ ವಿಷಯ ಕೊಟ್ಟಿದ್ದೀರಾ.
0: ಥ್ಯಾಂಕ್ ಯು ಮ್ಯಾಮ್.
1: ಓಕೆ ಮೇಡಮ್,
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರೂಪಾ ಮ್ಯಾಮ್. ಥ್ಯಾಂಕ್ ಯು ಎಸ್. ರೂಪ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಭೀಮನಗೌಡ ಪಾಟೀಲ್ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಮೇಡಮ್, ತಾವು ಚೆನ್ನಾಗಿದ್ದೀರಿ?
0: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ಆಯ್ತಾ ಕಾಫಿ?
2: ಆಯ್ತು ನೋಡ್ರಿ ಕಾಫಿ. ನಿಮ್ದು ರೀ?
0: ನಮ್ದು ಆಗಿಲ್ರಿ.
2: ಹೌದಾ?
0: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ಲೇನ್ರಿ?
2: ಹಾ ಗೊತ್ತಾಯ್ತು ನೋಡ್ರಿ, ಕೇಳ್ತಾ ಇದ್ದೀವಿ.
0: ಹ್ಮ್,
2: ಇವತ್ತಿನ ವಿಷಯ ಮಾತಾಡಬೇಕಂದ್ರೆ ಮೇಡಮ್, ನಮ್ಮ ಮನೆಯಲ್ಲಿ ನಂದೇ ಒಂದು ಡಿಸ್ಕಷನ್ ಇರ್ತದೆ.
0: ಡಿಸಿಷನ್ ನಿಮ್ದೇ ಇರುತ್ತೆ? ಓಕೆ,
2: ನಮ್ಮದೇ ಇರ್ತದೆ ಮೇಡಮ್. ಆಮೇಲೆ ನಮ್ಮ ಶ್ರೀಮತಿ ಅವ್ರದ್ದು ಇರ್ತದೆ. ಈಗ ನೋಡ್ರಿ, ಮೊನ್ನೆ ಈಗ ಒಂದು ವಾರ ಆಯ್ತು ಮೇಡಮ್, ಗ್ಯಾಸ್ ಒಲೆ ಎಲ್ಲ ಕೆಟ್ಟೋಗಿತ್ತು ಮೇಡಮ್.
0: ಓಕೆ,
2: ಗ್ಯಾಸ್ ಒಲೆ ತಗೊಂಡು ಬಂದ್ವಿ ಇಲ್ಲಿ ಮಾನ್ವಿ ಸಮೀಪ ನಮ್ಗೆ ಸಿಟಿ. ಅದು ಒಂದು ಹಳೇದು ಕೊಟ್ಟು ಒಂದು 2000 ಕೊಟ್ಟಿದ್ದೀವಿ ಮೇಡಮ್. ಹೊಸದು ಬಂದಿದೆ, ಚೆನ್ನಾಗಿ ಕೆಲಸ ಮಾಡ್ತಿದೆ ಮೇಡಮ್. ಮನೆಯಲ್ಲಿ ಸಹಿತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಅದನ್ನ, ಗ್ಯಾಸ್ ಒಲೆನ. ಹಾಗೇನೆ ಯಾವುದೇ ಒಂದು ಸಾಮಾನು ತರಬೇಕಂದ್ರೆ ನಮಗೆ ಬೇಕಾದಂತ ವಸ್ತು ನಂದು ಡಿಸ್ಟೆನ್ಸ್ ಇರ್ತದೆ ಅಲ್ಲಿ. ಆಮೇಲೆ ಅಡಿಗೆ ಮನೆಯಲ್ಲಿ ಇರ್ತಕ್ಕಂತ ವಸ್ತುಗಳು ಯಾವುದೇ ಆದರೂ ತಗೋಬೇಕಂದ್ರೆ ನಮ್ಮ ಶ್ರೀಮತಿದವ್ರದ್ದು ಇರ್ತದ ಮೇಡಮ್,
0: ಅವರದೇ ಒಪಿನಿಯನ್ ಇರುತ್ತೆ.
2: ಹಾ, ಒಪಿನಿಯನ್ ಅವ್ರದೇ ಇರ್ತದ ಮೇಡಮ್.
0: ಅವ್ರದೇ ಫೈನಲ್ ಡಿಸಿಷನ್.
2: ಹಾ, ಅವ್ರದ್ರಿ. ಅಡಿಗೆ ಮನೆಗೆ ಏನೇನು ಸಾಮಾನು ಬೇಕೋ ಅವ್ರದೇ ಇರ್ತದ ಮೇಡಮ್.
0: ಓಕೆ,
2: ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಅವ್ರು ಅಡಿಗೆ ಮಾಡೋರು ಅವರೇ ಅಲ್ರಿ ಮೇಡಮ್. ಹಂಗಾಗಿ ಅವ್ರದ್ದು ಏನು ಇರ್ತದೆ ಅವ್ರದ್ದು ಅಲ್ಲಿ ಹೋಗಿ ಅಂಗಡಿಯಲ್ಲಿ ಹೋಗಿ ಏನು ತಗೋಬೇಕಂಬುದು ಅವ್ರಿಗೆ ಗೊತ್ತಿರ್ತದೆ ಮೇಡಮ್.
0: ನಿಜ,
2: ಅದು ನಾವು ದುಡ್ಡು ಕೊಡೋದಂದ್ರೆ ನಮ್ಮ ಕೈಯಲ್ಲಿ ಇರ್ತದೆ ಮೇಡಮ್ ಅಷ್ಟೇ. ಹಾ ಮೇಡಮ್.
0: ಓಕೆ, ಸೂಪರ್ ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಓಕೆ ಮೇಡಮ್, ಧನ್ಯವಾದಗಳು.
0: ಥ್ಯಾಂಕ್ ಯು. ಭೀಮನಗೌಡ ಪಾಟೀಲ್ ಅವರು ಕರೆ ಮಾಡಿದ್ರು, ಹಾಗೆ ಹೇಳ್ತಾ ಇದ್ರು, ನನಗೇನ್ ಬೇಕೋ ಅದೆಲ್ಲ ನಾನು ತಗೊಳ್ತೀನಿ, ಹಾಗೆ ನಮ್ಮ ಮನೆಯವರಿಗೆ ಅಡಿಗೆ ಮನೆಗೆ ಬೇಕಾಗಿರೋ ವಸ್ತುಗಳು ಎಲ್ಲ ಅವರೇ ತಗೊಳ್ತಾರೆ ಅಂತ ಹೇಳಿ. ಸೊ ಹಾಗೆ ಇಷ್ಟು ಕರೆಗಳನ್ನ ಕೇಳಿಸ್ಕೊಂಡ ಮೇಲೆ, ಇಷ್ಟು ಜನ ಮಾತನಾಡಿದ್ದನ್ನ ಕೇಳಿಸ್ಕೊಂಡ ಮೇಲೆ ನನ್ಗನ್ಸಿದ್ದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಹೇಳಿದ್ದೊಂದೇ, ಎಲ್ಲ ಡಿಸಿಷನ್ ಮೇಕಿಂಗ್ ನಮ್ಮ ಮನೆಯವ್ರದೇ ಆಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಮೆಸೇಜ್ ಮಾಡುವುದರ ಮೂಲಕ ತಿಳಿಸಬಹುದಾಗಿದೆ ನಿಮ್ಮ ಮನೆಯಲ್ಲಿ ಯಾರು ಡಿಸಿಷನ್ ಮೇಕರ್ ಅಂತ ಹೇಳಿ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗ್ತಾ ಇರುವುದರಿಂದ ಈ ಕಾರ್ಯಕ್ರಮ ನಿಮಗೆ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನು ನಮ್ಮ ಸಂಖ್ಯೆ 9686279686096279627 ಈ ಸಂಖ್ಯೆಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸ್ಕೊಡಬಹುದಾಗಿದೆ ಅಂತ ಹೇಳ್ತಾ, ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಕೂಡ ಟಟಾ ಬಾಯ್. ನೀವೆಷ್ಟೊತ್ತು ಕೇಳಿದ್ದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಮಗ, ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
0: ಓಕೆ,
4: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
0: ಓಕೆ,
5: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
0: ಓಕೆ
6: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
0: ಓಕೆ ಡ್ಯೂಡ್,
7: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
0: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
7: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
8: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮವು 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಆಧುನಿಕ ಲಾಂಡ್ರಿ, ಬೆಂಗಳೂರು ಮತ್ತು ಮೈಸೂರು ನಗರ ಧೋಬಿ ಘಾಟುಗಳಲ್ಲಿ ಮಡಿವಾಳ ಸಮಾಜದವರಿಗೆ ವಾಷಿಂಗ್ ಮಷಿನ್ ಮತ್ತು ಐರನಿಂಗ್ ಮಷಿನ್ ಇತ್ಯಾದಿ ಸಾಮಗ್ರಿಗಳನ್ನು ಒಳಗೊಂಡಂತೆ ತಲಾ 75 ಲಕ್ಷ ರೂಗಳ ವೆಚ್ಚದಲ್ಲಿ ಆಧುನಿಕ ಲಾಂಡ್ರಿಗಳನ್ನು ಸ್ಥಾಪಿಸುವುದು ಈ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳ ಪ್ರವರ್ಗ 2A ಸೇರಿದ ಮಡಿವಾಳ ಮತ್ತು ಅದರ ಉಪಜಾತಿಗಳಿಗೆ ಸೇರಿದ ಸಮುದಾಯಗಳ ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಬೇಕು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಸೀಡ್ ಮಾಡಿರಬೇಕು. ಒಂದು ಕುಟುಂಬದ ಒಬ್ಬರಿಗೆ ಮಾತ್ರ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಅರ್ಹರಿರುತ್ತಾರೆ. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 2024-25 ಮತ್ತು 2025-26 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವವರು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ 1 ಅಥವಾ ಬೆಂಗಳೂರು 1, ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ವೆಬ್ಸೈಟ್ kmmd.karnataka.gov.in ಹಾಗೂ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಭಾಗ್ಯ ನಿಲಯ 1ನೇ ತಿರುವು, ಗಾಂಧಿನಗರ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818222296 ಸಂಪರ್ಕಿಸಬಹುದೆಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಯಕ್ಷಸಂಗಮ ಬಳಗದ ಸಂಯೋಜನೆಯಲ್ಲಿ ಯಕ್ಷರಾಘವ ಜನ್ನಾಲೆ ಪ್ರತಿಷ್ಠಾನ ಹಾಗೂ ಪ್ರಸಿದ್ಧ ಯಕ್ಷಗಾನ ಕಲಾವಿದರ ಸಹಯೋಗದಲ್ಲಿ 2ನೇ ವರ್ಷದ ಯಕ್ಷ ಸಂಭ್ರಮ ಕಾರ್ಯಕ್ರಮ ಸೆಪ್ಟೆಂಬರ್ 27 ಸಂಜೆ 4:35 ನಗರದ ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಕೃಷ್ಣಾರ್ಜುನ ಹಾಗೂ ಶ್ರೀರಾಮ ಲವಕುಶ ಪೌರಾಣಿಕ ಪ್ರಸಂಗಗಳ ಪ್ರದರ್ಶನ ನಡೆಯಲಿದೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ರಾಘವೇಂದ್ರ ಆಚಾರ್ಯ, ರಾಮಕೃಷ್ಣ ಹೆಗಡೆ ಹಿಲ್ಲೂರು ಹಾಗೂ ದರ್ಶನ್ ಗೌಡ ಗೋಳಿಹೊಳೆ, ಮದ್ದಲೆಯಲ್ಲಿ ರಾಘವೇಂದ್ರ ಹೆಗಡೆ ಯಲ್ಲಾಪುರ, ಶಶಾಂಕ ಆಚಾರ್ಯ ಕಿರಿಮಂಜೇಶ್ವರ, ಚಂಡೆಯಲ್ಲಿ ಸುಜನ್ ಹಾಲಾಡಿ ಹಾಗೂ ಪ್ರಜ್ವಲ್ ಮುಂಡಾಡಿ ಭಾಗವಹಿಸಲಿದ್ದಾರೆ. ಮುಮ್ಮೇಳದಲ್ಲಿ ವಿದ್ಯಾಧರ ರಾವ್ ಜಲವಳ್ಳಿ, ನಿಲ್ಕೋಡ್ ಶಂಕರ್ ಹೆಗಡೆ, ಶಶಿಕಾಂತ್ ಶೆಟ್ಟಿ ಕಾರ್ಕಳ, ಪ್ರಸನ್ನ ಶೆಟ್ಟಿಗಾರ್ ಮಂದಾರ್ತಿ, ಉದಯ ಹೆಗಡೆ ಕಡಬಾಳ, ವಿಶ್ವನಾಥ್ ಆಚಾರ್ಯ ತೊಂಬಟ್ಟು, ಸುಧೀರ್ ಉಪ್ಪೂರು, ಹರೀಶ್ ಮೊಗವೀರ ಜಪ್ತಿ, ಸಂತೋಷ್ ಹೆಂಗವಳ್ಳಿ, ಕೆಜಿ ಕಾರ್ತಿಕ್, ರವೀಂದ್ರ ದೇವಾಡಿಗ ಕಮಲಶಿಲೆ, ಪುರಂದರ ಮೂಡ್ಕಣಿ, ಆತ್ರೇಯ ಗಾಂವ್ಕರ್ ಸೇರಿದಂತೆ ಹಲವು ಹಿರಿಯ ಹಾಗೂ ಕಿರಿಯ ಕಲಾವಿದರು ಭಾಗವಹಿಸಲಿದ್ದಾರೆ. ಗೌರವ ಪ್ರವೇಶ ಹೊರತುಪಡಿಸಿ 200 ರು ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. ಟಿಕೆಟ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಾಗರಾಜ್ ಮೊಬೈಲ್ ಸಂಖ್ಯೆ 9845863459 ಇವರನ್ನು ಸಂಪರ್ಕಿಸಬಹುದು. ಯಕ್ಷಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಯಕ್ಷಸಂಗಮ ಬಳಗ ಕೋರಿದೆ. ಮುಂದಿನ ವಿವರ. 2026-27 ಸಾಲಿನ 14-17 ವಯೋಮಿತಿಯೊಳಗಿನ ಬಾಲಕ ಅಥವಾ ಬಾಲಕಿಯರ ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆಗಳನ್ನು ಸೆಪ್ಟೆಂಬರ್ 27 ಮತ್ತು ಅಕ್ಟೋಬರ್ 5 ಆಯೋಜಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸರ್ಕಾರಿ, ಅನುದಾನ ಮತ್ತು ಅನುದಾನರಹಿತ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳು ಆಯಾ ದಿನಾಂಕಗಳಂದು ಆಯಾ ತಾಲೂಕುಗಳ ಕ್ರೀಡಾಂಗಣದಲ್ಲಿ ಬೆಳಗ್ಗೆ 9 ಗಂಟೆಯೊಳಗಾಗಿ ಇಲಾಖೆಯ ನಿಯಮಾನುಸಾರ ಅಗತ್ಯ ದಾಖಲೆಗಳೊಂದಿಗೆ ವರದಿ ಮಾಡಿಕೊಳ್ಳಬೇಕು. ಸೆಪ್ಟೆಂಬರ್ 27 ಭದ್ರಾವತಿಯ ಪೂರ್ಣ ಪ್ರಜ್ಞಾ ಪ್ರೌಢಶಾಲೆ ಕ್ರೀಡಾಂಗಣದಲ್ಲಿ ಟೇಬಲ್ ಟೆನ್ನಿಸ್ ಮತ್ತು ಭದ್ರಾವತಿಯ ಜಟ್ಪಟ್ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಬ್ಯಾಡ್ಮಿಂಟನ್ ಹಾಗೂ ಅಕ್ಟೋಬರ್ 5 ಭದ್ರಾವತಿಯ VISL ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೈಹಿಕ ಶಿಕ್ಷಣಾಧಿಕಾರಿ ರಮೇಶ್ ಬಾಬು 9113547166, ದೈಹಿಕ ಶಿಕ್ಷಣ ಶಿಕ್ಷಕ ರಾಮಚಂದ್ರಪ್ಪ 9880839575 ಇವರುಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನ ಕೊಡ್ತೀವಿ, ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಇದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ತಾವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪೇಟೆ ಸಂಚಾರ. ನಾನು ಬಾಲಚಂದ್ರ. ನಕಲಿ ಔಷಧ ವಿರುದ್ಧದ ಹೋರಾಟದಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಅಗತ್ಯ. ಔಷಧವೆಂದರೆ ಕೇವಲ ಒಂದು ವಸ್ತುವಲ್ಲ, ಅದು ರೋಗಿಯ ಬದುಕಿನ ಮೇಲಿರುವ ನಂಬಿಕೆಯ ಪ್ರತೀಕ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು. ನಗರದ ರಾಷ್ಟ್ರೀಯ ಔಷಧ ಮಹಾವಿದ್ಯಾಲಯದಲ್ಲಿ ಆಹಾರ ಸುರಕ್ಷತೆ, ಔಷಧ ಆಡಳಿತ ಇಲಾಖೆ, ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘ ಹಾಗೂ ಜಿಲ್ಲಾ ಔಷಧ ತಜ್ಞರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ವಿಶ್ವ ಔಷಧ ತಜ್ಞರ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಫಾರ್ಮಸಿಸ್ಟ್ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಈ ನಂಬಿಕೆಗೆ ಧಕ್ಕೆ ಬಾರದಂತೆ ಔಷಧಗಳ ಗುಣಮಟ್ಟ ಕಾಪಾಡುವುದು ಪ್ರತಿಯೊಬ್ಬ ಫಾರ್ಮಸಿಸ್ಟನ ವೃತ್ತಿಪರ ಕರ್ತವ್ಯದ ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆಯೂ ಆಗಿದೆ. ರೋಗಿಯ ಬದುಕಿಗೆ ಭರವಸೆಯಾಗಬೇಕಾದ ಔಷಧವೇ ನಕಲಿಯ ರೂಪದಲ್ಲಿ ಆತನ ಜೀವಕ್ಕೆ ಅಪಾಯ ತಂದೊಡ್ಡುವುದು ನಾಗರಿಕ ಸಮಾಜ

ಸಹಕಾರ ಬ್ಯಾಂಕಿನ ಅಮೃತ ಭವನದ ನಿರ್ಮಾಣಕ್ಕೆ ಬ್ಯಾಂಕಿನ ಕೇಂದ್ರ ಕಚೇರಿಯ ಆವರಣದಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡ ಮತ್ತು ಶಾಸಕ ಮತ್ತು ಬ್ಯಾಂಕಿನ ನಿರ್ದೇಶಕರಾದ ಗೋಪಾಲಕೃಷ್ಣ ಬೇಲೂರು, ಬ್ಯಾಂಕಿನ ಉಪಾಧ್ಯಕ್ಷ ಎಸ್ಕೆ ಮರಿಯಪ್ಪ, ನಿರ್ದೇಶಕರಾದ ಎಂ ಶ್ರೀಕಾಂತ್, ಸಿ ಹನುಮಂತು, ಕೆಪಿ ರುದ್ರೇಗೌಡ, ಬಸವರಾಜ್, ದುಗ್ಗಪ್ಪಗೌಡ, ಎನ್ಜಿ ಸುಧೀರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಆ ಬಳಿಕ ನಡೆದ ಸರಳ ಸಮಾರಂಭದಲ್ಲಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಆರ್ಎಂ ಮಂಜುನಾಥ ಗೌಡ ಅವರು ಮಾತನಾಡಿ, ಬರುವ 2028ಕ್ಕೆ ಡಿಸಿಸಿ ಬ್ಯಾಂಕಿನ ಅಮೃತ ಮಹೋತ್ಸವ ಆಚರಿಸುತ್ತಿದ್ದು, ಅದರ ಸವಿನೆನಪಿಗೆ ಅಮೃತ ಭವನ ನಿರ್ಮಾಣ ಮಾಡಲಾಗುತ್ತಿದೆ. ಸುಮಾರು 5 ಕೋಟಿ ರೂಪಾಯಿಯ ವೆಚ್ಚದ ಈ ಭವನ ಸಂಪೂರ್ಣವಾಗಿ ಕಾರ್ಪೊರೇಟ್ ಮಾದರಿಯಲ್ಲಿ ನಿರ್ಮಾಣವಾಗಲಿದೆ. ಅಮೃತ ಮಹೋತ್ಸವದ ಹೊತ್ತಿಗೆ ಕಾಮಗಾರಿ ಸಂಪೂರ್ಣಗೊಂಡು ಉದ್ಘಾಟನೆ ಆಗಬೇಕೆನ್ನುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಡಿಸಿಸಿ ಬ್ಯಾಂಕಿಗೆ ಪ್ರಸ್ತುತ ಸುಮಾರು 3.5 ಲಕ್ಷ ಗ್ರಾಹಕರಿದ್ದು, ಮುಂದಿನ ದಿನಗಳಲ್ಲಿ ಗ್ರಾಹಕರ ಸಂಖ್ಯೆಯನ್ನು ಹೆಚ್ಚಿಸುವುದರ ಜೊತೆಗೆ ಹೊಸ ಶಾಖೆಗಳನ್ನು ತೆರೆಯುವ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ವಾರದ ರಜೆಯಾದ ಸೆಪ್ಟೆಂಬರ್ 27ರಂದು ಭಾನುವಾರ ಜಿಲ್ಲೆಯ ಎಲ್ಲ ರಾಷ್ಟ್ರೀಕೃತ ಮತ್ತು ಗ್ರಾಮೀಣ ಬ್ಯಾಂಕ್ಗಳ ಶಾಖೆಗಳು ಕಾರ್ಯನಿರ್ವಹಿಸಲಿವೆ. ಬ್ಯಾಂಕ್ ಸಂಘಗಳ ಸಂಯುಕ್ತ ವೇದಿಕೆಯು ಸೆಪ್ಟೆಂಬರ್ 28ರಿಂದ 30ರವರೆಗೆ ದೇಶವ್ಯಾಪ್ತಿ ಮುಷ್ಕರ ಘೋಷಿಸಿರುವ ಹಿನ್ನೆಲೆಯಲ್ಲಿ ಹಾಗೂ ಸೆಪ್ಟೆಂಬರ್ 26 ಮತ್ತು 27ರಂದು ವಾರದ ರಜೆ ಇರುವುದರಿಂದ ಬ್ಯಾಂಕ್ ಗ್ರಾಹಕರಿಗೆ ತೊಂದರೆ ಆಗದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಲೀಡ್ ಬ್ಯಾಂಕಿನ ಮ್ಯಾನೇಜರ್ ಹನುಮಂತಪ್ಪ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಮಕ್ಕಳನ್ನು ಸೇರಿಸುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ಗ್ರಾಮಾಂತರ ಶಾಸಕಿ ಶಾರದಾ ಪೂರ್ಯಾ ನಾಯಕ್ ಹೇಳಿದರು. ಅನವೇರಿಯಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಹಾಗೂ ಉನ್ನತೀಕರಿಸಿದ ಪದವಿ ಪೂರ್ವ ಕಾಲೇಜಿನಲ್ಲಿ ಶುಕ್ರವಾರ ಪ್ರೊಜೆಕ್ಟರ್ ಉದ್ಘಾಟನೆ ಮತ್ತು ಡಿಜಿಟಲ್ ಇಂಟರಾಕ್ಟಿವ್ ಬೋರ್ಡ್ ಉದ್ಘಾಟನೆ ಸೇರಿದಂತೆ ವಸತಿ ಶಾಲೆಯ ಮಕ್ಕಳಿಗೆ ತಟ್ಟೆ ಲೋಟ ವಿತರಿಸಿ ಅವರು ಮಾತನಾಡಿದರು. ಶಿಕ್ಷಕರ ಪರಿಶ್ರಮದಿಂದ ವಸತಿ ಶಾಲೆಗಳಿಗೆ ಉತ್ತಮ ಹೆಸರು ಬರುತ್ತಿದೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ತೆಗೆದುಕೊಳ್ಳಬೇಕು. ವಸತಿಯ ಶಾಲೆಯಲ್ಲಿ ಪಿಯು ಕಾಲೇಜು ಆರಂಭವಾಗಿರುವುದು ಸಂತಸದ ವಿಷಯ. ಮಕ್ಕಳು ಜಾತಿ ಮತ ಪಂಥಗಳನ್ನು ಮೀರಿ ಬೆಳೆಯಬೇಕು. ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಆಹಾರ ಸಿಕ್ಕರೆ ಮತ್ತಷ್ಟು ಒಳ್ಳೆಯದಾಗುತ್ತದೆ. ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆ ಉಳಿಸಿಕೊಳ್ಳುವ ಕೆಲಸವಾಗಬೇಕಾಗಿದೆ ಎಂದು ಹೇಳಿದರು. ಮೌಲ್ಯ ಶಿಕ್ಷಣಕ್ಕೆ ಒತ್ತು ಸಿಕ್ಕರೆ ಮಕ್ಕಳು ಸಮಾಜಕ್ಕೆ ಮಾರಕವಾಗುವುದು ತಪ್ಪುತ್ತದೆ. ಅಂಕಗಳ ಹಿಂದೆ ಬಿದ್ದು ಮಕ್ಕಳ ಮೇಲೆ ಒತ್ತಡ ಹಾಕುವುದನ್ನು ನಿಲ್ಲಿಸಬೇಕು. ಮಕ್ಕಳಿಗೆ ಸಣ್ಣ ಪುಟ್ಟ ಜವಾಬ್ದಾರಿ ನಿಭಾಯಿಸುವುದನ್ನು ಕಲಿಸಬೇಕು. ಮಕ್ಕಳಿಗೆ ಬಾಲ್ಯದಲ್ಲಿ ಕಷ್ಟದ ಅರಿವು ಮೂಡಿಸಬೇಕು. ಪಾಲಕರು ಉಪನ್ಯಾಸಕರೊಂದಿಗೆ ನಿಯಮಿತವಾಗಿ ಶೈಕ್ಷಣಿಕ ಚರ್ಚೆ ನಡೆಸಬೇಕು. ಶಿಕ್ಷಣದಿಂದ ಎಲ್ಲವನ್ನ ಸಾಧಿಸಬಹುದು. ಭವಿಷ್ಯ ರೂಪಿಸಿಕೊಳ್ಳುವತ್ತ ಧಾಪುಗಾಲು ಇಡಬೇಕಾಗಿದೆ ಎಂದು ಅವರು ತಿಳಿಸಿದರು. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ವತಿಯಿಂದ 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಂದ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳಲ್ಲಿ ನೇರ ಸಾಲ ಯೋಜನೆ, ಹೈನುಗಾರಿಕೆ, ಸ್ವಾವಲಂಬಿ ಸಾರಥಿ ಯೋಜನೆ, ಫಾಸ್ಟ್ ಫುಡ್ ಟ್ರಕ್ ಟ್ರೈಲರ್ ಅಥವಾ ಮೊಬೈಲ್ ಕಿಚನ್ ಫುಡ್ ಕಿಯೋಸ್ಕ್ ಯೋಜನೆ ಮತ್ತು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಮೈಕ್ರೋ ಕ್ರೆಡಿಟ್ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ ಹಾಗೂ ಭೂ ಒಡೆತನ ಯೋಜನೆಗಳ ಅಡಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯ ಫಲಾಪೇಕ್ಷಿತರಿಗೆ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿದಾರರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರಬೇಕು. ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ 18-60, ವಾಹನ ಸ್ವಯಂ ಉದ್ಯೋಗ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ 18-50 ವಯೋಮಾನದವರಾಗಿರಬೇಕು. ಕೊಳವೆ ಬಾವಿ ಸೌಲಭ್ಯಕ್ಕೆ ಯಾವುದೇ ವಯೋಮಿತಿ ಇರುವುದಿಲ್ಲ. ಕುಟುಂಬದ ವಾರ್ಷಿಕ ವರಮಾನವು ಗ್ರಾಮೀಣ ಪ್ರದೇಶದವರಿಗೆ ₹1.50 ಲಕ್ಷ ಹಾಗೂ ನಗರ ಪ್ರದೇಶದವರಿಗೆ 2.00 ಲಕ್ಷಗಳವರೆಗೆ ಮಿತಿಯಲ್ಲಿರಬೇಕು. ಕುಟುಂಬದ ಯಾವುದೇ ಸದಸ್ಯರಿರುವ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ನೌಕರಿಯಲ್ಲಿರಬಾರದು ಹಾಗೂ ಅರ್ಜಿದಾರರು ಅಥವಾ ಅವರ ಕುಟುಂಬದ ಯಾವುದೇ ಸದಸ್ಯರು ಈ ಹಿಂದೆ ನಿಗಮದಿಂದ ಯಾವುದೇ ಸೌಲಭ್ಯ ಪಡೆದಿರಬಾರದು. ಮಹಿಳೆಯರಿಗೆ ಶೇಕಡ 33% ಮತ್ತು ಅಂಗವಿಕಲರಿಗೆ ಶೇಕಡ 5% ಗುರಿಯಲ್ಲಿ ಮೀಸಲಾತಿ ಕಲ್ಪಿಸಲಾಗುವುದು. ಆಸಕ್ತ ಅರ್ಜಿದಾರರು ವೆಬ್ ಪೋರ್ಟಲ್ https://sevasindhu.karnataka.gov.in ಮೂಲಕ ದಿನಾಂಕ 17-10-2026 ಒಳಗಾಗಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ದೂರವಾಣಿ ಸಂಖ್ಯೆ 08182227776 ಅಥವಾ https://kmvstdcl.karnataka.gov.in ಅನ್ನು ಸಂಪರ್ಕಿಸಬಹುದೆಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ದಿನಾಂಕ 7-10-2026 13 ದಿನಗಳ ಕಾಲ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರಿಗೆ ಉಚಿತ ಕುರಿ ಸಾಕಾಣಿಕೆ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈ ಶಿಬಿರದಲ್ಲಿ ಕುರಿ ಸಾಕಾಣಿಕೆ ಜೊತೆಗೆ ವೈಜ್ಞಾನಿಕ ರೀತಿಯಲ್ಲಿ ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ತೋಟಗಾರಿಕೆ ಬೆಳೆಗಳು, ಸಾವಯವ ಗೊಬ್ಬರ ತಯಾರಿಕೆ ಬಗ್ಗೆ ತರಬೇತಿ ನೀಡಲಾಗುವುದು. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-49 ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ದಿನಾಂಕ 7-10-2026 ಬುಧವಾರ ಬೆಳಗ್ಗೆ 10 ಗಂಟೆಗೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಹಸಿಗಾಳ ಅಂಚೆ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗಬೇಕಾಗಿ ಈ ಮೂಲಕ ಸೂಚಿಸಲಾಗಿದೆ. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ದಿನಾಂಕ 7-10-2026 ಒಳಗೆ ಸಂಸ್ಥೆಯ ದೂರವಾಣಿ ಸಂಖ್ಯೆ 89704-76050 ಅಥವಾ 63631-39133 ಈ ಸಂಖ್ಯೆಗಳನ್ನು ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ಸಂಸ್ಥೆಯ ನಿರ್ದೇಶಕರು ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
3: ಕಂದ, ನನಗೆ ಊಟದ ಕೊನೆನಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
2: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
4: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನ ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತನಾಡ್ತಾ ಇರೋದು ಸೂಪರ್ ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬಹುದು. ನಮ್ಮ ಮನೆಯ ಆಧಾರ ಸ್ತಂಭಗಳು ನಮ್ಮ ಹಿರಿಯರು. ಅವರಿಗೋಸ್ಕರ ಇರೋ ಒಂದು ಕಾಯ್ದೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಿರಿಯ ನಾಗರಿಕರ ಮತ್ತು ಪೋಷಕರ ನಿರ್ವಹಣೆ ಮತ್ತು ಕಲ್ಯಾಣ ಆಯ್ಕೆ 2007 ಅಂದ್ರೆ ದ ಮೇಂಟೆನೆನ್ಸ್ ಅಂಡ್ ದ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007. ಸೊ ಈ ಒಂದು ಕಾಯ್ದೆಯ ಮೂಲ ಉದ್ದೇಶ ಏನು ಅಂತ ಹೇಳೋದಾದ್ರೆ, ಸಿಂಪಲ್, ನಮ್ಮ ಸಂಸ್ಕೃತಿಯಲ್ಲಿ ಹಿರಿಯರಿಗೆ ಗೌರವ ಕೊಡುವುದು ಪದ್ಧತಿ. ಆದ್ರೆ ಕೆಲವೊಮ್ಮೆ ಕಾಲ ಬದಲಾದಂತೆ ಮಕ್ಕಳು ಮೊಮ್ಮಕ್ಕಳು ಕೂಡ ಆ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹಿರಿಯರನ್ನ ಸರಿಯಾಗಿ ನೋಡಿಕೊಳ್ಳಲ್ಲ, ಅವರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಈ ಒಂದು ಕಾಯ್ದೆಯ ಮುಖ್ಯ ಪಾಯಿಂಟ್ಸ್ಗಳು ಏನಪ್ಪ ಅಂತಂದ್ರೆ, ಭರಣ ಪೋಷಣೆಯ ಹಕ್ಕು. ಅಂದ್ರೆ 60 ವರ್ಷ ಮೇಲ್ಪಟ್ಟ ಯಾವುದೇ ಹಿರಿಯ ನಾಗರಿಕರು ಅವರು ಮಕ್ಕಳಿಂದ ಅಥವಾ ಆಸ್ತಿಯನ್ನ ಪಡೆದಿರುವ ಸಂಬಂಧಿಕರಿಂದ ಕಡ್ಡಾಯವಾಗಿ ಮಾಸಿಕ ಭರಣ ಪೋಷಣೆ ಕೇಳುವ ಹಕ್ಕನ್ನ ಹೊಂದಿರ್ತಾರೆ. ಅಂದ್ರೆ ಮೇಂಟೆನೆನ್ಸ್ ಕೇಳುವ ಹಕ್ಕನ್ನ ಹೊಂದಿರ್ತಾರೆ. ಮ್ಯಾಕ್ಸಿಮಮ್ 10,000 ರೂವರೆಗೆ ಭರಣ ಪೋಷಣೆಗೆ ಅರ್ಜಿ ಸಲ್ಲಿಸಬಹುದು. ಹಾಗೆ ಇನ್ನ ಎರಡನೇದಾಗಿ ತ್ವರಿತ ನ್ಯಾಯಾಲಯ. ಇದರ ಅಡಿಯಲ್ಲಿ ಭರಣ ಪೋಷಣ ನ್ಯಾಯಾಧೀಕರಣ ಅಂದ್ರೆ ಮೇಂಟೆನೆನ್ಸ್ ಟ್ರಿಬ್ಯುನಲ್ ಅಂತ ಒಂದು ವೇದಿಕೆ ಇರುತ್ತೆ. ಇಲ್ಲಿ ಹಿರಿಯ ನಾಗರಿಕರು ಬೇಗನೆ ಮತ್ತು ಸರಳವಾಗಿ ನ್ಯಾಯವನ್ನ ಪಡಿಬಹುದು. ಇದು ಬೇರೆ ಕೋರ್ಟ್ಗಳಂತೆ ವರ್ಷಗಟ್ಟಲೆ ಎಳೆಯುವುದಿಲ್ಲ. ಇದುವೇ ಇದರ ಸೂಪರ್ ಪವರ್ ಅಂತಾನೆ ಹೇಳಬಹುದು. ಹಿರಿಯ ನಾಗರಿಕರ ಮತ್ತು ಪೋಷಕರ ನಿರ್ವಹಣೆ ಮತ್ತು ಕಲ್ಯಾಣ ಆಯ್ಕೆ 2007 ಕಾಯ್ದೆಯ ಮೂಲ ಉದ್ದೇಶ ಏನು ಅಂತ ತಿಳ್ಕೊಂಡಿದ್ದಾಯ್ತು. ಹಾಗಾದ್ರೆ ಈ ಒಂದು ಕಾಯ್ದೆಯಲ್ಲಿ ಆಸ್ತಿ ರಕ್ಷಣೆ ಮತ್ತು ಆಸ್ತಿ ವರ್ಗಾವಣೆಯ ನಿಯಮಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಹಿರಿಯ ನಾಗರಿಕರ ಮತ್ತು ಪೋಷಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ 2007 ಕಾಯ್ದೆಯ ಮೂಲ ಉದ್ದೇಶ ಏನು ಅಂತ ತಿಳ್ಕೊಂಡಿದ್ದಾಯ್ತು. ಈಗ ಈ ಒಂದು ಕಾಯ್ದೆಯಡಿ ಆಸ್ತಿ ರಕ್ಷಣೆ ಮತ್ತು ಆಸ್ತಿ ವರ್ಗಾವಣೆಯ ನಿಯಮಗಳೇನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನಪ್ಪಾ ಅಂತಂದ್ರೆ, ನಮ್ಮ ಹಿರಿಯರು ಮಕ್ಕಳಿಗೆ ಅಥವಾ ಯಾರಿಗಾದ್ರೂ ತಮ್ಮ ಆಸ್ತಿಯನ್ನ ಉಡುಗೊರೆಯಾಗಿ ಅಂದ್ರೆ ಗಿಫ್ಟ್ ಡೀಡ್ ಆಗಿ ಅಥವಾ ವರ್ಗಾವಣೆ ಪತ್ರ ಟ್ರಾನ್ಸ್ಫರ್ ಡೀಡ್ ಆಗಿ ನೀಡಿದಾಗ ಈ ಕಾಯ್ದೆ ಒಂದು ಸೇಫ್ಟಿ ವಾಲ್ವ್ ಆಗಿ ನಿಲ್ಲುತ್ತೆ. ಏನ್ ಗೊತ್ತಾ ಸ್ನೇಹಿತರೆ, ಆಸ್ತಿ ಟ್ರಾನ್ಸ್ಫರ್ ಮಾಡಿದ ಮೇಲೆ ಆ ಮಕ್ಕಳು ಆ ಹಿರಿಯರನ್ನ ನೋಡ್ಕೊಳ್ದೆ ಇದ್ರೆ, ಅವರಿಗೆ ಬೇಕಾದ ಸೌಲಭ್ಯ ಕೊಡದೆ ಇದ್ದಾಗ ಏನಾಗುತ್ತೆ ಅಂತ ಹೇಳೋದಾದ್ರೆ, ಆಸ್ತಿ ವರ್ಗಾವಣೆಯನ್ನ ಅಂದ್ರೆ ಆ ಗಿಫ್ಟ್ ಡೀಡ್ ಇದೆ ಅಲ್ವಾ, ಅಥವಾ ಟ್ರಾನ್ಸ್ಫರ್ ಡೀಡ್ ಅನ್ನ ಆ ಹಿರಿಯ ನಾಗರಿಕರು ಡಿಕ್ಲೇರ್ ನಲ್ ಅಂಡ್ ವಾಯ್ಡ್ ಅಂದ್ರೆ ಅಸಿಂಧಿಗೊಳಿಸುವ ಅಧಿಕಾರವನ್ನ ಈ ಕಾಯ್ದೆ ನೀಡುತ್ತೆ. ಅಂದ್ರೆ ಆಸ್ತಿ ವಾಪಸ್ ಹಿರಿಯರ ಹೆಸರಿಗೆ ಹೋಗುತ್ತೆ. ಹಿರಿಯರನ್ನ ವಂಚಿಸುವ ಪ್ರಯತ್ನಕ್ಕೆ ಇದು ದೊಡ್ಡ ಚಾಟಿ ಏಟು ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ಈ ಒಂದು ಕಾಯ್ದೆ ಅಡಿಯಲ್ಲಿ ಹಿರಿಯರ ಸುರಕ್ಷತೆ ಮತ್ತು ವೃದ್ಧಾಶ್ರಮಗಳ ಬಗ್ಗೆ ಏನ್ ಹೇಳುತ್ತೆ ಅಂತ ಹೇಳೋದಾದ್ರೆ, ಈ ಕಾಯ್ದೆ ಕೇವಲ ಹಣ ಮತ್ತು ಆಸ್ತಿಯ ಬಗ್ಗೆ ಮಾತ್ರ ಅಲ್ಲ ಸ್ನೇಹಿತರೆ, ಇದು ನಮ್ಮ ಹಿರಿಯರ ಸೇಫ್ಟಿ ಮತ್ತು ಗೌರವದ ಬಗ್ಗೆಯೂ ಕೂಡ ಬೆಂಬಲ ನೀಡುತ್ತೆ. ಹಿರಿಯ ನಾಗರಿಕರಿಗೆ ತೊಂದರೆ ಕೊಡುವವರ ವಿರುದ್ಧ ಈ ಕಾಯ್ದೆ ಅಡಿಯಲ್ಲಿ ಸೂಕ್ತ ಕ್ರಮ ಜರುಗಿಸಲು ಅವಕಾಶವಿದೆ. ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಹಿರಿಯರಿಗಾಗಿ ವಿಶೇಷ ಗಮನ ನೀಡಬೇಕು. ಸೊ ಇನ್ನು ವೃದ್ಧಾಶ್ರಮಗಳಲ್ಲಿ ಅಂದ್ರೆ ಓಲ್ಡ್ ಏಜ್ ಹೋಮ್ಸ್ ಅಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ರಾಜ್ಯ ಸರ್ಕಾರವು ಅಗತ್ಯವಿರುವ ಹಿರಿಯರಿಗಾಗಿ ಕನಿಷ್ಠ ಒಂದು ವೃದ್ಧಾಶ್ರಮವನ್ನ ಸ್ಥಾಪಿಸಬೇಕು ಅಂತ ಈ ಕಾಯ್ದೆ ಹೇಳುತ್ತೆ. ಅಂದ್ರೆ ನಮ್ಮ ಸರ್ಕಾರಕ್ಕೂ ಈ ಕಾಯ್ದೆ ಜವಾಬ್ದಾರಿಯನ್ನ ಹೊರಿಸಿದೆ ಅಂತಾನೆ ಅರ್ಥ. ನೀವ್ಯಾರಾದರೂ ಕಷ್ಟದಲ್ಲಿದ್ರೆ ನೆನ್ಪಿಡಿ ಸ್ನೇಹಿತರೆ, ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಅವರು ಅಥವಾ ಪೊಲೀಸ್ ಇಲಾಖೆಯ ಹಿರಿಯರ ಸಹಾಯವಾಣಿ ಸಂಖ್ಯೆಗಳಿಗೆ ಅಂದ್ರೆ ಸೀನಿಯರ್ ಸಿಟಿಜನ್ಸ್ ಹೆಲ್ಪ್ ಲೈನ್ ಈ ನಂಬರ್ಗೆ ಕರೆ ಮಾಡಬಹುದು. ಯಾವುದೇ ಕಾರಣಕ್ಕೂ ನಿಮ್ಮ ನೋವನ್ನ ಒಳಗಡೆನೆ ಇಟ್ಕೋಬೇಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಕಾಯ್ದೆ ಯಾಕೆ ಬೇಕು ಅಂತ ಕೆಲವರು ಕೇಳ್ತಾ ಇರ್ತಾರೆ. ಈ ಒಂದು ಕಾಯ್ದೆ ಯಾವಾಗ ಬೇಕು ಅಂತಂದ್ರೆ, ನಾವು ಮನುಷ್ಯರಾಗಿ ನಮ್ಮ ಕರ್ತವ್ಯ ಮರೆತಾಗ ಮಾತ್ರ ಈ ಒಂದು ಕಾಯ್ದೆ ಬೇಕಾಗುತ್ತೆ. ಇಲ್ಲ ಹೋದ್ರೆ ನಾವು ಪ್ರೀತಿಯಿಂದ ಗೌರವದಿಂದ ನಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯರನ್ನ ನೋಡ್ಕೊಂಡ್ರೆ ಈ ಕಾಯ್ದೆ ಬಳಕೆಗೆ ಬರಲೇಬೇಕಾಗಿಲ್ಲ ಅಲ್ವಾ ಸ್ನೇಹಿತರೆ. ಸ್ನೇಹಿತರೆ, ನಮ್ಮ ಹಿರಿಯರಿಗೆ ಕಂಫರ್ಟ್ ಆಗಿ ಡಿಗ್ನಿಟಿಯಿಂದ ಬಾಳೋ ಹಕ್ಕು ಇದೆ. ಅವರಿಗೆ ಬೇಕಾಗಿರೋದು ನಮ್ಮ ಟೈಮ್, ನಮ್ಮ ಪ್ರೀತಿ ಮತ್ತು ನಮ್ಮ ಗೌರವ. ಇವತ್ತೇ ಮನೆಗೆ ಹೋಗಿ ಸ್ನೇಹಿತರೆ, ನಿಮ್ಮ ಹಿರಿಯರಿಗೆ ಒಂದು ದೊಡ್ಡ ಹಗ್ ಮಾಡಿ. ಅದು ಕಾಯ್ದೆಗಿಂತ ದೊಡ್ಡದು ಅಂತಾನೆ ಹೇಳ್ಬೋದು ಅಲ್ವಾ. ಸ್ನೇಹಿತರೆ, ಹಿರಿಯ ನಾಗರಿಕರ ಕಾಯ್ದೆ ಬಗ್ಗೆ ಮಾತಾಡಿದ್ವಿ, ಹಕ್ಕುಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ ಆ ಹಕ್ಕುಗಳನ್ನ ರಕ್ಷಿಸುವ ತಕ್ಷಣ ಸಹಾಯಕ್ಕೆ ಬರುವ ಒಂದು ಬಲವಾದ ಬೆಂಬಲ ಬೇಕಲ್ವಾ. ಸೊ ನಮ್ಮ ಗೌರವಾನ್ವಿತ ಹಿರಿಯ ನಾಗರಿಕರಿಗೆ ಯಾವುದೇ ಕ್ಷಣದಲ್ಲಿ ಯಾವುದೇ ಕಾರಣಕ್ಕಾಗಲಿ ತೊಂದರೆ ಆದಾಗ, ಒಂಟಿತನ ಕಾಡಿದಾಗ ಅಥವಾ ಮಾರ್ಗದರ್ಶನ ಬೇಕಾದಾಗ ಇಡೀ ದೇಶಕ್ಕಾಗಿ ಇರುವ ಒಂದು ಸೂಪರ್ ನಂಬರ್ ಇದೆ. ಸೊ ಹಿರಿಯ ನಾಗರಿಕರೇ, ದಯವಿಟ್ಟು ನಿಮ್ಮ ಮೊಬೈಲ್ ಅನ್ನ ತೆಗಿರಿ ಅಥವಾ ಫೋನ್ ಅನ್ನ ತೆಗಿರಿ ಅಥವಾ ಡೈರಿ ಓಪನ್ ಮಾಡಿ, ಇಲ್ಲ ಅಂದ್ರೆ ಮನಸ್ಸಿನ ಗೋಡೆ ಮೇಲೆ ಬರೆದಿಟ್ಕೊಳ್ಳಿ. ಇದು ಟೂಲ್ ಫ್ರೀ, ಇದು ನಿಮ್ಮ ಎಲ್ಡರ್ ಲೈನ್ ನಂಬರ್ ಆಗಿರುತ್ತೆ. ಇದು ನಿಮ್ಮ ಸೇಫ್ಟಿ ಹಗ್ ಅಂತಾನೆ ಹೇಳ್ಬಹುದು. ಸೊ ಆ ನಂಬರ್ ಏನಪ್ಪಾ ಅಂತಂದ್ರೆ 14567. ಎಸ್, ಮತ್ತೊಮ್ಮೆ ಹೇಳ್ತೀನಿ, 14567. ನೆನ್ಪಿಡಿ ಸ್ನೇಹಿತರೆ, ನೀವು ಒಂಟಿಯಲ್ಲ. ಈ ನಂಬರ್ ಡಯಲ್ ಮಾಡಿ, ನಿಮ್ಮ ಸಮಸ್ಯೆಗಳನ್ನ ಹೇಳಿ, ನೆಮ್ಮದಿಯಿಂದ ಇರಿ. ಇಂತಹ ಒಳ್ಳೆಯ ಉದ್ದೇಶಕ್ಕೆ ಇರೋ ಹೆಲ್ಪ್ ಲೈನ್ ಅನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ರಾಜ್ಯ ಸರ್ಕಾರವು ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದೆ. ಏನಪ್ಪಾ ಅಂತಂದ್ರೆ, ಬಿಪಿಎಲ್ ಬಳಕೆದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ದೇಶದಲ್ಲಿ ಯಾವುದೇ ಯೋಜನೆ ಸರ್ಕಾರದ ಸೌಲಭ್ಯಗಳನ್ನ ಪಡಿಬೇಕು ಅಂತಂದ್ರೆ ರೇಷನ್ ಕಾರ್ಡ್ ಇರಲೇಬೇಕು. ಅಲ್ಲದೆ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರ ಬಡವರ ಅನುಕೂಲಕ್ಕಾಗಿ ಜಾರಿಗೆ ತಂದ ಯೋಜನೆಗಳಲ್ಲಿ ಅಕ್ಕಿ ಯೋಜನೆ ಕೂಡ ಒಂದು. ಕೇಂದ್ರ ಸರ್ಕಾರದ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಎಂಬ ಯೋಜನೆಯಡಿ ಜಾರಿಗೆ ಬಂದಿರುವ ಈ ರೇಷನ್ ಕಾರ್ಡ್ ಆಹಾರ ಧಾನ್ಯಗಳನ್ನ ಉಚಿತವಾಗಿ ಸರ್ಕಾರದಿಂದ ಪಡಿಬಹುದು. ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿಯಲ್ಲಿ ರೇಷನ್ ಕಾರ್ಡ್ ಮೂಲಕ ಬಡತನ ರೇಖೆಯಲ್ಲಿರುವ ಜನರು ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನ ಪಡಿಬಹುದು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಅಧೀನದಲ್ಲಿರುವ ಈ ಪಡಿತರ ಚೀಟಿ ಹಲವು ಸೌಲಭ್ಯಗಳನ್ನ ನೀಡ್ತಾ ಇದೆ. ಸ್ನೇಹಿತರೆ, ಇಷ್ಟೆಲ್ಲ ಸೌಲಭ್ಯಗಳನ್ನ ನೀಡುವ ರೇಷನ್ ಕಾರ್ಡ್ನಲ್ಲಿ ಇದೀಗ ಮಹತ್ವದ ಬದಲಾವಣೆಯನ್ನ ತರುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಕರ್ನಾಟಕ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂದ್ರೆ ಪಿಡಿಎಸ್ ಇದೀಗ ಹೊಸ ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಮಾಡೋದಕ್ಕೆ ಸಜ್ಜಾಗಿದೆ. ರಾಜ್ಯದ ಲಕ್ಷಾಂತರ ಕುಟುಂಬಗಳು ಪ್ರತಿದಿನ ಅಕ್ಕಿ, ಗೋಧಿ, ಸಕ್ಕರೆ ಮುಂತಾದ ಆಹಾರ ಧಾನ್ಯಗಳನ್ನ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಪಡಿತಾ ಇದ್ದಾರೆ. ಅದರಲ್ಲೂ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಕುಟುಂಬಗಳಿಗೆ ಈ ರೇಷನ್ ಕಾರ್ಡ್ ಯೋಜನೆಗಳು ಬಹಳ ಪ್ರಯೋಜನಕಾರಿಯಾಗಿದೆ ಅಂತಾನೆ ಹೇಳಬಹುದು. ಕರ್ನಾಟಕ ಸರ್ಕಾರ ಇದೀಗ ರೇಷನ್ ಕಾರ್ಡ್ ಸಂಬಂಧಿಸಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದೆ. ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿತರಣೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಹೊಸ ಮೊಬೈಲ್ ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಲಿದೆ ಅಂತ ವರದಿಯಾಗಿದೆ. ಒಂದು ವೇಳೆ ಈ ಒಂದು ಆಪ್ ಲಾಂಚ್ ಆದ್ರೆ ನ್ಯಾಯಬೆಲೆ ಅಂಗಡಿಗಳ ಆಹಾರ ವಿತರಣೆಗಳಲ್ಲಿ ಹೆಚ್ಚು ಪಾರದರ್ಶಕತೆ, ಅಕ್ರಮ ನಿಯಂತ್ರಣ, ಗ್ರಾಹಕರಿಗೆ ಹಲವು ಅನುಕೂಲವಾಗಲಿದೆ ಅಂತ ಹೇಳಲಾಗಿದೆ. ಸೊ ಈ ಒಂದು ಹೊಸ ಆಪ್ ಬರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಸದ್ಯ ಕರ್ನಾಟಕದಲ್ಲಿ 20,000 ಅಧಿಕ ನ್ಯಾಯಬೆಲೆ ಅಂಗಡಿಗಳು ಕಾರ್ಯನಿರ್ವಹಿಸ್ತಾ ಇದೆ. ಆದ್ರೆ ದಿನೇ ದಿನೇ ನ್ಯಾಯಬೆಲೆ ಅಂಗಡಿಗಳ ಮೇಲಿನ ಒತ್ತಡ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ. ಅಕ್ರಮವಾಗಿ ಧಾನ್ಯಗಳನ್ನ ಮಾರಾಟ ಮಾಡೋದು, ಹಾಗೆ ಗೋದಾಮಿನ ಸ್ಟಾಕ್ ಅನ್ನ ತಪ್ಪಾಗಿ ರೆಕಾರ್ಡ್ ಮಾಡೋದು, ಹಾಗೆ ಫಲಾನುಭವಿಗಳ ಹೆಸರಿನಲ್ಲಾಗ್ತಾ ಇರೋ ವಂಚನೆ, ಹಾಗೆ ಕಡಿಮೆ ತೂಕದಲ್ಲಿ ಅಕ್ಕಿ ವಿತರಣೆ ಮಾಡುವ ವಂಚನೆ, ಈ ಎಲ್ಲಾ ಅಕ್ರಮಗಳನ್ನ ತಡೆಯೋದಕ್ಕೆ ಆಹಾರ ಇಲಾಖೆಯವರು ಸಂಪೂರ್ಣ ಡಿಜಿಟಲೀಕರಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ಈ ಆಪ್ ಲಾಂಚ್ ಆದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ನಡೆಯುವ ಎಲ್ಲಾ ವ್ಯವಹಾರಗಳು ಸರ್ಕಾರದ ಸರ್ವರ್ನಲ್ಲಿ ದಾಖಲಾಗುತ್ತೆ. ಸಾರ್ವಜನಿಕರು ಈ ಮೂಲಕ ಸಂಪೂರ್ಣ ಮಾಹಿತಿ ಪಡಿಬಹುದು. ಹಾಗಾದ್ರೆ ಈ ಆಪಿನ ಪ್ರಮುಖ ಕಾರ್ಯ ಏನು ಅಂತ ನೀವು ಕೇಳಬಹುದು. ಆಧಾರ್ ಆಧಾರಿತವಾಗಿ ಪರಿಶೀಲನೆ ನಡೆಸಲಾಗುತ್ತೆ. ಗ್ರಾಹಕರು ರೇಷನ್ ಪಡೆಯೋದಕ್ಕೆ ಬಂದಾಗ ಬಯೋಮೆಟ್ರಿಕ್, ಒಟಿಪಿ, ಆಧಾರ್ ನಂಬರ್ ಸ್ಕ್ಯಾನಿಂಗ್ ಮೂಲಕ ಮಾಹಿತಿಯನ್ನ ಪರಿಶೀಲನೆ ನಡೆಸಲಾಗುತ್ತೆ. ಸ್ನೇಹಿತರೆ, ಇದರಿಂದ ಯಾವುದೇ ಗ್ರಾಹಕರು ನಕಲಿ ಕಾರ್ಡ್ಗಳನ್ನ ತೋರಿಸಿ ಅಕ್ಕಿ ಪಡೆಯುವುದನ್ನು ತಡೆಯಲಾಗುತ್ತೆ. ಸೊ ಇದರಿಂದ ಗ್ರಾಹಕರಿಗೆ ಒಂದು ಒಳ್ಳೆ ಪ್ರಯೋಜನ ಅಂತೂ ಆಗುತ್ತೆ. ತಮ್ಮ ಕಾರ್ಡ್ನಲ್ಲಿ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನ ಆಪ್ ಮೂಲಕ ಪಡಿಬಹುದು. ಈ ತಿಂಗಳಿನಲ್ಲಿ ಎಷ್ಟು ಅಕ್ಕಿ ಸಿಗಬೇಕು, ಎಷ್ಟು ಪಡೆದಿದ್ದಾರೆ, ಎಷ್ಟು ಬಾಕಿ ಇದೆ ಅನ್ನೋ ಮಾಹಿತಿಯನ್ನ ಪಡಿಬಹುದು. ಯಾವುದೇ ದೂರುಗಳನ್ನ ಸಹ ಸಲ್ಲಿಸಬಹುದು. ಅಕ್ರಮಕ್ಕೆ ಬ್ರೇಕ್ ನೀಡಲಿದೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಈಗ ಗೊತ್ತಾಯ್ತಲ್ವಾ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ನಿರ್ಧಾರ ಏನು ಅಂತ ನೀವು ಈಗಷ್ಟೇ ತಿಳ್ಕೊಂಡಿದ್ದಾಯ್ತು. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास सही पोषण, भरपूर प्यार, गर्म ताजा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह।
1: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
0: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್, ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್, ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ?
4: ಏನ್ ಸೀಕ್ರೆಟ್?
3: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
4: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
3: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
4: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
5: LIC ಹರ್ ಪಲ್ ಆಪ್ಕೆ ಸಾಥ್.
6: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಸೊ ನೀವು ಕೂಡ ಕಾಫಿನ ಕುಡಿದು ವಾಕ್ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಮನೆ ಕಡೆಗೆ ವಾಪಸ್ ಬರ್ತಾ ಇರ್ಬೋದು, ಅಥವಾ ಸಂಜೆಯ ಟೈಮ್ ಆಗಿರೋದ್ರಿಂದ ಫ್ಯಾಮಿಲಿ ಎಲ್ಲ ಕೂತು ಆರಾಮಾಗಿ ಮಾತಾಡಬೇಕು ಅಂತ ಅನ್ಕೊಳ್ತಾ ಇದ್ರೆ, ಸೊ ನೀವು ಕೂಡ ಮಾತಾಡಿ ಜೊತೆಗೆ ನಮ್ಮ ರೇಡಿಯೋನ ಕೂಡ ಟ್ಯೂನ್ ಮಾಡಿ. ನಾನು ನಿಮ್ಮ ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ವಿಸ್ಮಯಕಾರಿ ವಿಚಾರಗಳನ್ನ ತಿಳ್ಕೊಬಹುದು, ಜೊತೆಗೆ ನೀವು ಕೂಡ ತಿಳ್ಕೊಂಡಿರುವಂತಹ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಬಹುದು. ಸೊ ಇನ್ಯಾಕೆ ತಡ ಮಾಡ್ತೀರಾ, ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ ಅಥವಾ ಮೆಸೇಜ್ ನಮಗೆ ಕಳಿಸ್ಕೊಡಿ. ನಮ್ಮ ಸಂಖ್ಯೆ 9686960962 ಈ ಸಂಖ್ಯೆಗೆ ಕಳಿಸ್ಕೊಡಿ ಅಂತ ಹೇಳ್ತಾ, ಸಂಜೆಯ ಸಮಯ ಆಗಿರೋದ್ರಿಂದ ನಾನು ಸಹ ನಾನು ತಿಳ್ಕೊಂಡಿರುವಂತಹ ವಿಸ್ಮಯಕಾರಿ ವಿಚಾರಗಳನ್ನ ತಿಳಿಸೋದಕ್ಕೆ ನಿಮ್ಮ ಜೊತೆ ಬಂದಿದ್ದೀನಿ. ಆ್ಯಂಡ್ ನೀವು ಕೂಡ ಏನಾದರೂ ವಾಕ್ ಮಾಡ್ತಾ ಇದ್ರೆ ಫ್ರೆಂಡ್ಸ್ ಜೊತೆಗೆಲ್ಲ ವಾಕ್ ಮಾಡ್ತಾ ನಮ್ಮ ಶೋನ ಕೂಡ ಕೇಳಿಸ್ಕೊಡಿ. ಹಾಗೆ ಓ ಹೀಗೂ ಇರ್ಬೋದಾ ಅಂತ ಒಂದ್ಸರಿ ಹುಬ್ಬೇರಿಸೋದಂತೂ ಗ್ಯಾರಂಟಿ. ಹಾಗಾದ್ರೆ ಇನ್ಯಾಕೆ ತಡ ಮಾಡ್ತೀರಾ, ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ನಿಮ್ಮ ಜೊತೆ ಮಾತಾಡ್ತಾ ಇವತ್ತಿನ ವಿಸ್ಮಯಕಾರಿ ವಿಚಾರಗಳನ್ನ ನಾನು ಕೂಡ ಕೇಳ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನೀವು ಕೂಡ ನಿಮಗೆ ಅನ್ಸಿದ್ದನ್ನ ಹೇಳ್ತಾ ರೀ, ಅದನ್ನು ನಾನು ಕೂಡ ಕೇಳ್ತಾ ಇರ್ತೀನಿ. ಹಾಗೆ ನೀವೇನಾದರೂ ಫೋಟೋಸ್ ಅಥವಾ ವೀಡಿಯೋಸ್ನ ವಾಟ್ಸಪ್ ಮಾಡಿದ್ರೆ ಅಂತಂದರೆ ಅದನ್ನು ಕೂಡ ನೋಡ್ತೀನಿ ಅಂತ ಹೇಳ್ತಾ, ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಏನು ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳೋದಕ್ಕೂ ಮುಂಚೆ, ಈ ವಿಸ್ಮಯ ಅಂತ ಅಂದ್ರೆ ನಮಗೆಲ್ಲ ಒಂದು ರೀತಿ ಆಶ್ಚರ್ಯ, ಕುತೂಹಲ ಮತ್ತು ಪ್ರಶ್ನೆಗಳಾಗಿ ಉಳ್ಕೊಳ್ಳುತ್ತೆ ಅಲ್ವಾ. ಈ ವಿಸ್ಮಯಕಾರಿ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋದಷ್ಟು ಸಿಕ್ಕಾಪಟ್ಟೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನಮ್ಮ ಡೈಲಿ ಲೈಫ್ನಲ್ಲೇ ಎಷ್ಟೋ ವಿಚಾರಗಳು ಇದೇ ರೀತಿ ಹಿಡನ್ ಆಗಿರುತ್ತೆ, ಮತ್ತು ಕೆಲವೊಂದಷ್ಟು ವಿಚಾರಗಳನ್ನ ಕಣ್ಣಾರೆ ನೋಡಿದರೂ ಕೂಡ ಅದನ್ನು ನಂಬೋಕ್ಕಾಗದೇ ಇರುವಂತಹ ಒಂದು ಸ್ಥಿತಿಯಲ್ಲಿ ನಾವಿರ್ತೀವಿ. ಸೊ ಈ ರೀತಿ ಒಂದಷ್ಟು ವಿಚಾರಗಳು ವಿಸ್ಮಯಕಾರಿ ಆಗಿದ್ದರೆ, ಇನ್ನೊಂದಷ್ಟು ವಿಚಾರಗಳು ಟೆಕ್ನಿಕಲ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಅಡ್ವಾನ್ಸ್ಡ್ ಆಗಿರುವಂತಹ ಟೆಕ್ನಾಲಜಿ ನಮಗೆಲ್ಲ ಗೊತ್ತೇ ಇದೆ. ಸೊ ಈ ರೀತಿ ಅಡ್ವಾನ್ಸ್ಡ್ ಆಗಿರುವಂತಹ ಟೆಕ್ನಾಲಜಿನಲ್ಲಿ ಫಿಂಗರ್ ಟಿಪ್ಪಲ್ಲಿ ಎಲ್ಲದೂ ಕೂಡ ನಡೀತಾ ಇದೆ. ಆ್ಯಂಡ್ ಈ ಒಂದು ವಿಚಾರಗಳ ಬಗ್ಗೆನೂ ಕೂಡ ನಾವು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ನಮ್ಮ ಕಾರ್ಯಕ್ರಮಗಳಲ್ಲಿ ನಿಮಗೆ ವಿಸ್ಮಯಕಾರಿಯಾಗಿರುವಂತಹ ಪ್ರಶ್ನೆಯಾಗಿ ಉಳ್ಕೊಂಡಿರುವಂತಹ ಎಷ್ಟೋ ವಿಚಾರಗಳನ್ನ ತಿಳಿಸುವಂತಹ ಪ್ರಯತ್ನ ನಡೀತಾ ಇರುತ್ತೆ. ಆ್ಯಂಡ್ ನೀವು ಕೂಡ ನಿಮಗೇನಾದ್ರೂ ಈ ರೀತಿ ವಿಚಾರಗಳು ಗೊತ್ತಿದೆ ಅಂತಂದರೆ, ಅಥವಾ ನಿಮಗೇನಾದ್ರೂ ಪ್ರಶ್ನೆಗಳು ಉಳ್ಕೊಂಡಿದೆ ಅಂತಂದರೆ, ಅವುಗಳನ್ನು ನಮಗೆ ವಾಟ್ಸಪ್ ಮಾಡೋದ್ರ ಮೂಲಕ ನೀವು ಸಹ ನಮ್ಮ ಜೊತೆಯಲ್ಲಿ ಕನೆಕ್ಟ್ ಆಗ್ಬೋದು. ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ನ ಮಾಡಿ ಅಥವಾ ವಾಟ್ಸಪ್ನಲ್ಲಿ ವಿಡಿಯೋ ಅಥವಾ ಫೋಟೋಸ್ ಈ ಥರದ್ದು ಏನಾದರೂ ಇದ್ರೆ ನೀವು ಹತ್ರ ಅದನ್ನು ಕೂಡ ಕಳಿಸ್ಕೊಡಿ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂತ ಯೋಚನೆ ಮಾಡ್ತಾ ಇದ್ರೆ ನಾನೀಗ ಹೇಳುವಂಥ ವಿಚಾರಗಳನ್ನ ಕೇಳಿಸ್ಕೊಂಡು ಇದು ಯಾವ ಪ್ರಾಣಿ ಅಂತ ನೀವು ಗೆಸ್ ಮಾಡಬೇಕು. ಇದು ಇವತ್ತು ನಿಮಗೆ ನಾನು ಕೊಡ್ತಾ ಇರುವಂತಹ ಟಾಸ್ಕು. ಆ್ಯಂಡ್ ಈ ಸಾಂಗ್ನ ಮುಗಿಸ್ಕೊ ಮರದ್ರೊಳಗೇ ಈ ಟಾಸ್ಕ್ನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಆ್ಯಂಡ್ ಅದಕ್ಕೆ ಒಂದಷ್ಟು ಕ್ಲೂನ ಕೊಡ್ತೀನಿ. ಈ ಕ್ಲೂನ ಇಟ್ಕೊಂಡು ನೀವು ಅದು ಯಾವ ಪ್ರಾಣಿ ಇರಬಹುದು ಅಂತ ಮಾತಾಡಬೇಕು. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಪ್ರಾಣಿಯ ಬಗ್ಗೆನೇ ಹೇಳ್ತಾ ಇದ್ದೀನಿ. ನೋಡಿ, ಇವತ್ತು ನಾನು ತಿಳಿಸ್ತಾ ಇರುವಂತಹ ಈ ಒಂದು ವಿಶೇಷವಾಗಿರುವಂತಹ ಪ್ರಾಣಿ ಬೆಳಿಗ್ಗೆ ಎದ್ದೇಳದೆ ಸಾಯೋಕೆ ಅಂತ. ಅದು ಹೇಗೆ ಅಂತೀರಾ? ಬನ್ನಿ, ಅದನ್ನೇ ನಾನಿವತ್ತು ನಿಮಗೆ ಹೇಳ್ತಾ ಇರೋದು. ನಾನೀಗ ಹೇಳ್ತಾ ಇರೋ ಈ ಪ್ರಾಣಿಗೆ ಜೇನು ಹುಳುಗಳಂದರೆ ಸಿಕ್ಕಾಪಟ್ಟೆ ಪ್ರೀತಿ. ಆದರೆ ಜೇನು ಹುಳುಗಳನ್ನ ತಿನ್ನೋದಕ್ಕೆ ಅಂತ ಹೋದಾಗ ಅದಕ್ಕೆ 106 ಜೇನುಗಳು ಕಚ್ಚುತ್ತೆ. ಆದರೂ ಕೂಡ ಇದಕ್ಕೆ ಏನೂ ಆಗಲ್ಲ. ಬಟ್ ಯಾಕೆ ಇದು ಜೇನುಗಳಿಗೆ ಹೋಯಿತು ಅನ್ನೋದು ಕ್ವೆಶನ್ ಆಗ್ಬೋದು. ಅದು ಯಾಕೆ ಅಂತ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟು, ಇದು ಒಂದು ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆನ ತಿನ್ನೋಕೆ ಹೋಗುತ್ತೆ. ಅದರ ಮೊಟ್ಟೆ ತಿನ್ನೋಕೆ ಹೋದಾಗ ಆಸ್ಟ್ರಿಚ್ ಸುಮ್ಮನೆ ಇರುತ್ತಾ? ಸರಿಯಾಗಿ ಒದಿಯುತ್ತೆ. ಆಸ್ಟ್ರಿಚ್ ಪಕ್ಷಿ ಒದೆಯೋ ಹೊಡೆತ ಹೇಗಿರುತ್ತೆ ಗೊತ್ತಾ? ಒಂದು ಹೈನಾವನ್ನು ಕೊಲ್ಲೋ ಅಷ್ಟು ಪವರ್ ಅದಕ್ಕೆ ಇರುತ್ತೆ. ಆದರೂ ಕೂಡ ಈ ಒದೆ ತಿಂದರೂ ಈ ಪ್ರಾಣಿ ಸಾಯಲ್ಲ, ಅದಕ್ಕೇನೂ ಆಗಲ್ಲ. ನೆಕ್ಸ್ಟ್ ಏನು ಮಾಡುತ್ತಪ್ಪ ಈ ಪ್ರಾಣಿ, ಯಾವ್ಯಾವ ರೀತಿ ಸಾಯೋದಕ್ಕೆ ಇಷ್ಟಪಡುತ್ತೆ ಅಂತ ನೀವು ಅನ್ಕೊಳ್ತಾ ಇರ್ಬೋದು. ಕಾಡಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ದೊಡ್ಡ ದೊಡ್ಡ ಮರಗಳಿದ್ದೇ ಇರುತ್ತೆ. ಆ ದೊಡ್ಡ ಮರಗಳನ್ನು ಹತ್ತಿ ಮೇಲಿಂದ ಕೆಳಗೆ ಬಿದ್ದುಬಿಡುತ್ತೆ. ಆ ಬಿದ್ದರೂ ಕೂಡ ಇದಕ್ಕೇನೂ ಆಗಲ್ಲ, ಅಲ್ಲೂ ಕೂಡ ಸಾಯೋದೇ ಇಲ್ಲ ಇದು. ಹಾಗಾದರೆ ಯಾವುದಪ್ಪ ಈ ಪ್ರಾಣಿ ಇಷ್ಟೊಂದು ಗಟ್ಟಿ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಆ ಯೋಚನೆಯಲ್ಲಿ ಈ ಪ್ರಾಣಿ ಯಾವುದು ಅಂತ ಕೂಡ ಹುಡುಕಿ ನಮಗೆ ಒಂದು ಮೆಸೇಜ್ನ ಕಳಿಸ್ಬಿಡಿ. ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ನ ಮಾಡಿಬಿಡಿ. ಆ್ಯಂಡ್ ನಾನು ಕೂಡ ವಾಪಸ್ ಬಂದಮೇಲೆ ಇದು ಯಾವ ಪ್ರಾಣಿ, ಎಷ್ಟು ವಿಶೇಷತೆ ಇದೆ ಇದರಲ್ಲಿ, ಮತ್ತು ಇದು ಏನೇನೆಲ್ಲ ಮಾಡುತ್ತೆ, ಇದೆಲ್ಲದರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನಾಡಿ ಪೋನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸೊ ನಾನು ನಿಮಗೆ ಹೇಳ್ತಾ ಇದ್ದೆ, ಈ ಪ್ರಾಣಿ ಸಾಯಬೇಕು ಅಂತಲೇ ಬೆಳಗ್ಗೆ ಎದ್ದೇಳುತ್ತೆ, ಬಟ್ ಏನೇ ಆದ್ರೂ ಕೂಡ ಸಾಯೋದಿಲ್ಲ. 20 ವರ್ಷಗಳ ಕಾಲ ಆರಾಮಾಗಿ ಜೀವನ ಮಾಡುತ್ತೆ, ಅದು ಕೂಡ ದಟ್ಟವಾದ ಅರಣ್ಯ ಪ್ರದೇಶಗಳಲ್ಲಿ, ಕಾಡುಗಳಲ್ಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಈ ಒಂದು ವಿಶೇಷವಾಗಿರುವಂತಹ ಪ್ರಾಣಿ ಬಗ್ಗೆ ನಿಮಗೂ ಕೂಡ ಮೆಸೇಜ್ನ ಮಾಡಿದಂತಹ ಸುಮಾರು ಜನ ಮೆಸೇಜ್ ಮಾಡಿದ್ರ ಕರೆಕ್ಟಾಗಿರುವಂತಹ ಆನ್ಸರ್ನ, ಆ್ಯಂಡ್ ಕೆಲವೊಂದಷ್ಟು ಜನ ಬೇರೆ ಬೇರೆ ಆನ್ಸರ್ಗಳನ್ನ ಕೊಟ್ಟಿದ್ರ. ಎನಿವೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಮೆಸೇಜ್ ಮಾಡಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಆ್ಯಂಡ್ ಹಾಗೆ ಇವತ್ತು ಈ ವಿಸ್ಮಯಕಾರಿ ವಿಚಾರಗಳ ಜೊತೆಯಲ್ಲಿ ಈ ಪ್ರಾಣಿಯ ಬಗ್ಗೆನೂ ಕೂಡ ತಿಳ್ಕೊಳ್ಳುವಂತಹ ಕಾತರದಲ್ಲಿ ನೀವಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ನೋಡಿ, ಆಗಲೇ ನಾನು ಹೇಳಿದೆ, ಇದು ಜೇನು ಗುಡಿಗೆ ನುಗ್ಗುತ್ತೆ. ಆದರೆ ಜೇನು ತಿನ್ನೋಕಲ್ಲ, ಜೇನು ಹುಳಗಳನ್ನು ತಿನ್ನೋದಕ್ಕೆ. ಜೇನು ಹುಳಗಳು ಅಂದರೆ ಪಂಚಪ್ರಾಣ. ಆ್ಯಂಡ್ ಜೇನು ಹುಳ ತಿನ್ನೋ ಬರದಲ್ಲಿ ಜೇನುಗಳ ಹತ್ರ ಸಿಕ್ಕಾಪಟ್ಟೆ ಖರ್ಚಿಸ್ಕೊಳ್ಳುತ್ತೆ. ನೂರಾರು ಜೇನುಗಳು ಇದಕ್ಕೆ ಮುತ್ರಕೊಂಡು ಚೆನ್ನಾಗಿ ಖರ್ಚಿಸ್ತವೆ. ಆದರೂ ಕೂಡ ಇದಕ್ಕೆ ಏನೂ ಆಗಲ್ಲ, ಯಾಕೆಂದರೆ ಅದರಲ್ಲಿ ಅಷ್ಟು ರೆಸಿಸ್ಟೆಂಟ್ ಪವರ್ ಇರುತ್ತೆ. ಆ್ಯಂಡ್ ಅಷ್ಟು ಗಟ್ಟಿ ಇರುವಂತಹ ಒಂದು ಪ್ರಾಣಿ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಪ್ರಾಣಿ ವಿಷ ಸರ್ಪಗಳ ಜೊತೆನೂ ಕೂಡ ಹೆಣಗಾಡಿ ಅದನ್ನು ತಿಂದುಬಿಡುತ್ತೆ. ಆದರೂ ಕೂಡ ಇದು ಸಾಯೋದಿಲ್ಲ. ಹಾಗಾದರೆ ಯಾವುದಪ್ಪ ಈ ಪ್ರಾಣಿ ಇಷ್ಟೊಂದು ಗಟ್ಟಿಯಾಗಿದೆ, ಮತ್ತು ಏನು ತಿಂದರೂ ಏನಾದ್ರೂ ಕೂಡ ಸಾಯೋದೇ ಇಲ್ಲಲ್ಲ ಇದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾನಾಗಲೇ ಹೇಳಿದಾಗೆ ಇದಕ್ಕೆ ಜೇನಂದರೆ ಸಿಕ್ಕಾಪಟ್ಟೆ ಇಷ್ಟ, ಜೇನು ಹುಳುಗಳನ್ನ ತಿನ್ನುತ್ತೆ ಅಂತೇಳಿ. ಆದರೆ ಜೇನು ಹುಳುಗಳನ್ನ ತಿನ್ನೋದಕ್ಕೆ ಡೈರೆಕ್ಟಾಗಿ ಇದೊಂದೇ ಹೋಗೋದಿಲ್ಲ, ಜೇನುತುಪ್ಪ ಇಷ್ಟಪಡೋರನ್ನ ಕರ್ಕೊಂಡು ಹೋಗುತ್ತೆ. ಇವರ ಫ್ರೆಂಡ್ ಒಬ್ಬರಿದ್ದಾರೆ, ಅವರಿಗೆ ಜೇನುತುಪ್ಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಬಗ್ಗೆ ನಾನು ನೆಕ್ಸ್ಟ್

ಸೊ ಇದರ ಶರೀರ ನೀವು ನೋಡ್ತೀರ ಅಂತಂದರೆ ಚಿಕ್ಕದಾಗಿರುತ್ತೆ. ಸೊ ಚಿಕ್ಕದಾಗಿರುವಂತಹ ಶರೀರ ಇಟ್ಕೊಂಡಿದ್ರು ಕೂಡ ಇದು ಕಾಡಿನ ರಾಜ ಸಿಂಹವನ್ನು ಕೂಡ ಎದುರಿಸುವಂತಹ ಧೈರ್ಯ ಇದಕ್ಕಿದೆ. ಆ್ಯಂಡ್ ಸಿಂಹನು ಕೂಡ ಇದೆಲ್ಲಾದರೂ ಎದುರುಗಡೆ ಕಾಣ್ತು ಅಂದರೆ ಬೇಟೆ ಆಡೋದಕ್ಕೆ ಸಿಕ್ಕಾಪಡೆ ಭಯಪಟ್ಬಿಡುತ್ತೆ. ಅಂತಹ ಒಂದು ಪ್ರಾಣಿ ಇದು. ಅಷ್ಟೇ ಅಲ್ಲ ರೀ, ದೊಡ್ಡ ಆನೆ ಆನೆನು ಕೂಡ ಹೆದರಿಸಿಟ್ಕೊಂಡಿದೆ ಅಂತಲೇ ಹೇಳ್ಬೋದು. ಆನೆ ಕೂಡ ಇದರ ಹತ್ತಿರ ಹೋಗೋದಕ್ಕೆ ಹೆದರುತ್ತೆ, ಅಷ್ಟು ಧೈರ್ಯ ಈ ಪ್ರಾಣಿಗಿದೆ. ಸೊ ಹಾಗಾದರೆ ಇಷ್ಟು ಚಿಕ್ಕ ಪ್ರಾಣಿ ಇಷ್ಟೆಲ್ಲ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಈ ಒಂದು ಹನಿ ಬ್ಯಾಡ್ಜರ್ ಏನಿದೆ 9-14 kg ತೂಕ ತೂಗುತ್ತೆ, ಆದರೂ ಕಾಣಲಿ 20 ವರ್ಷಗಳವರೆಗೆ ಇದು ಬದುಕನ ಸಾಗಿಸುತ್ತೆ. ಯಾವ ರೀತಿ ಅಂತಂದರೆ ನಾನಾಗಲೇ ಹೇಳಿದೆ, ಸೊ ಯಾವುದೇ ರೀತಿಯ ವಿಷಕಾರಿ ಅಂಶಗಳನ್ನು ತಿಂದರೂ ಕೂಡ ಇದು ಬದುಕುತ್ತೆ ಅಂತ ಹೇಳಿ. ಹಾಗೆ ಅಟ್ಯಾಕ್ ಮಾಡೋದಕ್ಕೆ ಸಿಂಹನೇ ಭಯ ಪಡುತ್ತೆ ಅಂದರೆ ಇದು ಯಾವ ರೀತಿ ಇರ್ಬೋದಲ್ವಾ. ಅದರ ಜೊತೆಗೆ ಈ ಒಂದು ಪ್ರಾಣಿ ಎಲ್ಲೆಲ್ಲಿ ಕಾಣುತ್ತೆ ಅಂತಂದರೆ ಆಫ್ರಿಕಾ ಕಾಡುಗಳಲ್ಲಿ, ಜೊತೆಗೆ ಭಾರತದಲ್ಲಿ ಮತ್ತು ನೇಪಾಳದಲ್ಲಿ ಈ ಒಂದು ಹನಿ ಬ್ಯಾಡ್ಜರ್ ಎನ್ನುವಂತಹ ಪ್ರಾಣಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಇದಕ್ಕೆ ಬುದ್ಧಿವಂತಿಕೆ ಜಾಸ್ತಿ, ತಾಳ್ಮೆ ಕೂಡ ಜಾಸ್ತಿ, ಧೈರ್ಯದಲ್ಲೂ ಕೂಡ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಇದರ ಆಹಾರ ಕೂಡ ಸಿಂಪಲು ಆದರೆ ಸಾಹಸಮಯವಾಗಿರುತ್ತೆ. ಯಾವ ರೀತಿ ಅಂದರೆ ನಾನಾಗಲೇ ಹೇಳಿದ್ನಲ್ಲ, ಹಾವು, ಹೆಸರೇ ಹೇಳೋ ಹಾಗೆ ಜೇನು, ಮತ್ತು ಕಪ್ಪೆ, ಪಕ್ಷಿ ಈ ಥರದ ಆಹಾರಗಳನ್ನ ಹುಡ್ಕೊಳ್ತಿದ್ದು. ಅಷ್ಟೇ ಅಲ್ಲದೆ ಇದರ ಶರೀರ ಆ್ಯಂಟಿ ವೆನಮ್ ಆಗಿರೋದ್ರಿಂದ ಇದು ಯಾವುದೇ ರೀತಿ ವಿಷಕಾರಿ ಹಾವು ಕಚ್ಚಿದ್ರೂ ಅಥವಾ ಬೇರೆ ಯಾವುದೇ ರೀತಿ ಅಂಶಗಳು ಅದಕ್ಕೆ ಸೇರಿಕೊಂಡ್ರೂ ಕೂಡ ಬೇಗನೆ ಸಾಯೋದಿಲ್ಲ, ಬೇಗ ಚೇತರಿಸ್ಕೊಂಡು ರೆಡಿಯಾಗಿಬಿಡುತ್ತೆ. ಹಾಗಾದರೆ ವೆನಮ್ ಇರುವಂತಹ ಹುಳಗಳನ್ನ, ಉಪ್ಪಟೆಗಳನ್ನ, ಹಾವುಗಳನ್ನ ತಿಂದರೂ ಕೂಡ ಇದು ಬದುಕುತ್ತೆ ಅಂತ ಹೇಳಿದ್ರಿ. ಆದರೆ ಬೇಟೆ ಆಡೋದ್ರಲ್ಲಿ ಸಿಕ್ಕಾಕೊಂಡ್ಬಿಡುತ್ತಲ್ಲ ಇದು ಅಂತ ಯೋಚನೆ ಮಾಡ್ತಾ ಇರ್ಬೋದು. ಬೇಟೆ ಆಡೋಕ್ಕೂ ಕೂಡ ಭಯ ಪಡುತ್ತೆ, ಆಗಲೇ ಸಿಂಹದ ಎಕ್ಸಾಂಪಲ್ನ ಕೊಟ್ಟೆ ನಾನು, ಯಾಕೆ ಅನ್ನೋದ್ರ ಬಗ್ಗೆ ವಾಪಸ್ ಬಂದ್ಮೇಲೆ ಹೇಳ್ತೀನಿ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ಈ ಒಂದು ಹನಿ ಬ್ಯಾಡ್ಜರ್ ಎನ್ನುವಂತಹ ಪ್ರಾಣಿಯ ಬಗ್ಗೆ. ನೋಡಿ, ಹನಿ ಅಂದರೆ ನಮಗೂ ಇಷ್ಟ, ಮತ್ತು ಬೇರೆ ಬೇರೆ ಪ್ರಾಣಿಗಳಿಗೆ ಇಷ್ಟ, ಮತ್ತು ಮಕರಂದ ಇರುವಂತಹ ಚಿಟ್ಟೆಗಳಿಗೆ ಇಷ್ಟ. ಆದರೆ ಹನಿ ಬೀ ಮಾತ್ರ ಈ ಒಂದು ಪ್ರಾಣಿಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಿದ್ರೆ ಹನಿ ಬೀನ ಇಷ್ಟಪಟ್ಟು ತಿನ್ನುವಂತಹ ಈ ಒಂದು ಪ್ರಾಣಿ ಹನಿ ಬ್ಯಾಡ್ಜರ್. ಹನಿ ಬ್ಯಾಡ್ಜರು ನಾನಾಗಲೇ ಹೇಳಿದೆ, ಮೇಲಿಂದ ಬಿದ್ದರೂ ಕೂಡ ಸಾಯಲ್ಲ, ಹಾವು ಕಚ್ಚಿದ್ರು ಸಾಯಲ್ಲ, ಹಾವು ಕಚ್ಚಿ ತಿಂದರೂ ಸಾಯಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಈ ಪ್ರಾಣಿ ಅಷ್ಟು ಗಟ್ಟುಮುಟ್ಟಾಗಿರುತ್ತೆ. ಜೊತೆಗೆ ಈ ಪ್ರಾಣಿ ಜೀವಿತಾವಧಿ 20 ವರ್ಷಗಳ ಕಾಲ ಆರಾಮಾಗಿ ಕಾಡಲ್ಲಿ ವಾಸ ಮಾಡ್ಕೊಂಡಿರುತ್ತೆ. ಹೇಗಪ್ಪ ಸಾಧ್ಯ ಇದೆಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಆ್ಯಂಡ್ ನಾನಾಗಲೇ ಹೇಳಿದಾಗೆ, ಸೊ ಆ್ಯಂಟಿವೆನಮ್ ಬಾಡಿನಲ್ಲೇ ಇರುತ್ತೆ, ಬೇಗ ಚೇತರಿಸ್ಕೊಂಡ್ಬಿಡುತ್ತೆ, ಇದರಿಂದ ಇದು ಪಾರಾಗುತ್ತೆ. ಆದರೆ ಬೇಟೆ ಆಡುವಂತಹ ಪ್ರಾಣಿಗಳು ಕಾಡಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ. ಆ ಬೇಟೆ ಆಡುವಂತಹ ಪ್ರಾಣಿಗಳಿಗೆ ಯಾಕೆ ಸಿಕ್ಕಲ್ಲ ಇದು, ಸಿಕ್ಕರೂ ಕೂಡ ಯಾಕೆ ಸಾಯಲ್ಲ ಇದು ಅನ್ನೋದು ಕ್ವೆಶನ್ ಆಗುತ್ತೆ. ನೀವು ಕೂಡ ಈ ಕ್ವೆಶನ್ ಇರ್ಬೋದು, ಏನಂತ ಗೊತ್ತಿದ್ರೆ ನಮಗೆ ಒಂದು ಮೆಸೇಜ್ನ ಮಾಡಿರಿ. ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಹನಿ ಬ್ಯಾಡ್ಜರ್ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ನೋಡಿ, ನಾನಾಗಲೇ ಹೇಳಿದೆ, ಇದು ಸಿಂಹವನ್ನು ಕೂಡ ಎದುರಿಸಿ ಇಟ್ಕೊಂಡಿದೆ ಅಂತೇಳಿ. ಯಾಕೆ ಸಿಂಹ ಹೆದರ್ಕೊಳ್ಳುತ್ತೆ ಇದ್ರ ಹತ್ರ ಬರೋಕ್ಕೆ ಅಂತಂದರೆ, ಇದು ಎಷ್ಟೇ ಬೇಟೆ ಆಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಇದನ್ನು ತಿನ್ನೋದಕ್ಕಾಗಲ್ಲ, ಇದನ್ನು ಸಾಯಿಸೋದಕ್ಕೂ ಆಗಲ್ಲ. ಇದೇ ಇದರ ಸ್ಟ್ರೆಂತ್ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಪ್ರಾಣಿನ ಯಾಕೆ ಬೇಟೆ ಆಡೋಕ್ಕಾಗಲ್ಲ, ಯಾಕೆ ಇದನ್ನು ಸಾಯಿಸೋಕ್ಕಾಗಲ್ಲ ಅಂತ ನೀವು ಕ್ವೆಶನ್ ಮಾಡ್ಬೋದು. ಇದರಲ್ಲಿ 6 mm ದಪ್ಪದ ಚರ್ಮ ಇರುತ್ತೆ. ಈ ಚರ್ಮ ಯಾವ ರೀತಿ ಅಂದರೆ ಸಿಕ್ಕಾಪಟ್ಟೆ ಎಲಾಸ್ಟಿಕ್ಕು, ಮತ್ತು ಅದನ್ನು ಹೇಗೆ ಮಡ್ಚಾಕಿದ್ರು ಏನು ಮಾಡಿದ್ರು ಕೂಡ ಹಾಗೆಯೇ ಇರುತ್ತೆ. ಯಾವುದೇ ರೀತಿ ಪೆಟ್ಟಾಗಲ್ಲ, ಏನೂ ಆಗಲ್ಲ, ಅಷ್ಟು ದಪ್ಪದ ಚರ್ಮ ಇದರದ್ದು. ಹಾಗಾಗಿ ಈ ಒಂದು ಪ್ರಾಣಿಯನ್ನು ಬೇಟೆ ಆಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಆ್ಯಂಡ್ ಕಷ್ಟಪಟ್ಟರೂ ಕೂಡ ಅದು ಫಲ ಸಿಗಲ್ಲ ಅಂತಲೇ ಹೇಳ್ಬೋದು. ಅಂತಹ ಒಂದು ಪ್ರಾಣಿ ಹನಿ ಬ್ಯಾಡ್ಜರ್. ಈ ಹನಿ ಬ್ಯಾಡ್ಜರ್ಲ್ಲಿ ಇನ್ನೂ ಸ್ಪೆಷಾಲಿಟಿ ಏನಿದೆ ಅಂತಂದರೆ, ಒಂದ್ಸರಿ ದಕ್ಷಿಣ ಆಫ್ರಿಕಾದ ರಿಸರ್ವ್ ಫಾರೆಸ್ಟ್ನಲ್ಲಿ ಸ್ಟಫೆಲ್ ಅನ್ನುವಂತಹ ಒಂದು ಹನಿ ಬ್ಯಾಡ್ಜರ್ನ ಕೇಜಲ್ಲಿ ಹಾಕಿಟ್ಟಿರ್ತಾರೆ. ಆ್ಯಂಡ್ ಈ ಹನಿ ಬ್ಯಾಡ್ಜರ್ ಏನು ಮಾಡಿತ್ತು ಅಂದರೆ, ಆ ಕೇಜಿಂದ ಹೊರಗೆ ಬರೋದಕ್ಕೆ ಅಲ್ಲಿರುವಂತಹ ಟೂಲ್ಗಳನ್ನ ಬಳಕೆ ಮಾಡ್ಕೊಂಡಿತ್ತು. ಅಂದರೆ ನೋಡಿ, ಇದರ ಮೆಂಟಾಲಿಟಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಲ್ವಾ, ಥಿಂಕಿಂಗ್ ಕೆಪಾಸಿಟಿ ಕೂಡ ಅಷ್ಟೇ ಇದೆ. ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿದ್ರೆ ಈ ಥರದ ಒಂದು ಬುದ್ಧಿಶಕ್ತಿ ಮನುಷ್ಯರಿಗಿದೆ, ಬಿಟ್ಟರೆ ಕೆಲವು ಬಾರಿ ಚಿಂಪಾಂಜಿಗಳಲ್ಲಿ ಕೂಡ ಕಂಡು ಬಂದಿದೆ. ಆದರೆ ಹನಿ ಬ್ಯಾಡ್ಜರ್ ಇದನ್ನು ಮಾಡಿ ತೋರಿಸಿದೆ. ಹಾಗಾದರೆ ಈ ಒಂದು ಹನಿ ಬ್ಯಾಡ್ಜರ್ನ ಮೆದುಳಿನ ಶಕ್ತಿ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ, ಇದರಿಂದಾಗಿ ಸಮಸ್ಯೆಗೆ ಪರಿಹಾರ ಹುಡುಕುವಂತಹ ಪ್ರಯತ್ನ ಮಾಡ್ತಾ ಇರುತ್ತೆ ಇದು. ಅಷ್ಟೇ ಅಲ್ಲದೆ ಹೊಸ ಪರಿಸ್ಥಿತಿಗಳಿಗೆ ಇದು ಹೊಂದಾಣಿಕೆ ಆಗುತ್ತೆ. ಅಷ್ಟೇ ಅಲ್ಲದೆ ಇದರ ಮೆಮೊರಿ ಕೂಡ ತೀಕ್ಷ್ಣವಾಗಿರುವಂಥದ್ದು, ಆಹಾರ ಇರುವಂಥ ಜಾಗನ ನೆನ್ಪಿಟ್ಕೊಂಡಿರುತ್ತೆ, ಇದಕ್ಕೆ ತೊಂದರೆ ಆದಂತಹ ಜಾಗವನ್ನು ನೆನ್ಪಿಡುತ್ತೆ, ಹೀಗೆ ಎಲ್ಲವನ್ನು ಕೂಡ ನೆನ್ಪಿಟ್ಕೊಂಡಿರುತ್ತೆ. ಹಾಗಾಗಿ ಇದನ್ನು ಒಂದು ಕಾಡಿನ ಯೋಧ ಅಂತಾನೆ ಕರೀಬೋದು. ಆ್ಯಂಡ್ ಸಾವನ್ನೇ ಗೆಲ್ಲುವಂತಹ ಸಾಹಸ ಎಂದು ಕೂಡ ಇದನ್ನು ಹೇಳ್ಬೋದು. ಈ ಒಂದು ಹನಿ ಬ್ಯಾಡ್ಜರ್ ಬಗ್ಗೆ ನಿಮಗೆ ತಿಳಿಸಿದಂತಹ ವಿಚಾರಗಳು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಹನಿ ಬ್ಯಾಡ್ಜರ್ ಬಗ್ಗೆ ಇನ್ನೂ ಏನೇನೋ ಇನ್ಫಾರ್ಮೇಷನ್ನ ನಾನು ಬಿಟ್ಟಿದ್ದೀನಿ ಅಂತಂದರೆ, ನಿಮಗೆ ಗೊತ್ತಿದ್ರೆ ಅದನ್ನು ನಮಗೆ ಮೆಸೇಜ್ನ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಹನಿ ಬ್ಯಾಡ್ಜರ್ನ ಈ ವಿಶೇಷವಾಗಿರುವಂತಹ ಕಾರ್ಯಕ್ರಮನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಈ ಒಂದು ಹನಿ ಬ್ಯಾಡ್ಜರ್ನ ಫ್ರೆಂಡ್ ಯಾರು, ಅವರ ಸ್ಪೆಷಾಲಿಟಿ ಏನಿದೆ, ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686609 9627 ಈ ಸಂಖ್ಯೆ ತಿಳಿಸ್ಕೊಂಡಿದ್ದೆ ಹೇಳ್ತಾ ಇವತ್ತಿನ ಈ ವಿಶೇಷವಾಗಿರುವಂತಹ ವಿಸ್ಮಯ ಜಗತ್ತು ಕಾರ್ಯಕ್ರಮನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ರಿಗೂ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.

0: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಫ್ರೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
6: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
5: ಹೌದಾ, ಅದ್ ಹೇಗೆ?
6: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ. ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟಿ ಡಿಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ.
7: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. MyLIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ.
8: LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
9: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೆ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
10: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
9: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
11: ಬಳಸಿ ಪರಿಶುದ್ಧ ನಂದಿನಿ.
12: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
13: ಹೂನೇ, ರೆಡಿ ಆಗ್ತಾ ಇದೆ.
12: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
14: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
15: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಸೊ ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಕಾಫಿ ಆಯ್ತಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಕಾರ್ಯಕ್ರಮ ನಡೆಸ್ಕೊಡೋಕೆ ಅಂತ ಬಂದಿದ್ದು ಆಗಿದೆ. ಹಾಗಿದ್ಮೇಲೆ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಸ್ಟಾರ್ಚ್ ಮಾಡೋಣವಾ. ಸೊ ನಿಮ್ಮೆಲ್ರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್ ಹೇಳ್ತಾ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸೋಮವಾರದಿಂದ ಶನಿವಾರದವರೆಗೆ ಕೂಡ ಸಂಜೆ 6:30 ಸ್ಟಾರ್ಟ್ ಆಗೋ ಪ್ರೋಗ್ರಾಮೇ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಸ್ನೆಸ್ ಮನ್ಗಳೇ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಯಾಕಂದ್ರೆ ಪ್ರತಿಯೊಂದು ಬಿಸ್ನೆಸ್ ಕೂಡ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ. ಹಾಗಿದ್ಮೇಲೆ ಇವತ್ತು ಯಾವ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ, ನಮ್ಮೆಲ್ರಿಗೂ ಕೂಡ ಅಡಿಗೆ ಮನೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ನಮ್ಮೆಲ್ರಿಗೂ ಆಹಾರ ಬೇಕು. ಆಹಾರ ಬೇಕು ಅಂದ್ರೆ ನಮ್ಗೆ ಸಿಗುವಂತದ್ದು ಅದು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಮಾತ್ರ. ಅಡಿಗೆ ಮಾಡೋಕೆ ಪಾತ್ರೆಗಳು ಇಂಪಾರ್ಟೆಂಟ್ ಅಲ್ವಾ? ಅದರಲ್ಲೂ ಸ್ಟೀಲ್ ಪಾತ್ರೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹಾಗಿದ್ಮೇಲೆ ಇವತ್ತು ಯಾಕೆ ಒಂದು ಸ್ಟೀಲ್ ಶಾಪ್ ಬಿಸ್ನೆಸ್ ಬಗ್ಗೆ ಮಾತಾಡಬಾರ್ದು ಅಂತ ಅನಿಸ್ತು? ಅದಕ್ಕಾಗಿ ನಾವೀಗ ಇರೋದು ದುರ್ಗಿಗುಡಿಯ ಶ್ರೀ ಮಹಾಲಸ ಸ್ಟೀಲ್ ಸೆಂಟರ್ನಲ್ಲಿ. ಇದರ ಓನರ್ ಆಗಿರುವಂತಹ ಪುಂಡಲೀಕ್ ಭಟ್ ಅವರು ನಮ್ಮ ಜೊತೆ ಮಾತಾಡ್ತಿದ್ದಾರೆ. ಅವರೊಟ್ಟಿಗೆ ಮಾತುಕತೆ ಸ್ಟಾರ್ಟ್ ಮಾಡೋಣವಾ. ಪುಂಡಲೀಕ್ ಸರ್, ನಮಸ್ತೆ.
16: ನಮಸ್ತೆ.
3: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
16: ಥ್ಯಾಂಕ್ ಯು.
3: ಪುಂಡಲೀಕ್ ಸರ್, ಹೇಗಿದ್ದೀರಾ?
16: ಚೆನ್ನಾಗಿದ್ದೀನಿ.
3: ಚೆನ್ನಾಗಿದ್ದೀರಾ? ಸೂಪರ್, ನಾನು ಕೂಡ ಚೆನ್ನಾಗಿದ್ದೀನಿ. ಸರ್, ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
16: ನಾನು ಹುಟ್ಟಿದ್ದು ತೀರ್ಥಹಳ್ಳಿಯಲ್ಲಿ ಟೌನು. ಓದಿದ್ದು ಅಪ್ ಟು 10th ತೀರ್ಥಹಳ್ಳಿಯಲ್ಲಿ. ಆಮೇಲೆ 5 ವರ್ಷ ಕಾಲೇಜಲ್ಲಿ ಶಿವಮೊಗ್ಗದಲ್ಲಿ DVS ಅಲ್ಲಿ ಮಾಡಿದ್ದು,
3: BSc.
16: ಆಮೇಲೆ ಮತ್ತೆ 10 ವರ್ಷ ತೀರ್ಥಹಳ್ಳಿಲಿ ಈ ನಮ್ಮ ಸೋದರ ಮಾವನ ಶಾಪ್ ಇತ್ತು, ಅಲ್ಲಿ ಮಾಡಿದೆ. ಅಲ್ಲಿಂದ ಕಡೆಗೆ ಇಲ್ಲಿ ಬಂದು ಮದುವೆ ಆದಮೇಲೆ ಇಲ್ಲಿ ಬಂದು ಮಾಡಿ ವ್ಯಾಪಾರ ಶುರು.
3: BSc ಸ್ಟೂಡೆಂಟ್ ಬಿಸ್ನೆಸ್ ಮ್ಯಾನ್ ಆದ ಕತೆ ಹೇಳಿ ಸರ್.
16: ಏನು ಅನಿವಾರ್ಯವಾಗಿ ಈ ಕಡೆ ಬಂದ್ಬಿಟ್ಟೆ ಬಿಸ್ನೆಸ್ನಲ್ಲಿ. ಚಿಕ್ಕಂದಿನಿಂದ ಅಲ್ಲಿ ತೀರ್ಥಹಳ್ಳಿ ಇಲ್ಲಿದ್ದಾಗ ಅಲ್ಲಿ ಅಂಗಡಿ ಇತ್ತಲ್ಲ, ಅಲ್ಲೇ ಅಂಗಡಿಯಲ್ಲಿ 10 ವರ್ಷ ನಾನು ಅಲ್ಲೇ ಕಳೆದೆ. ಆಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ಒಂದು ಸ್ವಂತ ಮಾಡು ಅಂತೇಳಿ ಶಿವಮೊಗ್ಗಕ್ಕೆ ಬಂದೆ. ನನ್ನ ತಂದೆ ತಾಯಿ ಎಲ್ಲ ಶಿವಮೊಗ್ಗದಲ್ಲೇ ಇದ್ದರು, ನಾನು ಮಾತ್ರ ತೀರ್ಥಹಳ್ಳಿಲಿದ್ದು ಇಲ್ಲಿಗೆ ಬಂದೆ.
3: ಸೋದ್ರ ಮಾವನ ಅಂಗಡಿ ಕೂಡ ಸ್ಟೀಲ್ ಅಂಗಡಿ ಆಗಿದ್ದರಿಂದ ಅಲ್ಲಿ ಕೆಲಸ ಮಾಡಿದ ಅನುಭವ ಇತ್ತು. ನಂತರದಲ್ಲಿ ಶಿವಮೊಗ್ಗಕ್ಕೆ ಬಂದು ಹೊಸದಾಗಿ ಈ ಸ್ಟೀಲ್ ಪಾತ್ರೆ ಅಂಗಡಿನ ಸ್ಟಾರ್ಟ್ ಮಾಡಿದ್ದೀರಾ ಅಲ್ವಾ ಸರ್?
16: ಹೌದು, ಇಲ್ಲಿ ಬಂದು ಮಾಡಿದ್ದೇನೆ.
3: ಹಾಗಿದ್ರೆ ನಮ್ಗೀಗ ಶ್ರೀ ಮಹಾಲಸ ಸ್ಟೀಲ್ ಸೆಂಟರ್ ಬಗ್ಗೆ ಮಾಹಿತಿ ಕೊಡಿ. ಇಲ್ಲಿ ಏನೆಲ್ಲ ಸಿಗುತ್ತೆ ಸರ್?
16: ನಮ್ಮಲ್ಲಿ ಸ್ಟೀಲ್ ಪಾತ್ರೆಗಳು ಎಲ್ಲ ಥರದ್ದು, ಕುಕ್ಕರ್ಗಳು, ಮಿಕ್ಸರು ಮತ್ತು ಗ್ರೈಂಡ್ರು, ಈಗ ಮನೆಗೆ ಸಂಬಂಧಪಟ್ಟಿದ್ದೆಲ್ಲ ಸಾಮಾನುಗಳು, ಹೋಮ್ ಅಪ್ಲೈನ್ಸಸ್ ಇದೆ. ಅದರದ್ದು ಸರ್ವಿಸು ಮಾಡ್ತೇವೆ ಇಲ್ಲೇ ನಾವು. ಮಿಕ್ಸಿ ಕುಕ್ಕರ್ದು ಇದೆಲ್ಲ ಏನು ಪ್ರಾಬ್ಲಮ್ ಇದ್ರು ಸರ್ವಿಸಿಂಗ್ ಎಲ್ಲ ಇಲ್ಲೇ ನಾನೇ ಮಾಡಿಕೊಡ್ತೇನೆ.
3: ಹೌದು. ಹಾಗಿದ್ರೆ ಶ್ರೀ ಮಹಾಲಸ ಸ್ಟೀಲ್ ಸೆಂಟರ್ ಪ್ರಾರಂಭ ಆಗಿ ಎಷ್ಟು ವರ್ಷ ಆಗಿದೆ?
16: ನಾನಿಲ್ಲಿ ಇದೇ ಜಾಗದಲ್ಲಿ 35 ವರ್ಷದಿಂದ ಇಲ್ಲಿ ಓಪನ್ ಮಾಡಿ ವ್ಯಾಪಾರ ಮಾಡ್ತಾ ಇದ್ದೇನೆ.
3: ಸೂಪರ್. ಇಲ್ಲೇ 35 ವರ್ಷ, ಇನ್ನು ಸೋದ್ರ ಮಾವನ ಅಂಗಡಿಲಿ 10 ವರ್ಷ, ಒಟ್ಟಾರೆ 45 ವರ್ಷದ ಅನುಭವ ಅಲ್ಲ ಸರ್?
16: ಹಾಂ, ನನ್ನ ಗ್ರಾಜುಯೇಷನ್ ಆದ ಮೇಲೆ 45 ವರ್ಷದ ಅನುಭವ ಆಯ್ತೀಗ.
3: ಓಕೆ. ಅದರಲ್ಲೂ ವ್ಯಾಪಾರದಲ್ಲಿ 45 ವರ್ಷದ ಅನುಭವ ಇದೆ ಅಂತ ಕೇಳುವಾಗಲೇ ತುಂಬ ಖುಷಿಯಾಗುತ್ತೆ ಸರ್. ಹೇಗಿದೆ ಈ ವ್ಯಾಪಾರದ ಅನುಭವ?
16: ಪ್ರಾರಂಭದಲ್ಲೆಲ್ಲ ಚೆನ್ನಾಗಿತ್ತು, ಈಗೆಲ್ಲ ದೊಡ್ಡ ದೊಡ್ಡ ವ್ಯವಹಾರಗಳು ಬಂದುಬಿಟ್ಟು ನಮ್ದೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಮತ್ತು ಫ್ಯಾಮಿಲಿಗಳೆಲ್ಲ ಚಿಕ್ಕ ಚಿಕ್ಕದಾಗಕ್ಕೆ ಹೋಗಿ ಸಣ್ಣ ಸಣ್ಣ ವಸ್ತುಗಳಷ್ಟೇ ಹೋಗುತ್ತೆ, ದೊಡ್ಡ ವಸ್ತುಗಳು ಯಾವುದೂ ಹೋಗಲ್ಲ ಈಗ. ಮೊದಲೆಲ್ಲ ಡ್ರಮ್ಮು ಅದು ಇದೆಲ್ಲ ಹೋಗಲ್ಲ, ಈಗ ದೊಡ್ಡ ಐಟಮ್ಸ್ ಎಲ್ಲ ಸಣ್ಣದು. ದಿನನಿತ್ಯಕ್ಕೆ ಮನೆಗೆ ಏನು ತೊಗೊಳ್ತಾರೆ ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ದೀವಿ ಈಗ.
3: ಓಕೆ ಸರ್, ನಮಗೆ ನಿಮ್ಮ ಅಂಗಡಿ ಬಗ್ಗೆ ಇನ್ನಷ್ಟು ಹೇಳಿ ಸರ್. ಇಲ್ಲಿರೋದಂತೆಲ್ಲ ಸ್ಟೀಲ್ ಪಾತ್ರೆಗಳೇ, ಲೋಟದಿಂದ ಹಿಡಿದು ಬಾಕ್ಸ್ ಆಗಿರ್ಬೋದು, ಬಟ್ಲು, ಚಂಬು, ಮಿಳ್ಳೆ ಎಲ್ಲವೂ ಕೂಡ ಇದೆ. ಆಯಿತಾ, ನಿಮ್ಮಲ್ಲೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಈ ಪಾತ್ರೆಗಳಿಗೆ ಎಷ್ಟು ವರ್ಷ ಇಟ್ಟರು ಕೂಡ ಏನೂ ಆಗಲ್ಲ. ಈಗ ಫುಡ್ ಐಟಮ್ಸ್ ಆಗಿರ್ಬೋದು, ಕ್ಲಾತ್ ಐಟಮ್ಸ್ ಕೆಲವೊಂದು ಹಾಳಾಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ, ಬಟ್ ನಿಮ್ಮಲ್ಲಿ ಈ ಥರದಿರಲ್ಲ, ಹೇಗಿದೆ ನಾವು ಮೇಂಟೈನ್ ಮಾಡ್ತೀರಾ?
16: ನಮ್ಮಲ್ಲಿ ಯಾವುದು ಹಾಳಾಗೋದೇ ಇಲ್ಲ, ಎಲ್ಲ ಏನಂದ್ರೆ ಒಂದು ಧೂಳುಗಳು ಕೂತ್ರೆ ಎಲ್ಲ ಕ್ಲೀನಾಗಿ ಒರೆಸಿ, ಎಲ್ಲದಕ್ಕೂ ಗ್ಲಾಸ್ ಇದೆ ನಮ್ಮ ಕೌಂಟ್ರಲ್ಲಿ, ಕ್ಲೀನಾಗಿ ಒರೆಸಿ ಒಳಗೆ ಇಟ್ಬಿಡ್ತೇವೆ. ಈಗ ಏನಾಗುತ್ತೆ ಅಂದರೆ ಯಾರಾದರೂ ಆ ಧೂಳಿದ್ದ ಮುಟ್ಟಿದ್ರೆ ಅದಲ್ಲಲ್ಲೇ ಕಲೆ ಬಿದ್ದುಬಿಡ್ತದೆ, ಅದನ್ನು ನಾವು ಕ್ಲೀನ್ ಮಾಡಿ ಒರೆಸಿ ಇಡಬೇಕು. ಅದನ್ನು ಮುಟ್ಟಿದ್ದನ್ನು ಹಾಗೇ ಬಿಡಬಾರ್ದು, ಬೆವರಿನ ಇದೆ, ಫಿಂಗರ್ ಪ್ರಿಂಟ್ಸ್ ಇರುತ್ತಲ್ಲ, ಅದರಿಂದ ಡಲ್ ಆಗಿಬಿಡುತ್ತೆ. ಎಷ್ಟೇ ವರ್ಷ ಕಳೆದ್ರೂ ಯಾವುದು ಪಾತ್ರೆ ಏನು ಹಾಳಾಗೋದಂತಿಲ್ಲ. ಈಗ ಸಾಮಾನ್ಯ ಒಳ್ಳೆ ಕ್ವಾಲಿಟಿ ಐಟಮ್ ಇಟ್ಟವಾಗಿ ಒಡೆದು ಹೋಯ್ತು ಆ ಥರದ ಸಮಸ್ಯೆಗಳು ಕಡಿಮೆ. ಈಗ ಉಪಯೋಗಿಸಿದ ಮೇಲಾಗಲಿ ಉಪಯೋಗಿಸೋ ಮೊದಲಾದರೂ ಆ ಥರದ್ದು ಯಾವುದೋ ಸಮಸ್ಯೆಗಳು ನಮಗೆ ಕಾಣಲಿಲ್ಲ ಇಲ್ಲಿ.
3: ಹಾಗಾಗಿ ಸಾಕಷ್ಟು ವರ್ಷಗಳಿಂದ ಕೂಡ ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್. ಓಕೆ ಕೇಳುಗರೆ, ಪುಂಡಲಿಕ್ ಸರ್ ಜೊತೆ ಈ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸ್ನರ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಮಹಾಲಸ ಸ್ಟೀಲ್ ಸೆಂಟರ್ ಬಗ್ಗೆ ಮಾತಾಡ್ತಿದ್ವಿ. ಇಲ್ಲಿ ಎಲ್ಲಾ ರೀತಿಯ ಸ್ಟೀಲ್ ಪಾತ್ರೆಗಳು ಸಿಗುವಂತದ್ದು. ಇದರ ಮಾಲೀಕರಾಗಿರುವಂತಹ ಪುಂಡಲೀಕ್ ಭಟ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣವಾ. ಪುಂಡಲೀಕ್ ಭಟ್ ಅವರೇ, ಈಗ ನಿಮ್ ಶಾಪ್ ಅಲ್ಲಿ ಸಾಕಷ್ಟು ಬಗೆಯ ಸ್ಟೀಲ್ ಪಾತ್ರೆಗಳನ್ನ ನಾವು ನೋಡ್ತಾ ಇದೀವಿ, ತುಂಬಾ ಚೆನ್ನಾಗಿದೆ. ಹೀಗೆಲ್ಲ ಇರುವಾಗ ಈ ಶಾಪ್ ನಲ್ಲಿ ಎಂಪ್ಲಾಯ್ಸ್ ಯಾರು ಇದಾರಾ, ಅಥವಾ ನೀವೇ ಎಲ್ಲವನ್ನು ಹ್ಯಾಂಡಲ್ ಮಾಡ್ತೀರಾ, ಇದ್ರ ಬಗ್ಗೆ ಹೇಳ್ಬೋದಾ?
3: ನಾನೊಬ್ನೇ ನೋಡ್ಕೊಳ್ಳೋದು, ನನಗೆ ಇಬ್ರು ಮಕ್ಕಳು, ಇಬ್ರು ಕೆಲಸದಲ್ಲಿ ಇದ್ದಾರೆ. ನಾವು ಎಲ್ಲಿವರೆಗೂ ಓಡುತ್ತೋ ಓಡಿಸ್ತಾ
2: ಇದ್ದೀವಿ. ಸೊ ನೀವೇ ಸಿಂಗಲ್ ಮ್ಯಾನ್ ಆರ್ಮಿ ತರ ಒಬ್ಬರೇನೆ ಬಿಸ್ನೆಸ್ ನಡೆಸ್ತಾ ಇದ್ರಾ? ಯಾರು ಸರ್ವಿಸಿಂಗ್ ಅಂತ ಬಂದ್ರೆ ಸರ್ವಿಸ್ ಕೂಡ ಮಾಡ್ಕೊಡ್ತೀರಾ ಅಲ್ವಾ ಸರ್?
3: ನಾನೊಬ್ನೇ ಮಾಡ್ಲಿಕ್ಕೆ ನನಗೆ ನಡೆದಿದೆ, ನಡೀತಾ ಇದೆ. ಕಸ್ಟಮರ್ಸ್ ಕಾಂಟ್ಯಾಕ್ಟ್ ಮೊದಲಿಲ್ಲೂ ನನಗೆ ಚೆನ್ನಾಗಿರೋದ್ರಿಂದ ನನ್ನ ಹಳೆ ಕಸ್ಟಮರ್ಸ್ ಇವತ್ತಿಗೂ ಬರ್ತಾ ಇದ್ದಾರೆ. ಈಗ ಹೊಸ ಹೊಸ ಕಸ್ಟಮರ್ ಅಂದ್ರೆ ಕೂಡಲೇ ಎಲ್ಲ ಆನ್ಲೈನು, ಮಾಲು ಈ ಥರ ಹೋಗ್ಬಿಟ್ಟಿದೆ.
2: ಹೌದು,
3: ಹಾಗಾಗಿ ನಮ್ಮ ಹಳೆ ಕಸ್ಟಮರಿಂದ ಇವತ್ತಿಗೂ ನಡೀತಾ ಇದೆ. ಅವರ ಮಕ್ಕಳುಗಳು ಇವತ್ತು ರಿಪೀಟ್ ಆಗ್ತಾ ಇದ್ದಾರೆ. ನಮ್ಮ ಅಮ್ಮನ ಜೊತೆಗೆ ಬರ್ತಿದ್ದೆ, ಅಪ್ಪನ ಜೊತೆಗೆ ಬರ್ತಿದ್ದೆ, ಅವರೆಲ್ಲ ಇವತ್ತು ಬಂದು ಐಟಮ್ ತಗೊಳ್ತಾ ಇದ್ದಾರೆ.
2: ಓಕೆ, ಹಾಗಿದ್ರೆ ರಿಪೀಟೆಡ್ ಕಸ್ಟಮರ್ಸ್ಗಳು ಎಲ್ಲಿಂದ ಬರ್ತಾರೆ ಸರ್, ಅವ್ರ ಬಗ್ಗೆ ಹೇಳಿ.
3: ಇಲ್ಲ, ಮೊದಲಿನೂ ನಾನು ಒಳ್ಳೆ ಸಂಬಂಧಗಳನ್ನು ಇಟ್ಕೊಂಡಿದ್ದೀನಲ್ಲ, ಅವ್ರು ಇವತ್ತಿಗೂ ನೆನಪು ಮಾಡ್ಕೊಳ್ತಾರೆ. ಆವಾಗ ಚಿಕ್ಕ ಮಕ್ಕಳಿದ್ದವರು ಇವತ್ತು ತಂದೆ ತಾಯಿ ಜೊತೆ ನಮ್ಮಮ್ಮ ಇಲ್ಲಿ ಬಂದು ತಗೊಳ್ತಿದ್ರು, ನಮ್ಮಪ್ಪ ಬರ್ತಿದ್ರು. ಹಾಗಾಗಿ ನಾವು ಇಲ್ಲಿ ತಗೊಂಡ್ರೆ ವಸ್ತುಗಳು ಚೆನ್ನಾಗಿದೆ ತಂದಿದ್ದು, ಇಲ್ಲೇ ಹೋಗಿ ತಗೊಳ್ಳೋಣ ಅಂತ ಇಲ್ಲಿಗೆ ಬರ್ತಾರೆ.
2: ಅಂದರೆ ಶಿವಮೊಗ್ಗದವ್ರೇನಲ್ಲ ಅಥವಾ ಬೇರೆ ತಾಲೂಕುಗಳಿಂದ ಕೂಡ ಬರ್ತಾರಾ?
3: ಹೆಚ್ಚಾಗಿ ಶಿವಮೊಗ್ಗ ಸಿಟಿದಷ್ಟೇ ಜೈ ಇದೆ, ತಾಲೂಕು ಬೇರೆ ಕಡೆದು ಕಡಿಮೆ. ನಮಗೆ ಹಳ್ಳಿ ಕಸ್ಟಮರ್ಸ್ ಇಲ್ಲಿ ಕಡಿಮೆ. ನಮ್ದು ಏನಂದರೆ ಸಿಟಿ ಎಕ್ಸ್ಟೆನ್ಷನ್ ಏರಿಯಾ ಅಲ್ಲ ಇದು.
2: ಹೌದು,
3: ಹಾಗಾಗಿ ಇಲ್ಲಿ ಸ್ವಲ್ಪ ಸಿಟಿ ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ.
2: ಸಿಟಿ ಕಸ್ಟಮರ್ಸ್ ಹೆಚ್ಚಾಗಿ ಬರ್ತಾರೆ ಅಂತ
3: ಇಲ್ಲ ಅಂತಿಲ್ಲ, ಕಡಿಮೆ. ನಮಗೆ ಹೆಚ್ಚಾಗಿ ಸಿಟಿ ಕಸ್ಟಮರ್ಸ್ ಎಲ್ಲ ಗಾಂಧಿ ಬಜಾರ್ ಆ ಕಡೆ ಹೋಗ್ಬಿಡ್ತಾರೆ,
2: ಅಲ್ಲಿ
3: ಜಾಸ್ತಿ ಇರುತ್ತೆ.
2: ಸರ್, ನೀವು ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಿ? ಅಲ್ಲಿ ನೋಡುವಾಗ ಸಾಕಷ್ಟು ಪಾತ್ರೆಗಳು ಕಾಣಿಸ್ತಾ ಇದೆ, ಒಂದೊಂದು ಐಟಮ್ಸ್ ಕೂಡ ಖಾಲಿ ಆಯಿತು, ಮತ್ತೆ ಅದನ್ನ ಜೋಡಿಸ್ಬೇಕು ಅಂತೆಲ್ಲ, ಹೇಗೆ ಮೇಂಟೈನ್ ಮಾಡ್ತೀರಿ, ಹೇಗೆ ಹ್ಯಾಂಡಲ್ ಮಾಡ್ತೀರಾ?
3: ಸಾಮಾನ್ಯವಾಗಿ ಯಾವ್ಯಾವ ವಸ್ತು ಹೋಗ್ತಾ ಇರ್ತದೆ ಗೊತ್ತಿರ್ತದಲ್ಲ, ಏನು ಐಟಮ್ ಖಾಲಿ ಆಗಿದೆ ಅದನ್ನು ತರ್ತೇವೆ. ಇನ್ನು ಹೊಸ್ತು ಏನು ಬರುತ್ತೆ, ಇದು ನಮ್ಮಲ್ಲಿ ಹೋಗುತ್ತೋ ಇಲ್ಲೋ ನೋಡ್ತೇವೆ. ನಮ್ಮಲ್ಲಿ ಹೋಗ್ಬೋದು ಅನಿಸಿದ್ದ ಐಟಮ್ಗಳನ್ನೆಲ್ಲ ತರಿಸ್ಕೊಳ್ತೇವೆ. ಕೆಲಸಲ ಫೋಟೋ ಬರ್ತದೆ, ಕೆಲಸಲ ಸ್ಯಾಂಪಲ್ಸ್ ಬರ್ತದೆ, ಅದು ರಿಪೀಟ್ ಚೆನ್ನಾಗಿದ್ರೆ ರಿಪೀಟ್ ಆಗ್ತಾ ಹೋಗುತ್ತೆ. ಹೀಗೆ
2: ಎಲ್ಲಿಂದ ತರಿಸ್ತೀರಾ ಸರ್ ಈ ಪಾತ್ರೆಗಳನ್ನ?
3: ಸಾಮಾನ್ಯವಾಗಿ ನಾನೀಗ ಬ್ಯಾಂಗ್ಳೂರಿನಲ್ಲಿಂದ ಬೆಂಗಳೂರಿಂದ ಮಾತ್ರ ಕಾಂಟ್ಯಾಕ್ಟಲ್ಲಿ ಇದ್ದೀನಿ, ಔಟ್ ಆಫ್ ಸ್ಟೇಟ್ ಯಾವುದೂ ಇಲ್ಲ ನನ್ನದು. ಇಲ್ಲಿ ಲೋಕಲ್ನಲ್ಲೂ ಇಲ್ಲ ಆಲ್ಮೋಸ್ಟ್ ಪರ್ಚೇಸಿಂಗ್, ಎಲ್ಲ ಬೆಂಗಳೂರಿನವರು ಬರ್ತಾರೆ ನಮಗೆ. ಮೊದಲಿಂದ ನಾನೀಗ ಅಂಗಡಿ ಇಟ್ಟವಾಗಿಂದನೂ ಇದ್ದಾರೆ, ನಾನು ಅಂಗಡಿ ಇಡೋ ಮೊದಲು ತೀರ್ಥಹಳ್ಳಿಯಲ್ಲಿ ಇದ್ದಾವಾಗ ಏನಿದ್ರು ಅವ್ರು ಇವತ್ತಿಗೂ ಇದ್ದಾರೆ, ಅವ್ರ ಜೊತೆಯಲ್ಲೇ ಸಂಬಂಧಗಳು. ಎಲ್ಲೋ ಕಡಿಮೆ ಸಿಗುತ್ತೆ ಅಂತ ಇಲ್ಲಿಂದ ಎಲ್ಲ ತರ್ಸೋಕೆ ಹೋಗಲ್ಲ. ಈಗ ನಾನು ಹೇಗೆ ನನ್ನ ಕಸ್ಟಮರಿಗೆ ಗ್ಯಾರಂಟಿ ಇದ್ದೀನೋ ಅದೇ ಥರದಲ್ಲಿ ನನಗೆ ಕಳಿಸೋರು ನನಗೆ ಗ್ಯಾರಂಟಿ ಇದೆ. ಹಾಗಾಗಿ ಅದೇ ರೂಟೀನಲ್ಲಿ ನಡೀತಾ ಇದೆ.
2: ಸರ್, ಈಗ ನೀವು ಅವ್ರಿಗೆ ಫೋಟೋಸ್ನಲ್ಲಿ ಕಳಿಸ್ತೀರಾ ಅಥವಾ ಅವ್ರು ಡೈರೆಕ್ಟೇ ಇಲ್ಲಿ ಮೆಟೀರಿಯಲ್ ತಂದು ತೋರಿಸ್ತಾರೆ, ಹೇಗೆ ಸರ್?
3: ಈ ಥರ ಇರುತ್ತೆ ಅಂತ ಹೇಳ್ತಾರಲ್ಲ ಗೊತ್ತಿರುತ್ತೆ, ಏನಾದ್ರು ಹೊಸ್ತು ಬಂದರೆ ಅವರು ಸ್ಯಾಂಪಲ್ಸನ್ನು ಹಾಕ್ತಾರೆ, ನೋಡ್ತೀವಿ. ಯಾವುದು ಹೋಗೋದೇ ಇಲ್ಲ ಅನ್ನೋ ವಸ್ತುಗಳೇ ಇಲ್ಲ ನಮ್ಮಲ್ಲಿ.
2: ಖಂಡಿತ
3: ಹೋಗೋದು ಸ್ವಲ್ಪ ಲೇಟ್ ಆಗ್ಬೋದು, ಬೇಗ ಹೋಗ್ಬೋದು. ಇವೆಲ್ಲ ದಿನನಿತ್ಯ ಹೋಗುವಂಥದ್ದಲ್ವಲ್ಲ, ಯಾರಿಗೆ ಯಾವ್ರು ಬರ್ತಾರೋ ಅವಾಗ ನಾವು ಕೊಡಬೇಕು.
2: ಹೌದು ಸರ್. ಹಾಗೆ ಈ 35 ವರ್ಷದ ಹಿಂದೆ ಬಿಸ್ನೆಸ್ ಹೇಗಿತ್ತು, ಈಗ ಹೇಗಿದೆ, ಏನು ಹೆಚ್ಚಾಗಿ ಬದಲಾಗಿದೆ ಸರ್?
3: ಅದೇ ಹೆಚ್ಚಿನ ಬದಲಾವಣೆ ಅಂದರೆ ಹಿಂದೆ ಎಲ್ಲರೂ ಅಂಗಡಿಗಳಿಗೆ ಬರ್ತಿದ್ರು, ಈಗಿನ ಹೊಸ ಜನ್ರೇಷನ್ ಏನು ಮಾಡ್ತಾರೆ, ಕೂತ್ಕೊಂಡು ಆನ್ಲೈನಲ್ಲಿ ತರ್ಸ್ಕೊಂಡ್ಬಿಡ್ತಾರೆ. ಇಲ್ಲ ಮಾಲ್ಗಳಲ್ಲಿ ದೊಡ್ಡ ದೊಡ್ಡದು ನೋಡಲಿಕ್ಕೆ ತುಂಬ ವಸ್ತು ಸಿಗುತ್ತೆ, ಏನೋ ಒಂದು ತಗೊಳ್ಳುವಾಗ ಅವ್ರು 16 ಬ್ರ್ಯಾಂಡ್ಗಳನ್ನು ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ಮಾಲ್ಗಳಿಗೆ ಹೋಗೋ ಜಾಸ್ತಿ ಆಗಿದೆ. ನಮ್ಮಲ್ಲಿ ಮೊದಲಿಲ್ಲೂ ಬರ್ತಿರೋರಷ್ಟೇ ನಮ್ಗೆ ಬರ್ತಾ ಇದ್ದಾರೆ, ಇನ್ನು ಹೊಸದು ಈ ಆ ಯಂಗ್ಸ್ಟರ್ಸು ಅವ್ರ ಮಕ್ಕಳು ಅವರಿವ್ರು ಆ್ಯಡ್ ಆಗ್ತಾರೆ. ಹಾಂ, ಜನರಲ್ ಆಗಿ ಫ್ಲೋಟಿಂಗ್ ಮೂಮೆಂಟ್ಸ್ ಕಡಿಮೆ ಆಗ್ಬಿಟ್ಟಿದೆ.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಬಿಸ್ನೆಸ್ ಮುಂಚೆ ಹೇಗಿತ್ತು, ಈಗ ಹೇಗಿದೆ, ಅದರಲ್ಲೂ ಹಿಂದೆ ಎಲ್ಲ ಸ್ವತಃ ಶಾಪ್ಗಳಿಗೆ ಹೋಗಿ ಖರೀದಿಯನ್ನು ಮಾಡ್ತಿದ್ರು. ಆದರೆ ಈಗ ಆನ್ಲೈನ್ ಶಾಪಿಂಗ್ ಬಂದ ನಂತರ ಕೂತಲೇ ಎಲ್ಲ ಶಾಪಿಂಗ್ ಮಾಡ್ತಾರೆ ಅಂತ ಹೇಳಿ ಪುಂಡಲೀಕ್ ಸರ್ ಮಾತಾಡ್ತಾ ಇದ್ರು. ಹಾಗಿದ್ರೆ ಪುಂಡಲೀಕ್ ಭಟ್ ಅವ್ರ ಜೊತೆ ಮಾತಾಡಲಿಕ್ಕೆ ಮತ್ತಷ್ಟು ವಿಷಯಗಳು ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನು ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ನಾವು ನಮ್ಮ ಶಿವಮೊಗ್ಗದ ದುರ್ಗಿಗುಡಿಲಿರುವಂತಹ ಶ್ರೀ ಮಹಾಲಸ ಸ್ಟೀಲ್ ಸೆಂಟರ್ನಲ್ಲಿದ್ದೀವಿ. ಇದರ ಮಾಲೀಕರಾಗಿರುವಂತಹ ಪುಂಡಲೀಕ್ ಭಟ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣವಾ. ಪುಂಡಲೀಕ್ ಭಟ್ ಅವರೇ, ಈಗ ನಿಮ್ಗೆ ಒಟ್ಟಾರೆ ಈ ಬಿಸ್ನೆಸ್ ಜರ್ನಿಲಿ ಸುಮಾರು 45 ವರ್ಷಗಳ ಎಕ್ಸ್ಪೀರಿಯನ್ಸ್ ಆಗಿದೆ ಆಯ್ತಾ. 35 ವರ್ಷ ನೀವೇ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಾಗಿದೆ, ಹಾಗೆ ಈ ಹಿಂದೆ 10 ವರ್ಷಗಳ ಅನುಭವ ಕೂಡ ಇದೆ. ಹೀಗೆಲ್ಲ ಇರುವಾಗ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ 1:2 ಮಿನಿಮಮ್ ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನಿರಬೇಕಾಗತ್ತೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
3: ಏನಿಲ್ಲ, ಒಳ್ಳೆ ವಸ್ತುಗಳನ್ನು ಕೊಡಬೇಕು, ಕಸ್ಟಮರ್ ಜೊತೆಗೆ ಒಳ್ಳೆ ಮಾತುಕತೆ ಇಟ್ಕೊಳ್ಬೇಕು. ಅವ್ರೇನಾರು ಹಾಳಾಯಿತು ಮಾಡ್ತು ಅಂದರೆ ಅವ್ರಿಗೆ ಸರ್ವಿಸ್ ಕೊಡೋಂಗಿರಬೇಕು. ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅವರು ಕೊಟ್ಟ ಹಣಕ್ಕೆ ಅವ್ರಿಗೆ ಉಪಯೋಗ ಆಗೋ ನಾವು ಸರ್ವಿಸ್ ಕೊಡಬೇಕು.
2: ಓಕೆ ಸರ್, ಕೆಲವರು ಅನ್ಕೊಳ್ತಾರೆ ದುರ್ಗಿಗುಡಿ ಅಂದ ತಕ್ಷಣ ಇಲ್ಲಿ ಬೆಲೆ ತುಂಬ ಜಾಸ್ತಿ ಇರುತ್ತೆ ಅಂತ. ಹಾಗಿದ್ರೆ ಈ ದುರ್ಗಿಗುಡಿಲಿರುವಂತಹ ಶ್ರೀ ಮಹಾಲಸ ಸ್ಟೀಲ್ ಸೆಂಟರಲ್ಲಿ ಪಾತ್ರೆಗಳ ಬೆಲೆ ಹೇಗಿರುತ್ತೆ ಸರ್?
3: ಒಂದು ರೀಸ್ನಬಲ್ ಆಗಿ ನಾವು ಇಟ್ಕೊಳ್ತೇವೆ ನಮ್ಮ ಮಾರ್ಜಿನ್ನಲ್ಲಿ. ಕೆಲವರಿಗೆ ಅದು ಕಡಿಮೆ ಅನ್ನಿಸ್ಬೋದು, ಕೆಲವರಿಗೆ ಜಾಸ್ತಿ ಅನ್ನಿಸ್ಬೋದು. ಬಟ್ ಸಾಧ್ಯವಾದಷ್ಟು ಕ್ವಾಲಿಟಿ ಪ್ರಾಡಕ್ಟ್ ಮಾತ್ರ ಇಟ್ಕೊಳ್ತೇವೆ. ಎಲ್ಲ ರೀತಿ ವಸ್ತುಗಳನ್ನು ಇಲ್ಲಿ ಇಡೋಕ್ಕೆ ಹೋಗಲ್ಲ ನಾವು. ಕಾರಣ ಏನಂದರೆ, ಎಲ್ಲ ರೀತಿ ವಸ್ತುವನ್ನು ನಾಳೆ ಓಡೋದಾಯ್ತು ಮಾಡ್ತು ಅಂದರೆ ಅದು ಪ್ರಾಬ್ಲಮ್ ಆಗುತ್ತೆ. ಫ್ಲೋಟಿಂಗ್ ಏರಿಯಾದಲ್ಲಾರು ತೊಗೊಳ್ತಾರೆ ಹೋಗ್ತಾರೆ, ಯಾರೂ ಬಂದು ಕೇಳಲ್ಲ. ಇಲ್ಲಿ ಹಾಗಲ್ಲ, ನಮಗೂ ಕಸ್ಟಮರಿಗೂ ತುಂಬ ಬಾಂಧವ್ಯ ಇರುತ್ತೆ. ಈಗ ನಾನು 35 ವರ್ಷದ ಹಿಂದೆ ನನ್ನ ಹತ್ರ ಬಂದವ್ರು ಇವತ್ತಿಗೂ ಬರ್ತಾ ಇದ್ದಾರೆ, ವಿನ ಇವರು ಸರಿ ಇಲ್ಲ ಇವ್ರ ಹತ್ರ ಬೇಡ ಅನ್ನೋದವ್ರು ಯಾರೂ ಇಲ್ಲ. ಹಾಗಾಗಿ ಆ ನಂಬಿಕೆಯನ್ನು ಉಳಿಸ್ಕೊಳ್ತಾ ಇದ್ದೇವೆ, ನಡೀತಾ ಇದೆ.
2: ಸೂಪರ್. ಹಾಗಿದ್ರೆ ಈಗಿನ ಯುವಕ ಯುವತಿಯರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಬರೀ ಪಾತ್ರೆ ಅಂಗಡಿ ಬಿಸ್ನೆಸ್ ಅಂತಲ್ಲ, ಯಾವುದೇ ಬಿಸ್ನೆಸ್ ಪ್ರಾರಂಭ ಮಾಡಿದ್ರು ಅವರು ಒಂದಿಷ್ಟು ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದಾದರೆ ಯಾವ ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸರ್?
3: ಏನು, ಒಳ್ಳೆ ವಸ್ತುಗಳನ್ನು ಕೊಟ್ಟು ಕಸ್ಟಮರ್ ಜೊತೆಗೆ ಒಳ್ಳೆ ಬಾಂಧವ್ಯ ಇಟ್ಕೊಳ್ಬೇಕು. ವ್ಯಾಪಾರ ಮಾಡೋದೊಂದೇ ದೃಷ್ಟಿಯಲ್ಲ, ಅವ್ರಿಗೆ ತೊಗೊಂಡು ವಸ್ತು ಉಪಯೋಗ ಆಗ್ತಾ ಇದೆಯಾ, ಉಪಯೋಗ ಆಗಿದೆಯಾ, ಇದನ್ನು ನೋಡಬೇಕಾಗತ್ತೆ.
2: ಓಕೆ ಸರ್, ಹಾಗೆಯೇ ನೀವು ಬಿಸ್ನೆಸ್ಸಲ್ಲಿ ಸುಮಾರು ವರ್ಷಗಳ ಅನುಭವ ಇದೆ. ನೀವು ಸ್ವಂತವಾಗಿ ಬಿಸ್ನೆಸ್ ಪ್ರಾರಂಭ ಮಾಡಿ 35 ವರ್ಷ ಆಯಿತು ಅಂದರೆ, ಈ 35 ವರ್ಷದಲ್ಲಿ ಯಾವತ್ತೋ ಒಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನು BSc ಕಂಪ್ಲೀಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನಿಸ್ತು ಸರ್?
3: ಪರವಾಗಿಲ್ಲ ಅನ್ನಿಸ್ತಾ ಇದೆ, ಆದರೆ ತುಂಬ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ನೋಡಿದಾಗ ಇದು ನಾವು ಸಾಕಾಗಿಲ್ಲ ಅನಿಸುತ್ತೆ. ಓದಿ ಕೆಲಸಕ್ಕೆ ಹೋಗಿದ್ರೆ ಸ್ವಲ್ಪ ಇವತ್ತು ನಾನೆಲ್ಲರೂ ಇನ್ನು ಬೆಟರ್ ಪೊಸಿಷನ್ ಇತ್ತೇನೋ ಅನಿಸುತ್ತೆ. ಆದರೆ ನಾವು ವ್ಯವಹಾರ ಶುರು ಮಾಡೋ ಹೊತ್ತಿನಲ್ಲಿ ನಾವು ಚೆನ್ನಾಗಿದ್ದೀವಿ. ಆದರೆ ಇವತ್ತು ಸ್ವಲ್ಪ ಆ ದೃಷ್ಟಿ ಹೋಗುತ್ತೆ.
2: ಈ ವ್ಯವಹಾರ ಮಾಡ್ತಾ ಮಾಡ್ತಾನೆ ನೀವು ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ದೀರಾ ಸರ್?
3: ಸ್ವಂತ ಮನೆ ಮಾಡಿದ್ದೇನೆ, 2 ಮಕ್ಕಳಿಗೆ ಓದಿಸಿದ್ದೇನೆ, ಇಂಜಿನಿಯರ್ ಆಗಿದ್ದಾರೆ, 2 ಕೆಲಸದಲ್ಲಿದ್ದಾರೆ, ಒಬ್ಬ ಮಗ ಹೊರ ದೇಶದಲ್ಲಿದ್ದಾನೆ, ಒಬ್ಬ ಬೆಂಗಳೂರಿನಲ್ಲಿದ್ದಾನೆ, 2 ಮದುವೆ ಆಗಿದೆ, ಸ್ವಂತ ಮನೆ ಇದೆ, ಚೆನ್ನಾಗಿದ್ದಾವೆ, ತೃಪ್ತಿಯಾಗಿದ್ದಾವೆ.
2: ವ್ಯಾಪಾರ ಮಾಡೋದ್ರಿಂದ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ಬೋದಲ್ವಾ ಸರ್?
3: ಮಾಡ್ಬೋದು, ಮಾಡ್ಬೋದು. ಮುಖ್ಯವಾಗಿ ಏನಂದ್ರೆ ನಮ್ಮ ಒಂದು ಡಿವೋಷನ್ ಇರಬೇಕು ವ್ಯವಹಾರದಲ್ಲಿ, ಮುಖ್ಯವಾದದ್ದು
2: ಪ್ರಾಮಾಣಿಕವಾಗಿ ಮಾಡಬೇಕು ಸರ್.
3: ಹೌದು
2: ಸರ್, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ಸ್ಟೀಲ್ ಅಂಗಡಿಗಳು, ಸ್ಟೀಲ್ ಪಾತ್ರೆ ಅಂಗಡಿಗಳಿದ್ರು ಕೂಡ ಜನ ಯಾಕೆ ದುರ್ಗಿಗುಡಿ ಶನೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ನಿಮ್ಮ ಪಾತ್ರೆ ಅಂಗಡಿಗೆ, ಅದರಲ್ಲೂ ಶ್ರೀ ಮಹಾಲಸ ಸ್ಟೀಲ್ ಸೆಂಟರ್ಗೆ ಬರಬೇಕು, ಏನು ನಿಮ್ಮ ವಿಶೇಷತೆ ಸರ್?
3: ವಿಶೇಷತೆ ಏನಿಲ್ಲ, ನಮ್ಮನ್ನು ನೋಡ್ತಾರೆ, ನಮ್ಮ ಹತ್ರ ಬಂದಾವಾಗ ನಾವು ಚೆಂದ ಮಾಡಿ ಮಾತಾಡ್ತೀವಿ, ಅವರಿಗೆ ಇಂಪ್ರೆಸ್ ಆಗುತ್ತೆ, ಏನು ವಸ್ತು ಬೇಕೋ ತೊಗೊಂಡು ಹೋಗ್ತಾರೆ. ನನ್ನ ಒಂದು ಮಾತಿನಲ್ಲಿ ಅವರಿಗೂ ಖುಷಿ ಆಗುತ್ತೆ, ಓ ಇಲ್ಲಿ ಹೋಗ್ಬೋದಪ್ಪ, ದುಡ್ಡು ಜಾಸ್ತಿನೋ ಕಡಿಮೆನೋ ನಮ್ಗೆ ಚೆನ್ನಾಗಿ ಮಾತಾಡಿಸ್ತಾರೆ, ಏನು ಬೇಕಾದ್ರೂ ವಸ್ತು ಕೇಳಿದಾಗ ಕೊಡ್ತಾರೆ, ಎಲ್ಲ ರೀತಿ ಸರ್ವಿಸ್ನಲ್ಲೂ ನಮಗೆ ಕೋಆಪ್ರೇಟ್ ಮಾಡ್ತಾರೆ ಅನ್ನೋದು. ಆ ಖುಷಿಯಿಂದ ಇಲ್ಲಿಗೆ ಬರೋದಕ್ಕೆ ಇಷ್ಟಪಡ್ತಾರೆ ಇವತ್ತಿಗೂ.
2: ಸರ್, ನೀವೊಬ್ಬರು 45 ವರ್ಷ ಅನುಭವ ಇರೋಂಥ ಬಿಸ್ನೆಸ್ ಮ್ಯಾನ್ ಆಗಿ ಈಗಿನ ಯುವಕರಿಗೆ ಒಂದೆರಡು ಕಿವಿ ಮಾತನ್ನು ಹೇಳೋದಾದರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್?
3: ಕಿವಿ ಮಾತು ಅಂತ ಇವತ್ತಿನ ವಿಚಾರದಲ್ಲಿ ಹೇಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಿಂದಿನ ಒಂದು ಪ್ರಾಮಾಣಿಕತೆಯಿಂದ ವ್ಯವಹಾರ ಮಾಡಿ ಅಂತ ಹೇಳಿದರೆ ಇವತ್ತು ಎಲ್ಲ ಶೋಅಪ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ, ಅದಕ್ಕೆ ತಕ್ಕನಾಗಿ ಅವ್ರು ಮಾಡಬೇಕಾಗತ್ತೆ. ಇಲ್ಲಾಂದರೆ ಇವತ್ತಿನ ಮಾರ್ಕೆಟ್ನಲ್ಲಿ ಸರ್ವೈವ್ ಆಗಲಿಕ್ಕೆ ಆಗಲ್ಲ. ಪ್ರತಿಯೊಂದು ವ್ಯವಹಾರನು ಶೋಅಪ್ ಆಗಬೇಕಾಗಿದೆ, ದೊಡ್ಡ ರೀತಿಯಲ್ಲಿ ತೋರಿಸ್ಬಿಟ್ಟು ವ್ಯಾಪಾರ ಮಾಡೋದೊಂದೇ ದೃಷ್ಟಿ ಇಟ್ಕೊಳ್ಬೇಕು, ಸರ್ವಿಸಿನ ವಿಚಾರ ಕಡೆಗೆ ಬರ್ತದದು.
2: ಓಕೆ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಒಂದು 35-40 ವರ್ಷದ ಜರ್ನಿ ಬಗ್ಗೆ ನಮ್ಮೊಟ್ಟಿಗೆ ಹಂಚಿಕೊಂಡ್ರೆ, ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ವೆರಿ ಮಚ್.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಪುಂಡಲಿಕ್ ಭಟ್ ಅವರು ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಹಾಗೇನೆ ಒಬ್ಬ ಬಿಸ್ನೆಸ್ ಮನೆಗೆ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕು, ಈಗಿನ ಯಂಗ್ ಜನರೇಷನ್ ಅವರು ಯಾವ ಪಾಯಿಂಟ್ ನ ಗಮನದಲ್ಲಿ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ರು ಅಲ್ವಾ. ಹಾಗಿದ್ರೆ ಪುಂಡಲಿಕ್ ಸರ್ಗೆ ಮತ್ತೊಮ್ಮೆ ಧನ್ಯವಾದವನ್ನ ತಿಳಿಸ್ತಾ ಕೇಳುಗರೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳ ಆಗಿದ್ದ. ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ

0: ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279687962799. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ರೈತ ಕುಟುಂಬದವರು. ರೈತರ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಸೊ ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸ್ತಾರೆ. ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಕ್ಕೆ ಏರಿ ಜೊತೆಗೆ ಇವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಒಂದು ವೃತ್ತಿಯನ್ನು ಕೂಡ ಆಯ್ಕೆ ಮಾಡಿಕೊಳ್ತಾರೆ. ಸರ್ಕಾರಿ ವೃತ್ತಿಯನ್ನು ಮಾಡಿಕೊಳ್ತಾ ಇವರಿಗೆ ಒಂದು ಕಡೆಯಲ್ಲಿ ಕೃಷಿ ಮಾಡಬೇಕು ಅಂತ ಹೇಳಿ ಮನಸ್ಸಾಗತ್ತೆ. ಕೃಷಿ ಮಾಡೋದಕ್ಕೆ ಇವರಿರುವಂತಹ ಊರಿನಲ್ಲಿ ಕೃಷಿ ಭೂಮಿಗಳು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇರ್ತಾರೆ, ಅಂದರೆ ಭತ್ತ ಈ ಥರದ ಬೆಳೆಗಳನ್ನು ಬೆಳೀತಾ ಇರ್ತಾರೆ. ಇವರಿಗೆ ಕೃಷಿನಲ್ಲಿ ಬೇರೆ ರೀತಿಯಲ್ಲಿ ಸಾಧನೆ ಮಾಡಬೇಕು ಅನ್ನೋಂತಹ ಛಲ ಬಂದಿದ್ದರಿಂದ ಮೈಸೂರಿನಲ್ಲಿ ಕೃಷಿ ಭೂಮಿಯನ್ನು ಖರೀದಿ ಮಾಡ್ತಾರೆ. ಖರೀದಿ ಮಾಡಿರುವಂತಹ ಕೃಷಿ ಭೂಮಿನಲ್ಲಿ ಒಳ್ಳೊಳ್ಳೆ ಹಣ್ಣಿನ ಬೆಳೆಗಳನ್ನು ಮಾಡಿಕೊಳ್ತಾ ಜೊತೆಗೆ ವಿಶೇಷವಾದಂತಹ ಒಂದು ಸೀಡ್ಲೆಸ್ ಲೆಮನ್ನ ಕೂಡ ಬೆಳೀತಾರೆ. ಇವರು ಬೆಳೆದಿರುವಂತಹ ಲೆಮನ್ ತುಂಬಾ ವಿಶೇಷವಾಗಿರುವಂಥದ್ದು. ಹಾಗಾದರೆ ಇವರು ಮಾಡ್ತಾ ಇರುವಂತಹ ಈ ಒಂದು ಕೃಷಿನಲ್ಲಿ ಏನೇನೆಲ್ಲ ಇದೆ, ತರಕಾರಿ ಹಣ್ಣು ಬೆಳೆಗಳನ್ನು ಮಾಡ್ತಾ ಕೃಷಿಯಲ್ಲಿ ಏನೇನೆಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ, ಮತ್ತು ಇವರ ಕೃಷಿ ಭೂಮಿಯನ್ನು ಯಾವ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ಇವರ ಜೊತೆಯಲ್ಲಿ ಮಾತಾಡೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವಂತಹ ಇವರು ಕೃಷ್ಣ ಅವರು, ಮೈಸೂರು ಜಿಲ್ಲೆಯವರು. ಸೊ ಬನ್ನಿ ಹಾಗಿದ್ರೆ ಇವ್ರ ಜೊತೆಯಲ್ಲಿ ಮಾತಾಡೋಣ, ಹಾಗೆ ಇವರು ಮಾಡ್ತಿರುವಂತಹ ಕೃಷಿಯ ಬಗ್ಗೆ ಕೇಳೋಣ, ಜೊತೆಗೆ ಇವರ ಕೃಷಿನಲ್ಲಿ ಇರುವಂತಹ ವಿಶೇಷತೆ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗಿದ್ದಾರೆ ಕೃಷ್ಣ ಅವರು. ಕೃಷ್ಣ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮ ಕೃಷಿ ಹೇಗೆ ಸ್ಟಾರ್ಟ್ ಆಯಿತು, ನಿಮ್ಮ ಕೃಷಿ ಭೂಮಿನಲ್ಲಿ ಏನೆಲ್ಲ ಬೆಳೆಗಳಿದ್ದಾವೆ, ಮತ್ತು ನಿಮ್ಮ ಕೃಷಿಯ ವಿಶೇಷತೆ ಏನಿದೆ ಅದರ ಬಗ್ಗೆ ಹೇಳ್ಬೋದು ಸರ್?
3: ನಮಸ್ಕಾರ, ನನ್ನ ಹೆಸರು ಕೃಷ್ಣ ಅಂತ. ನಾನು ಮೈಸೂರು ಜಿಲ್ಲೆ ಹೆಚ್ ಡಿ ಕೋಟೆ ತಾಲೂಕು ಗ್ರಾಮದಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀನಿ. ಇದು ನನ್ನ ವ್ಯವಸಾಯ ಕ್ಷೇತ್ರ, ಇದು ಒಂದು 40 ಎಕರೆ ಕ್ಷೇತ್ರ ಇದೆ. ನಾನು ಕಳೆದು 20 ವರ್ಷದಿಂದ ಸ್ವಂತವಾಗಿ ಈ ಕ್ಷೇತ್ರದಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ. ನಮ್ಮ ಮೂಲಸ್ಥಾನ ಆಂಧ್ರ ಇದ್ದರು, ಆದರೆ ಸ್ವಂತವಾಗಿ ಏನೋ ವ್ಯವಸಾಯದಲ್ಲಿ ಮಾಡಬೇಕಂತ ಇಚ್ಛದಲ್ಲಿ ಎಲ್ಲಿ ಜಮೀನು ತಗೋಬೇಕನ್ನೋ ಉದ್ದೇಶದಲ್ಲಿ ಹುಡುಕ್ತಾರುವಾಗ ನಮ್ಮದು ಎಲ್ಲ ಭತ್ತ ಜಮೀನುಗಳು ಆಂಧ್ರದಲ್ಲಿ ಇರೋದರಿಂದ ಅದರಲ್ಲಿ ಅಷ್ಟು ಜಾಸ್ತಿ ಸ್ಕೋಪ್ ಇಲ್ಲದಿರೋದ್ರಿಂದ ಆ ಜಮೀನು ಕೊಟ್ಬಿಟ್ಟು ಇಲ್ಲಿ ಮೈಸೂರನ್ನೇ ಪ್ರಾಂತನ ನಾನು ಇಷ್ಟಪಟ್ಟು ಇಲ್ಲಿಗೆ ಬಂದು 20 ವರ್ಷ ಕೆಳಗಡೆ ಒಂದು 40 ಎಕರೆ ಕ್ಷೇತ್ರನೂ ನಾನು ತಗೊಂಡು ಆವತ್ತರಿಂದ ಇದನ್ನು ಅಭಿವೃದ್ಧಿ ಮಾಡಿಸ್ತಾ ಹಲವಾರು ಫಸಲುಗಳು ಹಾಕಿದ್ದೀನಿ. ತರಕಾರಿಯಿಂದ ಬಾಳೆ ಪರಂಗಿ ಎಲ್ಲ ಹಾಕಿ ಇವತ್ತು ಒಂದು ವಿಶೇಷ ತಳಿ ಪ್ರಪಂಚದಲ್ಲಿ ಮೊಟ್ಟ ಮೊದಟಿ ಸಾರಿ ನಾನು ಆಸ್ಟ್ರೇಲಿಯಾ ಯೂನಿವರ್ಸಿಟಿಯಿಂದ ತಂದು ಇಲ್ಲಿ ಇಂಟ್ರಡ್ಯೂಸ್ ಮಾಡಿ ಕೆಲವು 10 ವರ್ಷದಿಂದ ಇದರ ಮೇಲೆ ಪ್ರಯೋಗ ಮಾಡ್ತಾ ಇವತ್ತಿಗೂ ಒಂದು ಒಳ್ಳೆ ಯಶಸ್ವಿಯಾಗಿ ಕೆಲಸ ಫಸಲು ತೆಗಿತಾರೋ ಪದಾರ್ಥ ಅಂದರೆ ಈ ಪರ್ಷಿಯನ್ ಸೀಡ್ಲೆಸ್ ಲಿಂಬನ್. ಇದು ಬೀಜರಹಿತ 365 ದಿವಸ ಇಳುವರಿ ಬರೋ ಏಕೈಕ ತಳಿ ಪ್ರಪಂಚದಲ್ಲಿ. 365 ದಿವಸ ಇಳುವರಿ ಕೊಡೋ ತಳಿ ಯಾವುದೂ ಇಲ್ಲ. ಇದು ಒಂದು ವರ್ಷದಲ್ಲಿ ಇಳುವರಿ ಸ್ಟಾರ್ಟ್ ಆಗಿ 365 ದಿವಸನೂ ಇಳುವರಿ ಕೊಟ್ಟು ತುಂಬ ಕಡಿಮೆ ಖರ್ಚಲ್ಲಿ ನಿಮಗೆ ಎಕರೆಗೂ ಕನಿಷ್ಠ ಪಕ್ಷ 500,000-600,000 ರೂಪಾಯಿ ಆದಾಯ ಕೊಡೋ ಏಕೈಕ ತಳಿ ಆಗಿರಲಿದೆ.
2: ಓಕೆ, ಸೂಪರ್ ಸರ್. ಹಾಗಿದ್ರೆ ಈಗ ಪರ್ಷಿಯನ್ ಸೀಡ್ಲೆಸ್ ತಳಿ ಏನಿದೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನದಾಗಿ ಹೇಳ್ಬೋದು ಸರ್? ಅಂದರೆ ಇಟ್ ಮೀನ್ಸ್ ಇಳುವರಿ ಆಗಿರ್ಬೋದು ಹೇಗೆ ಬರುತ್ತೆ ಮತ್ತು ಇದರ ಆದಾಯ ಹೇಗೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳನ್ನ ತಿಳಿಸ್ಬೋದಾ?
3: ಈ ಪರ್ಷಿಯನ್ ಸೀಡ್ಲೆಸ್ ಲೆಮನ್ ವೆರೈಟಿ ಇಳುವರಿ ಆದಾಯ ವಿಷಯಕ್ಕೆ ಬಂದರೆ ನೀವು ನೋಡ್ತಾ ಇದ್ದಂಗೆ ಇದು 3ನೇ ವರ್ಷ ಗಿಡ, ಕನಿಷ್ಠ ಪಕ್ಷ ಒಂದು 150 kg ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ ಬರ್ತಾರೋ ಪರಿಸ್ಥಿತಿ. ಈ 150 kg ಅನ್ನೋದು ಮೊದಲನೇ ವರ್ಷದಿಂದನೇ ಇಳುವರಿ ಶುರುವಾಗಿ ನಿಮಗೆ ಇದು 3ನೇ ವರ್ಷಕ್ಕೆ 150 kgವರೆಗೂ ಬರ್ತಾರೋ ಪರಿಸ್ಥಿತಿ. ಈ 150 kgದಲ್ಲಿ ನೀವು ಕನಿಷ್ಠ ಪಕ್ಷ ರೇಟ್ ಹಾಕ್ಕೊಂಡ್ರು, ಒಂದು 20 rupees ಕೊಟ್ರೂ ಒಂದು ಗಿಡಕ್ಕೆ ನಿಮಗೆ 3,000 rupees ಆದಾಯ ಬರೋ ಅವಕಾಶ ಇದೆ. ನಮ್ಮದು 14x8 ಗಿಡ ಹಾಕೋದ್ರಿಂದ ಒಂದು ಎಕರೆಗೆ 350 gಿಡ ಇದಿದೆ. 350 gಿಡಕ್ಕೆ ಒಂದು 3,000 rupees ಕಡಿದೆ ಹೋದ್ರೂ, ಒಂದು 2,000 rupees ಕೊಟ್ರೂ 600,000-800,000 rupees ಕನಿಷ್ಠ ಆದಾಯ ಬರೋ ಅವಕಾಶ ಖಂಡಿತ ಉಂಟು. ಈ ಇಳುವರಿ ಇಡೀ ವರ್ಷ ಬರೋದ್ರಿಂದ ಇದು ರೈತರಿಗೆ ಒಂದು ವಾರಕ್ಕೆ ಒಂದು ಸಂಬಳ ಥರ, ಒಂದು ತಿಂಗಳಿಗೊಂದು ಸಂಬಳ ಥರ ಕೊಡೋ ಪರಿಸ್ಥಿತಿ. ಇದು ಬೇಸಿಗೆದಲ್ಲಿನೂ ಇಳುವರಿ ಬರೋದು, ಮಳೆಗಾಲದಲ್ಲಿನೂ ಇಳುವರಿ ಬರೋದ್ರಿಂದ ಇಷ್ಟು ಗುಣಮಟ್ಟದ ಇಷ್ಟು ಜಾಸ್ತಿ ಇಳುವರಿ ಬರುವಾಗ ಮಾರ್ಕೆಟಲ್ಲಿ ವ್ಯತ್ಯಾಸ ಬರುತ್ತೆ ಅನ್ನೋ ವಿಶೇಷ ಉದ್ದೇಶಕ್ಕೆ ಇದು ಮಳೆಗಾಲ ಸೀಸನಲ್ಲಿ ಯಾವತ್ತು ರೇಟು ಕಮ್ಮಿ ಇರಬಹುದು ಅನ್ನೋ ಪರಿಸ್ಥಿತಿಯಲ್ಲಿ ಈ ಕಾಯಿರಿಂದ ಇದನ್ನೇ ಪ್ರಾಸೆಸಿಂಗ್ ಮಾಡಿ ವ್ಯಾಲ್ಯೂಡೇಷನ್ ಮಾಡೋ ವ್ಯವಸ್ಥೆನೂ ನಮ್ಮ ಕಂಪ್ನಿ ಮುಖಾಂತರ ಆಗ್ರಿಸ್ ಗ್ಲೋಬಲ್ ಫಾರ್ಮಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಶುರು ಮಾಡಿ ಈ ಜಾಸ್ತಿ ಇಳುವರಿ ಬರೋ ಟೈಮಲ್ಲಿ ರೇಟು ತುಂಬ ಕೆಳಗಡೆ ಬೆಳೆದೋಹಂಗೆ ಈ ಕಾಯಿಗಳನ್ನ ನಾವು ಪ್ರಾಸೆಸಿಂಗ್ ಮಾಡೋ ವಿಧಾನನೂ ನಾವು ಕಂಡಿಡಿದ್ದೀವಿ.
2: ಓಕೆ, ಸೂಪರ್ ಸರ್. ಹಾಗಾದ್ರೆ ನಿಮ್ಮ ಜೊತೆಗೆ ಮಾತ್ರ ಮುಂದುವರಿಸ್ತೀನಿ, ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಮಾಡೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆನಲ್ಲಿ ಕೃಷ್ಣ ಅವರು ಮಾತಾಡ್ತಾ ಇದ್ರು ಮೈಸೂರಿನಿಂದ. ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು ಈ ಒಂದು ಏನು ನಿಂಬೆ ಏನಿದೆ ಸೀಡ್ಲೆಸ್ ನಿಂಬೆ ಇದರ ವಿಶೇಷತೆ ಏನಿದೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಸೊ ಹಾಗಾದರೆ ಸರ್ ಜೊತೆಗೆ ಮಾತನ್ನು ಮುಂದುವರ್ಸೋಣ, ಹಾಗೆ ಇವರ ತೋಟದಲ್ಲಿ ಇರುವಂತಹ ಇನ್ನೂ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕೃಷಿಯಲ್ಲಿ ವಿಶೇಷವಾಗಿ ಒಂದು ಸೀಡ್ಲೆಸ್ ಲೆಮನ್ನ ಬೆಳೆಸಿ ಹಾಗೆ ಅದರಿಂದ ಒಂದು ಒಳ್ಳೆಯ ಆದಾಯವನ್ನು ಕೂಡ ಗಳಿಸ್ತಾ ಇರುವಂತಹ ಇವರು ಸೊ ಮೈಸೂರಿನವರು, ಕೃಷ್ಣ ಅಂತ ಹೇಳಿ ಇವರ ಹೆಸರು. ಮೂಲತಃ ರೈತ ಕುಟುಂಬದಿಂದ ಬೆಳೆದರೂ ಕೂಡ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿ ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದು ಮತ್ತೆ ಕೃಷಿಯ ಕಡೆಗೆ ಹೆಚ್ಚಿನ ಆಸಕ್ತಿನ ಇಟ್ಕೊಂಡು ಕೃಷಿಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಕೃಷಿಯಲ್ಲಿ ವಿಶೇಷವಾಗಿ ಒಂದು ಯಶಸ್ಸನ್ನು ಸಾಧಿಸಿದ್ದಾರೆ. ಜೊತೆಗೆ ಇವರು ಬೇರೆ ಬೇರೆ ದೇಶದ ತೇನು ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅಂಡ್ ಇವರ ತೋಟದಲ್ಲಿ. ಸೊ ಜೊತೆಗೆ ಇವರು ಮಾಡಿರುವಂತಹ ಪರ್ಷಿಯನ್ ಸೀಡ್ಲೆಸ್ ತಳಿಯ ಏನು ನಿಂಬೆ ಇದೆ. ಸೊ ಇದು ಒಂದು ರೀತಿಯ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ತುಂಬಾ ಮಾರ್ಕೆಟಿಂಗಲ್ಲೂ ಕೂಡ ಹೆಸರು ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವರು ಮಾಡ್ತಿರುವಂತಹ ಈ ಒಂದು ಕೃಷಿನಲ್ಲಿ ಈ ಒಂದು ಲೆಮನ್ ಯಾವ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ, ಮತ್ತು ಇದನ್ನು ಬೆಳೆಸುವಂತಹ ರೀತಿ ಯಾವುದು, ಮತ್ತು ಇದನ್ನು ಯಾವ್ಯಾವ ರೀತಿಯಲ್ಲಿ ನಾವು ಮಾರ್ಕೆಟಿಂಗ್ ಮಾಡೋದಕ್ಕೆ ಸಾಧ್ಯ ಇದೆ, ಜೊತೆಗೆ ಈ ಒಂದು ಬೆಳೆಯನ್ನು ಬೆಳಿಬೇಕು ಅಂತಂದಾಗ ನಮಗೆ ಅದಕ್ಕೆ ಬೇಕಾದಂತಹ ಪೂರಕವಾದ ಕೆಲಸಗಳೇನು, ಅದ್ರ ಬಗ್ಗೆಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಕೃಷ್ಣ ಅವ್ರನ್ನ ಸ್ವಾಗತಿಸ್ತಾರೆ.

0: ಸರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ನೀವು ಮಾಡಿರುವಂತಹ ಈ ಒಂದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಏನಿದೆ, ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡಿ. ಜೊತೆಗೆ ಈ ಒಂದು ತಳಿಗೆ ಮಾರ್ಕೆಟ್ ಹೇಗಿದೆ, ಇದ್ರ ಬಗ್ಗೆನೂ ಕೂಡ ಹೇಳ್ಬೋದಾ ಸರ್, ಮಾರ್ಕೆಟ್ ಆ್ಯಂಡ್ ಸ್ಟೋರೇಜ್ ಬಗ್ಗೆ?
1: ಇದು ಒಂದೂವರೆ ವರ್ಷ ಗಿಡ, ಇದು ಆಗಲೇ 6 ತಿಂಗಳಿಂದ ಇನ್ನೂ ಇಳುವರಿ ನಾವು ಬರ್ತಾ ಇದೆ. ಹೆಚ್ಚು ಕಡಿಮೆ 1 ಟನ್ನು ಆರ್ಡ್ರು ಇದೆ ಮಾರ್ಕೆಟ್ಗೆ, ಅದನ್ನೇ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ 4 ಜನ ಹೆಂಗಸರು ಒಬ್ಬ ಗಂಡಾಲ್ರಿಂದ 1 ಟನ್ನು 4 ಗಂಟೆದಲ್ಲಿ ಹಾರ್ವೆಸ್ಟ್ ಮಾಡೋ ಪರಿಸ್ಥಿತಿ ಇದೆ. ಇದು ಕನಿಷ್ಠ ಪಕ್ಷ 25 ರೂಪಾಯಿ 30 ರೂಪಾಯಿ ಹಾಕ್ಕೊಂಡ್ರು 30,000 ರೂಪಾಯಿ ದಿನಕ್ಕೆ ಪರಿಸ್ಥಿತಿ ಇಳುವರಿ ಬರೋ ಪರಿಸ್ಥಿತಿ ಇದೆ. ಇದು ಈ ಹಣ್ಣು, ಇದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಅಂತಾರೆ. ನಮ್ಮ ದೇಶದಲ್ಲಿ ಇರೋ ನಿಂಬೆನೆ ಆ್ಯಸಿಡ್ ಲೈಮ್ ಅಂತಾರೆ, ಇದು ಲೆಮನ್ ಅಂತಾರೆ. ನೀವು ನಿಂಬೆನ ಎಷ್ಟು ಮಟ್ಟಕ್ಕೆ ಹಿಂಡಿದ್ರೂ ಪೂರ್ತಿ ಜ್ಯೂಸೇ ಬರೋದು ಬಿಟ್ಟರೆ ಯಾವ ಮಟ್ಟಕ್ಕೂ ಚೂರು ಕೈದನ ಬೀಜ ಅನ್ನೋ ನೆಗೆಟಿವ್ ಆಸ್ಪೆಕ್ಟ್ಸು ಇದರಲ್ಲಿ ಇಲ್ಲ. ನಮ್ಮ ಆ್ಯಸಿಡ್ ಲೈಮಲ್ಲಿ ಇರೋ ಎಸಿಡಿಟಿ ಅಂದರೆ ದಿನ ಕುಡಿಯೋದ್ರಿಂದ ಬರೋ ಎಸಿಡಿಟಿ ಆಗಲಿ, ಈ ಕೈದಿನರಿಂದ ಬರೋ ಟೇಸ್ಟ್ ಪ್ರಾಬ್ಲಮ್ ಆಗಲಿ ಈ ನಿಂಬೆರಿಂದ ಇಲ್ಲ. ಈ ನಿಂಬೆಗೂ ಬರೋ ಒಂದು ವಿಶಿಷ್ಟತೆ ಏನಂದರೆ ಈ ನಿಂಬೆ ಶೆಲ್ಫ್ ಲೈಫ್. ಈ ಶೆಲ್ಫ್ ಲೈಫು ಗಿಡ ಮೇಲೆ ಒಂದು ಹಸಿರು ಕಾಯಿರಿಂದ ಒಂದು ಹಣ್ಣಾಗೋವರೆಗೂ 30 ದಿನ ನಿಮಗೆ ಟೈಮು, ರೈತರಿಗೆ ಮಾರ್ಕೆಟ್ ಸೌಲಭ್ಯಗಳು ನೋಡ್ಕೊಳ್ಳೋಕ್ಕೆ ಟೈಮ್ ಕೊಡ್ತದೆ. ಇದು ಹಾರ್ವೆಸ್ಟ್ ಆದಮೇಲೆ ರೈತರಿಗಾಗಲಿ ಮಾರ್ಕೆಟಿಂಗ್ ಮಾಡೋರಿಗಾಗಲಿ ರೂಮ್ ಟೆಂಪರೇಚರ್ ಅಂದರೆ ಮಾಮೂಲಿ ಟೆಂಪರೇಚರಲ್ಲಿ, ಮಾಮೂಲಿ ಮಾರ್ಕೆಟ್ ಯಾರ್ಡಲ್ಲಿ ಮಡಗೋ ಟೆಂಪರೇಚರಲ್ಲಿ 15 ದಿವಸ ಏನೂ ವೆಯ್ಟ್ ಲಾಸ್ ಇಲ್ಲದೆ, ಏನೂ ಡ್ಯಾಮೇಜ್ ಇಲ್ಲದೆ ಮಾರ್ಕೆಟ್ಗೆ ಸೌಲಭ್ಯ ಕೊಡ್ತದೆ. ಅದೇ ಕೋಲ್ಡ್ ಸ್ಟೋರೇಜ್ ಬಂದರೆ ಇದು 6 ತಿಂಗಳೇ ನೀವು ಆರಾಮಾಗಿ ನೀವು ಮಡ್ಕೊಳ್ಳೋ ಪರಿಸ್ಥಿತಿ.
0: ಓಕೆ ಸರ್, ಹಾಗೆ ಈಗ ಏನು ಬೇಸಿಗೆ ಸಮಯ ಅಂತಂದಾಗ ಸ್ವಲ್ಪ ಮಾರ್ಕೆಟಿಂಗ್ ಎಲ್ಲ ಜಾಸ್ತಿ ಇರುತ್ತೆ, ಮತ್ತು ಬೇರೆ ಟೈಮಲ್ಲಿ ನಿಮಗೆ ಇದರಿಂದ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಬೇರೆ ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಈ ಟೈಮಲ್ಲೆಲ್ಲ ಸೇಲಿಂಗ್ಸ್ ಕಡಿಮೆ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ಟೈಮಲ್ಲಿ ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ, ಅದ್ರ ಬಗ್ಗೆ ಹೇಳ್ಬೋದಾ?
1: ಇದು ಬೇಸಿಗೆದಲ್ಲಿ ತುಂಬ ಬೇಡಿಕೆ ಇದೆ. ಮಳೆಗಾಲದಲ್ಲಿನೂ ನಾವು ಮಾಡೋ ಮಾರ್ಕೆಟಿಂಗ್ ಸಿಸ್ಟಮ್ರಿಂದ ನಮಗೆ ಕಂಟಿನ್ಯೂಸ್ ಆರ್ಡರ್ಸ್ ಸಿಗ್ತಾ ಇದೆ. ನಾವೇ ರೈತರವಾಗಿ ನಾವೇ ಸ್ವಂತ ಮಾರ್ಕೆಟಿಂಗ್ ಚಾನೆಲ್ಸು ಅಭಿವೃದ್ಧಿ ಪಡ್ಕೊಂಡಿದ್ದೀವಿ. ಈಗ ನಾನಿರೋ ಮಾರ್ಕೆಟ್ ಹತ್ರದಲ್ಲಿರೋದು ಮೈಸೂರು. ಈ ಮೈಸೂರಲ್ಲಿ ಡೈಲಿ ನಾವು 200-300 ಕೆಜಿರಿಂದ 1 ಟನ್ನು 2 ಟನ್ ಕಾಯಿವರೆಗೂ ನಾವು ಡೈಲಿ ಮಾರ್ಕೆಟ್ ನಾವು ಡೈರೆಕ್ಟಾಗಿ ಮಾರ್ತಾಯಿದ್ದೀವಿ. ಗಿಡ ಬರೀ 5 ಅಡಿ 6 ಅಡಿ ಹೈಟೇ ಇರೋದರಿಂದ ಬರೀ ಹೆಂಗಸರ್ ಕೈಯಲ್ಲೇ ನಾವು ಹಾರ್ವೆಸ್ಟಿಂಗ್ ಮಾಡಿಕೊಂಡು ಇದನ್ನು ಮಾರ್ಕೆಟ್ ತಲುಪೋಕ್ಕೆ ಅವಕಾಶ ಉಂಟು. ಈ ತಲಿಯೋಕ್ಕೆ ರೈತರಿಗೆ ಏನು ಉಪಯೋಗ ಅನ್ನೋದು ಮೇನ್ ಪಾಯಿಂಟ್ ನೋಡಿದರೆ ಇದು ಫಸ್ಟು 1 ವರ್ಷದಲ್ಲಿ ಇಳುವರಿ ಬರೋ ಒಂದು ವಿಶಿಷ್ಟ ತಲೆ ಇರೋದರಿಂದ ನಾವು ರೈತರ ಪರವಾಗಿ ಇನ್ಕಮ್ ಬರೋಕ್ಕೆ ನಾವು ಎಷ್ಟೋ ವರ್ಷ ಕಾಯಬೇಕಾಗಿಲ್ಲ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇದು 365 ದಿವಸ ನಮಗೆ ಇನ್ಕಮ್ ಬರುತ್ತೆ. ನಿಂಬೆ ಮಾರ್ಕೆಟಲ್ಲಿ ರಿಕ್ವೈರ್ಮೆಂಟ್ 365 ದಿವಸ ಹೆಂಗಿರುತ್ತೋ ಹಂಗೆ ನಿಮ್ಮ ಕಾಯಿನೂ 365 ದಿವಸ ಬರೋದರಿಂದ ನಮಗೆ ಮಾರ್ಕೆಟಲ್ಲಿ ಸ್ವಲ್ಪ ಪ್ರಯಾರಿಟಿ ಸಿಕ್ಕೋದ್ರಿಂದ ನಾವು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡೋ ಅವಕಾಶವೂ ಇದೆ. ಮಮ್ಮಲ್ಲಿ ಲೋಕಲ್ ನಿಂಬೆಕ್ಕಿಂತ ಒಳ್ಳೆ ಸೈಜು, ಒಳ್ಳೆ ಕ್ವಾಲಿಟಿ, ಒಳ್ಳೆ ಲುಕ್ಕು ಇರೋದರಿಂದ ಇದಕ್ಕೆ ವಿಶಿಷ್ಟ ಬೇಡಿಕೆ ಇದೆ. ಇದಕ್ಕೆ 25% ಜಾಸ್ತಿ ರಸ ಇರೋದರಿಂದ ಕಸ್ಟಮರ್ಸ್ನ ಇದನ್ನು ತುಂಬ ಪ್ರಿಫರ್ ಮಾಡ್ತಾರೆ. ಇದು ಬೀಜರಹಿತ ನಿಂಬೆ, ಇದು ಬೀಜರಹಿತ ನಿಂಬೆ ಇರೋದರಿಂದ ಕಸ್ಟಮರ್ಸ್ಗೆ ಅದೊಂದು ಅಡಿಷ್ನಲ್ ಪಾಯಿಂಟ್ ಇರೋದರಿಂದ. ಆಮೇಲೆ ಇದಕ್ಕೂ ಬಿಟ್ರ್ನೆಸ್ ಅಂದರೆ ಕೈತನ ಇಲ್ಲ. ಇದನ್ನು ನಿಂಬೆನ ಎಷ್ಟು ಮಟ್ಟಕ್ಕೆ ಹಿಂಡಿದ್ರೂ ಆ ಕೈದನ ನಿಮ್ಮ ಊಟದಲ್ಲಿ ಬೀಳಲ್ಲರಿಂದ ಇದು ಕಸ್ಟಮರ್ಸ್ ತುಂಬ ಪ್ರಿಫರ್ ಮಾಡ್ತಾರೆ.
0: ಓಕೆ ಸರ್, ಓಕೆ. ಹಾಗಾದರೆ ನಿಮ್ಮ ಜೊತೆಗೆ ಮಾತ್ರ ಮುಂದುವರಿಸಿನಿ ಸರ್. ಅದಕ್ಕೂ ಮುಂಚೆ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೀಡ್ಲೆಸ್ ಲೆಮನ್ ಏನಿದೆ, ಇದು ಒಂದು ರೀತಿಯ ವಿಶೇಷವಾದಂತಹ ಲೆಮನ್ ಆಗಿದೆ, ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಅಂತ ಹೇಳಿ ಇವರು ಒಂದು ನಿಂಬೆಹಣ್ಣಿನ ತಳಿಯನ್ನು ಮಾಡಿರುವಂಥದ್ದು. ತುಂಬಾ ವಿಶೇಷ, ಮತ್ತು ಜೊತೆಗೆ ಮಾರ್ಕೆಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನು ಮಾತಾಡೋಣ ಅವ್ರ ಜೊತೆಗೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಹಾಡನ್ನು ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ, ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಒಂದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ನ ಯಾವ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಮತ್ತು ಅದರ ಮಾರ್ಕೆಟಿಂಗ್ ಎಲ್ಲ ಹೇಗಿದೆ, ಜೊತೆಗೆ ಇವರು ಮಾಡ್ತಿರುವಂತಹ ಈ ಒಂದು ಕೃಷಿ

0: ನಲ್ಲಿ ವಿಶೇಷವಾಗಿ ಇದರಿಂದ ಹೆಚ್ಚಿನ ಆದಾಯ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಒಂದು ಲೆಮನ್ನ ನೀವು ಕೂಡ ಬೆಳಿಬೇಕು ಅಂತ ಇದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಕೇಳಿಸ್ಕೊಡಿ. ಹಾಗೆ ಇದು ಈ ಒಂದು ಲೆಮನ್ ಕೂಡ ನಮಗೆ ಒಳ್ಳೆ ಆದಾಯವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಕೃಷ್ಣ ಅವರಿದ್ದಾರೆ. ಸೊ ಇವರು ಮಾಡ್ತಿರುವಂತಹ ಕೃಷಿನಲ್ಲಿ ಸೊ ತುಂಬಾ ಚೆನ್ನಾಗಿ ಹಣ್ಣುಗಳು ಮತ್ತು ಬೆಳೆಗಳನ್ನು ಮಾಡ್ಕೊಳ್ತಾ ತರಕಾರಿಗಳನ್ನ ಬೆಳ್ಕೊಳ್ತಾ ಹಾಗೆ ವಿಶೇಷವಾಗಿ ಇವರು ಇವತ್ತು ಮಾತಾಡ್ತಾ ಇರೋದು ಈ ಒಂದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ನ ಬಗ್ಗೆ. ಸೊ ಹಾಗಾದರೆ ಈ ಒಂದು ಲೆಮನ್ನ ಕುರಿತಂತೆ ಇನ್ನೆಷ್ಟು ವಿಚಾರವಾಗಿ ಅವ್ರ ಜೊತೆ ಮಾತಾಡೋಣ. ಸರ್ ನಾ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಲೆಮನ್ ಬಗ್ಗೆ ಹೇಳ್ತಾ ಇದ್ರಿ. ಹಾಗೆ ಈ ಒಂದು ಸೀಡ್ಲೆಸ್ ಲೆಮನ್ ಬೆಳೆಯುವಂತಹ ಎತ್ತರ ಎಷ್ಟು ಇದೆ ಮತ್ತು ಈ ಗಿಡಗಳನ್ನ ನಾವು ಹಾರ್ವೆಸ್ಟಿಂಗ್ ಮಾಡಬೇಕು ಅಂತಂದರೆ ಎಷ್ಟು ಸಮಯ ಬೇಕಾಗುತ್ತೆ ಮತ್ತು ಎಷ್ಟು ಜನ ಬೇಕಾಗುತ್ತೆ ಸರ್ ಇದಕ್ಕೆಲ್ಲ, ಮತ್ತು ಮೇಂಟೆನೆನ್ಸ್ ಯಾವ ರೀತಿ ಇರುತ್ತೆ ಸರ್?
1: ಕೂಯಲು ಇಳುವರಿ ಹಾರ್ವೆಸ್ಟಿಂಗು ಭಾಳ ಸುಲಭ ಇದೆ. 6 ಅಡಿ 7 ಅಡಿಗಿಂತ ಹೆಚ್ಚಾಗಿ ಹೋಗದ್ರಿಂದ ಯಂಗ್ಸರೇ ಹೊಲದಲ್ಲಿರೋ ತೋಟ ಆಲ್ಗಲ್ಲು ಯಂಗ್ಸರೇ ಕುಯ್ಬೋದು. ಇದನ್ನೇ ಇದು ಮೇಂಟೆನೆನ್ಸ್ ವಿಷಯಕ್ಕೆ ಬಂದರೆ ಇದು ನಾವು ಪೂರ್ತಿ ಸಾವಯವದರಲ್ಲಿ ಜೀವಾಮೃತದಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಅಂದರೆ ಇದು ಕಾಸ್ಟ್ಲಿ ಕೆಮಿಕಲ್ ಫರ್ಟಿಲೈಜರ್ಸು ಇಲ್ಲ ಡೇಂಜರಸ್ ಕೆಮಿಕಲ್ ಫರ್ಟಿಲೈಜರ್ಸ್ ಯೂಸ್ ಮಾಡದೇ ಹೋದು ಸಾವಯವ ಕೃಷಿದಲ್ಲಿ ಅನುಕೂಲವತ್ತಾಗಿ ಬೆಳಿಬೋದು. ಈ ಸಾವಯವ ಕೃಷಿದಲ್ಲಿ ಮಾಡ್ತಾ ಇರುವಾಗೇ ನಮ್ಗೆ 3ನೇ ವರ್ಷ ಗಿಡ 150 ಕೆಜಿ ಇಳುವರಿವರೆಗೂ ಬರ್ತಾ ಇದೆ. ಅಂದರೆ ಕನಿಷ್ಠ ಪಕ್ಷ 20 ರೂಪಾಯಿ ಲೆಕ್ಕ ಹಾಕ್ಕೊಂಡ್ರು ಒಂದು ಗಿಡಕ್ಕೆ 2,000 ರೂಪಾಯಿಯಿಂದ 3,000 ರೂಪಾಯಿ ಇಳುವರಿ ಬರೋ ಚಾನ್ಸ್ ಇದೆ. ಇದು ಕಾಯಿಲೆಗೆ ಬಂದರೆ ಇದು ಭಾಳ ಕಮ್ಮಿ ರೋಗಗಳು ಇರ್ತವೆ. ಇದನ್ನೇ ನಾವು ಈ ಸಾವಯವದರಲ್ಲಿ ಬಳಸೋ ಪೆಸ್ಟಿಸೈಡ್ಸ್ ಬಯೋ ಪೆಸ್ಟಿಸೈಡ್ಸ್ ಆಗಲಿ ಈ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಆಗಲಿ ಆಗಿ ಅವು ಯೂಸ್ ಮಾಡಿಕೊಂಡೇ ನಾವು ಮಾಡ್ಬೋದು. ಪ್ಲಸ್ ನಿಂಬೆಕಿರೋ ವಿಶಿಷ್ಟವಾಗಿರೋ 4 ಕಾಯಿಲೆಗಳು ಕ್ಯಾಂಕರ್ ಆಗಲಿ ಡೈಬ್ಯಾಕ್ ಆಗಲಿ ಫ್ಯೂಸೇರಿಯಂ ವಿಲ್ಟ್ ಆಗಲಿ ಬೋರರ್ ಆಗಲಿ ಇದು ಯಾವುದಾದ್ರೂ ನಿಂಬೆಕಾಯಿ ಭಾಳ ಪ್ರಾಬ್ಲಮ್ ಆಗ್ತಾ ಇದ್ದವು ಇದು ಯಾವ ರೋಗಗಳು ಈ ನಿಂಬೆಕಿಲ್ಲ. ಈಗ ಕಾಯಿ ಮೇಲೆ ನಿಮ್ಗೆ ಎಲ್ಲಿ ಕ್ಯಾಂಕರ್ ರೋಗ ಇರೋದಿಲ್ಲ. ಇದನ್ನು ಮಾರ್ಕೆಟಲ್ಲಿ ಭಾಳ ಚೆನ್ನಾಗೆ ಆಕ್ಸೆಪ್ಟ್ ಮಾಡ್ತಾರೆ ಯಾವ ರೋಗ ಇರೋದ್ರಿಂದ. ಇದು ಟೇಬಲ್ ಫ್ರೂಟ್ ಅಂದರೆ ಮನೆಯಲ್ಲಿ ಬೆಳೆಸೋಕ್ಕೂ ಯೂಸ್ ಮಾಡ್ಬೋದು, ಇಂಡಸ್ಟ್ರಿದಲ್ಲೂ ಬೆಳೆಸೋಕ್ಕೆ ಯೂಸ್ ಮಾಡ್ಬೋದು. ಸೊ ಎಲ್ಲ ಥರ ಪ್ರಾಸೆಸಿಂಗ್ಗೂ ಉಪಯೋಗ ಆಗೋದ್ರಿಂದ ಈ ವೆರೈಟಿ ಭಾಳ ರೈತರಿಗೆ ಭಾಳ ಅನುಕೂಲತೆ ಇದೆ. ಏನಿಗೆ ಅಂದರೆ ಇದಕ್ಕೆ ಏನು ವಿಶಿಷ್ಟವಾದ ಮಣ್ಣು ಬೇಕಾಗಿಲ್ಲ, ವಿಶಿಷ್ಟವಾಗಿ ಜಾಸ್ತಿ ನೀರು ಪೋಷಣೆ ಆ ಸಂರಕ್ಷಣೆ ಎಲ್ಲನೂ ಕಮ್ಮಿ ಇರೋದರಿಂದ ಇದು ರೈತರಿಗೆ ಭಾಳ ಅನುಕೂಲವಾಗಿರೋ ಕ್ರಾಪು. ಇದರ ವಿಶಿಷ್ಟತೆ ಏನಂದರೆ ಯಾವತ್ತೂ ಗಿಡದಲ್ಲಿ ಹಾರ್ವೆಸ್ಟ್ ಆಗೋ ಫ್ರೂಟು ಇರ್ತದೆ, ನೆಕ್ಸ್ಟ್ ಸೈಜ್ ಫ್ರೂಟು ಇರ್ತದೆ, ಈಜು ಇರುತ್ತೆ, ಗುಚ್ಚಲು ಗುಚ್ಚಲು ಥರ ಬರೋ ಈಜು ಇರ್ತದೆ, ಕಾಯಿ ಇರ್ತದೆ, ಹೂವು ಇರ್ತದೆ. ಸೊ ಇದು 365 ದಿವಸನೂ ಈ ಥರ ಇರೋದರಿಂದ ನಿಮಗೆ ಯಾವತ್ತೂ ಕಾಯಿ ಇಲ್ದಿರೋ ಪರಿಸ್ಥಿತಿ ಇರಲ್ಲ. ತೋಟದಲ್ಲಿ ಡೈಲಿ ಕಾಯಿ ಬರೋ ಏಕೈಕ ತಲೆ ಇದು. ಇದರಲ್ಲಿ ಈಗ ನೆಟ್ಟರೆ 1 ವರ್ಷದಿಂದ ಸ್ಟಾರ್ಟ್ ಆಗಿದ್ದರೆ ನೀವು ಪ್ರೂನಿಂಗ್ ಮಾಡಬೇಕಾಗಿರೋ ಟೈಮಲ್ಲಿನು ಒಂದು ಆ ಟೈಮಲ್ಲೂ ಹೂವು ಕಾಯಿ ಇರೋ ಪರಿಸ್ಥಿತಿ ಇರುತ್ತೆ. ಸೊ ಪ್ರೂನಿಂಗ್ ಮಾಡಬೇಕಂದ್ರೂ ಒಂದು ಸ್ವಲ್ಪ ಕಾಯಿನೇ ಕಳ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಅದು ಅದರಿಂದ ಇದು ನೀವು ಆಫ್ ಸೀಸನಲ್ಲಿ ಪ್ರೂನಿಂಗ್ ಮಾಡಿಕೊಂಡು ಸೊ ಇದನ್ನು ಗಿಡನೂ ಸ್ವಲ್ಪ ಶೇಪಲ್ಲಿ ಮೇಂಟೈನ್ ಮಾಡಿಕೊಂಡು ಮುಂದಿನ ಇಳುವರಿ ತಗೋತಾನೆ ಇರ್ಬೋದು. ನನಗೆ ಒಟ್ಟು ಈ 40 ಎಕರೆ ಜಮೀನಿನಲ್ಲಿ ಸುಮಾರು 17 ಎಕರೆ ಜಮೀನು ಬರೀ ಈ ಪೆರ್ಷನ್ ನಿಂಬೆ ಗಿಡನೇ ನಾನು ಹಾಕಿ 10 ವರ್ಷದಿಂದ ನಾನು ಬೆಳೀತಾ ಇದ್ದೀನಿ. ನಮ್ಮ ತೋಟದಲ್ಲಿ ನೀವು 1 ವರ್ಷದಿಂದ 2 ವರ್ಷದಿಂದ ಗಿಡಗಳು ಇಳುವರಿ ಬರ್ತಾರೋ ಗಿಡಗಳು ನೋಡ್ಬೋದು. ನೀವು ಈ ತೋಟದಲ್ಲಿ ಯಾವ ಮೂಲೆಗೆ ಹೋಗಿ ಯಾವ ಗಿಡ ನೋಡಿದ್ರೂ ಇದೇ ಗುಣಮಟ್ಟದವಾಗಿ ಇಳುವರಿ ನಿಮಗೆ ಯಾವ ಕಾಲದಲ್ಲಾದರೂ ನೀವು ಈಗ ಮಾರ್ಚಲ್ಲೇ ಬನ್ನಿ ಡಿಸೆಂಬರಲ್ಲೇ ನೋಡಿ ಯಾವತ್ತಾದರೂ ಇದೇ ಥರ ಇಳುವರಿ ಬರ್ತಾ ಇರೋದು ನೀವು ನೋಡ್ಬೋದು. ಯಾವತ್ತೂ ಹೂವು ಈಜು ಕಾಯಿ ಅನ್ನೋದು 365 ದಿವಸ ಇರುತ್ತೆ. ಇದು ನನಗೆ ಇವಾಗ 17 ಎಕರೆದಲ್ಲಿ ನಾನು ಇದನ್ನು ಬೆಳೀತಾ ಇದ್ದೀನಿ. ಇದು ಆ್ಯಾವರೇಜ್ ನಿಂಬೆ ಹಣ್ಣು 40 ಗ್ರಾಮ್ರಿಂದ 80-100 ಗ್ರಾಮ್ವರೆಗೂ ಸೈಜ್ ಬರ್ತವೆ. ಇದು ತರಾವರಿ ಇಂಡಸ್ಟ್ರೀಸಲ್ಲಿ ಸೈಜ್ಗಳು ಕೇಳೋದ್ರಿಂದ ಎಲ್ಲರಿಗೂ ಇಂಡಸ್ಟ್ರೀಸ್ಗೂ ಸೂಟ್ ಆಗುತ್ತೆ. ಇದರಲ್ಲಿ 25% ರಸ ಜಾಸ್ತಿ ಇರುತ್ತೆ. ಮಾಮೂಲಿ ನಾಟಿ ನಿಂಬೆಗೂ ಇದಕ್ಕೂ ಹೋಲಿಸ್ಕೊಂಡ್ರೆ ಇದು 25% ಜಾಸ್ತಿ ಜ್ಯೂಸ್ ಬರುತ್ತೆ. ವಿಟಮಿನ್ ಸಿ ಕಂಟೆಂಟ್ ನೋಡಿದರೆ ಇದು 1.5 ಟೈಮ್ಸ್ ಜಾಸ್ತಿ ಇದೆ ಮಾಮೂಲಿ ನಿಂಬೆಕ್ಕಿಂತ. ಇದು ಔಷಧಿ ಗುಣಗಳೂ ಚೆನ್ನಾಗಿದೆ. ಇದನ್ನು ಪ್ರಾಸೆಸಿಂಗ್ಗೂ ಉಪಯೋಗಿಸೋಕೆ ಆಗೋ ವಿಶಿಷ್ಟ ತಳಿ ಇದು. ಸಿಪ್ಪೆ ಬಗ್ಗೆ ಹೇಳಿದರೆ ಇದು ನಿಂಬೆ ಭಾಳ ತೆಲುಗು ಇರೋ ಸಿಪ್ಪೆ ಇರೋದರಿಂದ ರಸ ಹಿಂಡಕ್ಕೂ ಭಾಳ ಅನುಕೂಲತೆ ಇದೆ ಆ್ಯಂಡ್ ರಸ ಜಾಸ್ತಿನೂ ಬರುತ್ತೆ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಇದ್ದರೆ ಇದು ಶೆಲ್ಫ್ ಲೈಫ್. ಈ ಶೆಲ್ಫ್ ಲೈಫ್ ಏನಾಗುತ್ತೆ ಅಂದರೆ ಈ ಗಿಡ ಈ ಕಾಯಿ ನೀವು ಈ ಹಸಿರು ಸಿಚುವೇಶನಲ್ಲಿ ಕುಯ್ಯೋ ಸ್ಟೇಜ್ರಿಂದ ಇಂಥ ಸ್ಟೇಜ್ರಿಂದ ಆ ಪೂರ್ತಿ ಅರ್ಶಿನ ಕಲರ್ ಆಗೋ ಸ್ಟೇಜ್ವರೆಗೂ ಹೆಚ್ಚು ಕಡಿಮೆ 25-30 ದಿನ ಕಾಯಿನೇ ಗಿಡ ಮೇಲೇ ಇಡಬಹುದು.
0: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸಿನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೃಷ್ಣ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಅವರು ಮಾಡ್ತಾ ಇರುವಂತಹ ಒಂದು ವಿಶೇಷವಾದಂತಹ ನಿಂಬೆಯ ತಳಿ ತುಂಬಾ ಚೆನ್ನಾಗಿದೆ, ಮತ್ತು ಸೀಡ್ಲೆಸ್ ತಳಿ ಅಂತ ಕೂಡ ಹೇಳ್ತಾ ಇದ್ರು. ಯಾವುದೇ ರೀತಿ ಕಹಿ ಬರೋದಿಲ್ಲ, ಮತ್ತು ಇವರು ಮಾಡ್ತಾ ಇರುವಂತಹ ಈ ಒಂದು ಹಾರ್ವೆಸ್ಟಿಂಗ್ ಕೂಡ ತುಂಬಾ ಈಸಿ ಆಗಿದೆ. 2-3 ಜನ ಏನು ಕೆಲಸ ಮಾಡಿದ್ರು ಸಾಕು, ಇದನ್ನು ಈಸಿಯಾಗಿ ಮಾರ್ಕೆಟಿಂಗ್ ಮಾಡೋದಕ್ಕೂ ಕೂಡ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗಾದರೆ ಸರ್ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗೆ ರಾಣಿ ಪೌರ್ಣ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಒಂದು ವರ್ಷದ ಏಳಿಂದ ಆರಂಭವಾಗಿ ಸೊ 3 ವರ್ಷಗಳವರೆಗೂ ಕೂಡ ಹೋದರೆ ಸೊ ಯಾವುದೇ ರೀತಿ ರೋಗಗಳು ಬರದೆ ಈ ಒಂದು ನಿಂಬೆ ಬೆಳೆ ತುಂಬಾ ಒಂದು ಅಧಿಕವಾದ ಲಾಭವನ್ನು ಕೊಡುತ್ತೆ. ಜೊತೆಗೆ ಇದರ ಈಲ್ಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಮತ್ತು ರೈತರಿಗಂತೂ ಹೆಚ್ಚಿನ ಆದಾಯವನ್ನು ತಂದುಕೊಡುವಂತಹ ಒಂದು ಬೆಳೆ ಅಂತಲೇ ಹೇಳ್ತಾ ಇದ್ರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಕೃಷ್ಣ ಅವರಿದ್ದಾರೆ ಮೈಸೂರಿನಿಂದ. ಇವರು ಕೂಡ ಇವ್ರು ಮಾಡ್ತಿರುವಂತಹ ಕೃಷಿ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು, ಮತ್ತು ಮೇಂಟೆನೆನ್ಸ್ ಮಾಡುವಂಥದ್ದು ಎಷ್ಟು ಈಸಿಯಾಗಿದೆ, ಮತ್ತು ಇದರ ಹಾರ್ವೆಸ್ಟಿಂಗ್ ಕೂಡ ಎಷ್ಟು ಈಸಿಯಾಗಿರುತ್ತೆ, ಇದನ್ನು ರೈತರು ಬೆಳೆಸೋದ್ರಿಂದ ಒಳ್ಳೆಯ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯತೆ ಅಂತ ಹೇಳಿದ್ರು. ಇವರ 17 ಎಕರೆಯ ಜಾಗದಲ್ಲಿ ಈ ಒಂದು ವಿಶೇಷವಾದ ನಿಂಬೆಯನ್ನು ಬೆಳೆಸಿರುವಂಥದ್ದು ತುಂಬಾ ವಿಶೇಷ ಅಂತ ಹೇಳ್ಬೋದು. ಸೊ ಹಾಗಾದರೆ ಸರ್ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ಸರ್, ಈಗ ನೀವೇನು ಮಾಡ್ತಾ ಇದ್ದೀರಾ, ಈ ಒಂದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಯಾವ ರೀತಿಯ ಭೂಮಿನಲ್ಲಿ ಬರುವಂಥದ್ದು, ಮತ್ತು ಇದರ ನೀರು ಹಾಯಿಸುವಂತಹ ರೀತಿ ಆಗಿರ್ಬೋದು, ಇದರ ಮೇಂಟೆನೆನ್ಸ್ ಎಲ್ಲ ಆಗಿರ್ಬೋದು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ? ಈಗ ರೈತರು ಬೇರೆ ಮಣ್ಣಲ್ಲಿ ಬೆಳೆದಿರುವಂತಹ ಗಿಡಗಳನ್ನು ಕೂಡ ನೋಡಿರ್ತಾರೆ. ಸೊ ಇದು ಎಲ್ಲ ಕಡೆಗಳಲ್ಲೂ ಬೆಳೆಯುತ್ತಾ, ಹೇಗೆ ಸರ್ ಇದ್ರ ಬಗ್ಗೆ ಹೇಳ್ಬೋದಾ?
3: ಇದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಗಿಡ ಎಲ್ಲ ಥರ ಜಮೀನು ಮಣ್ಣುಗಳಲ್ಲೇ ಸೂಟ್ ಆಗಿದೆ. ನಮ್ಮ ಥರ ಈಗ ನೋಡ್ತಾ ಇರೋದು ಇದು ಕಪ್ಪು ಮಿಶ್ರಮ ಮಣ್ಣು, ಇದರಲ್ಲೇನೂ ತುಂಬ ಇಳುವರಿ ಚೆನ್ನಾಗಿ ಬರ್ತಾಯಿದೆ. ಪ್ಲಸ್ ಕೆಂಪು ಮಣ್ಣು, ಕಲ್ಲು ಭೂಮಿ, ಕಲ್ಜರುಗು ಭೂಮಿದಲ್ಲೇನೂ ಚೆನ್ನಾಗಿ ಇಳುವರಿ ಬರ್ತಾಯಿದೆ. ಇದಕ್ಕೂ ನೀರೂ ಭಾಳ ಕಮ್ಮಿಯೇ ಬೇಕು. ದಿನಕ್ಕೂ ಒಂದು 5 ಲೀಟರಿಂದ 10 ಲೀಟರ್ ನೀರು ಕೊಡೋಕ್ಕೆ ಕೊಟ್ಟರೆ ಸಾಕಾಗತ್ತೆ. ಪೂರ್ತಿ ತೆಂಗಿನ ನೆರಳಲ್ಲಿ ಬೆಳೀತಾರೋ ಗಿಡ ಇದು. ತೆಂಗಿನ ತೋಟಗಳಲ್ಲಿನೂ ನೆರಳಿರೋ ಪ್ರದೇಶದಲ್ಲಿನೂ ಬೆಳೆಯಬೋದು ಅನ್ನೋದಕ್ಕೆ ಇದನ್ನೇ ಸಾಕ್ಷಿ. ಇದು ಪೂರ್ತಿ 90% ಸಿಲ್ವರ್ ತೆಂಗು ನೆರಳಲ್ಲಿ ಬರ್ತಾರೋ ತೋಟ ಇದು. ಇದರಲ್ಲಿನೂ ಯಾವ ಇಳುವರಿನೂ ಕಮ್ಮಿ ಆಗದೆ ಕಾಯಿ ಕ್ವಾಲಿಟಿ ಗುಣಮಟ್ಟವಾಗಿಯೂ ಬೆಳೀತಾ ಇದೆ. ಗುಂಚಲ್ ಗುಂಚಲ್ ಥರ ಇಳುವರಿ ಕೊಡ್ತದೆ. ಮಾಮೂಲಿ ನಿಂಬೆ ಇಂಡಿವಿಜುವಲ್ ಸಿಂಗಲ್ ಸಿಂಗಲ್ ನಿಂಬೆಕಾಯಿ ಕೊಟ್ಟು ಒಂದೊಂದು ಹಾರ್ವೆಸ್ಟ್ ಮಾಡೋಕ್ಕೆ ಭಾಳ ಕಷ್ಟ ಇರುತ್ತೆ. ಅದೇ ಇದು ನೀವು ನೋಡ್ಬೋದು, ಎಲ್ಲ ನಿಂಬೆಕಾಯಿ 5, 6, 7 ಕಾಯಿಗಳು ಕುಚ್ಚಲ ಥರ ಬರೋದ್ರಿಂದ ಇದನ್ನು ಹಾರ್ವೆಸ್ಟ್ ಮಾಡೋದು ಇದು ಭಾಳ ಸುಲಭ ಇದೆ. ಈಗ ಕಾಯಿ ನೋಡಿ, ಎಲ್ಲ ಗುಂಚಲಲ್ಲಿ ಬರೋದ್ರಿಂದ 5, 6 ಕಾಯಿಗಳು ಬರ್ತವೆ ಒಂದು ಗುಂಚಲಲ್ಲಿ. ನಿಂಬೆ ಅಂದರೆ ತುಂಬ ಬಿಸಿಲಿರೋ ಪ್ರಾಂತದಲ್ಲಿ ಇಲ್ಲ ಚೆನ್ನಾಗಿ ಭೂಮಿ ಇರೋ ಪ್ರಾಂತದಲ್ಲಿ ಇಳುವರಿ ಬರ್ತದಂತಾರೆ. ಕಳೆದ ವರ್ಷ ವಿಪರೀತ ಮಳೆ ಆಗೋದ್ರಿಂದ ಹೆಚ್ಚು ಕಡಿಮೆ 1 ತಿಂಗಳು ಅಷ್ಟು ಸಮಯ ಇದು ಪೂರ್ತಿ ನೀರು ತೋಟದಲ್ಲಿ ನಿಂತುಕೊಂಡಿದೆ. 1 ತಿಂಗಳು 1.5 ಅಡಿ ಗುಣಮಟ್ಟಕ್ಕೆ ಈ ಗಿಡಕ್ಕೆ ಈ ಮಟ್ಟವರೆಗೂ ನೀರಲ್ಲಿ ಮುಳುಗುಬಿಟ್ರು. 1 ತಿಂಗಳು ಗಿಡ ಏನೂ ಹಾನಿ ಆಗದೆ ತಡ್ಕೊಂಡಿದ್ದು, ಅಷ್ಟು ಬಲಿಷ್ಠವಾಗಿ ಬೆಳೆದಿರೋ ಗಿಡ ಇದು. ಬೇಸಿಗೆದಲ್ಲೂ ನೀರು ಕಮ್ಮಿ ಆಗಿದ್ರೂ ತಡ್ಕೋತದೆ, ಮಳೆಗಾಲದಲ್ಲಿ ನೀರು ಜಾಸ್ತಿ ಆಗಿದ್ರೂ ತಡ್ಕೋತದೆ. ಈ ತಳಿಕರೋ ವಿಶಿಷ್ಟತೆ ಏನಂದರೆ ತುಂಬ ಬಿಸಿಲು ಬೇಕಾಗಿಲ್ಲ. ಇಂಥ ತೆಂಗಿನ ಮರ ನೆರಳಲ್ಲಿ, ಅಡಿಕೆ ಗಿಡಗಳ ನೆರಳಲ್ಲಿನೂ ಇದು ಒಂದು ಅಂತರ್ಬೆಲೆಯಾಗಿಯೂ ಬೆಳಿಬೋದು. ಭಾಳ ಸುಲಭವಾಗಿ ಒಂಥರ ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ ಅಲ್ಲಿ ಈಸಿಯಾಗಿ ಬೆಳಿಬೋದು. ಅಂದರೆ ತೋಟದನ್ನೇ ವಿಶಿಷ್ಟವಾಗಿ ಕಲೆ ಇಲ್ಲದೆ ಬೆಳಿಬೇಕು, ತುಂಬ ಕ್ಲೀನಾಗಿಡಬೇಕು ಅನ್ನೋ ಪರಿಸ್ಥಿತಿಗಳಲ್ಲಿ ಎಲ್ಲರಿಗೂ ಆಗದಿರೋ ಪರಿಸ್ಥಿತಿ ಈ ಆಲ್ಗಳು, ಈ ಲೇಬರ್ ಕಾಸ್ಟ್ಗಳು ಇರೋದ್ರಿಂದ ಈ ಇಂಥ ತಲೆ ಭಾಳ ಈಸಿಯಾಗಿ ಒಂದು ನ್ಯಾಚುರಲ್ ವೇ ಆಫ್ ಫಾರ್ಮಿಂಗಲ್ಲಿ ಇದನ್ನೇ ಬೆಳಿಬೋದು. ಈ ಈ ತೋಟ ಬೆಳೆಯೋಕ್ಕೆ ನೀವು ತುಂಬ ಟೆಕ್ನಿಕಲ್ ಆಗಿ ವಿಶೇಷತೆಗಳು ಗೊತ್ತಾಗಬೇಕಂತೂ ಏನಿಲ್ಲ. ಇದನ್ನು ನೀವು ನೋಡಿದರೆ ಇದು ಒಂದು ಹೈ ಡೆನ್ಸಿಟಿ ಪ್ಲಾಂಟೇಷನ್ ಸಿಸ್ಟಮಲ್ಲಿ ಮಾಡಿದ್ದೀವಿ. ಇದು 1 ಸಾಲಿಗೆ 14 ಅಡಿ ಅಂತರ ಇಟ್ಟಿದ್ದೀವಿ. 1 ಗಿಡಕ್ಕೆ 8-9 ಅಡಿ ಅಂತರದಲ್ಲಿ ಇದು ಮಾಡಿದ್ದೀವಿ. ಇದನ್ನು ವಿಶಿಷ್ಟವತವಾಗಿ ಏನು ಕಲ್ಚರಲ್ ಪ್ರಾಕ್ಟೀಸಸ್ ಅಂತೂ ಏನೂ ಇಲ್ಲ. ಸ್ವಲ್ಪ ಗಿಡ ಕಾಡು ಥರ ಬೆಳೆಯೋದ್ರಿಂದ ಆವಾಗ ನಿಮ್ಗೆ ಮಾರ್ಕೆಟ್ ಸೀಸನ್ ಯಾವತ್ತೂ ಅನುಕೂಲತೆ ಇಲ್ಲದೆ ಇರೋ ಆ ಟೈಮಲ್ಲಿ ನೀವು ಚೂರು ಗಿಡನೇ ಪ್ರೂನಿಂಗ್ ಮಾಡಿ ಕೊಮ್ಮೆಗಳಿಗೂ ಮುರಿದೋಗಿರೋ ಕೊಮ್ಮೆಗಳನ್ನು ಇವೆಲ್ಲ ಪ್ರೂನಿಂಗ್ ಮಾಡೋ, ಸುಮ್ಮನೆ ಒಂದು ಶೇಪ್ನ ಒಂದು ಮೇಂಟೈನ್ ಮಾಡಿಕೊಂಡ್ರೆ ಸಾಕು. ಇದು ಬಿಟ್ಟು ಬೇರೆ ವಿಶಿಷ್ಟವಾಗಿ ಕಲ್ಚರಲ್ ಪ್ರಾಕ್ಟೀಸಸ್ ಆಗಲಿ, ಒಂದು ಇನ್ಪುಟ್ಸ್ ಅಂದರೆ ಒಂದು ವಿಶಿಷ್ಟ ಗೊಬ್ಬರ ಹಾಕಬೇಕು, ಒಂದು ಔಷಧಿ ಹೊಡಿಬೇಕು, ಈ ಥರನೇ ಮಾಡಬೇಕನ್ನೋದು ಯಾವುದೂ ಇಲ್ಲ. ಈಗ ನೀವು ನೋಡ್ತಾ ಇರೋದು, ನಾವು ಇದೆಲ್ಲ ಬೆಳೀತಾ ಇರೋದು ಬರೀ ಜೀವಾಮೃತದಲ್ಲಿ ಬೆಳೀತಾ ಇರೋದು. ನಾವು ಸಿಂಪಲ್ ಒಂದು ಮಲ್ಚಿಂಗ್ ಶೀಟು, ಡ್ರಿಪ್ ಇರಿಗೇಷನ್ ಸಿಸ್ಟಮು ಮಾಡಿಬಿಟ್ಟು ಇದರಲ್ಲಿ ಒಂದು ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ ಸ್ಟೈಲಲ್ಲಿ, ಇದರಲ್ಲಿ ಇರೋ ಮೇನ್ ಖರ್ಚು ಅಂದರೆ ನಿಮ್ಮ ಹಾರ್ವೆಸ್ಟಿಂಗ್ ಆಗೋದೇ. ಹಾರ್ವೆಸ್ಟಿಂಗ್ ಡೈಲಿ ಸಿಕ್ಕೋದ್ರಿಂದ ಅದು ಬಿಟ್ಟರೆ ಬೇರೆ ಯಾವ ವಿಶಿಷ್ಟ ಖರ್ಚುಗಳು ಇಲ್ದಿರೋ ಫಸಲು ಇದೊಂದೇ. ಈ ತೋಟದ ಮೇಂಟೆನೆನ್ಸ್ ವಿಷಯಕ್ಕೆ ಬಂದರೆ, ಇದು ನಾವು ಮಲ್ಚಿಂಗ್ ಶೀಟ್ ಹಾಕೋದ್ರಿಂದ ನಾವು ಡ್ರಿಪ್ಪು ಇನ್ಲೈನ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಇದು ಒಂದು ಗಿಡರಿಂದ ಒಂದು ಗಿಡ 8-9 ಅಡಿ ಅಂತರ ಇರೋದೆ. ಅದರಲ್ಲಿ ಇನ್ಲೈನ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್ಮು ರಿಂದ ನೀರು ಜೀವಾಮೃತ ಇದರಿಂದನೇ ಕೊಡ್ತೀವಿ. ನಾವು ಯಾವ ಥರ ಫಿಸಿಕಲ್ ಗೊಬ್ಬರಗಳು ಗಿಡ ಬುಡದಲ್ಲೇ ಹಾಕೋದು ಇದು ಯಾವುದು ನಾವು ಮಾಡಲ್ಲ. ಬರೀ ಜೀವಾಮೃತರಿಂದನೇ ಈ ಗಿಡ ಈ ಗುಣಮಟ್ಟದ ಇಳುವರಿ ಸಿಗ್ತಾ ಇದೆ. ಈ ನೀರು ವಿಷಯಕ್ಕೆ ಬಂದರೆ, ಡ್ರಿಪ್ಪಿರಿಂದ ದಿನಕ್ಕೂ ಒಂದು 6-10 ಲೀಟ್ರ್ ನೀರು ಇದ್ದರೆ ಸಾಕು. ಅಂದರೆ ಬಾಲೆಕ್ಕಿಂತ ಬೇರೆ ಫಸಲಕ್ಕಿಂತ ಅರ್ಧ ನೀರಲ್ಲಿ ನೀವು ಇದನ್ನೇ ಆರಾಮಾಗಿ ಬೆಳಿಬೋದು.
2: ಓಕೆ ಸರ್, ತುಂಬ ಚೆನ್ನಾಗಿ ಒಂದು ವಿಶೇಷವಾದಂತಹ ನಿಂಬೆ ಬಗ್ಗೆ ಮಾಹಿತಿಗಳನ್ನ ತಿಳಿಸಿರಿ. ಸೊ ಇದರ ಹಾರ್ವೆಸ್ಟಿಂಗ್ ಆಗಿರ್ಬೋದು, ಮತ್ತು ಇದರ ಬೆಳೆಸುವಂತಹ ವಿಧಾನ ಆಗಿರ್ಬೋದು, ಇದಕ್ಕೆ ಕೊಡುವಂತಹ ನೀರಾಗಿರ್ಬೋದು, ಮತ್ತು ಯಾವ ಪ್ರದೇಶದಲ್ಲಿ ಬೆಳೆಯುತ್ತೆ, ಯಾವ ರೀತಿಯಲ್ಲಿ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವಿಸ್ತಾರವಾಗಿ ಮಾಹಿತಿಗಳನ್ನ ತಿಳಿಸಿದಿರಿ. ಸೊ ಇವತ್ತಿನ ಕಾರ್ಯಕ್ರಮ ನಮ್ಮ ಕೆಳಗರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅವರು ಕೂಡ ಈ ರೀತಿಯಲ್ಲಿ ಹಾರ್ವೆಸ್ಟಿಂಗ್ ಮಾಡುವಂಥದ್ದು, ಮತ್ತು ಈ ರೀತಿಯಲ್ಲಿ ಬೆಳೆಸುವಂತಹ ವಿಧಾನಗಳನ್ನ ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ಈ ರೀತಿಯ ಒಂದು ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ಸೊ ಕೇಳುಗರ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ನಿಂಬೆ ಕೃಷಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿವಿ. ಆ್ಯಂಡ್ ನೀವು ಕೂಡ ತಿಳ್ಕೊಂಡಿದ್ರೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪೂರ್ಣ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
8: ಮಿಂಚುಹುಳು ಪ್ರಪಂಚ. ಮಳೆ ಬಂದು ಮುಂಗಾರು ಅರ್ಧ ಮುಗಿದ ಮೇಲೆ ಹಳ್ಳಿ ಮನೆಗಳ ಹತ್ತಿರ ಮಿಂಚುಹುಳುಗಳು ಕಾಣಿಸಿಕೊಳ್ಳುತ್ತಿದ್ದವು. ಕರೆಂಟ್ ಕೈಕೊಟ್ಟಾಗಲಂತೂ ಚಿಕ್ಕ ಮಕ್ಕಳಾದ ನಾವು ಮಿಂಚು ಹುಳುಗಳನ್ನು ಹಿಡಿಯಲು ಮನೆಯಿಂದ ಹೊರಬೀಳುತ್ತಿದ್ದವು. ರಾಶಿ ರಾಶಿ ಹುಳುಗಳ ಮಧ್ಯೆ ಕೈ ಹಾಕಿ ಒಂದೆರಡು ಹುಳುಗಳನ್ನು ಹಿಡಿದು ಜೇಬಿಗೆ ಹಾಕಿಕೊಳ್ಳುತ್ತಿದ್ದವು. ಹೊತ್ತು ಮುಳುಗಿದ ಕೂಡಲೇ ತೋಟದ ದಾರಿಗಳಲ್ಲಿ ಮಿಂಚು ಹುಳುಗಳನ್ನು ನೋಡಿ ನಾವು ಖುಷಿ ಪಡುತ್ತಿದ್ದೆವು. ಮೂಡಿಗೆರೆಯಿಂದ 15 ಕಿಲೋಮೀಟರ್ ದೂರದ ದೇವರಮನೆ ಬೆಟ್ಟದಲ್ಲಿ 2023 ಫೆಬ್ರವರಿ ತಿಂಗಳಿನಲ್ಲಿ ತೇಜಸ್ವಿ ನೆನಪಿನ ಕಾರ್ಯಕ್ರಮವೊಂದು ಏರ್ಪಾಡಾಗಿತ್ತು. ಅಲ್ಲಿ 3 ರಾತ್ರಿ ಕಳೆದಿದ್ದೆವು. ಪದೇ ಪದೇ ಅಲ್ಲಿ ಕರೆಂಟ್ ಕೈಕೊಡುತ್ತಿತ್ತು. ರಾತ್ರಿ ಕಗ್ಗತ್ತಲೆ ಕಾಣಿಸಿಕೊಳ್ಳುತ್ತಿತ್ತು. ಕಾಡಿನಂಚಿನ ನಮ್ಮ ಶಿಬಿರದ ಸಮೀಪದಲ್ಲಿಯೇ ಮಿಂಚು ಹುಳುಗಳು ಕಾಣಿಸಿಕೊಂಡು ನಮಗೆ ಅಚ್ಚರಿ ಮೂಡಿಸಿದ್ದವು. 50 ವರ್ಷಗಳಿಂದ ನಾನು ಎಲ್ಲಿಯೂ ಈ ಮಿಂಚು ಹುಳುಗಳನ್ನೇ ನೋಡಿರಲಿಲ್ಲ. ಆದರೆ ಅವುಗಳನ್ನು ನೋಡಿದ್ದು ಈ ದೇವರ ಮನೆಯಲ್ಲಿ. ಎಲ್ಲ ಜೀವಿಗಳು ತಮ್ಮ ಅಸ್ತಿತ್ವ ಕಳೆದುಕೊಳ್ಳುತ್ತಿರುವ ಇಂದಿನ ದಿನಮಾನಗಳಲ್ಲಿ ಮಿಂಚು ಹುಳುಗಳು ಕೂಡ ಕಣ್ಮರೆಯಾಗುವಲ್ಲಿ ಯಾವ ಸಂದೇಹವೂ ಇಲ್ಲ. ಈಗ ಅವುಗಳ ರಹಸ್ಯ ತಿಳಿಯೋಣ. ಮಿಂಚು ಹುಳು ಲ್ಯಾಂಪಿರಡೆ ಕುಟುಂಬಕ್ಕೆ ಸೇರಿದ ಪ್ರಭೇದ. ಅದರಲ್ಲಿ 2000 ಜಾತಿಯ ಹುಳುಗಳಿವೆ. ಮಿಂಚು ಹುಳದ ದೇಹದೊಳಗೆ ನಡೆಯುವ ರಾಸಾಯನಿಕ ಕ್ರಿಯೆ ಅತ್ಯಂತ ವಿಶಿಷ್ಟವಾದುದು. ಈ ಹುಳುವಿನ ಬೆಳಕು ಸೂಸುವ ರಾಸಾಯನಿಕ ಕ್ರಿಯೆಯು ಗಂಡು ಹೆಣ್ಣುಗಳ ಮಿಲನದ ರಹಸ್ಯವಷ್ಟೇ. ಗಂಡು ಮಿಂಚು ಹುಳುಗಳು ಹಾರುತ್ತಾ ಮಕರಂದ ಹೀರುತ್ತಾ ಪರಾಗಸ್ಪರ್ಶ ನಡೆಸುತ್ತವೆ. ಹೆಣ್ಣು ಹುಳು ಮಾತ್ರ ಗ್ಲೋವರ್ಮ್ಗಳಂತೆ ಮಿಣುಕುತ್ತಾ ಲಾರ್ವಾಗಳಂತೆ ಎಲೆಗಳ ಮೇಲೆ, ನೆಲದ ಮೇಲೆ ಮತ್ತು ಗಾಳಿಯಲ್ಲಿ ಬೆಳಕು ಸೂಸಿ ಹರಿದಾಡುತ್ತವೆ. ಕೆಲವು ಪ್ರಭೇದಗಳಿಗೆ ರೆಕ್ಕೆ ಇದ್ದು ಅವು ಹಾರಾಡುತ್ತವೆ. ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಹೆಣ್ಣು ಮಿಂಚು ಹುಳು ಹೆಚ್ಚು ಪ್ರಕಾಶಮಾನವಾಗಿ ಕಾಣಿಸುತ್ತದೆ. ಅದು ಮಿಲನದ ಕಾಲ. ಮಿಲನದ ನಂತರ ಹೆಣ್ಣು ಹುಳು ಗಂಡನ್ನು ಪೌಷ್ಟಿಕಾಂಶದಂತೆ ಕಬಳಿಸುತ್ತದೆ. ಹೆಣ್ಣು ಮಳೆ ಬಂದ ನಂತರ ಹಸಿಮಣ್ಣು ಹುಡುಕಿ ಮೊಟ್ಟೆ ಇಡುತ್ತದೆ. ನಂತರ ಅದು ಲಾರ್ವಾ ಸ್ಥಿತಿಯನ್ನು ತಲುಪುತ್ತದೆ. ಮೊಟ್ಟೆಯಿಂದ ಲಾರ್ವಾ ಪರಿವರ್ತನೆಗೆ 1 ತಿಂಗಳಿಗೂ ಹೆಚ್ಚು ಕಾಲಾವಧಿ ಬೇಕಾಗುತ್ತದೆ. ಮಾಂಸದ ತುಂಡಿನಂಥ ಲಾರ್ವಾಗಳು ಹೊಟ್ಟೆ ಬಿರಿಯುವಷ್ಟು ತಿಂದು ಕುಂಭಕರ್ಣನಂತೆ ದೀರ್ಘ ನಿದ್ರೆಗೆ ಒಳಪಡುತ್ತವೆ. ಅವುಗಳಿಗೆ ಎಚ್ಚರವಾಗುವುದು ಮುಂಗಾರು ಮಳೆ ಹನಿ ಬಿದ್ದಾಗಲೇ. ಆ ಟಪಟಪ ಮಳೆ ಹನಿಯ ಸದ್ದಿನೊಂದಿಗೆ ನಿದ್ರೆಯಿಂದ ಎದ್ದು 2 ವಾರದಲ್ಲಿಯೇ ಮಿಂಚು ಹುಳುಗಳು ಅನೇಕ ಹುಳು ಹುಪ್ಪಡೆಗಳನ್ನು ತಿಂದು ದಷ್ಟಪುಷ್ಟವಾಗುತ್ತವೆ. ಹುಳುಗಳ ಜೀವನ ಚಕ್ರದಲ್ಲಿ ಮೊದಲ ಹಂತವೇ ಲಾರ್ವಾ. ಲಾರ್ವಾ ಎಂದೊಡನೆ ಅದು ಫ್ಯೂಸಾ. ಲಾರ್ವಾ ಎಂದರೆ ಮೊಟ್ಟೆ. ಅದು ಒಡೆದು ಹೊರಬರುವ ಮರಿಯ ಮೊದಲ ಹಂತ. ಎರಡನೇ ಹಂತವೇ ಕಂಬಳಿ ಹುಳದ ಕೊಳವೆ ಅಂತ ಪ್ಯೂಪಾ. ಪ್ಯೂಪಾಗೆ ಚಲನೆ ಕಡಿಮೆ. ಅದು ಲಾರ್ವಾದ ಪರಿವರ್ತನೆಯ ಹಂತ. ಹೀಗೆ ಮಿಂಚು ಹುಳು ಮೊಟ್ಟೆ ಒಡೆದು ಲಾರ್ವಾ ಆಗಿ, ಲಾರ್ವಾ ಪ್ಯೂಪಾ ಆಗಿ, ನಂತರ ಚಿಟ್ಟೆಗಳ ರೂಪದಲ್ಲಿ ಅವು ಹಾರಾಡುತ್ತವೆ. ಹಾರಾಟ ಶುರುವಾದ ಕೂಡಲೇ ಮತ್ತೆ ಗಂಡು ಹೆಣ್ಣುಗಳ ಮಿಲನ ಆರಂಭವಾಗುತ್ತದೆ. ಮಿಂಚು ಹುಳುಗಳು ವಿಷಕಾರಿ ರಾಸಾಯನಿಕಗಳ ಕೀಟವಾಗಿರುವುದರಿಂದ ಇತರ ಕೀಟಗಳು ಇವುಗಳಿಂದ ದೂರ ಇರುತ್ತವೆ. ಮಣ್ಣಿನಲ್ಲಿರುವ ಕೀಟಗಳನ್ನು ತಿನ್ನುವುದರಿಂದ, ಕೃಷಿ ಬೆಳೆಗಳ ಪರಾಗಸ್ಪರ್ಶ ಕ್ರಿಯೆ ಮಾಡುವುದರಿಂದ ಮಿಂಚು ಹುಳುಗಳು ರೈತನ ಮಿತ್ರ ಎಂದು ಕರೆಸಿಕೊಳ್ಳುತ್ತವೆ. ಪರಿಸರ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಮಿಂಚು ಹುಳು ಹಾಗೂ ಅವುಗಳ ಹಸಿ ಆವಾಸಗಳು ಕಣ್ಮರೆಯಾಗುತ್ತಿವೆ. ಕ್ರಿಮಿನಾಶಕ ಕೀಟನಾಶಕಗಳ ಅತಿ ಬಳಕೆಯಿಂದ ಮಿಂಚು ಹುಳುಗಳ ಸಂತಾನ ಕ್ರಿಯೆ ನಿಂತು ಹೋಗುತ್ತಿದೆ. ಹಾಗೆಯೇ ಅವುಗಳ ವಂಶಾಭಿವೃದ್ಧಿಯ ಮೇಲೆ ಭಾರೀ ಹೊಡೆತ ಬಿದ್ದಿದೆ. ಒಂದು ಕಾಲಕ್ಕೆ ರಾತ್ರಿ ಹೇರಳವಾಗಿ ಕಾಣುತ್ತಿದ್ದ ಮಿಂಚು ಹುಳುಗಳು ಈಗ ಇದ್ದಕ್ಕಿದ್ದಂತೆ ಮಾಯವಾಗಿ ಬಿಟ್ಟಿವೆ. ಮಲೆನಾಡಿನ ಮಿಂಚು ಹುಳುಗಳು ಅವು ಎಲ್ಲಿದೆ ಎನ್ನುವುದೇ ನಮಗೆ ಬೇಸರದ ಸಂಗತಿ. ಅಂಥ ಬಿಸಿ ತಾಣಗಳು ಇಂದು ಎಲ್ಲಿಯೂ ಕಂಡುಬರುವುದಿಲ್ಲ. ಮಿಂಚು ಹುಳುಗಳನ್ನು ಕೃತಕವಾಗಿ ಸಾಕಲು ಸಾಧ್ಯವಿಲ್ಲ. ಪ್ರಪಂಚದಲ್ಲಿ ಅಧಿಕ ಸಂಖ್ಯೆಯ ಮಿಂಚು ಹುಳುಗಳು ಆಸ್ಟ್ರೇಲಿಯಾ, ನ್ಯೂಜಿಲೆಂಡಿನಲ್ಲಿ ಕಂಡುಬರುತ್ತವೆ. ಇಂಥ ಮಿಂಚು ಹುಳುಗಳಿಗೂ ದಟ್ಟವಾದ ಅರಣ್ಯಕ್ಕೂ ನಿಕಟವಾದ ಸಂಬಂಧವಿದೆ. ಮತ್ತೆ ನಾವು ಪರಿಸರವನ್ನು ಕಾಪಾಡಲೇಬೇಕು, ಕಾಡುಗಳನ್ನು ಕಾಪಾಡಲೇಬೇಕು, ಸಸಿಗಳನ್ನು ನೆಡಲೇಬೇಕು ಎನ್ನುವ ಮಾತನ್ನು ಹೇಳಬೇಕಾಗಿದೆ. ಹಾಗಾಗಿ ಕಾಡು, ಪಶ್ಚಿಮಘಟ್ಟಗಳು, ಅರಣ್ಯಗಳು ಇವೆಲ್ಲವೂ ಕೂಡ ಮಿಂಚು ಹುಳುಗಳ ಸಂತತಿಗೆ ಪೂರಕವಾಗಿವೆ.
7: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
9: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ನೀವ್ ಇಂಡಿಯನ್ಸೇ ಇಷ್ಟ, ರಾತ್ರೆಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯ ಯಾವ ರಾತ್ರಿಗಳೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆ ಒರೆ ಜಲಸೆ, ಹೆಣ್ಣು ತನ್ನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ ಅಂತ ಸಹೋದ್ರೆ ಬಹಿಷ್ಕಾರ ಆಗ್ತೀರಾ. ಇನ್ನು ಈ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಇರ್ಬೇಕು, ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಆರಾಮ ಓಡಾಡ್ಕೊಂಡು ಇರ್ಬೇಕು, ಅವ್ರನ್ನ ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷರು ನಮ್ಗೆ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತರ್ಬಿಟ್ಟು ಸ್ವೀಟ್ ತಿಂತೀರಾ? ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವ್ಳು ಇಷ್ಟ ಆಗತ್ತರ ಡ್ರೆಸ್ ಹಾಕೊಂಡು ಮಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮ ಎರಡು ಅವ್ರು ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗದಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ? ಟ್ರೆಡಿಷನಲ್ ರೇಪಿಸ್ಟ್ಗಳು ಮಾಡ್ತಿರೋ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ಡ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲಿ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯನ ಸ್ವಾತಂತ್ರ್ಯನ ಸಂಪ್ರದಾಯ ಅನ್ನೋ ಶೋಲೆ ಕೇರಿಸಿ ಕಷ್ಟಪಟ್ಟು ಮೇಲ್ಬರೋರ್ನೆಲ್ಲ ಕಟ್ಟಪಾಳಲ್ಲಿ ಕಟ್ ಹಾಕಿ ಭಾವನೆಗಳನ್ನ ನೂರಾರು ಭಾಷೆಯಲ್ಲಿ ಬಂದಿಸಿ ಜಾಲಿ ಆಗಿರೋರ್ನ ಜಾತಿಲಿ ಜಾಲಾಡಿ ಮಾತಾಡೋರ್ನ ಮತಪೆಟ್ಟಿಗೆಯಲ್ಲಿ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತಿನ ಟ್ರೆಂಡ್ ಇಷ್ಟ ಆಗಲ್ಲ ಬಾಲ, ಬಟ್ ಐ ಡೋಂಟ್ ಕೇರ್.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಹೊಸ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧೀರೇಂದ್ರ ಗೋಪಾಲ್ ಅವರ ಕಂಚಿನ ಕಂಠದಲ್ಲಿ ಕೇಳಿ ನಾಟಕ ಶ್ರೀ ಮಹಾಯತಿ ಶಂಭುಲಿಂಗೇಶ್ವರ

0: ಮಗು, ನಿನ್ನ ಸಂಕಲ್ಪ ಮೂರ್ತಿ ನಾನು ಪ್ರಸನ್ನನಾಗಿದ್ದೇನೆ. ಕಣ್ಬಿಟ್ಟು ನೋಡು.
1: ಜಯ ಜಯ ಈಶ, ಮಹೇಶ, ಕರ್ಮ ವಿನಾಶ, ಧನ್ಯನಾದೆ ದೇವ, ಧನ್ಯನಾದೆ. ನಿನ್ನನ್ನು ಆವಿರ್ಭವಿಸಿಕೊಂಡ ನಾನು ಧನ್ಯನಾದೆ ತಂದೆ, ಧನ್ಯನಾದೆ.
0: ಕಂದ, ನಿನ್ನ ಇಷ್ಟಾರ್ಥವೇನು? ಯಾಕಾಗಿ ನನ್ನನ್ನು ಸ್ಮರಿಸಿದೆ?
1: ನಿನ್ನನ್ನು ಕಾಣಬೇಕೆಂಬ ಹಂಬಲದ ತೃಷೆಯಿದ್ದ ದೇವ, ಈ ಜಗದ ಜಂಜಡದಿಂದ ದೂರಾದ ನಾನು ನಿನಗಾಗಿ ಪರಿತಪಿಸುತ್ತಿದ್ದೆ. ನೀನು ದೊರಕಿದ ಬಳಿಕ ಇನ್ನಾವ ಘನ ವಸ್ತುವಿದೆ ಈ ಲೋಕದಲ್ಲಿ ಬೇಡಲು ನನಗೆ ಮುಕ್ತಿ ದಯ ಪಾಲಿಸು ತಂದೆ.
0: ಮಗು, ಮರ್ತ್ಯಕ್ಕೆ ಬಂದು ಶಿವಸಂಕಲ್ಪ ಮರೆತು ಬಿಟ್ಟೆಯ? ಮಾನವನಾದೆಯ ನೀನು, ಸ್ವಾರ್ಥಿಯಾದೆಯ?
1: ತಂದೆ, ನಾನು ಸ್ವಾರ್ಥಿಯೇ. ಹಲವು ವರ್ಷಗಳಿಂದ ಈ ನಿಂಗೋಳಕೋಳದ ದಟ್ಟದಡವಿಯಲ್ಲಿ ಪಂಚಭೌತಿಕ ವಸ್ತುಗಳಿಂದ ನಿರ್ಮಾಣಗೊಂಡ ಈ ನಶ್ವರ ದೇಹವನ್ನು ಪಂಚಲಿಂಗೇಶ್ವರನಲ್ಲಿ ಲೀನಗೊಳಿಸಿ ನೀನೇ ತನುಮರವೆಂದು ಧ್ಯಾನಿಸಿದ ನಾನು ಸ್ವಾರ್ಥಿಯೇ?
0: ನಿನ್ನೊಬ್ಬನ ಮುಕ್ತಿಗಾಗಿ ನಿನ್ನ ಅವತಾರ ಆದುದಲ್ಲ ಕಂದ. ಮಾನವನ ಮನದ ಮಾಲಿನ್ಯ ಕಳೆದು ಮುಕ್ತಿ ಹೊಂದುವ ಮಾರ್ಗ ತೋರಿ ನೀನು ಮುಕ್ತಿ ಮಂದಿರವಾಗಬೇಕು. ಮಗು, ಶರಣರು ಜೀವನದ ಮಧ್ಯದಲ್ಲೇ ನಿಂತವರು. ಅನುಭಾವ ಭಕ್ತಿಯನ್ನು ಆನಂದ ಭಕ್ತಿಯ ಮಟ್ಟಕ್ಕೆ ಏರಿಸಿ ಅಲ್ಲಿಂದ ಸಮರಸ ಭಕ್ತಿಯಲ್ಲಿ ಲೀನವಾದವರು. ಈಗ ನೀನು ಈ ಅಡವಿಯನ್ನು ಬಿಟ್ಟು ಜೀವನಕ್ಕೆ ಇಳಿದು ಕರ್ತವ್ಯ ನಿರತನಾಗಬೇಕು.
1: ದೇಹವೆಂಬ

0: ದೇಗುಲದ ಚಿದಾಕಾಶ ಗ್ರಹದಲ್ಲಿ ಬೆಳಗುವ ಜ್ಞಾನಶಕ್ತಿಯೇ. ಹಾಗಿದ್ದರೆ ನನ್ನ ಕರ್ತವ್ಯವೇನು ತಂದೆ ಅರುಹು?
1: ಸಂಸಾರದ ಮಧ್ಯದಲ್ಲಿದ್ದು ಅದನ್ನು ಅಂಟಿಸಿಕೊಳ್ಳದಿರಬೇಕು. ಇದರಲ್ಲಿ ಸ್ತುತಿ ನಿಂದೆ ಸಮಸ್ಯೆಗಳು ಬರುತ್ತವೆ. ಆ ಕಹಿಯನ್ನು ಸವಿಯಬೇಕು. ಸಕ್ಕರೆ ತಿನ್ನುತ್ತಾ ನಾಲಿಗೆ ಚಪ್ಪರಿಸುವುದು ದೊಡ್ಡದಲ್ಲ. ದೇವನ್ನು ಅಗಿಯುವಾಗಲೂ ಆ ಅನುಭವ ತಂದುಕೊಳ್ಳಬೇಕು. ಬಾ, ಹತ್ತಿರ ಬಾ, ನನ್ನನ್ನು ಅಪ್ಪಿಕೋ. ನನ್ನೊಳು ನೀನಾಗು, ನೀನೇ ನಾನಾಗು. ಈಗ ನೀನು ಏನಾಗಿರುವೆ?
0: ನಾನೆಲ್ಲಿರುವೆ? ಇಲ್ಲ ಇಲ್ಲ, ನಾನಿಲ್ಲ. ನಾನು ನಿನ್ನಲ್ಲಿ, ನೀನು ನನ್ನಲ್ಲಿ, ನೀನೇ ನಾನು ಪ್ರಭು. ಅಂತರಂಗದ ಸುಪ್ತ ಭಾವನೆಯ ತೆರೆಹರಿದು ಆತ್ಮ ಚೈತನ್ಯ ಎಚ್ಚೆತ್ತಿತು. ನಾನು ದೇಹಿಯಾದರೂ ನಿರ್ದೇಹಿ.
1: ಮಗು, ನಿನ್ನ ಏಕಾಗ್ರತೆ ಘನೀಭವಿಸಿ ಮುತ್ತಾಗಿ ಮಣಿಯಾಗಿ ನಿನಗೆ ಕಂಡುದೇನು, ಕೇಳಿಸುವುದೇನು?
0: ಈಶ್ವರಾನುಗ್ರಹದಿಂದ ಭಕ್ತನನ್ನು ರಕ್ಷಿಸಲು ಶಕ್ತಿ ರೂಪದಿಂದ ಅವತರಿಸಿದಂತೆ ಪುಣ್ಯಸುಧೆ ಹೆಪ್ಪುಗಟ್ಟಿ ಸೂರ್ಯಕಿರಣಗಳಾಗಿ ಪತಂಜಲಿ ಋಷಿ ಅಂಜಲಿಗೆ ಬಿದ್ದಂತೆ ಮಧುರ ಸ್ವರಗಳೆಲ್ಲ ಒಂದಾಗಿ ನುಡಿದಂತೆ ಮಂಜುಳ ಗಾನವೆಲ್ಲ ಏಕತಾನದಲ್ಲಿ ಮಿಡಿದಂತೆ ವೀಣೆಯ ಝೇಂಕಾರದಂತೆ ಹಗುರವು ಕೊಳಲ ಧ್ವನಿಯಂತೆ ಭಾರವು ಗಂಟೆಯ ಶಬ್ದದಂತೆ ಗಂಭೀರವೂ ಆದ ಪ್ರಣವನಾದ ಓಂಕಾರವಲ್ಲದೆ ಮತ್ತೇನೂ ನನಗೆ ಕೇಳಿಸುತ್ತಿಲ್ಲ ತಂದೆ.
1: ಇಂದಿನಿಂದ ನೀನು ಶಂಭುಲಿಂಗ. ಶಂಭುಲಿಂಗ ನಾಮದಿಂದ ಮಹಾನ್ ಆರೂಢನಾಗಿ ಮೆರೆಯುವೆ. ನಿನ್ನ ನಡೆಯಿಂದ ಧರೆ ಪಾವನವಾಗಲಿ, ನುಡಿಯಿಂದ ನಾಡು ಬೆಳಗಲಿ. ಒಂದು ಕಡೆ ಶಿವ, ಇನ್ನೊಂದು ಕಡೆ ಮಾನವ, ಇವೆರಡನ್ನೂ ಬೆಸೆಯುವ ಶಿವ ಮಾನವ ನೀನಾಗು. ದೇಶ ಅಸೂಯೆಗಳಿಗೆ ಕಾರಣೀಭೂತವಾದ ಜಾತಿ ಭೇದಗಳನ್ನು ತೊಡೆದು ಹಾಕುವ ಚಿಂತಾಮಣಿಯಾಗು. ಮಗು, ಅದಕ್ಕಾಗಿಯೇ ನಿನಗೊಂದು ರಂಗ ಸಿದ್ಧವಾಗಿದೆ. ಕೇಳು ಕೇಳು ಆರ್ತನಾದ
2: ಶಂಭುಲಿಂಗ. ಶಂಭುಲಿಂಗ ಎಲ್ಲಿದೆಯೋ? ನನ್ನ ಕೂಗು ನೀನು ಕೇಳಿಸಕ್ಕಿಲ್ಲೇನೋ? ಬಾರೋಯಪ್ಪ, ನನ್ನನ್ನು ಉದ್ಧರಿಸು ತಂದೆ, ಉದ್ಧರಿಸು.
1: ಶಂಭುಲಿಂಗ, ಮತ್ತೇಕೆ ವಿಳಂಬ? ನಿನ್ನ ಕಾರ್ಯರಂಗದ ಮೊದಲ ದೃಶ್ಯವಿದು. ಹೊರಡು, ನಿಜವಾದ ಶಂಭುಲಿಂಗನಾಗು.
2: ಶಂಭುಲಿಂಗ
0: ಬಂದೇ ಬಂದೇ, ಬರಕತ್ತೀನಿ, ಬಂದೇ ಬಂದೇ.
2: ಯಪ್ಪ ತಂದೆ, ಪರ್ಚಿ ಪಾಟೀಲ್ ಚೆನ್ನಪ್ಪ ಹಚ್ಚಿ ಮನತರದಾಗ ಹುಟ್ಟಿ ವಾಲಿ ಮನತರದ ಸೊಸೆಯಾಗಿ ಮುತ್ತಿನಂತ ಎಟ್ಟು ಮಕ್ಕಳನ್ನ ಹೆತ್ತು ವಂಶೋದ್ಧಾರದ ಕರ್ತವ್ಯನೂ ಮುಗಿಸಿರಿ. ನನಗ ಮುಕ್ತಿ ದಯಪಾಲಿಸು ತಂದೆ. ಶಂಭುಲಿಂಗ ಮುಕ್ತಿ ದಯಪಾಲಿಸು.
0: ನಾನೇ ಶಂಭುಲಿಂಗ ಬಂದಿದ್ದೀನಿ. ಏ ಗೌಡಶಾನೆ, ಹೇಳ, ನನ್ನಿಂದೇನಾಗ್ಬೇಕು ಹೇಳ.
2: ನಿನ್ನ ನೋಡಿದ ಮ್ಯಾಲ ಯಾನ್ ಹೇಳಕ್ಕೂ ನಾಲ್ಗೆನೆ ಹೊಳ್ಳದಂಗಾಗೇತಿ. ಬಾಯಿ ಪಟಪಟ ಅಂತ ಬಡಬಡಿಸ್ತಾವು, ಆದ್ರ ಅಕ್ಷರ ಹೊರಗ ಹೊಂಡವಲ್ಲೋ ಯಪ್ಪ.
0: ಅದೇನ್ ಹೇಳ್ಬೇಕು ತಿದ್ದೀಯ ಹೇಳ ಗೌಡ್ತಿ.
3: ಯಾನ್ ಹೇಳ್ತಾರ ಅವರು, ಪಾಪ ನಮ್ ಗೌಡ್ತಿಗೆ ಅದೇನು ಎದೆಗೆ ಗಡ್ಡಿ ಬೆಳೆದೈತಂತೆ. ಹಕೀಮರಿಗೆ ಗುಣ ಮಾಡಕ್ಕೆ ಆಗಿಲ್ಲ. ಪೂಜಿ ಪುನಸ್ಕಾರನ ಗೌಡ್ರು ಬೇಕಾದಷ್ಟು ಮಾಡಿಸ್ರೆ ಗೌಡ್ರಿ ಇದೇ ಒಂದು ತಲೆಬ್ಯಾನೆ ಕುಂತದೆ. ಅದಕ್ಕೆ ಗೌಡ್ತಿ ನಿಮ್ ಪಾದಕ್ ಬಿದ್ದಾರೆ.
0: ಗೌಡ್ಶಾನೆ ನಿಲ್ಸ, ಯಾಕ ಕಳಕ್ ಹತ್ತಿ? ಸಾಕ್ ಸಾಕ, ನಿನ್ಗೆ ಕಾಯಿಲೆ ಗುಣ ಆಗಕ್ ಬೇಕಲ್ಲ, ನೋವು ಹೋಗಬೇಕಲ್ಲ.
2: ಹೌದು ಹೊಡೆದಪ್ಪ, ಹೌದು. ಈ ನೋವು ತಡ್ಕೊಳಕ್ ಆಗವಲ್ದು.
0: ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅದನ್ನ ಇಟ್ಕೊಂಡು ಯಾಕೆ ಗೋಳಾಡಕ್ ಹತ್ತಿದಿ? ಅದನ್ನ ಕೊಟ್ಟು ಬಿಡು.
2: ಏನು ಯಪ್ಪ ನೀ ಹೇಳುದು?
0: ಹೌದವ್ವ, ನಿನಗಿರೋ ನೋವನ್ನ ನನಗೆ ಕೊಟ್ಟು ಬಿಡು, ನಾನ್ ಅದನ್ನ ತಗೊಂತೀನಿ.
2: ಅಯ್ಯೋ, ಯಾನ್ ಕೇಳಿದ್ರು ಕೊಡ್ಬೋದು, ಆದ್ರ ನನ್ನ ನೋವು ಇನ್ನೊಬ್ರಿಗೆ ಹೆಂಗ್ ಕೊಡಕ್ ಬರುತ್ತೋ ತಂದೆ.
0: ನೀನ್ ಕೊಡಕ್ಕೂ ಆಗಂಗಿಲ್ಲ, ಇಟ್ಕೊಂಡು ತಡ್ಕೊಳಕ್ಕೂ ಆಗಂಗಿಲ್ಲ. ಹಿಂಗ್ ಹೊಯ್ದಾಡ್ಬಾರ್ದವ್ವ, ಹೊಯ್ದಾಡ್ಬಾರ್ದು. ಒಂದೇ ಮನಸ್ಸಿರ್ಬೇಕು.
2: ನನಗಾಗ್ತಿರೋ ಸಂಕಟದಾಗ ನನಗೆ ಯಾರು ತಿಳಿವಲ್ದು, ಯಾನು ಹೊಳಿವಲ್ದು. ನಾ ಏನ ಮಾಡ್ಲಿ ಹೇಳ ತಂದೆ?
0: ತಿಳಿತೈತಿ, ಆದ್ರೆ ಹೇಳಕ್ ಬರ್ದಂಗೆ ನಿನಗೆ ಮಾಯೆ ಮುಸುಕ್ ಹಾಕೈತಿ. ನೀನು

0: ತಾಯಿ, ನಾನು ಮಗ, ನಿನ್ನ ಮಗ ನಿನ್ನ ಎದೆ ಹಾಲು ಕೇಳ್ತಾನೆ, ಕೊಟ್ಟೆ ಬಿಡ.
1: ಅಯ್ಯೋ ತಂದೆ, ಯಾಕಪ್ಪ ನನ್ನ ಮನಸ್ಸು ಮತ್ತಷ್ಟು ನೋಯಿಸಿ ನನ್ನ ಜೀವಂತ ಸಾಯಿಸ್ತೀಯೋ?
0: ತಾಯಿ, ಎದೆ ಹಾಲನ್ನ ಮಗ ಕುಡಿಬಾರ್ದೇನ?
1: ಶಿವನ, ಶಂಭುಲಿಂಗ, ಹಾಲು ಕೊಡುವ ಎದೆಯೇ ಹುಣ್ಣಾಗೈತಿ ತಂದೆ. ಅದಕ್ಕಾಗಿ ಉಪಚಾರ ಮಾಡಿಸ್ಕೊಂಡು ಜೀವ ರೋಸ್ ಹೋಗೈತಿ. ನಾ ಯಾನ್ ಮಾಡ್ಲಿ? ಹಾಲು ಬರೋ ಬದ್ಲು ನನ್ನ ಎದೆಯಾಗ ಕೇವು ನೆತ್ರ ಸೋರ್ತೈತಿ, ಹೊಲಸು ನಾರ್ತೈತಿ ತಂದೆ.
0: ಹಾಗಿದ್ರೆ ಫಲ ಪಕ್ವವಾಗಿದೆ ಅನ್ನಂಗಾತು. ನಿನ್ನ ಮಲೆಯೊಳಗಿನ ಹಣ್ಣನ್ನ ನಾನು ಉಣ್ಣಲೇಬೇಕು.
1: ಯಾನ್ ಮಾತು ಅಂತ ಹೇಳಕತ್ತೀಯು?
0: ತಾಯಿ ಎದೆಯಾಗೆ ಹುಣ್ಣಿದ್ರೆ ಜಗತ್ ಎಂದು ತಣ್ಣಗಿರೋದಿಲ್ಲ, ಕೊಟ್ಟು ಬಿಡು.
1: ಅಯ್ಯಯ್ಯೋ ಬ್ಯಾಡ ತಂದೆ, ಬ್ಯಾಡ.
0: ಕೊಡ ಕೊಡ ಕೊಡ. ತಾಯಿಯ ಮಲೆ ಹಾಲಿನಲ್ಲಿ ವಿಷ ಇರಕ್ಕೆ ಸಾಧ್ಯನೇ ಇಲ್ಲ, ಕೊಟ್ಟು ಬಿಡು ಹಾಲು. ಕೊಡ
1: ಬ್ಯಾಡ ತಂದೆ.
2: ಎಲ್ಲ ಇವನ ಅಯ್ಯಪ್ಪ, ಅವರೆದಿಗ್ ಬಾ ಹೆಚ್ಚು ಮಲಿ ಕುಡಿಯಕ್ ಹತ್ತಿನಲ್ಲಪ್ಪ ಇವ, ಹುಚ್ಚಿ ಧಾನ ಹೆಂಗೆ ಅವರೇ ಛಾಡ್ಸೋದಿರಿ ಅವನ್ನ. ಏ ಯಾವನು ಯಾವನು ನೀ?
0: ನಾನೇ, ನಾನು ನಿರಾಕಾರ, ಮಾಯೆಯಿಂದ ದೂರಾದವ.
2: ಮಾಯೆ? ಮಾಯೆ ಅಂದ್ರೆ?
0: ನಿಜವಲ್ಲದ ತೋರಿಕೆ.
2: ಏ ಮೈ ಮ್ಯಾಕ್ ಖಬರ್ ಐತೇನೆ ಒಂದಿನಗೆ? ನೀ ಮಾಡಿದ್ದೇನು, ನೀ ಮಾಡಿದ್ದೇನಾರ ಗೌಡ್ರಿಗೆ ಗೊತ್ತಾದ್ರೆ ನಿನ್ನ ಸುಟ್ಟ ಹಾಕ್ತಾರೆ. ಅಲ್ಲ, ಊರಾಗಿನ ಏಸೋ ಮಂದಿ ನಮ್ ಗೌಡ್ ಶಾನಿ ಮಾರಿ ಇನ್ನೂ ನೋಡಿಲ್ಲ. ಅಂಥದ್ದು ಈ ಪರದೇಶಿ ಸಾಧುಗೆ ಎದಿ ಹಾಲು ಕುಡಿಸಿದ್ರಲ್ಲಪ್ಪ ಗೌಡ್ತಿ. ಅಲ್ಲಲೇ, ಏ ಪರದೇಶಿ, ಸಾವಿನ ಅಂಜಿಕೆಯಾರ ಐತಿಲ್ಲೋ ನಿನಗೆ?
0: ಅಗ್ಗನೇನಲೇ, ಮೃತ್ಯಿಗೆ ಯಾರು ಅಂಜೋದಿಲ್ವೋ ಅವ್ರಿಗೆ ಜೀವನ ಮರಣ ಎರಡು ಒಂದೇಲೇ.
1: ಅವನ್ನ ಯಾರು ಅಂತ ತಿಳಿದಿದ್ದೀನಿ. ಯಾವ ಅಗಸಿದ್ಧಿ ಉಪಚಾರಕ್ಕೂ ಬಗ್ಗದ ನನ್ನ ಕಾಯಿಲೆನ ಕ್ಷಣ ಮಾತ್ರದಲ್ಲಿ ವಾಸಿ ಮಾಡಿದ ಬಹುರೋಗ ವೈದ್ಯ. ಅವ ಮನುಷ್ಯರ ಪೈಕಿ ಅಲ್ಲ, ದೇವರು ಶಿವ, ಜಗದ ನಂಜನೆಲ್ಲ ಉಂಡಾಕ ನಿಂತ ನಂಜುಂಡ, ನಂಜುಂಡೇಶ್ವರ.
2: ಅವರೇ ನೀವೇನೇಂದ್ರಿ? ಇಲ್ಲಿ ಸರಿಯಲ್ಲ. ಏ ಕರಿಯ ಮುರುಗ, ಹಿಡ್ಕೋರಿ ಆ ಸಾಧನ.
1: ನಿಲ್ಲಿ, ಯಾರು ನಿಂತ ಜಾಗದಿಂದ ಕದಲ್ಬೇಡ್ರಿ.
2: ನಡ್ರಲ್ಲ ಗೌಡ್ರಿಗೆ ಸುದ್ದಿ ಮುಟ್ಸ ನಡೀರಿ.
0: ಸಂಗವ್ವ, ಈಗ ನಿನಗೆ ಏನ್ ಅನ್ನಿಸ್ತಾ ಐತಿ?
1: ನೀ ಎದಿಗ್ ಬಾಯಿ ಹಚ್ಚಿ ಹೀರಿದಾಗ ಎದೆಯಾಗ ಬೆಳೆದಿರೋ ಗಡ್ಡಿ ಮಾಯಾತು, ಬಾವಿಲ್ಲ, ನೋವಿಲ್ಲ, ಆರಾಮದೀನಿ.
0: ಸರಿ ಸಂಗವ್ವ, ನನ್ನ ಕೆಲಸ ಆತು, ನಾ ಇನ್ ಹೊಂಟೆ.
1: ಯಪ್ಪ ತಂದೆ, ನನ್ನ ನಿನ್ನ ಸಂಗಾಟ ಅಯ್ಯೋ.
0: ನೀ ನನಕೂಟ ಹೊಗ ಹುಚ್ಚು ಪ್ಯಾಲಿ. ನನಗೇನು ಮಠನ, ಮನೇನ, ಊರ, ಕೇರಿನ? ನಿಂತಲ್ಲೆ ಮನೆ, ಕುಂತಲ್ಲೆ ಮಠ, ನಾ ಬರೀ ಲಂಗೋಟಿ ತುಂಡು ಕಂಬಳಿ ಆರ್ಬಿಡ.
1: ತಂದೆ, ನಾ ಇದೋ ತನಕ ಗೌಡ್ತಿ ಸಂಗಮ ಆಗಿದ್ನಿ. ನೀ ನನಗ ಪುನರ್ಜನ್ಮ ಕೊಟ್ಟು ಕ್ಯಾಸಿಂದ ನಾ ಆ ವ್ಯಾಮೋಹ ಕಳ್ಕೊಂಡೆ. ಇನ್ನು ನಾ ಸಾಯೋತನ ನಿನ್ನ ಪಾದ ಸೇವಾ ಮಾಡಿ ಈ ಜನ್ಮ ಸಾರ್ಥಕ ಮಾಡ್ಕೋತೀನಿ, ನಿನ್ನ ಶಿಷ್ಯವೃತ್ತಿ ಮಾಡ್ತೀನಿ. ಅಷ್ಟು ದಯ ಮಾಡೋ ಯಪ್ಪ, ದಯ ಮಾಡೋ.
0: ಅಲ್ಲ, ಮೀನಕೇರಿ ಗ್ರಾಮದ ವಾಲಿ ಮನೆತನ ಅಂದ್ರೆ ಈ ಸುತ್ತ ಹತ್ತ ಹಳ್ಳಿಯಾಗಿ ಪ್ರಸಿದ್ಧ ಮನೆತನ. ಅದ್ರಾಗೂ ನೀ ಆ ಮನೆ ಸೊಸಿ, ನೀ ಈ ಆರೂಢ ಜಂಗಮ್ಮನ ಹಿಂಬಾಲೆ ಬಂದಿ ಅಂದ್ರೆ ಲೋಕ ಏನಂದಾತು, ಮಂದಿ ಏನಂದಾರು?
1: ಲೋಕಕ್ಕ ನೀ ಅಂಜತಿಯನ, ಮಂದಿ ಮಾತಕ್ಕೆ ಹೆದರ್ತಿಯನ? ನನಗೀಗ ಬೇಕಾಗಿರೋದು ಮುಕ್ತಿ, ಜೀವನ್ ಮುಕ್ತಿ, ಸಾರ್ಥಕ ಜೀವನ. ನನಗ ದೀಕ್ಷೆ ಕೊಟ್ಟು ಆಶೀರ್ವಾದ ಮಾಡೋ ತಂದೆ.
0: ದೀಕ್ಷೆ ಅದು ಕಠಿಣ, ದೀಕ್ಷೆ ತಗೊಂಡ ಮೇಲೆ ಹಿಂದೆ ಸರಿಯಂಗಿಲ್ಲ. ಆ ಆತ್ಮ ಬಲ ಐತೆ ನಿನಗೆ?
1: ಪರೀಕ್ಷೆ ಬಾಡ ಕಡ್ಡಿ ಇಲ್ಲ. ಒಂದು ಮಾತು ನೆಪ್ಪಿರ್ಲಿ, ಸೂರ್ಯನ ತೇಜಸ್ಸು ಕಳೆಗುಂದಿದ್ರು, ಚಂದ್ರನ ತಂಪಾರಿ ಬಿಸಿ ಏರಿದ್ರು, ನಾ ನಿಂತ ಮೆಟ್ಟಿಂದ ಸರಿಯವಳಲ್ಲ. ನಂದು ಸುಸ್ಥಿರ ಮನ, ಸಮಾಧಿ ನಿಷ್ಠೆ,
0: ಭಾವಹೀನ ಜಗತ್ತಿನ ನಿಷ್ಠುರ ನಾನು.
1: ಯುಕ್ತ ಅಯುಕ್ತ, ನೀತಿ ಅನೀತಿ ಒಂದೂ ನನಗ ತಿಳಿಯಂಗಿಲ್ಲ. ನಿನ್ನ ಜ್ವಾಲೆಯಿಂದ ಸುಟ್ಟು ನನ್ನ ವೈರಾಗ್ಯ ಮೂರ್ತಿ ಮಾಡು, ಅಷ್ಟೇ ನಾ ಹೇಳಾಕಿ.
0: ಹಂಗಾರ ಇದೇ ನಿನ್ನ ಕಡೆ ತೀರ್ಮಾನ ಏನು?
1: ಹೌದು.
0: ಹಂಗ ಈಗ ಈಗ ನಾನು ಬಂದೆ.
1: ಎಲ್ಲಿ ಹೋಗಕ್ ಹತ್ತಿ ಬಿರ್ಬಿರ್ನೆ? ಅಲ್ಲಿ ಬರೀ ನಾಗರಪಡಿ ಬೆಳ್ದೈತಿ, ಮುಳ್ಳು ಮುಳ್ಳು ಚುಚ್ಚಾವು.
0: ನಾಗರಪಡಿ ಅದೇ ಬೇಕು ನನಗ.
1: ಮುಟ್ಟಿಗಿಟ್ಟಿ ಅದನ್ನ. ಆದ್ರೂ ಮುಳ್ಳು ಚೂಜಿ ಚೂಜಿ ಇದ್ದಂಗ, ಎಂಥ ಗಟ್ಟುಳ್ಳವಾದ್ರೂ ತಾಕಿಂದ ಚೀರಾಡಕ್ಕೆ ಬೇಕು. ಬಾ ಈ ಕಡೆ.
0: ನಿನ್ನ ಆತ್ಮಬಲ ಪರೀಕ್ಷೆ ಮಾಡು ಅಂತ ಹೇಳಿದೆಲ್ಲ, ಅದನ್ನೇ ಮಾಡ್ತೀನಿ. ಈಗ ಸುಮ್ನೆ ಕೊಂಡ್ರ ನನಗೆ ಹೇಳಕ್ ಬಂದಾಳ.
1: ಏನಾಗೈತು ತಂದೆ? ಅಗ ನಾಗರಪಡಿ ಕಡೆಯ ಕತ್ತಿಯನ. ಯಪ್ಪ ಶಿವನೇ, ತಂದ ರಾಶಿ ಹಾಕದ್ನಲ್ಲಪ್ಪ.
0: ಗಪ್ಕೊಂಡ್ರ ಅಂದೆ ಅಗವಾ, ಈಗ ಹೆಂಗಾತು ರಾಶಿ?
1: ಮುಳ್ಳಿರ್ ಗದ್ದಿಗೆ ಆದಂಗಾತು, ಪಸಂದಾಗೈತಿ.
0: ಹ್ಮ್, ಹಂಗ ಮಲ್ಗು ಆದ್ರ ಮ್ಯಾಗ.
1: ಅಯ್ಯೋ, ಏಸ್ ಒಂದ್ ರಾಶಿ ಹಾಕಿ ಹೆಂಗ್ ಹತ್ಲಿ? ಪಾವಟಿಗೆ ಇಲ್ಲ, ಏನಕ್ ಬರ್ದಾಗ ಆಗೈತಿ.
0: ಹಂಗ ನಾನೇ ನಿನ್ನ ಎತ್ತಿ ಅದ್ರ ಮೇಲೆ ಬಿಸಾಕ್ತೀನಿ. ನಾಗರಪಡಿ ಮೇಲೆ ಮಲಗು.
1: ಅಯ್ಯೋ ಶಂಭುಲಿಂಗ,
0: ಕಚ ಕಚ ಕುಣಿ ಅದ್ರ ಮ್ಯಾಗ ಕುಣಿ. ವಾ ವಾ ಸಂಗವ, ದುಷ್ಟ ಶಕ್ತಿನ ಸಂಹಾರ ಮಾಡಕ್ ನಿಂತ ಚಂಡಿ ಚಾಮುಂಡಿ ರುದ್ರ ಕಾಳಿ ಕೇಕೆ ಹಾಕಿ ಕುಣದಂಗ ಆತು. ಸಂಗವ, ನಾಗರಪಡಿ ಮುಳ್ಳು ಚುಚ್ಚಿ ನೋವಾಗ್ಲಿಲ್ವಾ ನಿನ್ನ ದೇಹಕ್ಕ?
1: ನೋವಾ ನನಗ? ಯಪ್ಪ, ಕುತ್ನಿ ಗಾದಿ ಮ್ಯಾಲ ನಿಂತಂಗಾತು. ನೀ ಕುಣಿ ಅಂತೆ ಕುಣದೆ, ಇನ್ನಾದ್ರೂ ದೀಕ್ಷೆ
0: ತಲಿ ಬೋಳ್ಸಾಕ ಬೇಕು. ನೀನು
1: ಒಪ್ಪಿದ್ನಿ ತಂದೆ.
0: ನಿನಗ ಈ ಹೊತ್ತಿನಿಂದ ಪುನರ್ಜನ್ಮ. ನೀನ್ ಸಂಗವಲ್ಲ ಬಸಮ್ಮ. ಬಸ್ಸಿ ಬಸ್ಸಿ ಬಸ್ಸಿ.
3: ನಿಂಗ
4: ಧಣರೇ,
3: ನೀ ಹೇಳೋ ಸುದ್ದಿ ಖರೆ ಖರೆನಾ?
4: ಖರೆ ರೀ ಧಣಿ ಖರೆ. ಅವ್ವ ಅವರು ಶಂಭುಲಿಂಗ ಸ್ವಾಮಿಗಳ ಸಂಗಟ ಹೋದ್ರಿ.
3: ಕೇಳಿರಾ ಕೇಳಿರಾ ನಟ್ರ, ಇದಕ್ಕ ನಿಮ್ಮನ್ನ ಕರ್ಸೀನಿ. ಆಮೇಲೆ ಏನಾದ್ರೂ ತಾಳಿ ಹೆಚ್ಚು ಕಮ್ಮಿ ಆತು ಅಂದ್ರೆ ನಾ ಕೇಳೋ ಮಗ ಅಲ್ಲ, ನಾ ಸಿಟ್ಟಿಗೆ ಬರೋ ಮನುಷ್ಯ ಅಲ್ಲ. ನಿಮಗ್ ಖೂನ್ ಐತಿ, ಆದ್ರೆ ಇದು ಎರಡು ಮಂಟಂದ ಇದ್ದತಿ ಮಸಿ ಮಸಿ ಬಳಿಯೋ ಕೆಲಸ. ದುನಿಯಾದಾಗ ಆಕಿ ಎಲ್ಲೇ ಇಲ್ಲಿ, ಆಕಿನ ಕಡಲ್ ಕ್ಯಾಸಿದ್ ಹೆಡಗಿ ತುಂಬಿಸ್ತೀನಿ. ನಂಬರ್ ಏನ ಮಾತನ್ನ
5: ಜನ ಸಮಾಧಾನದಲ್ಲಿ ಇರ್ತಾ ಬರ್ರಿ ನೀವು. ಇದು ಹಕ್ಕಿಕತರೇ ಏನು? ಯಾನ್ ನಡೆದದ? ಆಕೆಲ್ಲಿದ್ರೂ ನಾ ಪದ ತೆಗಿತ.
3: ನಮ್ಮದ್ದ ಮುತ್ಯಾರ ಕಾಲದಿಂದ ಯಾವ ಮಗನ ಕಡೆಯಿಂದನೂ ಆ ಕಡೆ ಸರದ್ನಿಲ್ಲ ಅನ್ಸ್ಕೊಂಡಿಲ್ಲ, ಬಳ್ ಮಾಡಿ ತೋರಿಸ್ಕೊಂಡಿಲ್ಲ. ಈ ಹುಚ್ಚು ಮುಂಡಿ ಮಾಡಿದ ಕೆಲಸಕ್ಕ ಮಸಡಿ ಮಸಡಿ ಹತ್ತಲಾರ್ದಂಗ ಆತು.
5: ಮರ್ಯಾದೆ ನಿಮ್ದು ಬಿ ಹೋದ್ರು ಅಷ್ಟ, ನಮ್ದು ಹೋದ್ರು ಬಿ ಅಷ್ಟ ಅದ. ಆಕಿ ನಮ್ ತಂಗಿ ಅಂತ ಹೇಳಕ ನಾಚಿಕ್ ಬರ್ಲಾಕ ಹತ್ತದ. ರೇಕುಲ್ಕಿ ಭರ್ಜಿ ಮನೆತಂದ ಚನ್ನಪ್ಪ ಹಚ್ಚಿವರ ತಂಗಿ ಒಬ್ಬ ಸಾಧುರ ಸಂಕಟ ಹೊಡೆದು ಹಾದ್ಲು ಅಂದ್ರ ನಮ್ ಇಜ್ಜತ್ ಉಳ್ದದ ಅಂತೀರಿ? ಆಕಿಗೆ ಅಣ್ಣ ಆದ ತಪ್ಪಿಗೆ ನಮ್ ಮಣ್ ತಿನ್ಬೇಕಾಗಿದೆ ಕುತ್ಕೊಂಡು.
3: ಯಾಡ್ ಮಕ್ಕಳ ತಾಯಿ ಅನ್ಸ್ಕೊಂಡು ಸುತ್ತ ಹತ್ತ ಹಳ್ಳಿ ಜನರ ಬಾಯ ಗೌಡಶಾನಿ ಅನ್ಸ್ಕೊಂಡು ಮತ್ತ ಈಕಿಗೆ ಯಾವ ಕಡೆಯಿಂದರೆ ಬಂದಿರಬೇಕು ಈ ಕೆಟ್ಟ ಬುದ್ಧಿ? ತಿನ್ನುಡಕ್ ಕಡಿಮಿಲ್ಲ, ದಾಗಿನ ಕಡಿಮಿಲ್ಲ, ದೌಲತ್ಗ ಕಡಿಮಿಲ್ಲ. ದಿನ ಬೆಳಗಾದ್ರೆ ಹತ್ತಾಳ ಹತ್ತಾಳ ದುಡಿತಾವ ನನ್ನ ಮನ್ಯಾಗ.
5: ಒಬ್ಬಾಕೆ ತಂಗಿ ಅಂತ ಮುದ್ದಿಲ ಬಾಯ ತುತ್ತ ತೆಗೆದು ಕ್ಯಾಸಿಂದ ತಿನಿಸಿ ಜ್ವಾಪಾನ ಮಾಡಿದ್ದಕ್ಕ ಸಂಗೆ ಕಲಿಸಿದ್ಲು ಬುದ್ಧಿ. ನಾ ಖರೆ ಹೇಳ್ತೀನಿ ನಂಟ್ರ, ಆಕಿ ಹೆಣ ನಾ ಕಣ್ಣಿಲ್ ನೋಡೋಬಟ ಬಾಯಗನ್ನ ನೀರ್ ಸುದ್ದ ಹಾಕಂಗಿಲ್ಲ.
3: ಇಂದ ಭೂಮಿ ಮ್ಯಾಲ ಆಕೆ ಇರ್ಬೇಕು ಒಂದು, ಇಲ್ಲ ನಾನು ಇರ್ಬೇಕು ಒಂದು. ಯಾಕ್ರಾಗ ಬಂದ ಆಗಾಕಬೇಕು ಇವತ್ತ
5: ನಂಟ್ರ? ಹತ್ತು ಮಂದಿ ಆಕಿನ ತಪಾಸ್ ಮಾಡಕ್ ಕಳಿಸೇ ನಾ ಈ ಕಡೆ ಬಂದಿನಿ. ಪತ್ತೆ ಹತ್ತುದಟೇ ತಡ.
3: ಥೂ, ಹೋಗಾಕಿ ಉಣ್ಣಾಕಿಡ್ತಿದ್ದ ಕೈಯಿಂದಲೇ ನನಗೊಂದಿಟ್ಟು ಮಕ್ಕಳಿಗೊಂದಿಟ್ಟು ವಿಷ ಕೊಡಬೇಕಿತ್ತು. ಎಲ್ಲರೂ ಮಶಾನ ಕಳಿಸಿ ಹೋಗ್ಬೇಕಾಗಿತ್ತು ಆರಾಮಿಲೆ. ತಪ್ಪ ಮಾಡಿದ್ಲು ತಪ್ಪ ಮಾಡಿದ್ಲರಿ.
5: ಬೈಲ ಸಾವು ಎಲ್ಲಾನ ಆ ಮಗನ ಪತ್ತ ತೆಗಿತ.
3: ಅವನ ಕಡೆಗೆ ಯಾರು ತಪ್ಪದರಿ? ಗಂಡಸನವ ಈಕಿನ ಬೆನ್ನ ಹತ್ತಿ ಕ್ಯಾಸಿ ನಾನ್ ನಿನ್ ಸಂಗಾಟ ಬರ್ತೀನಿ ಅಂತ ಪೀಡಿಸಿದ್ರ ಬೇಚಾರ ಅವ ಏನ್ ಮಾಡ್ಬೇಕು? ಬದ್ಮಾಸ ವೈದಂದ
5: ಗಂಡ ಹೆಂಡ್ರ ನಡಬರ್ಕ ಯಾನರ ತೋಡೆ ತೆಪ್ಪು ನೆಪ್ಪು ಆಗಿರ್ತಾವು. ಹಂಗೇನಾರ ಆಗಿತ್ತಪ್ಪ ಅಂದ್ರ ಸಂಜಾಯಿಸಿ ಹೇಳಾದಿತ್ತು. ಕದ್ಕಂಗ ಕಿದ್ಕಿಂಗ ತಾನೇ ಸಣ್ಣ ಪೋರ್ ಹಾಳ
3: ಬಂದ ಪಾಪ ಬರವಲ್ಲಕ್ಕ. ಇಬ್ರು ತಲಾಶ್ ಮಾಡಿಸ್ ಕ್ಯಾಸಿಂದ ಇಬ್ರಿಗೆ ಗುಂಡು ಹಾಕ್ತೀನಿ.
5: ಮೀನ್ ಕೇರಿ ರೇಕುಳಿಗೆ ಎಡ್ಲೂರ್ ಗೌಡಿಗೆ ಮನೆತನದ ಇಜ್ಜತಿಗೆ ಸವಾಲಾಗುತ್ತದೆ ಈ ಪ್ರಶ್ನೆ. ದುನಿಯಾ ಆಗಲ್ದಾಕಿ ಇವತ್ತು ಇವತ್ತು ಇವತ್ತಾಗಿ ಮುಗಿಸಿ ಮಣ್ಣಾಗಿಟ್ಟು ಮನೆಗೆ ಬರೋದು ನಡೀರಿ ನಟ್ರ.
3: ನಾಗ
5: ದಣಿ
3: ತತಾರಲ ಬಂದೂಕ ಲಾಕ್ ಲೇಕಾಗಿ ಹೋಗ್ಲಿ ಇವತ್ತ.
4: ದಣರೇ ದಣರೇ ಗೌಡಿ ಶಾರ ಬಾತಿ ಬಂದೈತ್ರಿ, ಪತ್ತಿ ಹತ್ಯಾರೆ ಶಂಭುಲಿಂಗ ಸ್ವಾಮಿಗಳು ಕೊಟ್ಟಾರಂತ್ರಿ.
3: ನಡೀರಿ ನಂಟ್ರ.
4: ನೀವ್ಯಾಕ್ ದಣಿ? ಹತ್ತಗಳ ಕರ್ಕೊಂಡು ನಾನೇ ಹೊಕ್ಕಿ ಇವತ್ ನೀವ್ ಆರಾಮಲ್ಲ ಕುಂದ್ರಿ ಮನೆಗೆ.
3: ಸಮಾಧಾನ ಇಲ್ಲ ಬಂದ್ರ ಆತು, ಇಲ್ಲಂದ್ರೆ ಕರ್ ಕ್ಯಾಶ್ ಹಡಗಿ ತುಂಬಿತ.
6: ಹುಚ್ಚೋಳ ಮಕ್ಳ, ನಾವು ಬಂದಿರೋ ಸೂಚನೆ ಯಾರಿಗೂ ಭೀ ತಿಳಿಯಾಕ ಕೂಡುದು. ಹುಷಾರ್ಲಿ, ಆ ಭಜನೆ ಮಾಡಕತ್ತಿರಲ್ಲ ಅವ್ರ ಸಂಘಟನೆ ಕುಂತು ಆ ಸ್ವಾಮಿಲ್ಲದನೆ ಪತ್ತೆ ಹಚ್ಚಬೇಕು.
0: ತನು ಮನಗಳ ನಿನಗವನಿತ್ತರೇನು? ನೀ ನಿನ್ನ ಮನವನ್ನು ಕೊಡಲಿಲ್ಲ, ನಿನ್ನಂತಹ ದಾಸನ ಮೇಲೆ ಗುರುವೂ ನಂಬಿಕೆ ಇಡಲಿಲ್ಲ. ಬಸಿ
1: ಆಗ್ತಿ ತಂದೆ.
7: ಅಗ ಅಗ ಸ್ವಾಮಿನ ಆನ ಕೌಡ್ಸನ ಅದಾಳ ನಿಂಗೋ ಈಗಲೇ ಹೆಡೆಮ್ರ ಕಟ್ಟವಾಯನ.
6: ಹೇಳಿ ಅವಸರ ಮಾಡಕ್ ಹೋಗ್ಬೇಡ್ರಿ ಕುರುಸಾಲೆ ನನ್ನ ಮಕ್ಕಳ, ಎಲ್ಲ ಮಕ್ಕಂತಾರಲ್ಲ ಆಗ ನಮ್ ಕೆಲಸ.
7: ಈಗಲೇ ಸ್ವಾಮಿನ ಕಂಡಿನಿ, ಆಗ್ಲಿಲ್ಲ ಮಾಯಾ ಇವನು. ಏ ನಿಂಗ ಎಲ್ಲದನು ಸ್ವಾಮಿ?
0: ವಸ್ತು ಎಲ್ಲಿದೆ ನೀ ಹುಡುಕುವಿ ಎಲ್ಲಿ, ಹೀಗಾದ್ರೆ ನೀ ಪಡೆಯುವುದು ಎಂದು ಮಾರ್ಗದರ್ಶಕ ಗುರುವನ್ನು ಸೇರು. ವಸ್ತುವೇ ನಿಲ್ಲುವುದು ಮುಂದೆ ಬಂದು. ಬಸಿ ಎಲ್ಲರೂ ಬಂದಾರ?
7: ಏ ಬಸ್ಸಿ ಬಸ್ಸಿ ಅಂತಾರಲ್ಲ ಅಕಿನ ಗೌಡ್ಸಿನಿ ಅಲ್ಲ.
6: ಲೇ ಸುಮ್ನೆ ಕುಂದ್ರಲೇ ಮಗನೇ.
0: ಬಸಿ ಕಳ್ಳ ಬಂದಾನೆ ನಿನ್ನ ಕಟ್ಟಿ ಒಯ್ತಾನ.
1: ನೀ ಇರುವಾಗ ನನಗ್ಯಾಕೆ ಚಿಂತಿ?
0: ನಿನ್ನ ಚಿನ್ನದ ಸರಪಳಿಯಾಗ ಬಿಗದು ಬಂಗಾರದ ಪಂಜರದಾಗ ಬಂಧಿಸ್ತಾನಂತ.
1: ಅರ್ಥ ಆಗವಲ್ದು ತಂದೆ.
0: ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನೋ ಮಾಯಾ ಪಾಶದಾಗ ಬಿಗಿತಾರಂತ ಕಳ್ಳ ಸೊಳೆ ಮಕ್ಕಳು. ಹೋಕೇನು
1: ಸಂಗಿ ಇದ್ದಿದ್ರೆ ಹೊಕ್ಕಿದ್ಲು ನಾ ಬಸ್ಸಿ. ಏನಿದ್ರು ಏನಾದ್ರೂ ಅದು ನಿಂದ
0: ಹಂಗ. ಲೇ ಪುರುಷಾರಿಗಳ್ರ ಅಲ್ಲಿ ಕಟಿ ರಾಶಿ ಐತಿ, ಶಿಮಣಿ ಎಣ್ಣೆ ಒಗ್ಗೆ ಕೊಡ್ರಲ್ಲ ಅದಕ್ಕೆ ಬೆಂಕಿ. ಬಸಿ ಉಂಡ್ರತಿಯ ಬೆಂಕಿ ಮೇಲ.
1: ನೀ ಹೇಳದಂಗ್ ಕೇಳೋದ ನನ್ ಕೆಲ್ಸ ಅಲ್ಲೇನು?
0: ಲೇ ಹೊಟ್ಟಿದೇನ್ರಲೇ ಬೆಂಕಿ.
7: ಹೂನ್ರಿ ಉರಿಯಾಕತ್ತೈತಿ.
0: ಬಸಿ ನೀ ಈಗ ಉರಿಯುವ ಶಿವ ಜ್ವಾಲಿಯಾಗೆ ಕುಂದ್ರಕಾಬೇಕು. ಸೋಳೆ ಮಕ್ಳು ಯಾವನ ಬಂದು ಒಯ್ತಾನ ಒಯ್ಲಿ.
1: ಶಂಭುಲಿಂಗ ಶಂಭುಲಿಂಗ ನಿನ್ನ ದಯಾ ಕುಂತೇನೋ ಯಪ್ಪ ಬೆಂಕಿಯಾಗ ತಣ್ಣ ಕುಂತೇನು ಆರಾಮದೀನಿ.
4: ಲೇ ಗೌಡಿಶಾನಿನ ಬೆಂಕಿಯಾಗ ಕೊಟ್ಟೋ ಸ್ವಾಮಿ ಹಿಡಲಿ ಅವನ್ನ. ಇಲ್ಲ ಅಲ್ಲೇ ಇಲ್ಲಿ ಇಲ್ಲಿ
7: ಯಪ್ಪ ಯಪ್ಪ ಯಪ್ಪ ತಂದೆ ನಿನ್ನ ಮಹಿಮಾ ತಿಳಿದೆ ನಿನ್ನ ಹಿಡಿಯಕ್ ಬಂದದ್ದು ನಮ್ದ ಅಪರಾಧ ತಪ್ಪ ಶಂಭುಲಿಂಗ. ನಮ್ಮ ಅಪರಾಧ ಕ್ಷಮಾ ಮಾಡಿಬಿಡಪ್ಪ ತಂದೆ.
0: ಬಸಿ
1: ಅಪ್ಪಣೆ ಕೊಡು ತಂದೆ.
0: ನಾವಿ ಎಲ್ಲದೀವಿ
1: ರೇಕುಳಗಿ ಗ್ರಾಮದಾಗ.
0: ಬಾಯಿಲ್ಲಿ ತಗೋ, ಇದು ಜೋಳಿಗೆ. ಇದು ಸಾಮಾನ್ಯವಾದ ಜೋಳಿಗೆ ಅಲ್ಲ. ಹಿಂದೆ ಬ್ರಹ್ಮ ಅಹಂಕಾರದಲ್ಲಿ ಮೆರೆಯುತ್ತಿದ್ದಾಗ ಪರಮೇಶ್ವರ ಅವನ ರುಂಡವನ್ನು ಕತ್ತರಿಸಿದ. ಆಗ ಬ್ರಹ್ಮ ಕಪಾಲ ಆ ಶಿವನ ಕೈಯನ್ನು ಕಚ್ಚಿ ಹಿಡಿಯಿತು. ಆ ಪಾಪ ವಿಮೋಚನೆಗಾಗಿ ಬ್ರಹ್ಮ ಹತ್ಯಾ ಶಾಪದಿಂದ ಬಿಡುಗಡೆ ಹೊಂದಲು ಶಿವ ಭಿಕ್ಷೆ ಬೇಡಬೇಕಾಯಿತು. ಯಾರು ಎಷ್ಟು ಭಿಕ್ಷೆ ನೀಡಿದರೂ ತ್ರಿಷೆ ಅವನಿಗೆ ಹಿಂಗಲಿಲ್ಲ. ಆಗ ಲೋಕಮಾತೆ ಪಾರ್ವತಿ ತನ್ನ ಪತಿಗಾದ ಪರಿತಾಪ ನೋಡಲಾರದೆ ಅನ್ನಪೂರ್ಣೆಯ ಅವತಾರ ತಾಳಿ ತನ್ನ ಸರ್ವಸ್ವವನ್ನೂ ಶಿವನ ಜೋಳಿಗೆಗೆ ನೀಡಿ ಶಿವನನ್ನು ಪಾಪದಿಂದ ಮುಕ್ತಗೊಳಿಸಿದಳು. ಅಂದಿನಿಂದ ಇದು ಜೋಳಿಗೆಯಾಗಿ ಇಂದಿಗೂ ಉಳಿದಿದೆ. ಅದರ ಸಂಕೇತವಾಗಿ ಈ ಜೋಳಿಗೆಯಾಗೆ ನಾಲ್ಕು ವೇದ ನಾಲ್ಕು ಯುಗ ನಾಲ್ಕು ಕಾಲ ನಾಲ್ಕು ದಿಕ್ಕು ಎಲ್ಲ ಸಂಕೀರ್ಣವಾಗೈತಿ. ಈ ಜೋಳಿಗೆ ಲೋಕ ಕಲ್ಯಾಣಕ್ಕೆ ಮಾತ್ರ ಉಪಯೋಗವಾಗಬೇಕು, ಸ್ವಾರ್ಥಕ್ಕೆ ತುತ್ತು ಕೂಳೆತ್ತುವ ಬಡ ಜೋಳಿಗೆಯಾಗಬಾರದು.
1: ಅಂತಿಮೆಯಾಗಿದ್ದನ್ನ ಭಿಕ್ಷೆ ಬೇಡಕ ಹೆಂಗ್ ಉಪಯೋಗಿಸ್ಲಿ ತಂದೆ?
0: ನಿನಗೆ ಬಂದಿರೋ ಸಂಶಯ ಸಹಜ, ಆದರೂ ತುಟಿ ಕೊಟ್ಟ ಶಿವ ತುತ್ತು ಕೊಟ್ಟೇ ಕೊಡ್ತಾನಂತ ಮನೆಯಾಗೆ ಕುಂತ್ರೆ ಹೊಟ್ಟೆ ತುಂಬ್ತವ ನೋಡು. ಆ ಮನೆ ಖೂನ್ ಹತ್ತುತ್ತದೇನ್ ನಿನಗೆ?
1: ಅದು ಅದು ಅದು ನಾ ಹುಟ್ಟಿ ಬೆಳೆದ ಮನೆ, ನನ್ನ ತವರು ಮನೆ.
0: ಅದೇ ಮನೆ ಬಾಗಲಾಗ ನಿಂತು ಭಿಕ್ಷೆ ಬೇಡಿ ಪ್ರಸಾದ ತಂದು ಅದನ್ನು ಶಿವಪ್ರಸಾದ ಮಾಡಿ ತಿನ್ನಬೇಕು.
1: ನಿನ್ನಾಜ್ಞೆ ನಿನ್ನಾಜ್ಞೆ ಗುರುಕಾಂತಿ ಭಿಕ್ಷಾ. ಏಸೊಂದು ವರ್ಷ ಆತು ನಾ ಹುಟ್ಟಿದ ಮನೆಗೆ ಬಂದು. ಆಹಾ ಸುಂದರವಾದ ಮನೆ, ಧನಲಕ್ಷ್ಮಿ, ಧಾನ್ಯ ಲಕ್ಷ್ಮಿ, ಸಂಪತ್ ಲಕ್ಷ್ಮಿ, ಅಷ್ಟಲಕ್ಷ್ಮಿಯರು ಇಷ್ಟಪಟ್ಟು ನಿತ್ಯ ಪೂಜೆಗೊಳ್ಳುವ ಮನೆ, ಹತ್ತಾರು ಜನರಿಗೆ ಕೈ ಎತ್ತಿ ದಾನ ಮಾಡಿ

0: ಅಂದು ಸಣ್ಣವಳಿದ್ದಾಗ ಮುಕ್ಕರಿಸಿ ಬಿದ್ದು ಕಾಲಿಗೆ ಪುಟ್ಟ ಗಾಯ ಮಾಡಿಕೊಂಡಿದ್ದೆ. ಆಗ ಅದನ್ನೇ ದೊಡ್ಡದಾಗಿ ಮಾಡಿ ನೀನು ಹಗಲು ರಾತ್ರಿ ನಿದ್ದೆ ಕೆಟ್ಟು ಔಷಧೋಪಚಾರ ಮಾಡಿ ಬಾಳ ಸಂಗೀ ಎಂದು ರಮಿಸಿದ ಮನೆ ಈ ಮನೆ. ಅವ್ವ ಶಿವನ ಪಾದ ಸೇರಿದ ದಿನ ನಾನು ಅಮ್ಮ ಅಮ್ಮ ಅಂತ ಬೋರಾಡಿ ಅಳುತ್ತಿದ್ದಾಗ ನನ್ನನ್ನು ಎತ್ತಿ ನೀನಂದ ಮಾತು, ಸಂಗೀ ಮಗಳೇ ಇನ್ನು ನಿನ್ನ ಪಾಲಿಗೆ ಅವ್ವ ಅಪ್ಪ ನಾನವ್ವ ನಾನೇ ನಾನೇ ಎಂದು ಸಲಹಿದೆ. ನನಗೆ ಹರೆಯ ಬಂದಾಗ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಾಗ ಸಂಗೀ ತವರು ಮನೆ ಕೀರ್ತಿ ಬೆಳಗುತ್ತಾಯೇ ಬೆಳಗುತ್ತಾಯೇ ಎಂದೆ. ಆದರೆ ನಾನಿಂದು ಶರಣೆಯಾಗಿ ನನ್ನ ತವರು ಮನೆ ಮುಂದೆನೇ ನಿಂತು ಭಿಕ್ಷಾ ಭಿಕ್ಷಾ ಅಂತ ಕೇಳಬೇಕಾಯ್ತು. ನನಗೇನಾಯ್ತು, ನಾ ಏನ ಬಡಬಡಿಸ್ತೀನಿ? ಮಾಯೆ ಮಾಯೆ, ಈ ಮಾಯೆಯ ಪರದೆ ಹರಿಯಲೇಬೇಕು, ಇಲ್ಲ ಅಂದ್ರೆ ಈ ಸಾಧನೆ ಸಿದ್ಧಿಯಾಗಕ್ ಸಾಧ್ಯನೇ ಇಲ್ಲ. ಸ್ಥಿರವಾಗು ಮನಸ್ಸೆ, ಸ್ಥಿರವಾಗು, ಅಸ್ಥಿರಗೊಳ್ಳದಿರು, ಅಸ್ಥಿರಗೊಳ್ಳದಿರು. ಗುರುಕಾಂತಿ ಭಿಕ್ಷಾ, ಗುರುಕಾಂತಿ ಭಿಕ್ಷಾ.
1: ಬಂದೇ.
2: ಯಾರು ನೀನು? ಸಂಗವ್ವ ಬಾರವ, ಬಳಿಕ ಬಾರವ್ವ. ಬಾಗಲ್ದಾಗ ನಿಂತ್ಕೊಂಡು ನೀನು ಭಿಕ್ಷೆ ಕೇಳೋದ? ಬಾ ತಾಯಿ, ಬಾರವ ಒಳಗ.
0: ಇಷ್ಟು ದಿನ ನಾ ಒಳಕ್ಕ ಇದ್ದೆ, ಸದ್ಗುರುನಾಥ ಶಂಭುಲಿಂಗ ನನಗ ಹೊರಗ್ ಕರ್ತಂದ.
2: ಏನವ್ವ ನಿನ್ನ ಮಾತು, ಇದು ನಿಂದ ಮನೆ ಅಲ್ಲೇನವ್ವ? ನೀನು ಹುಟ್ಟಿ ಬೆಳೆದ ನಿನ್ ತವ್ರ ಮನೆಯವ್ವ, ನಿನ್ ತವ್ರ ಮನೆ.
0: ನೀ ನೀ ಎನ್ನುತ್ತ ನೀನಾದೆನು ನಾನು, ನೀ ನೀ ಎನ್ನುತ್ತ ನಾನಳಿದೆ. ನಿನಗೆ ಅರ್ಪಿಸಿ ನನ್ನಲ್ಲಿ ನಾನಿರೇ ಒಳಗು ಹೊರಗು, ಬರೀ ನೀ ಸುಳಿದೆ ಶಂಭುಲಿಂಗ. ಶಂಭುಲಿಂಗ, ನಾನು ನನ್ನದು ಎಲ್ಲವನ್ನು ಶ್ರೀ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ಅತ್ತಿಗೆಮ್ಮ. ನಾನು ನುಡಿಯೋದು ನಡೆಯೋದು ಎಲ್ಲವೂ ಗುರುವಾಗ್ನಿಯಂತೆ. ಬೇಗ ಪ್ರಸಾದ ನೀಡಿ ಕಳಿಸವ್ವ.
2: ಸಂಗವ್ವ, ನೀನು ನಿನ್ನ ಮನೆಗೆ ಬಂದು ಭಿಕ್ಷೆ ಕೇಳ್ಬೇಕಾ? ನೋಡವ್ವ, ನಿನಗ ಬೇಕಾ ತಗೊಂಡು ಹೋಗು. ನೋಡಿದ ನಾಲ್ಕು ಮಂದಿ ಏನಂತಾರ, ಮೊದ್ಲ ಒಳಗ ಬಾರವ್ವ, ಬಾರವ್ವ ಒಳಗ. ಅಲ್ಲವ್ವ ನೋಡವ್ವ, ನಿನ್ನ ಅಣ್ಣ ಸಿಟ್ಟನಾಗ ಒಂದ್ ಮಾತಾಡಿರ್ಬೋದು, ಅದು ನಿನ್ ಮ್ಯಾಗಿನೇ ಪ್ರೀತಿಲೆ, ನಿನ್ ಮ್ಯಾಗಿಟ್ರು ಅಭಿಮಾನದಿಂದ. ನೀ ಅದನ್ನ ಮನಸ್ಸಿನಾಗ ಇಟ್ಕೊಂಡು ಹಠ ಮಾಡಕ್ ಹೋಗ್ಬೇಡ ತಾಯಿ. ಒಳಗ ಬಾರವ್ವ, ಒಳಗ ಬಾರವ್ವ ನನ್ನವ್ವ.
3: ಬರು. ಯಾರನ್ನ ಕರಿತೀಯೇ? ಸಂಗಿ ನಡಿ ಮೊದ್ಲಿಂದ, ಮಾಡೋದೆಲ್ಲ ಮಾಡಿ ನನಗ ಊರಾಗ ಮಾರಿ ತೋರಿಸ್ಲಾರ್ದಂಗ ಮಾಡಿದ್ರು ಇನ್ನೂ ನೀನು ಸಮಾಧಾನ ಆಗಿಲ್ಲ. ಮತ್ ಹೊಳ್ಳಿ ಯಾಕೆ ಬಂದಿ? ನಾವ್ ಅದೀವು ಸತ್ತಿವು ಅಂತ ನೋಡಕ್ ಬಂದಿ?
4: ನನ್ನ ಮುಂದೆ ನಿಲ್ಬೇಡ, ನಿಂದಷ್ಟು ನೀನ್ ನೋಡ್ಕೊಳ್ಳುವಾಕಿ.
0: ನಿಜ, ನೀನು ಮನುಷ್ಯ ನಾನು ಮನುಷ್ಯಳೆ, ಇಂದಿಲ್ಲ ನಾಳೆ ಹಿಂದೆ ಮುಂದೆ ಸಾಯೋವ್ರೆ. ಅಂದಿಂದ ನಾ ನಂದಷ್ಟ ನೋಡಕಬೇಕು. ನಾ ನಿನಗ ಮಾತು ಕೊಟ್ಟೀನಿ, ತವರು ಮನೆ ಕೀರ್ತಿ ಬೆಳಗುತ್ತೀನಿ ಅಂತ. ನಾ ಫರ್ಜಿ ಪಾಟೀಲ್ ಹಚ್ಚಿ ಮನೆತನದಾಗ ಹುಟ್ಟಿ ವಾಲಿ ಮನೆಗೆ ಹೋದಾಕಿ, ಎರಡೂ ಮನೆತನದ ಕೀರ್ತಿ ಅಮರ ಆಗಕ ಬೇಕು. ಹೋಗ್ಲಿ, ಭಿಕ್ಷಾ ಅಂತ ಬಂದಾಕಿಗೆ ಭಿಕ್ಷಾ ನೀಡ್ತೀಯೋ ಇಲ್ಲ?
3: ಸಂಗೀ ಸಂಗೀ, ನಿನ್ನಿಂದ ನಮಗ ನಮ್ಮ ಮನೆತನಕ ಮಸಿ ಹಾಕ್ತು, ನಾ ಊರ ಮಾರಿ ಎತ್ತಿ ತಿರಿದಂಗಾತು. ನಮ್ಮ ಮಾನ ಮರ್ಯಾದೆ
0: ಧನ ದೌಲತ್ತು ಇದ್ರೇನೆ ಮಾನ ಮರ್ಯಾದೆ, ಆಸೆ ಇದ್ರೇನೆ ನಿರಾಸೆಗೆ ಬೆಲೆ, ಅದೇ ನನಗಿಲ್ಲ. ನಾ ಆ ಎಲ್ಲಾ ವ್ಯಾಮೋಹ ಬಿಟ್ಟಾಕಿ ಒಂದಂತೂ ಖರೆ, ಶಂಭುಲಿಂಗ ಸದ್ಗುರುವಿನ ಕೃಪೆ ಹಚ್ಚಿ ಮನೆತನ ಕಾಯ್ತು ಗುರುಕಾಂತಿ ಭಿಕ್ಷಾ.
3: ಬಾರು ಬಾರು, ನನ್ನ ಸಹನೆ ನನ್ನ ತಾಳ್ಮೆಗೂ ಒಂದು ಮಿತಿ ಐತಿ. ನನ್ನ ಮನೆ ಮುಂದ ನನ್ ಬೆನ್ನಲ್ಲಿ ಬಿದ್ದಾಕಿ ಭಿಕ್ಷಾಂತ ಕೂಗಕತ್ತಾಳ ಅಂದಿಂದ ನಾ ಊರಾಗ ಸೈ ಅನಿಸ್ಕೊಂಡವಾಡ. ಏನಾದ್ರೂ ನಾ ಈಕಿನ ಕಡ್ದು ಹೆಡೆಗೆ ತುಂಬತೀನಿ.
2: ಎಂದು
0: ನನಗ ಗುರು ಶಂಭುಲಿಂಗನ ದರ್ಶನವಾಯಿತು. ಅಂದೇ ಈ ಭವ

0: ದನ ಅನ್ನು ಸರಪಣಿ ಕಳಚಿತು. ಪೂರ್ವಾಶ್ರಮದ ತೆರೆ ಸಡಲಿತು. ಪುನರ್ಜನ್ಮ ದೊರೆಯಿತು. ಅಂದು ನಾನು ಸಂಗಿ ಸಂಗಮ್ಮ, ಇಂದು ನಾನು ಬಸ್ಸಿ ಬಸ್ಸಮ್ಮ. ಆಸೆ ದೂರಾಗಿ ಮೋಹ ಅಳಿಯಿತು. ನಾನು ಹೋದೆನೋ ಅಥವಾ ಅವನೇ ಕರೆದನು? ಎಲ್ಲವೂ ದೈವ ಪ್ರೇರಣೆ, ದೈವ ಚಿತ್ತ. ಅದೆಲ್ಲ ಇರಲಿ, ನಾನಾಗಲೇ ಅಂದೆ ಗುರುಕಾಂತಿ ಭಿಕ್ಷಾ ಅಂತ. ಇನ್ನುಳಿದಿರುವುದು ಒಂದೇ ಬಾರಿ. ನೀಡುವ ಮನಸ್ಸಿದ್ರೆ ನೀಡಿ, ಇಲ್ಲ ಅಂದ್ರೆ ನಾ ಹೊಂಟೆ ಮುಂದಿನ ಮನೆಗೆ. ನಾನೀಗ ವಿರಾಗಿಣಿ, ನಿನ್ನ ಸಂಗವ್ವ ಅಲ್ಲ, ಅದನ್ನು ತಿಳಿಯಿರಿ. ಸ್ವೇಚ್ಛಾಚಾರದಿ ಸಾಗಿದವಳಲ್ಲ, ವೈರಾಗಿಣಿ ಆದಾಕೆ.
1: ನಿಲ್ಸು ನಿನ್ನ ವೇದಾಂತನ, ಯಾರನ್ನ ಕೇಳಿ ನೀ ಮನೆ ಬಿಟ್ಟು ಬಾರಿ? ನಿನ್ನ ಗಂಡನ ಕೇಳಿದ್ಯ?
0: ಸಾವು ಯಾರನ್ನಾದ್ರೂ ಕೇಳಿ ಬರುತ್ತೇನೆ.
1: ಹಂಗ್ ಸತ್ತದ್ರ ನನ್ನ ಪಾಲಿಗೆ ಜೀವಂತ ಇದ್ದ ತಂಗಿ ಸತ್ತು ಅಂತ ಕಣ್ಣೀರ್ ಹಾಕಿ ಋಣ ಬಗೆಹರಿತು ಅಂತ ಮೂರು ಹಿಡಿ ಮಣ್ಣು ಹಾಕ್ತಿದ್ನಿ
0: ಎಂದ ನಾ ಮನೆ ಬಿಟ್ಟು ಹೊಂಟೆ ಅಂದೇ ನಿಮ್ಮ ಪಾಲಿಗಿನ ಸತ್ತೆ. ಸತ್ತವಳ ಬಗೆಗೆ ನೀವೇಕೆ ಮಾಡುವಿರಿ ಚಿಂತೆ? ಆಗ ಸಂಸಾರದ ಸುಳಿಯಲ್ಲಿ ಸಿಕ್ಕು ಸತ್ತಿದ್ದೆ. ಗುರುನಾಥನ ಕರುಣೆಯಿಂದ ಮತ್ತೆ ಎಚ್ಚತ್ತೆ.
1: ಗುರುನಾಥ ಗುರುನಾಥ ಗುರುನಾಥ, ಆ ನಿನ್ನ ಗುರುನಾಥನಿಗೆ ನೀನೇ ಬೇಕಿತ್ತ? ನನ್ನ ಮನೇನೆ ಬೇಕಿತ್ತ? ಜಗತ್ತ ಬೇಕಾದಷ್ಟು ಮನೆ ಇತ್ತಲ್ಲ.
0: ಜಗತ್ತಿನಲ್ಲಿ ದಿನ ಸಾವಿರಾರು ಹೂಗಳು ಅರಳುತ್ತವೆ, ಆದರೆ ಕೆಲವು ಮಾತ್ರ ಶಿವನ ಪಾದ ಸೇರುತ್ತದೆ.
2: ಯಾಕ್ರಿ ಯಾಕ್ರಿ ನಿಮ್ ತಂಗಿ ಕೊಟ್ಟು ಸಿಟ್ಕೇಳ್ತೀರಿ? ಸಾಕು ಮಾಡ್ರಿಣ್ಣ, ಇನ್ನಾದ್ರೂ ಸುಮ್ಕಿರ್ರಿ.
3: ಸಂಗವ್ವ ಬಾರವ ಒಳಗ. ಬಾರವ ತಾಯಿ.
0: ನಾ ಒಳಗಿನಿಂದಲೇ ಹೊರಬಂದೆ, ಇನ್ನೆಂದು ಒಳಬರಲಾರೆ. ಶೂನ್ಯ ಮಂಡಲದಲ್ಲಿ ಮನೆಯನ್ನು ಮಾಡಿ ಸುಮಧುರ ನಾದವ ಕೇಳಿದೆನು. ರೋಮ ರೋಮಗಳು ದೀಪಗಳಾಗಿ ಬ್ರಹ್ಮವ ಬೆಳಕುತ ನಿಂತಿಯೇನು?
3: ನಿನ್ನ ಈ ಮಾತು ನಮಗೆ ಹ್ಯಾಂಗ್ ತಿಳಿತಾವ ಯವ್ವ? ಸಂಗವ್ವ ನಾವು ಅಜ್ಞಾನಿಗಳು, ನೀನು ಸುಜ್ಞಾನಿ ಆಗಿದ್ದಿ. ನೋಡವ್ವ, ಆಗಿ ಹೋದ ಘಟ್ನಾನ ಮನಸ್ಸಿನ ಮೇಲೆ ತಗೊಂಡು ನಿನ್ನ ಅಣ್ಣ ಏನೇನೋ ಅಂದಾರ, ಆದ್ರ ಅದು ನಿನ್ ಮ್ಯಾಗಿನ ಕೋಪದಿಂದ ಅಲ್ಲ. ಏನಾದ್ರೂ ನೀನ್ ಈ ಮನಿ ತಂಗಿನ, ನೀ ತಾಪದಿಂದ ಏನಾದ್ರೂ ನುಡಿದಿ ಅಂದ್ರ ಈ ಮನಿ ವಂಶನ ಇಲ್ದಂಗ ಆಕೈತೆ ಯವ್ವ, ಇಲ್ದಂಗ ಆಕೈತಿ.
0: ನನ್ನ ಕೋಪ ತಾಪ ಅವು ಆಗಲೇ ಸದ್ಗುರು ಶಂಭುಲಿಂಗನ ಪಾದಕ್ಕೆ ಅರ್ಪಣೆ ಮಾಡಿನಿ ಅತ್ತಿಗೆಮ್ಮ. ಶಾಂತಿ ಸಮತೆಗಳಿದ್ದರೆ ಮನದಲ್ಲಿ ಸಮದೃಷ್ಟಿಯು ತಾನಾಗುವುದು. ಸಕಲ ಜೀವಿಗಳ ಆತ್ಮನಲ್ಲಿ ಪರಮಾತ್ಮನ ಅಂಶವೇ ಕಾಣುವುದು. ನನಗೆ ಗುರುವಿನ ಆಜ್ಞೆಯಾಗಿದೆ, ಮೊದಲ ಭಿಕ್ಷೆ ತವರು ಮನೆಯಿಂದಲೇ ಆಗಬೇಕು ಎಂದು. ಇಚ್ಛೆ ಇದ್ದರೆ ಭಿಕ್ಷೆ ನೀಡಿ ಕಳಿಸಿ.
3: ಕೇಳಾಕತ್ತೀರೇನ್ರಿ ಕೇಳಾಕತ್ತೀರ ನಿಮ್ ತಂಗಿ ಮಾತು? ಇಂತ ಮಗಳನ್ನ ಹಡ್ದ ನಿಮ್ ಪುಣ್ಯ ರೀ, ನಿಮ್ ಪುಣ್ಯ. ಸಂಗವ್ವ ನಿಮ್ಗ ತಂಗಿ ಆಗಿ ಹುಟ್ಟಿದ್ದು ನಿಮ್ ಭಾಗ್ಯ. ಆಕಿಗೆ ನೀವಿನ್ನೇನು ಅನ್ಬೇಡ್ರಿ, ಏನು ಅನ್ನಕ್ ಹೋಗ್ಬೇಡ್ರಿ. ಆಕಿಗೆ ಏನಾದ್ರು ಅಂದ್ರ ಕೆಡಕಿಗೆ ದಾರಿ ನಾವ ಮಾಡ್ಕೊಂಡಂಗ ಆಕೈತಿ. ರೀ ಕರೀರಿ ನಿಮ್ ತಂಗಿನ, ಕರೀರಿ ಆ ಮಹಾ ತ್ಯಾಗಿನ. ನೋಡ್ರಿ ನಿಮ್ಗೊಂದ್ ಕಡೇ ಮಾತೊಂದು ಹೇಳ್ತೀನಿ, ನಿಮ್ ಮನಸ್ನಾಗ ಏನ ಇದ್ರು ತಗದ್ ಒಗಿರಿ, ಹಾಕಿರ ಒಳಗ್ ಕರೆದು ಸತ್ಕಾರ ಮಾಡ್ರಿ. ತಂಗಿ ಅಂತ ಒಪ್ಕೊಡ್ರಿ, ರೀ ಒಪ್ಕೊಡ್ರಿ. ನೀವು ಜನ್ಮ ಜನ್ಮಾಂತರನ ಎತ್ತಿ ತರಲಾರ್ದಂತ ಬಾಕ್ಯದ ಹೇರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತೈತ್ರಿ, ವೈರಾಗ್ಯದ ತೇರು.
1: ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲವ ನಾನು, ನನ್ನನ್ನ ಕ್ಷಮಿಸ್ಬಿಡವ, ಕ್ಷಮಿಸ್ಬಿಡು. ಬಾಳ ದಿನಕ್ಕ ತಂಗಿ ಮನೆಗೆ ಬಂದಾಳ, ಅದು ತನ್ನ ತವರು ಮನೆಗೆ ಶರಣಮ್ಮಾಗಿ ಭಿಕ್ಷೆ ಬೇಡ ಕತ್ತಾಳ ನನ್ನ ತಂಗಿ ತುತ್ತ ಅನ್ನಾನ. ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಆಕೆ ಏನು ಬಿಡ್ಲಿಲ್ಲ, ಏನು ಒಯ್ದಿಲ್ಲ. ಒಬ್ಬಾಕೆ ತಂಗಿ ಅಂತ ಸೇರ್ ಬಂಗಾರದ ದಾಗಿನ ಮಾಡಿಸಿದ್ದೆ, ಬೇಕು ಬೇಕಾದ ಅರಿವಿ ತರಿಸಿದ್ದೆ. ಆದ್ರೆ ಆಕೆ ನಕ್ಕುಂತ ಇಲ್ಲೇ ಇರುವಲ್ಲಾಕ ಅಂತ ಏನೇನು ಒಯ್ಲಿಲ್ಲ. ಆಗ ನೀ ಅಂದ ಮಾತು ಇನ್ನು ನೆಪ್ಪೈತವ, ನೆಪ್ಪೈತು. ನನ್ನ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚು ಜೋಪಾನ ಮಾಡಿದೆ. ಈ ಬೆಳ್ಳಿ ಬಂಗಾರ ನನಗೆ ಯಾಕ, ನಿನ್ನ ಪ್ರೀತಿ ಹರಕೆ ಅಷ್ಟೇ ಸಾಕು ಅಂದಿದ್ದೆ. ಆದ್ರೆ ಇವತ್ತು ಶರಣವಾಗಿ ಭಿಕ್ಷಾ ಬೇಡಕ್ ನಿನ್ನ ಅಣ್ಣನ ಮನೆ ಬಾಗಿಲಿ ಬರೋ ಹಾಗಾಗ್ತೀನವ್ವ. ಮಾಯಾದಿ ಈ ಮನೆಯಾಗಿ ಹುಟ್ಟಿ, ಗಾಯಾದಿ ಗಂಡನ ಎದೆ ಕುಟ್ಟಿ, ಛಾಯಾದಿ ಈಗ ತವರು ಮನೆ ಮೆಟ್ಟಿ. ಆ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಅದಾವಲ್ಲ, ಅವಳಿಗೆ ಅಂತ ಮಾಡಿಸಿದ ಬೆಳ್ಳಿ ಬಂಗಾರದ ದಾಗಿನ, ಅವನ್ನಷ್ಟೂ ತಂದು ಹಾಕಿ ಜೋಳಿಗೆ ಹಾಕು, ಹಾಕಿಬಿಡು. ತಂಗಿ ಋಣ ಬಗೆಹರಿತು ಅಂತ ನಮಸ್ಕಾರ ಮಾಡಿಬಿಡೋನು.
3: ತಗೋ ತಾಯಿ ತಗೋ, ಇದು ನಿನ್ನ ತವರು ಮನೆ ಭಿಕ್ಷೆ ತಾಯಿ, ನಿನ್ನ ತವರು ಮನೆ ಭಿಕ್ಷೆ. ಇಡೀ ತಾಯಿ ಜೋಳಿಗೆ ಅಲ್ಪ ಭಿಕ್ಷೆಯಿಂದ ಸಂತೃಪ್ತಳಾಗಿ ಹರಸಮ್ಮ ನಿನ್ನ ತವರು ಮನೆಗೆ, ಹರಸಮ್ಮ ನಿನ್ನ ತವರು ಮನೆಗೆ.
0: ಬಂಗಾರ ಸಿಂಗಾರ ಇವು ನಿಮಗೆ, ಪ್ರಾಪಂಚಿಕರಿಗೆ ಅಲಂಕಾರ. ನನ್ನ ಗುರುವಿಗೆ ಬೇಕಾದ್ದು ಒಂದು ಹೊತ್ತಿನ ಆಧಾರ. ಬಂಗಾರ ಬೆಳ್ಳಿ ಬೇಡುವಳು ನಾನಲ್ಲ, ಶೃಂಗಾರ ಸೌಭಾಗ್ಯ ನನಗೆ ಬೇಕಿಲ್ಲ. ಸಂತರ ಸಂಘದೊಳು ನಳಿದಾಡಬಲ್ಲೆ, ಗುರುನಾಮ ಸ್ಮರಣೆಯಲ್ಲಿ ನಡೆದಾಡಬಲ್ಲೆ. ಬಲ್ಲವನ ಮಗಳಾಗಿ ಎಲ್ಲವನ್ನೂ ಅಳಿದಾಗಿ ಉಳಿದ ಮಿಕ್ಕುದೆಲ್ಲ ಶ್ರೀ ಗುರು ಶಂಭುಲಿಂಗ ಬಲ್ಲ. ನನಗೆ ಬೇಕಾದ್ದು ತೊತ್ತನ್ನ ಶ್ರೀ ಗುರು ಕಾಂತಿ ಭಿಕ್ಷ.
1: ತಂಬಿಗೆಯಲ್ಲಿ ಇಂಬಾಗಿ ತುಂಬಿ ಹಾಲಿಟ್ಟು ಅದಕ್ಕೆ ಕೇಸರಿ ಸಕ್ಕರೆ ಬೆರೆಸಿ ತಂಗಿಗೆ ಕೊಡಬೇಕಾದ ಕೈಯಲ್ಲಿ ತುತ್ತು ಕೂಳಿನ ಭಿಕ್ಷೆ. ಅದು ಅದು ಕೊಡಕಬೇಕು, ಕೊಡಕಬೇಕು. ಅದು ಆಕೆ ಆಕೆ ಏನ್ ಬಿಡ್ತಾಳ, ಪೈಲೆ ಅದನ್ನು ಕೊಡು, ಕೊಡೋದನ್ನ.
3: ಅವ್ವ ಸಂಗವ್ವ, ನೀ ಕೇಳಿದ ಭಿಕ್ಷೆ ನಾನು ಇಡ್ತೀರವ್ವ, ತಗೋ ತಗೋರವ್ವ. ತವ್ರ ಮನೆ ಭಿಕ್ಷೆ ನಿನಗೆ ಅಕ್ಷಯವಾಗಲಿ, ಅವ್ರಿಗೆ ನಮಗಿರಲಿ ತಾಯಿ, ನಮಗಿರಲಿ.
0: ಗುರುಕಾಂತಿ ಭಿಕ್ಷ, ಗುರುಕಾಂತಿ ಭಿಕ್ಷ, ಗುರುಕಾಂತಿ ಭಿಕ್ಷ.
4: ಯವ ಪಾರ್ವತವ, ಚೌಕ್ನಾಗ ಬಾಳ ಮಂದಿ ಸೇರ್ಯಾರ್ರಿ, ನಮ್ ಗೌಡಶಾಲಿ ತಲೆ ಬೋಳಿಸ್ತಾರಂತ ಕೂಡಿದ ಮಂದಿ. ಆಗ
3: ಏನ್ರಿ ಏನ್ರಿ ಇದು, ನಡೀರಿ ನಾವು ಹೋಗವ.
0: ಗುರುವೇ, ನೀ ನನಗ ಆಜ್ಞೆ ಮಾಡಿದಂಗೆ ತವರು ಮನೆಯಿಂದಲೇ ಮೊದಲೇ ಭಿಕ್ಷೆ ತಂದೀನಿ.
5: ಎಷ್ಟಕ್ಕೆ ಮುಗೀತು ಅಂತ ತಿಳಿದೇನು? ಇನ್ನು ದೀಕ್ಷಾವಿಧಿ ಬಾಕಿ ಉಳಿದೈತಿ.
0: ಏನಿದ್ರು ಅದು ಗುರು ಶಂಭುಲಿಂಗನ ಕೃಪಾ ಪ್ರಸಾದ ಅಂತೀನಿ.
5: ಏ ಯಾರಿದ್ರಲ್ಲಿ ತಲೆ ಬೋಳ್ಸಾಕೆ ಯಾರನ್ನಾರ ಕರ್ಕೊಂಡ್ ಬಂದಿರೇನಲ್ಲಿ?
4: ಬಂದಾರ್ರಿ ಮುತ್ಯ.
5: ಬಸ್ಸಿ
4: ಏನ್ರಿ ಇದು ಅನ್ಯಾಯ, ಮುತ್ತೈದಿ ತಲೆನ ಕೂಡಿದ ಮಂದ್ಯಾಗ ಅದು ರಸ್ತದಾಗ ಬೋಳ್ಸದ? ಛೇ ಛೇ ಛೇ ಛೇ,
3: ನಾವಿದ್ರ ಕಣ್ಣಾರ ಹೆಂಗ್ ನೋಡದ ಶಿವನೇ. ಅಯ್ಯೋ
5: ಬಸ್ಸಿ, ಇನ್ನು ಯೋಚನೆ ಮಾಡು, ಹಂಗಿದ್ರೆ ಮಾಡು, ಬದಲಾಗ ಹಂಗೈತೇನು ನಿನ್ನ ಮನಸ್ಸು?
0: ಗುರು ಶಂಭುಲಿಂಗ ಕಾಪಾಡು ತಂದೆ.
5: ಮಾರಿ ಏನ್ ನೋಡಕತ್ತೀರಿ, ಸುರ ಹಚ್ಚರಿ.
1: ಬೇಡೋ ಬೇಡೋ ಯಪ್ಪ ಬೇಡ, ಈ ಪಾಠಿ ಶಿಕ್ಷೆ ಯಾರಿಗೂ ಬೇಡೋ ಯಪ್ಪ. ನನ್ ಕಣ್ತ ಇದನ್ನ ನೋಡಕ್ ಆಗೋದಿಲ್ಲೋ, ನಾ ಹೆಂಗ್ ನೋಡ್ಲಿ, ನಾ ಹೆಂಗ್ ನೀತಿ
5: ಹೋಚ್ರ. ಬಸ್ಸಿ ನಿನ್ನ ತಲೆ ಬೋಳಾಯ್ತು, ನೀ ಶರಣಿ ಆದಿ, ಇನ್ಯಾಕೆ ನಿನ್ನ ಕೈಯಾಗಿನ ಬಳಿ ವಾಡದ ಹಾಕ ಅದನ್ನ ಒಳ್ಳಾಗ ಯಾಕ ಮಂಗಳ ಸೂತ್ರ ಕೆತ್ತೋಗೆ ಅದನ್ನ ಆಚೆಗೆ.
0: ಶಂಭುಲಿಂಗ ತಂದೆ,
5: ನೀ ಈ ಗಳಿಗೆಯಿಂದ ಸಂಗವ್ವ ಅಲ್ಲ, ಶಿವ ಶರಣೆ ಬಸ್ಸಿ, ಶರಣೆ ಬಸ್ಸಿ, ಬಸ್ಸಿ ಶರಣೆ ಬಸ್ಸಿ.
0: ಶಂಭುಲಿಂಗ
5: ಬಸ್ಸಿ
0: ಅಪ್ಪಣೆ ಕೊಡು ತಂದೆ.
5: ಹಚ್ಚಿ ಅಂದ್ರ ಏನು?
0: ಅದು ಈ ರೇಕುಳಿಗಿ ಗ್ರಾಮದ ದೊಡ್ಡ ಶ್ರೀಮಂತರಾದ ಚೆನ್ನಪ್ಪನವರ ಮನೆತನಕ್ಕೆ ಬಂದ ಹೆಸರು ಹಚ್ಚಿ.
5: ಅಂದ್ರೆ ನೀ ಇವನ್ನ ಇಲ್ಲಿ ರೇಕುಳಿಗೆ ತಂದು ಹಚ್ಚಿದಿ. ಬಸಿ, ಈ ಹಚ್ಚಿಯವರ ಹೊಲದಾಗೆ ನಮ್ಮ ಆಶ್ರಮ ಕಟ್ಟಬೇಕು, ದೈವದ ಅಪ್ಪಣೆ ಇಲ್ಲೇ ಆಗಬೇಕು ಅಂತ ಆಗೈತಿ. ಆಶ್ರಮ ಅಂದಮೇಲೆ ಬರೋರು ಹೋಗೋರು ಹೆಚ್ಚಾಗ್ತಾರ. ನಡಿ, ಆ ಮುಳ್ಳು ಕಂಟಿ ನಾಗರಪಡಿ ಕಡ್ಡಿ ಎಲ್ಲ ಕಡಿದು ಸ್ವಚ್ಛ ಮಾಡೋಣ. ಇನ್ನ ಇವ ಇಲ್ಲೇ ಇರಬೇಕು ಅಂತ ಅವನ ಇಚ್ಛೆ ಆಗೈತಿ.
0: ತಂದೆ ನಿನ್ನ ಇಚ್ಛೆ ಇದ್ದಂಗಾಗ್ಲಿ.
5: ಬಸಮ್ಮ ಬಸಮ್ಮ
0: ಬಸಿ. ತಂದೆ
5: ಎಲ್ಲಿಗೆ ಹೋಗಿದ್ದೆ?
0: ಎಲ್ಲಿ ಹೋಗಿಲ್ಲ, ಇಲ್ಲೇ ನಿನ್ನೊಳಗ ಅದೀನಿ.
5: ನೀನು ಇವನಲ್ಲಿ ಇನ್ನಿರಬೇಡ, ಅವನಲ್ಲಿ ಇರು, ಅವನನ್ನ ಹಾಡು, ಅವನನ್ನ ಹೊಗಳು.
0: ಅಷ್ಟವರ್ಣದ ಜನ್ಮವು ಮಾನವ ಜನ್ಮ, ಹುಟ್ಟಿ ಬರುವುದೋ ದುರ್ಲಭವೋ, ಕೊಟ್ಟಾನು ಗುರು ನಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗುವಿಗೆ ಶಿವನೆಂದು ಕರೆಯಿರಿ.
5: ಅಷ್ಟು ವರ್ಣ ಜನ್ಮ ಹುಟ್ಟಿ ಬರೋದು ಬೇಡ.
1: ಬುದ್ಧಿ ಪಾದಕ್ ಬಿದ್ದೆ.
6: ತಂದೆ ಆಶೀರ್ವಾದ ಮಾಡು.
5: ಹುಟ್ಟಿ ಬರೋದು ಬೇಡ ಅಂದ್ರು ಸೋಳೆ ಮಕ್ಳು ಬಂದೇ ಬಿಟ್ರು. ಲೇ ಯಾಕಾಡ್ತಿರಲೇ ನೀವೆಲ್ಲ ಇವನ್ನ?
6: ನಾವು ತಂದೆ.
1: ತಂದೆ ನಾವು?
6: ನಾನು ವೀರಭದ್ರ ಕೋಳಾರ.
1: ನಾನು ತುಕಾರಾಮ.
5: ನಾ ಅನ್ನೋದು ಮದ್ದು ಅಳಸಿ ಹಾಕಿರ್ಲೇ ಸೊಳೆ ಮಕ್ಳ. ನಾ ಅನ್ನೋದು ಅಳದು ನೀ ಅನ್ನೋದನ್ನ ಕಲಿಯಿರಿ. ಈ ಜಗದಾಗೆ ಅದು ನಡೆಯೋದಿಲ್ಲ. ಬರೇ ನಾನಾ ಅಂತಾರೆ ಕಳ್ಳ ಸೊಳೆ ಮಕ್ಳು.
0: ವೀರಭದ್ರಣ್ಣ ಬರ್ರಿ ಈ ಕಡೆ ಬರ್ರಿ. ಏನ್ರಪ್ಪ ಏನ್ ಕೆಲ್ಸ ಇತ್ತು?
6: ಗುರು ಸೇವಾದ ಕೆಲಸ. ಅಪ್ಪ ಅವ್ರ ಜಾತ್ರೆ ಮಾಡ್ಬೇಕು ಅಂತ ಸುತ್ತಮುತ್ತ ಹಳ್ಳಿ ಜನ ಬಿದರ ಕಲಬುರ್ಗಿ ಹೈದರಾಬಾದ ಹುಮ್ನಾಬಾದ ಸೋಲಾಪುರ ಮುಂಬೈಯಿಂದ ಭಕ್ತ ಮಂದಿ ಬೇಡಾಕತ್ಯಾರ. ಅದಕ್ಕ ಅಪ್ಪಾರ ಅಪ್ಪಣೆ ಕೊಡಿಸ್ಬೇಕು.
0: ಮಕ್ಕಳು ಬೇಡಿದ್ದು ಕೊಡವನೇ ತಂದೆ. ಅವನೇ ನಮ್ಮ ನಿಮ್ಮ ಮನಸ್ಸಿನಾಗ ಹೊಕ್ಕು ನಡೆಸ್ತಾನ. ಇದು ಅವನ ಇಚ್ಛಾನ. ಯಾರ್ ಬೇಡ ಅಂತಾರು? ಮೊದ್ಲು ಎಲ್ಲಾರು ಒಪ್ಪಿ ಸಜ್ಜ ಆಗ್ರಿ.
6: ಎಲ್ಲರೂ ಸಜ್ಜಾಗೆ ನಿಂತಾರವ. ಗುರುಬುರ್ಗಾದ ಕಾಳಪ್ಪ, ಸೋಲಾಪುರದ ನಾಗೇಂದ್ರ, ಹುಮ್ನಾಬಾದ್ ಚನ್ನಪ್ಪ ಶೆಟ್ಟಿ, ಬಿಜಾಪುರದ ಬಾಲಗೋಪಾಲ, ಹೈದರಾಬಾದ್ ಶಿವಗೊಂಡ, ಜಹೀರಾಬಾದ್ ರಾಜಪ್ಪ ವೈಶ್ಯ, ಎಲ್ರೂ ಕೂಡಿಕೆಸಿ ಅಪ್ಪುಗಳ ಅಪ್ಪಣ ಪಡಿಯಾಗಿ ನಿಂತಾರ.
0: ಆಗ್ಲಿ, ಗುರುವಿನ ಇಚ್ಛಾ.
5: ಬಸಿ
0: ತಂದೆ,
5: ಇವನ ಜಾತ್ರೆ ಆಗಾಕ ಬೇಕು ಅಂತ ಇವರೆಲ್ಲ ಹಠ ಮಾಡ್ಯಾರಲ್ಲ. ಹೌದು, ಆಗಾಕೇ ಬೇಕು. ಜಾತ್ರೆ ಅಂದಿಂದ ಭಕ್ತರ ಬಾಯಿಗೆ ಬೆಲ್ಲ ಹಾಕಕ್ಕೆ ಬೇಕಲ್ಲ. ನಡಿ, ಬೆಲ್ಲ ತರಕ್ ಹೋಗೋಣ. ನಡಿ.
7: ಲೇ ಹನಿಮೆಯ, ಈಟತ್ತಿ ಆಣ ಬರಬೇಕಿತ್ತು. ಲೇ ಯಾವಾಗ ಸ್ವಾಗಿ ಹಾಕೋ ಕಬ್ಬಿನ ಕುದ್ದು ಲಘು ಆಣ ಬರಲಿ.
8: ಹೂನ್ರಿ ಭೀಮಣ್ಣ, ಭೀಮಣ್ಣ ಅಕ್ಕ ಒಂದು ಶಂಬಲಿ ಮುತ್ಯಗಳು ಬಸಂತಾಯಿ ಬರ್ಲಿಕ್ಕತ್ತಾರ.
7: ಇವ ಏನು ಗಂಟು ಬಿದ್ದಲೆ ನಮಗೆ ಯಾವಾಗ ಬೇಕಾವಾಗ ಬರೋದು, ಕೈ ಸಿಕ್ಕಿ ತಗೊಂಡು ಹೋಗೋದು. ಅಜ್ಞಾ ಕೊಯ್ತಿ ಅಂತ ಕೇಳಿದ್ರೆ ನಿಮ್ಮ ಅಪ್ಪಂದಿರಲೇ ಮಗನೇ ಅಂತಾನೆ. ಇವ ಇಲ್ಲಿ ಬೈಲಾಕ ಏನಿದೆಯ ಇವತ್ ಮಗನಿಗೆ? ಬರ್ಲಿ, ಏನು ಹೋಯ್ತಾನೆ ಇಲ್ಲಿ? ಕಡಾಯನ ಕಬ್ಬಿನಲ್ಲಿ ಕುದಿಯಕ್ಕೆ ಹೈತೈತಿ. ಏನು ಹೋಯ್ತಾನೆ ಇಲ್ಲಿ ಮಗ? ಏನು ಮುತ್ತಾರು ಅಮ್ಮ ಅವರು ಬಲೇಟಿ ಈ ಕಡೆ ದಯ ಮಾಡಿಸಿದ್ರಿ. ಏ ಕದಕಿಲಿ ಕುಂದ್ರಿ. ಏನು ಸೇವಾ ಆಗಬೇಕಾಗಿತ್ತು ನನ್ನ ಕಡೆಯಿಂದ ಹುಕುಮ್ ಕೊಡ್ರಿ.
5: ಭೀಮ್ಯಾ, ವರ್ಷಕ್ಕಿಂತ ಈ ವರ್ಷ ಕಬ್ಬು ಬೆಳೆ ಬಹಳ ಬೆಳೆದೈತಲ್ಲ.
7: ಎಲ್ಲಾ ತಮ್ಮದೇ ಆದೆ.
5: ಎಲ್ಲಾನು ಬಹಳ ಆಗೈತಿ ಅಲ್ಲ?
7: ನಮ್ಮ ಆಶೀರ್ವಾದ ಐತೆ ಅಂತ ಈ ವರ್ಷ ಜಾಸ್ತಿ ಆಗೈತ್ ನೋಡ್ರಿ.
5: ಹಚ್ಚಿ ಮನತನದ ಹಿರೇ ಕಮತಿಗೆ ನೀನು, ಅದ್ರಾಗೆ ನೀನು ಭೀಮರೆಡ್ಡಿ. ರೆಡ್ಡಿ, ನೀ ಮುಟ್ಟಿದ್ದೆಲ್ಲ ಇನ್ನು ಮೇಲೆ ಬಂಗಾರದ ಗಡ್ಡಿ ಆಯ್ತದೆ. ಹೋಗಲೆ,
7: ಎಲ್ಲಾ ನಿನ್ನ ಆಶೀರ್ವಾದ ತಂದೆ.
5: ರೆಡ್ಡಿ, ಇವಾಗ ಈಗ ಬೆಲ್ಲ ಬೇಕೇ ಬೇಕಪ್ಪ ಮಗನ.
7: ಈಗ ನಾನು ಎಲ್ಲಿಂದ ತಂದು ಕೊಡ್ಲಿ ಮುಚ್ಚಾರೆ? ಬೆಲ್ಲ ಆಗಬೇಕಾದ್ರೆ ಇನ್ನೂ ಒಂದ್ ದಿನ ಬೇಕು. ಬೆಲ್ಲ ಇಲ್ಲ.
5: ಇಲ್ಲ ಅಂದ್ರೆ ಮಗನ ಕಡೀತಾನೆ. ಇಲ್ಲ ಇಲ್ಲ ಅಂತಾನೆ ಹೋಗಿದಿ. ನೀ ಏನ ನಿಮ್ಮ ಅಪ್ಪನ ಮನೆಯಾಗಿಂದ ಕೊಡ್ತೀಯನಲೇ ಪುರುಷ ಅಲ್ಲ ಮಗನ?
7: ಇದ್ರ ನಾ ಕೊಡ್ತಿದ್ದಿಲ್ಲೇಂದ್ರೆ ಮುಚ್ಚಾರೆ. ನೀವ್ ಯಾವಾಗ ಬಂದ್ರು ಏನ್ ಕೇಳಿದ್ರು ಕೊಟ್ಟು ಕಳಿಸಿಲ್ಲೇನು?
5: ನೀ ಏನ್ ಕೇಳಿದ್ರು ಕೇಳಂಗಿಲ್ಲ ಇವ. ಇವ ಇವತ್ತು ಬೆಲ್ಲ ಒಯ್ಲಕ್ ಬಂದಾನ. ಈಗ ಸದ್ದು ಇವಾಗ ಬೆಲ್ಲ ಬೇಕೇ ಬೇಕು.
7: ಹಠ ಮಾಡಿದ್ರೆ ನಾ ಎಲ್ಲಿಂದ ತಂದು ಕೊಡ್ಲಿ? ಈಗ ಕಬ್ಬಿನಾಲು ಕುದಿಯಕ್ಕೆ ಕಡಾಯಕ್ಕೆ ಹಾಕಿನಿ. ಇದೀಗ ಕುದಿ ಹಿಡಿದದೆ. ಈಗ ಇನ್ನೂ ಕಾಕಂಬಿ ಆಗಿದೆ.
5: ಬೆಲ್ಲದಂತ ಎರಡ ಮಾತಾಡದೆ ಮಗನ ಬಸಿ.
0: ತಂದೆ,
5: ಇವಾಗ ಈಗ ಬೆಲ್ಲ ಬೇಕೇ ಬೇಕು. ಬೆಲ್ಲ ಇಲ್ಲದ ಇವ ಇಲ್ಲಿಂದ ಹೊರಗೆ ಹೋಗ ಹಂಗಿಲ್ಲ. ಬಸಿ ಬಾಯಿಲಿ. ಆ ಕಬ್ಬಿನ ಹಾಲು ಕುದಿಟ್ಟಿರೋ ಕಡಾಯದಾಗಿ ಇಳಿದು ನನಗೆ ಬೆಲ್ಲನ ತಂದು ಕೊಡು ಹಾಗು.
0: ನಿನ್ನಾಜ್ಞೆ ತಂದೆ. ಸದ್ಗುರುನಾಥ ಶಂಭುಲಿಂಗ, ಶಂಭುಲಿಂಗ.
7: ಸತ್ತು
8: ಯಾನಾತ್ರಿ
7: ಅವರು ಕಡಾಯದಾಗಿಂದ ಬೊಗ್ಸಲೆ ಕುದಿ ಕುದಿ ಆಣನ ಕೊಡವಾಗ ನನ್ನ ಮೈಗೆಲ್ಲ ಸಿಡಿದು ಬೆಬ್ಬ ಬಂದವು. ಉರಿ ಉರಿ ನಾ ಸತ್ನು. ಗುರುವೇ ಶಂಭುಲಿಂಗ ಕಾಪಾಡು.
5: ನೀನ್ ಯಾಕ ವೈಕಂತಿಯಲ್ಲಿ ಹಲಕಟ್ಟು ಸೋಳೆ ಮಗನೇ?
7: ಕುದಿಯೋ ಆಣ ಮೈ ಸಿಡಿದು ನಾ ಸಾಯ ಹತ್ತಿನಿ. ಉಳಿಸೋ ಯಪ್ಪ ನನ್ನ ಉಳಿಸೋ.
5: ಉಳ್ಕೊಂಡಿ ಮಗನ, ಈ ಭವ ಬಂಧನ ನಾ ಕಳ್ಕೊಂಡಿ. ಕಾತ ಕಾತ ಕುದಿತಿರೋ ಕಡಾಯ್ದಾಗ ಇಳಿದು ಬಗಸಿಲೇ ಕುದಿಯೋ ಪಾಕ ಕೊಟ್ಟಾಕಿ ಸುಮ್ಮನೆ ಆದಾಳೆ. ಈ ಘೋಸುಡಿ ಮಗ ಬಬ್ಬಿ ಕುಟ್ಟಾಕ ಹತ್ಯಾನೆ. ಬಸಿ ತಡ ಇದಾಗಿಂದ ಮ್ಯಾಲ ಬಾ ಬಾ. ಹೆಂಗದಿ ಈಗ?
0: ಅರಾಮದಿಲ್ರಿ.
5: ಈ ಸೂಳೆ ಮಗ ಸಾಯಕ್ ವಲ್ಲ ಅಂತಾನ, ಉಳಸಾವನ್ನ.
0: ನಿನ್ನಾಗ್ಲೆ ಸದ್ಗುರುನಾಥ ರಕ್ಷಿಸು. ಭೀಮರೆಡ್ಡಿ, ನಿನ್ನ ವಂಶ ಜನ್ಮ ಪಾವನಾತು. ಮುಂದಿನ ನಿನ್ನ ವಂಶ ಕೀರ್ತಿ ಪಡೆದು ಉದ್ಧಾರ ಆಗ್ತದೆ. ಹೋಗು ಹೋಗು ಶಂಭುಲಿಂಗ, ಶಂಭುಲಿಂಗ.

0: अरे बरे बरे कमलापुर हुमनाबाद बीदर बीदर बीदर
1: ಬಸಿ ನನಗೆ ಒಂದೀಟು ಆಯಾಸ ಆದಂಗೆ ಆಗೈತಿ. ಇಲ್ಲೇ ಒಂದೀಟು ಕೂತು ದಣಿವು ಆರಿದ ಮ್ಯಾಗೆ ಮತ್ತೆ ಪ್ರಯಾಣ ಬೆಳೆಸೋನು.
2: ಗುರುಚಿತ್ತ ತಂದಿ, ಮೋಟಾರ್ ಗಾಡಿ ನಿಂತೈತಿ, ಹುಮನಾಬಾದಿಗೆ ಹೋಗ್ಕರಂತ. ಅದ್ರಾಗ ಹೋದ್ರೆ ಹೆಂಗ? ಆದ್ರ ನಮ್ಮ ಕೈಯಾಗ ರೊಕ್ಕಿಲ್ಲ, ಅವ ಮೋಟಾರ್ ಗಾಡಿಯಾಗ ಹತ್ತಿಸ್ಕೊಂತಾನೋ ಇಲ್ಲೋ ಕೇಳಿ ಬಿಡವ. ಯಪ್ಪ ಕಂಡಕ್ಟರ್, ನಾವಿಬ್ರು ಅದೀವಿ, ನಮ್ಮನ್ನ ಹುಮನಾಬಾದಿಗೆ ಮುಟ್ಟಿಸ್ತೇನಪ್ಪ.
0: ಮೋಟಾರ್ ಗಾಡಿ ಇರೋದ ನಿಮ್ಮಂತವ್ರ ಸೇವಾ ಮಾಡ್ಲಾಕ.
2: ಹಂಗಾರ ನಮ್ಮನ್ನ ಬಾಂದಿ
0: ಅಲ್ಲವ, ಮಂದಿನೇ ಬರೋದಿಲ್ಲ ಅಂದ್ರೆ ನಾವ್ ಯಾರ ಸಲುವಾಗಿ ಗಾಡಿ ಓಡಿಸ್ಬೇಕು? ಸರಿ ಸರಿ, ನಿನ್ ಕತೆ ಕೇಳ್ತಾ ಕುಂದ್ರಾಕ ನನಗ್ ಟೇಮ್ ಇಲ್ಲ. ಬರೋ ಹಂಗಿದ್ರೆ ಬರ್ರಿ, ತೆಗಿರಿ ರೊಕ್ಕ, ರೊಕ್ಕ ತೆಗಿರಿ.
2: ರೊಕ್ಕ ನಮ್ ಹಂತಿಲಿ ಇಲ್ಲಪ್ಪ.
0: ಬೇಸ್ ಗಂಟು ಬಿದ್ದೀಯವ ನೀನು. ರೊಕ್ಕ ಇಲ್ ಕ್ಯಾಸಿಂದ ಪುಕ್ಸಾಟೆ ಗಾಡಿ ಹತ್ತಕ್ ಬಂದಾರ. ಇದು ಗಾಡಿ ನಮ್ಮಪ್ಪಂದಲ್ಲ, ಕೇಳಿ ಇಲ್ಲ, ಇದು ಗದಗ ಮೋಟಾರ್ ಸರ್ವಿಸ್ನವ್ರ ಗಾಡಿ. ಹಿಂಗ ಪುಕ್ಸಾಟೆ ನಾವು ಮಂದಿನ ಹತ್ತಿಸ್ಕೊಂತ ಹೋದ್ರ ನಮ್ಮನ್ ಪುಕ್ಸಾಟೆ ಮನಿಗ್ ಕಳಿಸ್ತಾರ. ನಡಿ ಡ್ರೈವರ, ಗಾಡಿ ಚಾಲು ಮಾಡ. ರೈಟ್ ರೈಟ್.
1: ಬಸ್ಸಿ
2: ರೊಕ್ಕ ಇಲ್ದೆ ಮೋಟಾರ್ ಗಾಡಿಲಿ ಹೋಗೋ ಹಂಗಿಲ್ಲ ತಂದೆ.
1: ಆತು ಬಿಡು, ಮುಂದಕ್ಕ ಹೋಗ ಹಂಗಿಲ್ಲ.
2: ಗುರುಚಿತ್ತ
0: ಏ ಡ್ರೈವರ, ಗಾಡಿ ಚಾಲು ಮಾಡು. ರೈಟ್ ರೈಟ್. ಇಂಜಿನ್ ಕೆಟ್ಟಿರ್ಬೇಕು ನೋಡಲೇ ಕುಡ್ಸಾಳ. ನನ್ನ ಮಗನ್ ಇಟ್ಟೋತನ ಬರೋಬ್ಬರಿ ಐತಿ, ಈಗೇನಾಗೈತ ಏನ ಇದಕ್ಕ?
3: ಯಾರಪ್ಪ ನಾವ್ ಹಿಂಗ್ ಮಾಡಿದ್ರೆ ಹೆಂಗೆ ಊರ್ ತಲುಪದ? ಹೆಂಗಪ್ಪ ಕಂಡಕ್ಟರ್, ನಮ್ಮನ್ನ ಊರಿಗೆ ಮುಟ್ಟಿಸ್ತೀಯೋ ಇಲ್ಲೇ ಕೊಳೆ ಹಾಕ್ತೀಯೋ? ಹೆಂಗ್ಸಿರ್ ಮಕ್ಕಳ ಗತಿ ಏನಪ್ಪ? ಅಲ್ಲಲ್ಲ, ಆಗಲೇ ಯಾರೋ ಹೆಣ್ಮಗಳು ಹುಮನಾಬಾದ್ ಮುಟ್ಟಿಸ್ತೀಯ ಅಂತ ಕೇಳಿದ್ಲು. ಜೊತೆಗೆ ಯಾರ ಮುಖ್ಯನೂ ಇದ್ದ ನೋಡಿದ್ರೆ ಅವನ್ ಯಾರೋ ಪವಾಡ ಪುರುಷ ಇದ್ದಂಗಿತ್ತು. ಅಲ್ದೆ ಸರಿ ಸರಿ ಸರಿ ಸರಿ, ಅವನ ಪವಾಡನೇ ಇರಾಕ್ಬೇಕಿದು. ಹೋಗ್ಲೆ, ತಪ್ಪಾಯ್ತು ಅಂತ ಕೇಳ ಅಂದ್ರೆ ಇದು ಬಗೆಹರಿತಾವ್ ನೋಡ್.
0: ಯಪ್ಪ ತಂದೆ, ನೀನ್ ಯಾರೋ ನನ್ ಸಣ್ಣ ಬುದ್ಧಿಗೆ ಹೊಳಿವಲ್ದು. ನಮ್ಮನ್ನ ಕ್ಷಮಾ ಮಾಡಿ ಗಾಡಿ ಚಾಲು ಆಗಂಗ್ ಮಾಡ್ರಿ. ಬರ್ರಿಯಪ್ಪ ಗಾಡಿ ಹತ್ರಿ, ರೊಕ್ಕ ಬ್ಯಾಡ್ರಿ ತಂದೆ.
1: ಬಸ್ಸಿ ಏನಂತಿ?
2: ಗಾಡಿಯಾಗೆ ಬಾಳ ಮಂದಿ ಅದರ, ಉಳಿಸೋ ತಂದೆ.
0: ಯವ್ವ ಇವ್ರು ಯಾರು ಅನ್ನೋದು ನಮಗ ತಿಳಿಲಿಲ್ಲವ.
2: ಅವರ ಅಂತರಂಗದ ಆಲಯದೊಳು ಸುಳಿದು ಮಂತ್ರ ತಂತ್ರಗಳಿಗೆ ಮೀಸಲಾಗಿ ಅಂತರಿಕ್ಷ ಜ್ಞಾನೋದಯ ಅರಿತ ಯೋಗಿ ಶಿವಯೋಗಿ ಶಂಭುಲಿಂಗೇಶ್ವರ.
1: ಇರ್ಲಿ ಇರ್ಲಿ ಬಿಡ್ರಪ್ಪ ಇರ್ಲಿ. ಬಸಿ
2: ತಂದೆ,
1: ಆ ಕುಂಬಳಕಾಯಿ ಸೋಟದಾಗಿರೋ ತೀರ್ಥನ ಗಾಡಿ ಮೇಲೆ ಸಿಂಪಡಿಸು. ಏ ಡ್ರೈವರ್, ಈಗ ಗಾಡಿ ಚಾಲು ಮಾಡಪ್ಪ.
0: ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ, ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ, ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ.
1: ಬಸಿ ಬಸಿ, ಏನ್ ಮಳೆ ಹೊಡೆಯಕ್ ಹತ್ತೈತಿ, ಅದ್ರಾಗೆ ಗುಡುಗು ಸಿಡಿಲು ಬೇರೆ. ನಾರಂಜ ಹೊಳಿ ನೋಡಿ ಹೆಂಗ್ ತುಂಬಿ ಹರಿಯಕ್ ಹತ್ತೈತಿ.
2: ಆದ್ರ ಈ ಮಳಿಯಾಗ ಹೊಳಿ ಹೆಂಗ್ ದಾಟೋದ್ ತಂದಿ?
1: ಇಲ್ಲೇನು ಹೊಳೆ ದಾಟ್ಸಕ್ಕೆ ಅದಾನಲ್ಲ ಅವ. ಏ ಸಾಬಿ, ನಮ್ಮನ್ನಷ್ಟು ದಡ ಮುಡ್ಸೋ.
4: ಹೊಳಿ ತುಂಬಿ ಹರಿಯಕ್ ಹತ್ತೈತಿ, ಯಾವನ್ ದಾಟಿಸ್ತಾನೆ ಈಗ? ನನಗೂ ಬಿ ಹೆಂಡ್ರು ಮಕ್ಳು ಅದಾರ.
1: ಹಂಗಾರೆ ಆಗುದಿಲ್ಲ ಅನ್ನು
4: ನೋಡ್ರಿ, ದಿನಾ ಹೊಳಿ ದಾಟವ್ರು ಆಣೆ ಎಡ್ಡಾಣೆ ಕೊಡ್ತಾರೆ. ಈಗ ನೀವಿಬ್ರು ರೂಪಾಯಿ ಕೊಡೋ ಹಂಗಿದ್ರ ಪ್ರಯತ್ನ ಮಾಡ್ತೀನಿ, ಆದ್ರೆ ಏನಾದ್ರೂ ಬಿ ಆದ್ರೆ ನನ್ನ ಏನು ಅನ್ನಂಗಿಲ್ಲ. ಹ್ಞೂ ತಗಿರಿ ರೊಕ್ಕ.
1: ರೊಕ್ಕ ಬಸಿ, ರೊಕ್ಕ ಕೇಳ್ತಾನೆ ಸಾಬ, ನಮ್ಮ ಹತ್ರ ಎಲ್ಲೈತಿ?
4: ರೊಕ್ಕ ಇಲ್ಲ ಅಂದ್ರೆ ಸುಮ್ಮನ್ ಕುಂಡ್ರಿ, ಬಂದಾರೆ ಹೊಳೆ ದಾಟ್ಸು ಅಂತ.
1: ಆಗ ಹಂಗಿಲ್ಲ ಹೌದಲ್ಲ ನಿನಗೆ?
4: ಇಲ್ರಿ
1: ಬಸಿ, ನಾವಂತೂ ಹೊಳೆ ದಾಟಕ್ಕೆ ಬೇಕಲ್ಲ.
2: ಹೌದು ತಂದೆ, ದಾಟಕ ಬೇಕು.
1: ಸರಿ ಗಂಗಾ, ಗಂಗಾ ತಾಯಿ, ಗಂಗಾ ಮಾಯಿ, ನಾರಂಜಮ್ಮ, ನಾವು ಹೊಳೆ ದಾಟಿ ಆ ಕಡೆಗೆ ಹೋಗ್ಬೇಕು. ದಾರಿ ಬಿಡವಾ ತಾಯಿ. ಬಸಿ ಬಸಿ, ಗಂಗಾ ಮಾಯಿ ದಾರಿ ಮಾಡಿಕೊಡ್ತಾಳ, ಬಾ ಹೋಗವ.
3: ನಾ ಇದನ್ ಏನ್ ನೋಡಕತ್ತೀನಿ, ಹೊಳಿ ಹೋಳಾಗಿ ಎಡ್ಡಾದ್ವು. ಅಯ್ಯೋ ನನ್ ಕಣ್ಣು, ನನ್ ಕಣ್ಣು ಕಣ್ ಕಾಣಿಸಂಗಿಲ್ಲ. ನಾ ಕುಟ್ಟ ಕುಟ್ಟ ಶಂಭುಲಿಂಗ, ಶಂಭುಲಿಂಗ ಕಾಪಾಡಪ್ಪ ಶಂಭುಲಿಂಗ.
5: ಗುಂಡೇರಾವ್ ಲಗಚ ಬರ್ರಿ.
3: ಯಾನ್ರಿ ಎಷ್ಟು ಗಾಬ್ರಾಸಿ ನಡೆದಿರಿ, ಅಕ್ಕಿ ಕತ್ತಾರೆ ಯಾನು?
5: ನಿಮ್ಗೆ ಯಾನು ಖೂನ ಇಲ್ಲ?
3: ಇಲ್ಲ, ಏನಾಗದ?
5: ಮುತ್ಯಾನ್ ಜಾತ್ರೆ ಮಾಡಬಾರ್ದು, ನಿಲ್ಲಿಸ್ರಿ ಅಂತ ನಿಜಾಮ ಸರ್ಕಾರದಿಂದ ಹುಕುಂ ಬಂದದ.
3: ಯಾನ್ರಿ ಇದು ಸದ್ಯ ಜಾತ್ರೆ ಅದೇ, ಅದ್ರಾಗೆ ಅಪ್ಪವ್ರ ಬೇರೆ.
5: ಅದಕ್ಕರಿ ಚಿಂತೆ ಆಗ್ಲಿಕ್ಕೆ ಹತ್ತದ ಗುಂಡೇರಾವ. ಈ ಸುದ್ದಿ ಅಪ್ಪಾರಿಗೆ ಮುಟ್ಸೋದು ಬೇಡ. ನಾವೆಲ್ಲ ಕೂಡಿಕೆಸಿಂದ ಹೈದರಾಬಾದ್ಗೆ ಹೋಗಿ ನಿಜಾಮ್ ಸಾಹೇಬ್ರಿಗೆ ಭೇಟಿಯಾಗಿ ಹುಕುಂ ತರಾನ ಬೇಕಾದಾಗ್ವತಕ್ರಿ ಜಾತ್ರೆ ನಡಾಕ ಬೇಕು.
6: ವೀರಭದ್ರಪ್ಪ ನಡ್ರಿ ನಡ್ರಿ.
5: ಎಲ್ಲಿಗೆ ರೀ ನೂರಂದಪ್ಪನವ್ರ?
6: ಜಾತ್ರೆ ನಿಲ್ಲಿಸಬೇಕು ಅಂತ ಹುಕುಂ ತಂದಿದ್ನಲ್ಲ ಅಮೀನ್ ಸಾಬ, ಅವ ಉಳಿದುದ್ದು ಹೆಚ್ಚಿನ ಮಾತು.
5: ಅಂತದ್ದೇನಾಗ್ಯದ ಅವಂಗ?
6: ಭಾರಿ ಗಮ್ಮತ್ ಆಗ್ಯದ. ಅಮೀನ್ ಉಳಿಯಪ್ಲೇ ಇದ್ದಿಲ್ಲ. ದೊಡ್ಡ ದೊಡ್ಡ ಡಾಕ್ಟರ್ ಇಲಾಜ್ ಮಾಡಿದ್ರು ಉಳಿಯಂಗಿಲ್ಲ ಅಂದ್ರು. ತಹಸೀಲ್ದಾರ ತಾಲೂಕ್ದಾರ ಸಾಹೇಬ್ರು ವಿಚಾರ ಮಾಡಿ ಇದು ಮುತ್ಯಾನ ಪವಾಡ, ನಾವು ಮಾಡಿದ ಅಪರಾಧ ಅಂತ ಕೇಳ್ಕೊಂಡ ಮೇಲೆ ಅವ ಬೇಷ ಆದ್ ನೋಡ್ರಿ ಹುಕುಂ ಬಂತು.
5: ತಂದೆ ಶಂಭುಲಿಂಗ, ಇದೆಲ್ಲ ನಿನ್ನ ಮಹಿಮೆ, ನಿನ್ನ ಲೀಲೆ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಎಷ್ಟು ಸಲ ಹುಟ್ಟಿ ಬರಬೇಕು.
3: ನೂರೊಂದಪ್ಪನಾರೆ, ಹೋದ ವರ್ಷದ ಜಾತ್ರೆಗಿಂತ ಈ ವರ್ಷದ ಜಾತ್ರೆ ಬಹಳ ಹುರುಪಿನ ನಡೆದೈತ್ ನೋಡ್ರಿ.
5: ಅದಕ್ಕ ಇನ್ನೂ ಒಂದು ಕಾರಣ ಐತ್ರಿ.
3: ಏನ್ರಿ ಅದು?
5: ಮುತ್ಯ ಅವ್ರು ಈ ವರ್ಷ ಜಾತ್ರೆ ರಥೋತ್ಸವಕ್ಕ ನಾನು ಇರೋದಿಲ್ಲ ಅಂತ ಅಪ್ಪವ್ರ ವಾಕ್ಯ ಆಗ್ಯದ.
6: ಏನ್ರಿ ಏನ್ರಿ ವೀರಭದ್ರಪ್ಪನವ್ರು ನೀವು ಬಂದದು? ನಾ ಭಕ್ತಿಲಿ ಅವರಿಗೆ ಹೊಸತೀರು ಮಾಡಿಸ್ಕೊಟ್ಟೆ. ಮುತ್ಯನ ಜಾತ್ರೆ ಭರ್ಜರಿ ಆಗ್ಬೇಕು, ಬಹಳ ಚಂದ ಆಗ್ಬೇಕು ಅಂತ ಮನಸ್ಸಿನಾಗ ಆಸೆ ಇಟ್ಕೊಂಡಿದ್ದೆ. ನನ್ನ ಭಕ್ತಿ ಮುತ್ಯನ ಮನಸ್ಸಿಗೆ ಬರಲಿಲ್ಲ ಅಂತ ಕಾಣುತ್ತ, ನನ್ನ ಸೇವಾ ಅವನಿಗೆ ಹಿಡಿಸಿಲ್ಲ ಅಂತ ಕಾಣುತ್ತ.
5: ನೂರಂದಪ್ಪನವ್ರ ಯಾಕ ನೊಂದ್ಕೋತೀರಿ? ಪರೇಶಾನ ಆಗಬೇಡ್ರಿ. ಮುತ್ಯಾನ ಮನುಷ್ಯನಾಗ ಆಟ ಅಲ್ಲ, ಅವನ ಚರಿತ್ರದಾಗ ಅಪ್ಪನ ತೇರಿಗೆ ಹಗ್ಗ ನಿಮ್ಮ ಮನೆಯಾಗಿಂದಲೇ ವರ್ಷ ವರ್ಷ ಬರಬೇಕು ಅಂತ ಆಗ್ಯದ. ಅವನ ಚರಿತ್ರದಾಗ ನಿಮ್ಮ ಭಕ್ತಿ ಉಳಿದು ಹೋತು. ನಡ್ರಿ ಮೊದಲು ಮುತ್ಯಾನ ದರ್ಶನ ಮಾಡಿ ಬರೋನ್ ನಡ್ರಿ.
3: ಅವರ ಸಜ್ಜಕ ಮಾಡಕ ಕಡ ಇಡು ಅಂದ್ರಿ, ನೀರು ಕುದಿಲಕ್ ಹತ್ತೈತಿ, ರವ ಎಷ್ಟು ಹಾಕಂದ್ರಿ?
2: ಶಿವ ಎಷ್ಟು ಕೊಟ್ಟಣ ಅದನ್ನಷ್ಟು ಹಾಕಿ ಪ್ರಸಾದ ಮಾಡು.
1: ಬಸಿ
2: ತಂದೆ,
1: ಸಾರ್ಥಕ ಮಾಡ್ಕೊಂಡಿ, ಆ ಶಿವನ ಅನುಗ್ರಹನ ಪಡ್ಕೊಂಡಿ, ಯಾವುದನ್ನು ಉಳಿಸಬೇಡ ಬಸಿ. ಉಳಿಸಿದ್ದು ಹಳಿಸಿ ಹೋಗ್ತೈತಿ, ಕಳಿಸಿದ್ದು ಬೆಳೆಸ್ತೈತಿ. ಹ್ಮ್, ಬೆಳೆಸು ಬೆಳೆಸು, ಹಳಸಬೇಡ ಬೆಳೆಸು.
7: ಸ್ವಾಮಿಗಳ ಇವತ್ ನಿಮ್ ಪಾದನ ಬಿಡಾಕಿಲ್ಲ, ಯಾಸ್ ವರ್ಷ ಆದ್ರೆ ನಿಮ್ ಕೇಳಕ್ ಹತ್ತಿ, ಇಂದ ನಂಗೆ ದೀಕ್ಷಾ ಕೊಡಕ ಬೇಕು. ಕೋಟ್ಯಪ್ಪ ಕೂಡ ದೀಕ್ಷಾ ಕೊಡ್ರಿ.
1: ಹ್ಮ್, ನೀನಿನ್ನೂ ಬೇಯಬೇಕು ಮಗನ, ಬೆಂದು ಪಕ್ವವಾಗಬೇಕು. ನಿನ್ನ ಒಳಗೆ ಇನ್ನೂ ಕಟುತ್ವ ಐತಿ, ಇನ್ನೂ ಕಸಿ ಐತಿ, ಇನ್ನೂ ಒಗರೈತಿ. ಅದು ಬೆಂದು ಮೃದು ಆಗಬೇಕು, ಮೆತ್ತಗಾಗಬೇಕು, ಬೆಂದು ಪರಿಪಕ್ವ ಆಗಬೇಕು ಮಗನ.
7: ಹಂಗಾರ ನಾ ಇನ್ನೂ ಬೆಂದೇ ಇಲ್ಲ ಅಂತೀಯ ತಂದೆ?
1: ಹುಚ್ಚ ಹುಚ್ಚ ತ್ಯಾಲಿ, ಬಾಯಲ್ಲಿ ಮಾತ್ರ ಬೆಂದಿ, ಮೈಯಲ್ಲಿ ಮನದಲ್ಲಿ ನೀ ಇನ್ನೂ ಬಹಳ ಬೇಯಬೇಕಲ್ಲ ಮಗನ.
7: ತಂದಿ ನಿನ್ನಿಂದ ದೀಕ್ಷಾ ತಗೊಂಡು ಮೋಕ್ಷ ಪಡಿಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕಂತ ನಿನ್ನ ಧ್ಯಾನದಾಗ ದಿನ ಕಳೆದೆ. ಆದ್ರೆ ಇವತ್ತ ನಿನ್ನ ಬಾಯಿಂದ ನಾ ಇನ್ನೂ ಬೇಯಬೇಕು ಅಂತ ಶಬ್ದ ಬಂತು. ನಿನ್ನ ಮಾತನ್ನ ಮೀರುದಿಲ್ಲ ತಂದಿ, ನಿನ್ನ ಮಾತನ್ನ ಮೀರುದಿಲ್ಲ. ನಿನ್ನ ಮಾತನಂತ ನನ್ನ ಮೈ ಮನಸ್ಸು ಬೇಯಿಸ್ತೀನಿ. ನಾನು ಬೆಂದು ಬಂದು ನಿನ್ನ ಬೇಡ್ತೀನಿ, ಬೇಯ್ತೀನಿ.
3: ಏ ಏ ಯಾರ್ಲೆ ನೀನು, ಇನ್ನು ಪ್ರಸಾದ ಆಗಿಲ್ಲೋ ಯಪ್ಪ, ಕಡಾಯ್ದಾಗ ಸಜ್ಜಕ ಇನ್ನು ಕುದಿ ಹಿಡ್ದೈತಿ.
7: ಜಯ ಸದ್ಗುರು ಶಂಭುಲಿಂಗ.
3: ಅಯ್ಯಯ್ಯಪ್ಪ ಏನ್ ಮನುಷ್ಯ ಇದೀಯೋ ನೀನು, ಮೈ ಮ್ಯಾಗ ಕಬರದ್ಯೋ ಇಲ್ಲ ನಿನಗೆ? ಸಜ್ಜಕದ ಕಡಾಯ್ದಾಗ ಯಾವನೋ ಬಿದ್ದಾನೋ. ಲಗೇಜ್ ಬರ್ರಿ ಬರ್ರಿ, ಹೊರ ತೆಗೀರ್ರಿ. ಸತ್ತಪ್ಪ ಸತ್ತ, ಮುತ್ಯಾರ ಪ್ರಸಾದ್ದಾಗ ಬಿಸಾಯ್ಬೇಕಾಗಿತ್ತ ನೀನು. ಬರ್ರಿ ಕಡಾಯಿ ನೀರ್ ಹಾಕ್ರಿ, ಬೆಂಕಿ ಆರಿಸ್ರಿ, ಬರ್ರಿಯಪ್ಪ ಬರ್ರಿ. ಕುದಿಯೋ ಸಚ್ಚಿರದಾಗ ಬಿದ್ದು ಇವನು ಕೂತ್ ಸತ್ನಲ್ಲಪ್ಪು.
5: ಎಲ್ಲಾ ಗುರುಚಿತ್ತ, ಏನು ನಡಿಬೇಕು ಅದು ನಡೀತೈತಿ. ಹ್ಮ್, ಅವನ ಕಡಿಗೆ ತೆಗಿರಿ, ಮುತ್ಯಾರಿಗೆ ಮೊದಲು ವಿಷಯ ತಿಳಿಸೋಣ. ತಂದೆ ಯಾವನೋ ಅಜ್ಞಾನಿ ಕುದಿತಿರೋ ಸಜ್ಜಕದ ಕಡಾಯಿ ಒಳಗೆ ಬಿದ್ದು ಬೆಂದು ಸತ್ತು. ಇದು
1: ಹೋಗುವರ್ನ ಯಾರು ತಡೆಯಕಾಗೋದಿಲ್ಲ. ಬೆಂದ ಜೀವ ಶಿವನಲ್ಲಿ ಸಂದಿತು, ವೀರಭದ್ರ ನೋರಂದಪ್ಪ ಅವನ ಶವನ ಆಶ್ರಮದ ಹಿಂದೆ ದಫನ್ ಮಾಡಿಬಿಡ್ರಪ್ಪ, ಅಂತ್ಯವಿಧಿ ಮಾಡಿ ಮುಗಿಸ್ಬಿಡ್ರಿ.
5: ಬರ್ರಪ್ಪ ಬರ್ರಿ, ಎಲ್ರು ಬರ್ರಿ, ಮುತ್ಯಾನ ಅಪ್ಪಣೆ ಆಗೈತೆ, ಲಗಚ್ಚಿ ಎಲ್ಲ ಮುಗಿಸೋಣ ಬರ್ರಿ, ಗುದ್ಲಿ ಸಲ್ಕಿ ತಗೊಂಡ್ ಬರ್ರಿ.
6: ಅವ ಯಾವನು ಎಲ್ಲಿ ಅವನು? ಕಡಿಕೆ ಇಲ್ಲೇ ಅವನು ಸಮಾಧಿ ಆಗಂಗಾತು, ಆದ್ರೂ ಅವಾಗ ಮೋಕ್ಷ ಆತು. ಹುಷಾರಿ, ಅವನ ದೇಹ ಎಲ್ಲ ಬೆಂದು ಎಲ್ಲ ವಾಟೆ ಉಳಿದಾವು, ಹುಷಾರಿಲ್ಲೆತ್ತಿ ಕುಣಿಯಾಗ ಹಾಕ್ರಿ.
8: ಯಾರ ಇದೀರೋ ಇಲ್ಲ
6: ಬರ್ರಿ. ಅಮೀನ್ ಸಾಹೇಬ್ರ, ಏನು ಏನಾಗ್ಬೇಕು?
8: ಈ ಆಶ್ರಮದಾಗ ಯಾವನ ಸಂತಾನ ಅಂತ ಅವನ ನೀವು ಎಲ್ಲಿ ಗಪ್ ಮಾಡಿರಿ? ಅದನ್ನ ನಮಗ್ ತಿಳಿಸ್ಬಾರ್ದ? ಎಲ್ಲಿ ಹೋಗ್ದಿರಿ? ಎಲ್ರೂ ಸೇರ್ ಕ್ಯಾಸಿಂದ ಅಂದೇರಿ ದರ್ಬಾರ ನಡೆಸಿರಿ, ಖಬರ್ ಅದ ಅವನ್ನ ಹೆಂಗ ಸಾಯಿಸಿದ್ರಿ?
6: ಯಾರು ಸಾಯಿಸಿಲ್ರಿ, ಅವನೇ ಕಡಾಯದಾಗ ಬಿದ್ದು
8: ಖಬರ್ದಾರ್. ತಾನೇ ಬಿದ್ದು ಸಹಾಯಕ ಏನು ಬಾಗಲಿದ್ದ? ನೀವೆಲ್ರೂ ಕೂಡ ಕ್ಯಾಸಿಂದ ಏನೋ ಬಾರ ಬಾನ್ಗಡಿ ನಡೆಸಿರಿ. ಮಕ್ಕಳ ಎಲ್ಲರನ್ನು ಒಯ್ದು ಜಬರ್ದಸ್ತ್ ಜೇಲ್ ಖಾನೆಗೆ ಹಾಕ್ತೀನಿ, ಬಂದಿ ಹುಕುಂ ತಂದಿನ ನಿಮ್ಗ ಎಲ್ಲಾನ ನಿಮ್ ಮುತ್ಯ ಶಂಭುಲಿಂಗ ಕರ್ಕೊಂಡ್ ಬಾ, ಇಲ್ಲೇ ಇಲ್ಲ ಅಂದ್ರೆ ಒಬ್ಬೊಬ್ರಿಗೆ ಬೆನ್ನು ಬಾಯಿವಂಗ್ ಲಗಾಸ್ತ. ಆಟ ಹಚ್ಚಿಲ್ಲ ಮಕ್ಕಳ, ಕುಡೇದು ಗಾಂಜಾ ಸೇದು.
1: ಬಾರಪ್ಪ ಅಮೀನ್ ಸಾಹೇಬ.
8: ಈ ತೀನಿ ಚಾರಿ ಬೇಕಾಗಿಲ್ಲ, ಪೈಲೆ ಈಗ ಸತ್ತವಾ ಸದ್ದು ಬೇಕು ನನಗ.
1: ಏನಂದಿ ಏನಂದಿ ಏನಂದಿ ಏನಂದಿ ಏನಂದಿ, ಸತ್ತವ್ರು ಬೇಕಾ ನಿನಗೆ? ಇದ್ದವ್ರು ಬೇಡ, ಬಾ ನನ್ನ ಹಿಂದ ಬಾ, ಸತ್ತವರನ್ನ ಅಷ್ಟು ಜನ ತೋರಿಸ್ತೀನಿ, ಅದ್ರಾಗ ನಿನಗೆ ಯಾರ್ಯಾರು ಬೇಕು ಅವ್ರನ್ನ ಕರ್ಕೊಂಡು ಹೋಗಿಬಿಡಪ್ಪ.
8: ಈ ಕಡೆ ಎಲ್ಲಿ ನಡೆದಿ? ಅಡಿಗೆ ಮನೆ, ದೇವ್ರ ಕೋಣಿ, ಕೋಲಿ, ಈ ಕೋಲಿಯಾಗಿ ಇಟ್ಟಿ ಅವನ್ನ. ತಗೇ ಬಾಗಿಲು,
1: ತಗೋ ತಗೋ, ನಿನಗೆ ಯಾವನ್ ಬೇಕೋ ಅವನ್ನ ಆರಿಸಿಕೊಂಡು ಕರ್ಕೊಂಡು ಹೋಗಿಬಿಡು.
8: ಬರೀ ಭೂತ ಪ್ರೇತ ಪಿಶಾಚಿ, ನಾ ಸಾಯ್ತೀನಿ ಶಂಭುಲಿಂಗ ಮುತ್ಯ, ನನ್ ತಪ್ಪಾಗೆ ತಪ್ಪ, ಕ್ಷಮ ಮಾಡೋ ತಂದೆ ಕ್ಷಮ ಮಾಡಪ್ಪ.
5: ನೂರಂದಪ್ಪನವ್ರ ಮುತ್ಯಾರು
6: ಕೊಲೆದಾಗ ಆರ ವೀರಭದ್ರಪ್ಪ, ಮುಂದಿನ ಜಾತ್ರೆ ನಾನು ಇರೋದಿಲ್ಲ ಅಂತ ಹೇಳಿ ನಮ್ಮನ್ನ ದುಃಖನಾಗೆ ನೂಕ್ಬಿಟ್ರು.
5: ನೂರಂದಪ್ಪನವ್ರ ಅವರು ನುಡಿದದ್ದು ಇಲ್ಲಿ ತನಕ ನಡೆದದ, ಅವರ ವಾಕ್ಯ ನಾವು ತಪ್ಪದ ಪಾಲಿಸ್ತಾ ಬಂದೀವಿ. ನಿನ್ನೆ ಮಕರ ಸಂಕ್ರಾಂತಿ ಅಂದ್ರ ಅವರು ಇಲ್ಲಿ ಇರೋದಿಲ್ಲ ಅಂತ ಹೇಳ್ಯಾರ.
6: ಕೋಲಿ ಬಾಗಿಲು ತೆಗೆದು ಸ್ವಲ್ಪ ಮಾತಾಡಿಸಿ ಕೇಳುನು ಮುಂದೆ ಏನ್ ಮಾಡಬೇಕು ಅಂತ, ನಮಗ ಯಾವುದು ತಿಳಿವಲ್ದು.
5: ಬರ್ರಿ ಹಂಗಾರ, ಒಂದ್ ಕಟ್ಟಿಗೆ ತಗೊಳ್ರಿ, ಅಲ್ಲಿ ನೋಡ್ರಿ ಅಪ್ಪಾರ ದೇಹನ ಇಲಿ ಹೆಗ್ಗಣ ಹರ್ದ ಹರ್ದ ತಿನ್ನಾಕತ್ತಾವ, ಹಡೀರಿ
1: ಹೊಡಿಬ್ಯಾಡ್ರಿ ಅವನ್ನ. ನಿಮ್ಮ ಮುತ್ಯಾನ ಇಲಿ ಹೆಗ್ಗಣ ತಿಂತಾವು ಅಂತ ನಿಮ್ಗೆ ನೋವಾಗೈತಿಯಲ್ಲ, ಹುಚ್ಚಪ್ಪಗಳ್ರ, ಎಲ್ರಿಗೂ ಕೊಟ್ಟು ಹೋಗ್ಬೇಕಲ್ರೇ ತಮ್ಮ, ಇಟ್ಕೊಂಡು ಹೋಗಬಾರ್ದು. ತಾನು ಗಳಿಸಿದ್ದು ಶಿವಗ ಕೊಟ್ರೆ ಶಿವ ಹೊಳ್ಳಿ ಇವಾಗ ಕೊಟ್ಟು ಇದನ್ನ ಲೋಕಕ್ಕೆ ಹಂಚು ಅಂತ ಹೇಳಿ ಕಳಿಸ್ತಾನ. ಲೋಕ ತುಂಬಾ ಅಡ್ಡಾಡಿ ಇವ ಎಲ್ರಿಗೂ ಕೊಡಬೇಕಾಗಿತ್ತು, ಆದ್ರೆ ಅಷ್ಟರಾಗ ಈ ದೇಹ ಇವನ ಮಾತು ಕೇಳ್ದಂಗಾತು. ಇವು ಪಾಪ ಇವ ಬರ್ತಾನ ನಮಗೆ ಕೊಡ್ತಾನ ಅಂತ ದಾರಿ ನೋಡ್ತಾ ಇದ್ವು, ಇವ ಬರ್ಲಿಲ್ಲ ಅವು ತಮ್ಮದು ತಾವು ಒಯ್ತಾವು, ಅವನ್ನ ಅನ್ಯಾಯವಾಗಿ ಹೊಡಿಬ್ಯಾಡ್ರಿ, ಬರ್ರಿ ಒಯ್ರಿ ಉಂಡ್ರಿ, ಇವನ ಹತ್ರ ಏನು ಉಳಿಸ್ಬ್ಯಾಡ್ರಿಪ್ಪ, ಇಟ್ಕೊಂಡ್ರೆ ಇಟ್ಕೊಂಡು ಹೋದ ಕಟ್ಕೊಂಡು ಹೋದ ಅಂತ ಮಾತು ಉಳಿದೇ ಬಿಡ್ತೈತಿ ಜಗತ್ನಾಗೆ, ಎಲ್ರು ಎಲ್ಲನೂ ಒಯ್ದು ಬಿಡ್ರಪ್ಪ.
6: ತಂದೆ ಜಾತ್ರಿ
1: ಜಾತ್ರಿ ಯಾತ್ರೆ ಬರುವಾಗ ಜಾತ್ರೆ ಇನ್ನಿಲ್ಲ ಐತಲೇ ತಮ್ಮ, ಇವ ಇರೋದಿಲ್ಲ, ಇವೊಂದು ಕಡೇ ಜಾತ್ರಿ, ನಿಮ್ಗೆ ಮೊದಲನೇ ಜಾತ್ರಿ. ಏರಿ ಶ್ರೀ ಶಿವನಿಗೆ ಹೂ ಪತ್ರಿ, ಊದ್ರಿ ಬಾಜಾ ಭಜಂತ್ರಿ, ಶಿವ ಧ್ಯಾನ ಮಾಡ್ರಪ್ಪ, ನೀವು ನನ್ನ ಕೂಡ ಕೈಲಾಸಕ್ಕೆ ಬರುವಂತ್ರಿ.
5: ತಾವು ನಮ್ಮನ್ನು ಬಿಟ್ಟು
1: ನಿಮ್ಮನ್ನು ಬಿಟ್ಟು ಇವ ನಿಮ್ಮನ್ನು ಬಿಟ್ಟು ಇವ ನಿಮ್ಮನ್ನ ಬಿಟ್ಟ ನೀವು ಬಿಡ್ತೀರೇನ್ರು, ಕಟ್ಟಿ ಹಾಕಿದಿರಲ್ರಪ್ಪ.
5: ತಂದೆ ಇನ್ನೂ ಕೆಲ ದಿವಸ ತಾವು ಭಕ್ತರು ಉದ್ಧಾರ ಮಾಡಬೇಕು, ನಾವು ಬೇಡ್ಲಕ್ ಹತ್ತೀವಿ.
1: ವೀರಭದ್ರಪ್ಪ, ಅವನ ಆಜ್ಞೆ ಹೆಂಗ್ ಮೀರ್ಲಕ್ ಬರ್ತೈತಿ? ಇವ ಅವನ ಜೀತದಾಳು, ಇವನ್ನ ಲೆಕ್ಕ ಎಲ್ಲ ಚುಕ್ತಾಗಿ ಐತಿ, ಬಾಕಿ ಸಾಕಿ ಯಾವುದು ಉಳಿದಿಲ್ಲ. ನೋಡಂದಪ್ಪ, ನೀನು ಮಾಲಿ ಪಾಟೀಲ, ನೀನ ಮನೆ ಮುಂದೆ ನಿಂತು ಪ್ರತಿ ವರ್ಷ ಮಕರ ಸಂಕ್ರಾಂತಿ ಮರುದಿನ ರಥೋತ್ಸವ ನಡೆಸು ಶಿವನ ಹೆಸರಿನಾಗೆ. ತೇರಿನ ಹಗ್ಗ ನಿನ್ನ ಮನೆಯಿಂದಲೇ ಬರ್ಲಿ, ಎಲ್ಲ ಅವನ ಇಚ್ಛಾ ಐತೆ, ಅದರಂತೆ ನಾನು ನೋಡಿದೀನಿ ನೋಡು. ಬಸಿ ಬಸಿ, ನಿನ್ನಲ್ಲಿ ಇನ್ನೂ ನಗೋದು ಅಳೋದು ಉಳದೈತೇನು? ಅದನ್ನ ಅಳದು ಬಿಡು, ಅಳದು ಬಿಡು.
6: ಇಪ್ಪ ತಂದೆ ಮುತ್ತಿಯಾರ, ನಮ್ಮನ್ನ ಬಿಟ್ಟು ಹೋಗ್ಬೇಡ್ರಿ ಇಪ್ಪ, ನಮ್ಮನ್ ಬಿಟ್ಟು ಹೋಗ್ಬೇಡ್ರಿ.
1: ಓಂ ಓಂ ಓಂ
6: ಶಾಂತರಾಗಿ, ಶಾಂತರಾಗಿ.
7: ಗೌಡ್ರ, ಬಸಮ್ಮ ತಾಯಿಯವರು ತೀರ್ಥಕುಂಡದಾಗ ತೇರಕ್ ಹತ್ತೇರ್ರಿ.
6: ಸದ್ಗುರುನಾಥ ಶಂಭುಲಿಂಗ ಮಹಾರಾಜ್ ಕಿ, ಸದ್ಗುರುನಾಥ ಶಂಭುಲಿಂಗ ಮಹಾರಾಜ್ ಕಿ, ಸದ್ಗುರುನಾಥ ಶಂಭುಲಿಂಗ ಮಹಾರಾಜ್ ಕಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
5: ಮೊದಲಿಗೆ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತೇವೆ. ಇವತ್ತಿನ ಈ ಬೆಳಗಿನ ಸುಮಧುರ ಫೇಸ್ಬುಕ್ ಲೈವ್ನ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟರ್ ಫಾರ್ ಕಲ್ಚರ್ ಈ ಪೇಜಿನ ಮುಖ್ಯಸ್ಥರಾಗಿರುವಂಥ ನಾಡಿನ ಹಿಂದೂಸ್ತಾನಿ ಸಂಗೀತಗಾರರಲ್ಲಿ ಒಬ್ಬರಾದಂಥ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಶ್ರೀ ಸುಬ್ರಹ್ಮಣ್ಯ ಭಟ್ ಹಾಗೂ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ನಾವು ಇಲ್ಲಿಂದ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಫೇಸ್ಬುಕ್ ಲೈವ್ನ ಈ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ತಬಲಾದಲ್ಲಿ ನಾಡಿನ ಯುವ ಖ್ಯಾತ ತಬಲಾ ವಾದಕರಾದಂಥ ಸಾಗರದ ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಸಾಗರ ಅವರು ನಮಗೆ ತಬಲಾದಲ್ಲಿದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ, ಹಾಗೂ ಹಾರ್ಮೋನಿಯಂನಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಲ್ಲಿ ಒಬ್ಬರಾದಂಥ ಶ್ರೀ ವಿದ್ವಾನ್ ಕಲ್ಲೇಶ್ ಕುಮಾರ್ ಅವರು ಇದ್ದಾರೆ, ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತೇವೆ. ಹಾಗೂ ತಂಬೂರದಲ್ಲಿ

ಶ್ರೀ ಬಸರಾಜ್ ಹಾಗೂ ಶ್ರೀ ಮುಸ್ತಾಫ್ ಅವರು ತಾನ್ಪುರದಲ್ಲಿದ್ದಾರೆ. ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಮೊದಲಿಗೆ ರಾಗ್ ಭೈರವದೊಂದಿಗೆ ನಾವು ಪ್ರಸ್ತುತ ಬೆಳಗಿನ ರಾಗವಾದಂಥ ರಾಗ ಭೈರವದೊಂದಿಗೆ ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ಭಜನ್ ಹಾಗೂ ಲೈಟ್ ಹಾಡ್ತಿದೆ ರಾಗ ಭೈರವ್. ನಿಮ್ಮೆಲ್ಲ ಫೇಸ್ಬುಕ್ನಲ್ಲಿ ವೀಕ್ಷಿಸುತ್ತಿದ್ದಿರುವಂಥ ಎಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಇರಲಿ ಅಂತ ಕೇಳ್ತಾ ರಾಗ್ ಭೈರವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು

Mother,

ಇದುವರೆಗೆ ರಾಗ ಭೈರವನ ನಾವು ಇಷ್ಟೋ ತನಕ ಪ್ರಸ್ತುತಪಡಿಸಿದ್ವಿ. ಈಗ ನಂತರದಲ್ಲಿ ಹಿಂದಿ ಒಂದು ಹಿಂದಿ ತುಂಬ್ರಿನ ನಾವು ಪ್ರಸ್ತುತಪಡಿಸ್ತೀವಿ ರಾಗ ಕಲಾವತಿ ಮಿಶ್ರದೊಳಗೆ.

ಇಲ್ಲಿಯವರೆಗೆ ನಮ್ಮ ಈ ಫೇಸ್ಬುಕ್ ಲೈವ್ನ ಸಂಗೀತ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟ್ರಲ್ ಆಫ್ ಕಲ್ಚರ್ ಈ ಗ್ರೂಪಿನ ಈ ಪೇಜಿನ ಎಲ್ಲ ಸರ್ವ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೂ ಶ್ರೀ ವಿದ್ವಾನ್ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಸುಬ್ರಹ್ಮಣ್ಯ ಭಟ್ ಅವರಿಗೆ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಇದುವರೆಗೆ ನಮಗೆ ತಬಲಾ ಸಾಥಿಯಲ್ಲಿ ನಾಡಿನ ಯುವ ಶ್ರೇಷ್ಠ ತಬಲಾ ವಾದಕರು ಉಸ್ತಾದ್ ಫಜಲ್ ಖುರೇಶಿ ಜಾಕಿರ್ ಹುಸೇನ್ ಅವರು ತಮ್ಮರ ಹತ್ರ ಫಜಲ್ ಖುರೇಶಿರ ಹತ್ರ ಸದ್ಯ ಮುಂಬೈನಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ. ಶ್ರೀ ವಿದ್ವಾನ್ ವಿನಾಯಕ್ ಭಟ್ಟು ಹಾಗೂ ಉದಯ ರಾಜ್ ಕರ್ಪು ಮಡಿವಳ್ಳಯ್ಯ ಸಾಲಿಯವರ ಶಿಷ್ಯರು ಅವರು ನಮಗೆ ಕೊನೆ ತನಕ ಈಗ ತಬಲಾ ಸಾಥಿಯನ್ನು ಮಾಡಿ ಸಾಗರದಿಂದ ಬಂದು ತಬಲಾ ಸಾಥಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಹಾರ್ಮೋನಿಯಂ ಸಾಥಿಯಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರು ಬಳ್ಳಾರಿಯವರು ಶ್ರೀ ಕಲ್ಲೇಶ್ ಕುಮಾರ್ ಅವರು ಚಂದ ಹಾರ್ಮೋನಿಯಂ ಸಾಥಿ ಮಾಡ್ತಾ ಇದ್ದಾರೆ, ಈಗ ಚಲೋ ಅಭ್ಯಾಸ ಮಾಡ್ತಿದ್ದಾರೆ, ಒಳ್ಳೆ ಕಲಿತಿದ್ದಾರೆ. ಅವ್ರಿಗೂ ಇಷ್ಟೋ ತನಕ ಈ ಫೇಸ್ಬುಕ್ ಲೈವ್ನಲ್ಲಿ ನುಡಿಸಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಅವ್ರಿಗೂ ನಾನು ಹೇಳ್ತಾ. ಹಾಗೂ ಕಾನ್ಪುರದಲ್ಲಿ ಶ್ರೀ ಮುಸ್ತಾಫ್ ಅವರು ಹಾಗೂ ಶ್ರೀ ಬಸವರಾಜ್ ಅವರು ನಮ್ಮ ಜೊತೆಗೆ ಆಶ್ರಮದ ವಿದ್ಯಾರ್ಥಿಗಳು ಇಲ್ಲಿ, ಅವರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇಷ್ಟೋ ತನಕ ಫೇಸ್ಬುಕ್ ಲೈವ್ನಲ್ಲಿ ನೀವು ಸಂಗೀತ ಅಭಿಮಾನಿಗಳು ಸಂಗೀತ ಕಲಾರಸಿಕರು ನಮ್ಮ ಸಂಗೀತವನ್ನು ಕೇಳಿ ಹಾರೈಸಿದ್ದೀರಿ ಅಂದ್ಕೊಳ್ತಾ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಕೊನೆಯದಾಗಿ ಭೈರವಿಯೊಂದಿಗೆ ಒಂದು ಮತ್ತೊಂದು ಹಿಂದಿ ಭಜನನ್ನು ನಾವು ಹಿಂದಿ ಭಜನನ್ನು ಹಾಡ್ತಾ ಮೀರಾಬಾಯಿ ಭಜನ್ ಅವರ ಬರ್ತಿರುವಂಥ ಮೀರಾಬಾಯಿ ಅವರು ಬರ್ತಿರುವಂಥ ಹಿಂದಿ ಭಜನನ್ನು ಹಾಡ್ತಾ ಕೊನೆಯದಾಗಿ ರಾಗ ಭೈರವಿಯನ್ನು

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವಂತ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ನಮ್ಮ ಒಂದು ವಾಹಿನಿಯಲ್ಲಿ ರಾತ್ರಿ 8:30 ವಿವಿಧ ಗೀತೆಗಳನ್ನ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಸುಬ್ರಹ್ಮಣ್ಯ ಐತಾಳ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯತ್ತ ಸಾಗೋಣ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಎನಗು ಆಣೆ ರಂಗ ನಿನಗೂ ಆಣೆ ಎನ್ನುವಂಥ ಒಂದು ಕೃಷ್ಣನ ಮೇಲಿನ ಅದ್ಭುತವಾದಂಥ ಭಕ್ತಿ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತಹ ವಚನ ವಿಹಾರ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೊರಗಜ್ಜನ ಒಂದು ಭಕ್ತಿ ಗೀತೆ, ನಂಬಿದವರಿಗೆ ಸೋಲೆ ಇಲ್ಲ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 9:30 ನಮ್ಮ ಒಂದು ವಾಹಿನಿಯಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಕ್ತಿ ಗೀತೆಯತ್ತ ಸಾಗೋಣ.

ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲು ಗಜಾನನ ಸ್ಮರಿಸೋಣ ಎನ್ನುವಂಥ ಒಂದು ಸುಂದರವಾದಂಥ ಭಕ್ತಿ ಗೀತೆಯನ್ನು ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂಥ ವಚನ ವಿಹಾರ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರ ಕಾರ್ಯಕ್ರಮವನ್ನು

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮೋ ನಮೋ ನಾಗದೇವ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಅದುವೆ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂಥ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ನಮ್ಮ RJ ಮಹಾಲಕ್ಷ್ಮಿ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಕ್ತಿ ಗೀತೆಯತ್ತ ಸಾಗೋಣ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.